ಆಕಾಶವಾಣಿ ಮಂಗಳೂರು. ಇಂದು ಶುಕ್ರವಾರ, 1948 ರಾಷ್ಟ್ರೀಯ ಶಕವರ್ಷ, ಜ್ಯೇಷ್ಠ ಮಾಸದ 1ನೇ ದಿನ, ಅಂದರೆ 2026 ಇಸವಿ ಮೇ ತಿಂಗಳ 22ನೇ ತಾರೀಕು. ತರಂಗಾಂತರ 275.5 meters, 1089 kHz ಹಾಗೂ FM ಕಂಪನಾಂಕ 100.3 MHz ನಿಲಯದ ಇಂದಿನ ಪ್ರಸಾರ ಕಾರ್ಯಗಳನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:56. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಮುಂಜಾವಿನ ಈ ಪ್ರಸಾರ ಕಾರ್ಯಕ್ಕೆ ನಿಲಯದ ಪರವಾಗಿ ಅಂಜಾನ ಮಾಡುವ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕಾರ್ಯಕ್ರಮದ ಕೊನೆಯದಾಗಿ ವೃಂದಗಾನದಲ್ಲಿ ಹಾಡಿರುವ ದೇಶಭಕ್ತಿ ಗೀತೆ ಮಾರ್ಕಾಂಡಪುರಂ ಶ್ರೀನಿವಾಸ ಅವರ ರಚನೆ ವಿಶ್ವಜಾತೆ ಭರತ ಮಾತೆ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಚಿಂತನ ಗುಡ್ಡಪ್ಪಗೌಡ ಬಲ್ಯ ಅವರಿಂದ.
1: ಸಾಧನೆ ಎನ್ನುವ ಪದವನ್ನು ನಾವು ಅಲ್ಲಲ್ಲಿ ಆಗಾಗ ಕೇಳಿರುತ್ತೇವೆ. ಹಾಗಾದರೆ ಸಾಧನೆ ಎಂದರೇನು ಎನ್ನುವ ಪ್ರಶ್ನೆಗೆ ಅನೇಕರು ನೀಡುವ ಉತ್ತರ ಹೀಗೆ: ಸಾಧನೆ ಎಂದರೆ ಪರಿಶ್ರಮ, ಶಿಸ್ತು ಮತ್ತು ಏಕಾಗ್ರತೆಯಿಂದ ನಿರಂತರ ಪ್ರಯತ್ನಿಸುತ್ತಾ ತಮಗಿರುವ ಸಾಮರ್ಥ್ಯದ ಇತಿಮಿತಿಗಳನ್ನು ಮೀರಿ ಅಂದುಕೊಂಡ ಗುರಿ ಅಥವಾ ಅಪೇಕ್ಷಿತ ಸ್ಥಾನವನ್ನು ತಲುಪುವ ಪ್ರಕ್ರಿಯೆ. ಇದು ಕೇವಲ ಸಂಪತ್ತು ಅಥವಾ ಅಧಿಕಾರ ಗಳಿಸುವುದು ಮಾತ್ರವಲ್ಲ, ಬದಲಾಗಿ ತಮ್ಮ ದೌರ್ಬಲ್ಯಗಳನ್ನು ನೀಗಿ ಸಮಾಜಕ್ಕೆ ಉಪಯುಕ್ತವಾಗುವಂತೆ ತಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸುವುದು ಮತ್ತು ಆಂತರಿಕ ತೃಪ್ತಿಯನ್ನು ಕಂಡುಕೊಳ್ಳುವುದೇ ನಿಜವಾದ ಸಾಧನೆ. ಸಾಧನೆಗೆ ಇರಬೇಕಾದ ಮುಖ್ಯ ಅಂಶಗಳೆಂದರೆ ಗುರಿ ಮತ್ತು ಪರಿಶ್ರಮ, ವೈಯಕ್ತಿಕ ಉನ್ನತಿ, ಆಧ್ಯಾತ್ಮಿಕ ಚಿಂತನೆ, ಸಾಮಾಜಿಕ ಸೇವೆ, ಸಕಾರಾತ್ಮಕ ದೃಷ್ಟಿಕೋನ ಮುಂತಾದವು. ಸಮಾಜದ ಸುತ್ತ ನಾವು ಸುತ್ತುವುದಕ್ಕಿಂತ ನಮ್ಮ ಸುತ್ತ ಸಮಾಜ ಸುತ್ತುವ ಸ್ವಯಂ ವರ್ಚಸ್ಸು ರೂಪಿಸಿಕೊಳ್ಳಬೇಕು. ನಮಗೆ ಆಸಕ್ತಿದಾಯಕವಾದ ಕ್ಷೇತ್ರವನ್ನು ಆರಿಸಿಕೊಂಡು ಅದರಲ್ಲಿ ತಪಸ್ಸಿನಂತೆ ನಿರಂತರವಾಗಿ ತೊಡಗಿಸಿಕೊಳ್ಳಬೇಕು. ನಮ್ಮ ಇಡೀ ವ್ಯಕ್ತಿತ್ವವನ್ನು ಪುನರ್ರೂಪಿಸಿಕೊಳ್ಳಬೇಕು ಮತ್ತು ಉನ್ನತೀಕರಿಸಿಕೊಳ್ಳಬೇಕು. ಇಂತಹ ಸಂದರ್ಭಗಳಲ್ಲಿ ಅನಿರೀಕ್ಷಿತವಾಗಿ ಕೆಲವು ಅಡಚಣೆಗಳು ಮತ್ತು ಸವಾಲುಗಳು ಬರಬಹುದು. ಅವುಗಳನ್ನು ನಮ್ಮ ಘನತೆಗೆ ತಕ್ಕುದಾದ ಮತ್ತು ಭವಿಷ್ಯದ ಬದುಕಿಗೆ ಒಳಿತಾಗುವುದಿದ್ದರೆ ಮಾತ್ರ ಸ್ವೀಕರಿಸಬೇಕು, ಇಲ್ಲದಿದ್ದರೆ ನಮ್ಮ ಮನೋಬಲದಿಂದ ಅದನ್ನು ಮೆಟ್ಟಿ ನಿಲ್ಲಬೇಕು. ಸಾಧನೆಗೆ ವಯಸ್ಸು, ಆರ್ಥಿಕ ಸ್ಥಿತಿ, ಸ್ಥಾನಮಾನ, ಪದವಿ ಯಾವುದೂ ಲೆಕ್ಕಕ್ಕಿಲ್ಲ. ಕೇವಲ 5 ವರ್ಷದ ಬಾಲಕ ಧ್ರುವ ತನ್ನ ಮಲತಾಯಿಯ ನಿಂದನೆಯಿಂದ ಪ್ರೇರಣೆಯನ್ನು ಪಡೆದು ಸಾಧನೆಗೆ ತೊಡಗಿದ, ದೇವರನ್ನು ಕಂಡ. ಇಂದಿಗೂ ಧ್ರುವ ನಕ್ಷತ್ರವಾಗಿ ರಾರಾಜಿಸ್ತಾ ಇದ್ದಾನೆ. ಸಣ್ಣ ಪ್ರಾಯದ ಪ್ರಹ್ಲಾದ ನಿರಂತರ ಕಷ್ಟ ಅನುಭವಿಸಿದರೂ ಕೊಂಕದೆ ಕೊಣರದೆ ನರಸಿಂಹನನ್ನು ವಜ್ರಕಂಬದಿಂದ ಬರಿಸಿಯೇ ಬಿಟ್ಟ. ವಿದ್ಯಾವಂತಳಾಗದಿದ್ದರೂ, ಆರ್ಥಿಕವಾಗಿ ದುರ್ಬಲರಾದರೂ ತಿಮ್ಮಕ್ಕ ರಸ್ತೆ ಬದಿಯಲ್ಲಿ ಗಿಡಗಳನ್ನು ನೆಟ್ಟು ನೀರೆರೆದು ಬೆಳೆಸಿ ಸಾಲುಮರದ ತಿಮ್ಮಕ್ಕ ಎಂದಾದರು. ಕಿತ್ತಲೆ ಮಾರುತ್ತಿದ್ದಂತಹ ಹರೇಕಲದ ಹಾಜಬ್ಬ ಅಕ್ಷರ ಸಂತರಾದರು. ಇಂತಹ ಅನೇಕ ಸಾಧಕರು ಇಂದೂ ಇದ್ದಾರೆ, ಹಿಂದೆಯೂ ಇದ್ದರು. ಅವರೆಲ್ಲ ಒಂದು ದಿನ ಬೆಳಗಾಗುವುದರ ಒಳಗೆ ಸಾಧಕರಾಗಲಿಲ್ಲ. ಸಾಧನೆಗೆ ನಿರಂತರ ಹಠ, ತಾಳ್ಮೆ, ಪರಿಶ್ರಮ, ದೃಢತೆ ಅಗತ್ಯ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೀಗೆ ಹೇಳಿದರು: ನೀನು ಏನಾದರೂ ಹೊಸತನ್ನು ಮಾಡಲು ಹೊರಟರೆ ಮೊದಲು ಸಮಾಜ ನಿನ್ನನ್ನು ವಿರೋಧಿಸುತ್ತದೆ, ಮತ್ತು ಮುಂದುವರಿದರೆ ಸಾಧಕನನ್ನು ಹುಚ್ಚ ಎನ್ನುತ್ತದೆ, ಇನ್ನೂ ಮುಂದುವರಿದರೆ ಸಾಧಕ ಯಶಸ್ಸನ್ನು

0: ಕಂಡಾಗ ಸಾಧಕನನ್ನು ಪೂಜಿಸುತ್ತಾರೆ ಎಂದು. ಸಾಧನೆಯ ಆರಂಭದ ಹಂತ ಕಹಿಯಾಗಿರಬಹುದು, ಸೋಲಾಗಿರಬಹುದು, ಆದರೆ ಕೊನೆಗೆ ಸಿಹಿ ಮತ್ತು ಜಯವಾಗಿರುತ್ತದೆ. ಅದಕ್ಕೆ ಶಿಕ್ಷಣ ತಜ್ಞರು ಒಬ್ಬರು ಹೀಗೆ ಹೇಳಿದರು, ಫೇಲ್ಯೂರ್ ಈಸ್ ನಾಟ್ ಫೈನಲ್ ಬಟ್ ಸಕ್ಸಸ್ ಈಸ್ ನೆವರ್ ಎಂಡಿಂಗ್ ಪ್ರಾಸೆಸ್ ಎಂದು. ಅಂದರೆ ಸೋಲೆ ಅಂತಿಮವಲ್ಲ, ಗೆಲುವು ಮುಗಿಯದ ಪ್ರಕ್ರಿಯೆ ಎಂದು. ಅಂದರೆ ಒಂದು ಜಯ ದೊರೆತರೆ ಆ ಜಯವೇ ಮುಂದಿನ ಹಂತಕ್ಕೆ ಪ್ರಯತ್ನಿಸಲು ಪ್ರೇರಣೆ ನೀಡುತ್ತದೆ. ವಿದ್ಯಾರ್ಥಿಯೊಬ್ಬನಿಗೆ ಮೊದಲ ಪರೀಕ್ಷೆಯಲ್ಲಿ ಉತ್ತಮ ಅಂಕ ದೊರೆತರೆ ಅದುವೇ ಅವನಿಗೆ ಪ್ರೇರಣೆಯಾಗಿ ಮುಂದಿನ ಪರೀಕ್ಷೆಗಳಲ್ಲಿ ಇನ್ನೂ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ. ಸಾಧಕನೆಂಬವನು ಎಲ್ಲ ಕ್ಷೇತ್ರಗಳಲ್ಲಿ ಇರುತ್ತಾನೆ. ಶಿಕ್ಷಣ, ಸಂಗೀತ, ಕೃಷಿ, ವ್ಯಾಪಾರ, ರಾಜಕಾರಣ, ಹೀಗೆ ಹತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧಕನಾಗಲು ವಿಪುಲವಾದ ಅವಕಾಶಗಳಿವೆ. ಪ್ರತಿಯೊಬ್ಬರೂ ಅವರವರ ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಂಡು ಶ್ರಮಿಸಿದಾಗ ಸಾಧಿಸಲು ಸಾಧ್ಯ. ಇತರರ ಒಳ್ಳೆಯ ಕೆಲಸಗಳನ್ನು ಕಂಡು ಕಲಿಯುವ ಕಾರ್ಯಕ್ಕೆ ಮನಸ್ಸು ಮಾಡಬೇಕು, ತೊಡಗಿಸಿಕೊಳ್ಳಬೇಕು. ನೀರಿಗಿಳಿಯದೇ ಈಜು ಕಲಿಯಲು ಸಾಧ್ಯವಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡಿದಾಗ ಅದಕ್ಕೆ ಹಿರಿಯರ ದೇವರ ಅನುಗ್ರಹ ದೊರೆಯುತ್ತದೆ. ಅದಕ್ಕೆ ಕೃಷ್ಣ ಅರ್ಜುನನ ಮೂಲಕ ನಮಗೆ ಹೇಳಿದ್ದು, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಎಂದು.
1: ಇದುವರೆಗೆ ಗುಡ್ಡಪ್ಪ ಗೌಡ ಬಲ್ಯ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೈ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 7:45 ರಾಗರಂಜಿನಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಜುಲೇಖಾ ಯನಪೊಯ ಆರೋಗ್ಯ ಸಂಪದ, ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜುಲೇಖಾ ಯನಪೊಯ ವಿಶ್ವವಿದ್ಯಾನಿಲಯದ ಕ್ಯಾನ್ಸರ್ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಲಕ್ಷ್ಮೀ ಶೆಣೈ ಅವರೊಂದಿಗೆ ಸಂದರ್ಶನ, 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ, ನಿವೃತ್ತ ಸುಬೇದಾರ್ ನಾಗರಾಜುಕ್ಕೆ, 9:30 ಭಾವಗಾನ ತಿಂಗಳ ಹಾಡು, ರಚನೆ ಕೊಳಚಪ್ಪೆ ಗೋವಿಂದ ಭಟ್, ಸಂಗೀತ ಸಂದೀಪ್ ಆರ್ ಬಲ್ಲಾಳ್, ಹಾಡಿದವರು ಜೇಸನ್ ಲೋಬೋ, 9:40 ಗಾಂಧಿ ಸ್ಮೃತಿ, 9:50 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 10:05 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

10:30 ತುಳು ಕಾರ್ಯಕ್ರಮ ಜವೆನರ ಕಲಾ. ಸಮರ ಕಲೆ ಮತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸುಜನ್ ಇವರೊಂದಿಗೆ ಮಾತುಕತೆ. 11:00 ವನಿತಾ ವಾಣಿ, ವೈಷ್ಣವಿ ಅವರಿಂದ ಭಾಷಣ, ವಿಷಯ ಆರೋಗ್ಯಕರ ಆಹಾರ, ಸಮತೋಲನ ಮತ್ತು ತಿಳುವಳಿಕೆ. 11:30 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. 12:05 ವನಿತಾ ವಿಹಾರ, ಆಹಾರ ತಜ್ಞರಾದ ತನುಶ್ರೀ ಉದಯ ರವಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವಾರ್. 12:35 ಆರೋಗ್ಯ ಸಂಚಿಕೆ, ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, ವಿಷಯ ಪಿಎಂ ಅಗ್ನಿಪಥ್ ಯೋಜನೆ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 11:20 ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ವಿರೂಪಾಕ್ಷಯ್ಯ ವಂದಲಿ ಹಾಡಿರುವ ವಚನಗಳು. 11:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಚಿತ್ರಗೀತೆಗಳು.

ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30ಕ್ಕೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 5:45ಕ್ಕೆ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ, ಭಾಗವಹಿಸುತ್ತಾರೆ ನಿಮಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ವೈದ್ಯರಾದ ಡಾ ಸುಂದರ್ ನಾಗ್. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:10ಕ್ಕೆ ತುಳು ಕಾರ್ಯಕ್ರಮ ಪದರಂಗೀತ, 6:30ಕ್ಕೆ ಅವಲೋಕನ, 6:50ಕ್ಕೆ ಕೃಷಿ ರಂಗ. ಶ್ವಾನ ಸಾಕಣೆ ಕುರಿತು ಡಾ ಗುರುಮೂರ್ತಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಜನಿ ಭಟ್. 7:45ಕ್ಕೆ ಚಿತ್ರಗೀತೆಗಳು, 8:00ಕ್ಕೆ ವಾರದ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಹಿರಿಯ ವೃತ್ತಿಪರ ರಂಗಭೂಮಿ ಕಲಾವಿದೆ ಸುಮತಿ ಶ್ರೀ ನವಲಿ ಹಿರೇಮಠ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದನೆ. 8:30ಕ್ಕೆ ಕನ್ನಡದಲ್ಲಿ ಭಾಷಣ ಎಂ ರಮೇಶ್ ಭಟ್ ಅವರಿಂದ, ವಿಷಯ ಅನ್ಯಲೋಕ ಜೀವಿಗಳ ಅನ್ವೇಷಣೆ. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. ಇಂದು ರಾತ್ರಿ 9:30ಕ್ಕೆ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ, ಯಕ್ಷಸಿರಿ ಪ್ರಸಂಗ ನಹುಷ ವಿಮೋಚನೆ. ನಡೆಸಿಕೊಡುವವರು ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ.

0: ಇದುವರೆಗೆ ಸಿ ಅಶ್ವಥ್ ಮತ್ತು ಸಂಗಡಿಗರು ಹಾಡಿರುವ ಶಿಶುನಾಳ ಶರೀಫರ ತತ್ವ ಪದ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ತ್ವಚೆ ಹಾಗೂ ತ್ವಚೆಯ ವಿಕಾರಗಳು. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೈ.
2: ನಮ್ಗೆಲ್ಲರೂ ಗೊತ್ತಿದೆ, ಚರ್ಮ ಅಥವಾ ತ್ವಚೆ ನಮ್ಮ ದೇಹದ ಒಂದು ಅತಿ ದೊಡ್ಡವಾದ ಅಂಗ. ನಮ್ಮ ಎಲ್ಲಾ ಅಂಗಾಂಗಗಳನ್ನ ಕವರ್ ಮಾಡುವಂತಹ, ಮುಚ್ಚುವಂತಹ, ನಮಗೊಂದು ರಕ್ಷಣಾ ಕವಚವಾಗಿರುವಂತಹ ಒಂದು ಅಂಗ. ಹಾಗೆ ಇದು ಹೊರಗಿನ ಪದರ ಆಗಿರೋದ್ರಿಂದ ನಮ್ಮ ಪ್ರದೂಷಣೆಗಿರಬಹುದು, ನಾನಾ ರೀತಿಯ ರಾಸಾಯನಿಕ ಪದಾರ್ಥಗಳಿರಬಹುದು, ಸೂಕ್ಷ್ಮ ಜೀವಿಗಳಿಗಿರಬಹುದು, ಅವೆಲ್ಲಕ್ಕೂ ಕೂಡ ನಮ್ಮ ಚರ್ಮ ತತ್ವಚೆ ಎಕ್ಸ್ಪೋಸ್ ಆಗ್ತದೆ. ಅವೆಲ್ಲದಗಳಿಂದ ನಮ್ಮ ಅಂಗಗಳನ್ನ, ನಮ್ಮ ದೇಹವನ್ನ ಕಾಪಾಡುವಂತಹ ಒಂದು ಅಂಗ ಅಂತ ಹೇಳಿದ್ರೆ ತ್ವಚೆ ಅಂತಾನೆ ಹೇಳಬಹುದು. ಸೊ ಅದರ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಬಹಳ ಉತ್ತಮ. ಇನ್ನೊಂದೇನ್ ಹೇಳಿದ್ರೆ, ಕೇವಲ ಫಿಸಿಕಲ್ ಬ್ಯಾರಿಯರ್ ಮಾತ್ರ ಅಲ್ಲದೆ ನಮ್ಮ ದೇಹಕ್ಕೆ ರೋಗ ಬರದಂತೆ ಕೂಡ ತಡೆಗಟ್ಟುವಲ್ಲಿ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಕೂಡ ನಾವು ನಮ್ಮ ತ್ವಚೆ ತುಂಬಾ ಸಹಕಾರಿಯಾಗಿರ್ತದೆ. ನಾವಾಗ್ಲೇ ಹೇಳಿದಾಗೆ ಕೇವಲ ತ್ವಚೆ ನಮ್ಮದು ಆಂತರಿಕ ಒಂದು ಕವರಿಂಗ್ ಮಾತ್ರ ಅಲ್ಲದೆ ಮನುಷ್ಯನಿಗೆ ಒಂದು ಒಳ್ಳೆಯ ರೂಪ ಕೊಡುವಂತಹ, ಒಂದು ಸೌಂದರ್ಯ ಕೊಡುವಂತಹ ಒಂದು ಅಂಗ. ನಾವು ಸಾಮಾನ್ಯವಾಗಿ ನೋಡಿರಬಹುದು, ಒಂದು ಮನುಷ್ಯನಿಗೆ ಜ್ವರ ಬಂದಿರಬಹುದು ಅಥವಾ ಅಜೀರ್ಣ ಆಗಿರಬಹುದು ಅಥವಾ ಯಾವುದೇ ಕಾಯಿಲೆ ಬಂದಿರಬಹುದು, ನಾವು ಮೊದಲು ಅವನನ್ನು ಅಬ್ಸರ್ವ್ ಮಾಡುವಂಥದ್ದು ಅವನ ಚರ್ಮವನ್ನು ನೋಡಿ. ನಮ್ಮ ದೇಹದ ಆಂತರಿಕ ಆರೋಗ್ಯವನ್ನು ಕೂಡ ನಮ್ಮ ಚರ್ಮ ಬಿಂಬಿಸುತ್ತದೆ. ಹಾಗೆ ವಿಕಾರಗಳನ್ನು ಹೇಳುವುದಂತಾದ್ರೆ ಬೇರೆ ಬೇರೆ ತರ ವಿಧಾನಗಳಲ್ಲಿ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಚರ್ಮದಲ್ಲಿ ಏಳು ತರದ ಪದರಗಳಿರ್ತವೆ. ಅದಕ್ಕೆ ಬರುವಂತಹ ಬೇರೆ ಬೇರೆ ತರ ರೋಗಗಳಿರಬಹುದು, ಸೂಕ್ಷ್ಮಾಣುಜೀವಿ ತರ ಬರುವಂತಹ ಡರ್ಮಟೈಟಿಸ್ ಇರಬಹುದು, ಇನ್ಫೆಕ್ಟಿವ್ ಡಿಸಾರ್ಡರ್ಸ್ ಇರಬಹುದು ಅಥವಾ ಫಂಗಸ್ಗಳಂತಹ ಕಾಯಿಲೆಗಳಿರಬಹುದು, ಅದು ಚರ್ಮಕ್ಕೆ ಬರುವಂತಹ ರೋಗಗಳು. ಇನ್ನೊಂದು ಬರುವಂತದ್ದು ವರ್ಣ ಕಾಯಿಲೆಗಳಂತ, ವಿವಿಧ ವರ್ಣಗಳ ಬೇಸ್ ಮೇಲೆ ಹೇಳುದಂತಾದ್ರೆ ಕೆಲವರಿಗೆ ಪಿಗ್ಮೆಂಟೇಷನ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ನೀವು ಮುಖದ ಮೇಲೆ ಸಣ್ಣ ಸಣ್ಣ ಸಣ್ಣ ಕಪ್ಪು ಕಪ್ಪು ಮಚ್ಚೆಗಳು ನೋಡಿರಬಹುದು ಅಥವಾ ಬಂಗುವಂತಹ ಪ್ಯಾಚಸ್ ಪ್ಯಾಚಿ ಆಗಿರುವಂತಹ ನೋಡಿರಬಹುದು ಅಥವಾ ತೊನ್ನು ರೋಗಗಳಂತಹ ವೈಟ್ ಪ್ಯಾಚಸ್ ಬರುವಂತಹ ರೋಗ.

0: ಗಳು ಕೂಡ ಹೋಗಿರಬಹುದು. ಇವೆಲ್ಲ ಕೂಡ ಚರ್ಮಕ್ಕೆ ಆಗುವಂತಹ ವರ್ಣವಿಕಾರಗಳು. ಇನ್ನೊಂದು ತರ ನೋಡೋದಾದ್ರೆ ಕೆಲವು ಚರ್ಮದ ಕಾಯಿಲೆಗಳು ನಮ್ಮ ದೇಹದ ಇನ್ನಿತರ ಕಾಯಿಲೆಗಳ ಒಂದು ಲಕ್ಷಣ ಕೂಡ ಆಗಿರ್ತದೆ. ಉದಾಹರಣೆಗೆ ಹೇಳೋದಾದ್ರೆ ಸೋರಿಯಾಸಿಸ್ ನಂತಹ ಕಾಯಿಲೆಗಳು, ಅದು ನಮ್ಮ ಆಟೋಇಮ್ಯೂನ್ ಡಿಸೀಸ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ದೇಹದ ರೋಗ ಕಾಯಗಳು ನಮ್ಮ ದೇಹದ ವಿರುದ್ಧವೇ ಹೋರಾಡುವಂಥದ್ದು. ಅವುಗಳಲ್ಲಿ ಪ್ರಮುಖ ಲಕ್ಷಣವೇ ಸ್ಕಿನ್ ಡಿಸಾರ್ಡರ್ಸ್, ಚರ್ಮದಲ್ಲಿ ಕಲೆಗಳಾಗುವಂಥದ್ದು, ಮ್ಯಾಲರ್ ರ್ಯಾಷಸ್ ಅಂತ ಹೇಳ್ತೇವೆ, ಫೇಸ್ ಅಲ್ಲಿ ಬಟರ್ಫ್ಲೈ ರ್ಯಾಷಸ್, ಮೂಗಿನಲ್ಲಿ ಕೆನ್ನೆಗಳಲ್ಲಿ ಆಗುವಂತಹ ಕೆಂಪು ರ್ಯಾಷಸ್ ಇರಬಹುದು, ಅಥವಾ ಚರ್ಮದ ಮೇಲೆ ಆಗಿರುವಂತಹ ರ್ಯಾಷಸ್ ಇರಬಹುದು, ಅದರ ಮೇಲೆ ಹೊಟ್ಟಿನಂತಹ ಸಣ್ಣ ಸಣ್ಣ ಪೌಡರ್ ತರ ಬರುವಂಥದ್ದು ಇರಬಹುದು, ಅಂತದ್ದೆಲ್ಲವೂ ಕೂಡ ಅಥವಾ ಸ್ಕ್ಲೆರೋಡರ್ಮದಂತಹ ಕಾಯಿಲೆಗಳಲ್ಲಿ ಚರ್ಮದ ಲಕ್ಷಣಗಳು ಇರ್ತವೆ. ಹಾಗೆ ನಮ್ಮ ಆಭ್ಯಂತರ ಬೇರೆ ರೋಗಗಳಿಗೆ ಕೂಡ ಚರ್ಮದ ಕಾಯಿಲೆ ಒಂದು ಲಕ್ಷಣ. ಹಾಗೆ ಬೇರೆ ಬೇರೆ ತರಹದ ಚರ್ಮದ ವಿಕಾರಗಳಿವೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಚಿಂತನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ತ್ವಚೆ ಹಾಗೂ ತ್ವಚೆಯ ವಿಕಾರಗಳು. ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೆ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
1: ತಾಳೆಯ ಗಿಡದ ಕೃಷಿಯನ್ನು ಕೂಡ ಇತ್ತೀಚೆಗೆ ಮಾಡುವುದು ಕಂಡುಬರುತ್ತಾ ಇದೆ. ಇದಕ್ಕಾಗಿ ಭೂಮಿಯನ್ನು ಉಳುಮೆ ಮಾಡಿ ನಂತರ ಎರಡು ಲಘು ಉಳುಮೆಗಳನ್ನು ಮಾಡಿ ನಂತರ ಮಣ್ಣನ್ನು ಹದ ಮಾಡಬೇಕು. ಹೆಚ್ಚು ಸಾವಯವ ಯುಕ್ತ ಉತ್ತಮ ರಚನೆಯನ್ನು ಹೊಂದಿದ ನೀರು ಸುಲಭವಾಗಿ ಬಸಿದು ಹೋಗುವ ಆಳವಾದ ಕೆಂಪುಗೋಡು ಮತ್ತು ಮಧ್ಯಮ ಕಪ್ಪು ಮಣ್ಣಿನಲ್ಲಿ ತಾಳೆ ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ರಸಸಾರ ಸುಮಾರು 6.5-7.5 ಇರುವ ಮಣ್ಣು ಯೋಗ್ಯ. ಮಣ್ಣು ಕನಿಷ್ಠ 1 ಮೀಟರ್ ಆಳ ಇರಬೇಕು. ಇದರಲ್ಲಿರುವ ತಳಿಗಳೆಂದರೆ ತೆನೇರಾ, ಪಾಲೋಡ್ 1, ಪಾಲೋಡ್ 2. ಇದು ಕೂಡ ಸುಮಾರು ಜೂನ್ನಿಂದ ಜುಲೈ ಕಾಲದಲ್ಲಿ ನಾಟಿ ಮಾಡುವುದು ಸೂಕ್ತ. ತೆನೇರಾ ಎಂಬುದು ಪ್ರಪಂಚದಾದ್ಯಂತ ಇರುವ ಹೈಬ್ರಿಡ್ ತಳಿ. ಇದು ದಪ್ಪ ಚಿಪ್ಪನ್ನು ಹೊಂದಿದ್ದು ಡ್ಯೂರಾ ಮತ್ತು ಚಿಪ್ಪಿಲ್ಲದ ಪಿಸಿಫೆರಾ ಎಂಬ ತಳಿಗಳ ಸಂಕರಣ. ಹಣ್ಣು ತೆಳುವಾದ ಚಿಪ್ಪನ್ನು ಹೊಂದಿದ್ದು ಮಧ್ಯಮದಿಂದ ಅತಿ ಹೆಚ್ಚು ತಿರುಳನ್ನು ಹೊಂದಿರುತ್ತದೆ ಹಾಗೂ ಹೆಚ್ಚು ಎಣ್ಣೆಯ ಅಂಶವನ್ನು ಹೊಂದಿರುತ್ತದೆ. ಪೂರ್ಣ ಬೆಳವಣಿಗೆ ಹೊಂದಿರುವ ಕಾಯಿಗಳನ್ನು ಮಾಗಿದ ಗೊಂಚಲುಗಳಿಂದ ಬೇರ್ಪಡಿಸಿ ಅವುಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಬೀಜಗಳನ್ನು ಬೇರ್ಪಡಿಸಬೇಕು. ಕಾಯಿಗಳನ್ನು ನೀರಿನಲ್ಲಿ ಸುಮಾರು 10 ದಿನ ನೆನೆಸಬೇಕು. ನಂತರ ಮರದ ಸುತ್ತಿಗಿಂದ ಮೆದುವಾಗಿ ಬಡಿದು ಮೇಲಿನ ನಾರಿನ ಕವಚವನ್ನು ತೆಗೆಯಬೇಕು. ನಂತರ ಬೀಜವನ್ನು ನೆರಳಿನಲ್ಲಿ 1-2 ದಿನ ಒಣಗಿಸಬೇಕು. ಈ ಬೀಜಗಳನ್ನು 27 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ 3-9 ತಿಂಗಳವರೆಗೆ ಸಂಗ್ರಹಿಸಿ ಇಡಬೇಕು. ಸಾಮಾನ್ಯವಾಗಿ ತಾಳೆ ಮರದ ಬೀಜವು ಮೊಳಕೆ ಒಡೆಯಲು ಸುಮಾರು 2 ವರ್ಷ ಬೇಕಾಗುತ್ತದೆ. ಶೀಘ್ರ ಮೊಳಕೆಯೊಡೆಯಲು ಬೀಜಗಳನ್ನು 5 ದಿವಸ ಪ್ರತಿದಿನ ನೀರನ್ನು ಬದಲಾಯಿಸುತ್ತಾ ನೆನೆಸಿಡಬೇಕು. ನಂತರ ಅವುಗಳನ್ನು 24 ಗಂಟೆಗಳ ಕಾಲ ಒಣಗಲು ಹರಡಬೇಕು. ಒಣಗಿದ ಬೀಜಗಳನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ರಬ್ಬರ್ ಬ್ಯಾಂಡಿನಿಂದ ಬಿಗಿಯಾಗಿ ಕಟ್ಟಿ 40 ಡಿಗ್ರಿ ಸೆಂಟಿಗ್ರೇಡ್ನ ಉಷ್ಣಾಂಶದಲ್ಲಿ ಮೊಳಕೆಯೊಡೆಯುವ ಪೆಟ್ಟಿಗೆಯಲ್ಲಿ ಇರಿಸಬೇಕು. 80 ದಿವಸಗಳ ನಂತರ ಬೀಜಗಳನ್ನು ಪ್ಲಾಸ್ಟಿಕ್ನಿಂದ ತೆಗೆದು 5 ದಿನ ಮೊದಲಿನಂತೆ ನೆನೆಸಬೇಕು. ಇಂತಹ ಬೀಜಗಳಲ್ಲಿ ತೇವಾಂಶ ಕಾಯ್ದಿಡಲು ಪುನಃ ಪಾಲಿಥೀನ್ ಚೀಲಗಳಿಗೆ ವರ್ಗಾಯಿಸಬೇಕಾಗುತ್ತದೆ. ಬೀಜಗಳು 10-12 ದಿನಗಳಲ್ಲಿ ಮೊಳಕೆ ಒಡೆಯಲು ಪ್ರಾರಂಭಿಸುತ್ತವೆ. ಬಿತ್ತನೆ ಮಾಡಿದ ನಂತರ ಹೊದಿಕೆ ಹರಡುವುದು ಒಳ್ಳೆಯದು. ವಾರದಲ್ಲಿ 3 ಬಾರಿ ಇದಕ್ಕೆ ನೀರನ್ನು ಒದಗಿಸಬೇಕು. 15 ಗ್ರಾಂ ಸಾರಜನಕ ಗೊಬ್ಬರವನ್ನು 5 ಲೀಟರ್ ನೀರಿನಲ್ಲಿ ಕರಗಿಸಿ 100 ಗಿಡಗಳಿಗೆ ಕೊಡಬೇಕು. 27x27 ಅಡಿ ಅಂತರದಲ್ಲಿ ತ್ರಿಕೋನ ಪದ್ಧತಿಯಲ್ಲಿ ಅಥವಾ ಷಟ್ಕೋನಾಕೃತಿಯಲ್ಲಿ 2 ಘನ ಅಡಿ ಅಳತೆಯ ಗುಣಿಗಳನ್ನು ತೆಗೆದು ಅವುಗಳಲ್ಲಿ ಮೇಲ್ಮಣ್ಣು, ಕೊಟ್ಟಿಗೆ ಗೊಬ್ಬರ, ಸೂಪರ್ ಫಾಸ್ಫೇಟನ್ನು ತುಂಬಿಸಬೇಕು. ತಾಳೆ ಮರದಿಂದ ಹೆಚ್ಚಿನ ಇಳುವರಿ ಪಡೆಯಲು ಪ್ರತಿದಿನ ಗಿಡವೊಂದಕ್ಕೆ 150 ಲೀಟರ್ ನೀರನ್ನು ಕೊಡಬೇಕಾಗುತ್ತದೆ. ಮಣ್ಣು, ನೀರು, ಹವಾಗುಣವನ್ನು ಅನುಸರಿಸಿ 8-12 ದಿನಕ್ಕೊಮ್ಮೆ ನೀರು ಕೊಡಬೇಕು. ನಾಟಿ ಮಾಡಿದ ಮೊದಲ 3 ವರ್ಷಗಳವರೆಗೆ ತಾಳೆ ತೋಟದಲ್ಲಿ ಬಾಳೆ, ಎಣ್ಣೆಕಾಳು, ಮೆಣಸಿನಕಾಯಿ, ತರಕಾರಿ ಬೆಳೆಗಳನ್ನು ಅಂತರ್ ಬೆಳೆಗಳಾಗಿ ಬೆಳೆಯಬಹುದು. 8-10 ವರ್ಷ ವಯಸ್ಸಿನ ಇಳುವರಿ ನೀಡುವ ಅಥವಾ 15 ಅಡಿ ಎತ್ತರದ ನೆರಳಿನಲ್ಲಿ ಕೋಕೋ, ಕರಿಮೆಣಸು, ಕೆಂಪು ಶುಂಠಿ ಮುಂತಾದ ಬೆಳೆಗಳನ್ನು ಕೂಡ ಬೆಳೆಸಬಹುದು. ಮಾಗಿದ ಕಾಯಿಗಳು ಗೊಂಚಲಿನಲ್ಲಿ ಸಡಿಲಗೊಂಡಾಗ ಕೊಯ್ಲಿಗೆ ಸಕಾಲ ಎಂದು ನಿರ್ಧರಿಸಬಹುದು. ಗೊಂಚಲು ಸಂಪೂರ್ಣವಾಗಿ

0: ಬೆಳೆದು ಕಟಾವಿಗೆ ಸಿದ್ಧವಾದಾಗ ಕಾಯಿಗಳು ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತವೆ. ಪ್ರತಿ ಗೊಂಚಲಿನಿಂದ 5-10 ಕಾಯಿಗಳು ಉದುರಿ ಬೀಳುತ್ತವೆ. ಇಳುವರಿ ಸಾಮಾನ್ಯ ನಿರ್ವಹಣೆಯಲ್ಲಿ 1 ಎಕರೆ ತೋಟದಿಂದ 4.8 ಟನ್ ತಾಜಾ ಹಣ್ಣಿನ ಗೊಂಚಲನ್ನು ಪ್ರತಿ ವರ್ಷ ಪಡೆಯಬಹುದು. ಇವುಗಳಿಂದ 1 ಟನ್ ಎಣ್ಣೆಯನ್ನು ಪಡೆಯಬಹುದಾಗುತ್ತದೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ, ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಶ್ವಾನ ಸಾಕಣೆ ಈ ಕುರಿತು ಡಾಕ್ಟರ್ ಗುರುಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್.

ಇಂದು ರಾತ್ರಿ 8:30 ಕನ್ನಡದಲ್ಲಿ ಭಾಷಣ ಎಂ ರಮೇಶ್ ಭಟ್ ಅವರಿಂದ. ವಿಷಯ ಅನ್ಯಲೋಕ ಜೀವಿಗಳ ಅನ್ವೇಷಣೆ.

ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
3: ಇದೇ ಮೇ 25 ಸೋಮವಾರ ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

0: ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
4: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
5: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಈಗ ವಾರ್ತೆಗಳ ವಿವರ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಸಂಪನ್ನಗೊಳ್ಳಲಿದೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರ ಸೇರಿದಂತೆ ದೇಶದ ವಿವಿಧ 9 ಇಸ್ರೋ ಕೇಂದ್ರಗಳಲ್ಲಿ ಯುವ ವಿಜ್ಞಾನಿ ಕಾರ್ಯಕ್ರಮ ಯುವಿಕಾದಡಿ 9ನೇ ತರಗತಿ ಉತ್ತೀರ್ಣರಾದ 1,320 ವಿದ್ಯಾರ್ಥಿಗಳಿಗೆ ಕಳೆದ 5 ಆವೃತ್ತಿಗಳಲ್ಲಿ 2 ವಾರಗಳ ವಸತಿ ಸಹಿತ ತರಬೇತಿ ನೀಡಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಯುವಿಕಾ ಕುರಿತು ಮಾಹಿತಿ ನೀಡಿದ್ದಾರೆ ಇಸ್ರೋದ ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿ ಡಾ ಬಿಆರ್ ನಾಗೇಂದ್ರ.
1: ಭಾರತದ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳ 450 ವಿದ್ಯಾರ್ಥಿಗಳಿಗೆ ಈಗ ತರಬೇತಿಯನ್ನು ಕೊಡಲಾಗ್ತಿದೆ. ಕ್ಯಾಚ್ ದೆಮ್ ಯಂಗ್, ಚಿಕ್ಕ ವಯಸ್ಸಿನಲ್ಲಿಯೇ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತ ಅವಕಾಶವನ್ನು ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಪ್ರತಿ ರಾಜ್ಯದಿಂದಲೂ ಸುಮಾರು 10-15 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ದೇಶದ ವಿವಿಧೆಡೆ ಇರುವ 9 ಇಸ್ರೋ ಕೇಂದ್ರಗಳಲ್ಲಿ ಒಟ್ಟು 450 ವಿದ್ಯಾರ್ಥಿಗಳಿಗೆ ಈ ವರ್ಷ ಯುವಿಕಾ ತರಬೇತಿಯನ್ನು ನೀಡಲಾಗ್ತಿದೆ. ಬೆಂಗಳೂರಿನಲ್ಲಿರುವ ಯುಆರ್ ರಾವ್ ಉಪಗ್ರಹ ಕೇಂದ್ರವು ಇಸ್ರೋ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಪ್ರಸ್ತುತ ವರ್ಷದಲ್ಲಿ ಈ ಕೇಂದ್ರವು ಅಸ್ಸಾಂ, ಬಿಹಾರ್, ಕರ್ನಾಟಕ ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶವಾದ ದಾದ್ರಾ, ನಗರ್ ಹವೇಲಿ, ದಮನ್, ದಿಯು ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಯುವಿಕಾ ತರಬೇತಿಯನ್ನು ನೀಡುತ್ತಿದೆ. ಯುವಿಕಾ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶ ವಿಜ್ಞಾನ ಹಾಗೂ ತಂತ್ರಜ್ಞಾನ, ಉಪಗ್ರಹ ಹಾಗೂ ರಾಕೆಟ್ಗಳ ಬಗ್ಗೆ ತರಗತಿಗಳನ್ನು ನಡೆಸಲಾಗುತ್ತದೆ. ಇಸ್ರೋ ಸಂಸ್ಥೆಯ ವಿವಿಧ ಪ್ರಯೋಗಾಲಯಗಳಿಗೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಹೇಗೆ ಸಂಶೋಧನೆಗಳನ್ನು ನಡೆಸಲಾಗುತ್ತದೆ, ಉಪಗ್ರಹ ಹಾಗೂ ರಾಕೆಟ್ಗಳನ್ನು ನಿರ್ಮಿಸುವ ವಿಧಾನವನ್ನ ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ತೋರಿಸಲಾಗುತ್ತದೆ. ವಿಜ್ಞಾನದ ಹಲವು ಪ್ರಯೋಗಗಳನ್ನ ಮೂಲ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ವಿವರಿಸಲಾಗುತ್ತದೆ. ಖ್ಯಾತ ಹಿರಿಯ ವಿಜ್ಞಾನಿಗಳು ಹಾಗೂ

0: ಅಂತರಿಕ್ಷ ಯಾನಿಗಳೊಡನೆ ವಿದ್ಯಾರ್ಥಿಗಳ ಸಂವಾದ ನಡೆಸಲಾಗುತ್ತದೆ.
1: ರಾಜ್ಯದ ಅರಣ್ಯ ಮತ್ತು ಅರಣ್ಯದಂಚಿನಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯಗಳ 50,000 ಅಧಿಕ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಸಲು 269 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗಾಗಿ 34 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸಲಾಗಿದೆ. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ 73,982 ವಿದ್ಯಾರ್ಥಿಗಳಿಗೆ 176 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆವರಣದಲ್ಲಿ 200 ಹಾಸಿಗೆಗಳ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು 100 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ನಿರ್ಮಿಸಲು ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಮಾಹಿತಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಎನ್ಜಿಇಎಫ್ ಲಿಮಿಟೆಡ್ ಸಂಸ್ಥೆಗೆ ನೀಡಿದ ದುಡಿಯುವ ಬಂಡವಾಳ ರೂಪದ ಸಾಲ 2 ಕೋಟಿ ರೂಪಾಯಿಗಳು ಮತ್ತು ಅದರ ಮೇಲಿನ ಬಡ್ಡಿ 4 ಕೋಟಿ ರೂಪಾಯಿ ಸೇರಿ ಒಟ್ಟು 6 ಕೋಟಿ ಹಾಗೂ 10 ಕೋಟಿ ರೂಪಾಯಿಗಳ ಬಡ್ಡಿರಹಿತ ಸಾಲವನ್ನು ಇಕ್ವಿಟಿಯಾಗಿ ಪರಿವರ್ತಿಸಲು ಸಂಪುಟ ಸಭೆ ನಿರ್ಧರಿಸಿದೆ. ಪಾರಿಸಾರಿಕ ವ್ಯವಸ್ಥೆ, ವನ್ಯಜೀವಿ ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆಯ ಪ್ರಾಮುಖ್ಯತೆ ಬಗ್ಗೆ ಜನಜಾಗೃತಿ ಮೂಡಿಸುವ ದಿನವೆಂದು ವಿಶ್ವಸಂಸ್ಥೆ ಮೇ 22ನ್ನು ಜಾಗತಿಕ ಜೀವವೈವಿಧ್ಯ ದಿನವೆಂದು ಘೋಷಿಸಿದೆ. ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು ಎಂಬ ಧ್ಯೇಯದೊಂದಿಗೆ ಸಮುದಾಯ ಸಂಚಾಲಿತ ಸಣ್ಣ ಪ್ರಯತ್ನಗಳ ಮೇಲೆ ಜಾಗತಿಕ ಸಂರಕ್ಷಣಾ ಗುರಿಗಳ ಯಶಸ್ಸು ಹೆಚ್ಚು ಅವಲಂಬಿತವಾಗಿದೆ ಎಂಬುದನ್ನು ಸಾರುವ ದಿನ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಮಾವು ಬೆಳೆಗಾರರ ಬಳಗ ಬೆಳೆಗಾರರಿಂದ ಬಳಕೆದಾರರಿಗೆ ಎಂಬ ಧ್ಯೇಯದೊಂದಿಗೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ಸಾವಯವ ಮಾವು ಮೇಳವನ್ನು ಕಳೆದ 1ನೇ ತಾರೀಖಿನಿಂದ ಆರಂಭಿಸಿದೆ. ರಾಸಾಯನಿಕ ಮುಕ್ತ, ಉತ್ತಮ ಗುಣಮಟ್ಟದ ಹಾಗೂ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ಸ್ವತಃ ಮಾವು ಬೆಳೆಗಾರರೇ ನೇರವಾಗಿ ಮಾರಾಟಕ್ಕೆ ಅಣಿಗೊಳಿಸಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಮಾವು ಕೃಷಿಕ ಹಾಗೂ ಧಾರವಾಡದ ಮಾವು ಬೆಳೆಗಾರರ ಬಳಗದ ಗೌರವ ಅಧ್ಯಕ್ಷ ಡಾ ರಾಜೇಂದ್ರ ಪೋದ್ದಾರ್.
5: ಧಾರವಾಡದ ಮಾವು ಬೆಳೆಗಾರ ಬಳಗದ ವತಿಯಿಂದ ಮಾವಿನ ಹಣ್ಣಿನ ಮಾರಾಟದ ಪ್ರಯತ್ನದ ಭಾಗವಾಗಿ ಮೇ 1ನೇ ತಾರೀಖಿನಿಂದ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ನೇರ ಮಾರಾಟವನ್ನು ಪ್ರಾರಂಭ ಮಾಡಿದ್ವಿ. ಬೆಳೆಗಾರರಿಂದ ಬಳಕೆದಾರರಿಗೆ ಅಂತ ಒಂದು ಘೋಷವಾಕ್ಯದೊಂದಿಗೆ ಕಳೆದ 4 ವರ್ಷದಿಂದ ಮಾಡ್ತಾ ಇದೀವಿ. ಸುಮಾರು 8-10 ಬೆಳೆಗಾರರು ಸಾವಯವವಾಗಿ ಯಾವುದೇ ರಸಾಯನಿಕ ಬಳಸದೆ ಅವನ್ನು ಮಾಗಿಸಿ ಹಣ್ಣುಗಳನ್ನು ಮಾರಾಟ ಮಾಡುವಂತ ವ್ಯವಸ್ಥೆ ಮಾಡಿದೆವು. ವೈಜ್ಞಾನಿಕ ಪದ್ಧತಿ ಆಧಾರದ ಮೇಲೆ ಉತ್ಪಾದನೆ ಮಾಡಿ ಅದನ್ನು ರಾಸಾಯನಿಕ ರಹಿತವಾಗಿ ಮಾಗಿಸಿ ಮಾರಾಟ ಮಾಡೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಈ ಹಣ್ಣು ಉತ್ತಮ, ಅದಕ್ಕೆ ತಾವು ಹೆಚ್ಚಿನ ಬೆಲೆ ಕೊಡಲಿ ಅಂತ ನಮ್ಮ ವಿನಂತಿ ಇದೆ. ಇದು ಕೇವಲ ಮಾರಾಟ ವ್ಯವಸ್ಥೆ ಅಲ್ಲ, ಇದು ವಿನ್ ವಿನ್. ಬೆಳೆಗಾರಿಗೆ ಒಳ್ಳೆಯದಾಗಬೇಕು ಮತ್ತು ಬಳಕೆದಾರಿಗೂ ಆರೋಗ್ಯಪೂರ್ಣವಾದ ಹಣ್ಣು ಸಿಗಬೇಕಂತ ಉದ್ದೇಶದಿಂದ, ರೈತರಿಗೆ ಲಾಭ ಕೂಡ ಆಗಲಿ ಅಂತ ಉದ್ದೇಶದಿಂದ ಈ ನೇರ ಮಾರಾಟ ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದೀವಿ. ರೈತರ ವಿಶೇಷವಾಗಿ ಮಾವು ಬೆಳೆಗಾರ ಪರಿಶ್ರಮಕ್ಕೆ ಮತ್ತು ಪ್ರಯತ್ನಕ್ಕೆ ತಾವು ಸಹಾಯ ಸಹಕಾರ ನೀಡಿ ಉತ್ತೇಜನಕಾರಿಯಾದ ಬೆಲೆ ಕೊಟ್ಟು ಹಣ್ಣನ್ನು ಖರೀದಿ ಮಾಡಿ ರೈತರಿಗೆ ಒಂದು ಅಭಯಹಸ್ತ ನೀಡಿದಂಗೆ ಆಗ್ತದೆ. ಧನ್ಯವಾದಗಳು.
1: ಆಕಾಶವಾಣಿ 90 ಹಿನ್ನೆಲೆ ಆಕಾಶವಾಣಿ ಮೈಸೂರು ಕೇಂದ್ರ ಮಂಡ್ಯದ ಕೆವಿಎಸ್ ಭವನದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಆಯೋಜಿಸಿತ್ತು. ವಿಶ್ರಾಂತ ಪ್ರಾಂಶುಪಾಲರಾದ ಡಾ ಲೀಲಾ ಅಪ್ಪಾಜಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು.

0: ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಬಾನುಲಿ ನಾಟಕಗಳು ಕುರಿತು ಜಿ ಶಾಂತಕುಮಾರ್, ವಿಶೇಷ ರೂಪಕ ಮತ್ತು ಸಾಕ್ಷಿಚಿತ್ರ ಕುರಿತು ಬಿ ದಿಗ್ವಿಜಯ್ ಹಾಗೂ ಚಿಂತನ ಮತ್ತು ಭಾಷಣಗಳ ಕುರಿತು ಮೈಸೂರು ಉಮೇಶ್ ಬಾನುಲಿ ಬರವಣಿಗೆ ಕಾರ್ಯಾಗಾರ ನಡೆಸಿಕೊಟ್ಟರು. ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಗಳ ಕವಿಗಳು ಕವಿತೆ ವಾಚಿಸಿದರು. ಆಕಾಶವಾಣಿ ಮೈಸೂರು ಕೇಂದ್ರದ ಸಹಾಯಕ ನಿರ್ದೇಶಕ ಮಂಜುನಾಥ್ ಎನ್ ಬೇದ್ರೆ ಹಾಗೂ ಕಾರ್ಯಕ್ರಮ ನಿರ್ವಾಹಕ ಎನ್ ಕೇಶವಮೂರ್ತಿ ಕಾರ್ಯಾಗಾರ ಸಂಯೋಜಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ಭಯೋತ್ಪಾದನಾ ವಿರೋಧಿ ದಿನದ ಪ್ರಮಾಣವಚನ ಸ್ವೀಕಾರವನ್ನು ರಾಜ್ಯದ ಎಲ್ಲ ಜಿಲ್ಲಾಡಳಿತಗಳು ಕೈಗೊಂಡ ವರದಿಗಳು ಬಂದಿವೆ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ತ್ಯಾವರೆಕೊಪ್ಪದ ಹುಲಿ ಸಿಂಹಧಾಮದ ಸಫಾರಿ ವೀಕ್ಷಣೆಗೆ ಮಂಗಳವಾರ 26ರಂದು ಅವಕಾಶ ಕಲ್ಪಿಸಲಾಗಿದೆ. ಆಕಾಶವಾಣಿ ಕಲಬುರಗಿ ಕೇಂದ್ರ ಇಂದು ಬೆಳಗ್ಗೆ 11 ಗಂಟೆಗೆ ಕಲ್ಯಾಣವಾಣಿ ಕಾರ್ಯಕ್ರಮದಲ್ಲಿ ಪೊಲೀಸ್ ಆಯುಕ್ತ ಡಾ ಎಸ್ಡಿ ಶರಣಪ್ಪ ಅವರ ನೇರ ಫೋನ್ಇನ್ ಕಾರ್ಯಕ್ರಮ ಏರ್ಪಡಿಸಿದೆ. ಜುಲೈ 11ರಂದು ರಾಜ್ಯದ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿತವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಮೂಲಕ ಹಂಚಿಕೊಳ್ಳಬಹುದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 6ನೇ ಆವೃತ್ತಿಯ ಯುವ ವಿಜ್ಞಾನಿ ಕಾರ್ಯಕ್ರಮ ಇಂದು ಬೆಂಗಳೂರಿನಲ್ಲಿ ಸಂಪನ್ನ. 50,000ಕ್ಕೂ ಅಧಿಕ ವನವಾಸಿ ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ಪೂರೈಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಧಾರವಾಡದ ಮಾವು ಬೆಳೆಗಾರರ ಬಳಗದಿಂದ ಸಾವಯವ ಮಾವು ಮೇಳ. ಆಕಾಶವಾಣಿಗೆ 90, ಆಕಾಶವಾಣಿ ಮೈಸೂರು ಕೇಂದ್ರದ ಬಾನುಲಿ ಬರವಣಿಗೆ ಕಾರ್ಯಾಗಾರ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ತರಂಗಾಂತರ 275.5 ಮೀಟರ್, 1900 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಬಿಕೆ ಸುಮಿತ್ರಾ ಮತ್ತು ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಕಯ್ಯಾರ ಕಿಣ್ಣಣ್ಣರಯ್ಯವರ ರಚನೆ ಹಾಡು ಕವಿಯೇ ಹಾಡು, ಹೊಸ ಹಾಡ ಹಾಡು

ಬಿಕೆ ಸುಮಿತ್ರ ಮತ್ತು ಶಾಂತಾ ಜಯತೀರ್ಥ ಅವರು ಹಾಡಿರುವ ಎಂ ಗೋಪಾಲಕೃಷ್ಣ ಅಡಿಗವರ ಕವನ ಅಮೃತ ವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಗೆ ಎದೆಯಿಂದ ಸತತ.

ಕಾರ್ಯಕ್ರಮದ ಕೊನೆಯದಾಗಿ ಮೃದು ಮಧುರಾದರ ಚುಂಬನ ದಿಂಚರ ಬಿಕೆ ಸುಮಿತ್ರಾ, ರತ್ನಮಲ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ ಅವರು ಹಾಡಿರುವ ಸಾಶಿ ಮರುಳಯ್ಯ ಅವರ ರಚನೆ.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ನಹುಷ ವಿಮೋಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
4: ಗುರುದೇವ ರಾಜ, ನಿಮ್ಮ ದಿವ್ಯಾನುಗ್ರಹದಿಂದ ಸುರಗದ್ದುಗೆಯನ್ನೇರುವ ಭಾಗ್ಯ ಲಭಿಸಿತು ಸ್ವಾಮಿ. ಮಾನವನಾದ ನಾನು ದೇವ ಸಮಾನನಾಗಮಲ್ಲೆ. ನನಗೆ ಒದಗಿದ ಈ ಯೋಗದಲ್ಲೂ ಭಾಗ್ಯದಲ್ಲೂ ನನ್ನ ಬದುಕಿನ ಭವ್ಯತೆಯ ಬಗ್ಗೆ ಸ್ವಲ್ಪ ಆಲೋಚಿಸಬೇಕು. ಅದಕ್ಕಾಗಿಯೇ ನನ್ನ ಒಂದು ಭಿನ್ನಹ
5: ಏನು
3: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
6: ಪ್ರಿಯ ಕೇಳುಗರೆ,
7: ನನ್ನ ರಾಗತಾನ ಪಲ್ಲವಿ
6: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
8: ಹಿಂದಿ ದೇಶಭಕ್ತಿ ಗೀತೆ, ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
9: ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇಗ, ನಾ ಇನ್ಸಾನ್ ಬನೇಗ,
10: ಹಿಂದೂ ಬನೇಗ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
3: ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
4: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
5: ನಮ್ಮ ಆಹಾರದ ಒಂದಂಶ,
4: ನಮ್ಮ ಸಮಯದ ಒಂದಂಶ,
5: ನಮ್ಮ ಆದಾಯದ ಒಂದಂಶ,
4: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
5: ಆಗ ನಮ್ಮ ಬದುಕು ಪಾವನವಾಗುವುದು.
4: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. ಜೂನ್ 1ರಂದು ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ. ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್: ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ರನ್ಗಳ ಬೃಹತ್ ಗೆಲುವು. ವಾರ್ತೆಗಳ ವಿವರ: ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಸೈಪ್ರಸ್ ಅಧ್ಯಕ್ಷ ನೇಕೋಸ್ ಕ್ರಿಸ್ಟೋ ಡೌಲಿಡೀಸ್ ಅವರು ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಿನ್ನೆ ಭಾರತಕ್ಕೆ ಆಗಮಿಸಿದ ಸೈಪ್ರಸ್ ಅಧ್ಯಕ್ಷರನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ರಾಜ್ಯ ಸಚಿವ ಅಜಯ್ ತಮ್ಟಾ ಅವರು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಸೈಪ್ರಸ್ ಅಧ್ಯಕ್ಷರಾಗಿ ನಿಕೋಸ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಅವರೊಂದಿಗೆ ಸೈಪ್ರಸ್ ವಿದೇಶಾಂಗ ಸಚಿವ ಡಾಕ್ಟರ್ ಕಾನ್ಸ್ಟಂಟಿನೋಸ್ ಕೊಂಬೋಸ್ ಸೇರಿದಂತೆ ಉನ್ನತ ಮಟ್ಟದ ನಿಯೋಗ ಆಗಮಿಸಿದೆ. ಇಂದು ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್ ಮತ್ತು ಸಾಂಸ್ಕೃತಿಕ ವಲಯಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಮಾತುಕತೆಯ ನಂತರ ಹಲವು ಪ್ರಮುಖ ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಲಿವೆ. ಪ್ರಧಾನಿಯವರು ಸೈಪ್ರಸ್ ಅಧ್ಯಕ್ಷರ ಗೌರವಾರ್ಥ ಮಧ್ಯಾಹ್ನದ ಔತಣಕೂಟವನ್ನು ಆಯೋಜನೆ ಮಾಡಿದ್ದು, ಇಂದು ಸಂಜೆ ಸೈಪ್ರಸ್ ಅಧ್ಯಕ್ಷರು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಭೇಟಿ ಮಾಡಲಿದ್ದಾರೆ. ಕಳೆದ ವರ್ಷ ಜೂನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸೈಪ್ರಸ್ಗೆ ಭೇಟಿ ನೀಡಿದ ಕೇವಲ 1 ವರ್ಷದ ಒಳಗಾಗಿ ಈ ಭೇಟಿ ನಡೆಯುತ್ತಿರುವುದು ವಿಶೇಷವಾಗಿದೆ. ಸದ್ಯ ಸೈಪ್ರಸ್ ದೇಶವು ಐರೋಪ್ಯ ಒಕ್ಕೂಟ ಸಮಿತಿಯ ಅಧ್ಯಕ್ಷತೆಯನ್ನು ಹೊಂದಿರುವುದರಿಂದ ಹಾಗೂ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಕ್ಕೆ 65 ವರ್ಷ ತುಂಬಲಿರುವ ಹಿನ್ನೆಲೆಯಲ್ಲಿ ಈ ಪ್ರವಾಸ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಜೂನ್ 1ರಂದು ನಡೆಯಲಿರುವಂತಹ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆಯನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಈ ಶೃಂಗಸಭೆಯನ್ನು 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಜೊತೆಯಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಆಫ್ರಿಕಾದ ಹಲವು ದೇಶಗಳು ದೊಡ್ಡ ಬೆಕ್ಕುಗಳ ತಳಿಯನ್ನು ಹೊಂದಿರುವುದರಿಂದ ಹಾಗೂ ಜಾಗತಿಕ ವನ್ಯಜೀವಿ ಸಂರಕ್ಷಣೆ, ಪರಿಸರ ಸುಸ್ಥಿರತೆ ಮತ್ತು ಜೀವ ವೈವಿಧ್ಯದ ರಕ್ಷಣೆಯಲ್ಲಿ ಪ್ರಮುಖ ಪಾಲುದಾರರಾಗಿರುವುದರಿಂದ ಈ ಜಂಟಿ ಆಯೋಜನೆಗೆ ಸಿದ್ಧತೆ ನಡೆಸಲಾಗಿತ್ತು. 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಗಳಲ್ಲಿ ನಡೆಸಲು ಆಫ್ರಿಕಾ ಒಕ್ಕೂಟದ ಅಧ್ಯಕ್ಷರು ಮತ್ತು

0: ಆಫ್ರಿಕಾ ಒಕ್ಕೂಟ ಆಯೋಗದ ಜೊತೆ ಸಮಾಲೋಚಿಸಿ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಮೊದಲನೇ ಐಬಿಸಿಎ ಶೃಂಗಸಭೆಯನ್ನು ಸಹ ಸದ್ಯಕ್ಕೆ ಮುಂದೂಡಲಾಗಿದ್ದು ಮುಂಬರುವ ದಿನಗಳಲ್ಲಿ ದಿನಾಂಕಗಳನ್ನು ನಿಗದಿಪಡಿಸಲಾಗುವುದು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಶೃಂಗಸಭೆಯಲ್ಲಿ ಭಾಗಿಯಾಗುವ ರಾಷ್ಟಗಳು ಮತ್ತು ಪ್ರಮುಖ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ನೂತನ ದಿನಾಂಕಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. 40ಕ್ಕೂ ಹೆಚ್ಚು ಸಿಆರ್ಪಿಎಫ್ ಯೋಧರ ವೀರ ಮರಣಕ್ಕೆ ಕಾರಣವಾಗಿದ್ದ 2019 ಪುಲ್ವಾಮಾ ಭಯೋತ್ಪಾದನಾ ದಾಳಿಯ ಪ್ರಮುಖ ಸಂಚುಗಾರರಲ್ಲಿ ಒಬ್ಬನಾದಂತಹ ಹಮ್ಜಾ ಬುರ್ಹಾನ್ ಅಲಿಯಾಸ್ ಅರ್ಜುಮಂಡ್ ಕುಲ್ಜಾರ್ ದಾರ್ ನಿನ್ನೆ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಅಪರಿಚಿತ ಬಂದೂಕುಧಾರಿಗಳ ಗುಂಡಿಗೆ ಬಲಿಯಾಗಿದ್ದಾನೆ. ಅಲ್ ಬದ್ರ್ ಭಯೋತ್ಪಾದಕ ಸಂಘಟನೆಯ ಕಮಾಂಡರ್ ಆಗಿದ್ದ ಈತನನ್ನು ಜಮ್ಮು ಕಾಶ್ಮೀರದಲ್ಲಿ ಸರಣಿ ಉಗ್ರ ಕೃತ್ಯಗಳನ್ನು ಎಸಗಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 2022 ಏಪ್ರಿಲ್ನಲ್ಲಿ ಭಯೋತ್ಪಾದಕ ಎಂದು ಘೋಷಿಸಿತ್ತು. ಪುಲ್ವಾಮಾ ದಾಳಿಯ ನಂತರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ತಲೆ ಮರೆಸಿಕೊಂಡಿದ್ದ ಈತ ಅಲ್ಲಿನ ಮುಜಾಫರಾಬಾದ್ನ ಗೋಜ್ರಾದಲ್ಲಿ ಖಾಸಗಿ ಕಾಲೇಜೊಂದರ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ನಿನ್ನೆ ಬೆಳಗ್ಗೆ ಕಾಲೇಜಿನಿಂದ ಹೊರಗೆ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಬಂದೂಕುಧಾರಿಗಳು ಹತ್ತಿರದಿಂದ ಈತನ ಮೇಲೆ ಸರಣಿ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ ಎಂದು ಸ್ಥಳೀಯ ಪೊಲೀಸರು ವರದಿ ಮಾಡಿದ್ದಾರೆ. ಭಾರತಕ್ಕೆ ಎಷ್ಟು ಪ್ರಮಾಣದ ಇಂಧನ ಅಗತ್ಯವಿದೆಯೋ ಅಷ್ಟನ್ನು ಮಾರಾಟ ಮಾಡಲು ಅಮೆರಿಕ ಸಿದ್ಧವಿದೆ ಎಂದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ತಿಳಿಸಿದ್ದಾರೆ. ಹಾರ್ಮೋಜ್ ಜಲಸಂಧಿ ಮುಚ್ಚಲ್ಪಟ್ಟಿದ್ದರಿಂದ ಇಂಧನ ಬೆಲೆ ಏರಿಕೆಯಾಗಿ ಭಾರತದ ಮೇಲಾಗುತ್ತಿರುವ ಪರಿಣಾಮದ ಕುರಿತು ಮಾತನಾಡಿದ ಅವರು ಭಾರತವನ್ನು ಅತ್ಯುತ್ತಮ ಪಾಲುದಾರ ದೇಶ ಎಂದು ಬಣ್ಣಿಸಿದ್ದಾರೆ. ಸ್ವೀಡನ್ ಮತ್ತು ಭಾರತ ಪ್ರವಾಸ ಕೈಗೊಳ್ಳುವ ಮುನ್ನ ಮಯಾಮಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಭೇಟಿಯು ಕ್ವಾಡ್ ಒಕ್ಕೂಟದ ರಾಷ್ಟಗಳ ವಿದೇಶಾಂಗ ಸಚಿವರನ್ನು ಭೇಟಿ ಮಾಡಲು ಲಭಿಸುತ್ತಿರುವಂತಹ ಮಹತ್ವದ ಅವಕಾಶವಾಗಿದೆ ಎಂದು ಹೇಳಿದ್ದಾರೆ. ಮಾರ್ಕೋ ರೂಬಿಯೋ ಅವರು ನಾಳೆಯಿಂದ 26 ಭಾರತ ಪ್ರವಾಸ ಕೈಗೊಳ್ಳಲಿದ್ದು ಕೋಲ್ಕತ್ತಾ ಆಗ್ರಾ ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಮೇ 26 ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕ್ವಾಡ್ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ನಡುವೆ ರೂಬಿಯೋ ಅವರ ಕೋಲ್ಕತ್ತಾ ಭೇಟಿಯು ಕಳೆದ 14 ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯೊಬ್ಬರು ಆ ನಗರಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿಯಾಗಿದ್ದು ಈ ಹಿಂದೆ 2012 ಹಿಲರಿ ಕ್ಲಿಂಟನ್ ಭೇಟಿ ನೀಡಿದ್ದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತೀಯ ರೈಲ್ವೆ ಆಹಾರ ಸರಬರಾಜು ಮತ್ತು ಪ್ರವಾಸೋದ್ಯಮ ನಿಗಮ IRCTC 2026-27 ಪ್ರವಾಸಿ ಹಂಗಾಮಿಗಾಗಿ ಅತ್ಯಾಧುನಿಕ ಸೌಲಭ್ಯಗಳು ಹಾಗೂ ಆಕರ್ಷಕ ರಿಯಾಯಿತಿ ಕೊಡುಗೆಗಳನ್ನು ಒಳಗೊಂಡಂತಹ ನವೀಕೃತ ಗೋಲ್ಡನ್ ಚಾರಿಯೆಟ್ ಐಷಾರಾಮಿ ಪ್ರವಾಸಿ ರೈಲನ್ನು ಮರು ಚಾಲನೆಗೊಳಿಸುವುದಾಗಿ ಘೋಷಿಸಿದೆ. ದಕ್ಷಿಣ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಅನಾವರಣಗೊಳಿಸುವ ಈ ಪ್ರತಿಷ್ಠಿತ ರೈಲು ಸಾಂಪ್ರದಾಯಿಕ ವೈಭವ ಮತ್ತು ಆಧುನಿಕ ಸೌಕರ್ಯಗಳ ಸಮ್ಮಿಲನದ ಜೊತೆಗೆ ನೂತನ ರೂಪದಲ್ಲಿ ಮರಳಲಿದೆ ಎಂದು IRCTC ತಿಳಿಸಿದೆ. ಈ ಐಷಾರಾಮಿ ರೈಲಿನಲ್ಲಿ ಆಕರ್ಷಕ ಒಳಾಂಗಣ ವಿನ್ಯಾಸ, ಸುಸಜ್ಜಿತ ಕ್ಯಾಬಿನೆಟ್ಗಳು, ಸ್ಮಾರ್ಟ್ ಟಿವಿ ಮತ್ತು ವೈಫೈ ಆಧಾರಿತ ಮನರಂಜನಾ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 40 ಅತ್ಯಾಧುನಿಕ ಕ್ಯಾಬಿನೆಟ್ಗಳನ್ನು ಹೊಂದಿರುವಂತಹ ಈ ರೈಲಿನಲ್ಲಿ ಏಕಕಾಲಕ್ಕೆ 80 ಅತಿಥಿಗಳಿಗೆ ಪ್ರಯಾಣಿಸಲು ಅವಕಾಶವಿದ್ದು ಇದರಲ್ಲಿ ಡಬಲ್ ಬೆಡ್, ಟ್ವಿನ್ ಬೆಡ್ ಮತ್ತು ವಿಶೇಷ ಚೇತನ ಪ್ರಯಾಣಿಕರಿಗಾಗಿಯೇ ವಿನ್ಯಾಸಗೊಳಿಸಲಾದಂತಹ ವಿಶೇಷ ಕ್ಯಾಬಿನ್ ವ್ಯವಸ್ಥೆ ಇರುವುದು ಪ್ರಮುಖ ಆಕರ್ಷಣೆಯಾಗಿದೆ. ಕೇಂದ್ರ ರೈಲ್ವೆ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಇಂದಿನಿಂದ ರಾಜಸ್ಥಾನಕ್ಕೆ 2 ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಈ ವೇಳೆ ಅವರು ರಾಜ್ಯದ ಹಲವು ನೂತನ ರೈಲ್ವೆ ಸೌಲಭ್ಯಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಜೋಧ್ಪುರ ರೈಲ್ವೆ ನಿಲ್ದಾಣದಲ್ಲಿ ಆಯೋಜನೆ ಮಾಡಲಾಗಿರುವ ಮುಖ್ಯ ಕಾರ್ಯಕ್ರಮದಲ್ಲಿ ಅವರು ಜೋಧ್ಪುರ್ ದೆಹಲಿ ಕಂಟೋನ್ಮೆಂಟ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ನವೀಕೃತ 20 ಸೇವೆಗೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ಬಳಿಕ ಜಾಲೋರ್ನಲ್ಲಿ ಭುಜ್ ನವದೆಹಲಿ ನೂತನ ರೈಲ್ವೆ ಸೇವೆಗೆ ಚಾಲನೆ ನೀಡಲಿರುವ ಸಚಿವರು ಪಾಲಿ ಜಿಲ್ಲೆಗೆ ಭೇಟಿ ನೀಡಿ ಅಮೃತ್ ಭಾರತ್ ನಿಲ್ದಾಣ್ ಯೋಜನೆ ಅಡಿಯ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ನಾಳೆ ಜೈಪುರದಲ್ಲಿ ಆಯೋಜನೆ ಮಾಡಲಾಗಿರುವ

ಉದ್ಯೋಗ ಮೇಳದಲ್ಲಿ ಭಾಗಿಯಾಗಿ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರವನ್ನು ಅವರು ವಿತರಣೆ ಮಾಡಲಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಹೈದರಾಬಾದ್ನಲ್ಲಿ ಇಂದು ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ತರಬೇತಿ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ

0: ಬಗ್ಗೆ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳ ಸಿಬಿಐನ 3 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ದೇಶದಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದ್ದ ಈ ಘಟನೆಯ ತಕ್ಷಣದ ದಿನಗಳಲ್ಲಿ ಸಾಕ್ಷ್ಯಗಳನ್ನು ನಾಶಪಡಿಸಲಾಗಿದೆ ಮತ್ತು ಪ್ರಕರಣವನ್ನು ಮುಚ್ಚಿಹಾಕಲು ಯತ್ನಿಸಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ನಿನ್ನೆ ಆದೇಶ ಹೊರಡಿಸಿರುವ ನ್ಯಾಯಮೂರ್ತಿಗಳಾದಂತಹ ಶಂಪಾ ಸರ್ಕಾರ್ ಮತ್ತು ತೀರ್ಥಂಕರ್ ಘೋಷ್ ಅವರಿದ್ದ ವಿಭಾಗೀಯ ಪೀಠವು ಸಿಬಿಐನ ಪೂರ್ವ ವಲಯ ಜಂಟಿ ನಿರ್ದೇಶಕರು ಈ ವಿಶೇಷ ತಂಡದ ನೇತೃತ್ವ ವಹಿಸಲಿದ್ದಾರೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೈಪ್ರಸ್ ಅಧ್ಯಕ್ಷರ ಭಾರತ ಭೇಟಿ, ಪ್ರಧಾನಿ ನರೇಂದ್ರ ಮೋದಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. ಜೂನ್ 1 ನಿಗದಿಯಾಗಿದ್ದ ಪ್ರಥಮ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಕಾರಣಾಂತರದಿಂದ ಮುಂದೂಡಿಕೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪುಲ್ವಾಮಾ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಗಾರನ ಹತ್ಯೆ. ಭಾರತಕ್ಕೆ ಅಗತ್ಯವಿರುವ ಇಂಧನ ಮಾರಾಟ ಮಾಡಲು ಸಿದ್ಧ, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ಗೆ 89 ರನ್ಗಳ ಬೃಹತ್ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12
1: ಆಕಾಶವಾಣಿ ಮಂಗಳೂರು. ರಾಗರಂಜನಿ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ. ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
6: ನಿಂತ್ಕೋ ಬಿದ್ದು.
5: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
6: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
5: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

ಇದೀಗ ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಪುರಂದರದಾಸರ ರಚನೆಯನ್ನು ಅಳವಡಿಸಿಕೊಳ್ಳಲಾದ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಚಿತ್ರದ ಗೀತೆ, ಗಾಯಕರು ಭೀಮಸೇನ್ ಜೋಶಿ, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ನಾಗಮಂಡಲ ಚಿತ್ರಕ್ಕಾಗಿ ಸಂಗೀತ ಕಟ್ಟಿಯವರು ಹಾಡಿರುವ ಗೀತೆ. ಗೋಪಾಲ್ ಯಾಜ್ಞಿಕ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್.

ಕಾರ್ಯಕ್ರಮದ ಕೊನೆಯದಾಗಿ ಅಂದರ್ ಬಹಾರ್ ಚಿತ್ರದ ಗೀತೆ ಜಯಂತ್ ಕಾಯ್ಕಿಣಿ ಅವರ ರಚನೆಯನ್ನು ಹಾಡಿದರೆ ವಿಜಯ ಪ್ರಕಾಶ್ ಮತ್ತು ಶ್ರೇಯಾ ಘೋಷಾಲ್, ಸಂಗೀತ ವಿಜಯ ಪ್ರಕಾಶ್.

0: Tapa. Plains simmer, but some respite around May 29th. And with that, it's back to you, Pramod.
1: Thank you. And now before we end the bulletin, the headlines once again. Prime Minister Narendra Modi to hold talks with President of Cyprus, Nikos Christodoulidis, in New Delhi today. First International Big Cat Alliance Summit scheduled to take place in New Delhi on the June 1st, postponed. Railway urges passengers to remain alert and immediately report any suspicious activity or individual on railway premises on helpline number 139. Calcutta High Court orders setting up special team of CBI to probe hushing up charges in RJ Kar rape murder case. Pulwama terror attack mastermind Hamza Burhan killed by unknown gunmen in Pakistan-occupied Jammu and Kashmir. U.S. Secretary of State Marco Rubio says Washington is ready to sell as much energy as India is willing to buy. And with that, we end the morning news. Have a nice day.
2: ಆಕಾಶವಾಣಿ ಮಂಗಳೂರು. ಜುಲೇಖಾ ಎನಪೋಯ ಆರೋಗ್ಯ ಸಂಪದ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು:
3: ಮಂಗಳೂರು ಕರಾವಳಿಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ವಿಶ್ವಾಸದ ಹೆಸರು ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ.
4: ಭಾರತದ ಹೆಸರಾಂತ ಟಾಟಾ ಟ್ರಸ್ಟ್ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆಯಲ್ಲಿ ಪರಿಣಿತ ತಜ್ಞ ವೈದ್ಯರ ತಂಡದಿಂದ ಉನ್ನತ ಮಟ್ಟದ ಚಿಕಿತ್ಸೆ ಲಭ್ಯ.
3: ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ರೇಡಿಯೋಥೆರಪಿ, ಪ್ರತಿಬಂಧಕ ಚಿಕಿತ್ಸೆ ಹಾಗೂ ಆಧುನಿಕ ರೋಗ ಪತ್ತೆ ಸೌಲಭ್ಯಗಳಾದ ಪೆಟ್ ಸ್ಕ್ಯಾನ್, ನ್ಯೂಕ್ಲಿಯರ್ ಮೆಡಿಸಿನ್, ಘಾಮಾ ಕ್ಯಾಮರಾ, ರೇಡಿಯೋ ಐಸೋಟೋಪ್ ಥೆರಪಿ ಎಲ್ಲವೂ ಒಂದೇ ಕಡೆ ಅತ್ಯಂತ ಮಿತ ದರದಲ್ಲಿ.
4: ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686985055.
2: ಇಂದಿನ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಈ ವಿಷಯವಾಗಿ ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿನ ಮೆಡಿಕಲ್ ಆಂಕಾಲಜಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಡಾಕ್ಟರ್ ಲಕ್ಷ್ಮೀ ಶೆಣೈ ಅವರೊಂದಿಗೆ ಸಂದರ್ಶನ.
5: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ನಮ್ಮ ಜೊತೆಗಿದ್ದಾರೆ ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿನ ಮೆಡಿಕಲ್ ಆಂಕಾಲಜಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಲಕ್ಷ್ಮೀ ಶೆಣೈ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ಥ್ಯಾಂಕ್ ಯು
5: ಡಾಕ್ಟರ್. ಈಗ ಇವತ್ತಿನ ವಿಷಯ ಇರುವಂತಹದ್ದು ಈ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ. ಈ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಮಾತಾಡುವ ಮುಂಚೆ ಈ ಶ್ವಾಸಕೋಶದ ಬಗ್ಗೆ ನಾವು ಮೊದಲು ಮಾತಾಡುವ. ಈ ಶ್ವಾಸಕೋಶ, ಇದರ ಒಂದು ಕಾರ್ಯಗಳು ಏನು, ಯಾಕೆ ಇದು ನಮ್ಮ ಮಾನವನ ದೇಹದಲ್ಲಿ ಪ್ರಮುಖ ಆಗ್ತದೆ?
6: ಇಟ್ ಇಸ್ ಎ ವೈಟಲ್ ಆರ್ಗನ್ ಅಂತ ಹೇಳ್ತೀವಿ. ಅದು ಆಕ್ಚುಲಿ ಆಕ್ಸಿಜನ್ ಅದು ಬ್ಲಡ್ ಅಲ್ಲಿ ರಿಸೀವ್ ಮಾಡುವ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಮಾಡುವ ರೆಸ್ಪಿರೇಷನ್ ಇಲ್ಲಿ ಹೆಲ್ಪ್ ಮಾಡುತ್ತೆ. ಪ್ಲಸ್ ಬೇರೆ ನಮ್ದು ಪೊಲ್ಯೂಟನ್ಸ್ ಎಲ್ಲ ಬರುವುದು ಕ್ಯಾನ್ ಪ್ರೊಟೆಕ್ಟ್ ಫ್ರಮ್ ದ ಪೊಲ್ಯೂಟನ್ಸ್, ಆಸಿಡ್ ಬೇಸ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು, ಮತ್ತೆ ಮ್ಯಾಕ್ರೋಫೇಜಸ್ ಅಂತ ಇರುತ್ತೆ ಅದು ಇಮ್ಯುನಿಟಿ ಕೊಡೋದು, ಸ್ವಲ್ಪ ಇಮ್ಯುನಿಟಿ ಕೊಡ್ತಾರೆ ಇದಕ್ಕೆ ಪರ್ಸನ್ಗೆ. ಇದೆಲ್ಲ ಅದು ಯೂಸಸ್,
5: ಮುಖ್ಯವಾಗಿ ಉಸಿರಾಟದ
6: ಉಸಿರಾಟದ
5: ದೇಹಕ್ಕೆ ಬೇಕಾದಂತ
6: ಆಕ್ಸಿಜನ್ ಕೊಡೋದು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ
5: ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿ. ಈಗ ನಾವು ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಮಾತಾಡೋದಾದ್ರೆ, ಈ ಶ್ವಾಸಕೋಶದ ಕ್ಯಾನ್ಸರ್ ಅಂದ್ರೆ ಏನು, ಹೇಗೆ ಬರುತ್ತೆ ಇದು?
6: ಶ್ವಾಸಕೋಶದ ಕ್ಯಾನ್ಸರ್ ಅಂದ್ರೆ, ಕ್ಯಾನ್ಸರ್ ಅಂದ್ರೆ ಮೋಸ್ಟ್ಲಿ ಅದು ಯಾವುದು ಒಂದು ಕೋಶ ಅನ್ಕಂಟ್ರೋಲಬ್ಲಿ ಡಿವೈಡ್ ಆಗಿ ಬೆಳೆಯೋದು. ಎಲ್ಲ ಬಾಡಿ ಅಲ್ಲಿ ಮೆಕ್ಯಾನಿಸಮ್ಸ್ಗೆ ಒಂದು ಕಂಟ್ರೋಲ್ ಸಿಸ್ಟಮ್ ಇರುತ್ತೆ. ಒಂದು ಕೋಶ ಅದರಿಂದ ಹೊರಗಡೆ ಬಂತು, ಅದು ಬೆಳೀತಾ ಇದು ಇಟ್ ಇಸ್ ಡಿವೈಡಿಂಗ್ ಅಂಡ್ ಬೆಳೀತಾ ಇದೆ ಅಂದ್ರೆ ಅದು ಬೆಳೆದು ಬೆಳೆದು ಒಂದು ಗುಂಪು ಮಾಡ್ತಾ ಇದೆ, ಅದಕ್ಕೆ ಕ್ಯಾನ್ಸರ್ ಅಂತ ಹೇಳ್ತೀವಿ. ಶ್ವಾಸಕೋಶದಲ್ಲಿ ಏನು ಕೋಶ ಇದೆನೋ ಅದು ಆ ಥರ ಮಾಡಿದರೆ ಅದು ಲಂಗ್ ಕ್ಯಾನ್ಸರ್. ಅದು ಶ್ವಾಸ ಮಾಡೋಕ್ಕೆ ಉಸಿರಾಡೋಕ್ಕೆ ತೊಂದರೆ ಮಾಡಿಸ್ಕೋಬೋದು ಹಂಗೆ ಬೆಳೆದು.
5: ಅಂದರೆ ಜೀವಕೋಶಗಳು ಅನಿಯಂತ್ರಿತವಾಗಿ ಬೆಳೆಯುವಂಥದ್ದು, ಅದು ವಿಶೇಷವಾಗಿ ಶ್ವಾಸಕೋಶದಲ್ಲಿ ಆ ಥರ ಬೆಳೆದ್ರೆ
6: ಬೆಳೆದ್ರೆ ಅದು ಶ್ವಾಸಕೋಶದ ಕ್ಯಾನ್ಸರ್. ಎಲ್ಲ ಕಡೆನೂ ಆಗ್ಬೋದು ಇದು ಬಾಡಿಯಲ್ಲಿ, ಎಲ್ಲ ಕಡೆನೂ ಸೆಲ್ಸ್ ಈ ತರ ಕಂಟ್ರೋಲ್ ಬಿಟ್ಟು ಡಿವೈಡ್ ಆಗಿ ಬೆಳಿಬಹುದು. ಅದಕ್ಕೆ ಅದು ಬ್ರೆಸ್ಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಸ್ಟೊಮಕ್ ಕ್ಯಾನ್ಸರ್, ಎಲ್ಲ ಸ್ಕಿನ್ ಎಲ್ಲ ಕಡೆನೂ ಆಗ್ಬೋದು. ಇಫ್ ಇಟ್ ಹ್ಯಾಪನ್ಸ್ ಇನ್ ಲಂಗ್ ಅದಕ್ಕೆ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೀವಿ.
5: ಈಗ ಈ ಶ್ವಾಸಕೋಶದ ಕ್ಯಾನ್ಸರ್ ಆಗೋದಕ್ಕೆ ಏನು ಕಾರಣ, ಯಾಕಾಗಿ ಆಗುತ್ತೆ?
6: ಮೇನ್ ಕಾರಣ ಧೂಮಪಾನ 80%. ಸೆಕೆಂಡ್ ರೀಸನ್

0: ಮಾಡಿದ್ರೆ ನಾವು ಸರ್ಜರಿ ಮಾಡ್ಬೋದು. ಸೆಕೆಂಡ್ ಸ್ಟೇಜಲ್ಲಿ ಸರ್ಜರಿ ಮಾಡಿ ಮತ್ತೆ ಇಂಜೆಕ್ಷನ್ಸ್ ಕೀಮೋಥೆರಪಿ ಅಂತ ಅದು ಕೊಡ್ಬೋದು. ಥರ್ಡ್ ಸ್ಟೇಜಿಂದ ರೇಡಿಯೇಷನ್ ಪ್ಲಸ್ ಕೀಮೋ ಆ ಥರ ಕಂಪೈನ್ ಮಾಡಿ ಟ್ರೀಟ್ ಮಾಡ್ಬೋದು. ಫೋರ್ತ್ ಸ್ಟೇಜ್ ಅಂದರೆ ಈ ಕೋಶಗಳು ರಕ್ತದಿಂದ ಹೋಗಿ ಬೇರೆ ಕಡೆ ಹೋಗಿ ಕೂತ್ಕೊಂಡು ಬೇರೆ ಗ್ರಂಥಿಯಲ್ಲಿ ಎಲ್ಲ ಹೋಗೋದು, ಲಿವರಲ್ಲಿ ಬೋನ್ಸಲ್ಲಿ ಹೋಗೋದು. ಆ ಸ್ಟೇಜಲ್ಲಿ ನಾವು ಇಂಜೆಕ್ಷನ್ ಕೊಟ್ಟೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಎಲ್ಲ ಕಡೆನೂ ಹೋಗ್ಬೇಕಲ್ಲ, ಒಂದು ಲೋಕಲೈಸ್ ಟ್ರೀಟ್ಮೆಂಟ್ ಆ ಸ್ಟೇಜಲ್ಲಿ ವರ್ಕ್ ಆಗಲ್ಲ. ಆ ಸ್ಟೇಜಲ್ಲಿ ನಾವು ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ. ಇಂಜೆಕ್ಷನ್ಸ್ ಕೀಮೋಥೆರಪಿ ಉಂಟು, ಬೇರೆ ನ್ಯೂ ಇಂಜೆಕ್ಷನ್ಸ್ ಉಂಟು.
1: ಈಗ ಯಾವ ಥರ ಇರ್ತದೆ ಟ್ರೀಟ್ಮೆಂಟ್ ಪ್ರೊಸೆಸ್ ಒಟ್ಟಾರೆಯಾಗಿ, ಅಂದರೆ ಎಷ್ಟು ಟೈಮ್ ತಗೋಬೇಕಾಗ್ತದೆ, ಹೇಗೆ ಇದು?
0: ಸ್ಟೇಜ್ ಒನ್ ಅಂದರೆ ನಾವು ಸರ್ಜರಿ ಆಗಿದೆ, ಫುಲ್ಲು ಕ್ಯೂರ್ ಆಗಿದೆ, ಅದರಲ್ಲಿ ಇನ್ನೂ ಟ್ರೀಟ್ಮೆಂಟ್ ಇರಲ್ಲ ಮೋಸ್ಟ್ಲಿ. ಸ್ಟೇಜ್ ಟೂ ಅಂದರೆ ನಾವು ನೋಡಿ ಒಂದು 4 ಸೈಕಲ್ ಕೀಮೋ ಆ ಥರ ಕೊಡ್ತೀವಿ. 4 ಸೈಕಲ್ ಅಂದರೆ 21 21 ದಿನ ಇದರಲ್ಲಿ ಗ್ಯಾಪಲ್ಲಿ, 4 ಸೈಕಲ್ 21 ದಿನ ಗ್ಯಾಪ್ ಅಂದರೆ 3 ತಿಂಗಳು ಟ್ರೀಟ್ಮೆಂಟ್ ಮುಗಿಯುತ್ತೆ. ರೇಡಿಯೇಷನ್ ಪ್ಲಸ್ ಕೀಮೋ ಅಂದರೆ ಅದು ರೇಡಿಯೇಷನ್ ಒಂದು ಅವರು ಡಿಸೈಡ್ ಮಾಡ್ತಾರೆ ಯಾವ ಥರ ರೇಡಿಯೇಷನ್ ಅಂತ, ಅದು ಒಂದು 1-2 ತಿಂಗಳಲ್ಲಿ ಮುಗಿಯುತ್ತೆ ಮ್ಯಾಕ್ಸಿಮಮ್. ಬಟ್ ಸ್ಟೇಜ್ 4 ಅಂದರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಏನಂದರೆ ಸ್ಟೇಜ್ 4 ಒಂದ್ಸ್ ಥರ ಶುಗರ್ ಪ್ರೆಷರ್ ಥರ ಟ್ರೀಟ್ಮೆಂಟು, ನಾವು ಒಂದು ಮಾತ್ರೆ ಕೊಟ್ಟು ನೋಡಿದ್ದೀವಿ, ಅದು ವರ್ಕ್ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಚೇಂಜ್ ಮಾಡಿ ನೋಡ್ತೀವಿ, ಅದು ವರ್ಕ್ ಆಗ್ತಾ ಇಲ್ಲ ಅಂದರೆ ಮತ್ತೆ ಚೇಂಜ್ ಮಾಡ್ತೀವಿ. ಆ ಥರ ಒಂದು ಶುಗರ್ ಪ್ರೆಷರ್ ಥರ ಅದು ಲೈಫ್ ಲಾಂಗ್ ಸ್ವಲ್ಪ ಕಂಟ್ರೋಲ್ ಆಗಿ ಕುತ್ಕೊಂಡು ಹೋಗ್ಬೋದು.
1: ಈಗ ಈ ಟ್ರೀಟ್ಮೆಂಟ್ ವಿಷಯದಲ್ಲಿ ಹೇಳೋದಾದ್ರೆ, ಇತ್ತೀಚೆಗೆ ಏನಾದರೂ ಇದರಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಅಥವಾ ಹೊಸ ಹೊಸ ಡೆವಲಪ್ಮೆಂಟ್ಗಳೇನಾದರೂ ಆಗ್ತಾ ಇದೆಯಾ?
0: ಈಗ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ಏನಂದ್ರೆ ಇಮ್ಯುನೋಥೆರಪಿ ಅಂತ ಒಂದಿದೆ, ಟಾರ್ಗೆಟೆಡ್ ಥೆರಪಿ ಅಂತ ಇದೆ. ಇಮ್ಯುನೋಥೆರಪಿ ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಕ್ಯಾನ್ಸರ್ ಇದಿರೆ ಬೂಸ್ಟ್ ಮಾಡೋದು. ಆ ತರ ಸ್ವಲ್ಪ ಇಂಜೆಕ್ಷನ್ಸ್ ಇದೆ, ಮೊಲಿಕ್ಯೂಲ್ಸ್ ಇದೆ, ಅದು ಕೊಟ್ಟು ಅದು ಕೀಮೋ ಜೊತೆಗೆ ಕೊಡ್ಬೋದು, ಇಲ್ಲಾಂದ್ರೆ ಕೀಮೋ ಬಿಟ್ಟು ಕೊಡ್ಬೋದು, ಓನ್ಲಿ ಇಮ್ಯುನೋಥೆರಪಿ ಕೊಡ್ಬೋದು. ಅದಕ್ಕೆ ಸ್ವಲ್ಪ ಟೆಸ್ಟ್ಸ್ ಇರುತ್ತೆ, ಟೆಸ್ಟ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ ಇಲ್ಲಾಂದ್ರೆ ಟಿಶ್ಯೂ ಅಲ್ಲಿ ಟೆಸ್ಟ್ ಮಾಡಿ ನಾವು ನೋಡ್ತೀವಿ ಯಾವ ಕೊಡ್ಬೇಕಂತ. ಟಾರ್ಗೆಟೆಡ್ ಅಂದ್ರೆ ಕೋಶದಲ್ಲಿ ಯಾವ ಒಂದು ಮ್ಯೂಟೇಷನ್ ಆಗಿದೆ ಅದು ನಾವು ಟೆಸ್ಟ್ ಮಾಡಿ ನೋಡಿ ಆ ಮ್ಯೂಟೇಷನ್ಗೆ ಟಾರ್ಗೆಟ್ ಮಾಡುವ ಟ್ಯಾಬ್ಲೆಟ್ಸ್ ಇಲ್ಲಾಂದ್ರೆ ಇಂಜೆಕ್ಷನ್ಸ್ ಆ ತರನೂ ಇದೆ ಈಗ ಹೊಸ ಟ್ರೀಟ್ಮೆಂಟ್.
1: ಈ ಎಲ್ಲ ಚಿಕಿತ್ಸೆಗಳಿಂದ ಈ ಶ್ವಾಸಕೋಶದ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣವಾಗುತ್ತಾ?
0: ಸ್ಟೇಜ್ 1-3 ಸಂಪೂರ್ಣವಾಗಿ ಗುಣವಾಗಬಹುದು. ಓನ್ಲಿ ಸ್ಟೇಜ್ 4ಗೆ ನಮಗೆ ಅದು ಕಂಟ್ರೋಲ್ ಮಾಡಿ ಹೋಗಬೇಕು. ಸ್ಟೇಜ್ 4 ಅಂದರೆ ನಾವು ಹೇಳೋದು ನಾವು ಫುಲ್ ಕ್ಯೂರ್ ಮಾಡೋಕ್ಕೆ ಆಗಲ್ಲ ಅಂತ ಪೇಷಂಟ್ಸ್ಗೆ ಫಸ್ಟೇ ಹೇಳ್ತೀವಿ. ಏನಂದರೆ ಅದು ಆಲ್ರೆಡಿ ಬ್ಲಡ್ಡಿಂದ ಬೇರೆ ಕಡೆ ಎಲ್ಲ ಹೋಗಿದೆ, ಹೋಗಿ ಕೂತ್ಕೊಂಡು ಕ್ಯಾನ್ಸರ್ ಮಾಡ್ತಾ ಇದೆ, ಬೋನ್ಸಲ್ಲಿ ಎಲ್ಲ ಹೋಗಿದೆ. ಆ ಸ್ಟೇಜಲ್ಲಿ ನಾವು ಕಂಟ್ರೋಲ್ ಮಾಡೋಕ್ಕೆ ಆಗುತ್ತೆ. ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಇದೆ, ಬಟ್ ಕಂಟ್ರೋಲ್ ಮಾಡಿ ಹೋಗ್ಬೇಕು. ಅದು ಮೀನ್ಸ್ ಸ್ಟೇಜ್ 4ಅಲ್ಲಿ ನಾವು ಪೇಷಂಟ್ಗೆ ಟ್ರೀಟ್ ಮಾಡೋದು ಅವ್ರದ್ದು ಸಿಂಪ್ಟಮ್ಸ್ ಕಡಿಮೆ ಆಗಬೇಕು, ಅವ್ರಿಗೆ ಕಷ್ಟ ಕಡಿಮೆ ಆಗಬೇಕು ಅಂತ ಅಷ್ಟೆ. ಅವ್ರ ಇದೇ ಥರ ಇದೇ ಕ್ವಾಲಿಟಿ ಆಫ್ ಲೈಫಲ್ಲಿ ಇರಬೇಕು ಅಂತ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಸ್ಟೇಜ್ 4ಅಲ್ಲಿ. ಬಾಕಿ ಸ್ಟೇಜಸ್ಸಲ್ಲಿ ಕ್ಯೂರ್ ಆಗುತ್ತೆ, ಕ್ಯೂರ್ ಕ್ಯೂರೇಟಿವ್ ಇದೆ.
1: ಈಗ ಈ ಟ್ರೀಟ್ಮೆಂಟ್ ತಗೊಳ್ಳುವಾಗ ಮತ್ತೆ ತಗೊಂಡ ನಂತರ ಅವರು ಏನಾದರೂ ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತಾ ಅಥವಾ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೋಬೇಕಾಗುತ್ತಾ? ಹೇಗೆ?
0: ಮೇನ್ಲಿ ಧೂಮಪಾನ ಸ್ಟಾಪೇ ಮಾಡಬೇಕು, ಅದು ಅದು ದಟ್ ಇಸ್ ಕಂಪ್ಲೀಟ್ಲಿ ನಾನ್ ನೆಗೋಷಿಯಬಲ್. ಅದು ಧೂಮಪಾನ ಮಾಡಬಾರ್ದು. ಪೊಲ್ಯೂಷನಿಂದ ಸ್ವಲ್ಪ ದೇ ಹ್ಯಾವ್ ಟು ಪ್ರೊಟೆಕ್ಟ್, ಮಾಸ್ಕ್ ಇಡಬೇಕು. ಇದೆಲ್ಲ ನಾವು ಕೀಮೋಥೆರಪಿ ಅಂದರೆ ಅಲ್ಲಂದರೆ ರೇಡಿಯೋಥೆರಪಿ ಇದೆಲ್ಲ ಮಾಡುವಾಗ ಪೇಷಂಟದು ಪ್ರತಿರೋಧ ಶಕ್ತಿ ಸ್ವಲ್ಪ ಕಮ್ಮಿ ಆಗೋದು ಚಾನ್ಸ್ ಇರುತ್ತೆ. ಏನಂದರೆ ಕೀಮೋಥೆರಪಿ ಎಲ್ಲ ಕಡೆಯೂ ಆ್ಯಕ್ಟ್ ಮಾಡುತ್ತೆ. ಸೊ ರ್ಯಾಪಿಡ್ಲಿ ಡಿವೈಡಿಂಗ್ ಸೆಲ್ಸ್, ನಮ್ಮ ಅಜ್ಜೆಯಲ್ಲಿ ಸೆಲ್ಸ್ ಡೈಲಿ ಡಿವೈಡ್ ಆಗ್ತಾ ಇದೆ ಅಲ್ಲ, ಬ್ಲಡ್ ಸೆಲ್ಸ್, ಅದರಿಂದ ಬಿಳಿ ರಕ್ತ ಕಣಗಳು ಕಮ್ಮಿ ಆಗೋದು ಚಾನ್ಸ್ ಇರುತ್ತೆ. ಸೊ ನಮ್ಮದು ಇಮ್ಯುನಿಟಿ ಕಮ್ಮಿ ಇರ್ಬೋದು. ಅದಕ್ಕೆ ನಾವು ಹೇಳೋದು ಪೇಷಂಟ್ಗೆ ಏನು ಊಟದಲ್ಲಿನೂ ಇಲ್ಲಂದ್ರೆ ಶ್ವಾಸ ನಿಶ್ವಾಸ ಮಾಡ್ತಾನು ಎವ್ರಿಥಿಂಗ್ ಶುಡ್ ಬಿ ಕ್ಲೀನ್. ನಾವು ಮಾಸ್ಕ್ ಇಡಬೇಕು, ಪೊಲ್ಯೂಷನಿಂದ ಪ್ರೊಟೆಕ್ಟ್ ಮಾಡಬೇಕು, ಇಂಡೋರ್ ಪೊಲ್ಯೂಷನಿಂದ ಪ್ರೊಟೆಕ್ಟ್ ಮಾಡಬೇಕು ಆ ಥರ.
1: ಈಗ ಒಂದು ಸಲ ಇದು ಸಂಪೂರ್ಣವಾಗಿ ಗುಣಮುಖವಾದ ನಂತರ ಈ ರೋಗ ಮತ್ತೆ ಬರುವಂತಹ ಸಾಧ್ಯತೆ

0: ಇದೆಯಾ?
1: ಸಾಧ್ಯತೆ ಇದೆ, ಸಾಧ್ಯತೆ ಝೀರೋ ಅಂತ ಹೇಳಕ್ಕೆ ಆಗಲ್ಲ. ಸ್ಟೇಜ್ ಒನ್ ಸ್ಟೇಜ್ ಟೂ ಸಾಧ್ಯತೆ ಕಮ್ಮಿ ಇದೆ. ಏನಂದ್ರೆ ಅವ್ರದ್ದು 5 ಇಯರ್ ಸರ್ವೈವಲ್ 60-80% ಇರುತ್ತೆ. ಬಟ್ ಸ್ಟೇಜ್ 4 ಅಲ್ಲಿ ಸರ್ವೈವಲ್ ಸ್ವಲ್ಪ ಕಮ್ಮಿ ಆಗುತ್ತೆ. ನಾನ್ ಸ್ಮಾಲ್ ಸೆಲ್ ವಿಭಾಗ, ಆ ವಿಭಾಗ ಕ್ಯಾನ್ಸರ್ ಅಲ್ಲಿ ಅದು ಮೋರ್ ಕಾಮನ್. ಅದರಲ್ಲಿ ಆಲ್ಮೋಸ್ಟ್ 2 ಇಯರ್ಸ್ ತನಕನೇ ನಾವು ಸರ್ವೈವಲ್ ಹೇಳ್ತೀವಿ. ಇದೆ ರಿಕರ್ ಆಗೋ ಚಾನ್ಸ್ ಇದೆ. ರಿಕರ್ ಆಗಿದ್ರೆ ಅದು ಯಾವ ಸ್ಟೇಜಲ್ಲಿ ಬರುತ್ತೆ ಅಂತ ನೋಡಿ ಆ ಥರ ಟ್ರೀಟ್ಮೆಂಟ್ ಮಾಡ್ತೀವಿ. ಅದೇ ಒಂದೇ ಕಡೆ ಬಂದಿದೆನಾ ಅಥವಾ ಎಲ್ಲ ಕಡೆನೂ ಹೋಗಿದೆನಾ ಅದು ನೋಡಿ ಮತ್ತೆ ಟ್ರೀಟ್ಮೆಂಟ್
0: ಬೇರೆನೇ ಇರುತ್ತೆ. ಡಾಕ್ಟರ್, ಈಗ ಈ ಒಂದು ಕ್ಯಾನ್ಸರ್ ಅನ್ನ ಸಂಪೂರ್ಣವಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆಯಾ, ಬರದ ಹಾಗೆ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ?
1: ಮೇನ್ಲಿ ಅದೇ, ನಾವು ರಿಸ್ಕ್ ಫ್ಯಾಕ್ಟರ್ ಪ್ರಿವೆಂಟ್ ಮಾಡಬೇಕು. ಧೂಮಪಾನ, ಪೊಲ್ಯೂಷನ್, ಈಗ ಸಿಟೀಸಲ್ಲಿ ಈವನ್ ಫೀಮೇಲ್ಸ್ ಆರ್ ಸ್ಮೋಕಿಂಗ್, ಅದೆಲ್ಲ ಪ್ರಿವೆಂಟ್ ಮಾಡಬೇಕು. ಪೊಲ್ಯೂಷನ್ ಇದೆ, ಪೊಲ್ಯೂಷನ್ ಇಂದ ವಿ ಶುಡ್ ಪ್ರೊಟೆಕ್ಟ್, ಅದೇ ಎಲ್ಲ ಇದೆ. ಇದು ಬಿಟ್ಟು ವಾಟ್ ಪ್ರೊಫೈಲಾಕ್ಸಿಸ್ ಅಂದರೆ ಮೇನ್ಲಿ ಒಂದು ಆ್ಯಕ್ಟಿವ್ ಲೈಫ್ ಸ್ಟೈಲ್, ಕ್ಲೀನ್ ಫುಡ್, ಲಾಟ್ಸ್ ಆಫ್ ವಾಟರ್, ಇಟ್ ಆಲ್ವೇಸ್ ಹೆಲ್ಪ್ಸ್. ಎಲ್ಲರಿಗೇನು ಹೆಲ್ಪ್ ಆಗುತ್ತೆ.
0: ಈಗ ಪೊಲ್ಯೂಷನ್ ಬಗ್ಗೆ ಹೇಳಿದ್ರಿ ಅಂದ್ರೆ ಈಗ ಮಾಸ್ಕ್ಗಳನ್ನು ಧರಿಸಬೇಕಾಗುತ್ತೆ ಅಂತ, ಯಾವ ರೀತಿಯ ಮಾಸ್ಕ್ಗಳನ್ನು ಧರಿಸಬೇಕಾಗುತ್ತೆ ಮತ್ತೆ ಯಾವಾಗ ಧರಿಸಬೇಕಾಗುತ್ತೆ?
1: ಏನಂದ್ರೆ ಅಟ್ಲೀಸ್ಟ್ ಕ್ರೌಡೆಡ್ ಪ್ಲೇಸ್ ಅಲ್ಲಿ ಹೋಗುವಾಗ, ಇಲ್ಲಂದ್ರೆ ಒಂದು ಟ್ರಾಫಿಕ್ ಅಲ್ಲಿ ಹೋಗುವಾಗ ಬೆಟರ್ ಟು ವೇರ್ ಮಾಸ್ಕ್. N95 ಅಂತ ಹೇಳ್ತಾ ಇಲ್ಲ ನಾನು, ಅಟ್ಲೀಸ್ಟ್ ನಾರ್ಮಲ್ ಮಾಸ್ಕ್ ಸಿಗುತ್ತೆ ಅಲ್ಲ, ಬ್ಲೂ ವೈಟ್ ಗಳ, ಅದು ಓಕೆ. ಅಟ್ಲೀಸ್ಟ್ ಅಲ್ಲಿ ಫಿಲ್ಟರ್ಡ್ ಆಗಿ ಹೋಗುತ್ತೆ ಅಲ್ಲ ಏರ್, ಅದೇ ಅಷ್ಟೆ.
0: ಈಗ ಸಾಮಾನ್ಯವಾಗಿ ತಾವು ಆವಾಗಲೇ ಹೇಳಿದ ಹಾಗೆ ಕೆಮೋಥೆರಪಿ ಬಗ್ಗೆ ತಾವು ಹೇಳಿದ್ರಿ, ಜನರಲ್ಲಿ ಒಂದು ಭಾವನೆ ಇರ್ತದೆ ಕೆಮೋಥೆರಪಿ ಅನ್ನುವಂಥದ್ದು ಸ್ವಲ್ಪ ನೋವಿರುವಂತಹ ಪ್ರೊಸೆಸ್, ಅಂದರೆ ಪೇಯ್ನ್ಫುಲ್ ಆಗಿರುವಂಥದ್ದು ಅಂತ, ಇದಕ್ಕೇನು ಹೇಳ್ತೀರಾ ತಾವು?
1: ಕೀಮೋಥೆರಪಿ ಆ ಸಚ್ ನೋ ಪೇನ್ಫುಲ್ ಪ್ರೊಸೆಸ್ ಅಲ್ಲ, ಅದು ಸ್ವಲ್ಪ ಡ್ರಿಪ್ಸ್ ಇಡುವಾಗ ಅಷ್ಟೆ. ನಾವೆಲ್ಲ ಲೈಫಲ್ಲಿ ಒಂದ್ಸತಿ ಡ್ರಿಪ್ಸ್ ಹಾಕಿದೀವಿ ಅಲ್ಲ, ಅದೇ ಥರ ಇರುತ್ತೆ. ಒಂದು ಪ್ರೀ ಮೆಡಿಕೇಷನ್ ಅಂತ ಒಂದು ವಾಮಿಟಿಂಗ್ ಅದೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ಒಂದು ಮೆಡಿಕೇಷನ್ ಹೋಗುತ್ತೆ, ಆಮೇಲೆ ಡ್ರಿಪ್ಸ್ ಹೋಗುತ್ತೆ, ಅದರಲ್ಲಿ ನೋವೇನಿರಲ್ಲ. ಬಟ್ ಕೀಮೋಥೆರಪಿ ಅಂದರೆ ಅದು ಒಂದು ಜನರಲೈಸ್ಡ್ ಟ್ರೀಟ್ಮೆಂಟ್. ಕೀಮೋಥೆರಪಿ ಮೇನ್ಲಿ ಆ್ಯಕ್ಟ್ ಆಗೋದು ಸೆಲ್ DNA ಒಳಗಡೆ. ಸೊ ಡಿವೈಡ್ ರ್ಯಾಪಿಡ್ ಆಗಿ ಡಿವೈಡ್ ಆಗುವ ಸೆಲ್ಸಲ್ಲಿ ಕೀಮೋಥೆರಪಿ ಬೇಗ ಆ್ಯಕ್ಟ್ ಆಗುತ್ತೆ. ಅದೇ ಥರ ಬಾಡಿಯಲ್ಲಿ ಬೇರೆ ಕಡೆಯೂ ರ್ಯಾಪಿಡ್ ಆಗಿ ಡಿವೈಡ್ ಆಗುವ ಸೆಲ್ಸ್ ಇದೆ. ನಮ್ಮ ಕೂದಲು, ನಮ್ಮ ನಮ್ಮ ಬ್ಲಡ್ ಬರುವ ಸೆಲ್ಸು, ಮತ್ತು ನಮ್ಮದು ಮ್ಯೂಕೋಸಲ್ ಲೈನ್, ಏನಂದರೆ ಹೊಟ್ಟೆ ಒಳಗಡೆ ಅದು ಲೈನಿಂಗ್ ಎಲ್ಲ, ಅದರೆಲ್ಲ ಎಲ್ಲ ಪ್ರಾಬ್ಲಮ್ಸ್ ಆಗಿದರೆ, ಇರಿಟೇಷನ್ ಆಗಿದರೆ ವಾಮಿಟಿಂಗ್ ಬರುತ್ತೆ, ಇಲ್ಲಾಂದರೆ ವಾಯುಪುಣ್ಣು ಬರುತ್ತೆ, ಇದೆಲ್ಲ ಸೈಡ್ ಎಫೆಕ್ಟ್ಸ್ ಇರುತ್ತವೆ. ಹೀಗೆ ಕೀಮೋಥೆರಪಿ ಜಾಸ್ತಿ ಇಂಪ್ರೂವ್ ಆಗಿದೆ. ಆಲ್ ಇದೆಲ್ಲ ಸೈಡ್ ಎಫೆಕ್ಟ್ಸು ನಾವು ಪ್ರೊಫೈಲಾಕ್ಟಿಕ್ ಆಗಿ ಬರಬಾರ್ದಂತ ಟ್ರೀಟ್ಮೆಂಟ್ ಮಾಡಿ ಮಾಡ್ತಾ ಇದ್ವಿ. ಕೂದಲು ಹೋಗೋದಕ್ಕೆ ಈಗ ನಮಗೆ ಗ್ಯಾರಂಟಿ ಕೊಡೋಕ್ಕೆ ಆಗ್ತಾ ಇಲ್ಲ ಕೂದಲು ಹೋಗಲ್ಲ ಅಂತ, ಬಟ್ ಅದಕ್ಕೇನು ಇದೆ, ಐಸ್ ಕ್ಯಾಪ್ಸ್ ಎಲ್ಲ ಹಾಕಿ ಸ್ಟಡೀಸ್ ಆಗ್ತಾ ಇದೆ. ಬಟ್ ಅದು ಒಂದು ನನ್ನ ಪೇಷಂಟ್ಸ್ಗೆ ಹೇಳ್ತೀನಿ, ಅದು ನಾನು ಗ್ಯಾರಂಟಿ ಕೊಡಲ್ಲ, ಬಟ್ ಬಾಕಿ ಎಲ್ಲ ಗ್ಯಾರಂಟಿ ಕೊಡ್ತೀನಿ. ಈ ಕೂದಲು ಹೋಗೋದು ಪರ್ಮನೆಂಟ್ ಏನಿಲ್ಲ, ಇದು ಟೆಂಪ್ರರಿ, ಕೂದಲು ವಾಪಸ್ ಬರುತ್ತೆ, ಅದು ಗ್ಯಾರಂಟಿ ಇದೆ.
0: ಈಗ ಈ ಕ್ಯಾನ್ಸರ್ ಏನಿದೆ ಇದು ಸಣ್ಣ ವಯಸ್ಸಿನಲ್ಲಿಯೂ ಬರಲಿಕ್ಕೆ ಸಾಧ್ಯತೆ ಇದೆಯಾ?
1: ಸಣ್ಣ ವಯಸ್ಸಲ್ಲಿ ಬರೋದು ಸಾಧ್ಯತೆ ಇದೆ. ಫೀಮೇಲ್ಸ್ ಅಲ್ಲಿ, ಯಂಗ್ ಫೀಮೇಲ್ಸ್ ಅಲ್ಲಿ ಈ ಅಡಿನೋ ಕಾರ್ಸಿನೋಮಾ ಅಂತ ನಾನು ಹೇಳಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ, ಅದು ಜಾಸ್ತಿ ಹೀಗೆ ಕಾಣಿಸ್ತಾ ಇದೆ. ನಾನ್ ಸ್ಮೋಕಿಂಗ್ ಯಂಗ್ ಫೀಮೇಲ್ ಅಲ್ಲಿ
0: ಯಾಕಾಗಿ ಕಾಣಿಸ್ತಾ ಇದೆ ಅದು?
1: ಅದು ಅದೇ ಕಾಸಸ್, ಅದೇ ಪೊಲ್ಯೂಷನ್, ಇಲ್ಲಂದ್ರೆ ಬೇರೆ ಥರ್ಡ್ ಪ್ಯಾಸಿವ್ ಸ್ಮೋಕಿಂಗ್, ಅದೇ ಮೇನ್ ರೀಸನ್ಸ್.
0: ಈಗ ತಾವು ಗಮನಿಸಿದ ಹಾಗೆ ಈ ಒಂದು ಕ್ಯಾನ್ಸರ್ಗೆ ಸಂಬಂಧಿಸಿದ ಹಾಗೆ ಜನರಲ್ಲಿ ಇರುವಂತಹ ತಪ್ಪು ಕಲ್ಪನೆಗಳು ಏನೆಲ್ಲ ಇದೆ, ಏನೆಲ್ಲ ಮಿತ್ಸ್ ಅವರಲ್ಲಿ ಇದೆ?
1: ಮಿತ್ಸ್ ಏನಂದ್ರೆ ಕೀಮೋಥೆರಪಿ ಪೇನ್ಫುಲ್, ಅದು ಅದು ಬೇಡ, ಕೀಮೋ ಬೇಡ ಅಂತ ಹೇಳ್ತಾರೆ ಪೇಷಂಟ್, ಇವೆಲ್ಲ ಬೇಡ, ಕೀಮೋ ಬೇಡ. ಅದು ಆ ಥರ ಅಲ್ಲ, ಅದು ಒಂದು ಟ್ರಿಪ್ಸ್ ಥರನೇ. ಇದಕ್ಕೆ ರಿಕವರಿ ಟೈಮ್ ಇದೆ, 20 ಡೇಸ್ ಆದಮೇಲೆ ನೆಕ್ಸ್ಟ್ ಸೈಕಲ್. ಮತ್ತೆ ಎಲ್ಲ ಸೈಡ್ ಎಫೆಕ್ಟ್ಸ್ಗೆ ನಾವು ಪ್ರಿವೆನ್ಷನ್ಗೆ ಟ್ರೀಟ್ಮೆಂಟ್ ಮಾಡಿ ಮಾಡ್ತೀವಿ ಕೀಮೋ. ಅದಕ್ಕೆ ಈಗ ಕೀಮೋ ಎಲ್ಲ ತುಂಬ ಇಂಪ್ರೂವ್ ಆಗಿದೆ, ಈಗ ಪೇಷಂಟ್ಸ್ ಅದು ವೆಲ್ ಟಾಲರೇಟ್ ಮಾಡ್ತಾರೆ.
0: ಈಗ ಈ ರೀತಿಯಾದಂಥ ಟ್ರೀಟ್ಮೆಂಟ್ಗಳಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ಗಳು ಅಥವಾ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುವಂಥದ್ದು ಏನಾದರೂ ಇದೆಯಾ?
1: ಶ್ವಾಸಕೋಶದಲ್ಲಿ ಪರಿಣಾಮ ಮೋಸ್ಟ್ಲಿ ಇರಲ್ಲ.

0: ಇಲ್ಲ ಅದು, ಬೆಟ್ ಗುಡ್ ಸಿಂಪ್ಟಮ್ಸೇ ಇರುತ್ತೆ. ಬಟ್ ರೇಡಿಯೇಷನ್ ಕೊಡುವಾಗ ಅದು ಬೇರೆ ಕಡೆ ಎಕ್ಸ್ಪೋಸ್ ಆಗಿದೆ, ಆ ಇದರಲ್ಲಿ ಸ್ವಲ್ಪ ಇನ್ಫ್ಲಮೇಷನ್ ಆ ಥರ ಇರುತ್ತೆ. ಬಟ್ ಅದಕ್ಕೆ ಎಲ್ಲ ಟ್ರೀಟ್ಮೆಂಟ್ ಇದೆ, ಅದೆಲ್ಲ ರಿಸಾಲ್ವ್ ಆಗುತ್ತೆ, ಆ ಥರ ಅದು ಪರ್ಮನೆಂಟ್ ಇರಲ್ಲ.
1: ಈಗ ಅವರು ಒಂದ್ಸಲ ಗುಣಮುಖರಾದ ನಂತರ ಮತ್ತೆ ಏನಾದರೂ ಜಾಗ್ರತೆಯನ್ನು ವಹಿಸಬೇಕಾಗ್ತದ?
0: ಜಾಗ್ರತ ಅಂದ್ರೆ ಧೂಮಪಾನದಿಂದ
1: ಅಷ್ಟೇ
0: ಪ್ರೊಟೆಕ್ಟ್ ಆಗಬೇಕು, ಪೊಲ್ಯೂಷನ್ ಇಂದ ಪ್ರೊಟೆಕ್ಷನ್ ಆಗಬೇಕು. ಆಕ್ಯುಪೇಷನಲ್ ಹಸರ್ಟ್ಸ್ ಇದೆ ಅಂದರೆ ಅದರಿಂದ ಆಸ್ಬೆಸ್ಟೋಸಿನ್ ಅನ್ನು ಹೇಳ್ದಿನಿ ಅಲ್ಲ, ಆಸ್ಬೆಸ್ಟೋಸ್ ಇನ್ಹೆಲೇಷನ್ ಒಂದು ಮೇನ್. ಅರ್ಲಿ ಟ್ಯಾಲ್ಕಮ್ ಪೌಡರ್ ಎಲ್ಲ ದಿನ ಯೂಸ್ ಮಾಡೋರಿಗೆ ಅದು ಒಂದು ಸ್ಟಡಿ ಇತ್ತು, ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ.
1: ಅವರ ಫಿಸಿಕಲ್ ಆಕ್ಟಿವಿಟಿಗೆ ಏನಾದರೂ ಸಮಸ್ಯೆ ಆಗ್ತದ?
0: ನೋಡಿ, ಶ್ವಾಸಕೋಶ ಅಂದರೆ ಅದು ಮೇನ್ ಒಂದು ವೈಟಲ್ ಆರ್ಗನ್ ಅಲ್ಲ, ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂದರೆ ನಮ್ಮದು ಆಕ್ಟಿವಿಟೀಸ್ ಎಲ್ಲ ಸ್ವಲ್ಪ 1-10 feet ಆಗುವಾಗ ನಿಶ್ವಾಸ ಮಾಡೋಕ್ಕೆ ತೊಂದರೆ ಆಗೋದು ಇದೆಲ್ಲ ಇರುತ್ತೆ ಅಲ್ಲ. ಸೊ ಅದಕ್ಕೆ ಬ್ರೆತ್ಲೆಸ್ನೆಸ್, ಕಾಫ್ ಇದೆಲ್ಲ ಸಿಂಪ್ಟಮ್ಸ್ ಆಗಿರುತ್ತೆ.
1: ಡಾಕ್ಟರ್, ಈಗ ತಮ್ಮ ಒಂದು ಆಸ್ಪತ್ರೆಯಲ್ಲಿ ಜುಲೇಖಾ ಯೆನೆಪೊಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿಯಲ್ಲಿ ಈ ಕ್ಯಾನ್ಸರ್ನ ಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ ಏನೆಲ್ಲ ಸೌಲಭ್ಯಗಳಿವೆ, ಏನೆಲ್ಲ ವ್ಯವಸ್ಥೆಗಳಿವೆ, ಅದರ ಬಗ್ಗೆ ತಿಳಿಸಿ.
0: ನಮ್ಮ ಹಾಸ್ಪಿಟಲಲ್ಲಿ ಡಯಾಗ್ನೋಸಿಸಿಂದ ಟ್ರೀಟ್ಮೆಂಟಿಂದ ಪ್ಯಾಲಿಯೇಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಲಾಸ್ಟ್ ಸ್ಟೇಜಲ್ಲಿ ಎಲ್ಲ ಮ್ಯಾನೇಜ್ ಮಾಡೋದು ಅದೆಲ್ಲ ಇದೆ. ಎಲ್ಲ ಪೇಯ್ನ್ ಸೆಪ್ರೇಟ್ ಕ್ಲಿನಿಕ್ ಇದೆ, ಡಯಾಗ್ನೋಸ್ ಮಾಡೋಕ್ಕೆ ಬಯೋಪ್ಸಿ ಮಾಡೋಕ್ಕೆ ರೇಡಿಯಾಲಜಿಸ್ಟ್ ಇದೆ, ರೆಸ್ಪಿರೇಟ್ರಿ ಮೆಡಿಸಿನ್ ಅವರಿದೆ. ನಮ್ಮದು ಎಲ್ಲ ಭಾಗ ಟ್ರೀಟ್ಮೆಂಟ್ಗಳು, ಸರ್ಜಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ ಎಲ್ಲ ವಿಭಾಗವೂ ಇದೆ. ಮೆಡಿಕಲ್ ಆಂಕಾಲಜಿಯಲ್ಲಿ ನಾವು ಎಲ್ಲ ಇಮ್ಯುನೊಥೆರಪಿ, ಟಾರ್ಗೆಟೆಡ್ ಥೆರಪಿ ಇದೆಲ್ಲ ಕೊಡ್ತಾ ಇದ್ದೀವಿ, ಕೀಮೋಥೆರಪಿ ಎಲ್ಲ ಕೊಡ್ತಾ ಇದ್ದೀವಿ.
1: ಈಗ ಟ್ರೀಟ್ಮೆಂಟ್ ಅಂತ ಹೇಳುವಾಗ ಸಾಮಾನ್ಯವಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್, ಕಾಸ್ಟ್ಲಿ ಅನ್ನುವಂಥ ಒಂದು ಭಾವನೆ ಜನರಲ್ಲಿ ಇರ್ತದೆ, ಏನು ಹೇಳ್ತೀರಾ ಇದಕ್ಕೆ?
0: ಕ್ಯಾನ್ಸರ್ ಟ್ರೀಟ್ಮೆಂಟ್ ಈಗೆ ಅಷ್ಟು ಎಕ್ಸ್ಪೆನ್ಸಿವ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಏನಂದರೆ ಸ್ಕೀಮ್ಸ್ ಇದ್ದಾವೆ, ಇನ್ಶೂರೆನ್ಸ್ ಇದೆ ಎಲ್ಲರಿಗೆ, ಹೆಲ್ತ್ ಇನ್ಶೂರೆನ್ಸ್ ಮೋಸ್ಟ್ಲಿ ಎಲ್ಲರಿಗೆ ಇದೆ. ಸ್ಕೀಮ್ಸ್ ಅಂದರೆ BPL ಕಾರ್ಡ್ ಪೇಷಂಟ್ಸ್ಗೆ ನಾವು ಫ್ರೀ ಆಗಿನ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ, ಮತ್ತು ESI ಸಂಪೂರ್ಣ ಸುರಕ್ಷಾ ಯಶಸ್ವಿನಿ ಏರಕುರೆ ಸ್ಕೀಮ್ಸ್ ಇದೆ ಗವರ್ನ್ಮೆಂಟ್ ಪ್ರೊವೈಡ್ ಮಾಡೋದು, ಅದೆಲ್ಲ ಅವ್ರಿಗೆ ಯೂಸ್ಫುಲ್ ಆಗ್ತಾ ಇದೆ.
1: ಡಾಕ್ಟರ್, ಈಗ ಕಡೆಯದಾಗಿ ಈ ಒಂದು ಕ್ಯಾನ್ಸರ್ ಬಗ್ಗೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಯಾವುದ್ರ ಬಗ್ಗೆ ಅವ್ರು ಜಾಗೃತಿ ವಹಿಸಬೇಕಾಗುತ್ತೆ ಮತ್ತು ಏನು ಮಾಡಬೇಕಾಗುತ್ತೆ?
0: ಜಾಗ್ರತೆ ಅಂದರೆ ಧೂಮಪಾನ ಮಾಡಬಾರ್ದು, ಮತ್ತು ಪೊಲ್ಯೂಷನ್ ಅಂತ ಸ್ವಲ್ಪ ದೂರವಾಗಿ ಇರಬೇಕು. ಅದೇ
1: ಡಾಕ್ಟ್ರೇ, ನಮಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
2: ಇದುವರೆಗೆ ಶ್ವಾಸಕೋಶದ ಕ್ಯಾನ್ಸರ್ ಈ ವಿಷಯವಾಗಿ ಜುಲೇಖಾ ಯೆನೆಪೊಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇಲ್ಲಿನ ಮೆಡಿಕಲ್ ಆಂಕಾಲಜಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಡಾಕ್ಟರ್ ಲಕ್ಷ್ಮೀ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಭಾರತದ ಹೆಸರಾಂತ ಉದ್ಯಮ ಸಂಸ್ಥೆಗಳಲ್ಲಿ ಒಂದಾದ ಟಾಟಾ ಟ್ರಸ್ಟ್ನ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಜುಲೇಖಾ ಯೆನೆಪೊಯ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಪರಿಣಿತ ತಜ್ಞ ವೈದ್ಯರ ತಂಡದೊಂದಿಗೆ ಕ್ಯಾನ್ಸರ್ ಬಾಧಿತ ರೋಗಿಗಳಿಗೆ ಉನ್ನತ ಮಟ್ಟದ ಚಿಕಿತ್ಸೆಯನ್ನು ನೀಡುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದೆ.
4: ಯೆನೆಪೊಯ ಪರಿಗಣಿತ ವಿಶ್ವವಿದ್ಯಾನಿಲಯದ ಅಧೀನದಲ್ಲಿರುವ ಈ ಸಂಸ್ಥೆಯಲ್ಲಿ ಕ್ಯಾನ್ಸರ್ ಸಂಬಂಧಿತ ಸಂಪೂರ್ಣ ತಪಾಸಣಾ ವಿಧಾನಗಳು ಮತ್ತು ಚಿಕಿತ್ಸಾ ಪದ್ಧತಿಗಳು ಅತ್ಯಂತ ಮಿತ ದರದಲ್ಲಿ ನೀಡಲ್ಪಡುವ ಕರಾವಳಿ ಕರ್ನಾಟಕದ ಏಕೈಕ ಆಸ್ಪತ್ರೆ ಮಂಗಳೂರು ತೇರಳಕಟ್ಟೆಯ ಜುಲೇಖಾ ಯೆನೆಪೊಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ.
3: ಸಂಪರ್ಕಿಸಿರಿ 9686985055.
5: ಆಕಾಶವಾಣಿ ಮಂಗಳೂರು. ಇದೀಗ ಚಂದ್ರಶೇಖರ ಕಿದಿಲಾಯ ಅವರು ಹಾಡಿರುವ ಭಾವಗೀತೆ ಆಗು ನೀನು ಇಬ್ಬನಿ ನೆಲೆಸುವ ಹೂ, ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆ.

0: ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಮಂಗಳೂರು ಆಕಾಶವಾಣಿ ಕೇಳುಗರೆ, ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಸೋಲಿನ ಹಾದಿಯಲ್ಲಿ ಗೆಲುವಿನ ಮೆಟ್ಟಿಲು ಕಟ್ಟಿದ್ದು ಹೇಗೆ? ಶೂನ್ಯದಿಂದ ಸಾಧನೆಯ ಶಿಖರಕ್ಕೇರಿದ ಆ ವ್ಯಕ್ತಿಯಾರು? ಕರಾವಳಿಯಿಂದ ಜಾಗತಿಕ ಮಟ್ಟಕ್ಕೆ ಬೆಳೆದ ಉದ್ಯಮದ ಸಾಮ್ರಾಟ, ಶಿಪ್ಪಿಂಗ್ ಏಜೆನ್ಸಿಯ ಸೂತ್ರಧಾರ, ಉದ್ಯಮ ಕ್ಷೇತ್ರದ ಯಶಸ್ವಿ ಸಾರಥಿ ಗಣೇಶ್ ಚಕ್ರಪಾಣಿ.
2: ಮಂಗಳೂರಲ್ಲಿ ಗ್ರೆನೈಟ್ ತಪ್ಪಿದ ಟಿಂಬರ್ ಹೊಡಿತಿದ್ರು, ಅದು ಬಿಟ್ಟರೆ ಬೇರೆ ಇಲ್ಲ. ಆಚೆಯಿಂದ ಗ್ರೆನೈಟ್ ತರ್ತಾರೆ, ಈಚೆಯಿಂದ ಟಿಂಬರ್ ಕೊಂಡೋಗ್ತಾರೆ. ಅವರು ಈ ಕಂಟೈನರ್ ಬಿಸ್ನೆಸ್ ಬಂದರೆ ನೋಡೋವರ ಕಣ್ಣಿಗೆ ಎಂತ ಕಾಣ್ತಿತ್ತು, ಅದರಲ್ಲಿ ಸಣ್ಣ ಅಮೌಂಟು ಅಂತ. ಗ್ರೆನೈಟ್ ಎಲ್ಲ ಬಿರಿಯಾನಿ ಊಟ ಇದ್ದ ಹಾಗೆ, ಫುಲ್ಲು ಒಂದೇ ಸಲಕ್ಕೆ ಒಂದು ವೆಸಲ್ ಬರ್ತದೆ, ಎಲ್ಲ ಲೋಡ್ ಆಗ್ತದೆ ಹೋಗ್ತದೆ. ಇದಾಗಲ್ಲ, ದಿನಾ ಕೆಲಸ ಮಾಡಬೇಕು, ಮಾಡಿದನ್ನೇ ಮಾಡೋದು. ಆದರೆ ನಾನು ಹೇಳ್ತೇನೆ, ದಿನ ಹೊಸ ದಿನವೇ ಅಂತ. ಎವ್ರಿ ಡೇ ಇಸ್ ಅ ನ್ಯೂ ಡೇ. ನಮಗೆ ಯಾವಾಗ ಏನು ಬರ್ತದೆ ಪ್ರಾಬ್ಲಮ್ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಕೌಂಟ್ ಆಗ್ತಾ ಹೋಗ್ತದೆ.
1: ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ಸ್ ಲೋಕದ ಸಕ್ಸಸ್ ಮಂತ್ರ ಸಾಧನೆಯ ರೋಚಕ ಜರ್ನಿಯಲ್ಲಿ ಕೇಳಿ ಯಶಸ್ಸಿನ ಸಿಹಿ ಕಹಿ ಕತೆ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
0: ಕೇಳುಗರೆ, ಇಂದು ಬೆಳಗ್ಗೆ 10:30 ತುಳು ಕಾರ್ಯಕ್ರಮದಲ್ಲಿ ಜವೆನರ ಕಲಾ ಸಮರ ಕಲೆ ಮತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸುಜನ್ ಇವರೊಂದಿಗೆ ಮಾತುಕತೆ ಕೇಳುವಿರಿ. ಹನ್ನೊಂದು 11:00 ವನಿತಾ ವಾಣಿ ವೈಷ್ಣವಿ ಅವರಿಂದ ಭಾಷಣ, ವಿಷಯ ಆರೋಗ್ಯಕರ ಆಹಾರ, ಸಮತೋಲನ ಮತ್ತು ತಿಳುವಳಿಕೆ.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ನಹುಷ ವಿಮೋಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
2: ಗುರುದೇವ ರಾಜ, ನಿಮ್ಮ ದಿವ್ಯಾನುಗ್ರಹದಿಂದ ಸುರಗದ್ದುಗೆಯನ್ನೇರುವ ಭಾಗ್ಯ ಲಭಿಸಿತ ಸ್ವಾಮಿ. ಮಾನವನಾದ ನಾನು ದೇವ ಸಮಾನನಾಗಮಲ್ಲೆ. ನನಗೆ ಒದಗಿದ ಈ ಯೋಗದಲ್ಲೂ ಭಾಗ್ಯದಲ್ಲೂ ನನ್ನ ಬದುಕಿನ ಭವ್ಯತೆಯ ಬಗ್ಗೆ ಸ್ವಲ್ಪ ಆಲೋಚಿಸಬೇಕಲ್ಲ. ಅದಕ್ಕಾಗಿಯೇ ನನ್ನ ಒಂದು ಭಿನ್ನ
3: ಏನು
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
1: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
5: ಹಿಂದಿ ದೇಶಭಕ್ತಿ ಗೀತೆ, ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
6: ನಾ ಹಿಂದು ಬನೇಗ, ನಾ ಮುಸಲ್ಮಾನ್ ಬನೇಗ, ನಾ ಇನ್ಸಾನ್ ಬನೇಗ.
7: ತೂ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇಗ, ಇನ್ಸಾನ್ ಕಿ ಔಲಾದ್ ಹೈ ಇನ್ಸಾನ್ ಬನೇಗ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30.
8: ನನ್ನ ರಾಗ ತಾನ ಪಲ್ಲವಿ
1: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.

ಆಕಾಶವಾಣಿ ಮಂಗಳೂರು. ಸಮಯ 9:05 ಆಗಲಿದೆ. ಇನ್ನು ಮುಂದೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಮಾಡಿ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜು ಕೆ,
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಸುಬೇದಾರ್ ನಾಗರಾಜು ಕೆ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ನಾಗರಾಜು ಅವರೇ.
2: ಜೈ ಹಿಂದ್ ಮೇಡಮ್. ಕಸಮ್ ಪೆರೇಡ್ ಅಂತ ನಡೆಯುತ್ತೆ ಮೇಡಮ್, ಸತ್ಯ ಪೆರೇಡ್ ಅಂತೀವಿ ನಾವು. ಅವಾಗ ಅದು ತುಂಬಾ ಇಂಟ್ರೆಸ್ಟೆಡ್ ಮೇಡಮ್, ನಾವು ಅದು ಖುಷಿ ಪ್ರಮಾಣ ವಚನ ಮಾಡುತ್ತೆ ಮೇಡಮ್. ಅವಾಗ ನಮ್ಗೆ ಓಜಿ ಯೂನಿಫಾರ್ಮ್ ಸಿಗುತ್ತೆ, ಅಲ್ಲಿವರೆಗೂ ಮಸರಿ ಯೂನಿಫಾರ್ಮ್ ಆಕಾಶ್ ಕಲರ್ ಇರುತ್ತೆ. ಈಗೆಲ್ಲ ಕಾಕಿ ಬಂದಿದೆ, ನಾವು ಇರ್ಬೇಕಾದ್ರೆ ಮಸರಿ ಮೇಡಮ್. ಅದು ಬ್ರಿಟಿಷ್ ಕ್ಲೋತ್ ಮೇಡಮ್, ಅದು
3: ಯೂನಿಫಾರ್ಮ್
2: ಹಾಕೋದು. ಆಮೇಲೆ ನನ್ಗೆ ಕ್ಯಾಪ್ ಎಲ್ಲ ತುಂಬಾ ಖುಷಿಯಾಗಿ ಯೂನಿಫಾರ್ಮ್ ಹಾಕಿ ಅಲ್ಲಿಂದ ಪೆರೇಡ್ ನಡೆಯುತ್ತೆ ಮೇಡಮ್. ಆ ಪೆರೇಡ್ ಅಲ್ಲಿ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತೀನಿ, ದೇಶದ್ರೋಹಿ ಉಪ್ಪಿನ ಋಣ ತೀರಿಸ್ತೀನಿ, ದೇಶದ್ರೋಹಿ ಕೆಲಸ ಏನೂ ಮಾಡಲ್ಲ, ಹಂಗೆ ನಾವು ಸತ್ಯ ಮಾಡಬೇಕು. ಅದಾದ್ಮೇಲೆ ಪಾಸಿಂಗ್ ಔಟ್ ಪೆರೇಡ್ ಅಂತ, ಅದು ತುಂಬಾ ಇಂಟ್ರೆಸ್ಟೆಡ್ ಮೇಡಮ್. ಅದು ಪಾಸಿಂಗ್ ಔಟ್ ಪೆರೇಡ್ ಮೇನ್ ರೋಡ್ ಇಂದ ಸ್ಲೋ ಮಾರ್ಚ್ ಅಲ್ಲಿ ಹೋಗ್ತೀವಿ, ಗೇಟ್ ಇಂದ ಆಚೆ ಕಡೆ ಹೋಗ್ತೀವಿ. ಗೇಟ್ ಇಂದ ಆಚೆ ಕಡೆ ನಮ್ಗೇನೋ ರೆಕ್ಕೆ ಬಂದಷ್ಟು ಖುಷಿ.
3: ಅದ್ರ ಮೊದಲೇ ಗೇಟ್ ಇಂದ ಹೊರಗೆ ಹೋಗಿರಲಿಲ್ಲ
2: ಇಲ್ಲ ಮೇಡಮ್. ಔಟ್ ಪಾಸ್ ಅಂತ ಇರೋದು ಮೇಡಮ್, ಸಾಟರ್ಡೆ ಸಂಡೆ ಏನಾದ್ರೂ ಕೆಲಸ ಇದ್ರೆ ಇಲ್ಲೇ ಮಾಡ್ಕೊಂಡಿರೋಣ. ನಾನು ಹೋಗ್ಲಿಲ್ಲ ಮೇಡಮ್. ಭಾನುವಾರ ಅಂತ ದೊಡ್ಡ ಕೆಲಸ ಇರ್ತೈತಿ ನಮ್ಗೆ. ನಮ್ಮ ವೆಲಿಂಗ್ಟನ್ ಬ್ಯಾರೆಕ್ಸ್ ಮೇಡಮ್ ಮರದ್ದು ಮೇಡಮ್, ಎಲ್ಲೂ ಒಂದ್ ಇಂಚ್ ಕಬ್ಬಿಣ ಇಲ್ಲ. ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅದರಲ್ಲಿ ಎಲ್ಲ ತ್ಯಾಗದ ಮರಗಳು, ಅದನ್ನ ಬಾಟ್ಲು ಹೊಡಿಬೇಕು ಮೇಡಮ್, ಹೊಡೆದು ಮಿಳುಗಿಸಬೇಕು. ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ಚೆನ್ನಾಗಿದ್ರೆ ಮಾತ್ರ ಓಕೆ ನಾಳೆ ಬೆಳಗ್ಗೆ ಇರುತ್ತೆ, ಇಲ್ಲ ಅಂದ್ರೆ ಮತ್ತೆ ಪನಿಷ್ಮೆಂಟ್ ಎಲ್ಲ. ಸೊ ಎಲ್ರಿಗೂ 35 ಜನಕ್ಕೆ ಹಂಚ್ಕೊಟ್ಬಿಡೋರು ಬಾಟ್ಲ್ ತಗೊಂಡು ಹೊಡಿಯೋದಿಂಗೆ. ಪಾಲಿಶ್ ಒಳ್ಳೆ ಶೈನಿಂಗ್ ಬರೋದು ಮೇಡಮ್. ಅದಕ್ಕೆ ಅಂತ ಒಂದು ಎಲೆ ಇರೋದು, ಆ ಎಲೆ ಕಿತ್ಕೊಂಡ್ ಬರೋಕೆ ಅಲ್ಲಿ ಕಾಡಿಗೆ ಹೋಗ್ತಾ ಇದೀವಿ ನಾವು. ಇವಾಗ ನನ್ಗೆ ಇಲ್ಲಿ ಕೆಲಸ ಮಾಡಿ ಅಭ್ಯಾಸ, ಒರೆ ಚೆನ್ನಾಗಿ ಕಟ್ತಾ ಇದ್ದೇನೆ ನಾನು. ತಲೆ ಮೇಲೆ ಇಟ್ಕೊಂಡ್ ಬಂದ್ರೆ ಎಲ್ಲ ಇಡೀ ಕಂಪ್ನಿನೇ ಯೂಸ್ ಮಾಡೋದು
3: ಮೇಡಮ್,
2: ಅಷ್ಟು ತಂದ್ಬಿಡ್ತಾ ಇದೆ. ಅಲ್ಲಿ ನಮ್ಮ ಸೆಂಟ್ರಲ್ಲಿ ಉಲಜಾಬಾದ್ ಕಂಪ್ನಿ ಅಂತ, ಕರ್ನಾಟಕ ಕಂಪ್ನಿ, ಕೊಚ್ಚಿನ್ ಕಂಪ್ನಿ, ಇದೆಲ್ಲ ಹಿಸ್ಟಾರಿಕಲ್ ಹೆಸರು ಮೇಡಮ್. ಕೊಚ್ಚಿನ್ ಇದೆ, ಕರ್ನಾಟಕ ಕಂಪನಿ ಇದೆ. ಈಗಲೂ ನಮ್ಮ ಮೈಸೂರು ಮಹಾರಾಜ ಅಂಡ್ರಲ್ಲಿ ಒಂದು ಬೆಟಾಲಿಯನ್ ಇದೆ ಮೇಡಮ್, ಅದಕ್ಕೆ 18 ಮಟ್ರಾಸ್ ರೆಜಿಮೆಂಟ್ ಅಂತ, 18 ಮಟ್ರಾಸ್ ರೆಜಿಮೆಂಟ್ ಅಂಡರ್ಸ್ಕೋರ್ ಮೈಸೂರ್ ಅಂತ ಬರುತ್ತೆ. ಅದು ಮೈಸೂರು ಮಹಾರಾಜ ಅಂಡ್ರಲ್ಲಿ ಇದ್ದ ಮಿಲಿಟರಿ ಮೇಡಮ್. ನನಗೆ ತುಂಬಾ ಆಸೆ ಇದ್ದಿದ್ದು ಅದೇ ಬೆಟಾಲಿಯನ್ಗೆ ಹೋಗ್ಬೇಕು ಅಂತ. ನನಗೆ ಸಿಕ್ಕಿದ್ದು 6 ಮಟ್ರಾಸ್. ನನಗೆ ಹೆಂಗ್ ಸಿಕ್ತು 6 ಮಟ್ರಾಸ್ ಅಂದ್ರೆ ಮೇಡಮ್, ನಾನು ಬಾಕ್ಸಿಂಗ್ ಟೀಮ್ ಅಲ್ಲಿ ಇದ್ದೆ ಸೆಂಟ್ರಲ್ಲಿ. ಸೊ ಬಾಕ್ಸಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದೆ. ನಮ್ಮ ಕಂಪನಿ ಕಮಾಂಡರ್ 18 ಮಟ್ರಾಸ್, ಅಜುಟೆಂಟ್ ಬಂದು 6 ಮಟ್ರಾಸ್. ಪ್ರೈಸ್ ಕೊಡ್ಬೇಕಾದ್ರೆ ಅವರು ನೋಡಿದ್ರು, ಅವ್ರು ಏನ್ ಮಾಡಿದ್ರು ನನ್ನ 6 ಮಟ್ರಾಸ್
3: ತಗೊಂಡ್ಬಿಟ್ರು.
2: ಹೌದು, ನನ್ಗೆ ತುಂಬಾ ಆಸೆ ಮೇಡಮ್. ಈಗಲೂ ನಾನು ಆ ಟ್ರ್ಯಾಕ್ ಶೂಟ್ ಎಲ್ಲ ಇಟ್ಕೊಂಡಿದ್ದೀನಿ 18 ಮಟ್ರಾಸ್. ಅದು ಯಾಕಂದ್ರೆ ಇದೆ ಮೇಡಮ್ ಗಣಬೇರೊಂಡೆ ಲಾಂಛನ, ಅವ್ರದ್ದು ಅದೇ ಲಾಂಛನ ಮೇಡಮ್. ಅದು ನಮ್ಗೆ ಯಾಕೆ ಅದು ಅಂದ್ರೆ ಮೈಸೂರು ಮಹಾರಾಜನ ಮನೆ ಆ ಋಣ ತಿಂದಿದೀವಿ ಮೇಡಮ್. ಈಗಲೂ ನಾನು ಕರೆದ್ರೆ ನಾನು ರೆಡಿ ಇದ್ದೀನಿ ಅವ್ರ ಮನೆಗೆ ಹೋಗಿ ಸರ್ವಿಸ್ ಮಾಡಕ್ಕೆ. ಈಗಲೂ ಅವ್ರು 2-3 ಪ್ರೋಗ್ರಾಮ್ ಹೋಗಿದೆ ಮೇಡಮ್, ಅಲ್ಲಿ ಒಂದು ಊಟ ಮಾಡಿದೀವಿ ನಾವು, ಚಿಕನ್ ಇಂದ ಬಂದಿದೀವಿ. ಮೈಸೂರು ಮಹಾರಾಜ ಮನೆ ಊಟ ತುಂಬಾ ಟೇಸ್ಟ್ ಮೇಡಮ್. ಆ ಒಂದು ಋಣನ ಏನೋ
3: ಸೇವೆ ಮತ್ತು ಊಟ ಜೀವನದಲ್ಲಿ ಎರಡು ಬಹಳ ಮುಖ್ಯ,
2: ಬಹಳ ಮುಖ್ಯ ಮೇಡಮ್.
3: ಈಗ 6 ರೆಜಿಮೆಂಟ್ ಹೋದ್ರಿ.
2: ಹೌದು ಮೇಡಮ್.
3: ಕೊನೆಗೆ ನಿಮ್ಮನ್ನ ಅಲ್ಲಿಗೆ ರಿಕ್ರೂಟ್ ಮಾಡಿದ್ರು ಅಲ್ವಾ, ಅಲ್ಲಿ ಹೇಗಿತ್ತು ನಿಮ್ ಕೆಲಸ
2: ಮೇಡಮ್? ಅಲ್ಲಿನೂ ಸಹ ನಾನು ತುಂಬಾ ಅನನ್ಯವಾಗಿ ಕೆಲಸ ಮಾಡ್ತಾ ಇದ್ದೆ. ಹೇಳಿದ ಕೆಲಸ ಏನೇ ಆದ್ರೂ ನಮ್ಮ ಸೀನಿಯರ್ಸ್ ಯಾರು ಹೇಳಿದ್ರು ಸರಿನೇ, ಒಬ್ಬ ಸಿಪಾಯಿ ಹೇಳಿದ್ರು ಸರಿನೇ, ಒಬ್ಬ ಪ್ಲಟೂನ್ ಹೌಲ್ದಾರ್ ಹೇಳಿದ್ರು ಸರಿನೇ, ನಾನು ತುಂಬಾ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೆ. ನಾನು ಅದೇ ತರ ಟ್ರೈನಿಂಗು ಸಹ ಅದೇ ತರ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಬಾಕ್ಸಿಂಗ್ ಮೇಲೆ ಪ್ರಮೋಷನ್

0: ಬೇರೆ ಸಿಕ್ಬಿಡ್ತು ನನಗೆ ಅನ್ಪೇಡ್ ಲಾನ್ಸ್ ನಾಯ್ಕ ಅಂತ ಸಿಕ್ಬಿಡ್ತು. ನನಗೆ ಯಾವಾಗ್ಲೂ ಹಿಂಗೆ ನೋಡ್ತಾ ಇದ್ದೀನಿ, ಭುಜದ ಮೇಲೆ ಹಾಕೊಳ್ಳೋದು ಇಲ್ಲಿಗೆ. ನನ್ಗೆ ತುಂಬಾ ಖುಷಿ ಆಗುತ್ತೆ, ಕಮಾಂಡ್ ಮಾಡಬಹುದು, ನನ್ ಕಮಾಂಡ್ ಅಂಡ್ ಕಂಟ್ರೋಲ್ ತುಂಬಾ ಇಷ್ಟ, ಕಮಾಂಡ್ ಮಾಡಬಹುದು. ಆಮೇಲೆ ಅವನಿಗೆ ಟೀಚಿಂಗ್ ಮಾಡೋದು ತುಂಬಾ ಇಷ್ಟ, ನನ್ಗೆ ಅದು ಒಂದು ಒಳ್ಳೆ ಇದು ಸಿಕ್ತು ಮೇಡಮ್.
1: ವೆಲಿಂಗ್ಟನ್ ಅಲ್ಲೇ ಇದ್ರಿ?
0: ಇಲ್ಲ ಮೇಡಮ್, ಅಲ್ಲಿಂದ ಪೋಸ್ಟಿಂಗ್ ಬಂದು ನಾಗಾಲ್ಯಾಂಡ್ ಮಣಿಪುರ್ಗೆ ಬಂದೆ, ಅಲ್ಲಿಂದ ನೇಫಾಗ್ ಹೋದ್ವಿ. ನೇಫಾದಲ್ಲೂ ಸಹ ಅಲ್ಲೂ ಸಹ ನಾವು ಫಿಲ್ ಬಾಕ್ಸ್ ಮಾಡಿದೀವಿ ಮೇಡಮ್, ನಮ್ಮ ನೇಫಾ ಬಾರ್ಡರ್ ಅಲ್ಲಿ, ಚೈನೀಸ್ ಬಾರ್ಡರ್ ಅಲ್ಲಿ ಫಿಲ್ ಬಾಕ್ಸ್ ಮಾಡಿದೀವಿ. ಎಲ್ಲ ಫಿಲ್ ಬಾಕ್ಸ್ ಕಟ್ಕೊಂಡ್ಬಂದು ಅಲ್ಲಿ
1: ಮಾಡ್ಕೊಂಡ್ಬಂದು.
0: ಹೌದು ಮೇಡಮ್, ಎಲ್ಲ ಬಂಕರ್ಸ್ ಕಟ್ಟಿದ್ವಿ, LMG-1 LMG ಒಂದು ಇನ್ಫೆಂಟ್ರಿಗೆ ಬೇಕಾಗಿದೆ ಎಷ್ಟು, ಒಂದು ಸೆಕ್ಷನ್ ಗೆ 10 ಜನ, 10 ಜನದಲ್ಲಿ ಒಂದು LMG ಮೋರ್ಟರ್,
1: 6 Madras Regiment.
0: ಹೌದು ಮೇಡಮ್, ಒಂದು LMG ಮೋಟರ್ ಇರ್ತೈತೆ, ಒಂದು SLR ಇರ್ತೈತೆ, 2-inch ಮೋಟರ್ ಇರ್ತೈತೆ. ಕಂಪನಿ ಅಂತಂದ್ರೆ ಒಂದು RCL ಸಪೋರ್ಟಿಂಗ್ ಅಲ್ಲಿ ಇರುತ್ತೆ, ಮಾಟರ್ ಇರುತ್ತೆ, ಇವ್ರಿಗೆಲ್ಲ ನಾವು ಬಂಕರ್ಸ್ ಮಾಡಿ ಪೊಸಿಷನ್ ಮಾಡಿ ಕೊಡೋದು ಮೇಡಮ್. ಆ ತರ ಅಲ್ಲಿ ಕೆಲಸ ಮಾಡಿದ್ವಿ.
1: ನೀವು ಮದ್ರಾಸ್ ವೆಲಿಂಗ್ಟನ್ ಏನೋ ತಣ್ಣಗಿತ್ತು.
0: ಹೌದು ಮೇಡಮ್,
1: ಆದ್ರೆ ಮದ್ರಾಸ್ ಬಹಳ ಬಿಸಿ. ಅಲ್ಲಿಂದ ನೀವು ನಾಗಾಲ್ಯಾಂಡ್ಗೆ ಹೋಗಿ, ಅದು ಕೂಡ ಬಹಳ ತಣ್ಣದ ಜಾಗ. ಆ ನೇಫಾ ಅದು ಅಷ್ಟೇ,
0: ನೇಫಾನು
1: ಬಹಳ
0: ತಣ್ಣಗಿ,
1: ಹಿಮಾಲಯದ ಪೂರ್ತಿ ಶ್ರೇಣಿ ಬರುತ್ತೆ. ನೀವು ಇದ್ದಿದ್ ಪೂರ್ತಿ ಹೆಚ್ಚು ಕಡಿಮೆ ಅದೇ ತರದ ಜಾಗ. ಈ ನೇಫಾದಲ್ಲಿ ನೀವು ಎಲ್ಲ ಬಂಕರ್ಸ್ ಮಾಡಿದ್ರಿ, ಎಲ್ಲ ತಯಾರಿ ಮಾಡಿದ್ರಿ, ಅಂದ್ರೆ ಒಂದು ರಕ್ಷಣೆಗೆ ಏನ್ ಬೇಕೋ ವ್ಯವಸ್ಥೆ, ಬಾರ್ಡರ್ ದಾಟಿ ಈಚೆಗೆ ಬರದೇ ಇದ್ದ ಹಾಗೆ, ಅದು ಮುಖ್ಯವಾಗಿ ಚೈನಾ ಕಡೆಯಿಂದ ಬರದೇ ಇದ್ದ ಹಾಗೆ ಏನೇನು ರಕ್ಷಣೆ ಬೇಕೋ ಅದೆಲ್ಲ ಅಲ್ಲಿ ಮಾಡ್ತಾ ಇದ್ರಿ. ಆದ್ರೂ ಅವಾಗ ಚೈನೀಸ್ ಇಂಟರ್ವೆನ್ಷನ್ ಅಂದ್ರೆ ಅವರು ಆ ಕಡೆ ದಾಟಿ ಬರೋದು ಶುರು ಆಯ್ತು ನೋಡಿ, ಒಳನುಸುಳುವಿಕೆ ಅಂತ ಹೇಳ್ತೀವಿ ನಾವು ಇಂಟ್ರೂಷನ್, ಅದು ಶುರು ಆಯ್ತು ಆ ನೇಫಾನಲ್ಲಿ. ಅವಾಗ ಹೇಗೆ ನೀವು ಅದನ್ನ ಎದುರಿಸಿದ್ರಿ, ಮತ್ತೆ ಅಲ್ಲಿ ಯಾವ ರೀತಿ ಸಿದ್ಧತೆ ಎಲ್ಲ ಮಾಡಿಕೊಂಡು ಅವರನ್ನ ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಆಯ್ತು?
0: ಅದರಲ್ಲಿ ನಮಗೆ ಟಾಸ್ಕ್ ಕೊಡೋರು ಮೇಡಮ್. ಈಗ ನಮ್ಮ ಪ್ಲಟೂನ್ ಏರಿಯಾ ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ, ಪೆಟ್ರೋಲಿಂಗ್ ಅಂತ ಹೋಗ್ತಾ ಇದ್ವಿ ಮೇಡಮ್. ಬಾರ್ಡ್ರಿಂದ ಸುಮಾರು ಒಂದು 5-6 kilometers ಮುಂದೆ ಹೋಗಿ ಪೆಟ್ರೋಲಿಂಗ್ ಮಾಡ್ಕೊಂಬಂದು ಅಲ್ಲಿನ ಆಗುಗಳ ನೋಡ್ತಾ ಇದ್ವಿ. ಆಮೇಲೆ ಅಲ್ಲಿನ ಜನ ಮುಂದೆ ಬರ್ತಾರಾ ಇಲ್ವಾ, ಏನಾದರೂ ನಡೀತಾ ಇದೆಯಾ, ಅದೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ ಮೇಡಮ್. ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಮೇಡಮ್.
1: ಕಮಾಂಡರ್ಗೆ
0: ಕಮಾಂಡರ್ಗೆ ಇವಾಗ ಒಂದು ಲಡಾಯಿ ಸಕ್ಸಸ್ ಆಗ್ಬೇಕು, ಒಂದು ಯುದ್ಧ ಸಕ್ಸಸ್ ಆಗ್ಬೇಕಂದ್ರೆ ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್. ನಮ್ಮನ್ ಕಳಿಸಿರ್ತಾರೆ, ಅಲ್ಲಿ ಏನ್ ನಡೀತಾ ಇದೆ ಅದೇ ಹೇಳ್ಬೇಕಾಗಿರೋದು. ಈಗ ಬೈನಾಕ್ಲೋರು, ಅವಾಗ ಎಕ್ವಿಪ್ಮೆಂಟ್ಸ್ ಎಲ್ಲ ತುಂಬಾ ಕಡಿಮೆ ಮೇಡಮ್. ಬೈನಾಕ್ಲೋರು ಒಂದು ಕಂಪ್ನಿಗೆ ಒಂದಿರೋದು, ಕಂಪ್ನಿ ಕಮಾಂಡರ್ ಏನ್ ಮಾಡೋರು, ಲೀಡ್ ಪ್ಲಟೂನ್ ಯಾರು ಅಡ್ವಾನ್ಸ್ ಪ್ಲಟೂನ್ ಇರ್ತದೆ ಅವ್ರಿಗೆ ಕೊಟ್ಟಿರೋರು. ಕಂಪ್ನಿಗೆ ನೋಡಿದ್ರೆ ಗೊತ್ತಾಗೋದು ಮೇಡಮ್ ಅವ್ರಿಗೆ, ಅವ್ರ ಮೂವ್ಮೆಂಟ್ಸ್, ಅವ್ರ ಮೂವ್ಮೆಂಟ್ಸ್ ಆಗಿ ನಾವು ಇರ್ಬೇಕಾದ್ರೆ ಏನೋ 1962 ಅಲ್ಲಿ ನಮ್ಮ ಹತ್ರ ವೆಪನ್ಸ್ ಇರಲಿಲ್ಲ, ರೇಷನ್ ಇರಲಿಲ್ಲ, ಕ್ಲೋತಿಂಗ್ ಇರಲಿಲ್ಲ, ಆ ಕಾರಣದಿಂದ ಅವ್ರು ಮುಂದೆ ಬಂದಿದ್ರು ಮೇಡಮ್. ಅದೊಂದೇ ಅಡ್ವಾಂಟೇಜು ನಮ್ಗೆ, ಯಾಕಂದ್ರೆ ನಮ್ಮ ಕೈಲಿಲ್ಲ, ಆದ್ರೂ ರೆಕಾರ್ಡ್ ಇದೆ ನಮ್ದು. ಆ ಕಡೆ ಎಲ್ಲ ನರ್ತುಂಗ್ಲಾದಲ್ಲಿ ಈಗಲೂ ಒಂದು ಸಿಪಾಯಿನ ನಾವು ಪೂಜೆ ಮಾಡ್ತಾ ಇದ್ದೀವಿ ಗಡವಾಲ್ ರೈಫಲ್. ಒಬ್ಬ ಇಡೀ 3,000 ಚೈನೀಸ್ನ ಅಟ್ಯಾಕ್ ಮಾಡಿದ್ರು ಒಬ್ರು 62 ಅಲ್ಲಿ, ನಮ್ಮ ಹಿರಿಯರಿದ್ರು ಮೇಡಮ್. ಅವಾಗ ಅವ್ರು ಹೇಳರು, ಅಪ್ಪ ನಮ್ಗೆ ಶೂಸೇ ಇರಲಿಲ್ಲ ಕಣೋ, ಬರಿಗಾಲಲ್ಲಿ ನಡ್ಕೊಂಡ್ ಬಂದಿದೀವಿ ಮೇಡಮ್. ಎಲ್ಲಿಂದ ಬಂದಿದ್ದಾರೆ, ನೇಫಾದಿಂದ ಬಂದು ಅಸ್ಸಾಮಲ್ಲಿ ಮೇಡಮ್ ರಂಗಪಾರಾ ಅಂತ ಒಂದು ಕ್ಯಾಂಟ್ ಇದೆ, ಅಲ್ಲಿವರೆಗೂ ಬಂದಿದೆ ಮೇಡಮ್. ಈ ಕಡೆ ನಾಗಾಲ್ಯಾಂಡ್ ಮಣಿಪುರ್ ಕಾಕ್ಚಿಂಗ್ ಅಂತ ಒಂದು ಜಾಗ ಇದೆ, ಕಾಕ್ಚಿಂಗ್ ಅಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಜಿ ಅಲ್ಲಿಂದನೇ ಟೇಕಪ್ ಆಗಿದ್ದು, ಅದು ಏರ್ಪೋರ್ಟ್ ಅಲ್ಲಿ ನಾವು ಮಿಲಿಟರಿ ಇರೋದು ಕಾಕ್ಚಿಂಗ್, ಅಲ್ಲಿವರೆಗೂ ಏರ್ಪೋರ್ಟ್ ನಮ್ದು ಬ್ಲಾಸ್ಟ್ ಮಾಡಿದಾರೆ. ಇದೆಲ್ಲ ಏನ್ ಕಾರಣ ಅಂದ್ರೆ, ನನ್ನ ಸೀನಿಯರ್ಸ್ ಹೇಳಿದ ಪ್ರಕಾರ ಅವಾಗ ನಮ್ಗೆ ಕ್ಲೋತಿಂಗ್ ಇಲ್ಲ, ಊಟ ಸರಿಯಾಗಿರ್ಲಿಲ್ಲ, ಅದಲ್ಲದೆ ಆರ್ಮ್ಸ್ ಆಮಿನೇಷನ್
1: ಕಡಿಮೆ ಇತ್ತು.
0: ಆರ್ಮ್ಸ್ ಆಮಿನೇಷನ್ ಮೇಡಮ್ ಅವ್ರ ಹತ್ರ ಇದ್ದಿದ್ದು 303 ರೈಫಲ್ ಮೇಡಮ್, ಅದು ಬೋಲ್ಟ್ ಆಕ್ಷನ್ ರೈಫಲ್, ಒಂದ್ ರೌಂಡ್ ಹೊಡೆದು ಹಿಂಗ್ ಹಿಂಗೆ ಎಳಿಬೇಕು, ಶಕ್ತಿ ಬೇಕು,
1: ಸಮಯ ಇರಲ್ಲ,
0: ಸರಿಯಾಗಿ ಇರಲ್ಲ ಮೇಡಮ್, ಶಕ್ತಿ ಇರಬೇಕು. LMG ನಮಗೆ ತುಂಬಾನೇ ಕಡಿಮೆ, ಆಟೋಮೆಟಿಕ್ ರೈಫಲ್ಸೇ ಇಲ್ಲ. ಆದ್ರೂ ಸಹ ನಮ್ಮ ಇಂಡಿಯನ್ ಆರ್ಮಿ ಅಷ್ಟು ಫೈಟ್ ಮಾಡಿ ಅದರಲ್ಲೂ ಸಹ ನಾವು ಇದು ಮಾಡಿದೀವಿ. ನನ್ 77 ಅಲ್ಲಿ ಮೇಡಮ್ ಈ ತರ ಆಕ್ಟಿವಿಟೀಸ್ ನಡೀತಾ ಇತ್ತು, ಅವ್ರು ಯಾರು ಬರ್ತಾರಲಿಲ್ಲ ಮೇಡಮ್, ಯಾಕಂದ್ರೆ ನಮ್ ಬಾರ್ಡ್ರಿಂದ ಅವ್ರ ಬಾರ್ಡ್ರ್ ಯಾರು ಅಲ್ಲ ಸುಳ್ತಾರೆ, ನಾವೇ ಹೋಗಿ ಪೆಟ್ರೋಲಿಂಗ್ ಮಾಡ್ಕೊಂಡ್ಬಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ, ಇಷ್ಟಿಂದ ಇಷ್ಟು ದೂರ ಅಪ್ರಾಕ್ಸಿಮೇಟ್ ಇಷ್ಟು ದೂರದಲ್ಲಿ. ಇವಾಗ ನಮ್ಮ ಬೈನಾಕ್ಯುಲರ್ ಅಲ್ಲಿ ನಮ್ಮ ಪಿಕ್ಚರ್ ಎಲ್ಲ ಕಾಣ್ತು ಅಂದ್ರೆ 2 kilometers ದೂರದಲ್ಲಿ ಇದ್ದಾನೆ ಅಂತ, ಅದು ನಾವು ಜಡ್ಜಿಂಗ್ ಡಿಸ್ಟೆನ್ಸ್ ಅಲ್ಲಿ ಅದು ಕಂಡುಹಿಡಿಯೋದು ಮೇಡಮ್. ಸೊ ನಮ್ಗೆ ಗೊತ್ತಾಗುತ್ತೆ, ಸೊ ಈ ತರ ಮೂವ್ಮೆಂಟ್ಸ್ ನಡೀತಾ ಇದೆ, ಇಷ್ಟೇ ಮೂವ್ಮೆಂಟ್ಸ್ ಅವ್ರಿಗೆ ಹೇಳ್ತಾ ಇದ್ದಿದ್ದು. ನಮ್ಮ ಮೇನ್ ಉದ್ದೇಶ ಐತೆಂದ್ರೆ ಅಲ್ಲಿಂದ ಯಾರು ಇನ್ಫಿಲ್ಟ್ರೇಷನ್ ಆಗದೆ ಇರಂಗೆ ನೋಡ್ಕೊಳ್ಳೋದು, ಅದೇ ಅದು ನೇಫಾದಲ್ಲಿ ಡೆಪಾಸಿಟ್ ಅಂದಾಗ ಮಾಡಿದ್ವಿ.
1: ಇದು 77 ಸುಮಾರು 79 ಆ ನಂತರ ಮುಂದಿನ ಪೋಸ್ಟಿಂಗ್ ಆಗುತ್ತಲ್ಲ, 3 ವರ್ಷಕ್ಕೆ ಬೇರೆ ಕಡೆ ಹೋಗ್ಬೇಕು, ಮುಂದೆ ಎಲ್ಲಿ ಹೋದ್ರಿ?
0: ನಾನು ಕಲ್ಕತ್ತಾ 24 ಫರ್ಗಾನ

0: ಬ್ಯಾರೆಕ್ಪುರ್ ಅಂತ ಮೇಡಮ್, ಅದು ಹಳೆ ಬ್ರಿಟಿಷ್ ಕಾಲ ಕ್ಯಾಂಟೋನ್ಮೆಂಟ್ ಏರಿಯಾ ಬ್ಯಾರೆಕ್ಪುರ್
1: ಪರಿಗಣ.
0: ಹೌದು ಮೇಡಮ್, ಅಲ್ಲಿಗೆ ಬಂದ್ವಿ ಮೇಡಮ್. ಅಲ್ಲಿ ನಮಗೆ ಸ್ಪೋರ್ಟ್ಸ್ ಜಾಸ್ತಿ. ಸ್ಪೋರ್ಟ್ಸ್ ಮಿಲಿಟರಿಲಿ ಯಾಕೆ ಮಾಡ್ತಾರೆ ಅಂದರೆ ಮೇಡಮ್, ನಮಗೆ ಯುದ್ಧ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ಒಳ್ಳೆ ಕಾನ್ಫಿಡೆಂಟ್ ಬರುತ್ತೆ,
1: ಕಾನ್ಫಿಡೆನ್ಸ್ ಮತ್ತು ದೈಹಿಕವಾಗಿ ಫಿಟ್ ಇರ್ತೀರಾ,
0: ಫಿಟ್ ಇರ್ತೀವಿ. ಆಮೇಲೆ ಅದು ಯುದ್ಧ ತರನೇ ನಾವು ಮಾಡ್ತಾ ಇದ್ದೀವಿ. ಇವಾಗ ನಮ್ದು ಇಂಟ್ರಿ ಕಂಪನಿ ಅಂತ ನಡೆಯೋದು, ಇಂಟ್ರಿ ಕಂಪನಿಲೂ ಸಹ ಅಷ್ಟೇ ಜೋಶ್ ಅಷ್ಟೇ ಸ್ಫೂರ್ತಿಯಾಗಿ ಮಾಡ್ತಾ ಇದ್ವಿ ನಾವು. ನಮ್ಗೆ ಎಲ್ಲ ಕಮಾಂಡರ್ಗೆ ನನಗೆ ಫ್ಲಾಗ್ ಬೇಕು, ಚಾಂಪಿಯನ್ ಫ್ಲಾಗ್, ನೀನ್ ಏನಾದ್ರೂ ಮಾಡು ಆತರ.
1: ಇದು ಒಂಥರ ಪೀಸ್
0: ಪೀಸ್ ಇರೇ ಮೇಡಮ್. ಅವ್ರು ಕಲ್ಕತ್ತಾ ಬಂದು ಅವಾಗ ಯಾರಾದ್ರೂ ಹೊಸ ಮದುವೆ ಆದವರು ಅವ್ರಿಗೆ ಬ್ಯಾರೆಕ್ಸ್ ಎಲ್ಲ ಕೊಡೋರು, ಕ್ವಾರ್ಟರ್ಸ್ ಕೊಡೋರು.
1: ಅಲ್ಲಿಂದ ಮತ್ತೆ ನೀವು ಜಮ್ಮು ಕಾಶ್ಮೀರ್ಗೆ ಹೋದ್ರಿ, ಯಾವಾಗ ಹೋದ್ರಿ ಮತ್ತೆ ಅಲ್ಲಿ ಹೇಗಿತ್ತು?
0: ಜಮ್ಮು ಕಾಶ್ಮೀರಕ್ಕೆ ನಾವು 1981 ಹೋದ್ವಿ. ಜಮ್ಮು ಕಾಶ್ಮೀರದಲ್ಲಿ ನಮ್ಗೆ ಎಲ್ಲಿ ಸಿಕ್ತು, ಅಕ್ನೂರ್ ಸೆಕ್ಟರ್ ಅಂತ ಒಂದು ಜಾಗ ಇದೆ ಮೇಡಮ್. ಅಲ್ಲಿ ಜೋಡಿಯಾ, ಸಂಜೋಡಿಯಾ, ಪಲಾವಲ ಮೂರು ಜಾಗ ಇದೆ. ಸೊ ಅಲ್ಲಿ ನಮ್ಗೆ ಜೋಡಿಯಾಕ್ ಸೆಕ್ಟರ್ ಸಿಕ್ತು. ಜೋಡಿಯಾದಲ್ಲಿ ನಮಗೂ ಅವ್ರಿಗೆ ಬರೀ ಒಂದು 10-15 ಅಷ್ಟೇ ಡಿಸ್ಟೆನ್ಸ್ ಮೇಡಮ್. ನಮ್ದು ಇಂಪಾರ್ಟೆಂಟ್ ಪೋಸ್ಟ್ ಬಾರ್ಡರ್ ಇದ್ದಿದ್ದು. ನಾವು ನತ್ಕುಲಿ ಅಂತ ಹೆಡ್ ಕ್ವಾರ್ಟರ್, ಬುದ್ ಪೋಸ್ಟ್ ಅಂತ ನಾವು ಫಾರ್ವರ್ಡ್ ಪೋಸ್ಟ್. ನಮ್ಮ ಪೋಸ್ಟ್ಗೂ ಅವ್ರ ಪೋಸ್ಟ್ಗೂ ಬರೀ ಒಂದು 10-15 ಅಲ್ಲಿ ನಾಲೆ ಹೋಗೋದು ಮೇಡಮ್, ನೀರಿನ ನಾಲೆ.
1: ನಾಲೆ ಆಚೆಗೆ ಅವರು ಈಚೆಗೆ
0: ನಾವು ಇರ್ತಾ ಇದ್ವಿ. ಅಲ್ಲೂ ಅಷ್ಟೇ, ನಮ್ಮ ಪೆಟ್ರೋಲಿಂಗ್ ಇರೋದು, ನಮ್ಮ ಏರಿಯಾದೆಲ್ಲ ಪೆಟ್ರೋಲಿಂಗ್ ಮಾಡ್ತಾ ಇದ್ವಿ. ನಾವು ಏರಿಯಾ ಕರೆಕ್ಟ್ ಆಗಿದೆಯಾ, ಅವ್ರದ್ದು ಏನಾದರೂ ಮೂವ್ಮೆಂಟ್ಸ್ ಇದೆಯಾ ಇಲ್ವಾ, ಅಬ್ಸರ್ವೇಷನ್ ಪೋಸ್ಟ್ ಇರೋದು. ಆ ಪೋಸ್ಟ್ ಸುಮಾರು 2 ಕಿಲೋಮೀಟರ್ ವರೆಗೂ ಕಾಣೋದು ನಮಗೆ, ಬೈನಾಕ್ಯುಲರ್ ಅಲ್ಲಿ ನೋಡ್ತಾ ಇದ್ವಿ.
1: ಅಲ್ಲಿ ನೀವು ಒಂದು ಆಪರೇಷನ್ ಮಾಡಿದ್ರಲ್ಲ ಆ ಹೊತ್ತಿನಲ್ಲಿ, ಯಾವುದು?
0: ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಆಪರೇಷನ್ ಬ್ಯಾಟಲ್ ಐ ನಡೀತು. ಬಟ್ ಬ್ಯಾಟಲ್ ಐ ಆಪರೇಷನ್ ಅಂತ ನಮ್ಗೆ ಏನು ಗೊತ್ತಿಲ್ಲ ಮೇಡಮ್. ಸತ್ಯ ಹೇಳ್ಬೇಕಾದ್ರೆ ನಮ್ಗೆ ಬ್ರೀಫ್ ಆಗೋದು, ಈ ತರ ಇಷ್ಟೊತ್ತಿಗೆ ಈ ಜೀರಾ ಮೂವ್ಮೆಂಟ್ ಆಗೋ ಸಾಧ್ಯತೆ ಇದೆ, ನಮ್ದಿನ ಈ ಲೊಕೇಶನ್ ಹಿಂಗ್ ರೆಡಿ ಇರಬೇಕು. ನಾವು ಆಗ್ತಾ ರೆಡಿ ಆಗ್ತಾ ಇದ್ವಿ ಅಷ್ಟೇ. ನಮ್ಗೆ ಮುಂದೆ ಏನ್ ನಡೀತಾ ಇದೆ ಹಿಂದೆ ನಮ್ಗೇನು ಗೊತ್ತಿಲ್ಲ. ನಮ್ ಡ್ಯೂಟಿ ಏನು, ಆಸ್ ಎ ಫಾರ್ವರ್ಡ್ ಪ್ಲಟೂನ್, ಫಾರ್ವರ್ಡ್ ಸೆಕ್ಷನ್, ಕರೆಕ್ಟ್ ಇನ್ಫಾರ್ಮೇಶನ್ ಕಳಿಸ್ಬೇಕು ನಾವು
1: ಕಮಾಂಡರ್ಗೆ,
0: ಕಮಾಂಡರ್ಗೆ, ಬಟಾಲಿಯನ್ ಕಮಾಂಡರ್ ಕಳಿಸ್ಬೇಕು.
1: ಅದೇನು ಬಹಳ ದೊಡ್ಡ ಆಪರೇಷನ್ ಆಗ್ಲಿಲ್ಲ?
0: ಇಲ್ಲ ಮೇಡಮ್, ಅಲ್ಲೇನು ಅಷ್ಟು ಇದಾಗ್ಲಿಲ್ಲ, ಮೂವ್ಮೆಂಟ್ಸ್ ಏನು ಇಲ್ಲ. ನಾವು ತುಂಬಾ ಅಲರ್ಟ್ ಆಗಿ
1: ವಾಚ್ ಮಾಡಿದ್ದು ಅಷ್ಟೇ, ಒಂದು ಮೂವ್ಮೆಂಟ್
0: ಆಗ್ತಾ ಇತ್ತು,
1: ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀವು ಕಂಟ್ರೋಲ್ ಮಾಡಬೇಕು ಅಂತ ರೆಡಿ ಆಗಿದ್ರಿ,
0: ರೆಡಿ ಆಗಿದ್ರಿ.
1: ನಂತರ ಅಲ್ಲಿಂದ ಹಿಫಾಜತ್ ಅಂತ ಇನ್ನೊಂದು ಆಪರೇಷನ್ ಮಾಡಿದ್ರಿ ನೀವು, ಅದು ಎಲ್ಲ ಇತ್ತು? ಏನದು ಆಪರೇಷನ್
0: ಹಿಫಾಜತ್ ಅಂದ್ರೆ? ಲೇ ಲದಾಖ್ ಅಲ್ಲಿಂದ ಇನ್ನು ಮೂವ್ ಆದ್ವಿ ಸುಂದರ್ಬಾಣಿಗೆ. ಅಲ್ಲಿ ಒಂದು ಹೊಸ ರೋಡ್ ಮಾಡ್ತಾ ಇದ್ರು ಮೇಡಮ್, ಆಲ್ಟರ್ನೇಟಿವ್ ರೋಡ್. ಯಾಕಂದ್ರೆ ಸುಂದರ್ಬಾಣಿಗೆ ಹೋಗೋದು ಒಂದೇ ರೋಡ್ ಇತ್ತು, ಈಗ ಅಕ್ನೂರಿಂದನೂ ಸಹ ಸುಂದರ್ಬಾಣಿಗೆ ಹೋಗ್ಬೋದು. ಆ ರೋಡ್ ಮಾಡೋ ಇದಕ್ಕೆ ನಾವು ಅದಕ್ಕೆ ಪ್ರೊಟೆಕ್ಷನ್ ಮಾಡ್ತಾ ಇದ್ವಿ. ನಮ್ ಗ್ರಿಪ್ ಟೀಮ್ ಇರುತ್ತೆ, ರೋಡ್ ಮಾಡ್ತಾರೆ, ಮತ್ತೆ ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ವಿ ಎಲ್ಲ ಇದಕ್ಕೆಲ್ಲ.
1: ಅಂದ್ರೆ ರೋಡ್ ಮಾಡೋದಕ್ಕೂ ತೊಂದರೆ ಕೊಡ್ತಾರೆ?
0: ಹೌದೌದು ಮೇಡಮ್,
1: ರಕ್ಷಣೆ
0: ಮಾಡೋದು. ಇವಾಗ ಅವ್ರಿಗೆ ನಾವು ರೋಡ್ ಮಾಡ್ತಾ ಇರೋದು ಅವ್ರಿಗೆ ಅಷ್ಟಾಗಿ ಇದಾಗ ಗೊತ್ತಿರ್ಲಿಲ್ಲ ನಮ್ಗೆ ಅವ್ರಿಗೆ. ಬಟ್ ಕೊನೆಯಲ್ಲಿ ಅವ್ರಿಗೆ ಗೊತ್ತಾಯ್ತು, ಇಲ್ಲೆಲ್ಲ ನಾವು ಮುಗಿಸಿದ ಮೇಲೆ ಅಷ್ಟು ನಾವು ಸೆಕ್ಯೂರ್ ಆಗಿ ಮಾಡ್ತಾ ಇದ್ವಿ, ಅಷ್ಟು ಸೆಕ್ಯೂರ್ ಆಗಿ ರೋಡ್ ಮಾಡ್ತಾ
1: ಇದ್ವಿ. ಇನ್ನು ಒಂದು ಅಂದ್ರೆ ನೀವು ಆಪರೇಷನ್ ಬ್ಲೂ ಸ್ಟಾರ್, ಇದು ಭಾರತದ ಒಳಗೆ ನಡೆದಂತದ್ದು, ಅದರ ಭಾಗವಾಗಿಯೂ ಇದ್ರಿ ಅಲ್ಲೂ, ಅದು ಪಂಜಾಬ್ ಅಲ್ಲಿ ಆದಂತದ್ದು 1984. ಅವಾಗ ಏನು ಕೆಲಸ
0: ಮೇಡಮ್? ಅಲ್ಲಿ ನಮ್ಗೆ 1984 ನಾವು ಬಬೀನಾದಲ್ಲಿ ಬಂದಿದ್ವಿ ಮೇಡಮ್, ಝಾನ್ಸಿ ಪಕ್ಕದಲ್ಲಿ, ಭೋಪಾಲ್ ಝಾನ್ಸಿ ಮಧ್ಯದಲ್ಲಿ ಬಬೀನಾ ಅಂತ ಜಾಗ, ಅಲ್ಲಿ ಬಂದಿದ್ವಿ. ನಮ್ಗೆ ಇಮ್ಮಿಡಿಯೇಟ್ ಒಂದು ಆರ್ಡರ್ ಸಿಕ್ತು ಮೂವ್ ಮಾಡಬೇಕು ಅಂತ. ಮೂವ್ ಮಾಡಬೇಕು ಅಂತ ಹೋದಾಗ ನಾವು ಏನ್ ಮಾಡಿದ್ವಿ, ನಮ್ಮ ವೆಹಿಕಲ್ಗಳಲ್ಲೇ ಮೂವ್ ಮಾಡಿದ್ವಿ ಮೇಡಮ್, ಅಲ್ಲಿಂದ ಪಂಜಾಬ್ವರೆಗೂ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಹಿಂಗೆ ಈ ತರ, ಯಾಕೆಂದ್ರೆ ಬ್ರೀಫಿಂಗ್ ಆಗ್ತೈತೆ. ಆ ಬ್ರೀಫಿಂಗ್ ಅಲ್ಲಿ ನಮ್ಗೇನ್ ಮಾಡಿದ್ರು, ನಮ್ಮ ಬೆಟಾಲಿಯನ್ಗೆ ಔಟರ್ ಸ್ಕ್ವಾಡನ್ ಮಾಡಕ್ಕೆ, ಅಲ್ಲಿ ಇವಾಗ ನಮ್ ಬಾಟಲ್ಲಿ ಗುರುದಾಸ್ಪುರಲ್ಲಿ ನಮ್ಗೆ ಜಾಗ ಸಿಕ್ಕಿತ್ತು. ನಮ್ಮ ಬೆಟಾಲಿಯನ್ ಕಂಪ್ಲೀಟ್ ಗುರುದಾಸ್ಪುರಲ್ಲಿ ಸೀಸ್ ಮಾಡಿದ್ವಿ ಮೇಡಮ್. ಸೀಸ್ ಮಾಡಿದಾಗ ಅಲ್ಲಿ ನಮ್ ಡ್ಯೂಟಿ ಏನಪ್ಪಾ ಅಂದ್ರೆ, ಆಕೆ ಬಾಟಲಿಂದ ಯಾರು ಒಳಗೆ ಬರಬಾರ್ದು, ಈ ಕಡೆಯಿಂದ ಯಾರು ಹೊರಗಡೆ ಹೋಗ್ಬಾರ್ದು, ಆ ತರ. ಆ ಡ್ಯೂಟಿಯಲ್ಲಿ ನಮ್ಗೆ ಮುಖ್ಯ ಏನಪ್ಪ ಅಂದ್ರೆ, ಒಂದು ಯಾವುದೋ ಒಂದು ಕ್ಯಾಶುಯಲ್ಟಿ ಆಗಿಲ್ಲ ಮೇಡಮ್ ನಮ್ಮ ಯೂನಿಟ್ಗೆ. ಯಾಕೆ ಅಂದ್ರೆ ಜನರಲ್ ಬರಾರ್ ಅಂತ, ಅವರು ತುಂಬಾ ಸ್ಟ್ರಿಕ್ಟ್ ಆಫೀಸರು, ಜನರಲ್ ಬರಾರ್ ಅಂತ, ಅವರೇ ಕೋರ್ ಕಮಾಂಡರ್ ಆಗಿದ್ದು, ಅವರೇ ಆಪರೇಷನ್ ಕಮಾಂಡರು. ಫಾರ್ವರ್ಡ್ ಅಲ್ಲಿ ಹೋಗಿದ್ದು 8 ಬಿಹಾರ್ ರೆಜಿಮೆಂಟ್ ಅಂತ. 8 ಬಿಹಾರ್ ರೆಜಿಮೆಂಟ್ ಏನಾಯ್ತು, ಅವ್ರು ಫಸ್ಟ್ ನಮ್ಗೆ ಏನಂತ ಹೇಳಿದ್ರು, ಬೇರ್ ಬೂಟಲ್ಲಿ ಹೋಗ್ಬೇಕು, ಶೂಸ್ ಹಾಕೊಂಡು ಹೋಗ್ಬಾರ್ದು ಅಂತ.
1: ಗಾಡಿ ದೇವಸ್ಥಾನ ಸ್ವರ್ಣ ಮಂದಿರ,
0: ಸ್ವರ್ಣ ಮಂದಿರ ವಾಕ್ ಹೋಗ್ಬಾರ್ದು. ಅದ್ರಲ್ಲೊಬ್ರು ಕ್ಯಾಪ್ಟನ್, 8 ಬಿಹಾರ್ನವರು, ಪಾಪ ಹೊಸಬಾ, ಅವನು ಹೆಂಗ್ ಹುಡುಗ 21 ವರ್ಷ ಅಷ್ಟೇ, ಅವ್ರು ನಾನು ಲೀಡ್ ಮಾಡ್ತೀನಿ ಅಂತ.

0: ಲೀಡ್ ಮಾಡಿದಾಗ ಅವ್ರಿಗೆ ಫಸ್ಟ್ ಏಟ್ ಆಯ್ತು. ಜನರಲ್ ಬರಾರ್ ಅವ್ರನ್ನ, ಇಲ್ಲ ನೀನು ವಾಪಸ್ ಬಾ, ನಾನು ಆಂಬುಲೆನ್ಸ್ ರೆಡಿ ಇದೆ, ಕಳ್ಸಿಕೊಡ್ತೀನಿ. ನೋ ಸರ್, ನಾನು ಟ್ಯಾಕ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ಹೀಗಾಗಿ ಆಪರೇಷನ್ ಬ್ಲೂ ಸ್ಟಾರ್ ನಡೀತು ಮೇಡಮ್. ಆಪರೇಷನ್ ಬ್ಲೂ ಸ್ಟಾರ್ ಅಲ್ಲಿ ನಮ್ದು ಯಾವುದು ಕ್ಯಾಶುಯಲ್ಟಿ ಆಗಲಿಲ್ಲ, ಇಡೀ ಬೆಟಾಲಿಯನ್ ಮೇಡಮ್.
1: ಹೀಗೆ ಆಪರೇಷನ್ ಬ್ಲೂ ಸ್ಟಾರ್ ಕೂಡ ನಿಮ್ದು ಯಶಸ್ವಿ ಆಯ್ತು ಅಂತ ಹೇಳ್ಬೋದು. ಹೀಗೆ ಒಂದು ಮೂರ್ನಾಲ್ಕು ಭಾರತದ ಬಹಳ ಮುಖ್ಯ ಕಾರ್ಯಾಚರಣೆಯಲ್ಲಿ, ಅದು ನೇಫಾದ ಹೊಸ್ಪುರ್ ಆಗಿರ್ಬೋದು, ಇಲ್ಲ ಜಮ್ಮು ಕಾಶ್ಮೀರದ ಆಗಿರ್ಬೋದು, ಹಿಫಾಜತ್ ಆಗಿರ್ಬೋದು, ಲಡಾಖ್ ಅಲ್ಲಿ, ಆಮೇಲೆ ಆಪರೇಷನ್ ಬ್ಲೂ ಸ್ಟಾರ್, ಇದೆಲ್ಲದರಲ್ಲೂ ನೀವು ಭಾಗವಹಿಸಿದ್ರಿ. ಆಮೇಲೆ ಪೀಸ್ ನಲ್ಲೂ ಕೂಡ, ಇದೆಲ್ಲ ಒಂದು ರೀತಿಯ ವಾರ್ ಟೈಮ್ ಹೇಳ್ಬೋದು, ಇಲ್ಲ ಪೀಸ್ ಟೈಮ್ ಅಲ್ಲಿ ಕಲ್ಕತ್ತಾದಲ್ಲೂ ಮಾಡಿದ್ರಿ. ಹೀಗೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಮದ್ರಾಸ್ 6 ರೆಜಿಮೆಂಟ್ ನಲ್ಲಿ ನೀವು ಕೆಲಸ ಮಾಡಿದ್ರಿ. ಸೈನಿಕರಾಗಿ ಸೇರಿ ಸುಬೇದಾರ್ ಆಗೋ ತನಕ ಅಲ್ಲಿ ಬೆಳೆದ್ರಿ ಅಂತ ಹೇಳ್ಬೋದು. ನಾಗರಾಜ್ ಅವರು, ಈಗ ನಿಮ್ಮ ಮಗಳು ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ.
2: ಎಲ್ಲರಿಗೂ ನಮಸ್ಕಾರ, ನಾನು ಸುಮಾ, ನಾನು ರಿಟೈರ್ಡ್ ಸುಬೇದಾರ್ ನಾಗರಾಜು ಕೆ ಅವರ ಮಗಳು. ನಾಗರಾಜು ಅವರಿಗೆ ಇಬ್ಬರು ಮಕ್ಕಳು, ಅಣ್ಣ ಸುಭಾಷ್ NH, ನಾನು ಸುಮಾ NH. ನಾನು ಸದ್ಯದಲ್ಲಿ ಮಾಸ್ಟರ್ಸ್ ಇನ್ ಕೌನ್ಸಿಲಿಂಗ್ ಸೈಕಾಲಜಿ ಮಾಡಿ ಕೆಲಸ ಮಾಡುತ್ತಿದ್ದೇನೆ. ಅಣ್ಣ ಸುಭಾಷ್ NH ಸ್ವೀಡನ್ ಅಲ್ಲಿ ಉಪ್ಸಾಲ ಯೂನಿವರ್ಸಿಟಿಯಲ್ಲಿ ಎಜುಕೇಶನ್ ಮಾಡಿ ಕೆಲಸ ಮಾಡುತ್ತಿದ್ದಾರೆ. ಇದೆಲ್ಲ ಎಜುಕೇಶನ್ ಆಗಲಿ, ಹಾರ್ಡ್ ವರ್ಕ್ ಆಗಲಿ, ಇದೆಲ್ಲ ಲೈಫಲ್ಲಿ ನಮಗೆ ಇಷ್ಟು ಸ್ಮೂತ್ ಆಗಿ ಹೋಗಿರೋ ಕಾರಣಕ್ಕೆ ನಮ್ಮ ಅಪ್ಪನ ಮೋಟು, ಬಿ ಪಾಸಿಟಿವ್, ಬಿ ಹಾನೆಸ್ಟ್. ಯಾವಾಗಲೂ ಏನೇ ಕಷ್ಟ ಬರಲಿ, ಏನೇ ಹಾರ್ಡ್ಶಿಪ್ನ ಫೇಸ್ ಮಾಡಲಿ, ನಮ್ಮ ತಂದೆಯವರು ಒಂದೇ ಹೇಳ್ಕೊಟ್ಟಿರೋದು, ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿದ್ದರೆ, ಹಾನೆಸ್ಟಿ ಆಗಿದ್ದರೆ ಎಲ್ಲ ನಾವು ಫೇಸ್ ಮಾಡಬಹುದು. ನಾವು ಇವಾಗ ಇರೋಕ್ಕೆ ಎಲ್ಲ ಕಾರಣ ನಮ್ಮ ತಂದೆಯ ಕಷ್ಟ, ನಮ್ಮ ತಂದೆಯ ಮೋಟು, ಈ ಸ್ಲೋಗನ್. ನಮ್ಮ ತಂದೆ ಆಗಲಿ ನಾವಾಗಲಿ ತುಂಬ ಸ್ಟ್ರಾಂಗ್ ಆಗಿ ಫಾಲೋ ಮಾಡ್ತೀವಿ. ಪಾಸಿಟಿವ್ ಆ್ಯಟಿಟ್ಯೂಡ್ ಅಲ್ಲಿದ್ರೆ, ಆನೆಸ್ಟ್ ಅಲ್ಲಿ ಇದ್ರೆ ಎಲ್ಲವನ್ನು ಫೇಸ್ ಮಾಡಬಹುದು.
1: ನಾಗರಾಜ್ ಅವರು, ನಿಮ್ಮ ಮಗಳು ನಿಮ್ಮ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮ್ಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ, ಮಧ್ಯದಲ್ಲಿ ನೀವು ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡಿಕೊಂಡು ಟ್ರೈನಿಂಗ್ ಕೊಡೋದಕ್ಕೂ ಸಿದ್ಧ ಆದ್ರಿ.
0: ಕರೆಕ್ಟ್ ಮೇಡಮ್, ನಾನು ಮೊದಲಿಗೆ ಡ್ರಿಲ್ ಕೋರ್ಸ್ ಮಾಡಿದೆ ಮೇಡಮ್, ಅದರಲ್ಲೂ ಕ್ವಾಲಿಫೈಡ್ ಆಗಿ QI ಅಂತ ರಿಸಲ್ಟ್ ಬಂತು. QI ಅಂದ್ರೆ ಇನ್ಸ್ಪೆಕ್ಟರ್ ಗ್ರೇಡಿಂಗ್. ಡ್ರಿಲ್ಲಲ್ಲೂ ನನಗೆ ಒಳ್ಳೆ ಗ್ರೇಡಿಂಗ್ ಸಿಕ್ತು. CHWS ಕೋರ್ಸ್ ಅಂದ್ರೆ ಕೌಂಟರ್ ಇನ್ಸರ್ಜೆನ್ಸಿ ಜಂಗಲ್ ವಾರ್ ಫೈರ್ ಕೋರ್ಸ್ ಅದು ಮೇಡಮ್. ಈಗ ಮಾಮೂಲು ಯುದ್ಧ ಆಗೋದು ಬೇರೆ, ಇನ್ಸರ್ಜೆನ್ಸಿ ಬೇರೆ. ಇನ್ಸರ್ಜೆನ್ಸಿಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಟ್ರೈನಿಂಗ್.
1: ಮಣಿಪುರದಲ್ಲಿ
0: ಆಯ್ತು, ಹೌದು ಮೇಡಮ್, ನಾಗಾಲ್ಯಾಂಡ್, ಮಣಿಪುರ್, ನೇಫಾ, ಮಿಜೋರಾಮ್, ಜೊರಾಟು, ಇದರಲ್ಲೆಲ್ಲ ಈ ತರ ಗಲಾಟೆ ಆಯ್ತು. ಅದರಲ್ಲಿ ಇಂಪಾರ್ಟೆಂಟ್ ಬಂದು ಒಬ್ಬ ಸೋಲ್ಜರ್ಗೆ ಏನೆಲ್ಲ ಮಾಡಬೇಕು, ಯಾವ ರೂಟಲ್ಲಿ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ಏನ್ ಮುನ್ನೆಚ್ಚರಿಕೆ ಏನ್ ತಗೋಬೇಕು, ಮುಂದ್ಗಡೆ ಏನಿರುತ್ತೆ, ಏನಿದ್ರೆ ಏನ್ ಬೇಕು, ಅದೆಲ್ಲ ಟ್ರೈನಿಂಗ್ ಕೊಡ್ತೀವಿ ಮೇಡಮ್. ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನಾನು ಕೋರ್ಸ್ ಮಾಡಿ QI ಗ್ರೇಡ್ ತಗೊಂಡೆ ಮೇಡಮ್. ಅಲ್ಲೂ ನಾನು ಮತ್ತೆ ಅದೇ ಸ್ಕೂಲ್ಗೆ ಇನ್ಸ್ಟ್ರಕ್ಟರ್ ಆಗಿ ಹೋದೆ ಮೇಡಮ್. ಅಲ್ಲಿ ನಾನು ಯಾವುದೇ ಬೆಟಾಲಿಯನ್ ಬಂದರೂ ಸಹ ಆ ಬೆಟಾಲಿಯನ್ ಅಲ್ಲಿ ನಾವು ಟ್ರೈನಿಂಗ್ ಕೊಡ್ಬೇಕು ಮೇಡಮ್. ಆ ಟ್ರೈನಿಂಗ್ ಬಂದು 28 ದಿವಸ ಇರುತ್ತೆ ಟ್ರೈನಿಂಗ್. ಅದರಲ್ಲಿ ಪ್ರತಿಯೊಂದು ಕಲಿಸ್ತೀವಿ. ಅದರಲ್ಲಿ ಅಬ್ಸ್ಟಿಕಲ್ ಹೆಂಗ್ ಫೋನ್ ಮಾಡುದು, ಊಟ ಇಲ್ಲ ನಿಮಗೆ, ಅಲ್ಲಿ ಯಾವ್ದೆಲ್ಲ ವಸ್ತು ತಿನ್ಬೋದು, ಫಾರೆಸ್ಟ್ ಅಲ್ಲಿ ಕಾಡಲ್ಲಿ ಸುಮಾರು ವಸ್ತು ಇರುತ್ತೆ ಮೇಡಮ್, ನಾವು ತಿನ್ಬೋದು, ಸುಮಾರು ವಸ್ತು ಇರುತ್ತೆ ನಾವು ತಿನ್ಬಾರ್ದು. ಸೊಪ್ಪುಗಳಿದೆ, ಯಾವ್ಯಾವ ಸೊಪ್ಪು ನೀವು ತಿನ್ಬೋದು,
1: ಯಾಕೆಂದ್ರೆ ಅಲ್ಲಿ ಕಾಡಲ್ಲಿ ಏನು ಸಿಗಲ್ವಲ್ಲ, ಸಿಕ್ಕಿದ್ನೆಲ್ಲ ತಿನ್ನೋದಕ್ಕೆ ಬಳಸೋದಕ್ಕೆ.
0: ಬಟ್ ಆರ್ಮಿ ಏನ್ ಮಾಡುತ್ತೆ ನಮ್ಗೆ, ಅಷ್ಟೊಂದು ದಿವಸದೆಲ್ಲ ರೇಷನ್ ಎಲ್ಲ ಕೊಟ್ಟು ಕಳಿಸಿರ್ತಾರೆ. 7 ಡೇಸ್ ನಾವು ಆಪರೇಷನ್ ಹೋಗ್ತೀವಿ, 7 ಡೇಸ್ಗೆ ನಮ್ಗೆ ಊಟ ಗೀಟ ಎಲ್ಲ ಇರುತ್ತೆ. ಅಂದ್ರೆ ಬಿಸ್ಕೆಟ್ ಟೈಪ್, ಚಕ್ರಪಾರ ಅಂತೀವಿ ನಾವು, ಇದು ಮಾಡಿ ಮನೆ ಕರ್ಜಿಕಾಯಿ ಮಾಡ್ತೀವಿ, ಅದರಲ್ಲಿ ಆ ತರ ಮಾಡಿದ್ವಿ. ಪೂರಿ ಕೊಟ್ಟಿರ್ತಾರೆ, ಚಪಾತಿ ಕೊಟ್ಟಿರ್ತಾರೆ, ತಗೊಂಡು ರೇಷನ್ ಹೋಗಿ. ಬಟ್ ಇದರಲ್ಲಿ ಇನ್ಸ್ಟ್ರಕ್ಟರ್, ನಾನು ಸ್ಕೂಲ್ ಇನ್ಸ್ಟ್ರಕ್ಟರ್ ಅಲ್ಲಿ, ನಮ್ ಯಾರೇ ನಾರ್ತ್ ಈಸ್ಟ್ಗೆ ಯಾರೇ ಬರಲಿ, ನಮ್ ಸ್ಕೂಲಲ್ಲಿ ಬಂದು ಟ್ರೈನಿಂಗ್ ಮಾಡಲೇಬೇಕು. ಡಿಫ್ರೆಂಟ್ ಟೈಪ್ ಆಫ್ ಆಪರೇಷನ್ ಹೇಳ್ಕೊಡ್ತೀವಿ, ಡಿಫ್ರೆಂಟ್ ಟೈಪ್ ನಾವು ಹೆಂಗಿರ್ಬೇಕು, ಏನೆಲ್ಲ ಆಗಿದೆ. ಇವ್ ನಾವು ಸ್ಲ್ಯಾಕ್ನೆಸ್ ಆದ್ರೆ ನಮ್ ಪ್ರಾಣ ಹೋಗುತ್ತೆ, ಅದಕ್ಕೆ ಕಾರಣ ಸ್ಲ್ಯಾಕ್ನೆಸ್. ಈಗ ಪಾಕಿಸ್ತಾನೇ ಬಾರ್ಡರ್ ಬೇರೆ, ಚೈನಾ ಬಾರ್ಡರ್ ಬೇರೆ,
1: ಎಲ್ಲ ಬಾರ್ಡರ್ ಅಲ್ಲೂ ಬೇರೆ ಬೇರೆ ರೀತಿ ಚಟುವಟಿಕೆ ಇರುತ್ತೆ.
0: ಇದು ಮನೆ ಒಳಗಡೆ ಇರೋದು ಇನ್ಸರ್ಜೆನ್ಸಿ, ಇದ್ರಲ್ಲಿ ತುಂಬಾ ಎಚ್ಚರಿಕೆ ಆಗಿರ್ಬೇಕು ಮೇಡಮ್. ಇಡೀ
1: ಮನೆದು ಒಳಗಡೆ,
0: ಹೌದು, ಇದೆರಡು ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಸೊ ಅದಕ್ಕೋಸ್ಕರ ಅವ್ರನ್ನ ತಯಾರು ಮಾಡ್ತೀವಿ. ಅದರಲ್ಲಿ ನಾನು ಇನ್ಸ್ಟ್ರಕ್ಟರ್ ಆಗಿದ್ದೆ. ಇನ್ನೊಂದು ಇನ್ಸ್ಟ್ರಕ್ಟರ್ ಬಂದು DNDM.

0: ಡ್ರೈವಿಂಗ್ ಅಂಡ್ ಮೇಂಟೆನೆನ್ಸ್ ಅಂತ ಟಿ ಪಿ ಟಿ ಕಮಾಂಡ್. ಅದು ನಮ್ಮ ಬೆಂಗಳೂರಲ್ಲಿ ಆರ್ಮಿ ಸ್ಕೂಲ್ ಆಫ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ASMT ದೊಮ್ಲೂರಲ್ಲಿದೆ ಮೇಡಮ್. ಅಲ್ಲಿ ನಾನು ಇನ್ಸ್ಟ್ರಕ್ಟ್ ಆಗಿ ಬಂದೆ ಆಸ್ ಎ JCU ಇನ್ಸ್ಟ್ರಕ್ಟರ್. ಅಲ್ಲಿ ಬಂದು ನಾನು ಕೋರ್ಸ್ ಮಾಡಿದೆ, ಅಲ್ಲೂ ನಾನು ಐ ಗ್ರೇಡಿಂಗ್ ತಗೊಂಡೆ. ಅಲ್ಲಿ ತಗೊಂಡ ನಂತರ ಅಲ್ಲಿ ಬಂದು ನಮ್ಮ ಡ್ರೈವರ್ಸ್ಗೆ ಯಾವ ಥರ ಎಮರ್ಜೆನ್ಸಿಯಲ್ಲಿ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಿನ್ನ ಗಾಡಿ ಯಾವುದೋ ಐಸಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಗುರ್ದೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಇಲ್ಲೋ ಗದ್ದೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತು, ಯಾವ ಥರ ಗಾಡಿನ ತೆಗಿಬೇಕು, ನೀನು ಏನು ಮಾಡಬೇಕು, ನೀನು ಒಬ್ಬನೇ ಇದೆಯಾ. ಅವಾಗ ಇನ್ಸ್ಟ್ರೂಮೆಂಟ್ ಇರ್ತೈತೆ, ದಾರ ಇರ್ತೈತೆ ತೆಗಿಲಿಕ್ಕೆ, ಕಟ್ಟಿ ಯಾವ ತರ ತೆಗಿಯೋದು ಅಂತ ಪ್ರಾಕ್ಟಿಕಲ್ ನಾನು ಮಾಡಿಸ್ತಾ ಇದ್ದೀನಿ. ಅದೇ ತರ ಅವ್ರ ಕೈಲೂ ಮಾಡಿಸ್ತಾ ಇದ್ದೀನಿ. ಇದರಿಂದ ಏನಾಗ್ತಿತ್ತು, ಎನಿ ಕೈಂಡ್ ಆಫ್ ಎಮರ್ಜೆನ್ಸಿ ತಯಾರಾಗಿರ್ತಾರೆ ಹೋಗಕ್ಕೆ. ನೀರಿಲ್ಲ, ನೀನು ಹೆಂಗ್ ಸೇವ್ ಮಾಡೋದು, ನೀರು ಯಾವ ಮೂಲೆಯಲ್ಲಿ ಇರ್ತೈತೆ.
1: ಇತರ ಯಾವುದೇ ಕಷ್ಟದ ಪರಿಸರದಲ್ಲಿ, ಅಂದ್ರೆ ಹೈ ಆಲ್ಟಿಟ್ಯೂಡ್ ಆಗಿರಬಹುದು ಅಥವಾ ಎಲ್ಲಿ ಆಗಿರಬಹುದು, ಕಷ್ಟದ ಪರಿಸ್ಥಿತಿಯಲ್ಲಿ, ಕಷ್ಟದ ವಾತಾವರಣದಲ್ಲಿ, ಯುದ್ಧ ಕಾಲದಲ್ಲಾಗಿರಬಹುದು ಅಥವಾ ಪೀಸ್ ಟೈಮ್ ಅಲ್ಲಿ ಆಗಿರಬಹುದು, ಯಾವುದೇ ಸಂದರ್ಭದಲ್ಲೂ ಹೇಗೆ ಬದುಕಬೇಕು, ಹೇಗೆ ಸಿದ್ಧವಾಗಿರ್ಬೇಕು ಅಥವಾ ಸದಾ ಹೇಗೆ ಸಿದ್ಧವಾಗೇ ಇರಬೇಕು ಅನ್ನೋದನ್ನ ನೀವು ಹೇಗೆ ಕಲ್ತ್ರೋ ಅದನ್ನ ನಂತರ ಕಲಿಸೋ ಅಂತ ಅವಕಾಶ ಕೂಡ ನಿಮ್ಗೆ ಸಿಕ್ತು. ತುಂಬಾ ಸಂತೋಷ ಸುಬೇದಾರ್ ನಾಗರಾಜ್ ಅವರೇ. ಹೀಗೆ ನೀವು ಒಂದು 22 ವರ್ಷ ಬಹಳ ಸುಂದರವಾದ ಸೈನ್ಯದ ಸೇವೆಯನ್ನ ಮಾಡಿದ್ರಿ. ಅದು ಆಪರೇಷನ್ಸ್ ಮೂಲಕ ಆಗಿರಬಹುದು, ಪೀಸ್ ಮೂಲಕ ಆಗಿರಬಹುದು, ಅಥವಾ ಸದಾ ನಿಮ್ಮ ಮನಸ್ಸು ಸೇವೆಗೆ ತುಳಿತಾ ಇತ್ತಲ್ಲ, ಆ ಸೇವೆಯನ್ನ ಮಾಡೋ ಅಂತ ಮೂಲಕ ಕೂಡ ಆಗಿರಬಹುದು. ಏನು ಇಲ್ಲದೆ ಮನೆ ಬಿಟ್ಟು ಓಡ್ ಹೋಗಿ ಸೈನ್ಯ ಸೇರ್ಕೊಂಡವರು, ಅಲ್ಲಿಂದ ಹೊರಗೆ ಬರುವಾಗ ನಿಮ್ಮ ಹೃದಯದ ಭಾಗದಲ್ಲಿ ಸಾಕಷ್ಟು ಮೆಡಲ್ಗಳ ಜೊತೆಗೆ ಬಂದ್ರಿ. ನಿಮ್ಮ ಪಯಣ ಏನಿದೆ ಬಹಳಷ್ಟು ಕುತೂಹಲ ಹುಟ್ಟಿಸುತ್ತೆ, ಮತ್ತೆ ತುಂಬಾ ಸ್ಫೂರ್ತಿದಾಯಕವಾಗಿದೆ ಎಲ್ಲರಿಗೂ. ಯಾರೂ ಕೂಡ ಇದನ್ನ ಮಾಡಬಹುದು ಅಥವಾ ನಾನು ಇದನ್ನ ಮಾಡಬಲ್ಲೆ ಅನ್ನುವಂತಹ ಒಂದು ಸ್ಫೂರ್ತಿಯನ್ನ ಎಲ್ಲರಲ್ಲೂ ತುಂಬುತ್ತೆ. ತುಂಬಾ ಸಂತೋಷ ಸುಬೇದಾರ್ ನಾಗರಾಜ್ ಅವರೇ, ನಿಮ್ಮ ಅಮೂಲ್ಯವಾದ ಅನುಭವವನ್ನ ನಮ್ಮೊಂದಿಗೆ, ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡ್ರಿ. ನಿಮ್ಗೆ ಧನ್ಯವಾದಗಳು. ಜೈ ಹಿಂದ್.
0: ಜೈ ಹಿಂದ್ ಮೇಡಮ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ನಾಗರಾಜು ಕೆ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

ಕೇಳುಗರೆ, ಇಂದು ಬೆಳಗ್ಗೆ 10:05 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಇಂದು ಬೆಳಗ್ಗೆ 10:30 ತುಳು ಕಾರ್ಯಕ್ರಮದಲ್ಲಿ ಜವನರ ಕಲಾ ಸಮರ ಕಲೆ ಮತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸುಜನ್ ಇವರೊಂದಿಗೆ ಮಾತುಕತೆ ಕೇಳುವಿರಿ. 11:00 ವನಿತಾ ವಾಣಿ.

0: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ ಕೇಳು, ಹರಿದುಗಿರ್ದಿರೋ ಅಥವಾ ಹಳೆ ನೋಟನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಂಗಳೂರು. ಭಾವಗಾನ ತಿಂಗಳ ಹಾಡು. ಇಂದಿನ ಕಾರ್ಯಕ್ರಮದಲ್ಲಿ ಮೇ ತಿಂಗಳ ಹಾಡನ್ನು ಕೇಳಲಿದ್ದೀರಿ. ಕೊಳ್ಚಪ್ಪೆ ಗೋವಿಂದ ಭಟ್ ಇವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಇವರ ಸಂಗೀತ ನಿರ್ದೇಶನದಲ್ಲಿ ಹಾಡಲಿದ್ದಾರೆ ಜೇಸನ್ ಲೋಬೋ. ಮೊದಲಿಗೆ ಕವಿವಾಣಿ, ನಂತರ ಹಾಡು.
5: ಕಾವ್ಯ ಹೊರಹೊಮ್ಮಬೇಕಾದರೆ ಯಾವುದಾದರೂ ಪ್ರೇರಣೆ ಇದ್ದೇ ಇರುತ್ತದೆ ಎಂಬುದು ಸಂಗೀತ ಪ್ರಿಯರಿಗೆ ತಿಳಿದಿರುವ ವಿಚಾರ. ಕವಿ ಮನಸ್ಸಿನ ಹಿನ್ನೆಲೆಯನ್ನು ತಿಳಿದರೆ ಹಾಡು ಹೆಚ್ಚು ರುಚಿಸುವುದು ಸ್ವಾಭಾವಿಕ. ಈ ಕವನದ ಶೀರ್ಷಿಕೆ ಬಂಗಾರದ ಬದುಕು. ಪ್ರೇಮಿಗಳ ಅನಿಸಿಕೆಯ ಬುತ್ತಿ ಕವನದ ಆಂತರ್ಯ. ಕವಿಗೆ ಪ್ರಿಯತಮಳದೇ ಧ್ಯಾನ. ಅವಳ ಸೌಂದರ್ಯವನ್ನು ಕಣ್ಣುಗಳಲ್ಲಿ ತುಂಬಿಕೊಳ್ಳುವ ತವಕ. ಅವಳ ಜೊತೆ ಉಸಿರಾಡಿ ಜೀವನ ಪೂರ್ತಿ ಆನಂದಿಸುವ ಹಂಬಲ. ಎಷ್ಟು ಹೇಳಿದರೂ ಸಾಲದು ಎಂಬ ಲವಲವಿಕೆ ಕವನದ ತುಂಬ ಏಕಸೂತ್ರವಾಗಿ ಹರಿದು ಬಂದಿದೆ. ಕವನದ ಶೀರ್ಷಿಕೆ ಬಂಗಾರದ ಬದುಕು. ಆಗಾಗ ಎದುರಾದರೆ ತಂಪಿರುವುದು ನಯನ, ಆಗಾಗ ಎದುರಾದರೆ ತಂಪಿರುವುದು ನಯನ, ಕಂಡಾಗ ನಗು ಚೆಲ್ಲು ಕೆಂಪೇರಿಸಿ ವದನ. ಎಲ್ಲಿ ನಾ ಇದ್ದರೂ ನಿನ್ನದೇ ಧ್ಯಾನ, ಎಲ್ಲಿ ನಾ ಇದ್ದರೂ ನಿನ್ನದೇ ಧ್ಯಾನ, ನಿನ್ನಿಂದಲಾಗಿದೆ ಈ ಜನುಮ ಪಾವನ. ವರುಷ ವರುಷಗಳಾಚೆ ಚಿಗುರೊಡೆದ ಹೂಬಳ್ಳಿ, ವರುಷ ವರುಷಗಳಾಚೆ ಚಿಗುರೊಡೆದ ಹೂಬಳ್ಳಿ ಸಸಿಯಾಗಿ ಮರವಾಗಿ ತಂಪಿತ್ತಿದೆ ನೋಡಿಲ್ಲಿ. ನೆರಳ ಜೊತೆಯಲ್ಲಿ ಉಸಿರಾಟ ನನಗಿಲ್ಲಿ, ನೆರಳ ಜೊತೆಯಲ್ಲಿ ಉಸಿರಾಟ ನನಗಿಲ್ಲಿ, ನನ್ನುಸಿರ ಏರಿಳಿತ ನಿನ್ನದೇ ಜೊತೆಯಲ್ಲಿ. ನಿನ್ನಿರವಲಿ ನಮಗಿರುವುದು ಭರವಸೆಯ ಕನಸು, ನಿನ್ನಿರವಲಿ ನಮಗಿರುವುದು ಭರವಸೆಯ ಕನಸು, ಚಿಗುರೊಡೆಯುತ ಹೊರಹೊಮ್ಮಿದೆ ಆಸೆಗಳ ಮನಸ್ಸು. ತನ್ನಿರವ ನಿರೀಕ್ಷಿಸುತ್ತಿದೆ ಜೀವನ ಪ್ರತಿ ಕ್ಷಣಕ್ಕೂ, ತನ್ನಿರವ ನಿರೀಕ್ಷಿಸುತ್ತಿದೆ ಜೀವನ ಪ್ರತಿ ಕ್ಷಣಕ್ಕೂ, ಮುಂದಿಡುವ ಹೆಜ್ಜೆಯಲ್ಲಿದೆ ಬಂಗಾರದ ಬದುಕು. ಮುಂದಿಡುವ ಹೆಜ್ಜೆಯಲ್ಲಿದೆ ಬಂಗಾರದ ಬದುಕು.

ಇದುವರೆಗೆ ಭಾವಗಾನದಲ್ಲಿ ಮೇ ತಿಂಗಳ ಹಾಡನ್ನು ಕೇಳಿದಿರಿ. ಕೊಳ್ಚಪ್ಪೆ ಗೋವಿಂದ ಭಟ್ ಇವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಇವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಜೇಸನ್ ಲೋಬೋ. ಹಿನ್ನೆಲೆಯಲ್ಲಿ ವಾದ್ಯ ಸಹಕಾರ ಶಿನಾಯ್ ವಿ ಜೋಸೆಫ್, ಕೀಬೋರ್ಡ್ ವರುಣ್ ರಾವ್ ಕೊಳಲು, ಸುಮುಖ್ ಆಚಾರ್ಯ ಸಿತಾರ್, ರಾಜೇಶ್ ಭಾಗವತ್ ತಬಲಾ. ಈ ಕಾರ್ಯಕ್ರಮದ ಧ್ವನಿಮುದ್ರಣ ರಫೀಕ್ ಖಾನ್. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಂಗಳೂರು. ಗಾಂಧಿ ಸ್ಮೃತಿ. ಡಿಜಿ ತೆಂಡೂಲ್ಕರ್ ಅವರು ರಚಿಸಿದ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಯ ಆಯ್ದ ಭಾಗ.

ಕಾಂಗ್ರೆಸ್ ಸಭೆಯಲ್ಲಿ ಭಾಗವಹಿಸಲು ನಿರಾಕರಿಸಿದ್ದ ಮಂದಗಾಮಿಗಳು ನವೆಂಬರ್ 1 ಬೊಂಬಾಯಿಯಲ್ಲಿ ತಮ್ಮದೇ ಆದ ಸಮ್ಮೇಳನ ನಡೆಸಿದರು. ಸುರೇಂದ್ರನಾಥ ಬ್ಯಾನರ್ಜಿ

ಕಾಂಗ್ರೆಸ್ ಸಭೆಯಲ್ಲಿ ಭಾಗವಹಿಸಲು ನಿರಾಕರಿಸಿದ್ದ ಮಂದಗಾಮಿಗಳು ನವೆಂಬರ್ 1 ಬೊಂಬಾಯಿಯಲ್ಲಿ ತಮ್ಮದೇ ಆದ ಸಮ್ಮೇಳನ ನಡೆಸಿದರು. ಸುರೇಂದ್ರನಾಥ ಬ್ಯಾನರ್ಜಿ ಅದರ ಅಧ್ಯಕ್ಷರು. ಅದನ್ನು ಮಂದಗಾಮಿ ಪಕ್ಷದ ಅಖಿಲ ಭಾರತೀಯ ಸಮ್ಮೇಳನ ಎಂದು ಕರೆದರು. ಅದೇ ಭಾರತದ ನ್ಯಾಷನಲ್ ಲಿಬರಲ್ ಫೆಡರೇಷನ್ನಿಗೆ ಬೀಜವಾಯಿತು. ಕಾಂಗ್ರೆಸ್ ಎಷ್ಟು ಜನಪ್ರಿಯವಾಗಿತ್ತು ಎಂದರೆ ಮಂದಗಾಮಿಗಳು ತಮ್ಮ ಹೊಸ ಸಂಸ್ಥೆ ಕಾಂಗ್ರೆಸ್ ಪರಂಪರೆಯ ಮುಂದುವರಿಕೆ ಎಂದು ಘೋಷಿಸಬೇಕಾಯಿತು. ಸಿವೈ ಚಿಂತಾಮಣಿ ಹೇಳಿದರು, ಕಾಂಗ್ರೆಸ್ಸಿನ ಹಿರಿಯ ಅಧ್ಯಕ್ಷರೊಬ್ಬರು ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ನಿಮ್ಮ ಮುಂದಿರುವ ಠರಾವನ್ನು ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರೊಬ್ಬರು ಮಂಡಿಸಿದ್ದಾರೆ. ಕಾಂಗ್ರೆಸ್ಸಿನ ಮತ್ತೊಬ್ಬ ಮಾಜಿ ಅಧ್ಯಕ್ಷರು ಅದನ್ನು ಅನುಮೋದಿಸಿದ್ದಾರೆ. ಹೀಗಿದ್ದು ಕಾಂಗ್ರೆಸ್ಸಿನ ವಿಶೇಷ ಅಧಿವೇಶನದಿಂದ ದೂರವಿದ್ದುದಕ್ಕಾಗಿ ನಮ್ಮನ್ನು ಟೀಕಿಸುವವರನ್ನು ಹಂಗಿಸುವವರನ್ನು ನಾವು ಕೇಳಬೇಕಾಗಿದೆ. ಕಾಂಗ್ರೆಸ್ಸಿನ ಸಂಪ್ರದಾಯಗಳಿಗೆ ನೀತಿಗಳಿಗೆ ನಾವು ಪ್ರಾಮಾಣಿಕರಾಗಿಲ್ಲವೇ? ಅವುಗಳಲ್ಲಿ ನಮಗೆ ನಿಷ್ಠೆ ಇಲ್ಲವೇ? ಎಂದು ಸುರೇಂದ್ರನಾಥ ಬ್ಯಾನರ್ಜಿಯವರು ಹೀಗೆಂದರು. ಇತ್ತೀಚಿನ ಒಡೆಯರ ಕೈಯಲ್ಲಿರುವ ಕಾಂಗ್ರೆಸ್ಸು ಯಾವ ಭಾವನೆಗಳು ಮತ್ತು ತತ್ವಗಳ ಮುಂದೆ ರಾಷ್ಟ್ರೀಯ ಸ್ಪರ್ಧೆಗಳು ಮಾಯವಾಗುತ್ತವೆಯೋ ಅಂಥವನ್ನು ಪ್ರತಿನಿಧಿಸುತ್ತಿಲ್ಲ. ಮಂದಗಾಮಿಗಳ ಸಮ್ಮೇಳನವು ಸುಧಾರಣಾ ಸಲಹೆಗಳನ್ನು ಸ್ವಾಗತಿಸುವ ಒಂದು ನಿರ್ಣಯವನ್ನು ಅಂಗೀಕರಿಸಿತು. ಅವುಗಳ ಮೂಲಕ ಭಾರತ ಸರ್ಕಾರ ಮತ್ತು ಪ್ರಾಂತ ಸರ್ಕಾರಗಳೆರಡರ ಪ್ರಗತಿಯಷ್ಟೇ ಅಲ್ಲದೆ ಪ್ರಾಂತಗಳಲ್ಲಿ ಜವಾಬ್ದಾರಿ ಸರ್ಕಾರವನ್ನು ಕ್ರಮೇಣ ಸಾಧಿಸುವುದರಲ್ಲಿಯೂ ನಿಜವಾದ ಹಾಗೂ ದೃಢವಾದ ಹೆಜ್ಜೆಯಿಟ್ಟಂತಾಗಿವೆ ಎಂದು ನಿರ್ಣಯವು ಹೇಳಿತು. ಮಂದಗಾಮಿಗಳು ಆ ಸಲಹೆಗಳಿಗೆ ಕೆಲವು ಸಣ್ಣಪುಟ್ಟ ಬದಲಾವಣೆಗಳನ್ನು ಸೂಚಿಸಿದರು. ಇಂಗ್ಲೆಂಡಿಗೆ ಹೋಗಿ ಮಾಂಟೆಗು ಚೆಲ್ಮ್ಸ್ಫರ್ಡ್ ಸುಧಾರಣಾ ಯೋಜನೆಯನ್ನು ಬೆಂಬಲಿಸುವುದು ವಿವೇಕ ಹಾಗೂ ಅಗತ್ಯ ಎಂಬ ಬಗ್ಗೆ ಬ್ರಿಟಿಷ್ ರಾಜನೀತಿಪಟುಗಳನ್ನು ಬ್ರಿಟಿಷ್ ಸಾರ್ವಜನಿಕರನ್ನು ಒತ್ತಾಯಪಡಿಸಲು ಒಂದು ನಿಯೋಗವನ್ನು ಚುನಾಯಿಸುವುದಕ್ಕಾಗಿ ಒಂದು ಸಮಿತಿಯನ್ನು ನೇಮಿಸಿದರು. ಭಾರತ ವಿರೋಧಿ ಪ್ರಚಾರವನ್ನು ತಡೆಗಟ್ಟಲು ತಮ್ಮದೇ ಆದ ಹೋಮ್ರೂಲ್ ನಿಯೋಗವನ್ನು ಇಂಗ್ಲೆಂಡಿಗೆ ಕಳುಹಿಸಬೇಕು ಎಂದು ತಿಲಕರು ಶ್ರೀಮತಿ ಬೆಸೆಂಟರು ತೀರ್ಮಾನಿಸಿದ್ದರು. 3 ಅಲ್ಪ ಅವಧಿಯಲ್ಲಿ ತಿಲಕರು ಸುಮಾರು 30 ಸ್ಥಳಗಳಲ್ಲಿ ಉಪನ್ಯಾಸ ಮಾಡಿ ನಿಯೋಗಕ್ಕಾಗಿ 2 ಲಕ್ಷ ರೂಪಾಯಿ ಸಂಗ್ರಹಿಸಿದರು. ಅವರು 1,000 ಮೈಲಿಗಳನ್ನು ಕಾರಿನಲ್ಲೂ ಅಷ್ಟೇ ದೂರವನ್ನು ರೈಲಿನಲ್ಲೂ ಪ್ರಯಾಣ ಮಾಡಿದರು. ಒಬ್ಬ ಶ್ರೀಮಂತನ ಭಾರೀ ದಾನಕ್ಕಿಂತ ಬಹುಜನರಿಂದ ಅಲ್ಪ ಕಾಣಿಕೆಗಳು ದೊರಕಿದರೆ ಲೇಸು ಎಂದು ಅವರು ಹೇಳಿದರು. ಒಬ್ಬನಿಂದ 1 ರೂಪಾಯಿಗೆ ಬದಲು 64 ಜನರಿಂದ 64 ಪೈಸೆ ನನಗೆ ಬೇಕು. ಯುದ್ಧ ನಡೆಯುತ್ತಿದ್ದಾಗ ಅಪಾಯಕರವಾಗಿದ್ದ ಕಡಲಿನ ದೀರ್ಘಯಾನವನ್ನು ಕೈಗೊಳ್ಳಲು 61 ವಯಸ್ಸಿನಲ್ಲೂ ಅವರು ಹಿಂಜರಿಯಲಿಲ್ಲ. ಏಪ್ರಿಲ್ ತಿಂಗಳಲ್ಲಿ ತಿಲಕರು ಅವರ ಸಹೋದ್ಯೋಗಿಗಳು ಇಂಗ್ಲೆಂಡಿಗೆ ನಿಯೋಗ ಹೊರಡಬೇಕಾಗಿತ್ತು. ಆದರೆ ಯುದ್ಧ ಸಂಪುಟದ ನಿರ್ದೇಶಗಳ ಮೇರೆಗೆ ಅವರ ರಹದಾರಿಯನ್ನು ರದ್ದುಗೊಳಿಸಲಾಯಿತು. ಈ ಮಧ್ಯೆ ಸರ್ ವ್ಯಾಲೆಂಟೈನ್ ಶಿರಾಲ್ ಅವರ ವಿರುದ್ಧ ತಿಲಕರು ಹೂಡಿದ್ದ ಮಾನನಷ್ಟ ಮೊಕದ್ದಮೆಯ ವಿಚಾರಣೆ ಬಹುಕಾಲದಿಂದ ಕಾದಿತ್ತು. ಇದನ್ನು ಸಕಾರಣವಾಗಿ ಮುಂದೂಡುವುದು ಸಾಧ್ಯವಿಲ್ಲ ಎಂದು ಕಂಡು ಸರ್ಕಾರವು ತಿಲಕರು ಇಂಗ್ಲೆಂಡಿಗೆ ಹೋಗಲು ಅನುಮತಿ ನೀಡಿತು. ಆದರೆ ಅವರಿಗೆ ವಾಗ್ಬಂಧನ ವಿಧಿಸಲಾಯಿತು. ಇಂಗ್ಲೆಂಡಿನಲ್ಲಿರುವಾಗ ಯಾವುದೇ ಸಭೆಗಳಲ್ಲೂ ಮಾತನಾಡುವುದಿಲ್ಲ ಎಂದು ಭಾಷೆ ಕೊಡಬೇಕೆಂದು ಕೇಳಲಾಯಿತು. ತಿಲಕರು 7 ಇಂಗ್ಲೆಂಡಿಗೆ ಹೊರಟರು. ಅಲ್ಲಿ ಅವರು ಮಾಡಿದ ಮೊದಲ ಕೆಲಸವೆಂದರೆ ತಾವು ಮೌನವಾಗಿರುತ್ತೇವೆಂದು ಕೊಟ್ಟಿದ್ದ ವಚನಕ್ಕೆ ರದ್ದಿಯಾತಿ ಪಡೆದುಕೊಂಡದ್ದು. ಆದರೂ ಸ್ವಲ್ಪ ಕಾಲ ಅವರು ಯಾವ ಸಾರ್ವಜನಿಕ ವೇದಿಕೆಯಲ್ಲೂ ಕಾಣಿಸಿಕೊಳ್ಳಲಿಲ್ಲ. ಕಾರಣ, ಶಿರಾಲರ ವಿರುದ್ಧ ತಾವು ಹೂಡಿದ್ದ ಮೊಕದ್ದಮೆಗೆ ನ್ಯಾಯಾಲಯದಲ್ಲಿ ಏನೂ ಪ್ರತಿಕೂಲ ಆಗದಿರಲಿ ಎಂಬುದು ಇದರ ಕಾರಣ. ಅವರು ಬ್ರಿಟನ್ನಿನ ಇಂಡಿಯಾ ಸಮಿತಿಯನ್ನು, ಇಂಡಿಯಾ ಪತ್ರಿಕೆಯ ಆಡಳಿತವನ್ನು ಪುನರ್ವ್ಯವಸ್ಥೆಗೊಳಿಸತೊಡಗಿದರು. ಲೇಬರ್ ನಾಯಕರ ಸ್ನೇಹ ಬೆಳೆಸಿದರು. ಲೇಬರ್ ಪಕ್ಷದ ನಿಧಿಗೆ ವಂತಿಗೆ ನೀಡಿದರು. ಹೆರಾಲ್ಡ್ ಎಂಬ ವಾರಪತ್ರಿಕೆಯನ್ನು ದಿನಪತ್ರಿಕೆಯಾಗಿ ಪರಿವರ್ತಿಸಲು 2,000 ಪೌಂಡ್ಗಳ ಚೆಕ್ ನೀಡಿದರು.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
3: ಇದೀಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ಕೃಷ್ಣ ಕಾರಂತ್, ವಾಸಂತಿ ಆಶಣೈ ಮತ್ತು

ಶರಧಿ ಪಾಟೀಲ್ ಅವರು ಹಾಡಿರುವ ಭಾವಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಬಿ ಕೃಷ್ಣ ಕಾರಂತ್ ಮತ್ತು ವಾಸಂತಿ ಆರ್ ಶಣೆಯವರು ಹಾಡಿರುವ ಜ್ಯೋತಿ ಮಹಾದೇವ ಅವರ ಕವನ ಕುದಿಯುತ್ತಿರುವ ಕಡಲಿನೊಳಗೆ

ಕಾರ್ಯಕ್ರಮದ ಕೊನೆಯದಾಗಿ ವೇಣುಗೋಪಾಲ್ ಶೆಟ್ಟಿ ಅವರ ಕವನ ಗಾಳಿ ಬೀಸುವ ಕಡೆಗೆ ದೋಣಿ ಸಾಗಲಿ. ಹಾಡಿದ್ದಾರೆ ಬಿ ಕೃಷ್ಣ ಕಾರಂತ್ ಮತ್ತು ಶರಧಿ ಪಾಟೀಲ್.

ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ಕೃಷ್ಣ ಕಾರಂತ್, ಶರಧಿ ಪಾಟೀಲ್ ಮತ್ತು ವಾಸಂತಿ ಅರ್ಷಣೆಯವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ, ಇಂದು ಸಂಜೆ 5:30 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 5:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ನಿಮಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ವೈದ್ಯರಾದ ಡಾಕ್ಟರ್ ಸುಂದರ್ ನಾಗ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

ಇಂದು ಸಂಜೆ 6:10 ತುಳು ಕಾರ್ಯಕ್ರಮ ಪದರಂಗೀತ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಶ್ವಾನ ಸಾಕಣೆ ಕುರಿತು ಡಾಕ್ಟರ್ ಗುರುಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್.

0: ಆಕಾಶವಾಣಿಗೆ 90ರ ಸಂಭ್ರಮ,
1: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
0: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ.
1: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
0: ಇದೇ ಮೇ 25 ಸೋಮವಾರ ಸಂಜೆ 6 ಗಂಟೆಗೆ
1: ಮಂಗಳೂರು ಪುರಭವನದಲ್ಲಿ.
0: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಸಮಯ 10:05 ಆಗಲಿದೆ. ಇನ್ನು ಮುಂದೆ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾ ಸಿ

0: ಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿ ವರ್ಷ ನಾವು ಮೇ 22 ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ ಅಂತ ಆಚರಿಸ್ತೀವಿ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ವೈವಿಧ್ಯತೆ ಅಂದ್ರೇನು, ಈ ಜೈವಿಕ ವೈವಿಧ್ಯತೆಯ ಪಾತ್ರ ಏನು, ಮತ್ತು ಈ ಜೈವಿಕ ವೈವಿಧ್ಯತೆಗೆ ತೊಂದರೆ ಆಗುವಂತಹ ಅಂಶಗಳು ಯಾವ್ಯಾವು, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಯ ಅವಶ್ಯಕತೆ, ಮತ್ತು ಈಗ ಅನುಸರಿಸ್ತಾ ಇರುವಂತಹ ವಿಧಾನಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿ ಜಿ ಕುಶಾಲಪ್ಪ ಅವರು. ನಮಸ್ಕಾರ ಡಾಕ್ಟರ್ ಕುಶಾಲಪ್ಪ ಅವರೇ.
2: ನಮಸ್ಕಾರ.
1: ಈಗ ಮೊದಲಿಗೆ ಡಾಕ್ಟರ್ ಕುಶಾಲಪ್ಪ ಅವರೇ, ಜೈವಿಕ ವೈವಿಧ್ಯತೆ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ?
2: ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ರೀತಿಯ ಜೀವರಾಶಿಗಳು, ಅದು ನೆಲದಲ್ಲಿರ್ಬೋದು, ನೀರಿನಲ್ಲಿರ್ಬೋದು, ಆಕಾಶದಲ್ಲಿರ್ಬೋದು, ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ಜೀವಜಾತಿಗಳು, ಅದು ದೊಡ್ಡದು ಇರ್ಬೋದು, ಕಣ್ಣಿಗೆ ಕಾಣತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಇವೆಲ್ಲವನ್ನು ಸೇರಿ ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಅಂತ ಹೇಳ್ತಕ್ಕಂಥದ್ದು ನಾವು ಕಾಣಸಿಗ್ತೆ.
1: ಅದೊಂದು ರೀತಿ ಒಕ್ಕೂಟ ಅಂತ ಹೇಳಿ,
2: ಒಕ್ಕೂಟ
1: ಎಲ್ಲ ಸೇರಿಕೊಂಡು ಆಗುವಂಥದ್ದು,
2: ಒಂದು ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅದು ಒಂದು ಪ್ರದೇಶದಲ್ಲಿ, ಅದರಲ್ಲಿ ಮಾನವರು ಕೂಡ ಸೇರಿಕೊಂಡಿದ್ದಾರೆ. ಅದು ಕೂಡ ನಾವು ಕೂಡ ಅದನ್ನು ಮರಿಬಾರ್ದು. ನಾವು ಕೂಡ ಈ ಜೀವ ವೈವಿಧ್ಯತೆಯ ಒಂದು ಅತಿ ಮುಖ್ಯವಾದಂತಹ ಕೊಂಡಿ ಅಥವಾ ಭಾಗ ಅಂತ ಹೇಳ್ತಕ್ಕಂಥ.
1: ಈಗ ಮೇ 22 ನಾವು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ ಅಂತ ಆಚರಿಸ್ತೀವಿ. ಇದಕ್ಕೆ ಏನು ಕಾರಣ, ಮತ್ತು ಮೊದಲು ಆಚರಿಸಿದ್ದು ಯಾವಾಗ, ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
2: ಜಾಗತಿಕ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್ ಅವರೊಂದು ಜಾಗತಿಕ ಸಂಸ್ಥೆಯಾಗಿರೋದ್ರಿಂದ ಅಲ್ಲಿ ನಡೀತಕ್ಕಂಥ ಚರ್ಚೆಗಳಲ್ಲಿ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಅವರು ಕೆಲವೊಂದು ನಿರ್ಧಾರಗಳನ್ನ ತಗೋತಾರೆ. ಹಾಗಾಗಿ ಇದನ್ನ ಮೊದಲು ಮೇ 22 ಆಗಿರಲಿಲ್ಲ ಅಂತಾರಾಷ್ಟ್ರೀಯ ಜೈವಿಕ ದಿವಸ, ಅದು ಡಿಸೆಂಬರ್ 29 ಆಗಿತ್ತು. ಪ್ರಾರಂಭವಾಗಿದ್ದು 1993 ಅಂದರೆ ನಿಮಗೆಲ್ರಿಗೂ ಗೊತ್ತಿರ್ಬೋದು ಈ ಅರ್ಥ್ ಸಮಿಟ್ ಏನು ರಿಯೋದಲ್ಲಿ ನಡೆಯಿತು, ಆ ಒಂದು ಸಮಿಟ್ನ ಒಂದು ಸಂದರ್ಭದಲ್ಲಿ ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ಜೈವಿಕ ಬಗ್ಗೆ ಆಚರಣೆ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ತಗೊಂಡು ಮೊದಲು ಅಂದರೆ 1993 ಡಿಸೆಂಬರ್ 29 ಆಚರಿಸ್ತಾ ಇದ್ರು. 2000 ಅದನ್ನು ಬದಲಾಯಿಸಿ ಮೇ 22 ಬಂದರು. ಯಾಕೆ ಅಂತ ಹೇಳಿದರೆ, ಏನು ರಿಯೋದಲ್ಲಿ ಜೂನ್ 5
1: ವಿಶ್ವ ಪರಿಸರ
2: ದಿವಸ ಆಚರಣೆ, ಅದು 1992 ನಡೆಯುತ್ತೆ. ಅದಕ್ಕೆ ಪೂರಕವಾಗಿ ಮೇ 22 ಈ ಡ್ರಾಫ್ಟ್ ಅನ್ನ ಮಾಡ್ತಾರೆ. ಏನು ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಗಾಗಿರ್ತಕ್ಕಂತಹ ಡ್ರಾಫ್ಟ್ ತಯಾರಿಯಾಗಿದ್ದು ಮೇ 22, 1992. ಅದು ಅಡಾಪ್ಟ್ ಆಗಿದ್ದು ಜೂನ್ 5 ಆ ಐತಿಹಾಸಿಕ ಸಮ್ಮೇಳನದಲ್ಲಿ. ಹಾಗಾಗಿ ಆ ಒಂದು ದಿನವನ್ನ ಯಾವ ರೀತಿ ಅಂತಾರಾಷ್ಟ್ರೀಯ ಎಲ್ಲ ವಿಜ್ಞಾನಿಗಳು ಕೂತ್ಕೊಂಡು ಒಂದು ಡ್ರಾಫ್ಟ್ ಅನ್ನ ತಯಾರಿ ಮಾಡ್ತಾರೆ, ಈ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಂದ್ರೆ ಏನು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಇದೆ, ಅದರ ರೂಪರೇಷೆಗಳನ್ನ ಮೇ 22 ರಿಯೋದಲ್ಲಿ ಮಾಡಿದ್ರಿಂದ ಆ ಒಂದು ದಿನವನ್ನ ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೇವೆ.
1: ಇನ್ನು ಈ 2026 ಅಂದರೆ ಈ ವರ್ಷದ ಆಚರಣೆಯ ವಿಷಯ ಅಥವಾ ಘೋಷವಾಕ್ಯ ಏನು ಅಂತೇಳಿ?
2: ಮೊಟ್ಟ ಮೊದಲು ಇದು ನಡೆದಿದ್ದು ಬಹಾಮಾಸ್ನಲ್ಲಿ 1994 ಮೊಟ್ಟ ಮೊದಲು
1: ಬಹಾಮಾಸ್
2: ಅಂತ ಹೇಳ್ತಕ್ಕಂಥ ದೇಶ, ಅದು ವೆಸ್ಟ್ ಇಂಡೀಸ್ ಹತ್ರ ಬರುತ್ತೆ. 2024 ಕೊಲಂಬಿಯಾದಲ್ಲಿ ನಡೀತು
1: ಜೀವ ವೈವಿಧ್ಯತಾ
2: ಒಂದು ದಿವಸ. ಈಗ 26 ನಡೀತಾ ಇದೆ. ಈಗ ಈ ವರ್ಷದ ಘೋಷವಾಕ್ಯ ಏನಿದೆ ಅಂತ ಹೇಳಿದ್ರೆ, ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್, ಅಂದ್ರೆ ಜಾಗತಿಕ ಪ್ರಭಾವಕ್ಕಾಗಿ ಸ್ಥಳೀಯ ಕಾರ್ಯಯೋಜನೆಗಳ ಬಗ್ಗೆ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವರ್ಷದ ಆಚರಣೆಯನ್ನ ಮಾಡಲಿಕ್ಕೆ ಮೇ 22 ಪ್ರಾರಂಭ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂತಹ ಒಂದು ಆಚರಣೆ. ಪ್ರತಿಯೊಂದು ದೇಶ ರಾಜ್ಯ ಅವರು ಕೂಡ ಅವರವರಿಗೆ ಈ ಘೋಷವಾಕ್ಯವನ್ನು ಇಟ್ಕೊಂಡು ಅವರವರ ಕಾರ್ಯಕ್ರಮಗಳನ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬಹುದು.
1: ಈಗಾಗಲೇ ತಾವು ತಿಳಿಸಿದ್ರಿ ಜೈವಿಕ ವೈವಿಧ್ಯತೆ

0: ಬಗ್ಗೆ ಇನ್ನು ಈ ಜೈವಿಕ ವೈವಿಧ್ಯತೆಯ ಪ್ರಾಮುಖ್ಯತೆ ಏನು ಅಂತೀರ?
1: ಇವತ್ತು ಗಾಂಧೀಜಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ,
0: ಹೌದು,
1: ಮಾನವನ ಎಲ್ಲ ಬೇಡಿಕೆಗಳನ್ನ
0: ಆಸೆಗಳನ್ನ
1: ಪರಿಸರ ಮತ್ತು ಅರಣ್ಯ ನೀಡಬಲ್ಲದು, ಆದರೆ ಅವನ ದುರಾಸೆಗಳನ್ನಲ್ಲ ಅಂತ ಹೇಳುವಂಥದ್ದನ್ನ ನಮ್ಮ ಗಾಂಧೀಜಿಯವರು ಆ ಕಾಲದಲ್ಲಿ ಹೇಳಿದ್ದಾರೆ.
0: ಹಾಗಾಗಿ
1: ಪ್ರಾಮುಖ್ಯತೆ ಬಗ್ಗೆ ನಾವು ಮಾತಾಡೋದಿದ್ರೆ ಇವತ್ತು ಮುಖ್ಯವಾಗಿ ಹೆಲ್ತಿ ಎನ್ವೈರನ್ಮೆಂಟ್ ಅಂದರೆ ಆರೋಗ್ಯಕರವಾದಂಥ ಪರಿಸರಕ್ಕಾಗಿ, ಹೆಲ್ತಿ ಹ್ಯೂಮನ್ಸ್, ಪರಿಸರ ಆರೋಗ್ಯಕರವಾಗಿದ್ದರೆ ಅಲ್ಲಿರ್ತಕ್ಕಂತಹ ಮನುಷ್ಯ ಅಥವಾ ಜೀವಜಾತಿಗಳೆಲ್ಲ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಆರೋಗ್ಯಕರ ಸಮುದಾಯ. ಕೊನೆಯದಾಗಿ ಹೆಲ್ತಿ ಎಕನಾಮಿಕ್ಸ್, ಅಂದರೆ ಎನ್ವೈರನ್ಮೆಂಟ್ ಹೆಲ್ತಿಯಾಗಿದ್ದರೆ ಅಲ್ಲಿರ್ತಕ್ಕಂತಹ
0: ಜನಗಳು
1: ಹೆಲ್ದಿ ಆಗಿರ್ತಾರೆ. ಇವರೆಲ್ಲ ಚೆನ್ನಾಗಿದ್ರೆ ಆ ಒಂದು ಎಕನಾಮಿಕ್ಸ್ ಅಂದ್ರೆ ನಮ್ಮ ಒಂದು ಆರ್ಥಿಕತೆಗೆ ಕೂಡ, ಹಾಗಾಗಿ ಈ ಮೂರು ಲಿಂಕ್ ಅನ್ನ ಇಟ್ಟುಕೊಂಡು ಇವತ್ತು ಜೀವಜಾತಿಯ ಒಂದು ಪ್ರಾಮುಖ್ಯತೆ. ಯಾಕೆಂತ ಹೇಳಿದ್ರೆ ನೀವತ್ತು ನೋಡಿದ್ರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಪರಿಸರ ಮತ್ತು ಅರಣ್ಯ ಉತ್ತಮವಾಗಿದೆ ಅಲ್ಲಿ ಎಲ್ಲಾ ರೀತಿಯ ಸಮೃದ್ಧಿಯನ್ನು ನೋಡ್ತೀವಿ. ಆಫ್ರಿಕಾದ ದೇಶಗಳಲ್ಲಿ ನಾವು ಇವತ್ತು ಕಾಣ್ತಾ ಇರತಕ್ಕಂಥ ತೊಂದರೆಗಳು, ಅದು ಅವರಲ್ಲಿ ಬಡತನ ಇರಬಹುದು ಅಥವಾ ಅಲ್ಲಿ ನಡೀತಾ ಇರತಕ್ಕಂಥ ಯುದ್ಧಗಳಿರ್ಬೋದು, ಇದಕ್ಕೆಲ್ಲ ಮುಖ್ಯವಾದಂಥ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ಪರಿಸರವನ್ನ, ಅವರ ಬಯೋಡೈವರ್ಸಿಟಿಯನ್ನ
0: ಕಾಪಾಡ್ಕೊಳ್ಳಿಲ್ಲ.
1: ನಮ್ಮಷ್ಟೇ ವೈವಿಧ್ಯಮಯವಾಗಿದ್ದಂತಹ ದೇಶಗಳು ಅವೆಲ್ಲವೂ ಕೂಡ. ಹಾಗಾಗಿ ಪ್ರಾಮುಖ್ಯತೆಗಳನ್ನ ನಾವು ಹೇಳೋದಿದ್ರೆ ಎಲ್ಲಿ ತೊಂದರೆ ಆಗಿದೆ ಅದನ್ನ ನಾವು ನೋಡಿ ಅರಿತುಕೊಂಡ್ರೆ ನಾವು ಅದ್ರ ಬಗ್ಗೆ ನಾವು ಅದರಿಂದ ಪಾಠವನ್ನ ಕಲ್ತ್ಕೋಬಹುದು ಅಂತ ಹೇಳ್ತಕ್ಕಂಥದ್ದು ಒಂದು ಇದು. ಹಾಗಾಗಿ ಬಯೋಡೈವರ್ಸಿಟಿ ಬಗ್ಗೆ ನಾವು ಸುಮ್ಮನೆ ಅದನ್ನ ರಕ್ಷಣೆ ಮಾಡಿ ಪೋಷಣೆ ಮಾಡಿ ಅಂತ ಹೇಳೋದಲ್ಲ, ಅದು ನಮ್ಮ ಉಳಿವಿಗಾಗಿ ಯಾತಕ್ಕಾಗಿ ಬೇಕು, ಮುಂದಿನ ಜನಾಂಗಗಳಿಗಾಗಿ ಯಾತಕ್ಕೆ ಬೇಕು ಅಂತ ಹೇಳುವಂಥದ್ದನ್ನ ನಾವು ಅರಿತುಕೋಬಹುದು.
0: ಇನ್ನು ಈ ಜೀವ ವೈವಿಧ್ಯತೆಯ ವಿಧಗಳು ಯಾವ್ಯಾವು ಅಂತೀರಿ?
1: ಆಗಲೇ ನಾವು ಮಾತಾಡ್ತಾ ಹೇಳಿದ್ವಿ, ಸಣ್ಣ ಕಣ್ಣಿಗೆ ಕಾಣದಂತಹ ಕ್ರಿಮಿ ಅಂದ್ರೆ ಮೈಕ್ರೋಬ್ಸ್ ಇಂದ ಹಿಡಿದು ಸೂಕ್ಷ್ಮಾಣುವಿಂದ ಹಿಡಿದು ದೊಡ್ಡದಾಗಿ ಅಂತ. ಹಾಗಾಗಿ ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ಅನುವಂಶನೀಯ
0: ವೈವಿಧ್ಯತೆ.
1: ಎರಡನೇದಾಗಿ ಸ್ಪೀಷೀಸ್ ಡೈವರ್ಸಿಟಿ ಅಂದ್ರೆ ಜೀವರಾಶಿಗಳ ವೈವಿಧ್ಯತೆ,
0: ಪ್ರಭೇದಗಳ
1: ವೈವಿಧ್ಯತೆ. ಮೂರನೆಯದಾಗಿ ಇಕೋಸಿಸ್ಟಮ್ ಅಂದ್ರೆ ಏನು ಪರಿಸರಗಳಿದೆ,
0: ಜೀವ ಪರಿಸರ.
1: ಇದು ಮೂರು ಮುಖ್ಯವಾದಂತಹ ವಿಧಾನ. ಅಂದ್ರೆ ಸಣ್ಣದಾಗಿ ಜೀನ್ಸ್ ಇಂದ ಹಿಡಿದು ಎಕೋಸಿಸ್ಟಮ್ಸ್ ವರೆಗೂ ಕೂಡ ಎಲ್ಲವೂ ಸೇರ್ಕೊಂಡು ಮೂರು ಮುಖ್ಯವಾದಂತಹ ವಿಧಾನಗಳು. ಹಾಗಾಗಿ ಒಂದು ಪ್ರದೇಶದಲ್ಲಿ ಜೀವ ವೈವಿಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಜೆನೆಟಿಕ್ ಡೈವರ್ಸಿಟಿನೂ ಜಾಸ್ತಿ ಇರುತ್ತೆ, ಸ್ಪೀಷೀಸ್ ಡೈವರ್ಸಿಟಿನೂ ಜಾಸ್ತಿ ಇರುತ್ತೆ, ಇಕೋಸಿಸ್ಟಮ್ ಡೈವರ್ಸಿಟಿ ಜಾಸ್ತಿ. ಒಂದೇ ಉದಾಹರಣೆಗೆ ಏನಿದ್ರೆ ಕೊಡಗು. ಕೊಡಗಿನಲ್ಲಿ ನಾವು ವೈವಿಧ್ಯಮಯವಾದಂತಹ ಪರಿಸರವನ್ನ, ಕಾಡುಗಳನ್ನ, ಅದನ್ನ ಎಲ್ಲಾ ರೀತಿಯ ಕಾಡುಗಳನ್ನ ನೋಡ್ತೀವಿ. ಹಾಗೆ ಭತ್ತದ ಗದ್ದೆಗಳು, ನಮ್ಮ ಕಾಫಿ ತೋಟಗಳನ್ನ ನೋಡ್ತೀವಿ, ದೇವರ ಕಾಡುಗಳನ್ನ ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಪರಿಸರಗಳು ಇರೋದ್ರಿಂದ ಅಲ್ಲಿ ಈ ಜೀವಜಾತಿಗಳು, ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಇರುತ್ತೆ. ಆ ಸ್ಪೀಷೀಸ್ಗಳಲ್ಲಿ ನೀವು ಜೆನೆಟಿಕ್ ತಗೊಂಡು ಹೋದ್ರೂ ಕೂಡ, ಈಗ ಭತ್ತವನ್ನು ತಗೊಂಡ್ರೆ
0: ವಿವಿಧ ತಳಿಗಳಿದ್ದಂಗೆ.
1: ಹಾಗಾಗಿ ಇದು ಮೂರು ಸೇರಿ ಒಂದು ಪ್ರದೇಶ ಜೈವಿಕವಾಗಿ ಅದು ಸಂಪದ್ಭರಿತವಾಗಿದೆ ಅಂತ ಹೇಳಿದ್ರೆ ಪರಿಸರ, ಜೀವರಾಶಿಗಳು ಮತ್ತು ಅನುವಂಶನೀಯ ಅಂದ್ರೆ ಜೆನೆಟಿಕ್, ಇವು ಮೂರು ಕೂಡ ಸೇರ್ಕೊಂಡಾಗ ಅದು ಒಂದು ಉತ್ತಮವಾದಂತಹ ವ್ಯವಸ್ಥೆ ಆಗಿದೆ.
0: ಅಂದ್ರೆ ಪರಸ್ಪರ ಇವು ಸಂಬಂಧವನ್ನು ಹೊಂದಿದೆ. ಇನ್ನು ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಅಂತ ನಾವೇನು ಕರಿತೀವಲ್ಲ, ಇದೇನಾದರೂ ಕಡಿಮೆಯಾಗಿ ಇಳಿಮುಖ ಆಯಿತು ಅಂದರೆ ಏನು ತೊಂದರೆಗಳಾಗ್ಬೋದು ಅಂತೀರಿ?
1: ಮುಖ್ಯವಾಗಿ ಆಫ್ರಿಕಾದ ಒಂದು ನಿರ್ದೇಶನ ಹೇಳಿದೆ ನಾನು, ಏನಾಗುತ್ತೆ ಅಂತ ಹೇಳಿದ್ರೆ ಆಹಾರದ ಬದ್ಧತೆಯನ್ನ ಮೊದಲು ಕಳ್ಕೊತೀವಿ. ಈಗೇನು ಜೀವ ವೈವಿಧ್ಯತೆ ಅಂದ್ರೆ ಬರೀ ಕಾಡಿನಲ್ಲಿರೋದು ಮಾತ್ರ ಅಲ್ಲ, ನಮ್ಮ ಆಹಾರದಲ್ಲಿ ಅಂದ್ರೆ ನಮ್ಮ ಭತ್ತದಲ್ಲಿ, ಈಗ ಯೋಚನೆ ಮಾಡಿ, ಭಾರತದಲ್ಲಿ ಒಂದು ಸಮಯದಲ್ಲಿ ಸುಮಾರು 100,000 ಭತ್ತದ ಪ್ರಭೇದಗಳಿದ್ವು. ಇವತ್ತು ಅದ್ರಲ್ಲಿ ಎಲ್ಲಿಗೆ ಬಂದಿದೆ? 6,000 ಇಳಿದೋಗಿದೆ. ಅಂದ್ರೆ ಎಷ್ಟೊಂದನ್ನ
0: ನಾವು ಕಳ್ಕೊಂಡಿದ್ದೀವಿ
1: ಅಲ್ವಾ? ಮುಖ್ಯವಾಗಿ ಆಹಾರದ ಭದ್ರತೆಗೆ ದೊಡ್ಡ ತೊಂದರೆ ಆಗುತ್ತೆ. ಎರಡನೆಯದು ನೀರಿನ ಭದ್ರತೆ. ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಕಡೆ ನೀರಿಗಾಗಿ ಹಾಹಾಕಾರ ಅಲ್ವಾ? ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳನ್ನೆಲ್ಲ ಕಳ್ಕೊಂಡ ಮೇಲೆ ಇವತ್ತು ಬೆಂಗಳೂರಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಕಾವೇರಿಯಿಂದನೇ ನೀರು ಬೇಕು. ಕೊಡಗಿನಲ್ಲೂ ಕೂಡ ನಾವು ಭತ್ತದ ಗದ್ದೆಗಳನ್ನ ಕಳ್ಕೊಂಡ್ರೆ ನೀರಿಗೆ ಹೊಡೆತ ಬಿದ್ದೇ ಬಿತ್ತು. ಹಾಗಾಗಿ ಆಹಾರದ ಭದ್ರತೆ ಇರಲಿ, ನೀರಿನ ಭದ್ರತೆ ಇರಲಿ, ಇವೆಲ್ಲವೂ

0: ಕೂಡ ನಮ್ಮ ಜೀವವೈವಿಧ್ಯತೆಗೆ ಸಂಬಂಧ ಹೊಂದಿದೆ. ಇದಿಷ್ಟೇ ಅಲ್ಲ, ನಮ್ಮ ಜೀವಜಾತಿಗಳ ವಿನಾಶ. ಯಾವಾಗ ಬಯೋಡೈವರ್ಸಿಟಿಯನ್ನು ಕಳ್ಕೊತೀವಿ ನಾವು ಅಲ್ಲಿರ್ತಕ್ಕಂತಹ ಜೀವರಾಶಿಗಳನ್ನ ಕೂಡ ಕಳ್ಕೊತೀವಲ್ಲ, ಇದು ಕೂಡ ಒಂದು ದೊಡ್ಡ ಪೆಟ್ಟು. ಹಾಗಾಗಿ ಏನಾಗಿದೆ ಇವತ್ತು, ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ
1: ಅದು ಹೆಚ್ಚಾಗ್ತಾ
0: ಇದೆ. ಯಾಕೆ ಹೆಚ್ಚಾಗ್ತಾ ಇದೆ? ನಾವು ಈ ಪರಿಸರವನ್ನ, ಅರಣ್ಯವನ್ನ, ನಮ್ಮ ಗದ್ದೆಗಳನ್ನ ಕಳ್ಕೊಂಡಿರೋದ್ರಿಂದ ಈ ರೀತಿಯ ಎಲ್ಲ ನಾವು ಇದು ನೋಡ್ತಾ ಇವೆ. ಇದೆಲ್ಲವೂ ಕೊನೆಗೆ ಎಲ್ಲಿ ಕಾಣುತ್ತೆ ಅಂದ್ರೆ ಆರ್ಥಿಕ ಅಸಮತೋಲನ. ಅಂದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಾರತದ ಈ ರೀತಿಯ ಒಂದು ಏನು ಜೈವಿಕ ವೈವಿಧ್ಯತೆಯನ್ನು ಕಳ್ಕೊಂಡು ಹೋಗ್ತಾ ಇರ್ತದ ಹೋದ್ರೆ ನಮ್ಮ ದೇಶದ GDP 5.7% ಕಡಿಮೆ ಆಗುತ್ತೆ ಅಂತ ಹೇಳುವಂತದ್ದು ಪ್ರಿಡಿಕ್ಟ್ ಮಾಡಿದ್ದಾರೆ ಮುಂದಕ್ಕೆ. ಹಾಗಾಗಿ ಈ ಜೀವಿಕ ವೈವಿಧ್ಯತೆಯನ್ನು ಕಳೆದುಕೊಂಡ್ರೆ ನಮಗೆ ಆರ್ಥಿಕ ಅಸಮತೋಲನ ಕೂಡ ಕಾಣುತ್ತೆ ಅಂತ ಹೇಳುವಂತದ್ದು. ಇದೆಲ್ಲ ಮೊದಲು ನಾವು ಬರೀ ಹೇಳ್ತಾ ಇದ್ವಿ, ಆದ್ರೆ ಇವತ್ತು ನಾವು ಸ್ವತಃ ಇದನ್ನ ಅನುಭವಿಸ್ತಾ ಇದ್ವಿ, ಕಾಣ್ತಾ ಇದ್ವಿ, ಇವೆಲ್ಲವೂ ಕೂಡ ಇವತ್ತು ನಮಗೆ ಕಂಡು ಬರ್ತಾ ಇದೆ.
1: ಇನ್ನು ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಕಡಿಮೆ ಆಗೋದಕ್ಕೆ ಏನು ಕಾರಣಗಳಿರ್ಬೋದು ಅಂತೀರಿ?
0: ಪ್ರಪಂಚದಾದ್ಯಂತ ನಾವು ಕಾಣ್ತಾ ಇರತಕ್ಕಂಥ ವ್ಯವಸ್ಥೆ ಒಂದು ದೇಶದಲ್ಲಿ ಸೀಮಿತವಾಗಿಲ್ಲ. ಇಲ್ಲಿ ವಾಸಸ್ಥಾನಗಳ ನಷ್ಟ ಅಂದ್ರೆ ಹ್ಯಾಬಿಟ್ಯಾಟ್ ಲಾಸ್ ಅಂತ ಹೇಳ್ತೀವಿ. ನಾನು ಆಗ್ಲೇ ಒಂದು ನಿದರ್ಶನವನ್ನು ಕೊಟ್ಟೆ, ಬೆಂಗಳೂರಿನ ಕೆರೆಗಳನ್ನ ಕಳ್ಕೊಂಡ್ವಿ ವಾಸಸ್ಥಾನಗಳು ಅಲ್ವಾ. ಅದು ಬರೀ ನೀರು ಮಾತ್ರ ಹೋಗ್ಲಿಲ್ಲ, ಅದರೊಂದಿಗೆ
1: ಜಲಚರಗಳು
0: ಕೂಡ ಕಳ್ಕೊಂಡ್ವಿ,
1: ಮತ್ತೆ ಈ ಜಲಸಸ್ಯಗಳು.
0: ಹಾಗಾಗಿ ವಾಸಸ್ಥಾನದ ಒಂದು ಲಾಸ್ ಮುಖ್ಯವಾದಂತಹ ಕಾರಣ. ಅದು ಭಾರತದಂತಹ ದೇಶದಲ್ಲಿ ಯಾತಕ್ಕಾಗಿ ಅಂತ ಹೇಳಿದ್ರೆ, ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ ಯಾವುದು?
1: ಭಾರತನೇ
0: ಅಲ್ವಾ. ಅತಿ ಹೆಚ್ಚು ನಮ್ಮ ದನಗಳು ಮತ್ತೆ ಇದುಗಳ
1: ಜಾಸ್ತಿ
0: ಜನ ಧನ ಎರಡರದು ಕೂಡ ಡಿಪೆಂಡೆನ್ಸಿ ಎನ್ವೈರನ್ಮೆಂಟ್ ಫಾರೆಸ್ಟ್ ಮೇಲಿದೆ. ಹಾಗಾಗಿ ನಮ್ಮ ಈ ವಾಸಸ್ಥಾನಗಳು ಅಥವಾ ಅರಣ್ಯಗಳನ್ನ ನಾವು ಕಳ್ಕೊಳ್ತಾ ಇರತಕ್ಕಂಥದ್ದು ಅತಿ ಮುಖ್ಯವಾದಂತಹ ಕಾರಣ.
1: ಇವತ್ತು ಆನೆಗಳು ನಮ್ಮ ನಾಡಿಗೆ ಬರ್ತಾ ಇದಾವೆ ಅಂದ್ರೆ ಅದು ಕೂಡ ವಾಸಸ್ಥಾನದ ನಷ್ಟನೇ.
0: ಹೌದು ಹೌದು. ಹಾಗೆ ಮುಖ್ಯವಾದಂತಹ ಕಾರಣ ಈ ಅವುಗಳ ವಾಸಸ್ಥಾನ. ಅದು ದೊಡ್ಡ ಆನೆಯಿಂದ ಹಿಡಿದು ಸಣ್ಣ ಜಲಚರಗಳವರೆಗೂ ಕೂಡ ಅವುಗಳೊಂದು ವಾಸಸ್ಥಾನ ತಿರುತ್ತಲ್ಲ. ಅವುಗಳ ಮನೆಗಳನ್ನ ಕಳ್ಕೊಂಡ ಮೇಲೆ ಅವುಗಳು ಹೋದು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಇದು ಮುಖ್ಯವಾದಂತಹ ಕಾರಣ. ಎರಡನೇದು ಅತಿ ಹೆಚ್ಚಿನ ಬಳಕೆ. ನಾವು ಈ ಸಂಪನ್ಮೂಲಗಳನ್ನ ಹೆಚ್ಚು ಹೆಚ್ಚು ಬಳಸ್ಕೊಂಡು ಹೋದಾಗ ಇದ್ದಾಗೆ ಅದು ನಮಗೆ ನಿಸರ್ಗ ಕೊಟ್ಟಂತ ಕೊಡುಗೆ ಅಲ್ವಾ, ಅದನ್ನ ಯಾವಾಗ ಕಳ್ಕೊತೀವಿ ಆಗ ಈ ಬಳಕೆಯಿಂದಾಗಿ ಕೂಡ ಆಗುತ್ತೆ.
1: ಇಲ್ಲಿ ಮತ್ತೆ ನಾವು ಗಾಂಧೀಜಿಯವರ ಒಂದು ವಾಕ್ಯವನ್ನ ಜ್ಞಾಪಿಸ್ಕೋಬೇಕಾಗುತ್ತೆ.
0: ಜ್ಞಾಪಿಸ್ಕೊಳ್ಳೇಬೇಕಲ್ವಾ?
1: ಆಸೆಗಳನ್ನು ಪೂರೈಸುತ್ತೆ ಹೊರತು ದುರಾಸೆಗಳನ್ನಲ್ಲ ಅಂತಲ್ಲ,
0: ನಮ್ಮ
1: ಭೂಮಿ ಮತ್ತೆ ಪರಿಸರ.
0: ಹೌದಲ್ವಾ? ಅದು ಎರಡನೇದು. ಮೂರನೇದು ಈ ಹವಾಮಾನದ ಬದಲಾವಣೆ, ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇದ್ವಿ. ಇದು ಈಗ ನಾವು ಅನುಭವಿಸ್ತಾ ಇದ್ದೀವಿ ಅಲ್ವಾ. ನಿಮ್ಮ ಏನು ಮಳೆಗಳಾಗ್ತಕ್ಕಂತಹ ವ್ಯತ್ಯಾಸ ಅಥವಾ ನಮ್ಮ ಈ ಟೆಂಪರೇಚರ್ನಲ್ಲಿ ಕಾಡ್ತಕ್ಕಂತಹ ವ್ಯತ್ಯಾಸಗಳು, ಇದನ್ನ ನಾವು ಮೊದಲು ಎಲ್ಲ ಏನೋ ಒಂದು ಪರ್ಸೀವ್ ಆಗ್ತಾ ಇತ್ತು, ಆದ್ರೆ ಇವತ್ತು ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ. ಇದಲ್ಲದೆ ವಾಯುಮಾಲಿನ್ಯ, ಡೆಲ್ಲಿ ನಮ್ಮ ರಾಜಧಾನಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಉಸಿರಾಡಕ್ಕಾಗದೇನೆ ಶಾಲೆಗಳನ್ನ ಇಂಡಸ್ಟ್ರೀಸ್ ಅನ್ನ ಕ್ಲೋಸ್ ಮಾಡುವಂತಹ ಪರಿಸರಕ್ಕೆ ಬಂದಿದೆ.
1: ವಾಯುಮಾಲಿನ್ಯ ಆಗ್ಬೋದು, ಜಲಮಾಲಿನ್ಯ ಆಗ್ಬೋದು.
0: ಹೌದು. ಸೊ ಮಾಲಿನ್ಯಗಳು ಕೂಡ ಅದೇ ರೀತಿಯಲ್ಲಿ. ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈ ಹೊರದೇಶದಿಂದ ಬಂದಿರತಕ್ಕಂಥ ಸಸ್ಯಗಳು, ನಾವು ಏಲಿಯನ್ಸ್ ಅಥವಾ ಇನ್ವೇಸಿವ್ಸ್ ಅಂತ ಹೇಳ್ತೀವಿ. ನಮ್ಮ ಕಾಡಿನ ಕತೆ ಇವತ್ತು ನೀವು ನೋಡಿದ್ರೆ
1: ನುಸುಳು ಪ್ರಭೇದಗಳು.
0: ಹೌದು. ಲ್ಯಾಂಟನಾ ಇರ್ಬೋದು, ಯುಫಟೋರಿಯಂ ಇರ್ಬೋದು, ಮೈಕೀನಿಯಾ, ಇವೆಲ್ಲ ಬಂದು ನುಸುಳುಕೊಂಡು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ಕಡಿಮೆ ಮಾಡಿ ನಮ್ಮ ಅರಣ್ಯದಲ್ಲಿ ಈ ಪ್ರಾಣಿಗಳಿಗೆ ಆಹಾರ ಇಲ್ಲದೆ ಆಗೋಗಿದೆ. ಲಾಂಟಾನ ಬಂದ ಮೇಲಂತೂ ಕೆಳಗಡೆ ಏನು ಬರ್ತಾ ಇಲ್ಲ. ಅದೇ ರೀತಿ ಯುಫಟೋರಿಯಂ ಮತ್ತು ಕ್ರೋಮಲಿನ್ನ, ಅದು ಅಷ್ಟೇ. ಪಾರ್ಥೀನಿಯಂ ನಗರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ. ಹೌದು. ಇನ್ನೊಂದು ಮುಖ್ಯವಾಗಿ ಇವತ್ತು ಈ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಕಾಣ್ತಾ ಇರೋದು ಮೈಕೀನಿಯಸ್ ಕ್ಯಾಂಡನ್ಸ್ ಅಂತ ಹೇಳ್ತಕ್ಕಂತ ಒಂದು ಬಳ್ಳಿ. ಇದು ಹಬ್ಬಿಕೊಂಡು ಕಾಫಿ ತೋಟದಲ್ಲೂ ಕಾಣಿಸ್ತಾ ಇದೆ ಇವತ್ತು. ಇದು ಹಬ್ಬಿಕೊಂಡು ಮುಂದಿನ ದಿವಸದಲ್ಲಿ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಇಂಥ ಹೊರದೇಶದಿಂದ ಬಂದಂತ ಅದು ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಮೈಕ್ರೋಬ್ಸ್ ಇರ್ಬೋದು, ಹೊರಗಿನ ಪ್ರಭೇದಗಳು ಬಂದು ಇಲ್ಲಿಯ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ತೊಂದರೆ ಮಾಡ್ತಕ್ಕಂಥ ನಿದರ್ಶನಗಳು ಕೂಡ ನಾವು ಇವತ್ತು ಕಾಣ್ತಾ ಇದ್ದೀವಿ.
1: ವಿಶೇಷವಾಗಿ ಕಾಡಿನಲ್ಲಿ ನುಸುಳಿರುವಂತ ಸಸ್ಯಗಳಂತೂ ಬಹಳ ತೊಂದರೆ ಕೊಡ್ತಾ ಇದಾವೆ.
0: ಹೌದು.
1: ನಮ್ಮ ಸ್ಥಳೀಯ ಒಂದು ಪ್ರಭೇದಗಳಿಗೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ.
0: ಹೌದು.
1: ಅಷ್ಟರ ಮಟ್ಟಿಗೆ.
0: ಯಾಕೆಂದ್ರೆ ಅವು ಬಹಳ ಬೇಗ ಬೆಳೀತಕ್ಕಂಥ

0: ಸಸ್ಯಗಳು,
1: ಹೌದು,
0: ಹಾಗಾಗಿ ಅವುಗಳನ್ನು ತಡ್ಕೊಳ್ಳೋದೇ ಕಷ್ಟ.
1: ಇನ್ನು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇರುವಂಥ ಜೀವ ವೈವಿಧ್ಯತೆಗೆ ಇರುವಂಥ ತೊಂದರೆಗಳೇನು ಅಂತೀರಿ ಮುಖ್ಯವಾಗಿ?
0: ಈಗ ನಾನು ಆಗಲೇ ಹೇಳಿದೆ, ಭಾರತ ಇಂದು ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ.
1: ಹೌದು, 140 ಕೋಟಿ ದಾಟಿಬಿಟ್ಟಿದೆ
0: ಅಲ್ವಾ. ಹಾಗೆ ಈ ದನಗಳ ಸಂಖ್ಯೆಯಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ ಅಲ್ವಾ. ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ರಾಷ್ಟ್ರ ಭಾರತ. ಹಾಗಿದ್ದಾಗ ಜನ ದನ ಎರಡೂ ಇದ್ದಾಗ ಏನಾಗುತ್ತೆ, ಅವುಗಳು ಅವಲಂಬನೆ ಈ ಪರಿಸರದ ಮೇಲೆ ಇರುತ್ತೆ,
1: ಆಹಾರ ಮತ್ತು ಮೇವಿಗಾಗಿ.
0: ಅದ್ರ ಜೊತೆಗೆ ಇವತ್ತು ಭಾರತ ಪ್ರಪಂಚದಲ್ಲಿ ಇಟ್ಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆವಲಪಿಂಗ್ ನೇಷನ್ ಅಲ್ವಾ,
1: ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇರುವಂತ ಆರ್ಥಿಕತೆ.
0: ಆರ್ಥಿಕತೆ ಹಾಗಾಗಿ ಏನಾಗುತ್ತೆ, ಆರ್ಥಿಕ ಒಂದು ಬೆಳವಣಿಗೆ ಪರಿಸರದ ಮೇಲೆ ಪ್ರಭಾವ ಬೀಳಲೇಬೇಕಲ್ವಾ.
1: ಹೌದು,
0: ನಮ್ಮ ಕಾಡುಗಳನ್ನ ತೆಗೆದು ನಾವು ಅಲ್ಲೊಂದು ಇಂಡಸ್ಟ್ರಿ ಹಾಕೋದಿರಲಿ, ರೋಡ್ಸ್ ಹಾಕೋದಿರಲಿ. ಹಾಗಾಗಿ ಜನಸಂಖ್ಯೆ ಧನಸಂಖ್ಯೆಯೊಂದಿಗೆ ನಮ್ಮ ಆರ್ಥಿಕತೆ ಕೂಡ ಬೆಳೀತಾ ಇರೋದ್ರಿಂದ ಇವತ್ತು ಇದು ದೊಡ್ಡ ಚಾಲೆಂಜ್ ಆಗಿ ಭಾರತದ ಮಟ್ಟದಲ್ಲಿ ನಾವು ಕಾಣ್ತಾ ಇರತಕ್ಕಂತ ಒಂದು ಮುಖ್ಯವಾದಂತಹ ಒಂದು
1: ತೊಂದರೆ ಜೀವ ವೈವಿಧ್ಯತೆಗೆ ತೊಂದರೆ ಕೊಡುವಂತ ಅಂಶ.
0: ಹೌದು, ಆದ್ರೆ ನಾವು ಏನ್ ಮರೆತು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಪರಿಸರ ಮತ್ತು ಅಭಿವೃದ್ಧಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿದ್ದಂತ ಒಂದು ವಿಷಯ ಇದು.
1: ಹೌದು,
0: ಸೊ ಅದನ್ನ ಇವತ್ತು ನಾವೆಲ್ಲೋ ಒಂದು ಕಡೆ ಮರಿತಾ ಇದೀವ, ಬಟ್ ಈ ಚಿಂತನೆಗಳು ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥದ್ದು ಒಂದು ಹೆದರಿಕೆ. ಹಾಗಾಗಿ ಇದು ಇವತ್ತಿನ ದೊಡ್ಡ ಒಂದು ಭಾರತದ ಮಟ್ಟದಲ್ಲಿ ಇರತಕ್ಕಂತಹ ಒಂದು ಸಮಸ್ಯೆ ಅಂತಲೂ ಹೇಳೋದಕ್ಕಿಂತ ನಾವು ಚಿಂತನೆ ಮಾಡಬೇಕಾದಂತಹ ಒಂದು ವಿಷಯ ಅದು. ಈ ದಿವಸದೊಂದು ಅಂತಾರಾಷ್ಟ್ರೀಯ ಬಾಡೆಯಷ್ಟು ಇದೆ ಅಂದ.
1: ಹೌದು ಹೌದು, ಮತ್ತೆ ನಮ್ಮಲ್ಲಿ ವ್ಯಾಪಕವಾದಂತ ಒಂದು ಕೈಗಾರಿಕೀಕರಣ ಆಗ್ತದೆ.
0: ಹೌದು ಅಲ್ವಾ.
1: ಹೌದು,
0: ಅದು ಸ್ಪೆಷಲಿ ನೀವು ಈ ಹಾಟ್ ಸ್ಪಾಟ್ಸ್ ಅಂತ ಇದೆ.
1: ಹೌದು,
0: ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ನಾರ್ತ್ ಈಸ್ಟ್ ಇರ್ಬೋದು. ಈ ನಾರ್ತ್ ಈಸ್ಟ್ ಅಲ್ಲಂತೂ ಈಗ ಹೆಚ್ಚಿನ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಕಷ್ಟು ಅರಣ್ಯ ಪ್ರದೇಶವನ್ನು, ನೈಸರ್ಗಿಕ ಅರಣ್ಯ ಪ್ರದೇಶವನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳುವಂತದನ್ನ ನಮ್ಮ ಫಾರೆಸ್ಟ್ ಸರ್ವೆ ಮತ್ತೊಂದರ ಎಲ್ಲ ಮುಖಾಂತರ ಅದು ಮಾಹಿತಿಗಳು ಹೊರಬಂದಿದೆ. ಇವತ್ತು ಏನಾಗಿದೆ ಅಂದ್ರೆ, ನಮಗೆ ಸಾಕಷ್ಟು ಡೇಟಾ ಇನ್ಫಾರ್ಮೇಶನ್ ಇದೆ. ಹಾಗಾಗಿ ಯಾವುದನ್ನು ನಾವು ಹಾಗೆ ಮಾತಾಡ್ತಕ್ಕಂಥದ್ದು ಬೇಡ. ಅದು ನಾವು ಸ್ಯಾಟಲೈಟ್ ಇಂದ ಇರ್ಬೋದು, ಜಿ ಎಸ್ ಇಂದ ಇರ್ಬೋದು, ನಮ್ಮ ಹತ್ರ ಮಾಹಿತಿ ಇದೆ. ಎಲ್ಲ ಕಡೆಗೂ ಮಾಹಿತಿ ಅವಲಭ್ಯ ಇರೋದ್ರಿಂದ ಎಷ್ಟು ಲಾಸ್ ಆಯಿತು, ಅದಕ್ಕೆ ಎಷ್ಟು ಕಾಂಪೆನ್ಸೇಟ್ ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ, ಇವೆಲ್ಲವೂ ಮಾಹಿತಿ ಇದೆ. ಹಾಗಾಗಿ ಪರಿಸರ ಮತ್ತು ಅಭಿವೃದ್ಧಿ ಇದು ಎರಡನ್ನೂ ಕೂಡ ಮುಂದಕ್ಕೆ ತಗೊಂಡೋಗ್ತಕ್ಕಂಥದ್ದು ದೇಶಕ್ಕೆ ದೊಡ್ಡ ಚಾಲೆಂಜ್.
1: ಸಮತೋಲನ ರೀತಿಯಲ್ಲಿ ಮಾಡೋದು ಬಹಳ ಕಷ್ಟ.
0: ಬಹಳ ಕಷ್ಟ.
1: ಮತ್ತೆ ಈ ಜೈವಿಕ ವೈವಿಧ್ಯತಾ ಹಾಟ್ಸ್ಪಾಟ್ಸ್ ಅಂತೀವಿ ನಾವು.
0: ಹೌದು,
1: ಈ ರೀತಿ ಅಂದ್ರೆ ಏನು, ಉದಾಹರಣೆ ಸಹಿತ ಏನಾದರೂ ಹೇಳ್ಬೋದಾ?
0: ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1988 ನಾರ್ಮನ್ ಮೈರ್ಸ್ ಅಂತ ಹೇಳ್ತಕ್ಕಂತಹ ಒಬ್ಬ ಬ್ರಿಟಿಷ್ ಎಕಾಲಜಿಸ್ಟ್ ಅವರೊಂದು ಕಾನ್ಸೆಪ್ಟಿಗೆ ಬಂದರು. ಪ್ರಪಂಚದಲ್ಲಿ ನಮಗೆ ಎಲ್ಲ ಕಡೆಯಲ್ಲಿ ಎಲ್ಲವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಅಷ್ಟು ಹಣವೂ ಇಲ್ಲ, ನಮ್ಮಲ್ಲಿ ಆ ಮ್ಯಾನ್ ಪವರು ಇಲ್ಲ. ಹಾಗಾಗಿ ಕೆಲವು ಪ್ರದೇಶಗಳನ್ನು ನಾವು ಗುರುತಿಸೋಣ, ಅಲ್ಲಿ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಹಾಟ್ ಸ್ಪಾಟ್ಸ್ನ ಐಡೆಂಟಿಫೈ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಎರಡು ಮುಖ್ಯವಾದಂತಹ ಒಂದು ಪ್ಯಾರಾಮೀಟರ್ಸನ್ನು ಇಟ್ಕೊಂಡಿದ್ದಾರೆ. ಒಂದು, ಆ ಪ್ರದೇಶದಲ್ಲಿ ಇರತಕ್ಕಂತಹ ಜೀವ ವೈವಿಧ್ಯತೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಎಂಡಮಿಕ್, ಅಂದರೆ ಅಲ್ಲಿ ಮಾತ್ರ ಸಿಗುತ್ತೆ ಬೇರೆಲ್ಲೂ ಸಿಗೋದಿಲ್ಲ ಅಂದ್ರೆ ಅದಕ್ಕೆ ಎಂಡಮಿಕ್ ಪ್ಲಾಂಟ್ಸ್, ಅದು ಎಂಡಮಿಕ್ ಬಯೋಡೈವರ್ಸಿಟಿ ಅಂತ ಹೇಳಿ
1: ಆ ಒಂದು ಪ್ರದೇಶಕ್ಕೆ ಸೀಮಿತ ಆಗಿರಬೇಕು
0: ಅದು. ಅದು ಮೊದಲನೇದು. ಎರಡನೇದು, ಆ ಪ್ರದೇಶದಲ್ಲಿ ಜನಸಂಖ್ಯೆನೂ ಕೂಡ ಜಾಸ್ತಿ ಇದ್ದು ಅದರದ್ದು ಇಂಪ್ಯಾಕ್ಟ್ ಆಗ್ತಾ ಇರಬೇಕು. ಅಂದರೆ ಈ ಜನರ ಸಂಖ್ಯೆ ಹೆಚ್ಚಾಗಿ ಈಗ ಭಾರತ ನಮ್ಮಲ್ಲಿ ಜೀವ ವೈವಿಧ್ಯತೆಯು ಜಾಸ್ತಿ ಇದೆ, ಅಲ್ಲಿ ಜನಸಂಖ್ಯೆಯೂ ಜಾಸ್ತಿ ಇರೋದ್ರಿಂದ ಅದರದ್ದು ಇಂಪ್ಯಾಕ್ಟ್ ಆಗುತ್ತೆ. ಈ ಎರಡೂ ಕಾರಣಗಳನ್ನ ತಗೊಂಡು ಗುರುತಿಸಲಾಗಿದೆ. ಪ್ರಪಂಚದಲ್ಲಿ 38 ಈ ರೀತಿಯ ಪ್ರದೇಶಗಳನ್ನ ಗುರುತಿಸಲಾಗಿದೆ, ಅದರಲ್ಲಿ ಭಾರತದಲ್ಲಿ 4 ಇದೆ.
1: ಯಾವ್ಯಾವ?
0: ಅದರಲ್ಲಿ ನಮ್ಮ ನಾರ್ತ್ ಈಸ್ಟ್ ಇಂಡೋ ಬರ್ಮಾ ರೀಜನ್ ಅಂತ ಹೇಳ್ತೀವಿ, ಅದು ಒಂದು
1: ಈಶಾನ್ಯ ಭಾರತದಲ್ಲಿ.
0: ಎರಡನೇದು ಹಿಮಾಲಯದ ಪ್ರದೇಶಗಳು. ಮೂರನೇದು ನಮ್ಮ ಪಶ್ಚಿಮ ಘಟ್ಟಗಳು, ನಮ್ಮ ನೆಲೆ ಇರತಕ್ಕಂತ ಪಶ್ಚಿಮ ಘಟ್ಟಗಳು. ನಾಲ್ಕನೇದು ಸುಂದರ್ಲ್ಯಾಂಡ್ ಅಂತ ಹೇಳಿದ್ರೆ ನಮ್ಮ ನಿಕೋಬಾರ್ ದ್ವೀಪ ಸಮೂಹಗಳು. ಇವು 4 ಕೂಡ ಜಾಗತಿಕ ಮಟ್ಟದಲ್ಲಿ ಹಾಟ್ಸ್ಪಾಟ್ಸ್, ಅಂದ್ರೆ ಜೀವ ವೈವಿಧ್ಯತಾ ತಾಣಗಳು ಅಂತ ಗುರುತಿಸಲಾಗಿದೆ.
1: ಇನ್ನು ಈ ಜೀವ ವೈವಿಧ್ಯತೆಯ ಸಂರಕ್ಷಣೆ ಹೇಗೆ ಅಂತೀರಿ?
0: ಈ ಸಂರಕ್ಷಣಾ ವಿಧಾನದಲ್ಲಿ ಇವತ್ತು ಮೂರು ಮುಖ್ಯವಾದಂಥ ಅಂಶಗಳು.

0: ಬರುತ್ತೆ.
1: ಯಾವ್ಯಾವು ಅಂತೀರ?
0: ಒಂದು ಸಂರಕ್ಷಣೆ, ಇನ್ನೊಂದು ಸುಸ್ಥಿರ ಬಳಕೆ.
1: ಹೌದು,
0: ಬರೀ ಸಂರಕ್ಷಣೆಯಿಂದ ಆಗೋದಿಲ್ಲ,
1: ವಿವೇಚನಾತ್ಮಕವಾಗಿ ಬಳಕೆ ಮಾಡೋದು.
0: ಸಸ್ಟೈನಬಲ್ ಯೂಸ್ ಅಂತ ಹೇಳ್ತೀವಿ ನಾವು, ಸುಸ್ಥಿರವಾದಂತಹ ಬಳಕೆ ನಮ್ಮಲ್ಲಿ ಇರತಕ್ಕಂತಹ ರಿಸೋರ್ಸಸ್.
1: ಹೌದು.
0: ಮೂರನೇದು ಜೈವಿಕ ವೈವಿಧ್ಯತೆಯ ಸಮಾನ ಹಂಚಿಕೆ. ಇದು ಮೂರು ಕೂಡ ಕನ್ಸರ್ವೇಷನ್ ಲಾಜರ್. ಮೊದಲು ಏನಾಗಿತ್ತು, ಪ್ರೊಟೆಕ್ಷನ್ ಅಂತ ಹೇಳ್ತಕ್ಕಂಥದ್ದು ಒಂದು ಕಾಂಪೋನೆಂಟ್ ಅಷ್ಟೇ ಕನ್ಸರ್ವೇಷನ್ದು. ಕನ್ಸರ್ವೇಷನ್ ಅಂತ ಹೇಳ್ತಕ್ಕಂಥದ್ದು ಲಾರ್ಜರ್ ಟರ್ಮ್, ಅದರಲ್ಲಿ ಪ್ರೊಟೆಕ್ಷನ್ ಒಂದು ಭಾಗ, ಅದರೊಂದಿಗೆ ಸುಸ್ಥಿರ ಬಳಕೆ. ಮತ್ತು ಯಾರು ಸುಸ್ಥಿರವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅವರಿಗೆ ಅದರಿಂದ ಒಂದು ಪ್ರಯೋಜನ ಕೂಡ ಆಗ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಇವತ್ತಿನ ಕನ್ಸರ್ವೇಷನಲ್ಲಿ ನಾವು ಇದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಸಂರಕ್ಷಣೆಯಲ್ಲೇ ಇನ್ಸಿಟು ಎಕ್ಸಿಟು ಅಂತ ಹೇಳಿ ಎರಡು ಮೆಥಡ್ಸ್ ನ ಮುಖ್ಯವಾಗಿ ಮಾಡ್ತೀವಿ.
1: ಸ್ಥಳದಲ್ಲೇ ಸಂರಕ್ಷಣೆ ಮಾಡೋದು,
0: ಸ್ಥಳದಲ್ಲೇ ಸಂರಕ್ಷಣೆ ಮಾಡೋದು. ಅದು ನಮ್ಮ ನೈಸರ್ಗಿಕವಾದಂತಹ ಕಾಡುಗಳು, ಅದ್ರ ಜೊತೆಗೆ ನಮ್ಮ ವೈಲ್ಡ್ ಲೈಫ್ ಸ್ಯಾಂಚುರೀಸು, ಟೈಗರ್ ರಿಸರ್ವ್ಸ್, ಇವೆಲ್ಲ ಸ್ಥಳದಲ್ಲೇ ಸಂರಕ್ಷಣೆ ಮಾಡತಕ್ಕಂತಹ ವಿಧಾನಗಳು. ಯಾವಾಗ ಒಂದು ಪ್ರಾಣಿ ಅಥವಾ ಒಂದು ಸಸ್ಯಕ್ಕೆ ಆ ಒಂದು ಸ್ಥಳದಲ್ಲಿ ತೊಂದರೆ ಆಯಿತು, ಆಗ ಅದನ್ನು ಹೊರತಂದು ಒಂದು ಬಟಾನಿಕಲ್ ಗಾರ್ಡನ್ ಇರ್ಬೋದು, ಅಥವಾ ನಿಮ್ಮ ಜೀನ್ ಪಾರ್ಕ್ ಇರ್ಬೋದು, ಅಥವಾ ಸೀಡ್ ಸ್ಟೋರಿಂಗ್ ಫೆಸಿಲಿಟಿ ಇರ್ಬೋದು,
1: ಜುವಾಲಜಿಕಲ್ ಪಾರ್ಕ್ ಆಗ್ಬೋದು,
0: ಅಲ್ಲಿ ಸಂರಕ್ಷಣೆ ಮಾಡತಕ್ಕಂಥದ್ದು ಎಕ್ಸಿಟು. ಇದೆರಡು ಮುಖ್ಯವಾದಂತಹ
1: ವಿಧಾನಗಳು.
0: ಇದು ಇನ್ಸಿಟು ಮತ್ತು ಎಕ್ಸಿಟು ಅಂದರೆ ನಾವು ಇದು ಸರ್ಕಾರದಿಂದ ಮಾಡತಕ್ಕಂಥ ಒಂದು ಮುಖ್ಯವಾದ. ಇದು ಅಲ್ಲದೆ ಸಮುದಾಯಗಳು ಏನು ದೇವ್ರ ಕಾಡುಗಳು ಅಲ್ವಾ, ಇದು ಇನ್ಫಾರ್ಮಲ್ ಅಂತ ಹೇಳ್ತೀವಿ. ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಅಂದ್ರೆ ಇದು ಸಂಸ್ಥೆಗಳು ಸೇರ್ಕೊಂಡು ಹಳೆ ಕಾಲದಿಂದ
1: ಪಾರಂಪರಿಕವಾಗಿ ಬಂದಿದೆ.
0: ಪಾರಂಪರಿಕ ಕೊಡಗಿನಲ್ಲೇ 1214 ದೇವ್ರ ಕಾಡುಗಳು, ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ದೇವರು ಅಲ್ವಾ. ಹಾಗಾಗಿ ಸಂರಕ್ಷಣೆಯಲ್ಲಿ ನಮಗೆ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಎರಡೂ ವಿಧಾನಗಳಿದೆ. ಹಾಗಾಗಿ ಈ ಸಂರಕ್ಷಣೆಗಳನ್ನ ಮಾಡ್ತಕ್ಕಂಥದ್ದು ಇಂದು ನಮ್ಮ ಜಗತ್ತಿನಾದ್ಯಂತ ಈ ವ್ಯವಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ.
1: ಮತ್ತೆ ಸಂರಕ್ಷಣೆ ಮಾಡ್ಕೊಂಡ ಮೇಲೆ ಅದನ್ನ ವಿವೇಚನಾತ್ಮಕವಾಗಿ ನಾವು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಎಲ್ರಿಗೂ ಅದು ಸಿಗಬೇಕು.
0: ಹೌದು,
1: ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತೀವಿ.
0: ಹೌದು,
1: ಕೆಲವರೇ ಬಲಶಾಲಿಗಳು ಬಳಸ್ಕೊಳ್ಳೋದಲ್ಲ, ಎಲ್ಲರಿಗೂ ಅದು ಸಿಗಬೇಕು.
0: ಹೌದು.
1: ಆತ್ಮೀಯ ಕೇಳಿದ್ರೆ ತಮಗೆ ಈ ಜೈವಿಕ ವೈವಿಧ್ಯತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಸಿ ಜಿ ಕುಶಾಲಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9845098685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9845098685. ತುಂಬ ಸಂತೋಷ ಡಾಕ್ಟರ್ ಕುಶಾಲಪ್ಪ ಅವರೇ, ತಾವು ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ಜೀವ ವೈವಿಧ್ಯತೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ಮತ್ತು ಇದರ ವಿವಿಧ ಮುಖಗಳನ್ನು ಪರಿಚಯಿಸಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಕೊನೆಯ ಮಾತು, ನೇಚರ್ ಕಲ್ಚರ್ ಆ್ಯಂಡ್ ಫ್ಯೂಚರ್ ಮುಂದಿನ ಘೋಷವಾಗಿ ಆಗಬೇಕು ದೇಶದಲ್ಲಿ. ಯಾಕೆಂತ ಹೇಳಿದರೆ ನೇಚರ್ ಇದ್ರೆ ಕಲ್ಚರ್, ಕಲ್ಚರ್ ಇದ್ರೆ ಫ್ಯೂಚರ್, ಇದು ಮೂರು ಕೂಡ ಇದ್ರೆ ಮಾತ್ರ ಸುಸ್ಥಿರ ಅಂತ ಅಭಿವೃದ್ಧಿ ಆಗುತ್ತೆ. ಈ ನಿಟ್ಟಿನಲ್ಲಿ ಏನು ನಮ್ಮ ಭಾರತದಲ್ಲಿ ಈ ಸಂಸ್ಕೃತಿ ಅಂದರೆ ಪರಿಸರವನ್ನು ಪೂಜೆ ಮಾಡಿ ಅದನ್ನು ಉಳಿಸ್ಕೊಂಡಂಥ ಒಂದು ಸಂಸ್ಕೃತಿ ಮತ್ತೆ ಹಿಂದಕ್ಕೆ ಬರಲಿ, ಇದರಿಂದ ದೇಶ ಮತ್ತು ನಾವು ಯಾವತ್ತೂ ಪ್ರಪಂಚದ ಚಿಂತನೆಯನ್ನು ಮಾಡಿದಂತಹ ರಾಷ್ಟ್ರ, ವಸುದೈವ ಕುಟುಂಬಕಂ ಅಂತ ಯೋಚನೆ ಮಾಡಿದಂತಹ ರಾಷ್ಟ್ರ
1: ಒಂದು ಕುಟುಂಬ ಅಂತ.
0: ಹೌದು. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಿಸರದ ಪ್ರಜ್ಞೆ ಎಲ್ಲ ಕಡೆಗೆ ಬರಲಿ ಅಂತ ಹೇಳ್ತಾ ಈ ಅಂತಾರಾಷ್ಟ್ರೀಯ ಜೀವವೈವಿಧ್ಯತ ದಿವಸದ ಶುಭಾಶಯಗಳನ್ನು ಸಮಸ್ತ ಕೇಳುಗರೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ.
1: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
3: ಮೀಡಿಯಂ ವೇವ್ ತರಂಗಾಂತರ 275.5 meters, 1089 kHz ಹಾಗೂ FM ಕಂಪನಾಂಕ 100.3 MHz ನಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ನ್ಯೂಸ್ ಆನ್ ಎ ಆರ್

0: ಆಪ್ ಹಾಗೂ ವೆಬ್ ಸ್ಟ್ರೀಮಿಂಗ್ನಲ್ಲೂ ಈ ಪ್ರಸಾರವನ್ನು ಆಲಿಸುತ್ತಿರುವಿರಿ. ಸಮಯವಾಗಿದೆ 10:30:30. ತುಳು ಯುವವಾಣಿ ಜವನೆರೆ ಕಲ ಇದೀಗ.
1: ಆಕಾಶವಾಣಿ ಮಂಗಳೂರು. ಜವನೆರೆ ಕಲ ತುಳು ಯುವವಾಣಿ

0: ಕೇನೊಂದುಲ್ಲರ 100.3 ಮೆಗಾ ಹರ್ಟ್ಸ್ ಅಂಚಿನೇ ಮೀಡಿಯಂ ವೇವ್ ಸಾರತ್ತ 89 ಕಿಲೋ ಹರ್ಟ್ಸ್ ಒಂದು ಆಕಾಶವಾಣಿದ ಮಂಗಳೂರು ಕೇಂದ್ರ ಕೇನೊಂದಿಪ್ಪುನ ಚಿತ್ರ ಮಾತ ಮಿಗ್ಗಿಯ ಪಲ್ಲೆಯೇ ತಗೆಯ ತಂಗಡಿ ತಮ್ಮಲೆ ಅರುವದಿ ಎಲ್ಲಿಯೇ ಮಲ್ಲೆ ಆಣು ಪುಣು ಎಸ್ ಟೋಟಲಿ ಪನ್ನಡ ಮೂಕಿಡು ಕೇನ ಚಿತ್ರ ಒಂಜಿ ರಾಶಿದ ಕುಟುಂಬಗ ತೋಳೊಯ್ತದ ಸುಲ್ಮೆಸಂದ ಒಂದು ಇಂಥ ಕಾರ್ಯಕ್ರಮ ಶುರು ಮಲ್ತೊಂದುಲ್ಲ ಯಾನು ಚಿಂತನ ವಿನ್ಯಾಸ ಒಂದು ನಮ್ಮ ಗಟ್ಟಿ ಮುಟ್ಟದ ಲಟ್ಟ ಜವನಿರ್ನ ಪೆರ್ಮಿದ ಕಾರ್ಯಕ್ರಮ ಜವನೆರೆಕಲ ಇನಿತ ಈ ಜವನೆರ ಕಲಾ ಕಾರ್ಯಕ್ರಮ ಯಕ್ಷಗಾನ ಕ್ಷೇತ್ರ ಬುಕ್ಕ ಸಮರ ಕಲೆ ನನ್ನ ಮಾರ್ಷಲ್ ಆರ್ಟ್ಸ್ ಈ ಭಿನ್ನ ಕ್ಷೇತ್ರದ ವಿಶೇಷ ಸ್ಥಾನಮಾನ ಪಡೆಯಿನ ತುಳುನಾಡದ ಪೆರ್ಮೆದ ಜವನ್ಯೆ ಸುಜನ್ ಮೆರನೊಟ್ಟಿಗೆ ಪಾತ್ರ ಕತೆ ನಡಪಗ ಸುಜನ್ ಕಾರ್ಯಕ್ರಮಗ ಸ್ವಾಗತ
1: ಸೊಲ್ಮೇಲು
0: ಅಂಚ ಹಿಂಗ ಯಾನು ಪನ್ಪುನ ಎಡ್ದು ಸುಜನ್ನ ಬಗೆಟ್ ಸುಜನ್ ರಡ್ಡ ಪಾತ್ರ ಆರ್ನ ಬಗೆಟ್ ಪಂಡಿರ್ದ ನಿಂಗೆ ಕೊಂಚ ಕೇನೆರ ಖುಷಿ
1: ಸುಜಾನ್ ಬಂದ್ ಯಾನ್ ಪೇಜಾವರ್ ನಮ್ಮ ಪೊರ್ಕೋಡಿ ಆ ಊರುದ್ದು ಪೈದೆ ಯಾನ್ ಕಲ್ದಿನಿ ಮತ್ತ ಬಜ್ಪೇಡ್
0: ಕಲ್ತನ ಶಾಲೆ ಬಜ್ಪೇಡ್
1: ಬಜ್ಪೇಡ್ ಪರೋಕ್ಯಲ್ ಹಿರಿಯ ಪ್ರಾಥಮಿಕ ಶಾಲೆ ಬಂದ್ ಬೊಕ್ಕ ಹೈಸ್ಕೂಲ್ ಮಲ್ತಿನಿ ಯಾನ್ ಹೋಲಿ ಫ್ಯಾಮಿಲಿ ಸ್ಕೂಲೋಡು ಅಲ್ಪಣೆ ಬಜ್ಪೇಡೆ ಐದು ಬಕ್ಕ ಪಿ ಯು ಬಕ್ಕ ಗ್ರಾಜುಯೇಷನ್ ಮಲ್ತೀನಿ ನಾನು ಶ್ರೀ ನಿರಂಜನ ಸ್ವಾಮಿ ಸುಂಕದಗಟ್ಟೆ ಕಾಲೇಜ್
0: ಓಕೆ ಓಕೆ ಈ ಶಾಲೆ ಅಂತ ಪಂಡಾರಿ ಈ ಶಾಲೆ ಡಂಜಿರೇಗ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಒಂದು ಇಪ್ಪು ಶಾಲೆ ನಿತ್ತಲೆಕ್ಕಾನೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಒಂದು ಇಪ್ಪು ಅಂಚ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ವೈಟ್ ಇರಿಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತೇನೆ
1: ಯಾನು ಬಂಡ ಎಕ್ಸ್ಟ್ರಾ ಕಾಲೇಜ್ ಕಲ್ಪುನೇಡ್ ಜಾಸ್ತಿ ಯಾನ್ ಎಕ್ಸ್ಟ್ರಾ ಕರಿಕ್ಯುಲರ್ ಇತ್ತೀನಿ
0: ಗೊತ್ತಾಪು
1: ನನಗೆ ಯಾನು ಜಾಸ್ತಿ ಆದಿತ್ತೀನಿ ಸ್ಪೋರ್ಟ್ಸ್ ಹೊಡೆಯುತ್ತೆ ಪ್ರತಿ ಒಂದಿಲ್ಲ ಸ್ಪೋರ್ಟ್ಸ್ ಹೊಡಿತೆ ಯಾನೊಂಜಿ ಆಜಿ ಸ್ಪೋರ್ಟ್ಸ್ ಸ್ಟೇಟ್ ಲೆವೆಲ್ ಮುಟ್ಟೋಗೋಬದಿತ್ತೆ ವಾಲಿಬಾಲ್ ಅದು ಥ್ರೋ ಬಾಲ್ ಆಯ್ಬಕ್ಕ ಜಂಪ್ ರೋಪ್ ಆ ಹಿಡ್ದು ಬೊಕ್ಕ ಕಬಡ್ಡಿಗೆ ಹೋಗ್ಬಿದೆ ನೆಕ್ಸ್ಟ್ ಖೋಖೋಗೆ ಹೋಗ್ಬಿದೆ ಆ ಹಿಡ್ದು ಬೊಕ್ಕ ಟೆನ್ನಿ ಕ್ವಾಯಿಟ್ ಬಂದೊಂದು ಗೇಮ್ ಇತ್ತು ಹೊಸ ಗೇಮ್ ಅಂಚಿನ ಟೆನ್ನಿಸ್ ವಾಲಿಬಾಲ್ ಬಂದೊಂದು ಹೊಸ ಗೇಮ್ ಬರ್ತಿದ್ದೆ ಸೊ ಐಟ್ಲ ನಮ್ಮ ಸ್ಟೇಟ್ ಲೆವೆಲ್ ಮುಟ್ಟೋಗೋಬೋದ ಪಿ ಯು ಲೆವೆಲ್ ಡುಪ್ಪುನಾಗ ಸೊ ಅವು ಹೆಂಜ ಬಂಡ ವಾಲಿಬಾಲ್ ಹೊಡೆದು ಒಂದು ಎಲ್ಲೇ ಬಾಲ್ ಒಂಚೂರು ಸೈಜ್ ಇಲ್ಲ ಅಂಡ್ ಆ ಕೋರ್ಟ್ ಇರಿಗೆ ಟೆನ್ನಿಸ್ ದ ಕೋರ್ಟ್ ಉಪ್ಪು ವಾಲಿಬಾಲ್ ಹೆಂಚ ಗೊಬ್ಬನ ಅಂಚೆನೆ ಗೊಬ್ಬರೆ ಹೊಸ ಗೇಮ್ ಅಪಗನೆ ಬರ್ತೀನಿ ಎಂಕುಲು ಪಿ ಯು ಕಲ್ಪುನ ಅಂಚಿನ ಪೊರ್ತುಗೆ ಅವು ಗೇಮ್ ನಮ್ಮ ದಕ್ಷಿಣ ಕನ್ನಡ ಇಂಟ್ರೂಸ್ ಆತೀನಿ ಕಾಲೇಜ್ ಉಪ್ಪುನಾಗ ಎಕ್ಸ್ಟ್ರಾ ಕರಿಕ್ಯುಲರ್ ಜಾಸ್ತಿ ಇತ್ತು
0: ಜಾಸ್ತಿ ಕಾಲೇಜ್ ಪಠ್ಯ ಬಿಡುದು ಪಠ್ಯ ಚಟುವಟಿಕೆ
1: ಜಾಸ್ತಿ ಇತ್ತೀನಿ ಪಠ್ಯದೇಟ್ ಇತ್ತ ಸಾಧಾರಣ ಪಾಸ್ ಆಪಿನಾತ್ ಜಾಸ್ತಿ ಬಂಡೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು
0: ಓಕೆ ಆಂಡಲ್ ತೊಂದರೆ ಈ ಒಂಜಿ ಆ ಪಠ್ಯೇತರ ಚಟುವಟಿಕೆ ಇತ್ತದಲ್ಲ ಆ ಪಠ್ಯೇತರ ಚಟುವಟಿಕೆ ಒಂಜಿ ಬದುಕನ್ ಕಟ್ಟೊಂದರ ಅವು ವಿಷಯ ಪಠ್ಯನೇ ಫಲ ಜೀವನಕ್ಕೆ ಸಾಧ್ಯ ಆಪಣ ವಿಷಯ ಪಠ್ಯೇತರ ಚಟುವಟಿಕೆ ಭಾಗವಹಿಸಣಲ್ಲ ಅವು ನಂಗೆ ಒಂದು ಜೀವನಕ್ಕೆ ಸಾಧ್ಯ ಆಪಣೆ ಕೊಂಜಿ ಮೊದಲು ಉದಾಹರಣೆ ಈ ರೀ ಹಿಂಗೆ ಪನೋಲಿಂದ ಅಂಚ ಓಕೆ ಈರೆಗ ಈ ಪಠ್ಯೇತರ ಚಟುವಟಿಕೆ ಸಾಂಸ್ಕೃತಿಕ ಎಡಬಂಡಾರ ಏನಿಸಿ ಕೇಂದಿತ್ತೆ ಈರೊಂದು ಯಕ್ಷಗಾನ ಆರ್ಟಿಸ್ಟ್
1: ಯಕ್ಷಗಾನ ಎಂಕ್ಲೆಗೆ ಶುರು ಆಪಿನಿ ಎಂಕಲ ಹಿರಿಯಾಕಲೆ ಹೇಳ್ದು
0: ಪಂಡ ಈರ್ನ ಹಿರಿಯಾಕ್ಲೆ ಈರೆಗೆ ಯಕ್ಷಗಾನ ಗಂಜಿ ಬುನಾದಿ
1: ಎಂಡ ಎನ್ನ ಅಜ್ಜರು ಯಕ್ಷಗಾನದ ಭಾಗವತರ ಆದಿತ್ಯರು
0: ಓಕೆ ಅರಂಜಿ ಪುದರ್
1: ಪೊಂಕು ಪೂಜಾರಿ ಬಂದು ಪೊರ್ಕೋಡಿ ಸೊ ಆರು ಎಲ್ಲಿ ಪುನಾಗ ಯಕ್ಷಗಾನದ ಭಾಗವತಿಗೆ ಮಾತ ಮಲ್ತದ ಎಂಕಲ ಇಲ್ಲಡಿ ಅರ್ನ ಜವನಾದಿಗೆ ಅದು ಪೊರ್ತೊಡ್ ಮಾತ ಊರದ ಜವನೇರ್ನ ಸೇರ್ಪದು ತಾಳಮದ್ದಳೆ ಕೂಟ ಮಲ್ತೊಂದು ಇತ್ತೇರು ಇಲ್ಲಡೆ ಪ್ರತಿ ಶನಿವಾರ ಆಯ್ತಾರಲ್ಲ ಎಂಕಲ ಇಲ್ಲಡೆ ತಾಳಮದ್ದಳೆ ಒಂದಿತ್ತು ಆಯ್ತ ಊರ್ದಾಕ್ಲೆ ಅರ್ನ ಎಂಕಲ ಊರ್ದ ನಿರಾಕರದ ಜವಣೇರನೆ ಮತ ಆರು ಕೂಟ ಕಟ್ಟದು ಅಕ್ಲೆಗ್ ತಾಳಮದ್ದಳದ ವೇಷದ ಬಗ್ಗೆ ಕಲ್ಪಾದು ಊರ್ದಾಕ ಎಂಕಲ ಇಲ್ಲಡೆ ಆಯ್ತ ಪರಿಕಾರ ಮಾತಿತ್ತು

0: ಚಂಡೆ ಮದ್ದಳೆ ಆಯ್ಬೇಕ ಚಕ್ರತಾಳ
1: ಅಂಚ
0: ಒಂದು ಮಾತ ಎಂಕಲ್ನ ಇಲ್ಲಡೆ ಇತ್ತಾನೆ ಐಡ್ದು ಬೊಕ್ಕದಾದ ಅನ್ಕೊಂಡ ಅಜ್ಜರ್ ಹೇಳದ ಬೊಕ್ಕ ಏನ ಪಪ್ಪ ಅವಡ ದೊಡಪ್ಪ ಅವಡಕ್ಲು ಬೊಂಬೈದ ಊರಿಗೂ ಬೇಲೆಗೆ
1: ಬಂಜಿದ ಪಡಿ ಸಾಗವರ ಬಡಂಡ ಪಿದೈದ ಊರ್ದ ಪ್ರವೇಶ ಯಕ್ಷಗಾನದ ಪ್ರವೇಶ
0: ಅಡಿಗೆ ಉಂಚುಂಡ ಅವ್ಳು ಬೊಕ್ಕ ಪಪ್ಪ ಅವಡ ದೊಡಪ್ಪ ಅವಡ ಅಡ್ಜನ್ ಯಕ್ಷಗಾನಕ ಬತ್ತಿಜೇರ್ ಐಡ್ದ ಬೊಕ್ಕ ಹೆಂಚಿನ ಅನ್ಕೊಂಡ ಯಾನು ಏನ ಮಿಗ್ಗೆ ಎಂಗು ಕಲ್ತುಂದು ಅಜ್ಜರ್ ಇತ್ತೀರಪ್ಪಗ ಎಂಕ್ ಅಜ್ಜರ್ನ ವಿಷಯ ಮಸ್ತ್ ಆಸಕ್ತಿ ಇದೆ ಅಪ್ಪ ಅಜ್ಜರ್ ದಿನೋಲ ಬಯ್ಯ ಬತ್ತದ ಎಂಕ್ ಕತೆ ಮಾತಪ್ಪನು ಅಂತೇರ್ ರಾಮಾಯಣದ ಅವಡ ಮಹಾಭಾರತ ಅವ್ರ ಪ್ರತಿ ಒಂಜಿ ಕತೆ ಎಲ್ಲ ಎನ್ನ ಅಜ್ಜರ್ ಬಯ್ಯನ ಕುಲ್ದ ಎಂಕ್ಲಿಗೆ ಪನ್ಪಿನ ಕ್ರಮ ಆರ ಅವಳ ಎಂಚ ಪನ್ಪಿನ ಅನ್ನ ಆ ಭಾಗವತಿಗೆ ಮಲ್ತದ ಪನ್ಪಿನಿ ಭಾಗವತಿಗೆ ಆರೇ ಪನ್ಪಿನಿ ತಾಳ ಮದ್ದಳದಲ್ಲ ಅಂಡ ಒಂಜೆ ವ್ಯಕ್ತಿ ಆರು ಪ್ರತಿ ಒಂಜಿ ಆರಿಗೆ ಬಾಯ್ಪಟ್ಟಿತ್ತು ಅರಡು ಸುಮಾರು ಪುಸ್ತಕ ಮಾತಿತ್ತನ ಅರವೇನೆ ಪನ್ನೊಂದು ಪೋಪಿನಿ ಪದ್ಯ ಪನ್ನೊಂದು ಪೋಪಿನಿ ಪದ್ಯ ಪಂದ ಅವೇನ ಅರ್ಥ ಅಲ್ಲ ಆರೇ ಪನ್ನೊಂದು ಎಂಕ್ಲೇ ಪೋಂತೀರ ಅಂಚ ಅದಪ್ಪನ ಎಂಗ್ಲೇ ದಿನೋಲ ಆ ಒಂದು ಕತೆ ಅಜ್ಜರ್ ಹೇಳಿದ ಎಂಗ್ಲೇಗ್ ಬತ್ತು ಬತ್ತದೆ ಯಕ್ಷಗಾರ ಆಸಕ್ತಿ ಇತ್ತಾನೆ ಅಣ್ಣ ಕಲ್ಪುಡು ಪನ್ಪಿನ ಆಸಕ್ತಿ ಹೆಂಗಿಜ್ಜನ್ ಪೋಡು ತೂವೋಡು ಒಲ್ಲ ಒಂದು ಆಟ ಇತ್ತಂದ ಅಣ್ಣ ಅವನ್ ಪೋಡು ತೂವೋಡು ತೂದು ಬರೋಂದಿತ್ತ ಐದು ಬಕ್ಕ ಎಂಜ ಮಂಡ ಇಲ್ಲಾಡ ಮಲ್ತು ಬತ್ತದ ಅವನ್ ಇಮಿಟೇಟ್ ಮಲ್ತು ಅಂತ ಮೈಸಾಸರನ ಪ್ರವೇಶ ಅಂದ ಅಂದ್ರೆ ಇಲ್ಲಾಡ ಬತ್ತದ ಜೀಟಿಗೆ ಬತ್ತೊಂದು ರಾಳ ಬೊಂಜಪುರ ದಕ್ಕೊಂದು ಅಂತ ಇಲ್ಲಾಡ ಎಂಗುಲ್ ಮಲ್ತು ಅಂದಿತ್ತ ಅವು ಹೆಂಚಿನ ಅಣ್ಣ ಕಾಲ ಅವನ್ ಮಲ್ಲ ಮಲ್ಲ ಎಂಗುಲ್ ಅವಂದು ಬತ್ತನಪ್ಪಗ ಕೋಡಿಕಲ್ಲು ರವಿಯಾಲೆ ಊರ ವರ್ಕ್ ಆಡಿ ಬಂದು ಅರ್ನ ಕೋಡಿಕಲ್ಲು ಸರಯು ಬಾಲ ಯಕ್ಷಗಾನ ವೃಂದ ಬಂದು ಒಂಜಿ ಯಕ್ಷಗಾನದ ತಂಡ ಉಂಟು ಅವು ಜೋಕಲ್ನ ತಂಡ ಇರಗು ಇತ್ತ ಮಸ್ತ್ ಜೋಕಲ್ನ ತಂಡ ಒಂದು ಅಪ್ಪಗ ಸಾಧಾರಣ 14 ವರ್ಷದ ತುಂಬಾ ಜೋಕಲ್ನ ತಂಡ ಮಸ್ತ್
1: ಕಮ್ಮಿತ್ತು
0: ಅಂಚದಪ್ಪನಾಗ ಹೆಂಗಲ್ಲ ಪೊರ್ಕೊಯ್ಡದ ಉರುಡು ಒಂದು ಆಟ ಆದಿತ್ತು ದೇವಸ್ಥಾನದ ಜಾತ್ರೆದ ಪೊರ್ತುಡು ಆಕಲ್ನ ಬಾಲ ಯಕ್ಷಗಾನ ವೃಂದದ ಅಕಲ್ ಒಂದು ಆಟ ಆದಿತ್ತಿನ ಪೊರ್ತು ಎನ್ನ ಪಪ್ಪ ಕಳ್ಳ ಅರ್ಡ ಗುರುಕುಳ್ಳ ಪೋದು ಪಂಡೇರಿ ಹೆಂಕಲ್ ಊರುಡ್ಲ ಒಂದು ಸ್ಥಾಪನೆ ಮನ್ಪುಣು ಪಂದ ಅಂಚಿನ ತಂಡ ಇರ್ ಬದದ ಕಲ್ಪ ಅವರೇ ಬಂದ್ ಅಂಚದಪ್ಪನಾಗ ಆರ್ ಪಂಡೇರಿ ಆ ಬರ್ಪೆ ಇರೊಂಜಿ ಜೋಕ್ಲೇನ ಒಟ್ಟುಗೂಡಿ ಸಾಲೆ ಬಂದ್ ಅಂಚೆ ಎಂಕ್ಲು ಪಪ್ಪ ಸುರು ಯಾನ್ ಏನ ಮೆಗ್ಗ್ಯಾನ್ ಬಕ್ಕ ಏನ ಮಾಮೂಲ್ಯ ಅರ್ಲ ಯಕ್ಷಗಾನ ಕಲ್ತದಿತ್ತೇರ್ ಅರ್ನ ಕಾಲೇಜ್ ಟೈಮ್ ಉಡು ಅದನ್ನ ಕಂಟಿನ್ಯೂ ಮಲ್ತಿದ್ದೀರಿ ಕಾಲೇಜ್ ದೀರಿ ಫಸ್ಟ್ ದಪ್ಪ ಮತ್ತೆ ಮಲ್ತದ್ ಬುಡ್ದಿತ್ತೇರ್ ಅಂಚನೆ ಹೆಂಗಲ್ಲ ಉಡ್ದ ಒಂಜಿ 5 ಜನ ಜೋಕುಲ್ ಸೊ ಒಟ್ಟು ಒಂಜಿ 7 ಜನ ಜೋಕುಲ್ ನ ಒಟ್ಟಿಗೆ ಹೆಂಗು ಸೇರ್ದು ಒಂಜಿ ಯಕ್ಷಗಾನದ ಒಂಜಿ
1: ತರಗತಿ
0: ಓಪನ್ ಮಲ್ತ ಅವು ತಂಡ ರಚನೆ ಆದ ಐಡ್ದು ಬೊಕ್ಕ ಐಕ್ 10 ಜನ ಅಂಡ್ ಹೇಳಿತ್ತಿನ ಅವಳು ಸಾಧಾರಣ ಒಂಜಿ ಒಂಜರ ತಿಂಗಳು ರಡ್ಡು ತಿಂಗಳದಲ್ಲಿ ಹೆಂಗು 35 ಜನ ಸ್ಟೂಡೆಂಟ್ ನ ಒಂಜಿ ತಂಡ ಅಂಚ ಅವು ಕಂಟಿನ್ಯೂ ಆಗ ಪೋದು ಪೋದು ಇತ್ತ ಸಾಧಾರಣ ಐಕ್ ಒಂಜು ಸಾರ ಜಾಸ್ತಿ ಜನ ಸ್ಟೂಡೆಂಟ್ ಕಲ್ತದ್ದು ಪೋತೀರ್ ಅಂತ ಅವ್ರು ಇತ್ತಲ ಉಂಡು ಇತ್ತಲ ನಮ್ಮ ತರಗತಿ ಆವೊಂದುಂಡು ಐತಾರ ಐತಾರ ಪೊರ್ಕೋಡಿ ದೇವಸ್ಥಾನದ ಅವಳು ವಟಾರ ಡಾಪಿನಿ ಇತ್ತಲ ಸಾಧಾರಣ 30 ಜನ ಮಟ್ಟ ಸ್ಟೂಡೆಂಟ್ ನಕಲ್ ಉಳ್ಳೇರ
1: ಯಕ್ಷಗಾನ ಸುರೂಕಾದ ಕಲ್ಪನಾಗ ತಾಳಗ ತಕ್ಕ ನಲಿಪೋಡ ನೆಟ್ಟು ಮೇನ್ ಇಂಚಿನ
0: ಯಥಾಹಸ್ತ ಯಥಾದೃಷ್ಟಿ ಯಥಾದೃಷ್ಟಿ ಯಥಾ ಮನಃ ತಥಾ ಮನ ತಥಾ ಭಾವ ಇತ್ತೈತೆ ನಾಟ್ಯ ಲಕ್ಷಣ ಪಂದ ಯಾನ ಕನ್ನಡ ಏನ ತೂಪಿದ್ರೆ ಕಣ್ಣು ಓಲು ತೂಪಣ ಅವಳು ಎನ್ನ ಭಾವನೆ ಬೋಡು
1: ಎನ್ನ
0: ಭಾವನೆ ಅವಳು ಎನ್ನ ಮನಸ್ಸು ಬೋಡು ಒಂದು ಮಾತ ಒಂಜಿ ಕೋಡಿ ಸೇರಿದ ಅಣ್ಣ ನಾಟ್ಯ ಆಪಣ
1: ನಾಟ್ಯ ಆಪಣ
0: ಪ್ರತಿ ಒಂಜಿಲ ಒಂಜಿ ಕಡೆಗೆ ಕೇಂದ್ರೀಕೃತ ಅಣ್ಣ ಮಾತ್ರ ಅವಳು ನಾಟ್ಯ ಆಪಿ ಬಂದು ಎಂಕ್ಲಿ ಗುರುಕುಲ ಕಲ್ಪ ಅದಿ ನಂಚ
1: ಪಂಡ ಯಥಾ ರಾಜ ತಥಾ ಪ್ರಜಾ ಅಂಚ ಓಕೆ ಈ ಯಕ್ಷಗಾನ ಓಪುರ ವೇಷ ಮಲ್ತದರು
0: ಯಾನು ಸುರೂಕು ದೇವೇಂದ್ರನ ವೇಷ ಮಲ್ದಿನಿ ಐಡ್ದು ಬೊಕ್ಕ ಫಸ್ಟ್ ಪ್ರವೇಶ ಆತಿನ ರಕ್ತ ಬೀಜ ಆದಿಲು ಪಂಡ ಬೇತನೆ ತಂಡದ ಆಟ ಅನ್ನಾಗ ಎಂಗಲು ಪೋದಿತ್ತು ಎಂಗಲ್ ತಂಡದ ಪೂರ ಇರ್ಲೈತಾರೆ ಅಂಚ ರಕ್ತ ಬೀಜ ಆದಿ ವೇಷ ಬೋರ್ಡ್ ಪನ್ನಕ್ಕೆ ನಮ್ಮ ತಂಡದ 10 ಜನ ಜೋಕುಲು
1: ಪೂರ ವೇಷ ರಂಗಸ್ಥಳ ಪ್ರವೇಶ
0: ಎಂಕುಲೆ ಮಾತ ಗೀಚಪುರ ಬಾಡ್ದು ರಕ್ತ ಬೀಜ ಪಿರೋಡ್ ಬಲಿಪೇರ ವೇಷ ಪೂಜೆ ಅಂಚ ಅಲ್ದು ಆ ಪ್ರವೇಶ ಆದಿನ ಫಸ್ಟ್ ಅಂಚ ಐಡ್ದ ಬೊಕ್ಕ ಎಂಕ್ಲಿಗೆ ಗೆಜ್ಜಪ್ಪ ಆಡ್ದ ಎಂಕುಲ್ ಪ್ರವೇಶ ಮಲ್ದಿನಿ ಎನ್ನ ದೇವೇಂದ್ರನ ವೇಷಗೂ ಏನ್ ಪ್ರವೇಶ ಮಲ್ದಿ ಎನ್ನ ಸುರುತ್ತಾಟ ಪೊರ್ಕೋಡಿ ಪೊರ್ಕೋಡಿ ಒಂದು ರಕ್ಕಸ ವೇಷ ಮಲ್ತಿತ್ತ ಐಡ್ದ ಬೊಕ್ಕ ದೇವೇಂದ್ರನ ವೇಷ ಮಲ್ತದ ಪ್ರವೇಶ ಮಾತಾದಿತ್ತ ಐಡ್ದು ಬೊಕ್ಕದ ಎನ್ನ ದೇವೇಂದ್ರನ ವೇಷ ಆತ ಎಡ್ಡಾದಿಜ್ಜಾನ್ ಆನಿ ಪಣ ಹಿಂಗ್ ಚೂರು ತರಬೇನೆ ಮಾತಾದಿದ್ದು ನಾನು ಎಡ್ಡಾದಿಜ್ಜ ಐಡ್ದ ಬೊಕ್ಕದ ಅನ್ಬಂಡ ನೆಕ್ಸ್ಟ್ ದಾಟೋ ಹಾಸ್ಯ ವೇಷ ಗುರಿ ಅಂಚ ಹಾಸ್ಯ ವೇಷ ಮಲ್ತೊಂದಿತ್ತೆ ಐದು ಬೊಕ್ಕ ರಕ್ಕಸ ವೇಷ ಮತ ಮಲ್ತಪ್ಪಾರ ಶುರು ಮಲ್ತೆ ಅಂಚ ದಯಪಂಡ ಹಾಸ್ಯ ವೇಷ ಮಂಡ ಎಂಗಲ್ ತಂಡ ಹೊಡಿತೀನಿ ಒಂಜಿ 3 ಜನ ಪಂಡ ಅಕಲು ಎಜುಕೇಶನ್ ದ ವಿಷಯಡು ಆಟ ಬುಡಿಯರ್ ಎಕ್ಸಾಮ್ ಟೈಮ್ ಅಕಲು 3 ಜನ ಬುಡಿಬೇಕು ಅವ್ ನಾಲ್ ವೇಷಲ್ಲಿ ಹಿಂಗ್ ಕೊರಿಯಾಗೆ ಬರ್ತಾನೆ ಅಂಚ ಒಂದೇ ಆಟೋಡ್ ನಾಲ್ ವೇಷ ಮಲ್ಪಾರ ಶುರು ಮಲ್ತೆ
1: ಈ ರೀತಿ ವೇಷ ಮಲ್ಪನಾಗ ಇದೆ ನಾಲ್ ಜನ ಡೈಲಾಗ್ ಇರಿಗ ಅಪಗನೆ ಎಂಚ ಏಕ ಸಮಾನ ಇರಿಗ ಎಂಚ ಭಯಾಟ ಆಪುಂಡು
0: ಪಂಡ ನಮಕ ಫಸ್ಟ್ ಬುಕ್ ಉಪ್ಪುಂಡು ಅರ್ಥದ ಬುಕ್ ಉಪ್ಪುಂಡು ಅವೇನು ಕೊರ್ದುಪ್ಪುಯರ್ ನಮಕ ನಮಕ ಫಸ್ಟ್ ಕೊಂಜ ರಡ್ಡ ದಿನ ಓದುದು ಪನಿಯರ್ ಅಪ್ಪುಂಡು ಅವೇನು ಸ್ಪಷ್ಟವಾದ ನಮ್ಮ ಐಟಿ ಎಂಚಿನ ಬರತಿ ಇರ್ತಲ್ಲ ಅವೇನು ಓದುದು ಪನೋಡ ಆಪುನ್ ಜೋರಾದ ಐಡದ ಬೊಕ್ಕ ಎಂಜ ಆಪುಂಡು ಪಂಡ ಅವೇನು ನಮ್ಮ ಪ್ರಾಕ್ಟೀಸ್ ಮನ್ಪ ಎದುರ್ದಾಯನ ಒಟ್ಟಿಗೆ ಎದುರ್ದಾಯನ ಒಟ್ಟಿಗೆ ನಮ್ಮ ಪ್ರಾಕ್ಟೀಸ್ ಮಾಡ್ತದ ಆಯನ ಒಟ್ಟಿಗೆ ಕುಲ್ದುದು ಪಾತಿಯರು ಐಡದ

0: ಅದಕ್ಕೆ ರಿಹರ್ಸಲ್ ಸ್ಟಾರ್ಟ್ ಆಗ್ತದೆ ಪಂಡ ನಾಟ್ಯದ ಒಟ್ಟಿಗೆ ಅವೇ ನಮ್ಮ ಸ್ಟಾರ್ಟ್ ಮಾಡ್ತೊಂದು ಪ್ರಾಕ್ಟೀಸ್ ಮಾಡ್ತಮ್ಮಪ್ಪ ಲಾಸ್ಟ್ಗೆ ಬುಕ್ ಮಾತಾದ ಇದು ನಮ್ಮ
1: ಪ್ರಾಕ್ಟೀಸ್
0: ಕಂಟಿನ್ಯೂ ಆದ್ರೆ ಅಭ್ಯಾಸ ಆದ್ಬೋಪನ್ ಇತ್ತ ನಮಕ್ಕಿತ್ತ ಕೆಲವೊಂದು ಪದ್ಯ ಪನ್ನೊಂಡ ಯಾವ ಭಾಗವತಿ ಪದ್ಯ ಉಂಡಿರ ಇಂಚ ಇಂಚ ಅರ್ಥ ಅಂದ ಪಂಡ್ರ ನಮ್ಮ ಬೋದ್ ಮಲ್ಪ.

0: ದೇವೇಂದ್ರನಲ್ ಪೇರ್, ಒಡೆಯ ಒಡೆಯ ನಾನು ಯಾರು ಅಂತ ಗೊತ್ತಾಯ್ತಾ ಅಂತ ಕಾರಬೂರ್ ವಂದಿಸಿಕೊಂಡಿದ್ದೇನೆ. ದೇವೇಂದ್ರ ಪೇರ್ ಲಕ್ ಏರಿ, ನಾನು ನಿಮ್ಮ ಅಪ್ಪ. ನನ್ನ ಅಪ್ಪ ನೀನ ಅಲ್ಲ, ನಿಮ್ಮ ಅಪ್ಪನಂತೆ ನನಗೆ ನೀವು ನೇಮ ಕೊಟ್ಟದ್ದು ನನಗೆ ಅಲ್ಲಿ ರಾಜಸ್ಥಾನದಲ್ಲಿ. ರಾಜಸ್ಥಾನದಲ್ಲಿ ನಿನ್ನನ್ನು ನೇಮಿಸಿದ್ದು ಎಲ್ಲಿಗೆ? ಅಲ್ಲಿ ಇದು ದ್ವಾರಕೀಶ ಆಗಿ. ನಾನು ದ್ವಾರಕೀಶ ದ್ವಾರಕೀಶ ದ್ವಾರ ಆ ದ್ವಾರವನ್ನು ಕಾಯ್ಲಿಕ್ಕೆ ಇಟ್ಟದ ಅದು ದ್ವಾರಕ್ಕೆ ನಾನು ಇದಲ್ವಾ? ಆ ನಾನು ದ್ವಾರಕ್ಕೆ ಈಶಾ ಅಲ್ವಾ, ನೀವು ಒಳಗೆ ಅಲ್ವಾ? ಅಲ್ಲಿಂದ ಹೊರಗೆ ಬರಬೇಕಾದ್ರೆ ನನ್ನನ್ನು ಕೇಳಿ ಬರಬೇಕಲ್ಲ. ಅಲ್ಲಿ ಅವ ನೀನು ಒಳಗೆ ಅಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ನಿಮ್ಮ ಕುಟುಂಬದವರು ಬಂದಿದ್ದಾರೆ. ಯಾರು ಕುಟುಂಬದವರು? ಅಲ್ಲಿ ಬಿ ಬ್ಲಾಕ್ ನಲ್ಲಿ ನಿಮ್ಮ ಕುಟುಂಬದವರು ಇಲ್ವಾ? ಯಾರು? ಭೂಲೋಕದಲ್ಲಿ ನಿಮ್ಮ ಅವರು ದೊಡ್ಡಮನ ಮಕ್ಕಳೆಲ್ಲ? ಆಹಾ ಹಾ ಹಾ, ನನ್ನ ಧನುಜರೆಲ್ಲ ಅವರು ಬಂದಿದ್ದಾರೆ. ಯಾಕೆ ಬಂದದ್ದು? ನಿಮ್ಮದು ಪೀಠ ಕೊಡಬೇಕಂತೆ, ಚಿನ್ನದ ತಟ್ಟೆಯಲ್ಲಿಟ್ಟು ಅದು ಕೊಟ್ಟರೆ, ಮರ್ಯಾದೆಯಲ್ಲಿ ಕೊಟ್ಟರೆ ಲೇಸು, ಇಲ್ಲದಿದ್ದರೆ ಅವರು ಆಯುಧ ತಂದಿದ್ದಾರೆ, ತಲೆ ಕಡಿತೇನೆ ಹೇಳಿದರು. ಅದನ್ನು ಕೇಳಿ ನೀನು ಸುಮ್ಮನಿದ್ಯಾ? ಇಲ್ಲ, ನಾನು ಬಿಡ್ತೇನೆ ಪ್ರಭುಗಳೇ, ಕೊಟ್ಟೆ ಸಾರಿ ಕೊಟ್ಟೆ ಆ ಈ ಹೂ ಸಾರಿ ಕೊಟ್ಟೆ. ಆಮೇಲೆ ಅವರು ಬಿಡ್ತಾರೆ, ಅವ್ರು ಕೊಟ್ಟರು. ಅವರೇನು ಕೊಟ್ಟದ್ದು? ಅವ್ರು ಕೊಟ್ಟದ್ದು ಬಿಟ್ಟು ನೀನು ಕೊಟ್ಟದ್ದು? ನಾನು ಬೊಬ್ಬೆ ಕೊಟ್ಟದ್ದು ಪ್ರಭುಗಳಿಗೆ. ಒಂದು ದಾಯ ಇಷ್ಟ ಬಂದ ನೆಟ್ಟು ದಾಸ್ ಬೊಡಿ ಪೂಜಿ ಮೇಯ್ಬರ ದಾಲ ಪೂಜಿ ಮೇಯ್ಟ್ ದಾಲ ಬೇನೆ ಪೂಜಿ ಪೋಂಡು ದೇವೇಂದ್ರ ಪಾತೇರನ್ನು ಬರ್ತಾನೆ. ಅಂಜ ಮಲ್ದಿನ ಪ್ರತಿ ಒಂಜಿ ವೇಷ ಎಲ್ಲ ಇಷ್ಟ ಅದನ್ನೇ.
1: ಓಕೆ ಓಕೆ, ಇತ್ತಂಜಿ ರಕ್ಕಸ ಪಾತ್ರ ಮಲ್ತಾರೆ ಐತಂಜಿ ಡೈಲಾಗ್ ಬಂದ್ಪೋಣ ಇತ್ತು.
0: ರಕ್ಕಸ ಪಾತ್ರಡು ಧೂಮ್ರಾಕ್ಷನ
1: ಧೂಮ್ರಾಕ್ಷ. ಓಕೆ,
0: ಧೂಮ್ರಾಕ್ಷ ಅಂಚ ಸುಗ್ರೀವನಲ್ ಪಡ್ದು ದೇವಿಸ್ಥಾನದಡೆ ಪೋದಾಯ್ಬಕ ಸುಗ್ರೀವಾಗ ದೇವಿನ ದರ್ಶನ ಆಯ್ಬಕ ಸುಗ್ರೀವೆ ಶುಂಭ ನಡೆ ಪೋದು ಪನ್ಪೆ ಇಂಚ ಅಲ್ ಮಾನಿಣಿ ಅತ್ತು ಅವು ದೇವಿ ನಮ್ಮ ಅಲ್ಡ ಸಮರ ಬಯಕಣ್ಣ ನಮ್ಮ ಸೋಪೋ ಬಂದ್ ಆ ವಿಷಯನ ಶುಂಭೆ ಬತ್ತದ ಧೂಮ್ರಲೋಚನ ಬನ್ಪೆ ಹೇಳ್ಬೇಕ ಧೂಮ್ರಲೋಚನ ಪ್ರವೇಶ ಅದು ಧೂಮ್ರಲೋಚನ ಬತ್ತದ ಪ್ರಭೋ ಶುಂಭಾಖ್ಯ ಶೋಣಿತಾಪುರದ ಸಭಾಸ್ಥಾನವನ್ನು ಸೇರಿಕೊಂಡಂತಹ ಸಮಯ ದೀರ್ಘವಾದ ಧ್ವನಿಯೊಂದು ಕೇಳಿಸಿತು. ಧೂಮ್ರಲೋಚನ ಸಭೆಗೆ ಬರಲಿ ಎಂದು ಆ ಕೂಡಲೇ ಸೇನೆಗಳನ್ನು ಬಿಟ್ಟು ನಿಮ್ಮತ್ರ ಬಂದಿದ್ದೇನೆ ಪ್ರಭುಗಳೇ. ಏನೆಂದುಕೊಂಡಿದ್ದೀರಿ? ಸಮರ ಕ್ರೋಧರಾಗಿದ್ದೀರಿ ಪ್ರಭುಗಳೇ. ಏನಾಯಿತು? ಕಷ್ಟ ಬಂದಿದೆಯೇ ಪ್ರಭುಗಳೇ? ನಾನಿದ್ದೇನೆ, ಎದುರಿಸುತ್ತೇನೆ. ಇಡಬೇಕ ಶುಂಭೆ ಬನ್ಪೇರ್ ಕದಂಬ ವನದಲ್ಲಿರುವಂತಹ ಹೆಣ್ಣು ನಾನು ಮದುವೆಯ ಪ್ರಸ್ತಾಪವನ್ನಿಟ್ಟರೆ ಆಕೆ ಸಮರವನ್ನು ಬಯಸಿದ್ದಾಳೆ. ಹೇಳ್ಬೇಕ ಧೂಮ್ರಲೋಚನೆ ಪದ್ಯಪ್ಪು ಪ್ರಭುಗಳೇ, ಆ ತುಚ್ಚ ಹೆಣ್ಣಿನ ಸೊಕ್ಕೆ ಆಕೆಯನ್ನು ಒಲಿಸಿ ಕರೆದುಕೊಂಡು ಬರಲು ಪ್ರಯತ್ನಿಸುತ್ತೇನೆ. ಬರದಿದ್ದರೆ ಆಕೆಯ ಸಿರಿಮುಡಿಗೆ ಕೈಯಕ್ಕಿ ದರ ದರನೆ ಎಳೆತಂದು ನಿಮಗೆ ಮದುವೆ ಮಾಡಿಸಿಕೊಡುತ್ತೇನೆ ಪ್ರಭುಗಳೇ. ಅಪ್ಪನೆಯನ್ನು ಇಟ್ಟು ಕಳಿಸಿಕೊಡಿ. ಅವು ರಕ್ಕಸ ವೇಷದ ಒಂಜಿ ಪ್ರವೇಶ ಧೂಮ್ರಲೋಚನ.
1: ಈ ಪ್ರವೇಶ ಬಂದಾಗ ಒಂಜಿ ಯೋಚನೆ ಮತ್ತೆ ತೀರಾ ಪ್ರವೇಶ ಒಡ್ಡೋಲಗ ಪ್ರವೇಶ ಅತ್ತ ನನಗೆ ಅವ್ನು ಕೆಲವರು ಏನೇನು ತೂನಾಗ ಒಂಜೊಂಜಿ ನಮ್ಮನೆ ಪ್ರವೇಶ ತೋಜುಣೆ ತೂಪುನ ಅವು ಎಂಚಿನ ಅದಾದ ವಿಷಯ
0: ಪ್ರಧಾನವಾದ ನಮಗೆ ಯಕ್ಷಗಾನಡು ಶುರು ತೂಪಿನ ನಮಗೆ ರಾಜವೇಷದ ಪ್ರವೇಶ
1: ರಾಜವೇಷದ ಪ್ರವೇಶ
0: ರಾಜವೇಷ ಡಿರೆಗ್ ದೇವೇಂದ್ರನ ಒಡ್ಡೋಲಗದ ಪ್ರವೇಶ ಅಂತ ಬರ್ಪುಣ್ ಅವು ಎಂಚಿನ ಮಣ್ಣ ಒಂಜಿನ ಕಾಲ ಅಡುಪು ಪಂಡ ಚೆಂಡೆ ದಕ್ಕಲು ಮದ್ದಳೆ ದಕ್ಕಲು ಭಾಗವತ ಏನಂತ ಒಂದು ಮಾತ ಒಂಜಿನ ಕಾಲ ಒಂಜಿನ ಕಾಲ ಪಂಡ ಸ್ಲೋ ಅವು ಎಲ್ಲಾನೆ ಅಕ್ಕಲು ನಲ್ತೊಂದು ಬರ್ಪೇರು ಪ್ರವೇಶ ಹಾಪುಂಡು ದೇವೇಂದ್ರನ ಒಡ್ಡೊಳಗ ಎಂಜ ಮಣ್ಣ ಸ್ವರ್ಗ ಒಡ್ಡೊಳಗ ಆಪಿನ್ ಬಂದು ಐರ್ದು ಬೊಕ್ಕ ಈರೆಗೆ ಒಂಜಿನ ತಾಳ ಪೋದು ಪೋದು ನೆಕ್ಸ್ಟ್ ರಡ್ನೆ ಕಾಲ ಅಂದು ಬರ್ಪುಣ ಅವು ಈರೆಗ ಯಕ್ಷನ ಪ್ರವೇಶ ಮಾತ ಇಟ್ಟು ಈರೆಗೆ ಒಂಚೂರು ಸ್ಪೀಡ್
1: ಸ್ಪೀಡ್ ಐರ್ದು ದಿಗ್ಗಿನ
0: ದಿಗ್ಗಿನ ಜಾಸ್ತಿ ಇಪ್ಪುಣ ಅವು ಈರೆಗ ಪುಂಡು ವೇಷ ಬಂದು ಈರೆಗ
1: ಕಿರೀಟ
0: ಎಲ್ಲ ಕಿರೀಟ ಆಯ್ತು ಇತ್ತಿನ ವೇಷದ ಮಾತ್ರ ಜಾಸ್ತಿ ದಿಗಿನಲ್ಲ ಆಗೋಡು ಬಂದು ದೇವೇಂದ್ರ ಬಲ ಅದು ಪೊಡುತ್ತೆ ಅಗ್ನಿವಾಯು ವರುಣ ಬಂದು ನಾಲ್ ಬಲ ಪುಣ್ಣು ಅವಂಚೂರು ಜಾಸ್ತಿ ದಿಗಿನಲಾಗೋಣ ಐದು ಒಂಚೂರು ಜಾಸ್ತಿ ದಿಗಿನಲಾಗೋಣ ಈರೆಗೆ ಯಕ್ಷನ ವೇಷ ಬರ್ಪುಣು ಗರುಡನ ವೇಷ ಬರ್ಪುಣು ಒಂದು ವೇಷ ಪುರ ಒಂಚೂರು ಜಾಸ್ತಿ ದಿಗಿನಲಾಗೋಣ ಯಕ್ಷ ಪಿಂಗಲಕ್ಷಣ ಆ ವೇಷ ಮಾತು ಒಂಚೂರು ಜಾಸ್ತಿ ದಿಗಿನಲಾಗೋಣ ಐದು ಬಕ್ಕ ಮಹಿಷಾಸುರನ ಪ್ರವೇಶ ಬರ್ಪುಣು ಅವು ರಂಗಸ್ಥಳದ ಪಿದೆ ಹಿಡಿದು ಪ್ರವೇಶ ಮಹಿಷ ರಾಕ್ಷಸ ವೇಷದ ಮಾತ ಅವು ಆ ಮೂಜಿನ ಕಾಲದ ಬಕ್ಕ ಈರೆಗೆ ನಮ್ಮ ಶುಂಭನ ರಕ್ತ ಬೀಜನ ಪ್ರವೇಶ ಪುರ ಅನಗಿರೆ ನಾಲ್ನೇ ಕಾಲ ಪ್ರವೇಶ ಮಸ್ತ್ ಸ್ಪೀಡ್ ಉಪ್ಪು ಪ್ರವೇಶಿಸ್ತದೆ ಚಂಡದ ಕಲ್ನ ಚಂಡ ನಮ್ಮ ಕರೆಕ್ಟ್ ಚುರ ತುಯ್ಯಂದ ಅಬ್ಸರ್ವ್ ಮಲ್ತು ನಮ್ಮ ಗೊತ್ತಾಗ್ನು ನಾಲ್ನೇ ಕಾಲದ ಪ್ರವೇಶ ಚಂಡ ಮುಂಡೇರ್ನ ಪ್ರವೇಶ ಮಾತ್ರ ಮಸ್ತ್ ನಾಲ್ನೇ ಕಾಲದ ಪ್ರವೇಶ ಅಕಲ್ ಅಕಲ್ ರಡ್ ಸೈಡ್ ಹಿಡ್ದು ಬರ್ಪಿರ್ತದೆ ಅಪ್ಪ ರಂಗಸ್ಥಳದ ಪಿದೆ ಹಿಡ್ದು ಬತ್ತದ ಅಕಲ್ ಬೊಕ್ಕ
1: ರಂಗಸ್ಥಳದ
0: ಉಲಯ ಬತ್ತದ ಪ್ರವೇಶ
1: ಮಾಡ್ಬಿಟ್ಟು
0: ಪ್ರವೇಶ ಅನಗ ದಿದ್ದಗ ದಿದ್ದಗ ದಿದ್ದಗ ರಡ್ಡಾಂಗ ದೀಮ್ ಬಂದ ಪ್ರವೇಶ ಪಣ ಒಂಜೊಂಜಿ ತಾಳಗ ಒಂಜೊಂಜಿ ಪ್ರವೇಶ ಒಂಜೊಂಜಿ ಅಂದು ಅರ್ಥ
1: ಅರ್ಥ ಓಕೆ ಓಕೆ ಆ

0: പണ്ട തീർപ്പണ്ടർ ഒഞ്ചിനെക്കാല രണ്ടിനെക്കാല
1: ആ
0: മൂജിനെക്കാല പണ്ട് അക്കള് മറ്റു സ്വരട്ടി എച്ചി കമ്മി
1: ആ
0: അപ്പണതാണ്
1: അന്ത് അവ ഇത് ധീം കിട്ട കിട്ട തക്ക ഒഞ്ഞിന താളുപ്പിന ധീം കിട്ട കിട്ട തക്ക തരി കിട്ട കിട്ട തക്ക ഒഞ്ഞിന കാല പോപ്പൻ രണ്ടിനെ കാലം തന്നെ അവ ഒഞ്ചോ സ്പീഡ് ആകും ധീം കിട്ട കിട്ട തക്ക തരി കിട്ട കിട്ട തക്ക ധീം കിട്ട സുരുത്ത ദേവേന്ദ്രന ഇരുത്തു താളത്തു ഉയർന്ന ആ നാല് ഹെജ്ജ പാടുന്ന നമുക്ക് സരി തോജുൻ ದೇವೇಂದ್ರ ಏರ್ಪಾಡು ಧೀಮ್ ಕಿಟ್ಟ ಕಿಟ ಧೀಮ್ ಪನ್ಪಿನ ಅವು ದಸ್ತು ಹೆಜ್ಜೆ ಪನ್ ಅವೇನು ಮಿತ್ ದೆರ್ತದ ತರಿ ಕಿಟ ಕಿಟ ತಗ ಐಡದ ಬೊಕ್ಕವೇನು ತಿರ್ತಗ ಪಾಡು ಧೀಮ್ ಯಾಪಲ ದಸ್ತು ಹೆಜ್ಜೆ ಎಂದೇ ಪಾಡು ಅಂಚ ದೇವೇಂದ್ರನ ಸುರುತ್ತ ದಸ್ತು ಹೆಜ್ಜೆದ ಪ್ರವೇಶ ಆಯ್ ಬಕ್ಕ ಐಡದ ಬೊಕ್ಕ ಇರೇ ನೆಕ್ಸ್ಟ್ ಕೆಲವು ವೇಷ ಬರ್ಪಿಯರ್ ಅಡ್ನೇ ಕಾಲದ ಪ್ರವೇಶ ಮತ್ತೆ ಧೀಮ್ ಕಿಟ ಕಿಟತಕ್ಕ ತರಿ ಕಿಟತಕ್ಕ ಅಂಚ ಓಪನ್ ಮೂಜಿನ ಕಾಲ ಧೀಮ್ ಕಿಟ ಕಿಡತಕ್ಕ ತರಿ ಕಿಟ ಕಿಡತಕ್ಕ ಧೀಮ್ ಕಿಟ ಕಿಡತಕ್ಕ ಅಂಚ ನಾಲ್ನೇ ಕಾಲದಿರಿ ಮಸ್ತ್ ಸ್ಪೀಡ್ ಉಪ್ಪು ಧೀಮ್ ಕಿಟ ಕಿಡತಕ್ಕ ತರಿ ಕಿಟ ಕಿಡತಕ್ಕ ಧೀಮ್ ಕಿಟ ಕಿಡತಕ್ಕ ತರಿ ಕಿಡತಕ್ಕ ಅಂಚ ಓಪನ್ ಅವ್ಲಿರೇಗ ನಮ್ಮ ಕಾರು ಪೋಪಿನ ತೋಜು ನಂಡ ಇರೇಗ ಕರೆಕ್ಟ್ ಆದವೇನು ಅರ್ಥ ಮನ್ಪೇರ ಆಗುದು ಆ ಹೆಜ್ಜೆಲಿಂದ ಯಾಕಂಡ ವಾತ ಸ್ಪೀಡ್ ಉಪ್ಪು ತಾಳ
0: ಸುಮಾರು ಕೆಲವೊಂದು ತಾಳಲ್ಲಿ ಮತ್ತೆ ಕೇರೊಂದು ಇತ್ತೆ ಮಂಡ ಯಕ್ಷಗಾನದ ಚೂರು ಒಲ ವಿತ್ತು ನೆಂಕ್ಲೈನ ಅಂಚ ಈ ನಾಟ್ಯ ಅಭ್ಯಾಸ ತಾಳನೇ ಇಂಪಾರ್ಟೆಂಟ್
1: ತಾಳ ಇಂಪಾರ್ಟೆಂಟ್ ಇರಾಗ ತಾಳಡು ಅಷ್ಟ ತಾಳ ಬರ್ಪುಣ್ ತ್ರಿವಿಡ ತಾಳ ಬರ್ಪುಣ ಏಕ ತಾಳ ಬರ್ಪುಣ ಜಂಪೆ ತಾಳ ಅಂದ್ ಬರ್ಪುಣ ಈತ ತಾಳ ಒಪ್ಪುಣ ಅಂಚ ಆಯ್ಬಕ ಭೈರವ ಅಷ್ಟಕ ಅವಪುರ ಬರ್ಪುಣ ಭಾಗವತೇರಿಗ ಮತ್ತ ಅಕಲ ಪದ್ಯ ತಾಳ ಬರ್ಪುಣ ಅಕಲ ನಮ್ಮಕ್ ವಾ ತಾಳಡು ಆ ಪದ್ಯ ಕೊರ್ಪಿಯರ್ ತುಲೆ ಆ ತಾಳಡು ಕಲಾವಿದೇನೆ
0: ನಲಿಪ್ಯಾರೆ
1: ನಲಿಪ್ಯಾರೆ ಆಯ್ಬಕ ನಮ್ಮ ಏರು ಪದ್ಯಡ್ಲ ತಾಳ ಬರ್ಪುಣ ತ್ರಿವಿಡ ಅಂಚ ಮಾತ ಬರ್ಪುಂಡು ಏಕತಾಳ ಅಷ್ಟೋಡು ಬರ್ಪುಂಡು ರಡ್ಡು ಪದ್ಯ ಬರ್ಪುಂಡು ನಾವು ಭಾಗವತಿಯರ್ ಎಂಚ ಕೊರ್ಪೇರ ಅಂಚ ಬರ್ಪುಂಡು
0: ಓಕೆ ಇದು ಈ ಬಣ್ಣಗಾರಿಕೆ ಮಲ್ಪೋತೇನ ಈ ಬಣ್ಣಗಾರಿಕೆ ಮಲ್ಪುನಾಗ ನಂಗ್ ದುಂಬುದ ಬಣ್ಣಗಾರಿಕೆಗಳು ಅಥವಾ ಇತ್ತದ ಬಣ್ಣಗಾರಿಕೆಗಳು ಅದಾದ ಡಿಫರೆನ್ಸ್
1: ದುಂಬು ನಮ್ಮ ನಮ್ಮ ಎಂಚ ಮನ್ಪಿ ನಮ್ಮ ನ್ಯಾಚುರಲ್ ಕಲರ್ ಯೂಸ್ ಮಲ್ತೊಂದಿತ್ತ ಮತ್ತೆ ಎಂಗ್ಲೂ ನಮ್ಮ ಮೋನೆಗೆ ಬಣ್ಣ ಪಾಡ್ನಗಲ್ಲ ಸುರುಕಾದ ನಮ್ಮ ಬೊಲ್ದು ಪಾಡ್ದು ಮಂಜಲ್ ಪಾಡ್ದು ಕೈಕ್ ಕೆಂಪು ಪಾಡ್ದು ನಮ್ಮ ಪೂಜೆ ಹೊಂದಿತ್ತ ಮೋನೆಗೆ ಅಂಡ ಇತ್ತ ಅವು ಪೋತು ಎಂಗ್ಲ ಶುರು ಮನ್ಪಣ ಯಕ್ಷಗಾನಗ ಅವು ಇಜ್ಜಾಣ ಇತ್ತ ಇರೇಗ ನಮ್ಗೆ ರೆಡಿಮೇಡ್ ಕೇಕ್ ಮಾತ ಬರ್ಪುಣ್ ಸ್ಕಿನ್ ಕಲರ್ದ ಅವೇನು ನಮ್ಮ ಪಾಡ್ದು ಮಲ್ಪ ರೆಡಿಮೇಡ್ ಅದು ಬಕ್ಕ ಅವೇನು ಎಣ್ಣೆ ಇಡದ ಎಪ್ಪುಡು ಬಂದಿಜ್ಜಿ ನಮ್ಮ ಕುಂಟುಡು ವಚ್ಚಿಂದಲ್ಲ
0: ಈ ದುಂಬದ ಯಕ್ಷಗಾನದ ಪದ್ಧತಿಲ ಅತ್ತನ ಈ ಕಾಲಕ್ರಮೇಣ ಚುರುಚುರು ಚುರುಚುರೇ ಈ ಚೇಂಜಸ್ ಬತ್ತನ ಚಿತ್ತನ ಯಕ್ಷಗಾನ ಇತ್ತದ ಯಕ್ಷಗಾನ ಪದ್ಧತಿಗಳ ಈರ್ನ ಪ್ರಕಾರ ದಾದ ಡಿಫರೆನ್ಸ್ ಉಂಡು ಈರ್ನ ಈ 13 ವರ್ಷದ ಎಕ್ಸ್ಪೀರಿಯನ್ಸ್ ಪಂಡರ್ ಸೊ ಈ ದಾದ ಅವೆಟ್ಟೊಂಜಿ ಸಾಮ್ಯತ ತುಯ್ಯರ
1: ಯಕ್ಷಗಾನ ಪಂಡವು ಭಕ್ತಿ ಪ್ರಧಾನವೇನ ಕಲೆ ಅವನು ಏರೇ ಮಲ್ಪಾಡಿ ಇಲ್ಲದ ಕುಲ್ ಮಲ್ಪೊಂದಲ್ಲ ಒಂಜಿ ಸಂಘದ ಕುಲ್ ಮಲ್ಪೇರು ಬಂದ ಭಕ್ತಿ ಪ್ರಧಾನವಾದ ಮಲ್ಪುಣ ಅವೇನು ಅಂಚದು ಪುನಃ ಐಟ್ ನಮ್ಮ ಕೆಲವೊಂಜಿ ಬದಲಾವಣೆಯಲ್ಲಿ ಮಸ್ತ್ ಆದನ್ ಪಂಡ ಉಲೈ ಇರೇಗ ದುಂಬು ಗುರುಕುಲ್ ನಂಬರ ಮಸ್ತ್ ಪೋಡಿ ಎತ್ತನ್ ಭಾಗವತೇರೆ ಪ್ರಧಾನರಾದಿತ್ಯರು ಗುರುಕುಲ್ ಪ್ರಧಾನವಾದಿತ್ಯರು ಅಕುಲ್ ಪಂಡಿಲಕನೆ ವೇಷ ಆವಡು ಬಂದು ಅಂಚೆತ್ತನ ಅಕಲು ಎಂಚ ಪದ್ಯಗು ಕೊರ್ಪೇರು ಅಂಚೆನೆತ್ತ ಅಂಡ ಅವು ಕಾಲ ಬದಲಾವಂಬಾಯ್ತೀನಿ ಇತ್ತೆ ಪಂಡ ಕೆಲವೊಂದು ಕಲಾವಿದರು ಮಲ್ಲಾಕಲಾತಿಯರು ಅಂಚೆ ಕೆಲವೊಂದು ಕಲಾವಿದರೇ ಬೋಡ್ತಿಲಕ ಪದ್ಯ ಕೊರ್ರೆ ಒಪ್ಪುಂಡು ಆತ ಮಾತೊಪ್ಪುಂಡು ಪಂಡ ಮಸ್ತ್ ಬದಲಾವಂದು ಬೈದ್ರು ಅಂಡ ಏತು ಪಂಡಲ ಇರಿಗ ಆ ಕಲೆ ಹೆಂಚಿನ ಪಂಡವು ನಮ್ಮ ತುಳುನಾಡು ನಮ್ಮ ದೈವಿಕ ಕಲೆಯಿಂದೇ ನಮ್ಮ ದೈವಿಕ ಕಲೆಯಿಂದೇ ಬನ್ನೋಡ್ ದೇಪಂಡ ನಮ್ಮ ಯಕ್ಷಗಾನ ಮನ್ಪುಣು ಜನಕುಲ್ ತೂಪೇರು ಬಂದ ಮನ್ಪುಣತ್ ನಮ್ಮ ಏನಿಕ್ಕಿಲ್ಲ ನಮ್ಮ ತೂಪ ನಮ್ಮ ಯಕ್ಷಗಾನ ಮಲ್ಪುಣು ನಮ್ಮ ಇತ್ತ ಕಟೀಲ್ದ ಯಕ್ಷಗಾನ ಒಂಜಿ ಮಲ್ಪೇ ಬಂದ ಅಂಡ ಇಲ್ಲದೆ ಆಯ ತೂಪಿನ ಅವಳದು ಅಪ್ಪೆ ಬ್ರಾಹ್ಮರಿಯನ್ನ ಯನ್ನ ಇಲ್ಲದೆ ಸೇವೆನ ಆರ್ದೆ ತೊಂದು ಏನಿಕ್ಕಿಲ್ಲ ಎಂಗ್ಲು ಪೊರ್ಕೋಡಿ ದೇವಸ್ಥಾನ ಎಂಗ್ಲು ಆಟ ಮಲ್ತೊಂದಿಲ್ಲ ಅನ್ಪಂಡ ಆ ಊರುಡು ಜನಪತ್ತದ ಎಂಗಲ್ ಆಟ ತೂಪೇರಂದ ಮನ್ಪುಣತ್ ನಮ್ಮ ಸೇವೆ ಏನಿತ್ತಂದ್ರೆ ಶ್ರೀ ಸೋಮನಾಥೇಶ್ವರ ದೇವೇರ ಎಂಗಲ್ನ ಆಟ ತೂಪೇರ ಬಂದ್ ಅವು ಮೂಲವಾದ ಅಂಚೆನೆ ಶುರುವಾತಿನ ಅಂಡ ಇತ್ತ ಪ್ರತಿ ಒಂದಿಲ್ಲ ಆಡಂಬರಣೆ
0: ಆತನ
1: ಮಲ್ಪವನ ಎಲ್ಲ ಕುಡೋರಿ ಇಲ್ಲಾಡ್ದು ಎಣ್ಣೆ ಇಲ್ಲದ ಆಟ ಬಾರಿ ಗೌಜಿ ಡೌಡ್ ಬಂದು ಉಪ್ಪುಂಡು
0: ಜಗಮಗಪುರ ಜಾಸ್ತಿ ನೆಟ್ಟೆ ಎನ್ನ ಜಾಸ್ತಿ
1: ನಾನು ರಡ್ಡ ಕಂಬುಗ್ ಮಲ್ಲಿಗೆ ಬಾರ್ದೆ ಅಂದ ಹಾಕಲು ನಾಲ್ ಕಂಬುಗ್ಲ ಅಂಚ ಉಪ್ಪುಂಡು
0: ಅಂಚ ವಿಷಯ ಹಿಂದೂತೆ ಈತಂಜಿ ಯಕ್ಷಗಾನದ ವಿಷಯ ಆಡ್ದಾಡ ನನ್ನ ಸುರು ಮಲ್ಪುಣಿ ಇರ್ನ ಸಮರ ಕಲೆ ಅಂದ್ರೆ ಬಂಡಾರ ಏಪ ಇರ್ನ ಕಲ್ತನ ಪ್ರಕಾರ ಸಮರ ಕಲೆ ಕಲ್ತಾರ ಗೊತ್ತು ಈ ಸಮರ ಕಲೆ ಪಂಡದ ಆದ ಆಕ್ಚುಲಿ ಬಕ್ ಈ ಸಮರ ಕಲೆ ಒಲ್ಪ ಸೃಷ್ಟಿ ಆಂಡ್ ಇವ್ ಎಂಚ ಆಂಡ್ ಎಂಚ ದುಂಬರಿ ಒಂದು ಪೂ ಉಂಡು ಅವು ಹೆಂಚಿನ ವಿಷಯ
1: ಯಾನ್ ಕಲ್ದಿನಿ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಬಂದವೆ ಸಮರ ಕಲೆ ಇಂಗ್ಲಿಷ್ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಅಂದ್ ಬನ್ಪ ಅಂಡ ನಮ್ಮ ಊರುಡು ಇತ್ತಿನೇ ಕಲೀನಿ ಎಂಗುಳು ಕಲ್ದಿನ್ ಅಂಡ ಇತ್ತೆ ಅವು ಬೈದಿನ ಅಮೇರಿಕ ಅಮೇರಿಕನ್ ಸ್ಪೋರ್ಟ್ಸ್ ಆಯ್ತ ಬ್ಯಾಕ್ ಗ್ರೌಂಡ್ ಹೊಡೆದ ಅವು ಇತ್ತ ಪೀರ ನಮ್ಮ ದೇಶಕ್ಕೆ ಬೈದಿನ ಅಂಡ ಒಂದೇತ ಮೂಲ ಹೋಲ್ಪುಂದ ಏನ ನಮ್ಮನೆ ತುಳುನಾಡು ನಮ್ಮ
0: ಅವಿಂಚ ಪಂಡ ಇತಿ ನಮ್ಮ ತುಳುನಾಡು ಇರ್ತದ ಅಮೇರಿಕಾ ಇತ್ತು ಅಮೇರಿಕಾದ ಪಿರ ಇಡೆ ಬತ್ತನ ಬರ ಬಂಡಾರ ಅಂಚ ಸೊ ಮೂಲ ತುಳುನಾಡು ಇಂಚ
1: ತುಳುನಾಡು ಇಂಚ ಅಂದ್ಗೆ ನಮ್ಮ ಮಾತೆರೆಗಳು ಗೊತ್ತಪ್ಪ ನಮ್ಮ

0: ತುಳುನಾಡದ ಸೃಷ್ಟಿಗೆ, ತುಳುನಾಡದ ಜ್ಞಾನಗೂ ಒಂದು ವ್ಯಕ್ತಿ ಕಾರಣ ಅಂದ್ಕೊಂಡು ಭಾರ್ಗವರಾಮೇರ್
1: ಪರಶುರಾಮೇರ್
0: ಆ ಪರಶುರಾಮೇರ್ ಸೃಷ್ಟಿನ ಅರ್ನ ಜ್ಞಾನ ಸೃಷ್ಟಿದ ಭೂಮಿ ಅಂತ ದೇವಣ್ಣ ದುಂಬುದ ಕಾಲೋಡು ಆರು ಈ ಮಣ್ಣಿಗೆ ಬತ್ತದು ಮುಲ್ಪದ ಜನಕ್ಕಳಿಗೆ ಕಲರಿ ಪೊಯಿಟ್ಟು ಬಂದ್ವಿ ಒಂಜಿ ವಿದ್ಯೆಯನ್ನು ಕಲ್ಪೈರ್ ಆಯ್ತು ಪುದರು ತುಳುನಾಡನ್ ಕಲರಿ ಬಂದ್ ಆ ವಿದ್ಯೆಯನ್ನು ಕಲ್ತದ್ದು ನಮ್ಮ ಜನಗಳು ನಮ್ಮ ಹಿರಿಯ ಕುಲ ಆದಪ್ಪು ನಮ್ಮ ಕೋಟಿ ಚೆನ್ನೈರ ಆದಪ್ಪು ದೇವಪುಂಜರ ಆದಪ್ಪು ಮಕ್ಕಳು ಮಾತೇ ಇರಲ್ಲ ಈ ಕಲೆಯನ್ನು ಕಲ್ತಿದ್ದೀನಿ ನಕ್ಕಳು ತುಂಬದ ಗರಡಿಡ್ಡು ಒಂದು ಕಲೆಯನ್ನು ನಮ್ಮ ತುಳುನಾಡದ ಕಲೆ ಕಲ್ಪ ಹೊಂದಿತ್ತು ನಮ್ಮ ಹಿರಿಯ ಕುಲು ಯುದ್ಧಗು ಪೋಪಿನಂಚಿನ ಸಂದರ್ಭಡು ಈ ಕಲೆ ನಕಲು ಅವೇನು ಯುದ್ಧೋಡು ಬಳಸ ಹೊಂದಿತ್ತೆ ಅವು ಕಾಲಾನಂತರದಾದ ಅನ್ಕೊಂಡು ನಾವು ಪ್ರತಿಯವರೆಗ್ಲ ಅವನ್ನು ಕಲ್ಪರಾಯಿ ಪ್ರತಿಯೊಬ್ಬರೆಗ್ಲ ಯುದ್ಧದ ಯುದ್ಧೋಡು ಹಿರಿಯ ಕುಲು ಕೆಲವೇ ತೀರು ಒಂದು ಬತ್ತೀರು ಗುರುಕುಲು
1: ಒಂದು
0: ಬತ್ತ ಅವು ಅಂಡ ಕೆಲವೊಂದು ಜಾಗಡವು ಕಂಟಿನ್ಯೂ ಓಲ್ ಪಣ್ಣ ನಮ್ಮ ಕಾಸರಗೋಡು ಕರೆದು ಕೇರಳಗೆ ಪೋಯಪ್ಪ ಅವು ಇತ್ತೆ ಅವೇ ನಮ್ಮ ತುಳುನಾಡನ್ ಕಲರಿಯೇ ಅಲ್ಪ ಕಲರಿ ಪೊಯ್ಯೋಟು ಅದು ಐತನೆ ಕೆಲವು ವಿದ್ಯೆಲ್ ಪುರ ಅಲ್ಪ ಮಲ್ಲ ಇನ್ಸ್ಟಿಟ್ಯೂಷನ್ ಮಲ್ತದ ಅಲ್ಪ ಕಲ್ಪ ಅವೇ ವಿದ್ಯೆ ದುಂಬದ ಕಾಲೋಡ್ಲ ಇತ್ತನ್ ಅವು ಹೆಂಚಿನ ನಮ್ಮ ತಮಿಳು ರಾಜರಾಯಂತನ ಬೋಧಿ ಧರ್ಮ ಅನ್ಬಂಟು ಒಂದು ವ್ಯಕ್ತಿ ಅವೇನು ಆರು ದೇಶಾಂತರ ಸಂಚಾರ ಪೋಪಿನಂಚಿನ ಪೊಡ್ತು ಚೀನಾ ದೇಶಗ ಆರು ಪೋಪಿ ಚೀನಾ ದೇಶಗ ಪೋದು ಅಲ್ಪ ಆರು ಅಲ್ಪದ ಜನಕ್ಕಳಿಗೆ ಭಾರಿ ಅನ್ಯಾಯ ಒಂದು ಪೊಡ್ತುಗ ಆರು ಅಲ್ಪದ ಜನಕ್ಕಳಿಗೆ ಆ ವಿದ್ಯೆನ ಕಲ್ಪವನ್ ಅಂದ್ರೆ ಕಲರಿಯನ್ನು ಕಲ್ಪವನ್ ಅಕುಲ ಅವೇನು ಅರೆನು ಬೋಧಿ ಧರ್ಮರ್ನ ಕಾಲಾನಂತರವಾದ ಆರ ಅಕಲ ಅರೆನ ಆರಾಧನೆ ಮಲ್ತೊಂದು ಆ ಕಲೆನ ಆರಾಧನೆ ಮಲ್ತೊಂದು ಬತ್ತದ ಅಕಲ ಅಲ್ಪ ಶಾವುಲಿನ ಪನ್ಪಿನ ಒಂಜಿ ಮಂದಿರವನ್ನು ಕಟ್ಟದು ಅಲ್ಪ ಕುಂಫು ಪಂದವೇನು ಕಲ್ತೊಂದು ಬತ್ತೆ ನೆಕ್ಸ್ಟ್ ವರ್ಷ ಅನ್ಪಂದ್ ಪುದರ್ ಬದಲ್ ಮಲ್ತದ ಆರೇನ್ ಮಸ್ತ್ ಮಾಡಿಫೈ ಮಲ್ತಿತ್ತೆ ಸ್ಪೋರ್ಟ್ಸ್ ಪಣ ಅಪಘಾತ ಕಾಲಗೊಂದು ಸ್ಪೋರ್ಟ್ಸ್ ನಮ್ಮ ಬದುಕೋಡು ಪಂದ ನಮ್ಮ ಹೋರಾಟ ಮಲ್ತೊಂದಿತ್ತಿನ ಕಲೆ ಅಂಚ ಶಾವಲಿನ್ಗೆ ಪೋಂಡು ಅಲ್ಪರ್ದು ಚೀನಾ ದೇಶೋಡು ಪಸರಿ ಸೋಂಬತ್ತ ಅಂಚನೆ ಬೇತೆ ಬೇತೆ ದೇಶಗೂ ಬೇತೆ ಬೇತೆ ರೀತಿ ಅದು ಈ ಸಮರ ಕಲೆ ಪಸರೊಂ ಪೋಂಡು ಐದು ಬಕ್ಕದಾದ ಅನ್ಕೊಂಡು ಅಮೇರಿಕಾದ ಅಮೇರಿಕಾದ ಏನ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ ಸ್ಪೋರ್ಟ್ಸ್ ಅದೇ ತೊಂಡೆ ಈಗ ನಮಗ ಬ್ರಿಟಿಷರ್ನ ಮಾತ ದಾಳಿ ಮಾತ ಆಯ್ಬಕ್ಕ ಹೆಂಚಿನ ನಮ್ಮ ರಾಜ್ಯರ್ನ ಆಡಳಿತ ಕಮ್ಮಿ ಆಯ್ಬಕ್ಕ ಪ್ರತಿ ಒಂದು ದೇಶಡ್ಲ ಪೊಲಿಟಿಕಲ್ ಪವರ್ ಬರ್ತಾನೆ ಪಾಲಿಟಿಕ್ಸ್ ಸ್ಟಾರ್ಟ್ ಆಯ್ಬಕ್ಕ ಯುದ್ಧೋಲ್ ಮಾತ ಕಮ್ಮಿ ಆಡ ಆ ಯುದ್ಧದ ನಮ್ಮ ರೀತಿ ಬದಲಾವ್ ತುಂಬ ನಮ್ಮ ಕತ್ತಿಡ್ ಮತ್ತೆ ಯುದ್ಧ ಮಲ್ತು ಅಂತ ಮಿಸೈಲ್
1: ಅಂಚ
0: ಆ ಯುದ್ಧದ ರೀತಿ ಬದಲಾವೊಂದು ಬಂದಾಗ ಓ ನಮ್ಮ ಯುದ್ಧ ಕಲೆ ಬಂದು ಕಲ್ತೊಂದು ಬತ್ತ ಅವೇನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡ್ತೇವೆ ಅಮೇರಿಕಾಡ್ ಎಂಚಬಂಡೆ ಯು ಎಫ್ ಸಿ ಬಂದು ಮಲ್ಲ ಸಂಸ್ಥೆ ಓಪನ್ ಆಂಡ್ ಅಲ್ಟಿಮೇಟ್ ಫ್ಲೈಟ್ ಫೈಟ್ ಕ್ಲಬ್ ಬಂದು ಸೊ ಅವಳೇನ ಮಲ್ತೀರ್ಗೆ ಅಂದ್ರೆ ಬೇತೆ ಬೇತ ದೇಶದ ಇಂಟರ್ನ್ಯಾಷನಲ್ ಲೆವೆಲ್ ಅಡಿ ಬೇತೆ ಬೇತ ದೇಶ ಅಡಿತಿನ ಫೈಟರ್ಸ್ನ ಕ್ಲೇ ಮಾತ ಅಲ್ಪಾಕ ಅಂತದ್ದು ಆಕ್ಲಿಗೆ ಮೇಜರ್ ಅದು ನಾಲ್ ಸ್ಪೋರ್ಟ್ಸ್ ಕೊರ್ಪೇರ್ ನಾಲ್ ಸ್ಪೋರ್ಟ್ಸ್ ಒಂಜಿ ಒಂಜಿ ರಿಂಗ್ ದೊಲೆ ಗೊಬ್ಬರ ಐಟ್ ಮೇಜರ್ ಅದು ಬಾಕ್ಸಿಂಗ್ ಕಿಕ್ ಬಾಕ್ಸಿಂಗ್ ಐಟ್ ಬೊಕ್ಕ ಇರೇಗ್ ಬಿ ಜೆ ಜೆ ಬಂದು ಬ್ರೆಜಿಲಿಯನ್ ಜುಜುತ್ಸು ಬಂದು ಸೊ ನೆಟ್ ಎಂಜಮಣ ಲಾಕಿಂಗ್ ಮಲ್ಪರಪ್ಪಣ್ಣ ಚೋಕ್ ಮನ್ಪರಪ್ಪಣ್ಣ ಐಡ್ದು ಬೊಕ್ಕ ನೆಕ್ಸ್ಟ್ ಕುಸ್ತಿ ನಮ್ಮ ಇಂಡಿಯಾದ ರಸ್ಲಿಂಗ್ ಎಂಜೊಂಡು ತುಲೆ ಸೊ ಈ ನಾಲ್ ಸ್ಪೋರ್ಟ್ಸ್ ಆ ಒಂಜಿ ಮಲ್ತದ್ದು ಎಮ್ ಎಮ್ ಎ ಪಂದು ಮಲ್ತದ್ ಆ ರಿಂಗುದಲ್ಲೇ ಬಿಟ್ಪೇರ್ ರೆಡ್ ಜನ ಪ್ಲೇಯರ್ ನಕ್ಕೆ ನೆಟ್ ಫೈನಲ್ ಅದು ಎಂಜಾಂಬಣ್ಣ ಕೌಂಟ್ ಆಪಿನ್ ನಮ್ಮ ಏತ್ ಅಟ್ಯಾಕ್ ಮನ್ಪೋ ಒಂಜಿ ಅಪೋನೆಂಟ್ ಪ್ಲೇಯರ್ಗೆ ಅವು ಮೇಯ್ನ್ ಆಪಣ ಇಜ್ಜಿಂದ ಅಂಡ ನಮ್ಮ ಅಟ್ಯಾಕ್ ಮಲ್ತಿನ ಪೆಟ್ಟಿಗೆ ಆಯ್ ಬೂರಿ ಎಂದ ಅವ್ಳು ನಾಕ್ಔಟ್ ಆಯ್ದ ಲಕ್ಕೆರಾಯ್ಜಿ ಯಾನ್ ವಿನ್ನರ್ ಆಪ ಇಜ್ಜಿಂದ ಅನ್ಬಂಡಿದ್ದೆ ಬ್ರೆಜಿಲ್ ಜುಜುತ್ಸು ಬಂದ್ ಬ್ರೆಜಿಲಿಯನ್ ಜುಜುತ್ಸು ಬಂದು ಅವ್ಳು ಲಾಕ್ ಮನ್ಪಾರೆ ಸೊ ಯಾನ್ ಲಾಕ್ ಮಲ್ತದ ಲಾಕ್ ಬುಡ್ಪಾಯ್ರಾಯ್ಜ ಅನ್ಕಾನ್ಶಿಯಸ್ ಆಯ್ಪ್ ಅಂದ ಉಲ್ಲ ಯಾನ್ ವಿನ್ನರ್ ಸೊ ನಮ್ಮ ನೆಟ್ಟಿ ನಾಲ್ ಟೈಪ್ ಬಿಡು ವಿನ್ನರ್ ಅವ್ಲಿ ನಮ್ಮ ಜಾಸ್ತಿ ಅಟ್ಯಾಕ್ ಮಲ್ತದ ಪಾಯಿಂಟ್ ಇರೋದು ಅವು ಆ ಗೇಮ್ ಅಮೇರಿಕಾ ಇತ್ತಿನ ಐದು ಬಕ್ಕ ಇಂಡಿಯಾ ಗ್ಲಾ ಬತ್ತ ನಮ್ಮ ಬಾಕ್ಸಿಂಗ್ ಮತ್ತು ದುಂಬೆ ಬತ್ತಿತ್ತು ಸೊ ಅಂಚೆನೆ ಬಾಕ್ಸಿಂಗ್ ಕಿಕ್ ಬಾಕ್ಸಿಂಗ್ ದೊಟ್ಟಿಗೆ ಈ ಎಮ್ ಎಮ್ ಎಲ್ಲ ಇಂಡಿಯಾಗೆ ಬತ್ತನು ಸೊ ಇಂಡಿಯಾ ಡಿತ್ತ ಕೆಲವೊಂಜಿ ಮುಜಿನಾಲ್ ಕೊಟ್ಟಿಡ್ ಮಲಮಲ್ಲ ಇಂಚೆನೆ ಮ್ಯಾಚ್ ಆಪನ್ ನಮ್ಮ ಕರ್ನಾಟಕಡು ಬ್ಯಾಂಗ್ಳೂರು ಒಂಜಿ ಕೊಟ್ಟಿಡ್ ಮ್ಯಾಚ್ ಆಪಂಡು ಅವೇನು ಬುಡುಂಡ ಮಾತ ಕರ್ನಾಟಕದ ಪಿದೇ ಡ್ಯಾಪಿನ್ ಓಲ್ಕೆಂಡಿ ರೇ ಮುಂಬೈ ಡಾ ಮುಂಬೈ ಎಲ್ಲಿ
1: ಪ್ರಸಿದ್ಧ ಕೆಲವೊಂದು
0: ಆಯ್ದು ಬೊಕ್ಕ ಇತ್ತ ಪಂಡ ಕೆಲವೊಂದು ಫೇಮಸ್ ಮೂವಿ ಸೆಲೆಬ್ರಿಟಿ ನಕುಲ್ ಮಾತ ಒಂದು ಇನ್ಸ್ಟಿಟ್ಯೂಷನ್ ಅಂದೇ ತೊಂದು ಅಕಲ್ನ ಎಂಜಿನ ಅಕಲ್ ಅಂಡರ್ ಅಕಲ್ ಅಂತ ಕಾಸು ಪಾಡ್ದು ಮಲ್ಲ ಮಲ್ಲ ತಂಡಲ್ ಏನ್ ಮಲ್ತದ ಕೆಲವೊಂದು ಪ್ಲೇಯರ್ ನಕಲೆ ಸ್ಪಾನ್ಸರ್ ಮಲ್ತದ ಇದ ನಮ್ಮ ಇಂಡಿಯಾ ಡಾಪಿನ ಮಲ್ಲ ಫೈಟ್ ಕ್ಲಬ್ ಎಮ್ ಎಫ್ ಎನ್ ಬಂದ ಅಪ್ಪ ಡೆಲ್ಲಿ ಅವು ಇರೇಗ ನಮ್ಮ ಜಾಕಿ ಶ್ರಾಫ್ ಮೂವಿ ಆಕ್ಟರ್ ಆರ್ ನಮಗೆ ಟೈಗರ್ ಶ್ರಾಫ್ ಬಕ್ಕ ಅರ್ನ ಅಕ್ಕ ಕೃಷ್ಣ ಶ್ರಾಫ್ ಅಕುಲ್ ಮಲ್ತೊಂದು ಬತ್ತಿನ ಅಂಚಿನ ಒಂಜಿ ಫೈಟ್ ಕ್ಲಬ್
1: ಈ ಒಂಜಿ ಸಮರ ಕಾಲನ್ನು ಪತ್ತೊಂದು ಈರ್ದಾದ ನೆಟ್ಟು ಸಾಧನೆ ಮಲ್ತಾರೆ
0: ಯಾರ್ನ ಒಂದೇ ಸೇರ್ನಿ 2018 ಹಿಡಿದು ಬೊಕ್ಕ ಯಾನ್ ಸೇರ್ನಿ ಕಾಲೇಜ್ ಹಿಡಿದು ಎನ್ನ ಸೆಲೆಕ್ಷನ್ ಆಯ್ನಿ ಅಂಚ ಅಲ್ಪಡ್ದು ಬೊಕ್ಕ ಯಾನ್ ಫಸ್ಟ್ ಆಜಿ ವರ್ಷ ಸ್ಟೇಟ್ ಲೆವೆಲ್ಗೆ ಒಬ್ಬದಿತ್ತೆ ಸ್ಟೇಟ್

0: ಲೆವೆಲ್ ಹೋಗ್ಬೋದು. ಫಸ್ಟ್ ನಮ್ಮ ಮೈಸೂರು ಝೋನ್ ಲೆವೆಲ್ ಬಂದಾಪುಂಡು, ಫಸ್ಟ್ ಡಿಸ್ಟಿಕ್ ಲೆವೆಲ್ ಆದ್ರೆ ಡಿಸ್ಟಿಕ್ ಗೋಲ್ಡ್ ಮೆಡಲ್ ತೆತ್ತಂದಂಡ ಇರೆಗ್ ಮೈಸೂರು ಝೋನ್ ಲೆವೆಲ್ ಸೆಲೆಕ್ಷನ್ ಆಪುಂಡು. ಅಲ್ಪೊಂಜಿ ನಾಲ್ಕೈದು ಡಿಸ್ಟಿಕ್ ಉಪ್ಪುಂಡು, ಅವಲ್ಲಿ ಅಲ್ತ ನಾಲ್ಕೈದು ಡಿಸ್ಟ್ರಿಕ್ದ ಪ್ಲೇಯರ್ ನಕುಲ್ ಬರ್ಪೇರು. ಅಲ್ಪ ವಿನ್ ಆನಂದ ನಮಗೆ ಕರ್ನಾಟಕ ಸ್ಟೇಟ್ ಲೆವೆಲ್ ಮುಟ್ಟ ಬರಪ್ಪುಂಡು. ಅವಳು ಇರೆಗ್ ನಾಲ್ಕು ಝೋನ್ ಉಡು ವಿನ್ ಆತಿನ ಪ್ಲೇಯರ್ ನಕುಲ್ ಬರ್ಪೇರು. ಅವಳು ಗೋಲ್ಡ್ ಮೆಡಲ್ ವಿನ್ ಆನಂದ ಇರೆಗ್ ನ್ಯಾಷನಲ್ ಲೆವೆಲ್. ಯಾನು ಬಾಕ್ಸಿಂಗ್ ಬೊಕ್ಕ ಉಷು ಬಂದುಪ್ಪುಂಡು ಕಿಕ್ ಬಾಕ್ಸಿಂಗ್. ಐಟಿ ಇರೆಗು ಮೈಸೂರು ಝೋನ್ ಲೆವೆಲ್ ಸ್ಟೇಟ್ ಲೆವೆಲ್ ಮುಟ್ಟ ಬೋತೆ, ನ್ಯಾಷನಲ್ ಲೆವೆಲ್ ಗೊಬ್ಬದಿಜ್ಜ. ಐದ್ ಬೊಕ್ಕ 2024 ಯಾನು ಎಮ್ ಎಮ್ ಎ ಕಲ್ತೆ. 24 ಬೊಕ್ಕ ಎಮ್ ಎಮ್ ಎ ಸ್ಟಾರ್ಟ್ ಮಾಲ್ತೆ. ಎಮ್ ಎಮ್ ಎ ಸ್ಟಾರ್ಟ್ ಮಾಲ್ತದೆ ಅವೇನು ಗೊಬ್ಬದಿತ್ತೆ. ಐದ್ ಬೊಕ್ಕ ಯಾನು 25 ಲಾಸ್ಟ್ ಇಯರ್ ದಪ್ಪಾಗ ಮಹಾರಾಷ್ಟ್ರ ನಡೆತಿನಂಚಿನ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅವು. ಅಲ್ಪ ಪೋದು ಅಲ್ಪ 56 ಬಿಲೋ ಕ್ಯಾಟಗಿರಿ ಹೆಂಗ್ ಗೋಲ್ಡ್ ಮೆಡಲ್ ಆತನ್.
1: ಯಕ್ಷಗಾನದ ಬಗ್ಗೆ ಇಟ್ಟು ಪುರ ಪಂಡರ್ ಐಡಿದ ಬಗ್ಗೆ ಈ ಸಮರ ಕಾಲದ ಬಗ್ಗೆ ಇಟ್ಲ ದೀರ್ಘವೇನ ಚಿತ್ರ ವಿವರಣಾತ್ಮಕ ಏನಂಚಿನ ಪಾತ್ರ ಕಥೆ ನಡಪದು ಕೊರಿಯಾರೆ ಇಂದು ಈ ಮಾತ ಸಾಧನೆ ಗಂಜಿ ರೇ ಗುಂಜಿ ಸ್ಫೂರ್ತಿ ಕೊರ್ ನಕ್ಲಿ ಏರು ನಕ್ಲೆ ಬಗ್ಗೆ ಇಟ್ಟು ಪಾತ್ರ ಪನ್ನೇ
0: ಪೂರ್ತಿ ಬಂಡ ಸುರುಕ ಅದು ಏನ ಇಲ್ಲದಕ್ಕಲ್ಲಿ ಹಿಂಗ ಕಾರಣ ಪ್ರತಿ ಒಂದು ವಿಷಯ ಪಪ್ಪ ಹಿಂಗ್ ಮಸ್ತ್ ಸಪೋರ್ಟ್ ಮಾಡಿದೆ. ಪ್ರತಿ ಏನ ಹೆಂಚಿನ ಮಲ್ಪುಂದಾಂಡ್ಲೆ ನಾನು ಉಂತಾದ ಜರ ಏನ ಪಪ್ಪ ಅದುಪ್ಪಡು ಏನ ಅಮ್ಮ ಇಲ್ಲದಕ್ಕಲು ಏನ ಮೇಗ್ಗೆ ಐಡದ ಬಕ್ಕ ಏನ ಗುರುಕುಲ್ ಪ್ರತಿ ಒಂದು ಸಾಧನೆಗಳು ಏನ ಗುರು ಆಯ್ನಕುಲ್ ಮಸ್ತ್ ಕಾರಣ. ಯಕ್ಷಗಾನ ಸಾಧನೆ ಮುನ್ಪುಡುಂದಾಂಡ್ಲೆ ಹಿಂಗಲ್ಲ ಗುರುಕುಲ್ ರವಿ ಅಲ್ಲ ಇವ್ರ ವರ್ಕ್ ಕಾರಣ. ಐಡದ ಬಕ್ಕ ಈ ಎಮ್ ಎಮ್ ಎಗ್ ಬರೋಡುಂದಾಂಡ ಆಕ್ಚುಲಿ ಏನ ಗುರುಡ್ದು ಜಾಸ್ತಿ ಕಾರಣ ಏನೊಂದು ಆತ್ಮೀಯ ಮಿತ್ರ ಇಲ್ಲ ಐಮನ್ ಬಂದ್. ಸೊ ಆರ್ ಮೊಹಮ್ಮದ್ ಐಮನ್ ಬಂದ್ ಯಾನ್ ಮಾರ್ಷಲ್ ಆರ್ಟ್ಸ್ ಎಂಟ್ರ ಏನ ಟೈಮ್ ಆರ್ ಹಿಂಗ್ ಕೋಚಿಂಗ್ ಕೊರೊಂದಿತ್ತೀರಿ. ಐಡ್ ಬಗ್ಗೆ ಇತ್ತೆ ಅರ್ನಡೆ ಇನ್ಸ್ಟಿಟ್ಯೂಷನ್ ಯಾನ್ ಒಂದು ಪ್ಲೇಯರ್ ಅದಲ್ಲ ಆರ್ತ ಓನ್ ಇನ್ಸ್ಟಿಟ್ಯೂಷನ್ ಮಲ್ದೇರ್ ಬಜಬೇಡಿ ಡ್ರ್ಯಾಗನ್ ಬಂದ್ ಅಂಚ ಅವೇ ಇನ್ಸ್ಟಿಟ್ಯೂಷನ್ ಯಾನ್ ಪ್ಲೇಯರ್ ಅದಲ್ಲ ಅಂಚ ಏನ ಪ್ರತಿ ಒಂದು ಹೆಜ್ಜೆಗಿಲ್ಲ ಆಕ್ಲು ಮಸ್ತ್ ಸಪೋರ್ಟ್ ಮಾಡಿದ್ರು.
1: ಸಪೋರ್ಟ್
0: ಇತ್ತಲ್ಲ ಇತ್ತಲ್ಲ ಎಂಕ್ಲು ಓಲ್ ಒಂದು ಮ್ಯಾಚ್ ಗೊಬ್ಬೋಡ್ ಬಂದಲ್ಲ ಎಂಗ್ಳಿಗೆ ಸುರುಕಾದ ಟ್ರೈನಿಂಗ್ ಆವಾಡು ಆಯ್ಬೇಕು ಆ ಮ್ಯಾಚ್ ಪೋಪಿನ ಬರ್ಪಿನ ಹೆಂಚಿನ ಎತ್ತನಲ್ಲ ಇತ್ತ ಪ್ರತಿ ಒಂದಿಲ್ಲ ತೂಪಿನ ಹಾಕುಲೆ ಆ ಕ್ಲಬ್ ಯಾನ ಗೊಬ್ಬದು ಇದ್ ಮಲ್ಲ ಪ್ಲೇಯರ್ ಅಂಚ ಆಕ್ಲೆ ಮಾತೇರಗ್ಲ ಒಂಜಿ ಸ್ವಲ್ಪ ಮೇಲೆ
1: ಥ್ಯಾಂಕ್ಸ್ ಅನ್ನೋದಲ್ಲ ಅಂಚ. ಓಕೆ ಎಂಕ್ಲೊಂಜಿ ಲೆಪ್ಪುಗು ಬತ್ತು ಇಡ ಮುಟ್ಟ ಬತ್ತು ಇರ್ನ ಈ ಸಮರ ಕಲೆ ಆವಾಡು ಯಕ್ಷಗಾನ ಆವಾಡು ಐತ ಬಗ್ಗೆ ಸಂಪೂರ್ಣ ಮಾಹಿತಿ ಕೊರಿಯರ್ ಪ್ರತಿ ಒಂದು ವಿಷಯ ಎಲ್ಲ ಪೂರ ಪಟ್ಟೊಂಡಾರೆ ಎಂಕ್ಲೊಟ್ಟಿಗೆ ಇಂದು ಎಂಕ್ಲೆಲ್ಲ ಮಸ್ತ್ ಖುಷಿ ಆಂಡ್ ಕೇರ್ನಕ್ಲೆಲ್ಲ ಮಸ್ತ್ ಖುಷಿ ಆದಿಪ್ಪುಂದು ಎನ್ ಜೊನ್ನ
0: ಅಂಚನೆ ಇನ್ನಿತ್ತ ಈ ಕಾರ್ಯಕ್ರಮಕ್ಕೆ ಏನಲ್ಲಿತ್ತದ ಎನ್ನ ಬಗ್ಗೆ ಕೇಂದ್ರ ಹೆಂಗ್ ಒಂದು ಅವಕಾಶ ಕೊರ್ನಂಚಿನ ಆಕಾಶವಾಣಿ ಬಕಾರ್ನ ತಂಡದಕ್ಲೆ ಮಾತ್ರ ಸೋಲ್ ಮೇಲೆ ಸಂದಾಯ್ತ.
1: ಧನ್ಯವಾಸ್ಮಿ ಧನ್ಯವಾಸ್ಮಿ. ಇನ್ನಿತ್ತ ಈ ಕಾರ್ಯಕ್ರಮ ಸುಜಾನ್ ಮೇರನೊಟ್ಟಿಗೆ ಪಾತ್ರ ಕತೆ ಕೇಂದ್ರ ಉಂದು ಇನಿತ್ತ ಜವನರ ಕಲಾ ಕಾರ್ಯಕ್ರಮ ನನದ ಕಾರ್ಯಕ್ರಮ ಕುಡೂರ ತಿಕ್ಕಗ ನಮಸ್ಕಾರ.

ಜವನೆರೆ ಕಲ ತುಳು ಯುವವಾಣಿ ಪ್ರಸಾರವಾಯಿತು. ಪ್ರಿಯ ಕೇಳುಗರೆ, ಗಮನಿಸಿ, 100.3 ಆಕಾಶವಾಣಿ ಟೆಲಿಕ್ವಿಜ್ ಇದೇ ದಿನಾಂಕ 26ರಂದು ಮಂಗಳವಾರ ರಾತ್ರಿ 9:30 10:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಮತ್ತು ಸಮಯ ಇದೇ ದಿನಾಂಕ 26ರಂದು ಮಂಗಳವಾರ ಬೆಳಗ್ಗೆ 11:30 to 12:30. ಮಂಗಳವಾರ ದಿನಾಂಕ 26ರಂದು ಬೆಳಗ್ಗೆ 11:30 to 12:30 ನೀವು ಕರೆ ಮಾಡಬಹುದು. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ ಸಂಖ್ಯೆ 0824. ನಮ್ಮ

ಮೊಬೈಲ್ ಸಂಖ್ಯೆ 8277038000. 100.3 ಆಕಾಶವಾಣಿ ಟೆಲಿಕ್ವಿಜ್, ನೀವು ಪಾಲ್ಗೊಳ್ಳಿ.

0: ಆಕಾಶವಾಣಿ ಮಂಗಳೂರು. ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಆರೋಗ್ಯಕರ ಆಹಾರ, ಸಮತೋಲನ ಮತ್ತು ತಿಳುವಳಿಕೆ, ಈ ಕುರಿತು ಯೆನಪೋಯ ವಿಶ್ವವಿದ್ಯಾಲಯದ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಇಲ್ಲಿ ಸಂಶೋಧನಾರ್ಥಿಯಾಗಿರುವ ವೈಷ್ಣವಿ ಎನ್ ಅವರಿಂದ ಭಾಷಣ.
1: ಇಂದು ನಮ್ಮ ಜೀವನ ಶೈಲಿ ವೇಗವಾಗಿ ಬದಲಾಗುತ್ತಿದೆ. ತಂತ್ರಜ್ಞಾನದ ಅಭಿವೃದ್ಧಿ, ಕೆಲಸದ ಒತ್ತಡ ಮತ್ತು ಸಮಯದ ಅಭಾವ, ಇವುಗಳ ಪರಿಣಾಮವಾಗಿ ನಮ್ಮ ದಿನಚರಿ ಹಾಗೂ ಆಹಾರ ಪದ್ಧತಿಗಳು ಗಮನಾರ್ಹವಾಗಿ ಬದಲಾಗಿವೆ. ಹಿಂದೆ ಜನರು ಹೆಚ್ಚು ದೈಹಿಕ ಚಟುವಟಿಕೆ ನಡೆಸುತ್ತಿದ್ದರೆ, ಇಂದಿನ ದಿನದಲ್ಲಿ ಬಹುತೇಕ ಕೆಲಸಗಳು ಕುಳಿತು ಮಾಡುವಂತಾಗಿವೆ. ಈ ಬದಲಾವಣೆಯ ನಡುವೆ ಒಂದು ಮಹತ್ವದ ಪ್ರಶ್ನೆ ಎದುರಾಗುತ್ತದೆ. ನಾವು ತಿನ್ನುತ್ತಿರುವ ಆಹಾರ ನಿಜವಾಗಿಯೂ ನಮ್ಮ ಆರೋಗ್ಯವನ್ನು ಕಾಪಾಡುತ್ತಿದೆಯೇ ಅಥವಾ ನಿಧಾನವಾಗಿ ಆರೋಗ್ಯವನ್ನು ಹಾಳು ಮಾಡುತ್ತಿದೆಯೇ ಎಂಬುದು. ಇಂದು ಭಾರತದಲ್ಲಿ ಮಧುಮೇಹ, ರಕ್ತದೊತ್ತಡ, ಹೃದಯ ಸಂಬಂಧಿತ ರೋಗಗಳು, ಅತಿಯಾದ ದೇಹದ ತೂಕ ಮತ್ತು ಇತರ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗಳು ವೇಗವಾಗಿ ಹರಡುತ್ತಿದೆ. ಇವು ಸಾಂಕ್ರಾಮಿಕ ರೋಗಗಳಂತೆ ಹರಡುವುದಿಲ್ಲ, ಆದರೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಗಳೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ. ಇಂದಿನ ದಿನದಲ್ಲಿ ದೇಶದ ಒಟ್ಟು ಸಾವುಗಳಲ್ಲಿ 60% ಹೆಚ್ಚು ಈ ರೋಗಗಳಿಂದಲೇ ಸಂಭವಿಸುತ್ತಿದೆ ಎಂಬುದು ಅತ್ಯಂತ ಆತಂಕಕಾರಿ ಸಂಗತಿಯಾಗಿದೆ. ಈ ಹಿನ್ನೆಲೆ ನಮಗೆ ಒಂದು ಸ್ಪಷ್ಟ ಸಂದೇಶ ನೀಡುತ್ತದೆ, ಅದು ಆರೋಗ್ಯಕರ ಜೀವನಕ್ಕಾಗಿ ಸರಿಯಾದ ಆಹಾರ ಪದ್ಧತಿಯ ಅನಿವಾರ್ಯವಾಗಿದೆ. ಈ ಸಮಸ್ಯೆಗಳ ಮೂಲದಲ್ಲಿ ಒಂದು ಪ್ರಮುಖ ಅಂಶ ಇದೆ, ಅದು ನಮ್ಮ ಆಹಾರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಮತ್ತು ಅಪೂರ್ಣ ತಿಳುವಳಿಕೆ. ಹಲವಾರು ಬಾರಿ ನಾವು ವೈಜ್ಞಾನಿಕ ಮಾಹಿತಿಗಿಂತ ಸಾಮಾನ್ಯ ನಂಬಿಕೆಗಳು, ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡುವ ಪರಿಶೀಲಿಸದ ಸಂದೇಶಗಳು ಅಥವಾ ಕೇಳಿಬರುವ ಸಲಹೆಗಳ ಮೇಲೆ ಹೆಚ್ಚು ಅವಲಂಬಿಸಿರುತ್ತೇವೆ. ಇದರ ಪರಿಣಾಮವಾಗಿ ನಾವು ಆಹಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಪ್ಪು ಆಯ್ಕೆಗಳನ್ನು ಮಾಡುತ್ತೇವೆ ಮತ್ತು ಅನವಶ್ಯಕವಾಗಿ ಕೆಲವು ಆಹಾರ ಪದಾರ್ಥಗಳನ್ನು ತಪ್ಪಿಸುತ್ತೇವೆ. ಇಂದಿನ ಕಾಲದಲ್ಲಿ ಸಾಮಾಜಿಕ ಮಾಧ್ಯಮಗಳು ನಮ್ಮ ಜೀವನದ ಒಂದು ಭಾಗವಾಗಿದೆ. ಆರೋಗ್ಯ ಮತ್ತು ಆಹಾರ ಬಗ್ಗೆ ಹಲವಾರು ಮಾಹಿತಿಗಳು ಅಲ್ಲಲ್ಲಿ ಹರಡುತ್ತಿವೆ, ಆದರೆ ಈ ಎಲ್ಲಾ ಮಾಹಿತಿಗಳೆಲ್ಲವೂ ಸರಿಯಾದವೂ ಅಲ್ಲ. ಪರಿಶೀಲಿಸದ ಫಾರ್ವರ್ಡ್ ಸಂದೇಶಗಳು ತ್ವರಿತ ಫಲಿತಾಂಶ ನೀಡುತ್ತವೆ ಎನ್ನುವ ಡಯಟ್ ಸಲಹೆಗಳು ಮತ್ತು ವೈಜ್ಞಾನಿಕವಾಗಿ ಆಧಾರವಿಲ್ಲದ ಮಾಹಿತಿ ಜನರನ್ನು ತಪ್ಪು ದಾರಿಗೆ ನಡೆಸಬಹುದು. ಉದಾಹರಣೆಗೆ, ಕೆಲವರು ಸಂಪೂರ್ಣವಾಗಿ ಒಂದು ಆಹಾರ ಗುಂಪನ್ನು ಬಿಡುವುದು ಅಥವಾ ಅತಿಯಾಗಿ ಕಡಿಮೆ ಆಹಾರ ಸೇವಿಸುವಂತೆ ಸಲಹೆ ನೀಡುತ್ತಾರೆ. ಇಂತಹ ಕ್ರಮಗಳು ದೇಹದ ಪೋಷಕಾಂಶ ಸಮತೋಲನವನ್ನು ಕೆಡಿಸಬಹುದು ಮತ್ತು ದೀರ್ಘಕಾಲದಲ್ಲಿ ಹಾನಿಕಾರಕವಾಗಬಹುದು. ಕೆಲವು ನಿರ್ದಿಷ್ಟ ರೋಗಗಳು ಅಥವಾ ಆರೋಗ್ಯ ಸಮಸ್ಯೆಗಳಿದ್ದರೆ ಮಾತ್ರ ತಜ್ಞರ ಸಲಹೆ ಮೇಲೆಗೆ ಇಂತಹ ಬದಲಾವಣೆಗಳನ್ನು ಮಾಡಬಹುದು. ಇಲ್ಲದಿದ್ದರೆ ಅಜಾಗರೂಕವಾಗಿ ಹರಿದಾಡುವ ಟ್ರೆಂಡ್ಗಳನ್ನು ಅನುಸರಿಸುವುದು ಆರೋಗ್ಯಕ್ಕೆ ಅಪಾಯಕಾರಿಯಾಗಿದೆ. ಅದರಲ್ಲೇ ಒಂದು ಸಾಮಾನ್ಯ ಉದಾಹರಣೆ ಎಂದರೆ, ಅನ್ನಕ್ಕಿಂತ ಚಪಾತಿ ಆರೋಗ್ಯಕರ ಎಂಬ ಅಭಿಪ್ರಾಯ ಜನರಲ್ಲಿ ವ್ಯಾಪಕವಾಗಿದೆ. ಈ ಮಾತು ಎಷ್ಟು ವ್ಯಾಪಕವಾಗಿದೆ ಎಂದರೆ, ಅನೇಕರು ಅನ್ನವನ್ನೇ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಭಾವಿಸುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಸಮಸ್ಯೆ ಅನ್ನದಲ್ಲಿ ಅಲ್ಲ. ಅನ್ನವು ಮತ್ತು ಚಪಾತಿಯು ಎರಡೂ ಕಾರ್ಬೋಹೈಡ್ರೇಟ್ ಮೂಲಗಳಾಗಿದ್ದು ಅವು ನಮ್ಮ ದೇಹಕ್ಕೆ ಶಕ್ತಿಯ ಮುಖ್ಯ ಮೂಲಗಳಾಗಿವೆ. ಅನ್ನ ಬೇಗ ಜೀರ್ಣವಾಗುತ್ತದೆ ಮತ್ತು ತಕ್ಷಣ ಶಕ್ತಿ ನೀಡುತ್ತದೆ. ಚಪಾತಿ ಸ್ವಲ್ಪ ನಿಧಾನವಾಗಿ ಜೀರ್ಣವಾಗುತ್ತದೆ. ಆದಾಗ್ಯೂ ಎರಡೂ ಕೊಡುವ ಶಕ್ತಿ ಅಥವಾ ಕ್ಯಾಲೋರಿ ಪ್ರಮಾಣದಲ್ಲಿ ಹೆಚ್ಚಿನ ವ್ಯತ್ಯಾಸವಿಲ್ಲ. ಹೀಗಾಗಿ ಅನ್ನವನ್ನು ಬಿಟ್ಟು ಚಪಾತಿ ತಿನ್ನುವುದರಿಂದ ಮಾತ್ರ ಆರೋಗ್ಯ ಸುಧಾರುತ್ತದೆ ಎಂಬುದು ವೈಜ್ಞಾನಿಕವಾಗಿ ಸರಿಯಲ್ಲ. ಇದೊಂದು ಕೇವಲ ಸಣ್ಣ ಉದಾಹರಣೆ ಅಷ್ಟೇ. ಇಲ್ಲಿ ಮುಖ್ಯವಾದದ್ದು ಪ್ರಮಾಣ ಮತ್ತು ಸಮತೋಲನ. ಯಾವುದೇ ಕಾರ್ಬೋಹೈಡ್ರೇಟ್ ಆಹಾರವನ್ನು ಅತಿಯಾಗಿ ಸೇವಿಸಿದರೆ ಅದು ಹೆಚ್ಚುವರಿ ಕ್ಯಾಲೋರಿಗಳಾಗಿ ದೇಹದಲ್ಲಿ ಸಂಗ್ರಹವಾಗುತ್ತದೆ. ಇದರ ಪರಿಣಾಮವಾಗಿ ತೂಕ ಹೆಚ್ಚಾಗುವುದು, ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಕಷ್ಟವಾಗುವುದು ಮತ್ತು

ಇತರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಅತಿಯಾದರೆ ಅಮೃತವು ವಿಷ ಎಂಬಂತೆ ಕಾರ್ಬೋಹೈಡ್ರೇಟ್ಗಳನ್ನು ಅತಿಯಾಗಿ ತೆಗೆದುಕೊಂಡರೆ ಅದು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು. ಆದ್ದರಿಂದ ನಾವು ತಿನ್ನುವ ಪ್ರತಿಯೊಂದು ಆಹಾರದಲ್ಲಿಯೂ ಮಿತಿಯನ್ನು ಪಾಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಒಂದು ಸಮತೋಲಿತ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬು ಅಂದರೆ ಫ್ಯಾಟ್ಸ್ ಜೊತೆಗೆ ವಿಟಮಿನ್ ಮತ್ತು ಖನಿಜಾಂಶಗಳು ಸಮರ್ಪಕ ಪ್ರಮಾಣದಲ್ಲಿ ಇರಬೇಕು. ಕಾರ್ಬೋಹೈಡ್ರೇಟ್ಗಳು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ. ಪ್ರೋಟೀನ್ ದೇಹದ ಕೋಶ ನಿರ್ಮಾಣ ಮತ್ತು ಪುನಶ್ಚೇತನಕ್ಕೆ ಸಹಾಯ ಮಾಡುತ್ತದೆ. ನಮ್ಮ ಆಹಾರದಲ್ಲಿ ಪ್ರೋಟೀನ್ ಪ್ರಮಾಣ ಸಾಕಷ್ಟು ಇರುವುದನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯ. ವಿಶೇಷವಾಗಿ ಸಸ್ಯಾಹಾರಿಗಳಲ್ಲಿ ಬೇಳೆ, ಕಡಲೆ, ಹಾಲು ಪದಾರ್ಥಗಳನ್ನು ಸಮರ್ಪಕವಾಗಿ ಸೇರಿಸಿಕೊಳ್ಳಬೇಕು. ಕೊಬ್ಬು ಅಂದರೆ ಫ್ಯಾಟ್ ದೇಹದ ಜೀವಕ್ರಿಯೆಗಳಿಗೆ ಅಗತ್ಯವಾಗಿದ್ದು ಹಲವಾರು ಹಾರ್ಮೋನುಗಳ ಸಮತೋಲನದಲ್ಲಿಯೂ ಪಾತ್ರವಹಿಸುತ್ತದೆ. ವಿಟಮಿನ್ ಮತ್ತು ಖನಿಜಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಬೇಕಾದರೂ ಅವು ದೇಹದ ಸರಿಯಾದ ಕಾರ್ಯನಿರ್ವಹಣೆಗೆ ಅತ್ಯಂತ ಮುಖ್ಯವಾಗಿದೆ. ಆದ್ದರಿಂದ ನಮ್ಮ ತಟ್ಟೆ ಯಾವಾಗಲೂ ಬಣ್ಣ ಬಣ್ಣದ ಕಾಮನೆ ಬಿಲ್ಲಿನಂತಿರಬೇಕು, ಏಕೆಂದರೆ ವಿಭಿನ್ನ ಬಣ್ಣದ ಆಹಾರ ಪದಾರ್ಥಗಳು ವಿಭಿನ್ನ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಸಮತೋಲಿತ ಆಹಾರವನ್ನು ಅರ್ಥ ಮಾಡಿಕೊಳ್ಳಲು ತಟ್ಟೆ ವಿಧಾನ ಅಂದರೆ ಪ್ಲೇಟ್ ಮೆಥಡ್ ಬಹಳ ಉಪಯುಕ್ತವಾಗಿದೆ. ತಟ್ಟೆಯ ಅರ್ಧವಾದ ತರಕಾರಿಗಳು ಮತ್ತು ಹಣ್ಣುಗಳಿಂದ ಕೂಡಿರಬೇಕು. ಉಳಿದ ಅರ್ಧವನ್ನು ಸಮಾನವಾಗಿ ವಿಭಜಿಸಿದರೆ ಒಂದು ಭಾಗ ಪ್ರೋಟೀನ್ ಮತ್ತೊಂದು ಭಾಗ ಕಾರ್ಬೋಹೈಡ್ರೇಟ್ ಇರಬೇಕು. ಈ ತಟ್ಟೆ ವಿಧಾನವು ನಮ್ಮ ಆಹಾರದಲ್ಲಿನ ಪ್ರಮುಖ ಆಹಾರ ಗುಂಪುಗಳನ್ನು ಸಮತೋಲನದಲ್ಲಿ ಸೇರಿಸುವುದನ್ನು ಸೂಚಿಸುತ್ತದೆ. ಕಾರ್ಬೋಹೈಡ್ರೇಟ್ಗಳು ಅನ್ನ, ಚಪಾತಿ, ರಾಗಿ, ಜೋಳ ಮುಂತಾದ ಧಾನ್ಯಗಳಲ್ಲಿ ದೊರೆಯುತ್ತದೆ. ಪ್ರೋಟೀನ್ಗಳು ಬೇಳೆ, ಕಡಲೆ, ಮೊಟ್ಟೆ, ಹಾಲು ಮತ್ತು ಮಾಂಸಾಹಾರ ಪದಾರ್ಥಗಳಲ್ಲಿ ದೊರೆಯುತ್ತದೆ. ತರಕಾರಿ ಮತ್ತು ಹಣ್ಣುಗಳು ವಿಟಮಿನ್, ಖನಿಜಾಂಶ ಮತ್ತು ನಾರು ಪದಾರ್ಥಗಳ ಮೂಲವಾಗಿದ್ದು ಜೀರ್ಣಕ್ರಿಯೆ ಸುಧಾರಣೆ, ಗಟ್ ಹೆಲ್ತ್ ಹಾಗೂ ರೋಗ ನಿರೋಧಕ ಶಕ್ತಿಗೆ ಸಹಾಯ ಮಾಡುತ್ತದೆ. ಪೋಷಕಾಂಶಗಳ ದೃಷ್ಟಿಯಿಂದ ನೋಡಿದರೆ ದಿನನಿತ್ಯದ ಆಹಾರದಲ್ಲಿ ಸುಮಾರು 50-60% ಕಾರ್ಬೋಹೈಡ್ರೇಟ್, 15-20% ಪ್ರೋಟೀನ್ ಮತ್ತು 20-30% ಕೊಬ್ಬು ಅಂದರೆ ಫ್ಯಾಟ್ಸ್ ಇರಬೇಕು. ಈ ರೀತಿಯಾಗಿ ಎಲ್ಲ ಗುಂಪುಗಳನ್ನು ಸಮತೋಲನದಲ್ಲಿ ಸೇರಿಸುವುದರಿಂದ ದೇಹಕ್ಕೆ ಅಗತ್ಯವಾದ ಎಲ್ಲ ಪೋಷಕಾಂಶಗಳು ಸಮರ್ಪಕವಾಗಿ ದೊರೆಯುತ್ತದೆ. ನಾವು ತಿನ್ನುವ ಆಹಾರ ಕೇವಲ ಹೊಟ್ಟೆ ತುಂಬಿಸುವುದಕ್ಕಲ್ಲ, ಅದು ದೇಹದ ಒಳಗಿನ ಕ್ರಿಯೆಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ನಾವು ತಿನ್ನುವ ಪ್ರತಿಯೊಂದು ಆಹಾರವು ರಕ್ತದಲ್ಲಿನ ಸಕ್ಕರೆಯ ಮಟ್ಟ, ಕೊಬ್ಬಿನ ಪ್ರಮಾಣ, ಹಾರ್ಮೋನುಗಳ ಸಮತೋಲನ ಮತ್ತು ದೀರ್ಘಕಾಲದ ಉರಿಯೂತ ಅಂದರೆ ಇನ್ಫ್ಲಮೇಷನ್ನ ಮೇಲೆ ಪರಿಣಾಮ ಬೀರುತ್ತದೆ. ಇಂದಿನ ಜೀವನ ಶೈಲಿಯಲ್ಲಿ ಹೆಚ್ಚುತ್ತಿರುವ ಸಂಸ್ಕರಿತ ಆಹಾರಗಳು ಅಂದರೆ ಪ್ರೊಸೆಸ್ಡ್ ಫುಡ್, ಅತಿ ಸಕ್ಕರೆ ಮತ್ತು ಕಡಿಮೆ ದೈಹಿಕ ಚಟುವಟಿಕೆಗಳು ದೇಹದ ಚಯಾಪಚಯ ಕ್ರಿಯೆಗಳನ್ನು ಅಸ್ತವ್ಯಸ್ತಗೊಳಿಸಿ ಮಧುಮೇಹ, ಹೃದಯ ರೋಗಗಳು ಮತ್ತು ದೇಹದ ಕೊಬ್ಬಿನ ಅತಿಯಾದ ಸಂಗ್ರಹಣೆಗೆ ಕಾರಣವಾಗಿದೆ. ಆಹಾರದ ಬಗ್ಗೆ ಮಹತ್ವ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಪೋಷಣ ತಜ್ಞರು ಅಂದರೆ ನ್ಯೂಟ್ರಿಷನಿಸ್ಟ್ ಅಥವಾ ವೈದ್ಯರ ಸಲಹೆ ಪಡೆಯುವುದು ಅತ್ಯಂತ ಅಗತ್ಯವಾಗಿದೆ. ವೈಜ್ಞಾನಿಕವಾಗಿ ಪರಿಶೀಲಿಸಿದ ಮಾರ್ಗದರ್ಶನವೇ ಸುರಕ್ಷಿತ ಮತ್ತು ದೀರ್ಘಕಾಲದ ಆರೋಗ್ಯಕ್ಕೆ ಸಹಾಯಕವಾಗುತ್ತದೆ. ಆದ್ದರಿಂದ ಯಾವುದೇ ಅನುಮಾನ ಇದ್ದಾಗ ಅಥವಾ ಹೊಸ ಡಯೆಟ್ ಕ್ರಮವನ್ನು ಆರಂಭಿಸುವ ಮೊದಲು ತಜ್ಞರ ಸಲಹೆಯನ್ನು ಪಡೆಯುವುದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಜಾಣ್ಮೆ ನಿರ್ಧಾರವಾಗಿದೆ. ಈ ಎಲ್ಲವನ್ನು ಗಮನಿಸಿದಾಗ ನಾವು ತಿನ್ನುವ ಆಹಾರದ ಪ್ರಮಾಣ ಮತ್ತು ಸಮತೋಲನ ಇನ್ನಷ್ಟು ಮಹತ್ವ ಪಡೆಯುತ್ತದೆ. ಆಹಾರದ ಬಗ್ಗೆ ಮಾತನಾಡುವಾಗ ನಾವು ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ಗಳ ಬಗ್ಗೆ ಮಾತ್ರ ಗಮನ ಕೊಡುತ್ತೇವೆ, ಆದರೆ ಕೊಬ್ಬುಗಳ ಮಹತ್ವವನ್ನು ಗಮನಿಸುವುದು ಅಗತ್ಯವಾಗಿದೆ. ಎಲ್ಲ ಕೊಬ್ಬುಗಳು ಕೆಟ್ಟದಲ್ಲ, ಕೆಲವು ಕೊಬ್ಬುಗಳು ನಮ್ಮ ದೇಹಕ್ಕೆ ಅವಶ್ಯಕವಾಗಿದ್ದು ಅವನ್ನು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಎಂದು ಕರೆಯಲಾಗುತ್ತದೆ. ಒಮೆಗಾ 3, ಒಮೆಗಾ 6 ಕೊಬ್ಬುಗಳು ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ, ಮೆದುಳಿನ ಕಾರ್ಯವನ್ನು ಸುಧಾರಿಸುವಲ್ಲಿ ಮತ್ತು ದೇಹದ ಉರಿಯೂತವನ್ನು ಅಂದರೆ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅಳಸಿ ಬೀಜ, ಚಿಯಾ ಬೀಜ, ಆಕರೋಟ್, ಇನ್ನಿತರ ಬೀಜಗಳು ಮತ್ತು ಒಣಹಣ್ಣುಗಳು, ಸಾರ್ಡಿನ್, ಮ್ಯಾಕ್ರಿಲ್, ಇಂಡಿಯನ್ ಸ್ಯಾಲ್ಮನ್ ಮುಂತಾದ ಮೀನುಗಳಲ್ಲಿ ಒಮೆಗಾ 3 ದೊರೆಯುತ್ತದೆ. ಸೂರ್ಯಕಾಂತಿ ಎಣ್ಣೆ, ಸೋಯಾ ಎಣ್ಣೆ, ಕಾರ್ನ್ ಎಣ್ಣೆ, ಕಡಲೆ ಎಣ್ಣೆ ಮತ್ತು ಬೀಜಗಳಲ್ಲಿ ಒಮೆಗಾ 6 ದೊರೆಯುತ್ತದೆ. ಒಮೆಗಾ 3 ಮತ್ತು ಒಮೆಗಾ 6 ಈ ಎರಡರ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ತಿನ್ನುವ ವಿಧಾನಕ್ಕೂ ಒಂದು ಕ್ರಮವಿದೆ. ಹಲವರು ಬೆಳಗಿನ ಉಪಾಹಾರವನ್ನು ತಪ್ಪಿಸುವ ಅಭ್ಯಾಸ ಹೊಂದಿರುತ್ತಾರೆ, ಕೆಲವರು ಮಧ್ಯಾಹ್ನ ಹೆಚ್ಚು ತಿನ್ನುತ್ತಾರೆ ಮತ್ತು ರಾತ್ರಿ ಭಾರಿಯಾದ ಊಟ ಮಾಡುತ್ತಾರೆ.
ಇದಕ್ಕೆ ಜೊತೆಗೆ ಮಧ್ಯಂತರ ತಿಂಡಿಗಳು, ಚಹಾ ಮತ್ತು ಕಾಫಿ ಸೇವನೆ ಹೆಚ್ಚಾಗಿದೆ. ಇಂತಹ ಅಸಮತೋಲಿತ ಆಹಾರ ಪದ್ಧತಿಗಳು ದೇಹದ ಮೇಲೆ ನಿಧಾನವಾಗಿ ಪರಿಣಾಮ ಬೀರುತ್ತದೆ ಮತ್ತು ದೀರ್ಘಕಾಲ

0: ದಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತದೆ. ಆಹಾರದಲ್ಲಿ ಪ್ರಮಾಣ ಮಾತ್ರವಲ್ಲ, ಸಮಯವೂ ಮಹತ್ವದ್ದಾಗಿದೆ. ಬೆಳಗಿನ ಉಪಹಾರ ದೇಹಕ್ಕೆ ದಿನದ ಪ್ರಾರಂಭಿಕ ಅಗತ್ಯವಾದ ಶಕ್ತಿಯನ್ನು ನೀಡುತ್ತದೆ ಮತ್ತು ಮೆಟಬಾಲಿಸಂ ಅನ್ನು ಸಕ್ರಿಯಗೊಳಿಸುತ್ತದೆ. ಅದನ್ನು ತಪ್ಪಿಸುವುದರಿಂದ ನಂತರ ಹೆಚ್ಚು ತಿನ್ನುವ ಸಾಧ್ಯತೆ ಹೆಚ್ಚುತ್ತದೆ. ಬಹಳ ಹೊತ್ತಿನವರೆಗೆ ಊಟ ಮಾಡದೇ ಇರುವುದರಿಂದ ದೇಹದ ಚಯಾಪಚಯ ಕ್ರಿಯೆಗಳು ಹಿಂದುಳಿಯುತ್ತದೆ. ಆದ್ದರಿಂದ ದಿನದಲ್ಲಿ 3 ಪ್ರಮುಖ ಊಟಗಳ ಜೊತೆಗೆ 1 ಅಥವಾ 2 ಸಣ್ಣ ಆರೋಗ್ಯಕರ ತಿಂಡಿ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳುವುದು ಉತ್ತಮ. ಆದ್ದರಿಂದ ಆಹಾರ ಆಯ್ಕೆ ಮಾಡುವಾಗ ಕೇವಲ ಏನು ತಿನ್ನಬೇಕು ಎಂಬುದಕ್ಕಿಂತ ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು ಮತ್ತು ಯಾವ ಆಹಾರವನ್ನು ಯಾವುದರ ಜೊತೆಗೆ ಸೇರಿಸಿ ತಿನ್ನಬೇಕು ಎಂಬುದನ್ನು ಗಮನಿಸುವುದು ಅತ್ಯಂತ ಮುಖ್ಯವಾಗಿದೆ. ದಿನಪೂರ್ತಿ ಸಮತೋಲನವಾಗಿ ಪ್ರೋಟೀನ್ಗಳನ್ನು ಹಂಚಿಕೆ ಮಾಡಿಕೊಂಡು ತಿನ್ನುವುದು, ನಾರು ಪದಾರ್ಥಗಳನ್ನು ಹೆಚ್ಚಾಗಿ ಸೇರಿಸಿಕೊಳ್ಳುವುದು, ಉತ್ತಮ ಕೊಬ್ಬುಗಳನ್ನು ಮಿತಿಯಲ್ಲಿ ಬಳಸುವುದು ಮತ್ತು ಸಕ್ಕರೆ ಹಾಗೂ ಸಂಸ್ಕರಿತ ಆಹಾರಗಳನ್ನು ಕಡಿಮೆ ಮಾಡುವುದು ಆರೋಗ್ಯ ಕಾಪಾಡಲು ಮುಖ್ಯ ಆಧಾರಗಳಾಗಿವೆ. ಪ್ರತಿಯೊಬ್ಬರ ದೇಹದ ಅಗತ್ಯತೆಗಳು ವಿಭಿನ್ನವಾಗಿರುವುದರಿಂದ ಎಲ್ಲರಿಗೂ ಒಂದೇ ರೀತಿಯ ಆಹಾರ ಕ್ರಮ ಅನ್ವಯಿಸುವುದಿಲ್ಲ. ವಯಸ್ಸು, ದೈಹಿಕ ಚಟುವಟಿಕೆ, ಆರೋಗ್ಯ ಸ್ಥಿತಿ ಮತ್ತು ಜೀವನ ಶೈಲಿಯ ಆಧಾರದ ಮೇಲೆ ಆಹಾರ ಯೋಜನೆ ಬದಲಾಗಬೇಕು. ಆದ್ದರಿಂದ ವೈಯಕ್ತಿಕ ಅಗತ್ಯತೆಗಳಿಗೆ ಹೊಂದಿಕೊಂಡು ವೈಜ್ಞಾನಿಕವಾಗಿ ಸಮರ್ಥಿತ ಆಹಾರ ಮಾರ್ಗದರ್ಶನವೇ ದೀರ್ಘಕಾಲದ ಆರೋಗ್ಯಕ್ಕೆ ಸಹಾಯಕವಾಗುತ್ತದೆ. ಇದರಿಂದ ಸ್ಪಷ್ಟವಾಗುವುದೇನೆಂದರೆ ಆರೋಗ್ಯಕರ ಆಹಾರ ಪದ್ಧತಿ ಎಂದರೆ ಕೇವಲ ನಿಯಮಗಳನ್ನು ಪಾಲಿಸುವುದಲ್ಲ, ಅದು ತಿಳುವಳಿಕೆಯಿಂದ ಮಾಡಿದ ಆಯ್ಕೆಗಳು ಮತ್ತು ದೇಹದ ಪ್ರತಿಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಾಗಿದೆ. ಇಂತಹ ಜಾಣ್ಮೆಯ ಆಯ್ಕೆಗಳು ಮತ್ತು ಸಮತೋಲನ ಅಭ್ಯಾಸಗಳೇ ಉತ್ತಮ ಆರೋಗ್ಯ ಮತ್ತು ಗುಣಮಟ್ಟ ಜೀವನವನ್ನು ರೂಪಿಸುತ್ತದೆ. ಹಿಂದಿನ ಕಾಲದ ಆಹಾರ ಪದ್ಧತಿಗಳನ್ನು ಗಮನಿಸಿದರೆ ಅವು ಸರಳವಾಗಿದ್ದರೂ ಪೌಷ್ಟಿಕವಾಗಿದ್ದವು. ಜನರು ಹೆಚ್ಚು ಮನೆಯಲ್ಲೇ ತಯಾರಿಸಿದ ಆಹಾರಗಳನ್ನು ಸೇವಿಸುತ್ತಿದ್ದರು ಮತ್ತು ಸೀಸನಲ್ ಆಹಾರ ಪದಾರ್ಥಗಳನ್ನು ಬಳಸುತ್ತಿದ್ದರು. ಸಂಸ್ಕರಿಸಿದ ಆಹಾರ ಬಳಕೆ ಕಡಿಮೆಯಾಗಿತ್ತು. ಇದರಿಂದ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ಸಹಜವಾಗಿ ದೊರೆಯುತ್ತಿತ್ತು. ಇಂದಿನ ಕಾಲದಲ್ಲಿ ಪ್ರೊಸೆಸ್ಡ್ ಆಹಾರ ಬಳಕೆ ಹೆಚ್ಚಿರುವುದರಿಂದ ಹಿಂದಿನ ಪದ್ಧತಿಗಳಲ್ಲಿ ಇದ್ದ ಸಮತೋಲನವನ್ನು ಮತ್ತೆ ಅಳವಡಿಸಿಕೊಳ್ಳುವ ಅಗತ್ಯವಾಗಿದೆ. ನಮ್ಮ ಕರಾವಳಿ ಪ್ರದೇಶದಲ್ಲಿ ಪೌಷ್ಟಿಕ ಪದಾರ್ಥಗಳು ಸಹಜವಾಗಿಯೇ ಲಭ್ಯವಿವೆ. ಉದಾಹರಣೆಗೆ ಮೀನು, ತೆಂಗಿನಕಾಯಿ, ಬಸಳೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೆಂತೆ ಸೊಪ್ಪು ಹಾಗೂ ಸೌತೆಕಾಯಿ, ಪಡುವಲಕಾಯಿ, ಹಾಗಲಕಾಯಿ ಮುಂತಾದ ಸ್ಥಳೀಯ ತರಕಾರಿಗಳು, ಬೇಳೆಗಳು ಮತ್ತು ಹಣ್ಣುಗಳು. ಇವುಗಳನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸಮತೋಲನದಲ್ಲಿ ಬಳಸಿದರೆ ಅತ್ಯುತ್ತಮ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಇದಲ್ಲದೆ ನಮ್ಮ ಪ್ರದೇಶದಲ್ಲಿ ಬೆಳೆಸುವ ಕೆಲವು ಸಾಂಪ್ರದಾಯಿಕ ಆಹಾರ ಪದಾರ್ಥಗಳು ಆರೋಗ್ಯ ದೃಷ್ಟಿಯಿಂದ ಬಹಳ ಮಹತ್ವದ್ದಾಗಿದೆ. ಉದಾಹರಣೆಗೆ ಪೂಂಬೆ ಅಂದರೆ ಬಾಳೆಹೂವು, ತಿಮರೆ ಹಾಗೂ ಇತರ ಹಸಿರು ಸಸ್ಯಾಹಾರ ಪದಾರ್ಥಗಳು. ಇವುಗಳಲ್ಲಿ ನಾರು, ವಿಟಮಿನ್ಗಳು ಮತ್ತು ಖನಿಜಗಳು ಸಮೃದ್ಧವಾಗಿವೆ. ಇದರ ಜೊತೆಗೆ ಋತುಮಾನಕ್ಕೆ ಅನುಗುಣವಾದ ಆಹಾರ ಅಂದರೆ ಸೀಸನಲ್ ಫುಡ್ ಪದ್ಧತಿಯು ವಿಶೇಷವಾಗಿ ಮಹತ್ವವಿದೆ. ಆಟಿ ತಿಂಗಳಲ್ಲಿ ಬಳಸುವ ಕೆಸು, ಕಣಿಲೆ, ಪತ್ರೊಡೆ ಮತ್ತು ಇತರ ಸಾಂಪ್ರದಾಯಿಕ ಪದಾರ್ಥಗಳು, ಇವುಗಳು ಆರೋಗ್ಯದ ದೃಷ್ಟಿಯಿಂದ ಬಹಳ ಉಪಯುಕ್ತ. ಈ ಸೀಸನಲ್ ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುವುದರ ಜೊತೆಗೆ ಆಯಾ ಮಾಸಕ್ಕೆ ಅನುಗುಣವಾದ ಆಹಾರ ಪದ್ಧತಿಯ ಮಹತ್ವವನ್ನು ಪ್ರತಿಬಿಂಬಿಸುತ್ತವೆ. ಹಾಗಾಗಿ ನಮ್ಮ ಸ್ಥಳೀಯ ಮತ್ತು ಋತುಮಾನಿಕ ಆಹಾರ ಪದ್ಧತಿಗಳಲ್ಲಿಯೇ ಆರೋಗ್ಯಕರ ಆಯ್ಕೆಗಳು ಸಾಕಷ್ಟಿವೆ. ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ, ಆರೋಗ್ಯಕರ ಆಹಾರ ಎಂದರೆ ಒಂದು ಆಹಾರವನ್ನು ಸಂಪೂರ್ಣವಾಗಿ ಬಿಡುವುದು ಅಲ್ಲ, ಅದು ಸಮತೋಲನ, ಸರಿಯಾದ ಪ್ರಮಾಣ ಮತ್ತು ತಿಳುವಳಿಕೆ. ಇಲ್ಲಿ ಸಮತೋಲನೆಂದರೆ ಕೇವಲ ಆಹಾರ ಅಲ್ಲ, ನಮ್ಮ ಜೀವನದ ವಿವಿಧ ಅಂಶಗಳಲ್ಲಿಯೂ ಇರಬೇಕು. ಸರಿಯಾದ ಆಹಾರ ಪದ್ಧತಿ, ಪರ್ಯಾಯ ನಿದ್ರೆ, ನಿಯಂತ್ರಿತ ಮಾನಸಿಕ ಒತ್ತಡ ಮತ್ತು ನಿಯಮಿತ ದೈಹಿಕ ಚಟುವಟಿಕೆ ಇವೆಲ್ಲವೂ ಒಟ್ಟಾಗಿ ಆರೋಗ್ಯವನ್ನು ರೂಪಿಸುತ್ತದೆ. ಕೊನೆಯದಾಗಿ ಒಂದು ಮಾತು, ಆರೋಗ್ಯಕರ ಆಹಾರ ಎಂದರೆ ಕಠಿಣ ನಿಯಮ ಅಲ್ಲ. ನಾವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಆಯ್ಕೆಗಳೇ ನಮ್ಮ ಆರೋಗ್ಯವನ್ನು ರೂಪಿಸುತ್ತವೆ. ಒಂದು ಊಟವನ್ನು ಸಂಪೂರ್ಣವಾಗಿ ಬದಲಾಯಿಸುವುದಕ್ಕಿಂತ ದಿನನಿತ್ಯದ ಅಭ್ಯಾಸಗಳಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಆರಂಭಿಸಿದರೆ ಅದು ದೀರ್ಘಕಾಲದಲ್ಲಿ ದೊಡ್ಡ ಪರಿಣಾಮ ನೀಡುತ್ತದೆ.
1: ಇದುವರೆಗೆ ಆರೋಗ್ಯಕರ ಆಹಾರ, ಸಮತೋಲನ ಮತ್ತು ತಿಳುವಳಿಕೆ ಈ ಕುರಿತು ಯೆನಪೋಯ ವಿಶ್ವವಿದ್ಯಾಲಯದ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಇಲ್ಲಿನ ಸಂಶೋಧನಾರ್ಥಿ ವೈಷ್ಣವಿ ಎನ್ ಇವರಿಂದ ಭಾಷಣ ಕೇಳಿದಿರಿ. ಕೇಳಿ ಸುಜಾತ ಸದಾರಾಮ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ

0: ಆಸರೆ.
1: ಕದ ತೆರೆದು ಹೊರಟ ಹೊರಕಾಲಿತ್ತವಳನ್ನು ಮೀನಾ ಮತ್ತವಳ ಮಕ್ಕಳು ಮುತ್ತಿಕೊಂಡರು. ಬೆಳಗಿನ ವಾಕಿಂಗಿಗಾಗಿ ಮುದ್ರಾ ಹೊರಟರೆ ಆ ಮಾರ್ಜಾಲ ಕುಟುಂಬವನ್ನು ಮುದ್ದಿಸಿಯೇ ಮುಂದಡಿ ಇಡಬೇಕು. ಇದು ಅವಳ ದಿನಚರಿಯ ಆರಂಭ. ಅಕ್ಕ ಅಣ್ಣಂದಿರು ಓದಿ ಮಹಾನಗರಗಳಲ್ಲಿ ನೆಲೆಸಿದ್ದರೆ ಮುದ್ರಾ ಹುಟ್ಟಿ ಬಾಲ್ಯ ಕಳೆದು ಬೆಳೆದ ತನ್ನ ಮನೆಯಲ್ಲಿಯೇ ತಟಸ್ಥಳಾಗಿದ್ದಳು. ಅದೇಕೋ ಪುಸ್ತಕದ ವಿದ್ಯೆ ತಲೆಗೇ ಹತ್ತಿರಲಿಲ್ಲ. ಪ್ರಾಣಿಗಳ ಕುರಿತ ಪ್ರೀತಿ ಅಜ್ಜಿಯಿಂದ ಆಕೆಗೆ ಬಂದ ಬಳುವಳಿ. ಹೊಳೆಬದಿಯ ಮನೆಯಲ್ಲಿ ದನ ಕರು ಬೆಕ್ಕು ನಾಯಿ ಹಕ್ಕಿ ಪಿಕ್ಕಿ ಎಂದು ಮುದ್ರಾ ಸಂಸಾರಸ್ಥೆಯಾಗಿದ್ದಳು. ಮದುವೆಯಾಗಿ 10 ವರ್ಷಗಳಲ್ಲಿಯೇ ಮಡದಿಯನ್ನು ಕಳೆದುಕೊಂಡ ಮುದ್ರಾಳ ತಂದೆ ಮಕ್ಕಳಿಗೆ ತಾಯಿಯೂ ಆಗಿ ಬೆಳೆಸಿದ್ದರು. ಹಿರಿಯವರಾದ ಮಧು ಹಾಗೂ ಮಾನ್ಯ ಚೂಟಿಯಾಗಿದ್ದು ನೋಡಲು ಮುದ್ದಾಗಿದ್ದು ಎಲ್ಲರ ಗಮನವನ್ನು ಅಯಸ್ಕಾಂತದಂತೆ ಸೆಳೆಯುತ್ತಿದ್ದರೆ, ಕೊನೆಯವಳಾದ ಮುದ್ರಾ ಮದ್ದು ಮೊದ್ದಾಗಿ ತನ್ನಷ್ಟಕ್ಕೇ ತಾನಿರುತ್ತಿದ್ದಳು. ಆಕೆಯ ಅಸ್ತಿತ್ವ ಗೊತ್ತಿದ್ದವರಿಗಷ್ಟೇ ಗೊತ್ತಿತ್ತು. 5 ವರ್ಷಗಳ ಹಿಂದೆ ತಂದೆಯ ಅವಸಾನವಾದಾಗ ಮುದ್ರಾ ಬುಡಕಡಿದ ಮರದಂತಾಗಿದ್ದಳು. ಅಣ್ಣ ಅಕ್ಕ ಅವರದೇ ಉದ್ಯೋಗ ಸಂಸಾರದಲ್ಲಿ ಮುಳುಗಿದ್ದರೆ ಮುದ್ರಾ ದಾರಿ ಕಾಣದಾಗಿದ್ದಳು. ತಾನು ಓದಿದ ಅಲ್ಪ ವಿದ್ಯೆಗೆ ಕೆಲಸ ಸಿಗುವುದು ಸುಲಭವಲ್ಲ ಎಂಬ ಅರಿವು ಅವಳಿಗಿತ್ತು. ಪಟ್ಟಣದಲ್ಲಿರುವ ಅಣ್ಣ ಅಕ್ಕನ ಆಸರೆ ಸಿಕ್ಕರೆ ಯಾವುದಾದರೂ ವೃತ್ತಿ ಕೌಶಲ್ಯ ಪಡೆದು ದಡ ಸೇರಬಹುದೆಂಬ ಆಸೆ ಅವಳಲ್ಲಿ ಗರಿಗೆದರಿ ಅಣ್ಣನೆದುರು ಬಾಯ್ಬಿಟ್ಟಿದ್ದಳು. ಅಣ್ಣ, ಈ ಸಲ ನಿನ್ನ ಜೊತೆಗೆ ನಾನೂ ಮುಂಬೈಗೆ ಬರುವೆ. ನನಗೇನಾದರೂ ಕಲಿಯಬೇಕೆನಿಸಿದೆ. ಹಳ್ಳಿಯಲ್ಲಿರುವ ನಿನಗೆ ಪಟ್ಟಣದ ವೇಗದ ಬದುಕು ಕಷ್ಟವಾಗುತ್ತದೆ ಮುದ್ರಾ, ಇಲ್ಲೇ ಇರು ಅವಕ್ಕಾಗಿದ್ದಳು ಅಂದು. ಅಕ್ಕನಲ್ಲೂ ಕೇಳಿ ನೋಡಿದಾಗ ಅದೇ ಉತ್ತರ ಬಂದಿತ್ತು. ಬೆಂಗಳೂರಿಗೆ ಬಂದು ನೀನೇನು ಕಟ್ಟೆ ಕಟ್ಟುವೆ? ನಿನ್ನ ಖರ್ಚಿಗೆ ನಾನೂ ಸ್ವಲ್ಪ ಹಣ ಕಳಿಸುವೆ, ಇಲ್ಲೇ ಇದ್ದು ಬಿಡು. ಅವರಿಬ್ಬರೂ ಮೊದಲೇ ಮಾತನಾಡಿಕೊಂಡಿದ್ದರೋ ಅಥವಾ ಇಬ್ಬರ ಆಲೋಚನೆಯ ಪಥ ಒಂದೇ ಆಗಿತ್ತೋ ಅಂದು ಆಕೆಗೆ ಅರ್ಥವಾಗಿರಲಿಲ್ಲ. 1-2 ವರ್ಷಗಳವರೆಗೆ ಅಕ್ಕ ಅಣ್ಣ ಪ್ರತಿ ತಿಂಗಳು ಅಷ್ಟಿಷ್ಟು ಹಣ ಕಳುಹಿಸುತ್ತಿದ್ದರು. ಮನೆಯಲ್ಲಿದ್ದ ದನಕರುಗಳನ್ನು ನೋಡಿಕೊಂಡು ತರಕಾರಿ ಬೆಳೆ ಹೊಲಿಗೆ ಎನ್ನುತ್ತಾ ಮುದ್ರಾ ಇರತೊಡಗಿದ್ದಳು. ಮೊದಮೊದಲು ಅವರಿಂದ ಕಿರುಪತ್ರಗಳು ಬರುತ್ತಿದ್ದವು. ತಾನೂ ಖುಷಿಯಿಂದ ಪುಟಗಟ್ಟಲೆ ಬರೆಯುತ್ತಿದ್ದಳು. ನಂತರ ದೂರವಾಣಿ ಕರೆ ಆಗೊಮ್ಮೆ ಈಗೊಮ್ಮೆ, ಮತ್ತೆ ಯಾವುದೂ ಇಲ್ಲ. ವಿಶಾಲವಾದ ಮನೆಯಲ್ಲಿ ಒಬ್ಬಂಟಿಯಾಗಿ ಕುಳಿತಾಗ ಅಪ್ಪನ ಮಾತುಗಳು ಮಾರ್ದನಿಸುತ್ತಿದ್ದವು. ಮುದ್ರಾ, ನಮ್ಮ ತಲೆಗೆ ಯಾವತ್ತೂ ನಮ್ಮ ಬಲವೇ ಆಸರೆ. ಯಾರನ್ನೂ ನಂಬಿ ಬದುಕು ನಡೆಸಲಾಗದು. ಒಳಗಿನ ಅಂತಃಶಕ್ತಿ ಸ್ವರ್ಗದಂತೆ ಸದಾ ನೋಡಿಕೊಂಡಿರು. ಅಂದು ಅರ್ಥವಾಗಿರಲಿಲ್ಲ, ಇಂದು ಆಗುತ್ತಿದೆ. ದುಃಖ ಉಮ್ಮಳಿಸಿ ಬರುತ್ತಿದೆ. ಇದೇ ಮನೆಯಲ್ಲಿ ತಾವು ಮೂವರೂ ಕೂಡಿ ಕಳೆದ ಬಾಲ್ಯದ ದಿನಗಳು ಅಣಕಿಸುತ್ತಿವೆ. ಹೀಗೆ ಕುಳಿತರೆ ಆಗದು. ಏನಾದರೂ ವರಮಾನ ಬರುವ ದಾರಿ ನೋಡಬೇಕು. ಏನು ಮಾಡಲಿ? 30-40 ಮನೆಗಳನ್ನು ಹೊಂದಿದ್ದ ಆ ಪುಟ್ಟ ಹಳ್ಳಿಯಲ್ಲಿ ತನ್ನ ಜೀವನ ನಿರ್ವಹಣೆಯ ಯಾವ ಮಾರ್ಗವೂ ಮುದ್ರಾಳಿಗೆ ತೋಚಿರಲಿಲ್ಲ. ಡಿಸೆಂಬರ್ ತಿಂಗಳಿನ ಚಳಿಗಾಳಿ ಹಿತವಾಗಿ ಬೀಸುತ್ತಿತ್ತು. ಬೆಳಗಿನ ಉಪಹಾರವನ್ನು ಮೆಲ್ಲುತ್ತಿದ್ದ ಮುದ್ರಾಳಿಗೆ ಬೇಲಿಯಾಚೆಯಿಂದ ಮುದ್ರಾ ಮುದ್ರಾ ಎಂಬ ಕರೆ ಕೇಳಿಸಿತು. ತಟ್ಟೆ ಅಲ್ಲೇ ಇಟ್ಟು ಬಾಗಿಲಿಗೆ ಬಂದರೆ ಬಾಲ್ಯದ ಗೆಳತಿ ರೋಸಿ ತನ್ನ ಮುಖವನ್ನೆಲ್ಲ ನಗೆ ಬೆಳಕಿನಲ್ಲಿ ಬೆಳಗಿಸಿಕೊಂಡು ನಿಂತಿದ್ದಳು. ಮಾತು ಮರೆತ ಮುದ್ರಾಳನ್ನು ಬರಸೆಳೆದಪ್ಪಿದ್ದಳು. ವಿದ್ಯಾಭ್ಯಾಸ ಮುಗಿದ ನಂತರ ಉದ್ಯೋಗಕ್ಕಾಗಿ ವಿದೇಶ ಸೇರಿದ್ದವಳ ಸುದ್ದಿಯೇ ಇಷ್ಟರವರೆಗೆ ಇರಲಿಲ್ಲ. ಇಂದು ಸದ್ದು ಮಾಡದೆ ಊರಿಗಿಳಿದಿದ್ದಳು ನೇರ ನಡೆನುಡಿಯ ಚುರುಕು ಹುಡುಗಿ ರೋಸಿ. ಅಂದು ಅವಳನ್ನು ಮರಳಿ ಕಂಡಾಗ ನಿಧಿ ಪಡೆದಷ್ಟು ಸಂತಸವಾಗಿ

ಆಗಿತ್ತು ಮುದ್ರಾಳಿಗೆ. ಸದಾ ಗಂಭೀರವಾಗಿರುತ್ತಿದ್ದ ನಗುವನ್ನೇ ಮರೆತ ತನ್ನನ್ನು ಕುರಿತು ಆಕೆ ಕಟ್ಟಿದ ಹಾಡು ನೆನಪಾಗಿತ್ತು. ಬಂದರೆ ಬರಲಿ ಎಂಬ ಶೀರ್ಷಿಕೆಯನ್ನು ಬೇರೆ ಆಕೆ ಕೊಟ್ಟಿದ್ದಳು. ನಗಲು ನನಗೆ ಹೆದರಿಕೆ ನಕ್ಕರೇ, ನಗುವಿನೊಡತಿ ಅಳುವು ಬಂದು ನಾಲ್ಕು ಗುದ್ದಿ ಅಳಿಸುವಳೆಂದು, ನಗುವೆಂಬ ನಗವನೆಲ್ಲ ಒಟ್ಟು ಮಾಡಿ ಮತ್ತೆ ಕೂಡಿ ಅಡಗಿಸಿಡಲೆ, ಬಂದರವಳು ಕಾಣದಂತೆ ಮುಸುಕನೆಳೆದು ಸುಮ್ಮನಿರಲೆ, ಬಂದರವಳು ಕಾಣದಂತೆ ಮುಸುಕನೆಳೆದು ಸುಮ್ಮನಿರಲೆ, ಅಡಗಿಸಿಡುವ ಕರ್ಮವೇಕೆ ಕೂಡಿ ಕಾಯುವ ಕೆಲಸ ಬೇಕೆ, ನಗುವನೆತ್ತಿ ಮುದ್ದು ಮಾಡಿ ಅತ್ತ ಇತ್ತ ಜಗದಿ ನೀಡಿ, ನಗುವನೆತ್ತಿ ಮುದ್ದು ಮಾಡಿ ಅತ್ತ ಇತ್ತ ಜಗದಿ ನೀಡಿ, ಅಳುವಿನೊಡತಿ ನಗುವಿನೊಡತಿ ಅಳುವು ಬಂದರೇ, ಬಂದರವಳು ಬರಲಿ ಬಿಡು ಕಚಗುಳಿಯಿಟ್ಟು ನಗಿಸುವೆ ನೋಡು, ಬಂದರವಳು ಬರಲಿ ಬಿಡು ಕಚಗುಳಿಯಿಟ್ಟು ನಗಿಸುವೆ ನೋಡು. ರೋಸಿಯನ್ನು ಅಡುಗೆ ಮನೆಗೆ ಕರೆದೊಯ್ದು ಕೂರಿಸಿ ತಟ್ಟೆಗಿಷ್ಟು ತಿಂಡಿ ಹಾಕಿ ಕೈಗಿತ್ತಿದ್ದಳು ಮುದ್ರ. ಮತ್ತೆ ಮಾತಿನ ಲೋಕದಲ್ಲಿ ಗೆಳತಿಯರಿಬ್ಬರೂ ಕಳೆದು ಹೋಗಿದ್ದರು. ರೋಸಿ ಗಂಭೀರ ಆರೋಗ್ಯ ಸಮಸ್ಯೆಯೊಂದರಿಂದ ಬಳಲುತ್ತಿದ್ದು ಚಿಕಿತ್ಸೆಗಾಗಿ ದೀರ್ಘ ರಜೆಯ ಮೇಲೆ ಊರಿಗೆ ಬಂದಿದ್ದಳು. ಮುದ್ರ ತನ್ನ ಸ್ಥಿತಿಯನ್ನು ಆಕೆಗೆ ನೋವಿನಿಂದ ಅರುಹಿದ್ದಳು. ಮುದ್ರಾಳಿಗೆ ಚಿಂತೆ ಮಾಡದಿರಲು ತಿಳಿಸಿ ತಾನು ತಂದಿದ್ದ ಒಣ ಹಣ್ಣುಗಳ ಪೊಟ್ಟಣವನ್ನು ಕೈಗಿತ್ತು ನಡೆದಿದ್ದಳು ರೋಸಿ. ಮುಂದಿನದೆಲ್ಲ ಕನಸಿನಂತೆ ನಡೆದು ಹೋಗಿತ್ತು. ರೋಸಿ ಮುದ್ರಾಳನ್ನು ಸಮೀಪದ ಪಟ್ಟಣಕ್ಕೆ ಕರೆದೊಯ್ದು ತನ್ನ ಸ್ನೇಹಿತರ ಆಫೀಸಿನಲ್ಲಿ ಕೆಲಸ ಕೊಡಿಸಿದ್ದಳು. ಜೊತೆಗೆ ಮೊಟಕುಗೊಂಡಿದ್ದ ವಿದ್ಯಾಭ್ಯಾಸ ಮುಂದುವರೆಸಲು ದೂರ ಶಿಕ್ಷಣ ಕೇಂದ್ರದಲ್ಲಿ ನೋಂದಣಿ ಮಾಡಿಸಿದ್ದಳು. ಶ್ರದ್ಧೆಯಿಂದ ಕೆಲಸ ಮಾಡುತ್ತಾ ಮುದ್ರ ಕೆಲವೇ ದಿನಗಳಲ್ಲಿ ಮಾಲೀಕರ ಮನ ಗೆದ್ದಿದ್ದಳು. ಹಿರಿಯರಾದ ಅವರಲ್ಲಿ ಆಕೆ ತನ್ನ ತಂದೆಯ ಪ್ರತಿರೂಪವನ್ನು ಕಾಣತೊಡಗಿದ್ದಳು. ರೋಸಿ ತನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗಿ ಬರುವ ನಡುವೆ ಮುದ್ರಾಳ ಬೆಳವಣಿಗೆಯ ಮೇಲೂ ಕಣ್ಣಿಟ್ಟಿದ್ದಳು. ಮುಳುಗುವವರಿಗೆ ಹುಲ್ಲುಗರಿಯ ಆಸರೆ ಸಿಕ್ಕಿದಂತೆ ಒಡಲಲ್ಲಿ ಅದಮ್ಯ ಚೈತನ್ಯ ಹೊಂದಿದ್ದ ಮುದ್ರ ಕೀಳರಿಮೆಯಿಂದ ಪುಟಿದೆದ್ದು ಛಲದಿಂದ ಓದು ಪೂರೈಸಿ ಪದವೀಧರಳಾಗಿ ಇಂದು ಅದೇ ಕಂಪನಿಯಲ್ಲಿ ಕೆಲಸದವರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿದ್ದಾಳೆ. ರೋಸಿ ತನ್ನ ಚಿಕಿತ್ಸೆ ಮುಗಿದ ನಂತರ ವಿದೇಶಕ್ಕೆ ತೆರಳಿದವಳು ಪ್ರತಿ ರವಿವಾರ ಮುದ್ರಾಳಿಗೆ ದೂರವಾಣಿಯ ಮೂಲಕ ಕರೆ ಮಾಡಿ ಮಾತನಾಡುತ್ತಿದ್ದಾಳೆ. ಮುದ್ರ ಆ ಕರೆಗಾಗಿ ಜಾತಕ ಪಕ್ಷಿಯಂತೆ ವಾರವಿಡೀ ಕಾಯುತ್ತಿರುತ್ತಾಳೆ. ಗೆಳತಿಯರಿಬ್ಬರು ಗೆಲುವಿನಿಂದ ಹರಟುತ್ತಾ ಇಹವನ್ನೇ ಮರೆಯುತ್ತಿದ್ದರು. ಅವರಿಬ್ಬರ ನಡುವೆ ರಕ್ತ ಸಂಬಂಧಕ್ಕೆ ಮೀರಿದ ಸಾಮರಸ್ಯವಿತ್ತು. ಹೆತ್ತವರನ್ನು ಕಳೆದುಕೊಂಡು ಒಡಹುಟ್ಟಿದವರಿಗೆ ಪರಕೀಯಳಾಗಿ ಅನಾಥ ಭಾವದಲ್ಲಿ ಕಳೆದು ಹೋಗುತ್ತಿದ್ದ ಮುದ್ರಾಳ ಬಾಳೆಂಬ ದೋಣಿಯನ್ನು ಮುಳುಗಗೊಡದೆ ಆಧರಿಸಿದ್ದಳು ಆ ಮಹಾನ್ ಗೆಳತಿ. ವರುಷಗಳು ಉರುಳಿದ್ದವು. ಮುದ್ರಾಳ ವ್ಯವಹಾರ ಜ್ಞಾನವನ್ನು ಹೊರಗಿನ ಪ್ರಪಂಚ ಬೆಳೆಸಿತ್ತು. ಆಕೆ ಇಂದು ಹತ್ತಾರು ಜನರಿಗೆ ತನ್ನ ಕೈಲಾದ ಸಹಾಯ ಮಾಡುತ್ತಿದ್ದಳು. ಊರಿನಲ್ಲಿ ಆಕೆಗೊಂದು ಗೌರವದ ಸ್ಥಾನವಿತ್ತು. ಹಸಿರ ಒಡನಾಟ, ಮೂಕ ಪ್ರಾಣಿಗಳ ಸಹವಾಸ ಅವಳನ್ನು ಸಿರಿವಂತಳನ್ನಾಗಿಸಿತ್ತು. ಆಕೆಯ ಮನಸ್ಸಿಗಾದ ಆಳವಾದ ಗಾಯವನ್ನು ಕಾಲದೇವನು ನಿಧಾನವಾಗಿ ವಾಸಿ ಮಾಡತೊಡಗಿದ್ದನು. ಅಂದು ರವಿವಾರ. ಬೆಳಗಿನ ಉಪಹಾರ ಮುಗಿಸಿ ಗಿಡಗಳಿಗೆ ನೀರೂಡಿಸಲು ಮನೆಯ ಅಂಗಳಕ್ಕೆ ಇಳಿದರೆ ಬೊಳ್ಳಿ ಚುಕ್ಕಿ ಎರಡೂ ಜೋರಾಗಿ ಬೊಗಳ ಹತ್ತಿದ್ದವು. ಅವುಗಳ ದೃಷ್ಟಿಯನ್ನನುಸರಿಸಿ ನೋಡಿದಾಗ ಅಕ್ಕ ಅಣ್ಣರ ಜೋಡಿ. ಅದೆಷ್ಟೋ ವರುಷಗಳ ಮೇಲೆ ಅವರನ್ನು ಕಂಡಾಗ ಮನಸ್ಸು ತುಂಬಿ ಬಂದಿತ್ತು.
ಚೆನ್ನಾಗಿದ್ದೀರಾ?

0: ಬನ್ನಿ, ಒಳ ಬನ್ನಿ ಎಂದು ಸಂಭ್ರಮಿಸಿದ್ದಳು. ನಂತರ ಅವರ ಆಗಮನದ ಇಂಗಿತ ಅವಳಿಗೆ ಅರಿವಾಗಿತ್ತು. ಹಳ್ಳಿಯ ಜಾಗವನ್ನು ಮಾರಾಟ ಮಾಡಿ ಆ ಹಣವನ್ನು ಪಟ್ಟಣದ ವ್ಯವಹಾರದಲ್ಲಿ ಹೂಡುವುದು ಲಾಭಕರ ಎಂದು ಅವರಿಬ್ಬರೂ ಆಲೋಚಿಸಿದ್ದರು. ಆ ಮಾತು ಕೇಳಿ ಮುದ್ರಾ, ಈ ಜಾಗವನ್ನು ಮಾರಾಟ ಮಾಡಿದರೆ ನಾನೆಲ್ಲಿರಲಿ ಅಣ್ಣ ಎಂದರೆ, ಪಟ್ಟಣದಲ್ಲಿ ಏನಾದರೂ ಕೆಲಸ ಸಿಗುತ್ತದೆ, ಅಲ್ಲೇ ಬಾಡಿಗೆ ಮನೆ ಮಾಡಿ ಇರಬಹುದು. ಅಕ್ಕ, ನಿನ್ನಂತಹ ಕಷ್ಟಪಟ್ಟು ದುಡಿಯುವವರಿಗೆ ಅಲ್ಲಿ ಒಳ್ಳೆಯ ಭವಿಷ್ಯವಿದೆ ಎಂದಿದ್ದಳು. ಕಾದ ಸೀಸ ಕಿವಿಗೆರೆದಂತಾಗಿತ್ತು ಮುದ್ರಾಳಿಗೆ. ಸಿನೆಮಾದ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಹಿಂದೆ ನಡೆದ ಘಟನೆಗಳು ಪರದೆಯ ಮೇಲೆ ಮೂಡುವಂತೆ ಆಕೆಯ ಮನಸ್ಸಿನ ಭಿತ್ತಿಯಲ್ಲಿ ಅಂದಿನಿಂದ ಇಂದಿನವರೆಗಿನ ವಿದ್ಯಮಾನಗಳು ತಲೆ ಧಿಮ್ ಎನ್ನುವ ವೇಗದಲ್ಲಿ ಸರಿದು ಹೋದವು. ತಂದೆ ತೀರಿಹೋದಾಗಿನ ತನ್ನ ಅಸಹಾಯಕ ಸ್ಥಿತಿ, ಕೈಕೊಡವಿಕೊಂಡು ನಡೆದಿದ್ದ ಅವರ ಬೇಜವಾಬ್ದಾರಿ, ಗೆಳತಿ ರೋಸಿಯ ಸಹಾಯ ಹಸ್ತ, ಎಲ್ಲವೂ ನೆನಪಿಗೆ ಬಂದು ಕಣ್ಣು ಮಂಜಾಗಿತ್ತು. ತೋಟದಲ್ಲಿ ಬೆಳೆದಿದ್ದ ಸೀತಾಫಲ ಬಾಳೆಹಣ್ಣುಗಳನ್ನು ಅವರಿಗಿತ್ತು ಒಳಗಡೆ ನಡೆದಿದ್ದಳು. 5 ನಿಮಿಷಗಳ ನಂತರ ಮುದ್ರಾ ಮರಳಿದಾಗ ಆಕೆಯ ಕೈಯಲ್ಲಿ ಯಾವುದೋ ದಾಖಲೆ ಪತ್ರಗಳಿದ್ದವು. ಅಕ್ಕ, ಅಣ್ಣ, ಇದನ್ನು ಓದಿ ಎಂದಿದ್ದಳು. ಓದಿದ್ದ ಅವರೀರ್ವರ ಮುಖ ಕಪ್ಪಿಟ್ಟಿದ್ದಿತ್ತು. ತಂದೆಯವರ ಸ್ವಯಾರ್ಜಿತವಾಗಿದ್ದ ಆಸ್ತಿಯನ್ನು ಮುದ್ರಾಳ ಹೆಸರಿಗೆ ಬರೆದಿಟ್ಟಿದ್ದ ವೀಲುನಾಮೆಯ ಪ್ರತಿ. ಅಕ್ಕ, ಅಣ್ಣ, ಈ ಮನೆ ನಮ್ಮೆಲ್ಲರದ್ದು. ಇದನ್ನು ಮಾರಾಟ ಮಾಡಲು ನನಗೆ ಮನಸ್ಸಿಲ್ಲ. ನನ್ನ ಜೀವನವನ್ನು ತಂದೆ ತಾಯಿಯವರು ಬಾಳಿ ಬೆಳಗಿದ ಈ ಮನೆಯಲ್ಲಿಯೇ ನಡೆಸಬೇಕೆಂಬುದು ನನ್ನ ಆಸೆ. ಮುಂದಿನದು ಭಗವಂತನ ಇಚ್ಛೆ ಎಂದಿದ್ದಳು. ಮರು ಮಾತನಾಡದೆ ಬರುತ್ತೇವೆ ಎಂದು ನಡೆದಿದ್ದ ಸಹೋದರ ಸಂಬಂಧಿಗಳು ಅದೆಷ್ಟೋ ವರ್ಷಗಳ ಕಾಲ ಬಂದೇ ಇರಲಿಲ್ಲ. ರೋಸಿಯ ಒತ್ತಾಸೆಯಿಂದ ಅನಂತರ ಅವಳ ಮದುವೆ ಹಳ್ಳಿಯಲ್ಲಿ ಚಿಕ್ಕ ಅಂಗಡಿ ನಡೆಸುತ್ತಿದ್ದ ಯುವಕನೊಂದಿಗೆ ಜರುಗಿತ್ತು. ಮುದ್ದಾದ ಮಗು ಮನೆಯನ್ನು ಬೆಳಗಿತ್ತು. ಹಣದ ಕೊರತೆ ಆಗೀಗ ಇದ್ದರೂ ಅಲ್ಲಿ ಯಾವತ್ತೂ ಪ್ರೀತಿಗೆ ಕುಂದಿರಲಿಲ್ಲ. ಅಂಕುರ್ ಪರಿಸರವನ್ನು ಅತಿಯಾಗಿ ಪ್ರೇಮಿಸುತ್ತಿದ್ದ. ಬೆಳಗಿನಿಂದ ಬೈಗಿನವರೆಗಿನ ದುಡಿಮೆ, ಸರಳ ಆಹಾರ ಆ ಕುಟುಂಬವನ್ನು ಸುಖವಾಗಿಟ್ಟಿತ್ತು. ರೋಸಿಯ ಸ್ನೇಹ ಸಿಂಚನ ಸದಾ ಬೆಂಗಾವಲಿಗಿತ್ತು. ಮನೆಯ ಮುಂದೆ ಹರಿಯುತ್ತಿದ್ದ ಸೀತಾ ನದಿಯ ನಿರ್ಮಲ ಜಲವನ್ನು ನಿರೂಪಿಸುತ್ತಿದ್ದಳು ಮುದ್ರಾ. ವೃದ್ಧಾಪ್ಯ ತನ್ನ ಸಹಿಯನ್ನು ಅವಳಲ್ಲಿ ಮೂಡಿಸಿತ್ತು. ಸೊರಗಿಕೊಂಡಿದ್ದ ತನ್ನ ಜೀವನದ ಮಮತೆಯ ಬಳ್ಳಿಯಲ್ಲಿ ಹೀಗೆ ಪ್ರೀತಿಯ ಕುಸುಮಗಳು ಬಿಮ್ಮನೇ ಬಿರಿಯುವವೆಂದು ಯಾರು ಎಣಿಸಿದ್ದರು? ಹೆಚ್ಚು ಕಮ್ಮಿ ಕಡಿದೇ ಹೋಗಿದ್ದ ಸಂಬಂಧದ ಸರಪಣಿಯನ್ನು ಜೋಡಿಸುವ ಕೊಂಡಿಯಾಗಿದ್ದರು ಅವಳ ಅಕ್ಕ ಅಣ್ಣರ ಮಕ್ಕಳು, ಮಧುಮಗಳು ನಮ್ಯ, ಮಾನ್ಯಾನ ಮಗ ಚೇತನ್. ಕಳೆಕಳೆಯಾಗಿದ್ದ ಇಬ್ಬರಿಗೂ ಹಳ್ಳಿಯ ಪರಿಸರ ಮುದ್ರಾಳ ಒಡನಾಟವೆಂದರೆ ಪಂಚಪ್ರಾಣ. ವರ್ಷದಲ್ಲಿ 2-3 ಬಾರಿ ಬಂದು ಅವಳ ಬಾಳಿಗೆ ಸಂಜೀವಿನಿಯಾಗಿದ್ದರು ಅವಳ ವಂಶದ ಕುಡಿಗಳು. ಮೊನ್ನೆ ಅಣ್ಣ ಅಕ್ಕಂದಿರೂ ಬಂದಿದ್ದರು.
1: ಇದುವರೆಗೆ ಸುಜಾತ ಸದಾರಾಮ ಅವರು ಬರೆದು ಪ್ರಸ್ತುತಪಡಿಸಿದ ಕಥೆ ಕೇಳಿದಿರಿ.

0: ಇದು ಇಂದಿನ ವನಿತಾವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ವನಿತಾವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಸಮಯ 11:31:05. ಇದೀಗ ಕೇಳಿ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾ.

0: ಲಕ್ಷ್ಮಾತ ಸಾಲು ಮರದ ತಿಮ್ಮಕ್ಕ.
1: ಭಾರತ ಮೇ ಪ್ರಾಚೀನ ಕಾಲ ಸೆ ಹಿ ಪೇಡ್ ಪೌಧೋ ಔರ್ ವನಸ್ಪತಿ ಕೋ ಆದರ್ ದೇನೆ ಕಾ ಶಾಸ್ತ್ರೀಯ ಔರ್ ಸಾಮಾಜಿಕ ಪ್ರಚಲನ್ ರಹಾ ಹೈ. ವೇದೋ ಔರ್ ಅನ್ಯ ಶಾಸ್ತ್ರೋ ಮೇ ಹಮೇ ಐಸೆ ಮಂತ್ರ ಔರ್ ವಿವರಣ ಪ್ರಚುರತಾ ಸೆ ಮಿಲ್ತೆ ಹೈ. ಭಾರತ ಕಿ ಜನಜಾತೀಯ ಸಂಸ್ಕೃತಿ ಮೇ ಪರ್ಯಾವರಣ ಸೆ ಸಂಬಂಧಿತ ಪರ್ವ ತ್ಯೋಹಾರ ಲೋಕ ಕಥಾಓ ಔರ್ ರೀತಿ ವಿಧಿಯೋ ಕಿ ಭರ್ಮಾರ್ ಹೈ.
2: ಶೀರ್ಷ ವಿಶ್ವ ನೇ ಬಹುತ್ ಬಾದ್ ಮೇ ಯೇ ಮಹಸೂಸ್ ಕಿಯಾ ಕಿ ಪರ್ಯಾವರಣ ಔರ್ ಪಾರಿಸ್ಥಿತಿಕೀ ಮೇ ಪೇಡ್ ಪೌಧೋ ಔರ್ ವನಸ್ಪತಿ ಕಾ ಸೀಧಾ ಸಂಬಂಧ ಜೀವನ್ ಕೆ ಅಸ್ತಿತ್ವ ಸೆ ಹೈ.
1: ಐಸೆ ಮೇ ಹಮಾರಾ ಧ್ಯಾನ್ ಜಾತಾ ಹೈ ಉನ್ ಮಹಾನ್ ವ್ಯಕ್ತಿತ್ವೋ ಪರ್ ಜಿನ್ಹೋನೆ ಪರ್ಯಾವರಣ ಸಂರಕ್ಷಣ ಕೆ ಕ್ಷೇತ್ರ ಮೇ ಉಲ್ಲೇಖನೀಯ ಕಾರ್ಯ ಕಿಯಾ ಔರ್ ಮಹತ್ವಪೂರ್ಣ ಯೋಗದಾನ್ ದಿಯಾ ಹೈ. ಆಜ್ ಹಮ್ ಬಾತ್ ಕರೆಂಗೆ ಏಕ್ ವಿಲಕ್ಷಣ ಪರ್ಯಾವರಣವಿದ್ ಸ್ತ್ರೀ ಕಿ ಜಿನ್ಹೋನೆ ಪರ್ಯಾವರಣ ಕೆ ಸಂರಕ್ಷಣ ಮೇ ಅಭೂತಪೂರ್ವ ಕಾಮ ಕಿಯಾ ಹೈ.
2: ಲೇಕಿನ್ ಕೈಸೆ ಹುವಾ ಯೇ ಸಬ್, ಕಿನ್ ಬಾತೋ ನೆ ಉನ್ಹೇ ಪ್ರೇರಿತ ಕಿಯಾ ಪರ್ಯಾವರಣ ಕಿ ಸೇವಾ ಕರ್ನೆ ಕೆ ಲಿಯೆ, ಆಯಿಯೇ ಜಾನ್ತೆ ಹೈ. ಇನ್ಕಾ ನಾಮ್ ಹೈ
3: ಸಾಲು ಮರ್ದ ತಿಮ್ಮಕ್ಕ, ಸಮಾಜ ಸೇವಾ.

ಆಕಾಶವಾಣಿ ಮಂಗಳೂರು. ಸಮಯ 12 ಗಂಟೆ ಆಗಲಿದೆ. ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ. 12:05 ವನಿತಾ ವಿಹಾರ ಮೂಡಿಬರುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಈ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾದ ಹಾಸನದ ತನುಶ್ರೀ ಉದಯರವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಹಾರ ತಜ್ಞರಾಗಿರುವಂತಹ ಹಾಸನದ ತನುಶ್ರೀ ಉದಯ ರವಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ.
2: ನಮಸ್ತೆ ಮ್ಯಾಮ್.
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ಸಂಪಟ್ಟ ಹಾಗೆ ವೈದ್ಯರನ್ನು ಕರೆದು ಮಾತಾಡಿಸ್ತೀವಿ. ಈಗ ಆಹಾರಕ್ಕೆ ವೈದ್ಯರು ಅನ್ನೋದು ಇತ್ತೀಚಿನ ಪರಿಕಲ್ಪನೆ. ಇದು ತಲೆ ತಲಾಂತರದಿಂದ ನಮ್ಮಲ್ಲಿ ಯಾರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾರೋ, ಅಜ್ಜಿ ಮಾಡ್ತಾರೋ, ಅಮ್ಮ ಮಾಡ್ತಾರೋ, ಅಕ್ಕ ಮಾಡ್ತಾರೋ, ಅವರೇ ನಮಗೆ ಆಹಾರ ತಜ್ಞರಾಗಿದ್ರು. ಈಗ ಬದಲಾದ ಪರಿಸ್ಥಿತಿಯಲ್ಲಿ, ಬದಲಾದ ಜೀವನ ಶೈಲಿ ಇವೆಲ್ಲ ಇರೋದ್ರಿಂದ ನಮಗೆ ಹೊರಗಿನ ಸಹಾಯ ಅಗತ್ಯವಾಗಿ ಬೇಕು. ಅದು ಯಾವುದ್ರಲ್ಲಿ ಅಂತಂದ್ರೆ

0: ಆಹಾರ ಔಷಧಿ, ಆಹಾರವೇ ಔಷಧಿ ಅಲ್ವಾ. ಆವಾಗ ಅದು ಆಯಾ ಕಾಲ ತಕ್ಕ ಹಾಗೆ ಅಡಿಗೆ ಮಾಡ್ತಿದ್ರು. ಪ್ರತಿ ಸೀಸನ್ಗೂ ನಮ್ಮ ಅಡಿಗೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ಹಬ್ಬಕ್ಕೆ ಚೇಂಜ್ ಆಗ್ತಾ ಇತ್ತು, ಆಮೇಲೆ ವೆದರ್ಗೆ ಚೇಂಜ್ ಆಗ್ತಾ ಇತ್ತು. ಮಳೆಗಾಲಕ್ಕೆ ಬೇರೆ, ಚಳಿಗಾಲಕ್ಕೆ ಬೇರೆ.
1: ಸೀಸನಲ್ ಫ್ರೂಟ್ಸ್
0: ಈಗ ಹಂಗಲ್ಲ. ನಮ್ಮ ಜಗತ್ತಿನಾದ್ಯಂತ ಸಿಗುವಂತಹ ಎಲ್ಲಾ ಆಹಾರ ಪರಿಕರಗಳು, ಪದ್ಧತಿಗಳು ಅವೆಲ್ಲ ನಮ್ಗೆ ತಿಳ್ಕೊಂಡಿದೀವಿ ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಮೂಲಕ. ಹಾಗಾಗಿ ಯಾರಿಗೇನು ಇಷ್ಟನೋ ಅದನ್ನೇ 365 ದಿನನೂ ತಿನ್ನುವಂತಹ ಅಭ್ಯಾಸ ಮಾಡಿಕೊಂಡು ನಮ್ಮ ದೇಹ ಅದಕ್ಕೆ ಸಿದ್ಧಿಸ್ತಾ ಇಲ್ಲ ಅನ್ನುವಂಥದ್ದು. ಬಹಳಷ್ಟು ಜನ ವೈದ್ಯರು ನೀವು ಮೊದಲು ಆಹಾರ ಪದ್ಧತಿಯನ್ನ, ಜೀವನ ಶೈಲಿಯನ್ನ ಸರಿ ಮಾಡ್ಕೊಳ್ಳಿ. ಅದರಿಂದ ಮೊನ್ನೆ ಒಬ್ರು ಹೇಳ್ತಾ ಇದ್ರು,
1: 80%
0: ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಆ ಕಾರಣಕ್ಕೆ ನಿಮ್ಮನ್ನ ಇವತ್ತಿಲ್ಲಿ ಕರೆಸಿದೀವಿ. ನಮ್ಮ ಎಲ್ಲ ಕೇಳುಗರು ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಶುರು ಮಾಡೋಣ. ಆಹಾರ ಹೇಗೆ ಔಷಧ ಆಗುತ್ತೆ?
1: ನಾವ್ ಅದನ್ನೇ ಹೇಳ್ತೀವಿ, ಫುಡ್ ಇಸ್ ಅವರ್ ಮೆಡಿಸಿನ್ ಅಂತ. ಅಂದ್ರೆ ಆಹಾರನೇ ನಮ್ಮ ಔಷಧಿ ಅಂತ. ಸೊ ನಮ್ಮ ಆಹಾರ ಪದ್ಧತಿ ಕರೆಕ್ಟ್ ಆಗಿದ್ರೆ, ನಾವು ಸಮತೋಲನವಾಗಿ ಆಹಾರನ ಸೇವಿಸಿದ್ರೆ, ಇವಾಗ ಬರುವಂತ ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ, ಡಯಾಬಿಟಿಸ್ ಆಗಿರ್ಬೋದು, ಬಿಪಿ, ಹೈಪರ್ ಟೆನ್ಷನ್ ಅಂತ ಏನ್ ಕರಿತೀವಿ, ಒಬೆಸಿಟಿ ಅಂದ್ರೆ ತೂಕ ಜಾಸ್ತಿ ಆಗೋದು, ಅಥವಾ ಥೈರಾಯ್ಡ್ ಸಮಸ್ಯೆ, ಹೆಣ್ಮಕ್ಳಿಗೆ PCOD, PCOS, ಈ ತರ ಎಲ್ಲ ಸಮಸ್ಯೆಗಳನ್ನ ಬರ್ದಿರೋ ತರ ತಡೆಗಟ್ಕೋಬಹುದು.
0: ಅಂದ್ರೆ ಆಹಾರ ಪದ್ಧತಿ ಅಂದ್ರೆ ಸಮತೋಲಿತ ಆಹಾರ,
1: ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ.
0: ಸಮತೋಲಿತ ಮತ್ತು ಪೌಷ್ಟಿಕ
1: ಆಹಾರ. ಎಸ್, ಎಕ್ಸಾಕ್ಟ್ಲಿ. ಪೌಷ್ಟಿಕ ಆಹಾರದಿಂದ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನ ರಿವರ್ಸ್ ಮಾಡ್ಕೊಬಹುದು, ಮತ್ತೆ ಬರ್ದಿರೋ ತರ ನಾವು ಕಾಪಾಡ್ಕೋಬಹುದು. ನಮ್ಮ ಆಹಾರ ಪದ್ಧತಿ, ಅದ್ರ ಜೊತೆಗೆ ವ್ಯಾಯಾಮ, ಒಟ್ಟಾರೆ ನಮ್ಮ ಲೈಫ್ ಸ್ಟೈಲ್, ಜೀವನ ಶೈಲಿನ ಕರೆಕ್ಟ್ ಆಗಿ.
0: ಒಂದ್ ಕಾಲ ಇತ್ತು ಊಟ ತಿನ್ಲಾರ್ದೆ ವೀಕ್ನೆಸ್ ಬರ್ತಿತ್ತು.
1: ಹೌದು
0: ಅಲ್ವಾ?
1: ಹೌದು.
0: ಈಗ ಊಟ ತಿಂದು ವೀಕ್ನೆಸ್ ಬರ್ತಿದೆ, ಮತ್ತೆ ಊಟ ಹೆಚ್ಚಾಗಿ
1: ಕ್ಯಾಲೋರೀಸ್ ಜಾಸ್ತಿ ತಿನ್ನೋದ್ರಿಂದ ಕಾಯಿಲೆ ಬರ್ತಿದೆ. ಹೌದು, ಕ್ಯಾಲೋರೀಸ್ ಜಾಸ್ತಿ ಆದಾಗ ಕಾಯಿಲೆ ಬರ್ತಾ ಇದೆ. ಪೌಷ್ಟಿಕಾಂಶ ಇಲ್ದಿರುವಂತ ಆಹಾರನ ಜಾಸ್ತಿ ಸೇವಿಸ್ತಾ ಇದೀವಿ. ನಾಲೆಜ್ ಇಲ್ಲ ಅಂದ್ರೆ, ಇವಾಗ ಪ್ರೊಸೆಸ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಎಲ್ಲಾ ಕಡೆ ನಮ್ಗೆ ಫಾಸ್ಟ್ ಫುಡ್ ಪ್ಯಾಕೆಟ್ ಅಲ್ಲಿ ಸಿಗುವಂತದ್ದು, ಮತ್ತೆ ಬೇಗ ಸಿಗುವಂತದ್ದು, ಅಂಡ್ ಟೇಸ್ಟಿಂಗ್ ಪೌಡರ್ಸ್ ಎಲ್ಲ ಹಾಕಿರುವಂತದ್ದು, ಈ ತರ ಫುಡ್ಸ್ ಗೆ ಜಾಸ್ತಿ ನಾವು
0: ಕರಿದ ಆಹಾರಗಳು ಹುರಿದಿದ್ದು,
1: ಎಸ್,
0: ಆಮೇಲೆ ಅದಕ್ಕೆ
1: ಕಲರ್ಫುಲ್ ಆಗಿರುವಂತದ್ದು, ಆ ತರದಕ್ಕೆ ಜಾಸ್ತಿ ಇದು ಮಾಡ್ತಾ ಇದೀವಿ. ಈಗ ಮುಂಚೆ ಎಲ್ಲ ಬ್ಯಾಲೆನ್ಸ್ ಡೇ ತಿಂತ ಇದ್ರ ಅಂತ ಕೇಳಿದ್ರೆ, ಅವ್ರಿಗೆ ಫಸ್ಟ್ ಆಫ್ ಆಲ್ ಎಕ್ಸ್ಪೋಜರ್ ಇರ್ಲಿಲ್ಲ ಈ ತರ ಫುಡ್ಸ್ ಗೆ, ಏನು ಫಾಸ್ಟ್ ಫುಡ್ಸ್ ಆಗಿರ್ಬೋದು,
0: ಮನೇಲೆ
1: ಮಾಡ್ಬೇಕಾಗಿತ್ತು.
0: ಆಮೇಲೆ ಅಲ್ಲಿ ಏನ್ ಸಿಗುತ್ತೆ ಅದನ್ನೇ
1: ಮಾಡ್ಬೇಕಾಗಿತ್ತು. ಅಂಡ್ ಏನಂತಂದ್ರೆ, ಅವಾಗ ಸೀಸನಲ್ ವೆಜಿಟೇಬಲ್ಸ್, ಈಗ ನೀವು ಅಮ್ಮ ಅಜ್ಜಿ ಎಲ್ಲ ಮಾತಾಡ್ಸಿದ್ರೆ ಅವ್ರು ಹೇಳ್ತಾರೆ, ಅವರೆಕಾಯಿ ಸೀಸನ್ ಅಂದ್ರೆ ಅವರೆಕಾಯಿ ಅದನ್ನೇ ತಿಂತ ಇದ್ರು, ಅಥವಾ ಲೈಕ್ ಗೆಣಸಿನ ಸೀಸನ್ ಗೆಣಸ್ ತಿಂತ ಇದ್ರು. ಸೊ ಸೀಸನಲ್ ವೆಜಿಟೇಬಲ್ಸ್, ಫ್ರೂಟ್ಸ್ ನೀವ್ ಹೇಳ್ದಾಗೆ ಆ ಕಾಲಕ್ಕೆ ಪ್ರಕೃತಿ ನಮ್ಗೆ ಆಹಾರ ಕೊಟ್ಬಿಟ್ಟಿದೆ. ಅಂದ್ರೆ ಇವಾಗ ನೋಡಿ, ವಿಂಟರ್ ಅಲ್ಲಿ ಕಿತ್ತಲೆ ಬರುತ್ತೆ ನಮ್ ಕಡೆ ಅಂತಂದ್ರೆ, ಬಿಕಾಸ್ ವೈಟಮಿನ್ ಸಿ ಬೇಕಾಗಿ ಬರುತ್ತೆ, ಬಿಕಾಸ್ ಅದ್ರಲ್ಲೂ ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಲಿಕ್ಕೆ ವೈಟಮಿನ್ ಸಿ. ಸೊ ಇವಾಗ ಸಮ್ಮರ್ ಅಲ್ಲಿ ವೈಟಮಿನ್ ಎ ಇರುವಂತದ್ದು ಅಂದ್ರೆ ಮಾವನಣ್ಣು, ಹಲಸಿನಣ್ಣು, ವಾಟರ್ಮೆಲನ್, ಬಿಕಾಸ್ ಇವಾಗ ಹೈಡ್ರೇಷನ್ ಬೇಕು. ಸೊ ಪ್ರಕೃತಿಯಲ್ಲೇ ನಮಗೆ ಬೇಕಾಗಿರುವಂತ ಫ್ರೂಟ್ಸ್ ವೆಜಿಟೇಬಲ್ಸ್ ಕೊಟ್ಬಿಟ್ಟಿದ್ದಾರೆ. ಬಟ್ ನಾವು ಅದನ್ನ ಜಾಸ್ತಿ ಬಳಸದಲ್ಲ,
0: ಅವಾಯ್ಡ್ ಮಾಡ್ಬಿಟ್ಟು
1: ಅದನ್ನ ಅವಾಯ್ಡ್ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಅಂತಾನೆ ಹುಡ್ಕೊಂಡು ಹೋಗ್ತೀವಿ. ಅಂದ್ರೆ ಕಿವಿನೇ ತಿನ್ಬೇಕು, ಡ್ರ್ಯಾಗನ್ ಫ್ರೂಟೇ ತಿನ್ಬೇಕು, ಆತರ ಇಲ್ಲ. ನಮ್ಮ ಸುತ್ತಮುತ್ತ ನಮ್ಮ ಗಾರ್ಡನ್ ಅಲ್ಲಿ ಈಸಿಯಾಗಿ ಸಿಗುತ್ತೆ.
0: ಹಂಗಂದ್ರೆ ಈ ಹಸನದಲ್ಲಿ ಇರುವಂತವರು ಯಾವ್ಯಾವ ಹಣ್ಣುಗಳನ್ನ ತಿನ್ಬೇಕು, ಯಾವ್ದನ್ ತಿನ್ಬಾರ್ದು? ಕಿವಿ ಎಲ್ಲ ನಾವು ಬೆಳೆಯೋದೇ ಇಲ್ಲ.
1: ಹೌದು,
0: ಕಿವಿ ಬೆಳೆಯಲ್ಲ, ಬೆರೀಸ್ ಬೆಳೆಯಲ್ಲ ನಾವು. ಈಗ ಅದನ್ನೇ ಪ್ಯಾಕೆಟ್ ಅಲ್ಲಿ ಸಿಗುವಂತದ್ದನ್ನ ನಾವು ಅದೇ ನೀವು
1: ಆದಷ್ಟು ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಲೋಕಲ್ ಅಲ್ಲಿ ಸಿಗುವಂತ ಫ್ರೂಟ್ಸ್ ಗೆ ಕೊಡ್ಬೇಕು. ಅಂದ್ರೆ ಪಪ್ಪಾಯ,
0: ಕಿತ್ತಳೆ,
1: ಬಾಳೆಹಣ್ಣು ಈ ತರದಕ್ಕೆ. ಬಟ್ ಈಗ ಸ್ಪೆಸಿಫಿಕ್ ಕಾಯಿಲೆ, ಈಗ ಡಯಾಬಿಟಿಸ್ ಎಲ್ಲ ಇರುವಂತವ್ರು ಈ ಹಲಸಿನಣ್ಣು, ಮಾವಿನಣ್ಣು ಈ ತರದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಅಂತ ಹೇಳ್ತೀವಿ, ಬಿಕಾಸ್ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಅಂತ. ಸೊ ಅದು ಬಿಟ್ಟು ಪ್ರಿಫರಬಲಿ ಲೋಕಲ್ ಅಲ್ಲಿ ಅವೈಲಬಲ್ ಇರುವಂತದ್ದು ಜಾಸ್ತಿ ನಮ್ಗೆ ಹೆಚ್ಚಾಗಿ ಸಿಗುವಂತ.
0: ಒಂದು ಇಲ್ಲಿ ಬೆಳೆಯೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಅವಾಯ್ಡ್ ಮಾಡೋದ್ ಬೇಡ. ಆದ್ರೆ ಅದಕ್ಕೆ ಆಮೇಲೆ ಅದನ್ನ ಶೇಖರಿಸಿ ಇಡ್ಲಿಕ್ಕೆ ಅದರದ್ದು ಪ್ರೊಸೆಸ್ ಇದೆಯಲ್ಲ, ಅದನ್ನ ಕರೆಕ್ಟ್ ಆಗಿ
1: ಆಪಲ್ ತಿನ್ಬೇಕು ಅಂತ ಒಂದ್ ಮೆತ್ತದೆ ಅಲ್ವಾ. ಈಗ ಹುಷಾರಿಲ್ಲ ಅಂತ ಆಪಲ್ ತಿನ್ಬೋದಾ ಅಂತ ಕೇಳ್ತಾರೆ, ಸೀಬೆಕಾಯಿ ತಿನ್ಬೋದಾ ಅಂತ ಕ್ವಶನ್ ಕೇಳಲ್ಲ ನಂಗೆ, ಆಪಲ್ ತಿನ್ಬೋದಾ ಅಂತ. ಅದಕ್ಕೆ ನಾನು ಹೇಳ್ತೀನಿ, ಆಪಲ್ಲೇ ತಿನ್ಬೇಕಂತಾನಿಲ್ಲ, ಬಿಕಾಸ್ ಆಲ್ಗೆ ಕಾಸ್ಟ್ಲಿ ಆಗತ್ತೆ, ಬಿಕಾಸ್ ಅದು ಅಲ್ಲಿಂದ ಪ್ರೊಸೆಸ್ ಆಗಿ ಬಂದು, ವಿ ಡೋಂಟ್ ನೋ ಅಲ್ಲ ಎಷ್ಟು ತಿಂಗಳುಗಳು ಅಥವಾ ದಿನಗಳಾಗುತ್ತೆ ಅದನ್ನ ಪ್ರೊಸೆಸ್ ಮಾಡಿ ಅಂತ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ ತೋಟದಲ್ಲಿ ಸಿಗುವಂತ ಸೆಕಾಯಿ, ಪಪ್ಪಾಯ ಈ ತರ ಹಣ್ಣುಗಳನ್ನೇ ತಿನ್ನಿ, ತೊಂದ್ರೆ ಇಲ್ಲ.
0: ಸಾಮಾನ್ಯ ನಿಮ್ಮ ಹತ್ರ ಯಾವ ತರದ ಸಮಸ್ಯೆ ಆದವ್ರು ಬರ್ತಾರೆ?
1: ಓಕೆ, ನಾನು ಕಳೆದ 6 ವರ್ಷಗಳಿಂದ ಡಯಾಬಿಟಿಸ್ ಅವ್ರಿಗೆ ಡಯಾಬಿಟಿಸ್ ಎಜುಕೇಶನ್ ಮಾಡ್ತಾ ಇರೋದು. ಬಟ್ ನನಗೆ ತೂಕ ಕಮ್ಮಿ ಮಾಡ್ಕೊಳ್ಳೋರು, ಜಾಸ್ತಿ ಮಾಡ್ಕೋಬೇಕಾಗಿರೋರು, ಮತ್ತೆ ಪಿಸಿ ಓಡಿ ತೊಂದರೆ ಇರೋರು, ಥೈರಾಯ್ಡ್ ತೊಂದರೆ ಇರೋರು, ತೂಕ ಜಾಸ್ತಿ ಇರೋದ್ರಿಂದ ಮೈ ನೋವೆಲ್ಲ ಜಾಸ್ತಿ ಆಗಿ ವೇಟ್ ಲಾಸ್ ಮಾಡ್ಬೇಕು ಅಂತ, ಕೆಲವು ಒಂದೊಂದ್ಸತಿ ಕಿಡ್ನಿ ಸಮಸ್ಯೆ ಇರುವಂತವ್ರು,

0: ಈ ಥರದವರೆಲ್ಲ ಬರ್ತಾರೆ, ಕಿಡ್ನಿ ಸ್ಟೋನ್ ಇರುವಂಥವ್ರು. ಮತ್ತೆ ಹೆಚ್ಚಾಗಿ ಇವಾಗ ನನಗೆ ಬರ್ತಿರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ. ಅಂದರೆ ನಾವು ಗಟ್ಟನ್ನ ನಮ್ಮ ಹೊಟ್ಟೆನ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಸೊ ಹೊಟ್ಟೆ ಒಂದು ನಾವು ಸರಿಯಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ತುಂಬಾ ಕಾಯಿಲೆಗಳು ಹೊಟ್ಟೆಯಿಂದಾನೆ ಬರುತ್ತದೆ. ಸೊ ಗ್ಯಾಸ್ಟ್ರೈಟಿಸ್ ಕೂಡ ಸಿವಿಯರ್ ಆಗಿ ನಾನು ಇವಾಗ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ.
1: ಯಾರೇ ಒಂದು ಕಾಯಿಲೆಯಿಂದ ಬಳಲ್ತಾ ಇರುವಂತವ್ರು ನಿಮ್ಮ ಹತ್ರ ಬರ್ತಾರೆ, ಆಹಾರದಿಂದಾನೆ ಸರಿ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇರೋರು ಮಾತ್ರ ಈ ಆಹಾರ ತಜ್ಞರ ಹುಡುಕೊಂಡು ಹೋಗುವಂತದ್ದು, ಇಲ್ಲಾಂದ್ರೆ ಮಾತ್ರ ತಗೊಳ್ಳೋಣ ಆರಾಮ.
0: ಹೌದು, ಯಾಕಂದ್ರೆ ಹಾಸನಲ್ಲಿರುವಂತ ಡಾಕ್ಟರ್ಸ್ ವೈದ್ಯರೇನೆ ತುಂಬಾ ಸತಿ ರೆಕಮೆಂಡ್ ಮಾಡ್ತಾರೆ, ಹೋಗಿ ನೀವು ನ್ಯೂಟ್ರಿಷನಿಸ್ಟ್ ಹತ್ರ ಅಥವಾ ಡೈಟಿಷಿಯನ್ ಹತ್ರ ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ ಅಂತ ನೀವು ಹೇಳ್ದಾಗ. ಬಟ್ ತುಂಬಾ ಕೆಲವು ಜನ ಮಾತ್ರ ಅವರು ಆಸಕ್ತಿಯಿಂದ ಮನ್ಸ್ ಮಾಡಿ ಅನ್ನ, ಕೆಲವ್ರು ಹೆಂಗಂದ್ರೆ ಇರೋದ್ ಒಂದೇ ಜೀವನ ಇಂದು ಬಿಟ್ಟೆ ಬದುಕ್ತಿವಿ ಅಂತ ಹೇಳ್ತಾರೆ, ಅಥವಾ ಮಾತ್ರೆ ತಗೊಂಡೇ ವಾಸಿ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಬಟ್ ಹೌದು, ಇರೋದ್ ಒಂದೇ ಜೀವನ, ಒಳ್ಳೆ ಆಹಾರ ತಿಂದು ಜಾಸ್ತಿ ದಿನ ಆರೋಗ್ಯವಾಗಿ ಬದುಕಬಹುದು ಅಂತ ಅವರಿಗೆ ಆಗಲ್ಲ.
1: ಈಗ ಆಹಾರವೇ ಔಷಧಿ ಅಂದಾಗ ಒಂದು ಮಾತ್ರೆ ಕೊಡುವ ಕಡಿಮೆ ಸಮಯದ ರಿಲೀಫ್ ಇದೆಯಲ್ಲ, ಅದು ಒಂದು ಊಟ ತಿಂದ ತಕ್ಷಣ ಸಿಗಲ್ಲ. ಸಾಮಾನ್ಯವಾಗಿ ಈಗ ತೂಕ ಇಳಿಸ್ಕೊಳಕ್ ಬಂದ್ರು ಅಂತ ಇಟ್ಕೊಳ್ಳಿ, ಅಥವಾ PCOD, PCOS, ಥೈರಾಯ್ಡ್, ಇವ್ರು ಏನ್ ಲೈಫ್ ಲಾಂಗ್ ಅಂದ್ರೆ ಅವರು ಜೀವನ ಇರೋವರೆಗೂ ನೀವು ಹೇಳಿರುವ ಆಹಾರ ಪದ್ಧತಿನೇ ಅನುಸರಿಸಬೇಕಾ, ಅಥವಾ ನಿಗದಿತ ಸಮಯ ಇರುತ್ತೆ ಒಂದ್ 3 ತಿಂಗಳು 6 ತಿಂಗಳು ಅಷ್ಟಕ್ಕೆ ಮಾಡಿದ್ರೆ ಸಾಕ, ಹೇಗೆ?
0: ಅದು ಸ್ಟೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಏನಾದ್ರೂ ನಿಮ್ಗೆ ಪ್ರೀ ಡಯಾಬಿಟಿಕ್ ಇದ್ದೀರಾ ಅಥವಾ ತುಂಬಾ ಬಾರ್ಡರ್ ಅಲ್ಲಿ ಇದೆ ಅಂತ ಅಂದ್ರೆ ಅದನ್ನ ರಿವರ್ಸ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಡಯಟ್ ಅಲ್ಲಿದ್ದು ಆಮೇಲೆ ಅವರು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ವೇಟ್ ಲಾಸ್ ಅಂತ ಬಂದ್ರೆ, ವೇಟ್ ಲಾಸ್ ಮಾಡುವಾಗ ಅದು ಸ್ವಲ್ಪ ದಿನಕ್ಕೆ ಮಾತ್ರ ವೆಕೇಶನ್ ತರ ಅಲ್ಲ. ಈಗ ತುಂಬಾ ಟ್ರೈ ಮಾಡ್ಬಿಟ್ಟಿರ್ತಾರೆ, ಜಿಮ್ಮಿಗೆ ಹೋಗಿರ್ತಾರೆ, ಡಯಟ್ ಮಾಡ್ಬಿಟ್ಟಿರ್ತಾರೆ, ಅದನ್ನ ಬಿಟ್ಟ ತಕ್ಷಣ ಮತ್ತೆ ವೇಟ್ ಗೇನ್ ಹಾಕ್ತಾರೆ. ಅದಕ್ಕೆ ನಾನೇನ್ ಹೇಳೋದು ಅಂದ್ರೆ, ಒಂದ್ಸತಿ ಒಂದು ಜೀವನ ಶೈಲಿನಲ್ಲಿ ಬದಲಾವಣೆ ಮಾಡ್ಕೊಂಡು ಡಿಸಿಪ್ಲಿನ್ ಅಳವಡಿಸ್ಕೊಂಡ್ಬಿಟ್ರೆ ಅದನ್ನ ಲೈಫ್ ಲಾಂಗ್ ಫಾಲೋ ಮಾಡ್ಕೊಂಡು ಹೋಗೋದು ಕಷ್ಟ ಆಗಲ್ಲ. ಅಂಡ್ ನಾವು ಆ ತರ ಏನೋ ಸಿವಿಯರ್ ಆಗಿರುವಂತ ಡಯಟ್ ಅಥವಾ ಫಾಲೋ ಮಾಡಕ್ ಆಗದಿರೋ ತರದ್ ಕೊಡಲ್ಲ. ನಾವು ತಿನ್ನುವಂತ ನಾರ್ಮಲ್ ಆಗಿ ತಿನ್ನುವಂತ ಫುಡ್ ಅಲ್ಲೇನೆ ಹೇಗೆ ನಮ್ಮ ಪ್ಲೇಟ್ ಅನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಾನೆ ಹೇಳ್ಕೊಡೋದು. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫೈಬರ್, ಗುಡ್ ಫ್ಯಾಟ್, ವೈಟಮಿನ್ಸ್, ಮಿನರಲ್ಸ್.
1: ಗುಡ್ ಫ್ಯಾಟ್ ಅಂದ್ರೆ ಏನು?
0: ಗುಡ್ ಫ್ಯಾಟ್ ಅಂತಂದ್ರೆ ಒಳ್ಳೆಯ ಕೊಬ್ಬಿನ ಅಂಶ.
1: ಏನೇನು ಸಾಮಾನ್ಯ ಅಡಿಗೆ ಎಣ್ಣೆ ಎಲ್ಲರೂ ಫ್ಯಾಟ್ಗೋಸ್ಕರ ಬಳಸ್ತಾರೆ,
0: ಅದನ್ನ ಬಿಟ್ರೆ ಶುದ್ಧ ಹಸುವಿನ ತುಪ್ಪ ಅಂತಂದ್ರೆ
1: ಹಸು ತುಪ್ಪನೇ ಆಗ್ಬೇಕಾಗಿಲ್ಲ,
0: ಶುದ್ಧ ತುಪ್ಪ. ಅದು ಬಿಟ್ರೆ ಸೀಡ್ಸ್ ಇಂದ ಬರುವಂತ ಫ್ಯಾಟ್ ಅನ್ನ ಗುಡ್ ಫ್ಯಾಟ್ ಅಂತ ಕರಿತೀವಿ. ಅಂದ್ರೆ ಬೀಜ,
1: ಕಡಲೆ ಬೀಜನು ಬರುತ್ತೆ ಅದ್ರ,
0: ಕಡಲೆ ಬೀಜ. ಬಟ್ ಎಲ್ಲದೂ ಮಿತವಾಗಿ ತಗೋಬೇಕು. ಕೆಲವೊಂದೊಂದು ಕಂಡೀಷನ್ಗೆ ಇವಾಗ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇದ್ರೆ ಗುಡ್ ಫ್ಯಾಟ್ ಅನ್ನು ಕೂಡ ಅವರು ಇವಾಗ ಒಮೆಗಾ 3, ಒಮೆಗಾ 6 ಅದೆಲ್ಲ ಇದೆಯಲ್ವಾ, ಒಮೆಗಾ 3 ಯೂಸ್ಫುಲ್ ಆಗುತ್ತೆ. ಬಟ್ ಒಮೆಗಾ 6 ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಅವರಿಗೆ ತೊಂದರೆ ಆಗುತ್ತೆ. ಕೆಲವೊಂದೊಂದು ಕಾಯಿಲೆಗಳಿಗೆ ರಿಸ್ಟ್ರಿಕ್ಟ್ ಮಾಡ್ತೀವಿ. ಅದು ಬಿಟ್ರೆ ಒಳ್ಳೆ ಉತ್ತಮ ಕೊಬ್ಬು ಅಂತ ಅಂದ್ರೆ ಬೀಜಗಳಿಂದ ಬರುವಂತದ್ದು. ಇವಾಗ ನೀವ್ ನೋಡ್ತಾ ಇದ್ದೀರಾ, ಗಾಣದೆಣ್ಣೆ, ಕಡಲೆಕಾಯಿ ಬೀಜದೆಣ್ಣೆ, ಸೂರ್ಯಕಾಂತಿ ಬೀಜದೆಣ್ಣೆ,
1: ತೆಂಗಿನಕಾಯಿ ಬೆಳೆಯೋ ಏರಿಯಾ, ತೆಂಗಿನ ಎಣ್ಣೆ.
0: ತೆಂಗಿನ ಎಣ್ಣೆ ಇವಾಗ ಸಮ್ಮರ್ ಅಲ್ವಾ, ಸೊ ಈ ಕಾಲದಲ್ಲಿ ಬಳಸೋದು ಆಕ್ಚುಲಿ ವೆರಿ ಸೂಟಬಲ್. ಆದ್ರೆ ನಮ್ಮ ಈ ಕಡೆ ಪ್ರದೇಶದಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಮಳೆ ಮತ್ತೆ ಶೀತ ಶುರು ಆಗುತ್ತೆ, ಆವಾಗ ನೀವು ನೋಡಿ ತೆಂಗಿನ ಎಣ್ಣೆ ಗಟ್ಟಿ ಆಗತ್ತೆ ಅಲ್ವಾ. ಸೊ ಅದರಲ್ಲಿ MCT, ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಕರಿತೀವಿ. ಸೊ ಅದು ಜಾಸ್ತಿ ಇರೋದ್ರಿಂದ ಯಾರಿಗೆ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನಂಶ ಜಾಸ್ತಿ ಇದೆ ಅವರ ರಕ್ತದಲ್ಲಿ, ಅವರು ಅದನ್ನ ಅವಾಯ್ಡ್ ಮಾಡ್ಬೇಕಾಗ
1: ಮಳೆಗಾಲ ಮತ್ತು
0: ಮಳೆಗಾಲ ಚಳಿಗಾಲದಲ್ಲಿ. ಅಥವಾ ಅವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದ್ರೆ ಎಲ್ಲಾ ಟೈಮಲ್ಲೂ ವರ್ಜಿನ್ ಕೊಕೊನಟ್ ಆಯಿಲ್ ಅಥವಾ ತೆಂಗಿನ ಎಣ್ಣೆನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಸಮ್ಮರ್ ಅಲ್ಲಿ ಬಳಸಬಹುದು, ಯಾಕಂದ್ರೆ ನೋಡಿರ್ಬೋದು ಜಾಸ್ತಿ ಕೋಸ್ಟಲ್ ರೀಜನ್ ಅಲ್ಲಿ ತೆಂಗಿನ ಎಣ್ಣೆನ ಬಳಸ್ತಾರೆ, ಯಾಕಂದ್ರೆ ಅಲ್ಲಿ ಯಾವಾಗ್ಲೂ ಸ್ವಲ್ಪ ಟೆಂಪರೇಚರ್
1: ಜಾಸ್ತಿ
0: ಸೂಟಬಲ್ ಆಗಿರುತ್ತೆ. ಸೊ ನಮ್ಮ ಟೆಂಪರೇಚರ್ ಗೆ ನಾವು ಶೀತಕಾಲದಲ್ಲೆಲ್ಲ ಅದನ್ನ ಬಳಸಿದ್ರೆ ಅದಷ್ಟು
1: ನೀಟಾಗಿ. ಯಾವ ಎಣ್ಣೆ ಸೂಟಬಲ್?
0: ನಮಗೆ ಎಲ್ಲಾ ತರ ಬೀಜದ ಎಣ್ಣೆಗಳು, ಇವಾಗ ಸೂರ್ಯಕಾಂತಿ ಬೀಜ, ಕುಸುಬೆ ಎಣ್ಣೆ, ಅಗಸೆ ಬೀಜದ ಎಣ್ಣೆ, ಉಚ್ಚಳ್ಳೆ ಎಣ್ಣೆ ಯೂಸ್ ಮಾಡ್ತಾ ಇದ್ರು, ಅದು ಕೂಡ ಸೂಟಬಲ್ ಆಗತ್ತೆ. ಕಡ್ಡಿಜದ ಎಣ್ಣೆ ಎಲ್ಲದು ಚೇಂಜ್ ಮಾಡ್ತಾ ಇರ್ಬೇಕು. ಒಂದೇ ಎಣ್ಣೆನ ವರ್ಷ ಪೂರ್ತಿ ಬಳಸೋದ್ರಿಂದ
1: ಎಲ್ಲಾ ದಿನಕ್ಕೆ ಒಂದ್ಸರ್ತಿ
0: ಅಟ್ಲೀಸ್ಟ್ 2 months, 3 months
1: ಲೀಟರ್ ಇದನ್ನ ಬಳಸಿದ್ರೆ,
0: ಸೀಸನಲ್ ವೈಸ್ ರೊಟೇಷನಲ್ ಬಳಸಿದ್ರು ಕೂಡ ಬೇರೆ ಬೇರೆ ಬೀಜದಲ್ಲಿರುವಂತ ಬೇರೆ ಬೇರೆ ಒಳ್ಳೆ ಉತ್ತಮ ಕೊಬ್ಬು ಅಥವಾ ವೈಟಮಿನ್ಸ್ ಮಿನರಲ್ಸ್.
1: ಇದನ್ನೊಂದು ಅಂದ್ರೆ ಡೈಟರಿ ಚೇಂಜ್ ಇದನ್ನೊಂದು ಎಲ್ಲರೂ ಮಾಡ್ಕೋಬಹುದು. ಅಂದ್ರೆ ಎಲ್ಲರ ಮನೆಯಲ್ಲೂ
0: ಎಣ್ಣೆ
1: ನಾವು ಎಣ್ಣೆ ಬಳಸೇ ಬಳಸ್ತೀವಿ, ಇದೊಂದಾಯ್ತು.
0: ಅಂಡ್ ಮಿತವಾಗಿ ಬಳಸ್ಬೇಕು. ಈಗ ನಿಮ್ಮ ಮನೆಯಲ್ಲಿ 3 ಜನ ಅಥವಾ 4 ಜನ ಇದ್ದೀರಾ ಅಂತಂದ್ರೆ ರೆಸ್ಟ್ರಿಕ್ಟ್ ಮಾಡ್ಬೇಕು ಅಟ್ಲೀಸ್ಟ್ 2 liter ಒಂದು ತಿಂಗಳಿಗೆ. ಸೊ ದಟ್ 500 ml ಅಷ್ಟೇ ಒಬ್ಬರಿಗೆ ಸೇರೋ ಸಾಕು ಆತರ ಲಿಮಿಟ್ ಮಾಡ್ಬೇಕು. ಯಾಕಂದ್ರೆ ಈಗ ನಾನು ಸುಮ್ನೆ ಕೇಳ್ತಾ ಇರ್ತೀನಲ್ಲ ಎಷ್ಟು ಜನ ಇದ್ದೀರಾ ಎಷ್ಟು ಲೀಟರ್, 3 ಜನ 4 ಜನ ಇರ್ತಾರೆ, 3 ಲೀಟರ್ 4 ಲೀಟರ್ ಎಣ್ಣೆ ಬಳಸ್ತಾರೆ, ಅದು ನೆಸೆಸಿಟಿ ಇಲ್ಲ. ಸೊ ಅದ್ರ ಬದಲು ನೀವು ಬೇರೆ ಬೀಜಗಳಿಂದ ಅಥವಾ ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತೇವೆ, ಬಾದಾಮಿ ಅಥವಾ ಕಡಲೆ ಬೀಜ ಆತರದ್ರಿಂದನೂ ಕೂಡ ನೀವು ಗುಡ್ ಫ್ಯಾಟ್ ಅನ್ನ ತಗೊಂಡ್ಬೋದು.

0: ಇದು ಒಂದಾಯ್ತು. ಇನ್ನೊಂದು, ನೀವು ಹೇಳಿದ ಹಾಗೆ ಬೇರೆ ಬೇರೆ ತೊಂದರೆ ಇರುವಂತವ್ರು ಅವ್ರು ಬಂದು ವೈದ್ಯರನ್ನು ಅಥವಾ ಆಹಾರ ತಜ್ಞರನ್ನ ಕಂಡಾಗ ನೀವು ಅವ್ರಿಗೊಂದು ಚಾರ್ಟ್ ಕೊಡ್ತೀರಾ, ಆ ಚಾರ್ಟ್ ಪ್ರಕಾರ ಮಾಡಲಿ. ಅದರ್ವೈಸ್ ನಾನು ಎಲ್ಲರಿಗೂ ಮಾತಾಡೋದಾದ್ರೆ, ಒಂದು ಈಗ ಫ್ಯಾಟ್ ಎಷ್ಟು ಬಳಸಬೇಕು ಅನ್ನೋದಾಯ್ತು. ಇನ್ನೊಂದು, ಇತ್ತೀಚೆಗೆ ಎಂಡ್ ಏನಂತಂದ್ರೆ ಪ್ರೋಟೀನ್ ರಿಚ್ ಡಯಟ್.
1: ಎಸ್,
0: ಆಯ್ತಾ, ನಾವು ಪ್ರೋಟೀನ್ ಅನ್ನ ತುಂಬಾ ಕಡಿಮೆ ಬಳಸಿ, ನಮ್ದು ಕಾರ್ಬ್ ಯಾವಾಗ್ಲೂ ಮುಂದಿರುತ್ತೆ ನಮ್ಮ ಆಹಾರ ಪದ್ಧತಿ, ಇದರಿಂದ ಬಂದಿರೋದು.
1: ಆಕ್ಚುಲಿ ನೀವು ಕೇಳಿದ್ರೆ ಅವಾಗೆಲ್ಲ ತುಂಬಾ ಅನ್ನಕ್ಕೆ ಅಥವಾ ಧಾನ್ಯಗಳಿಗೆ ಬರಗಾಲ ಇತ್ತು ಅಂತ ಹೇಳ್ತಾರೆ, ಅಂದ್ರೆ ಕಷ್ಟ ಇತ್ತು ಅಂತ.
0: ಬಟ್ ಮುದ್ದೆಗಿರ್ಲಿಲ್ವಲ್ಲ,
1: ಮುದ್ದೆಗಿರ್ಲಿಲ್ಲ. ಈಗ ಮುದ್ದೆ ಬೆಳಗ್ಗೆನೆ ತಿಂತಾ ಇದ್ರು, ನಾವೇನ್ ಮಾಡ್ತೀವಿ ಮಧ್ಯಾಹ್ನ ಅಥವಾ ರಾತ್ರಿ ತಿಂತೀವಿ ಅಲ್ವಾ. ಸೊ ಬೆಳಗ್ಗೆನೆ ತಿಂತಿದ್ರು, ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು, ಅಂದ್ರೆ ಚೆನ್ನಾಗಿ ಕೆಲಸ
0: ಮಾಡೋರು.
1: ಮತ್ತೆ ನಮ್ ತರ ಯಾವಾಗ್ಲೂ ತಿಂತಾ ಇರ್ಲಿಲ್ಲ, ಮೂರೊತ್ತು ನಾಲ್ಕೊತ್ತು ಹತ್ರ ಬೆಳಗ್ಗೆನೆ ತಿಂತಾ ಇದ್ರು, ಅದನ್ನ ಚೆನ್ನಾಗಿ ಕರಗಿಸ್ತಾ ಇದ್ರು, ಮತ್ತೆ ರಾತ್ರಿ ಬಂದು ಊಟ ಮಾಡ್ತಾ ಇದ್ರು ಅಲ್ವಾ. ಇವಾಗ ಒಂದ್ 30-40 ವರ್ಷದಿಂದ ಏನಾಗಿದೆ ಅಂದ್ರೆ, ನಿಮಗ್ ತಿಳಿದಿರೆ ನನಗ್ ತಿಳಿದಿರಂಗೂ, ನಾವ್ ಅನ್ಕೊಂಡ್ಬಿಟ್ಟಿದೀವಿ ಅನ್ನ ಮುದ್ದೆ ಚಪಾತಿ ಇವೇ ಊಟ ಅಂತ. ಬಟ್ ನೀವ್ ಮಾತಾಡ್ಸಿ ಕೇಳಿದ್ರೆ ಗೊತ್ತಾಗತ್ತೆ, ಅವ್ರು ಹೇಳ್ತಾರೆ ತಪ್ಲಿ ತುಂಬಾ ತರಕಾರಿನೇ ಬೇಕೊಡ್ತಾ ಇದ್ರು ನಮ್ಗೆ. ಗೆಣಸಿನ ಸೀಸನ್ ಅಲ್ಲಿ ಗೆಣಸೆ ತಿಂತಾ ಇದ್ವಿ, ಆಲೂಗಡ್ಡೆ ತಿಂತಾ ಇದ್ವಿ, ಅಥವಾ ಕಾಳುಗಳನ್ನೇ ತಿಂತಾ ಇದ್ವಿ, ಬರೀ ಕಾಳುಗಳನ್ನೇ ಬೇಯಿಸಿ ಕೊಡ್ತಾ ಇದ್ರು ಅಂತ. ಸೊ ಕಾಳುಗಳು ಪ್ರೋಟೀನ್, ಅವ್ರು ಒಳ್ಳೆ ಉತ್ತಮ ಪ್ರೋಟೀನ್ ಆಹಾರ ತಿಂತಾ ಇದ್ರು. ಪ್ಲಸ್ ಏನಂದ್ರೆ ಬರ್ನ್ ಮಾಡ್ತಾ ಇದ್ರು. ಈಗ ನಮ್ ತರ ಎಲ್ಲದಕ್ಕೂ ಮಷಿನರೀಸ್ ಅಥವಾ ವೆಹಿಕಲ್ಸ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಸೊ ನಮ್ಗೆ ಎಲ್ಲದೂ ಸಿಂಪಲ್ ಆಗ್ಬಿಟ್ಟಿದೆ ಇವಾಗ. ನಮ್ದೇನಾಗಿದೆ, ಇಂಟೇಕ್
0: ಜಾಸ್ತಿ
1: ಆಗಿದೆ, ಔಟ್ಪುಟ್ ಬರ್ನ್ ಮಾಡ್ತಾ ಇಲ್ಲ, ಅಷ್ಟೇ ಮ್ಯಾಟರ್. ಅದ್ ಬಿಟ್ರೆ ಮುಂಚಿನಿಂದಲೂ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅಂತ ಸಪರೇಟ್ ಮಾಡಿಲ್ಲ ಅಂತ ಅಂದ್ರು, ಅವರು ಬ್ಯಾಲೆನ್ಸ್ಡ್ ಆಗಿ ಮತ್ತೆ ಸೀಸನಲ್ ಆಗಿ ತಿಂತಿದ್ದಾರೆ, ಹಾಗಾಗಿ ಅವ್ರಿಗೆ ಕಷ್ಟ ಆಗ್ತಿಲ್ಲ, ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು. ನಮ್ದೇನಾಗ್ತಾ ಇದೆ ಅಂದ್ರೆ ಬರ್ನ್ ಆಗ್ತಾ ಇಲ್ಲ, ಎಲ್ಲದೂ ಸೆಡೆಂಟರಿ ಲೈಫ್ ಸ್ಟೈಲ್ ಸ್ವಲ್ಪ ಜಾಸ್ತಿ ಆಗಿದೆ, ಅಂಡ್ ಎಲ್ಲದಕ್ಕೂ ಅನುಕೂಲ ಜಾಸ್ತಿ ಆದಂಗೆ ತಿನ್ನೋದು ಕೂಡ. ಬೆಳಗ್ಗೆನೂ ಉಪಹಾರ ತಿಂತೀವಿ, ಮಧ್ಯಾಹ್ನ ತಿಂತೀವಿ, ರಾತ್ರಿ ತಿಂತೀವಿ,
0: ಸ್ನಾಕ್ಸ್ ಎಲ್ಲ ಜಾಸ್ತಿ ಆಗಿದೆ.
1: ಸ್ನಾಕ್ಸ್ ಎಲ್ಲ ಉತ್ತಮ ಸ್ನಾಕ್ಸ್ ತಗೊಂಡ್ರೆ ತೊಂದರೆ ಇಲ್ಲ.
0: ಸ್ನಾಕ್ಸ್ ಅಂದ್ರೆ ಆಕ್ಚುಲಿ ಕರ್ದಿದ್ಬೇಕು ಅನ್ನೋ ತರ.
1: ಹೌದು, ಈವ್ನಿಂಗ್ ಆಯ್ತು ಅಂದ್ರೆ ಹೌದು, ಚಾಟ್ಸ್ ಆತರ ಆಯಿಲಿ ಇದೆ ಜಾಸ್ತಿ ಆಗಿದೆ,
0: ಅದೆಲ್ಲ ಆಗಿದೆ. ಈಗ ನೀವು ಆಹಾರ ತಜ್ಞರಾಗಿ ಹೇಳೋದಾದ್ರೆ ಒಂದ್ ಪ್ಲೇಟ್ ಅಲ್ಲಿ ಏನಿರ್ಬೇಕು?
1: ಒಂದು ತಟ್ಟೆನ 100% ಅಂದ್ರೆ ಅದನ್ನ 4 ಭಾಗ ಮಾಡ್ಕೋಬೇಕು. ಸೊ 4 ಭಾಗದಲ್ಲಿ 1 ಭಾಗದಷ್ಟು ಪ್ರೋಟೀನ್ ಆಹಾರ, ಕಾಳುಗಳು, ಬೇಳೆಗಳು. ನಾನ್ ವೆಜ್ ತಿನ್ನೋರಾದ್ರೆ ಮೊಟ್ಟೆ ಇಟ್ಕೊಂಡ್ಬೋದು. ಮೀನು, ಓಕೆ, ಉತ್ತಮ ಲೀನ್ ಪ್ರೋಟೀನ್ ಅಂತ ಕರಿತೀವಿ. ಕೋಳಿ ಅಪರೂಪಕ್ಕೆ ಬಳಸ್ಬೋದು ತೊಂದ್ರೆ ಇಲ್ಲ. ಆದಷ್ಟು ಕೆಂಪು ಮಾಂಸ ಅಥವಾ ರೆಡ್ ಮೀಟ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಮಟನ್ ಅನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಬಟ್ ಮಟನ್ ಹೊಟ್ಟದಿಲ್ಲ ಬಳಸ್ಬೋದು, ತೊಂದ್ರೆ ಇಲ್ಲ. ಬಟ್ ಕಿಡ್ನಿ ಪ್ರಾಬ್ಲಮ್ ಆತರ ಎಲ್ಲ ಇದ್ರೆ ಅವರಿಗೆ ಅದು ಚೇಂಜ್ ಆಗತ್ತೆ. ಜನರಲ್ ಆಗಿ ಹೇಳೋದಾದ್ರೆ ಎಲ್ಲರೂ ಬಳಸ್ಬೋದು. ಎಷ್ಟು ಬಳಸ್ಬೋದು ಅಂದ್ರೆ, ಈಗ ಅವ್ರು ಎಷ್ಟು ತೂಕ ಇರ್ತಾರೆ ಅಷ್ಟಕ್ಕೆ ಇಷ್ಟು ತಿನ್ಬೇಕು ಅಂತ ಇರತ್ತೆ. ಅಂದ್ರೆ ಇವಾಗ ಏನು ವರ್ಕೌಟ್ ಏನು ಮಾಡಲ್ಲ ಅಂದ್ರೆ ಅಟ್ಲೀಸ್ಟ್ 0.8 grams ಪರ್ ಕೆಜಿ ಬಾಡಿ ವೇಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು ಕೆಜಿಗೆ ಅಟ್ಲೀಸ್ಟ್ 0.8 grams ಅಷ್ಟು ಬೇಕಾಗತ್ತೆ. ಅಂದ್ರೆ ಎಕ್ಸಾಂಪಲ್, ನೀವೊಂದು
0: 50 kg
1: ಇದೀರಾ ಅಂದ್ರೆ ಅಟ್ಲೀಸ್ಟ್ ಒಂದು 45-50 grams ಪ್ರೋಟೀನ್ ತಗೋಬೇಕು.
0: ಒಂದು ಮೊಟ್ಟೆನಲ್ಲಿ ಎಷ್ಟಿರುತ್ತೆ?
1: ಒಂದು ಮೊಟ್ಟೆಲಿ 6 grams ಇರುತ್ತೆ. ನೀವು ಒಳಗಡೆ ಇರುವಂತ ಹಳದಿ ಭಾಗನ ತೆಗೆದ್ರೆ 3 grams ಬರುತ್ತೆ.
0: ಯಾಕೆ ತೆಗಿಬೇಕು ಅದು?
1: ಅದನ್ನ ಇವಾಗ ತೆಗಿಯುವಂತದ್ದು ಜಾಸ್ತಿ ಟ್ರೆಂಡ್ ಆಗಿದೆ, ಅದಕ್ಕೆ ಹೇಳ್ತಾ
0: ಇದ್ದೀನಿ.
1: ಕೊಲೆಸ್ಟ್ರಾಲ್ ಇರೋಂಥ ಎಸ್ ಖಂಡಿತ ತೆಗಿಬೇಕು, ಯಾಕಂದ್ರೆ ಅದರಲ್ಲಿ ಕೂಡ ಕೊಲೆಸ್ಟ್ರಾಲ್ ಇರೋದ್ರಿಂದ ತೆಗೆದು ಬರೀ ಬಿಳಿ ಭಾಗನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಯಾರಿಗಿಲ್ಲ ಅವರೆಲ್ಲರೂ ದಯವಿಟ್ಟು ಪೂರ್ತಿ ಮೊಟ್ಟೆನ ಬಳಸಬೇಕು, ಯಾಕಂದ್ರೆ ಅದರಲ್ಲೂ ಕೂಡ ಪೌಷ್ಟಿಕಾಂಶ ಇದೆ, ವೈಟಮಿನ್ ಡಿ ಇದೆ. ಯಾಕಂದ್ರೆ ಈಗ ನಾವು ತುಂಬಾ ಕೇಸಸ್ ನೋಡ್ತಾ ಇದೀವಿ ವೈಟಮಿನ್ ಡಿ ಕಮ್ಮಿ ಆಗ್ತಾ ಇದೆ ಎಲ್ಲರಲ್ಲೂ. ಸೊ ಪೂರ್ತಿ ಮೊಟ್ಟೆನ ಬಳಸೋದು ಒಳ್ಳೇದು. ಆದ್ರೆ ತುಂಬಾ ತಿನ್ನಬಾರ್ದು. ಈಗ ಒಂದು ಮೊಟ್ಟೆ 20 ಎಲ್ಲ ತಿನ್ನೋರ್ನು ನಾನು ನೋಡಿದೀನಿ, ಅಷ್ಟೊಂದೆಲ್ಲ ಒಳ್ಳೇದಲ್ಲ,
0: ಅವಶ್ಯಕತೆ
1: ಇಲ್ಲ. ಬೇರೆ ಬೇರೆ ಸೋರ್ಸಸ್ ಇಂದಾನು ತಗೋಬೇಕು ನೀವು, ಹಾಲಿನಿಂದ ಬರುವಂತ, ಕಾಳಿಂದ, ಬೇಳೆಯಿಂದ, ನೀರಿಂದ ಅಥವಾ ಸೋಯಾ ಇಂದ, ಬೇರೆ ಬೇರೆ ತರ ಪ್ರೋಟೀನ್ ಅನ್ನ ತಗೊಂಡ್ಬೋದು. ಬರೀ ಮೊಟ್ಟೆಯಿಂದಾನೇ ತಗೋಬೇಕು ಅಂತ ಏನಿಲ್ಲ.
0: ಈಗ ಪ್ಲೇಟ್ ಅಲ್ಲಿ ಒಂದು
1: ಪ್ರೋಟೀನ್ ಇರಬೇಕು, ಪ್ರೋಟೀನ್ ಇರಬೇಕು, ಇನ್ನೊಂದು ಪಾರ್ಟ್ ತರಕಾರಿ ಇರಬೇಕು. ತರಕಾರಿ ಅಂತ ಬಂದ್ರೆ 2 ತಗೊಂಡ್ಬೋದು, ಇಲ್ಲಾಂದ್ರೆ 1 ಅಟ್ಲೀಸ್ಟ್ ಬೇಯಿಸಿರೋದು ಅಥವಾ ಹಸಿ ತರಕಾರಿ, ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ, ಯಾವ್ದು ಹಸಿ ತಿನ್ಬಹುದು ಅದು, ಇಲ್ಲ ಹಸಿದ ಇಷ್ಟ ಇಲ್ಲ ಅಂದ್ರೆ ಬೇಯಿಸಿರೋಂಥದನ್ನೇ ತಗೋಬಹುದು. ಇನ್ನೊಂದು ಪಾರ್ಟ್ ಬಂದು ಕಾರ್ಬೋಹೈಡ್ರೇಟ್, ಅಂದ್ರೆ ನಮ್ಮ ಧಾನ್ಯಗಳು. ಆದಷ್ಟು ಸಂಪೂರ್ಣ ಧಾನ್ಯಗಳನ್ನ ಬಳಸ್ಬೇಕು, ಅಂದ್ರೆ ಹೋಲ್ ಗ್ರೈನ್ಸ್. ಸೊ ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯಗಳು ಯಾವ್ದಾದ್ರು ಆಗ್ಬಹುದು.
0: ಕೆಂಪಕ್ಕಿದು ಒಂದು ಟ್ರೆಂಡ್ ನಡೆದಿದೆಯಲ್ಲ.
1: ಹೌದು, ಕೆಂಪಕ್ಕಿ ಅಂದ್ರೆ ಅನ್ಪಾಲಿಶ್ಡ್ ತಗೊಂಡ್ರೆ ಆಕ್ಚುಲಿ ಒಳ್ಳೇದು. ಯಾಕಂದ್ರೆ ಇವಾಗ ವೈಟ್ ರೈಸ್ ಅಂತ ಅಂದ್ರೆ ಅದು ಆಚೆ ಕಡೆ ಇರುವಂತ ಬ್ರ್ಯಾನ್ ಕಂಪ್ಲೀಟ್ ಆಗಿ ತೆಗೆದು ಬಿಟ್ಟಿರ್ತಾರೆ, ಅಂದ್ರೆ ಹೊಟ್ಟು ಅಂತ ಏನ್ ಹೇಳ್ತೀವಲ್ವಾ. ಸೊ ಆ ಹೊಟ್ಟೆಲಿ ನಮ್ಗೆ ಬಿ ವೈಟಮಿನ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಅದನ್ನ ತೆಗೆದು ತಿಂದ್ರೆ ಅದ್ರಲ್ಲಿ ಯಾವ್ದೇ ರೀತಿ ಪೌಷ್ಟಿಕಾಂಶ ಇರಲ್ಲ. ಮತ್ತೆ ನೀವು ಒಂದ್ ಬೌಲ್ ಅಲ್ಲಿ ವೈಟ್ ರೈಸ್, ಕೆಂಪಕ್ಕಿ ಎರಡನ್ನೂ ಇಟ್ಕೊಂಡು ತಿನ್ನೋಡಿ, ವಯಸ್ಸಿಗೆ ನಿಮ್ಗೆ ತಿಂದಾಗ ಸ್ಯಾಟಿಸ್ಫೈ ಆಗಲ್ಲ, ಇನ್ನೊಂದ್ ಸ್ವಲ್ಪ

0: ತಿನ್ಬೇಕು ಅನ್ಸುತ್ತೆ. ಅದೇ ನೀವು ಅನ್ಪಾಲಿಶ್ಡ್ ರೈಸ್ ಅನ್ನ ತಿಂದಾಗ ನಿಮ್ಗೆ ಸಾಕನ್ಸುತ್ತೆ, ಬೇಗ ಅದು ಹೊಟ್ಟೆನ ತುಂಬ ಫೀಲ್ ಆಗತ್ತೆ ನಿಮ್ಗೆ. ಸೊ ಅದ್ ಅಬ್ಸರ್ವ್ ಮಾಡಿ ನೋಡಿದ್ರೆ, ಯಾಕಂದ್ರೆ ಅದರಲ್ಲಿ ಫೈಬರ್ ಮತ್ತೆ ಬೇರೆ ವೈಟಮಿನ್ಸ್ ಕೂಡ ಇರೋದ್ರಿಂದ ನಿಮ್ಗೆ ಅದು ಫುಲ್ಲಿಂಗ್ ಅನ್ಸುತ್ತೆ. ಸೊ ಹಾಗಾಗಿ ಸಂಪೂರ್ಣ ಧಾನ್ಯಗಳು ಎಕ್ಸ್ಪೆಷಲಿ ಈ ತರ ಅನ್ಪಾಲಿಶ್ಡ್ ಧಾನ್ಯಗಳನ್ನ ಬಳಸಿದ್ರೆ ಒಳ್ಳೇದು. ಯಸ್, ಇವನ್ ಗೋಧಿ ಹಿಟ್ಟು ಅಷ್ಟೇ, ಎಲ್ಲ ಪ್ಯಾಕೆಟ್ ಅಲ್ಲಿ ಬರುವಂತ ಗೋಧಿ ಹಿಟ್ಟು ಬಳಸ್ತಿರಲ್ವಾ, ಸೊ ನೀವು ಮನೇಲೆ ಬಿಡಿಸಿರೋ ಗೋಧಿ ಇಂದ ಚಪಾತಿ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಹೊರಟಾಗತ್ತೆ, ಹೌದಲ್ವಾ? ಅದೇ ನೀವು ಅಂಗಡಿಯಲ್ಲಿ ತಂದಿರೋದು ಕಲರ್ ಅಥವಾ ಮಲ್ಟಿಗ್ರೇನ್ ಏನಾದ್ರೂ ಆಗ್ಬೋದು, ಅದು ಸಾಫ್ಟ್ ಆಗಿ ಬರತ್ತೆ. ಹೆಂಗೆ? ಅವರು ಏನ್ ಫೈಬರ್ ಇರುತ್ತೆ ಅದೆಲ್ಲ ತೆಗೆದು ನಿಮಗೆ ಒಳಗಡೆ ಇರುವಂತ
1: ಸಾಫ್ಟ್ ಆಗಕ್ಕೆ
0: ಬರೀ ಮೈದಾ ಅಂತ ಏನ್ ಹೇಳ್ತೀವಿ ಅದನ್ನೇ ಕೊಡೋದು. ಆದಷ್ಟು ಮನೇಲೆ ಹೋಲ್ ಗೋಧಿಯಿಂದ ಬಿಡಿಸಿರುವಂತದ್ದು, ಅದಕ್ಕೆ ನೀವು ಕಾಳುಗಳನ್ನೆಲ್ಲ ಹಾಕ್ಬೋದು. ಸೊ ಪ್ರೋಟೀನ್ ಜಾಸ್ತಿ ಆಗುತ್ತೆ ಮನೆಯವ್ರಿಗೆಲ್ಲರಿಗೂ ಚಪಾತಿ ಮಾಡಿದಾಗ. ಸೊ ಆತರ ಕಾಳುಗಳನ್ನೆಲ್ಲ ಹಾಕಿ ಬಿಡಿಸಿ ಯೂಸ್ ಮಾಡಿದ್ರೆ ಒಳ್ಳೇದು.
1: ಒಳ್ಳೇದು, ಇದು ಎಲ್ಲರಿಗೂ ಹೇಳ್ತಾ ಇದ್ದೀರಾ, ಮಕ್ಕಳಿಗೆ, ವಯಸ್ಕರಿಗೆ ಮತ್ತೆ ವಯಸ್ಸಾದವರಿಗೆ ಎಲ್ಲರಿಗೂ ಈ ತರದ್ದೇ ಒಂದು ಊಟದ ತಟ್ಟೆ ಇದ್ರೆ
0: ಅದ್ ಜೊತೆಗೆ ಗುಡ್ ಫ್ಯಾಟ್ ಹಾಕೋಬಹುದು ಅವರು, ಬೇಕಾದ್ರೆ ತುಪ್ಪ ಇಟ್ಕೊಂಬೋದು. ಇದನ್ನೆಲ್ಲ ಇಟ್ಕೊಂಡು ಬ್ಯಾಲೆನ್ಸ್
1: ಇದು ಪ್ರತಿ ಊಟಕ್ಕೂ ಮಾಡ್ಬೇಕು, ದಿವಸಕ್ಕೊಮ್ಮೆ ಮಾಡಿದ್ರೆ ಅಥವಾ ವಾರಕ್ಕೊಮ್ಮೆ ಮಾಡಿದ್ರೆ.
0: ಕೇಳಿದ್ರೆ ನಾನು ತರಕಾರಿ ತಿಂತೀರಾ ಅಲ್ವಾ ಅಂತ, ನಾವು ತರಕಾರಿನೇ ತಿಂತೀನಿ ಅಂತ ಯಾವ್ದಾದ್ರು ಒಂದೊತ್ತು ತಿಂದಿರ್ತಾರೆ. ಇದು ಒಂದೊತ್ತಿಂದಲ್ಲ, ಮೂರ್ ಹೊತ್ತಿಗೂ ನೀವು ಇದೇ ತರ ಅಂದ್ರೆ, ಈಗ ಬೆಳಗ್ಗೆ ಮೊಟ್ಟೆ ತಿಂದ್ರಿ ಅಂದ್ರೆ ಅಟ್ಲೀಸ್ಟ್ ಮಧ್ಯಾಹ್ನಕ್ಕೆ ದಾಲೋ ಅಥವಾ ಕಾಳಿಂದ ಮಾಡಿರೋದು ಅಥವಾ ಪನ್ನೀರು ಆತರ ಏನಾದ್ರು. ನೈಟಿಗೂ ಅಷ್ಟೇ, ಈಗ ಮಧ್ಯಾಹ್ನ ಬೇಳೆ ತಿಂದಿದ್ದೀರ ಅಂದ್ರೆ ರಾತ್ರಿಗೆ ಕಾಳಿಂದು, ಅಥವಾ ನೀವು ಕಾಳುಗಳದೇ ದೋಸೆ ಮಾಡ್ಬೋದು, ಹೆಸರು ಕಾಳು ದೋಸೆ ಅದೆಲ್ಲ ಹಿಂದಿನಿಂದನೂ ಇದೆ, ನುಚ್ಚಿನುಂಡೆ ಅದೆಲ್ಲ ಎಂತ ಒಳ್ಳೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಆಪ್ಷನ್ಸ್. ಸೊ ಆತರದನ್ನೆಲ್ಲ ಬಳಸ್ಬೋದು.
1: ಹೌದು, ಈಗ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಬಂದವ್ರಿಗೆ, ತೂಕ ಹೆಚ್ಚು ಮಾಡ್ಕೋಬೇಕು ಅಂತ ಬಂದವ್ರಿಗೆ, ಅವ್ರಿಗೆ ಸಪ್ಟಾಗಿ ನೀವು ಚಾರ್ಟ್ ಕೊಡ್ತೀರಾ? ಈ ಕೆಲವು ಹಾರ್ಮೋನ್ ಸಮಸ್ಯೆಗಳಿಂದ ಆಗುವಂತಹ ಕೆಲವು ಸಂಗತಿಗಳನ್ನು ಹೇಳಿದ್ರಿ, PCOD, PCOS, ಥೈರಾಯ್ಡ್ ಇತ್ತೀಚೆಗೆ ತುಂಬಾ ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಅದರಲ್ಲಿ ಎರಡು ತರ ಇದೆ, ಇಬ್ರಿಗೂ ಬೇರೆ ಬೇರೆ ಡಯಟ್ ಇದೆ ಅಂತ ಅನ್ಸುತ್ತೆ. ಕಡಿಮೆ ಥೈರಾಯ್ಡ್ ಉತ್ಪತ್ತಿ ಆಗುವಂತದ್ದು ಅತಿ ಹೆಚ್ಚಾಗುವಂತದ್ದು, ಅವ್ರಿಗಿಬ್ಬರಿಗೂ ಸಪರೇಟ್ ಇರುತ್ತಾ ಡಯಟ್? ಡಯಟ್ ಅಲ್ಲಿ ಕಡಿಮೆ ಆಗ್ತದ
0: ಥೈರಾಯ್ಡ್ ಉತ್ಪತ್ತಿ ಕಡಿಮೆ ಆದಾಗ ಸಪ್ಲಿಮೆಂಟ್ಸ್ ಜೊತೆಗೆ ಡಯಟ್ ಮಾಡ್ಬೇಕಾಗತ್ತೆ ಅವರು. ಅದೇ ಅದರಲ್ಲಿನು ಅಷ್ಟೇ, ಸಮತೋಲನ ಆಹಾರ ತಗೊಂಬೇಕಾಗತ್ತೆ, ಮತ್ತೆ ಸ್ವಲ್ಪ ಸೆಲೆನಿಯಂ ಎಲ್ಲ ಜಾಸ್ತಿ ಇರುವಂತ ಆಹಾರಗಳನ್ನ
1: ಅಂದ್ರೆ
0: ನಮ್ಮ ಬೀಜಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ನಾನು, ಅಗಸೆ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ. ಸೊ ನೀವು ಹಾರ್ಮೋನ್ ಇಂಬ್ಯಾಲೆನ್ಸ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ, ಸೊ ಈ PCOD ಈ ತರ ಹಾರ್ಮೋನ್ ಬ್ಯಾಲೆನ್ಸ್ ಇರೋರ್ಗು ನಾವು ಸೀಡ್ ಥೆರಪಿ ಅಂತ ಮಾಡ್ತೀವಿ. ಈ ಬೀಜಗಳನ್ನ ಬಳಸ್ಕೊಂಡು ಅದರಲ್ಲಿರುವಂತ ಜಿಂಕ್ ಮತ್ತೆ ಮಿನರಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸೀಡ್ ಸೈಕ್ಲಿಂಗ್ ಅಂತ ಮಾಡಿ ಅವ್ರ ಹಾರ್ಮೋನ್ ಅನ್ನ, ಮತ್ತೆ ಅದೇ ನೀವು ಹೇಳ್ದಂಗೆ ಇದೆಲ್ಲ ಒಂದು ಸತಿ ಒಂದು ತಿಂಗಳು ಮಾಡಿದ್ರೆ ಅಥವಾ ಎರಡು ತಿಂಗಳಲ್ಲಿ ಇದಾಗಲ್ಲ, ಅಟ್ಲೀಸ್ಟ್ ಒಂದ್ ಮೂರ್ ಸೈಕಲ್ ನಾಲ್ಕು ಸೈಕಲ್ ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗತ್ತೆ. ಅಂಡ್ ಅದೇ ತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ,
1: ನಾಲ್ಕು ತಿಂಗಳು ಮಾಡ್ಬೇಕು. ಆಮೇಲೆ ಅದು ಕಡಿಮೆ ಆದ ತಕ್ಷಣ ನಾರ್ಮಲ್ ಬಂದ ತಕ್ಷಣ ರಿಪೋರ್ಟ್ಸ್ ಎಲ್ಲ ನಿಲ್ಸೋ ಆಗಿಲ್ಲ
0: ಅಂತ ಅಂದ್ರೆ ಅದನ್ನ ಸೀಡ್ ಸೈಕ್ಲಿಂಗ್ ಫಾಲೋ ಮಾಡಿಲ್ಲ ಅಂತ ಅಂದ್ರೂ ಫುಡ್ ಅಲ್ಲಿ ಎಲ್ಲಾ ತರ ಸಮತೋಲ ಆಹಾರನ ಮೇಂಟೈನ್ ಮಾಡ್ಕೊತಾ ಹೋಗ್ಬೇಕು.
1: ನೀವು ಹೇಳಿದ್ರಿ ಇತ್ತೀಚೆಗೆ ನಾನು ಹೆಚ್ಚಾಗಿ ನೋಡ್ತಾ ಇರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳು ಅಂತ. ಯಾಕೆ ಅದೆಲ್ಲ ಇದೆ? ಆಹಾರ ಪದ್ಧತಿ ಸರಿ ಇಲ್ಲದೆ ಇರೋದ್ರಿಂದ ಒಂದು ದೇಹಕ್ಕೆ ಚಟುವಟಿಕೆ ಇಲ್ಲ, ಕಾರಣಗಳು ಏನೇ ಇದ್ದಿರಬಹುದು. ಈಗ ಎದೆ ಉರಿ, ಬ್ಲೋಟಿಂಗ್ ಆತರದೆಲ್ಲ ಬರ್ತಾರಲ್ಲ, ಅವ್ರು ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಏನ್ ತಿನ್ಬಾರ್ದು ಅಂತ
0: ತಿನ್ಬೇಕು. ಸೊ ಇವಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ, ಒಂದು ಸ್ಟ್ರೆಸ್ ಅಂತ ಹೇಳ್ತೀನಿ ನಾನು. ಇವಾಗ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಇಂದನು ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಯಂಗ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗ್ತದೆ. ಅವ್ರು ಅನ್ಕೊಂತಾರೆ ಸ್ಟ್ರೆಸ್ ಇಂದ ಹೆಂಗೆ ಬರುತ್ತೆ ಅಂತ, ಡೆಫಿನೆಟ್ಲಿ ಸ್ಟ್ರೆಸ್ ಇಂದ ಟ್ರಿಗರ್ ಆಗತ್ತೆ ಗ್ಯಾಸ್ಟ್ರೈಟಿಸ್. ಅಂಡ್ ಕರೆಕ್ಟ್ ಟೈಮ್ಗೆ ತಿಂದ ಇರೋದು ಅಥವಾ ಊಟ ಸ್ಕಿಪ್ ಮಾಡೋದು ಅಥವಾ ಸಣ್ಣ ಡಯಟ್ ಅಂತ ಅಂದ್ರೆ ತುಂಬಾ ಜನದಲ್ಲಿ
1: ಮತ್ತೆ ಕಡಿಮೆ ತಿನ್ನೋದು
0: ಊಟ ಬಿಡೋದು ಅಂತಾನೆ ಅನ್ಕೋಬಿಟ್ಟಿದ್ದಾರೆ. ಡಯಟ್ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ತಿನ್ನೋದು ಅಂತಾನೆ ತುಂಬಾ ಜನ ಗೊತ್ತಿಲ್ಲ.
1: ಯಾಕೆ ಸಣ್ಣ ಆಗಿದ್ದೀರಾ, ಡಯಟ್ ಮಾಡ್ತೀರಾ,
0: ಡಯಟ್ ಮಾಡ್ತಾ ಇದ್ದೀರಾ ಅಂತಾನೆ ವರ್ಡ್ ಯೂಸ್ ಮಾಡ್ತಾರೆ. ಆಕ್ಚುಲಿ ಡಯಟ್ ಅಂದ್ರೇನೆ ಸಮತೋಲನವಾಗಿ ಅಥವಾ ಬ್ಯಾಲೆನ್ಸ್ಡ್ ಆಗಿ ತಿನ್ನುವಂತದನ್ನ ನಾವು ಡಯಟ್ ಅಂತ ಕರಿತೀವಿ. ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ತಿಂದ ಇರುವಂತದ್ದು, ಕಿಪ್ ಮಾಡೋದು ಅಥವಾ ಫುಡ್ ಅಲ್ಲಿ ಲೈಕ್ ಅದೇ ಫೈಬರ್ ಅಂತ ಹೇಳ್ತಾ ಇದ್ದಲ್ವಾ, ನಾರಿನಂಶಗಳು ಅಂದ್ರೆ ಹಣ್ಣು ತರಕಾರಿಗಳು ಸಂಪೂರ್ಣ ಧಾನ್ಯಗಳು ಇದ್ರಲ್ಲೆಲ್ಲ ಫೈಬರ್ ಇರುತ್ತಲ್ವಾ, ಆ ಫೈಬರ್ ಅಮೌಂಟ್ ಕಮ್ಮಿ ತಿನ್ನುವಂಥದ್ದು, ತುಂಬಾ ಸ್ಪೈಸಿ ಫುಡ್ ತಿನ್ನುವಂಥದ್ದು, ಖಾರ ಜಾಸ್ತಿ ಇರುವಂಥದ್ದು, ಆಯಿಲ್ ಜಾಸ್ತಿ ಇರುವಂಥದ್ದು, ಕರಿದ ಆಹಾರ. ಸೊ ಇದ್ರ ಎಲ್ಲಾದ್ರಿಂದನು ಗ್ಯಾಸ್ಟ್ರೈಟಿಸ್ ಆಗುತ್ತೆ.
1: ಅಕಸ್ಮಾತ್ ತಿಂದ್ರು ಅಂತ ಇಟ್ಕೊಳ್ಳಿ, ತಿಂದ ಮೇಲೆ ಆದಾಗ ಏನ್ ಮಾಡ್ಬೇಕು?
0: ತಿಂದಾಗ ಅಂದ್ರೆ ಲೈಕ್ ಅದು ಇಂಟೆನ್ಸಿಟಿ ಅಂದ್ರೆ ತುಂಬಾ ಸಿವಿಯರ್ ಇದೆ ಅಂತ ಅಂದ್ರೆ ಅವರು ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲಾ ಖಾರ ಆಹಾರಗಳನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ, ಎಣ್ಣೆ ಜಾಸ್ತಿ ಹಾಕಿರುವಂತದ್ದು ಆತರದೆಲ್ಲ ಸ್ವಲ್ಪ ಆದಷ್ಟು ಲಘು ಆಹಾರ ಆತರದನ್ನ ತಗೋಬೇಕಾಗತ್ತೆ. ಜೀರಿಗೆ ಕಷಾಯ ಆತರದನ್ನೆಲ್ಲ ಯೂಸ್ ಮಾಡ್ಬೇಕು. ಅಂಡ್ ನೀರು ತುಂಬಾ ಇಂಪಾರ್ಟೆಂಟ್, ವಾಟರ್ ಚೆನ್ನಾಗಿ

0: ಕುಡಿಬೇಕು, ಹೈಡ್ರೇಟ್ ಮಾಡ್ಕೋಬೇಕು. ಎಕ್ಸ್ಪೆಷಲಿ ಇವಾಗ ಸಮ್ಮರ್ ಅಲ್ಲಿ ನೀರ್ ಚೆನ್ನಾಗಿ ಕುಡಿಬೇಕು. ಅಂದ್ರೆ ಒಂದ್ ದಿನದಲ್ಲಿ ಸರಿ ಹೋಗಲ್ಲ ಗ್ಯಾಸ್ಟ್ರೈಟಿಸ್, ಕರೆಕ್ಟ್ ಟೈಮಿಂಗ್ಸ್ ಫಾಲೋ ಮಾಡ್ಬೇಕು. ಒಂದ್ 2 hours ಒಂದ್ಸತಿ ಸ್ವಲ್ಪ ತಿನ್ಕೊಂಡು ಗ್ಯಾಸ್ಟ್ರೈಟಿಸ್ ನ ಕಡಿಮೆ ಮಾಡ್ಕೋತಾ ಬರ್ಬೇಕು,
1: ಕಡಿಮೆ ಮಾಡ್ಕೋಬೇಕು. ಮತ್ತೆ ಎಕ್ಸರ್ಸೈಸ್ ಕೂಡ ಬಹಳ ಮುಖ್ಯ. ಮತ್ತೆ ನೀವು ಯಾವುದೇ ಕಾಯಿಲೆಗೆ ಟ್ರೀಟ್ಮೆಂಟ್ ಅಂದ್ರೆ ನಿಮ್ಮ ಆಹಾರ ಪದ್ಧತಿಯನ್ನು ಹೇಳುವಾಗ ಕೆಲವು ಟೆಸ್ಟ್ ಗಳನ್ನು ಮಾಡಿಸ್ಬಿಟ್ಟೆ ಹೇಳ್ತೀರಿ ಅಂತ.
0: ಈಗ ಗೊತ್ತಾಗತ್ತೆ ನಮ್ಗೆ ಅವರಲ್ಲಿ ಡಿಫಿಷಿಯನ್ಸಿಸ್ ಇದ್ರೆ, ಕ್ರೇವಿಂಗ್ಸ್ ಆಗ ನೀವು ನೋಡಿರ್ಬೋದು. ಕೆಲವರಿಗೆ
1: ಸ್ವೀಟ್
0: ತಿನ್ಬೇಕು ಅಂತ ಅನ್ಸತ್ತೆ, ಕೆಲವರಿಗೆ ಸಾಲ್ಟಿ ಫುಡ್ಸ್ ಅಥವಾ ಕರಿದಿರೋ ಅಂತದ್ದು ತಿನ್ಬೇಕು ಅಂತ ಆಸೆ ಆಗುತ್ತೆ, ಚಿಪ್ಸ್ ಆತರ. ಸೊ ಅವಾಗ ನಮಗೆ ಗೊತ್ತಾರೆ, ಸೊ ಇವರಿಗೆ ಯಾವ್ದಾರ ರೀತಿಯ ಡಿಫಿಷಿಯನ್ಸಿ ಇರಬಹುದು ಅಂತ. ಅಂದ್ರೆ ಬಾಡಿನಲ್ಲಿ ಏನಿಲ್ಲ ಅದನ್ನ ಕೇಳ್ತಾ ಇರತ್ತ.
1: ಈಗ ಔಷಧಿಗಳು ಎಲ್ಲದಕ್ಕೂ ಎಲ್ಲಾ ಕಾಯಿಲೆಗೂ ಲಭ್ಯ ಇದೆ. ಔಷಧಿ ಬದಲಿಗೆ ಆಹಾರವನ್ನೇ ಔಷಧಿಯನ್ನಾಗಿ ಮಾಡ್ಕೊಂಡು, ಯಾಕಂದ್ರೆ ಇದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಹಾಗಾಗಿ ಆಹಾರವನ್ನೇ ಔಷಧಿಯಾಗಿ ಮಾಡ್ಕೋಬೇಕು, ಕರೆಕ್ಟು. ಆದ್ರೆ ತಿಳುವಳಿಕೆ ಕೊರತೆ ಇರೋದ್ರಿಂದ ಒಂದೇ ತರದ ಆಹಾರ ಪದ್ಧತಿಯಿಂದ 365 ದಿವಸ ಅನ್ನ ಸಾಂಬಾರ್
0: ಅನ್ನ ಚಿತ್ರಾನ್ನ ಮೊಸರನ್ನ ಪುಳಿಯೋಗರೆ ಅದೇ ಆಗ್ಬಿಟ್ಟಿದೆ. ಹೌದು,
1: ಅಮ್ಮಂದಿರ್ಗೂ ಮನೇಲಿ ದಿನ ಬಾಕ್ಸಿಗೆ ಏನ್ ಮಾಡ್ಬೇಕು.
0: ಅದಕ್ಕೆ ನಾನು ಆದಷ್ಟು ಅಮ್ಮಂದಿರಿಗೆ ಜಾಸ್ತಿ ಎಜುಕೇಟ್ ಮಾಡ್ತಾ ಇರ್ತೀನಿ, ಬಿಕಾಸ್ ಅವರೇ ಅಲ್ವಾ ನೀವು ಹೇಳ್ದಂಗೆ ಕಿಚನ್ ಡಯಟಿಷಿಯನ್ಸ್. ಸೊ ಅವರನ್ನ ಟ್ರೈನ್ ಮಾಡಿದ್ರೆ ಆಲ್ಮೋಸ್ಟ್ ಅವ್ರದ್ದು ಇಡೀ ಮನೆದು ಪೌಷ್ಟಿಕಾಂಶನ ಅವರು ಕಾಪಾಡ್ಕೋಬಹುದು.
1: ಆಮೇಲೆ ಒಬ್ಬೊಬ್ಬರಿಗೂ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ, ಅದೆಲ್ಲ ಬಹಳ ದೊಡ್ಡ ಜವಾಬ್ದಾರಿ. ಕಿಚನ್ ಮೇಂಟೈನ್ ಮಾಡೋದು, ಏನು ಅಡುಗೆ ಮಾಡ್ತಾರೆ ಅನ್ನೋ ಹಾಗಿಲ್ಲ, ಅದರಂತ ದೊಡ್ಡ ಜವಾಬ್ದಾರಿ ಬೇರೆ ಯಾವ್ದು ಇಲ್ಲ. ಅಲ್ಲಿ ಸರಿ ಇದ್ರೆ ಉಳಿದಿದ್ದೆಲ್ಲ
0: ಸರಿ ಹೋಗುತ್ತೆ. ಹೌದು. ಸೊ ಅವರಿಗೆ ಮೇಜರ್ ಆಗಿ ಏನ್ ಹೇಳೋದಂದ್ರೆ, ಈಗ ಪ್ರತಿ ಮೀಲ್ಸ್ ಪ್ಲಾನ್ ಮಾಡ್ಬೇಕಾದ್ರೆ ಪ್ರೋಟೀನ್ ಇರೋ ತರ ಪ್ಲಾನ್ ಮಾಡ್ಬೇಕು. ಅಂದ್ರೆ ಅಟ್ ಲೀಸ್ಟ್ ಬೇಳೆಗಳು ಕಾಳುಗಳು, ಅಂದ್ರೆ ನಾನೇ ನೋಡಿದೀನಿ ಒಂದು 3 ಇದಂದ್ರೆ ಬರೀ 3 ಹಿಡಿ ಬೇಳೆ ಬಳಸ್ತಾರೆ, ಹಂಗಲ್ಲ ಸ್ವಲ್ಪ ಗಟ್ಟಿಯಾಗಿ ಹಾಲು.
1: ಅದೇ ಅದನ್ನ ಒಬ್ಬೊಬ್ರು ತಿನ್ಬೇಕು, ಇವ್ರಿಲ್ಲ ಒಂದೇ ಕಟೋರಿನಲ್ಲಿ ಇಡೀ ಮನೆ ಟೈಮ್ ಸಾಂಬಾರ್
0: 3 ಟೈಮ್ ಆತರ ಮಾಡ್ಬಾರ್ದು. 3 ಹಿಡಿ ಹಾಕ್ತಿದ್ರು ನಮ್ ಮನೇಲೇನೆ, 3 ಹಿಡಿ ಹಾಕ್ತಿದ್ರು. ಇವಾಗ ಕಂಪಲ್ಸರಿ ಅದು ಒಂದೇ ಹೊತ್ತಿಗೆ ಖಾಲಿ ಆಗ್ಬೇಕು, ಅಂಡ್ ಒಂದೇ ಟೈಮಿಗೆ ಖಾಲಿ
1: ಬಂದಿರೋದ್ರಿಂದ ಅವ್ರಿಗೆಲ್ಲ ಕಿರಿ ಆಗಿರುತ್ತೆ ಖಂಡಿತ.
0: ಇವಾಗ ಅವರಿಗೆ ಅದರಿಂದ ಆಗ್ತಿರೋಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಂದ ಫಾಲೋ ಮಾಡ್ತಿದ್ದಾರೆ.
1: ತುಂಬಾ ಧನ್ಯವಾದಗಳು ಇದುವರೆಗೆ. ಅಂದ್ರೆ ಪೂರ್ತಿ ಮಾತಾಡಿದ್ರೆ ಇದೆಲ್ಲ ಪ್ರತಿ ದಿನಾನು ಮಾತಾಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಅವಕಾಶ ಆದಾಗ ಸಿಗೋಣ.
0: ಖಂಡಿತ,
1: ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಆಹಾರ ತಜ್ಞರಾದ ಹಾಸನದ ನುಶ್ರೀ ಉದಯರವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
2: ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು?
1: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
2: ನಾನಿಲ್ವಾ, ನನ್ನಿಂದ
1: ಹೇಳು ಹೇಳು. ಏನ್ ನಿನ್ನಿಂದ ಆಗತ್ತಾ? ಅದೇ ಹಾಗೆ
2: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
1: ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ?
2: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
1: ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ.
2: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
1: ಬರ್ಕೊತೀನಿ.
2: 8 7 0 0 0 0 1 0 1 4 2 4 2.
1: ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2.
2: ಅಷ್ಟೇ ಸುಲಭ.
3: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ನಹುಷ ವಿಮೋಚ

0: ಅರ್ಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
1: ಗುರುದೇವ ರಾಜ, ನಿಮ್ಮ ದಿವ್ಯಾನುಗ್ರಹದಿಂದ ಸುರಗದ್ದುಗೆಯನ್ನೇರುವ ಭಾಗ್ಯ ಲಭಿಸಿತು ಸ್ವಾಮಿ. ಮಾನವನಾದ ನಾನು ದೇವ ಸಮಾನನಾಗಮಲ್ಲೆ. ನನಗೆ ಒದಗಿದ ಈ ಯೋಗದಲ್ಲೂ ಭಾಗ್ಯದಲ್ಲೂ ನನ್ನ ಬದುಕಿನ ಭವ್ಯತೆಯ ಬಗ್ಗೆ ಸ್ವಲ್ಪ ಆಲೋಚಿಸಬೇಕಲ್ಲ. ಅದಕ್ಕಾಗಿಯೇ ನನ್ನ ಒಂದು ಭಿನ್ನ
2: ಏನು
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇಂದು ರಾತ್ರಿ 9:30.
3: ಪ್ರಿಯ ಕೇಳುಗರೆ ಗಮನಿಸಿ, 100.3 ಆಕಾಶವಾಣಿ ಟೆಲಿಕ್ವಿಜ್ ಇದೇ ದಿನಾಂಕ 26 ಮಂಗಳವಾರ ರಾತ್ರಿ 9:30 10:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಮತ್ತು ಸಮಯ ಇದೇ ದಿನಾಂಕ 26 ಮಂಗಳವಾರ ಬೆಳಗ್ಗೆ 11:30 to 12:30. ಇದೇ ಮಂಗಳವಾರ ಬೆಳಗ್ಗೆ 11:30 to 12:30. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. 100.3 ಆಕಾಶವಾಣಿ ಟೆಲಿಕ್ವಿಜ್ ನೀವು ಪಾಲ್ಗೊಳ್ಳಿ.
4: ಆಕಾಶವಾಣಿಗೆ 90 ಸಂಭ್ರಮ,
5: ಮಂಗಳೂರು ಆಕಾಶವಾಣಿಗೆ 50 ಸಂಭ್ರಮ.
4: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
5: ಸ್ವರ ಸಂಭ್ರಮ. ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
4: ಇದೇ May 25 ಸೋಮವಾರ ಸಂಜೆ 6
5: ಮಂಗಳೂರು ಪುರಭವನದಲ್ಲಿ.
4: ಬನ್ನಿ ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
6: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
7: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
6: ಜಾಹೀರಾತು ಮುಖಾಂತರ
7: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
6: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
7: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
6: ಡಯಲ್ ಮಾಡಿ 8700014242
7: 8700014242.
3: ಪ್ರಿಯ ಕೇಳುಗರೆ, ಈ ರಾತ್ರಿ 8:30 ಎಂ ರಮೇಶ್ ಭಟ್ ಅವರಿಂದ ಭಾಷಣ ಅನ್ಯಲೋಕ ಜೀವಿಗಳ ಅನ್ವೇಷಣೆ ಕೇಳುವಿರಿ. ಆಕಾಶವಾಣಿ ಮಂಗಳೂರು. ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಮಕ್ಕಳಲ್ಲಿ ಚರ್ಮದ ಸಮಸ್ಯೆಯನ್ನ ಕುರಿತು ಮಾತಾಡ್ತಾ ಇದ್ದೀವಿ. ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಚಿತ್ರದುರ್ಗದ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯಕ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್. ನಮಸ್ತೆ.
1: ಸಾಮಾನ್ಯವಾಗಿ ಮಕ್ಕಳಲ್ಲಿ ಯಾವುದೇ ಒಂದು ರೀತಿಯ ಆರೋಗ್ಯದ ಸಮಸ್ಯೆ ಬಂದಿದೆ ಅಂದ್ರೆ ಸ್ವಲ್ಪ ಆತಂಕ ಆಗುತ್ತೆ ಡಾಕ್ಟ್ರೆ. ಕೆಲವೊಂದು ಸಾರಿ ಆ ಮಕ್ಳು ಏನಾಗ್ತಿದೆ ಅಂತ ಅರ್ಥ ಆಗಲ್ಲ ನಮಗೆ ದೊಡ್ಡವ್ರಿಗೆ. ಅದು ಒಂದು ರೀತಿಯ ಕಂಡ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗುತ್ತೆ. ಅಂಥದ್ರಲ್ಲಿ ಈ ಚರ್ಮದ ಸಮಸ್ಯೆ ಅಂತ ಬರೋದಾದ್ರೆ ಯಾವ ವಯಸ್ಸಿಂದ ನಾವು ಮಕ್ಕಳಲ್ಲಿ ಈ ಚರ್ಮದ ಸಮಸ್ಯೆಯನ್ನ ನೋಡ್ತೇವೆ?
2: ಒಳ್ಳೆ ಪ್ರಶ್ನೆ. ಏನಾಗಿದೆ ಅಂದ್ರೆ, ಈಗ ಸಾಮಾನ್ಯವಾಗಿ ಮಗು ಹುಟ್ಟಿದ ತಕ್ಷಣ ಸಂಬಂಧಿಕರಿಗೆಲ್ಲ ಬಹಳ ಖುಷಿ ಆಗ್ಬಿಡುತ್ತೆ. ಅದು ಗಂಡ್ಮಕ್ಳು ಆಗ್ಲಿ ಹೆಣ್ಮಕ್ಳು, ಗಂಡ್ಮಕ್ಳು ಹುಟ್ಟಿದ್ರೆ ಇನ್ನೂ ಇದು. ಅದಕ್ಕೆ ಬರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಅವರಿಗೆ ಸೋಪು ಪೌಡ್ರು ಆ ಕಿಟ್ ಎಲ್ಲ ತಗೊಂಡ್ಬರ್ತಾರೆ. ಏನಾಗತ್ತೆ, ನಮ್ಮ ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ ಮಗು ಹುಟ್ಟಿದ ಕೂಡಲೇ. ತಾಯಿ ಹೊಟ್ಟೆಯಲ್ಲಿ ಇರ್ತಕ್ಕಂತಹ ಆ ವಾತಾವರಣನೇ ಬೇರೆ, ಹೊರಗಡೆ ಬಂದ್ರೆ ಅಡ್ಜಸ್ಟ್ ಆಗೋ ವಾತಾವರಣ ಬೇಗ. ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದ್ಮೇಲೆ ಮಗು ಸಾಮಾನ್ಯವಾಗಿ ಸ್ವಲ್ಪ ಕಾಲಾವಕಾಶ ತಗೊಳುತ್ತೆ ಹೊರಗಡೆ ಹೊಂದ್ಕೊಳ್ಳಿಕ್ಕೆ,
1: ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ.
2: ಆ ಸಮಯ

0: ಸಮಯದಲ್ಲಿ ನಾವೇನು ಮಾಡ್ತೀವಿ, ಭಾಳ ಅವಸರ ಮಾಡಿಬಿಟ್ಟು ಆ ಮಗುಗೆ ಏನು ಈಗ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಸೋಪು ಪೌಡ್ರು ಜೊತೆಗೆ ಮುಖ ಬೆನ್ನು ಕಂಕಳು ಗಿಂಕಳು ತೊಡೆ ಫುಲ್ ಹಾಕ್ಬಿಟ್ಟು ಏ ಪಾಪು ಚೆನ್ನಾಗಿದೆ ಸ್ನಾನ ಮಾಡ್ತಿದೆ ಅಂತೇಳಿ ಮಾಡಿಸಿ ಮಲಗಿಸ್ಬಿಡ್ತಾರೆ. ಆದರೆ ಏನಾಗುತ್ತೆ, ಈ ಮಕ್ಕಳು ಬೆವರಿತಾರೆ, ನಮ್ಮ ಥರ ಅವು ಬೆವರ್ತವೆ. ಇಂಥ ಟೈಮಲ್ಲಿ ಏನಾಗುತ್ತೆ, ಇವರು ಹಾಕ್ತಕ್ಕಂಥ ಪೌಡ್ರುಗಳು ಅಥವಾ ಬೇರೆ ಬೇರೆ ಲೋಷನ್ಸು ಬೇರೆ ಥರದ ಸೋಪ್ಸ್ ಇವನ್ನೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಚರ್ಮದ ಪದರಲ್ಲಿ ಸ್ವೆಟರ್ ಪೋರ್ಸ್ ಇರ್ತಾವೋ ಅವು ಬ್ಲಾಕ್ ಆಗ್ತದೆ.
1: ಅಂದ್ರೆ ಒಂದು ಆ ಬೆವರು ಬರುವಂತ ರಂಧ್ರಗಳೇನಿರುತ್ತೆ
0: ಬ್ಲಾಕ್ ಆಗ್ತವೆ. ಬ್ಲಾಕ್ ಆಗದೆ ಏನಾಗುತ್ತೆ, ಸಾಮಾನ್ಯವಾಗಿ ಮಗು ಹುಟ್ಟಿ ಒಂದು ವಾರ ಎರಡು ವಾರದಲ್ಲೇ ಚರ್ಮದ ಕಾಯಿಲೆಗಳು ಶುರು ಆಗ್ತವೆ. ಸಲೆತ್ ಗುಳ್ಳೆಗಳು ಬರೋದು, ಕಿವು ಗುಳ್ಳೆಗಳಾಗೋದು, ಆಮೇಲೆ ಕಣ್ಣ ಹತ್ರ ಗುಳ್ಳೆಗಳು ಕಾಣಿಸ್ಕೊಳ್ಳೋದು, ತೊಡೆ ಸಂದಲ್ಲಿ ಕಾಣಿಸ್ಕೊಳ್ಳೋದು. ಇನ್ನೊಂದೇನೆಂದ್ರೆ ಮಗು ಮೂತ್ರ ಮಾಡುತ್ತೆ ಅಂತ ಹೇಳಿ ಪ್ಲಾಸ್ಟಿಕ್ಸ್ ಇದನ್ನ ಹಾಕಿಬಿಡ್ತಾರೆ, ಅದು ಇನ್ನೂ ಡೇಂಜರಸ್. ತುಂಬಾ ಡಯಾಪರ್ಸ್ ಅಂತ ಬಹಳ ಡೇಂಜರ್ ಅದು. ಅದು ಎಷ್ಟು ಡೇಂಜರ್ ಅಂತಂದ್ರೆ, ಮಗು ಹುಚ್ಚೆ ಮಾಡಿದ್ರು ಅದು ಆಲ್ಕಲಿನ್, ಅದು ಹೊರಗಡೆ ಮೂತ್ರ ಮಾಡಿದ್ರೆ ನಾವು ತಕ್ಷಣ ತೆಗಿಬೇಕು. ನಾವು ಜರ್ನಿಲಿದ್ದ ಪಾಪ ತಾಯಂದಿರು ಅಥವಾ ಹುಷಾರಿಲ್ಲದ ಏನ್ ಮಾಡ್ತಾರೆ, ಬೇಗ ತೆಗಿಯೋದಿಲ್ಲ. ಆತರ ಆಗೋದ್ರಿಂದ ಅದು ಏನು ಹುಚ್ಚೆ ಮಾಡಿರ್ತ ಮಗು ಮತ್ತೆ ಚರ್ಮದ ಮೇಲೆ ರಿಯಾಕ್ಷನ್ ಆಗಿ ಡಯಾಪರ್ ರ್ಯಾಶ್ ಅಂತ ಹೇಳಿ ಬರುತ್ತೆ. ಅದಕ್ಕೆ ಮಗು ಯಾವುದೇ ಒಂದು ಚಿಕ್ಕ ಮಗು ಹುಟ್ಟಿದ ತಕ್ಷಣ ನಾವೇನ್ ಮಾಡಬೇಕು, ಸಾಮಾನ್ಯವಾಗಿ ಸ್ನಾನ ಮಾಡಿಸಿ, ಎಣ್ಣೆ ಹಚ್ಚ ಹ್ಯಾಬಿಟ್ ಒಳ್ಳೇದು, ಎಣ್ಣೆ ಹಚ್ಚಿಬಿಟ್ಟು ಸ್ನಾನ ಮಾಡಿಸಿ ಆದಷ್ಟು ಕಾಟನ್ ಬಟ್ಟೆಗಳನ್ನ ಹಾಕಿ ಮಲಗಿಸ್ಬಿಡ್ಬೇಕು. ಯಾವುದೇ ಕಾರಣದು ಕಣ್ಣಿಗೆ ಇದು ಹಾಕೋದು, ಚುಕ್ಕೆ ಮೇಲೆ ಕಣ್ಣದ ಮೇಲೆ ಚುಕ್ಕಿ ಇಡೋದು ಅವೆಲ್ಲಗಳು ಮಾಡಬಾರ್ದು. ಮಕ್ಕಳಲ್ಲಿ ಏನಾಗುತ್ತೆ, ಏ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತವೆ. ಆಮೇಲೆ ವೈದ್ಯರನ್ನ ಯಾವುದು ಸೋಪ್ ಇದು ಮಾಡಿರ್ತಾರೋ, ಎಸ್ಪೆಷಲಿ ಮಕ್ಕಳ ತಜ್ಞರು, ಅವರು ಇದ್ರ ಪ್ರಕಾರ ಅವರು ಸ್ನಾನಕ್ಕೆ ಸೋಪನ್ನು ಯೂಸ್ ಮಾಡಬೇಕು. ಆಮೇಲೆ ಸ್ನಾನ ಮಾಡ್ತಕ್ಕಂತಹವರು ಅವ್ರ ತಾಯಿ ಆಗಿರ್ಬೋದು, ಅಜ್ಜ ಅಜ್ಜಿ ಯಾರಿರ್ತಾರೋ ಮನೆಯಲ್ಲಿ, ಅವರು ಕೂಡ ಮಗುನ ಸ್ನಾನ ಮಾಡೋಕ್ಕಿಂತ ಮುಂಚೆ ತಮ್ಮ ಕೈಗಳನ್ನ ಸ್ವಚ್ಛವಾಗಿ ಸೋಪಾಗಿ ತೊಳ್ಕೊಬೇಕು. ತೊಳ್ಕೊಂಡ ಮೇಲೆ ಮಗುನ ಮುಟ್ಟಿ ಅದಕ್ಕೇನು ಎಣ್ಣೆ ಹಚ್ಚೋದು ಸ್ನಾನ ಮಾಡೋದು ಮಾಡಬೇಕು. ಯಾಕಂದರೆ ಈಗ ನಾವೇನೋ ಕೆಲಸ ಮಾಡಿರ್ತೀವಿ, ಅಡುಗೆ ಕೆಲಸ ಮಾಡಿರ್ತೀರಿ, ನಮ್ಮ ಕೈ ಮೇಲೆ ಇರ್ತಕ್ಕಂಥ ಸಾಂಬಾರ್ ಪದಾರ್ಥ ಆಗಲಿ ಬೇರೆ ಅಲರ್ಜೆನ್ಸ್ ಇರ್ತವೆ, ಆ ಮಗುನ ಅದೇ ಕೈಯಲ್ಲಿ ತೊಗೊಂಡಾಗ ನಾವು ಸ್ನಾನ ಮಾಡಿಸೋದ್ರಿಂದ ನಮ್ಮ ಕೈ ಮೇಲೆ ಇರ್ತಕ್ಕಂತಹ ರೋಗಾಣುಗಳು ಆ ಮಗು ಹೋಗ್ತದೆ. ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ, ಅಪ್ ಟು 1 ವರ್ಷದವರೆಗೆ. ಏನಾಗುತ್ತೆ, ತಕ್ಷಣ ಮಗುಗೆ ನೆಕ್ಸ್ಟ್ ಡೇನೆ ಕೆಂಪಗಾಗೋದು, ಕಿವು ಗುಳ್ಳೆಗಳು ಬರೋದು, ಪಾಪ ಅದು ಕೇಳ್ಕೊಳ್ಳಲ್ಲ, ಕೆರೆಯಕ್ಕಾಗದೆ ಏನ್ ಮಾಡುತ್ತೆ, ಅಳಕ್ ಶುರು ಮಾಡುತ್ತೆ, ತುಂಬಾ ಅಳುತ್ತೆ. ಇವ್ರಿಗೆ ಗೊತ್ತಾಗಲಿ ಯಾಕೆ ಹಾಲು ಕುಡಿಯಲ್ಲ ಇದ್ ಮಾಡ್ತೇವೆ, ಅವಾಗ ನೋಡಿದ್ರೆ ಈ ತರ ಪ್ರಾಬ್ಲಮ್ಸ್ ಸ್ಟಾರ್ಟ್. ಅದಕ್ಕೆ ಏನ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಯಾವುದೇ ಪೌಡರ್ಸ್ ಆಗಲಿ, ಜಾಹೀರಾತುಗಳು ನೋಡ್ತೀವಿ, ಆ ಸೋಪ್ಗಳನ್ನ ಹಾಕೋದಾಗಲಿ, ಲೋಷನ್ಸ್ಗಳು ಹಾಕಿದ್ರೆ ಮಕ್ಕಳಿಗೆ ತುಂಬಾ ತೊಂದರೆ ಆಗೋದು. ಆದಷ್ಟು ತಾಯಂದಿರು ಯಾವುದೇ ಟೆನ್ಷನ್ ತಗೊಳ್ಳೋದು ಬೇಡ, ಯಥೇಚ್ಛವಾಗಿ ತಾಯಿ ಹಾಲು ಕುಡಿಸೋದು, ಆಮೇಲೆ ದಿನಕ್ಕೆ ಒಂದ್ಸರಿ ಸ್ನಾನ ಮಾಡಿಸಿ ಆದಷ್ಟು ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡಿ, ಬೇಸಿಗೆನಲ್ಲಿ ಆದಷ್ಟು ಕಾಟನ್ ಬಟ್ಟೆನ ಯೂಸ್ ಮಾಡಿ, ಚಳಿಗಾಲದಲ್ಲಿ ಬೆಚ್ಚಗಿಟ್ಟರೆ ತೊಂದರೆ ಇಲ್ಲ. ಯಾಕಂದ್ರೆ ಉಷ್ಣ ತಮಾಪನ ಬಹಳ ಮುಖ್ಯ ಮಕ್ಕಳಲ್ಲಿ, ಟೆಂಪರೇಚರ್ ಮೇಂಟೆನೆನ್ಸ್, ಹಾಗಾಗಿ ನಾವು ಹಾಕ್ತಕ್ಕಂಥ ಬಟ್ಟೆಗಳು ಉಡುಪುಗಳು ಬಹಳ ಮುಖ್ಯ ಆಗಿರ್ತವೆ. ಆಮೇಲೆ ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ಅವ್ರು ಕೊಟ್ರು ಇವ್ರು ಕೊಟ್ರು ಅಂತೇಳಿ ಸೌಂದರ್ಯ ವರ್ಧಕಗಳು ಹಾಕೋದು, ಮಗು ಕಪ್ಪಗಿದೆ ಇದನ್ನ ಚಿತ್ರಿಸಲು ಬೆಳಗ್ಗೆ, ತಾಯಂದಿರಿಗೆ ಇರುತ್ತೆ ಟೆನ್ಷನ್, ಮಗು ಬ್ಲ್ಯಾಕ್ ಆಗಿ ಹುಟ್ಬಿಟ್ರಂತೂ ತುಂಬಾ ನೋವು ಅನುಭವಿಸ್ಬಿಡ್ತಾರೆ, ಅಯ್ಯೋ ಕಾಣುತ್ತೆ ಅಂತೇಳಿ ಏನಾರ ಪೌಡರ್ ಹಾಕೋದು ಅಥವಾ ಈ ಕ್ರೀಮ್ಸ್ ಹಾಕೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ, ದಯವಿಟ್ಟು ಮಾಡಬೇಡಿ ಅಂತ.
1: ನೀವು ದೊಡ್ಡವರ ಕೈಗಳ ಬಗ್ಗೆ ಹೇಳ್ತಾ ಇದ್ರಿ, ಸಾಮಾನ್ಯವಾಗಿ ಮಕ್ಕಳಿಗೆ ಸ್ನಾನ ಮಾಡಿಸೋದಂದ್ರೆ ಹೆಣ್ಮಕ್ಳೆ ಹೆಚ್ಚಿನ ಮಟ್ಟಿಗೆ, ತಾಯಂದ್ರು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಮುಖ್ಯವಾಗಿ ನಾವೇ ಕೂಡ ಎಷ್ಟೋ ಸಾರಿ ಅನುಭವಿಸ್ತೇವೆ, ಈ ಮೆಣಸಿನಕಾಯಿ ಖಾರದ ಪುಡಿ ಏನಾದ್ರೂ ಮುಟ್ಟಿ ಎಷ್ಟೋ ಹೊತ್ತಾದ್ರೂ ಆ ಕೈಯಲ್ಲಿ ಖಾರದ ಅಂಶ ಹೋಗಿರೋದಿಲ್ಲ, ನಾವೇ ಎಲ್ಲಾದ್ರೂ ಕಣ್ಣು ಗಿಣ್ಣಿಗೆ ತಗಲ್ತು ಅಂದ್ರೆ ಎಷ್ಟು ಉರಿ ಆಗುತ್ತಲ್ವಾ.
0: ಸತ್ಯ ಸತ್ಯ. ಹಾಗಾಗಿ ಮಕ್ಕಳಲ್ಲಿ ಆ ಒಂದು ಇರಿಟೇಷನ್ ಆಗಿ ಮಗು ಒಳಗೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ಚರ್ಮದಲ್ಲಿ ಸಲೆಗಳು ಕಾಣಿಸ್ಕೋಬಹುದು. ಹಂಗಾಗಿ ಒಳ್ಳೆ ಇದು ನೀವು ಹೇಳಿದ್ದು. ಇನ್ನೊಂದೇನಾಗುತ್ತೆ ಮೇಡಮ್, ಸಾಮಾನ್ಯವಾಗಿ ಈಗ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು ತುಂಬಾ ಕೆಲಸದ ಒತ್ತಡ ಇರುತ್ತೆ, ಈ ಕಡೆ ಆಫೀಸಿಗೆ ಹೋಗ್ಬೇಕು, ಅದಕ್ಕೆ ಅವ್ರೇನ್ ಮಾಡ್ತಾರೆ, ಮಗು ನೋಡ್ಕೊಳ್ಳಕ್ಕೆ ಒಂದು ಇವ್ರನ್ನ
1: ಇಟ್ಕೊಂಡ್ಬಿಡ್ತಾರೆ
0: ಕೆಲಸದವ್ರು. ಪಾಪ ಇವ್ರು ಇಲ್ಲಿ ಅಡುಗೆ ಮಾಡಕ್ಕೆ ಇದು ಮಾಡಿದ್ರೆ ಮಗುನ ಸ್ನಾನ ಮಾಡಿಸಂದಾಗ ಅವ್ರು ಹೋಗ್ತಾರೆ, ಅವರು ಕೈಗಳು ಶುದ್ಧವಾಗಿಲ್ಲ, ಅದ್ಬಿಟ್ಟಿರ್ತಾರೆ, ಬಟ್ಟೆ ತೊಳೆದಿರ್ತಾರೆ, ಪಾತ್ರೆ ತೊಳೆದಿರ್ತಾರೆ, ಅಂತ ಟೈಮಲ್ಲಿ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಹೆಚ್ಚಿಗಿರುತ್ತೆ. ಪಾಪ ನೋಡಿ, ಇಬ್ರು ಗಂಡ ಹೆಂಡತಿ ದುಡಿತಿರ್ತಾರೆ, ಮಗು ಒಂದೇ ಇರುತ್ತೆ, ತಾಯಿ ಸ್ನಾನ ಮಾಡ್ಸಕ್ ಟೈಮ್ ಇಲ್ಲಿ ಗೊತ್ತಿರಲ್ಲ, ಅವ್ರಿಗೆ ಭಯ ಇರುತ್ತೆ, ಹಂಗಾಗಿ ಅವ್ರೇನ್ ಮಾಡ್ತಾರೆ, ಮೇಡ್ಸ್ ಹೌಸ್ ಮೇಡ್ ಅಂತ ಇಟ್ಕೊಳ್ತಾರೆ, ಅಲ್ಲಿಂದಲೇ ಬಹಳ ತೊಂದರೆಗಳು ಸ್ಟಾರ್ಟ್ ಆಗ್ತವೆ.
1: ಈ ಚರ್ಮದ ದೃಷ್ಟಿಯಿಂದ ಮಕ್ಕಳಿಗೆ ಸ್ನಾನ ಮಾಡಿಸುವಾಗ ನೀರು ಎಷ್ಟು ಬಿಸಿ ಇರಬೇಕು ಅಂತ, ಯಾಕೆಂದ್ರೆ ನಾವು ತುಂಬಾ ಸರಿ ತುಂಬಾ ಬಿಸಿ ಬಿಸಿ ನೀರು ಹಾಕುವಂಥದ್ದು ನೋಡಿದೀವಿ, ಆ ತಣ್ಣೀರು ಮಿಕ್ಸ್ ಮಾಡಿ ಹಾಕುವಂಥದ್ದನ್ನು ನೋಡಿದೀವಿ. ಆ ಚರ್ಮದ ಹಿತದೃಷ್ಟಿಯಿಂದ ಮಕ್ಕಳಿಗೆ ಎಷ್ಟು ಬಿಸಿ ಇರಬೇಕು, ಆ ಒಂದು ನಿಟ್ಟಿನಲ್ಲಿ ಏನು ಹೇಳ್ತೀರಿ ಡಾಕ್ಟ್ರೆ?
0: ಬಹಳ ಸುಂದರವಾದ ಪ್ರಶ್ನೆ. ಯೂಶಲಿ ಏನ್ ಮಾಡ್ತಾರೆ, ಕೆಲವರು ಹಳ್ಳಿಗಳಲ್ಲಿ ತುಂಬಾ ಬಿಸಿ ಬಿಸಿ ನೀರನ್ನ ಹಾಕ್ತಾರೆ, ಬಹಳ ತಪ್ಪು. ಯಾಕಂದ್ರೆ ನಮ್ಮ ದೇಹದ ಉಷ್ಣತಾ ಮಾಪನ ಏನಿದೆ ಅದರ ಕೆಳಗಡೆ ಇರ್ಬೇಕು ನಾವು ಸ್ನಾನ ಮಾಡ್ತಕ್ಕಂಥ ನೀರು. ಬೆಸ್ಟ್ ಅಂತಂದ್ರೆ ಲ್ಯೂಕ್ ವಾರಮ್ ವಾಟರ್ ಅಂತೀವಿ ನಮ್ಮ ಮೆಡಿಕಲ್ ಟರ್ಮಲ್ಲಿ. ನಿಮ್ಮ ಸಾಮಾನ್ಯ ಭಾಷೆಯಲ್ಲಿ ಆಡೋದ

0: ಆದರೆ ಉಗುರು ಬಿಸಿ ನಮ್ದು ದೇಹದ ಉಷ್ಣತಾ ಮಾಪನಗಿನ ಕಡಿಮೆ ಇರಬೇಕು. ಯಾವುದೇ ಕಾರಣಕ್ಕೂ ತುಂಬ ಬಿಸಿನೀರು ಹಾಕೋದ್ರೆ ಏನಾಗುತ್ತೆ, ಮಗು ದೇಹದಲ್ಲಿ ರಕ್ತ ಸಂಚಲನ ಮೇಲೆ ದುಷ್ಪರಿಣಾಮ ಬೀಳ್ಬೋದು, ಹಾರ್ಟಿಗೆ ತೊಂದರೆ ಆಗ್ಬೋದು, ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಸ್ ಮೇಲೆ ಆಗ್ಬೋದು. ಆದಷ್ಟು ಸ್ನಾನ ಮಾಡಿಸಿ ಉಗುರು ಬೆಚ್ಚ ನೀರು ಬೆಸ್ಟ್. ಯಾವುದೇ ಸಮಯದ ವರ್ಷದ ಯಾವುದೇ ತಿಂಗಳಲ್ಲಿ ಅಥವಾ ಯಾವುದೇ ಋತುಗಳಲ್ಲಿ ಮಾಡಿದ್ರು ಕೂಡ ಉಗುರು ಬೆಚ್ಚ ನೀರು ಬೆಸ್ಟ್. ಕೆಲವರು ತುಂಬ ಬಿಸಿ ಚಳಿಗಾಲದಲ್ಲಿ ತುಂಬ ಸುಡ ಸುಡ ಬಿಸಿ ಹಾಕ್ತಾರೆ, ಹಾಕ್ಬಾರ್ದು, ತಪ್ಪಾಗುತ್ತೆ, ಇವನ್ ಬರ್ನ್ಸ್ ಆಗ್ಬೋದು, ಮಕ್ಕಳಿಗೆ ಗೊತ್ತಾಗಲ್ಲ, ಹಂಗ ಗಾಯಗಳಾಗ್ತವೆ.
1: ಇನ್ನು ಆ ಮಗುವನ್ನ ಮಲಗಿಸುವ

0: ಇರಬೇಕು. ಕೆಳಗಡೆ ಏನು ಬಟ್ಟೆ ಹಾಕಿರ್ತೀರೋ ಪ್ರತಿದಿನ ಅದನ್ನು ವಾಶ್ ಮಾಡಬೇಕು. ಕಾಟನ್ ಇದ್ದರೆ ಒಳ್ಳೆಯದು, ಈವನ್ ಐರನ್ ಮಾಡಿಸಿದ್ರೂ ಇನ್ನೂ ಒಳ್ಳೆಯದು. ಬಟ್ಟೆಗಳನ್ನ ಏನು ಫೋಲ್ಡ್ ಹಾಕಿರ್ತೀರಿ, ಆಮೇಲೆ ಹಾಕ್ತಕ್ಕಂಥ ಬಟ್ಟೆ, ಆ ಮಗು ಹಾಕ್ತಕ್ಕಂಥ ಡಯಾಪರ್ಸು, ಆ ಮಗುಗೇನು ಹೊದಿಕೆ ಹಾಕ್ತೀರಿ, ಅದು ಬಹಳ ಮುಖ್ಯ. ಎಲ್ಲವೂ ಕಾಟನ್ ಇದ್ದರೆ ಬಹಳ ಸೂಕ್ತ, ಯಾವ ಥರದ ಅಲರ್ಜಿಸ್ಗಳು ಆಗೋದಿಲ್ಲ. ಇನ್ನೊಂದು ಎರಡು ಏನು ಮಾಡ್ತಾರೆ ಅಂದರೆ, ಈ ಮಗು ಹುಟ್ಟಿದ ಕೂಡಲೇ ಇಲ್ಲ ಪ್ಲಾಸ್ಟಿಕ್ ಬ್ಯಾಗ್ ಥರ ಒಂದು ಇಟ್ಕೊಂಡು ಓಡ್ತಾರೆ ಎಲ್ಲ ನೋಡೋದು, ಅದು ಬಹಳ ಡೇಂಜರಸ್, ಹಾಕಲೇಬಾರ್ದು. ನಮ್ಮ ಮನೇಲಿ ಏನಿದೆಯೋ ಕಾಟನ್ ಬಟ್ಟೆಗಳನ್ನ ಆದಷ್ಟು ನಾವು ಶುಭ್ರವಾದ ಬಟ್ಟೆಗಳನ್ನ ಅದರಲ್ಲೇ ಚೆನ್ನಾಗಿ ಅದನ್ನು ರ್ಯಾಪ್ ಮಾಡಿಬಿಟ್ಟು ಸುತ್ತಬಿಟ್ಟು ನಾವು ತೊಗೊಂಡು ಹೋಗೋದು ಭಾಳ ಸೂಕ್ತ. ಇವೇನು ಮಾರ್ಕೆಟಲ್ಲಿ ಸಿಗುತ್ತೋ ಅದು ಒಂದು ಎಲ್ಲಿ ಉತ್ಪತ್ತಿ ಮಾಡಿರ್ತಾರೋ, ಯಾವ ಥರ ಅದನ್ನು ಕ್ಲೀನ್ ಮಾಡಿರ್ತಾರೋ ಗೊತ್ತಿಲ್ಲ, ಯಾರು ಮಾಡಿರ್ತಾರೆ, ಯಾವ ಕೈಗಳು ಮಾಡಿರ್ತಾರೆ, ಯಾಕಂದರೆ ಮಗು ಚರ್ಮ ಭಾಳ ಸೂಕ್ಷ್ಮ ಇರುತ್ತೆ, ಅದರಿಂದಲೂ ಅರ್ಧ ಕಾಯಿಲೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಆದಷ್ಟು ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬಟ್ಟೆಗಳನ್ನ ಕ್ಲೀನಾಗಿ ವಾಶ್ ಮಾಡಿ ಐರನ್ ಮಾಡೋ ಬಟ್ಟೆಗಳನ್ನೇ ನಾವು ಪ್ರತಿದಿನ ಮಗುಗೆ ಯೂಸ್ ಮಾಡಬೇಕು. ಆಮೇಲೆ ಕೊಠಡಿ ಏನಿದೆ ಅಲ್ಲ, ಆದಷ್ಟು ಈ ಚಳಿ ಆಗತ್ತೆ ಬಾಣತಿಗೆ ಅಂತೇಳಿ ಎಲ್ಲ ಮುಚ್ಚಿಬಿಡ್ತಾರೆ, ತಪ್ಪೋದು. ಗಾಳಿ ಸರಾಗ ಆಗಿರಬೇಕು. ನಿಮಗೆ ಆ ಥರ ಚಳಿಗಾಲದಲ್ಲಿ ಬೇಕಾದ್ರೆ ರೂಮ್ ಹೀಟರ್ ಸಾಕೋಬಹುದು. ಬಟ್ ಗಾಳಿ ಯಾವತ್ತೂ ಒಂದು ಕಡೆಯಿಂದ ಒಂದು ಕಡೆ ಸಂಚಲನೆ ಮಾಡ್ತಿರ್ಬೇಕು, ತಾಯಿಗೂ ಒಳ್ಳೇದು ಮಕ್ಕಳಿಗೂ ಒಳ್ಳೇದು. ಯಾವಾಗ ಗಾಳಿ ಇರಲ್ಲೋ ಮಗುಗೆ ಆಟೋಮೆಟಿಕ್ಕಾಗಿ ಅದಕ್ಕೆ ರೆಸ್ಪಿರೇಟರಿ ಇನ್ಫೆಕ್ಷನ್ಸು, ಉಸಿರಾಟಕ್ಕೆ ಸಂಬಂಧಪಟ್ಟ ಅಲರ್ಜಿಗಳು ಸ್ಟಾರ್ಟ್ ಆಗ್ತವೆ, ಕೆಮ್ಮು ನೆಗಡಿ ಸ್ಟಾರ್ಟ್ ಆಗ್ಬೋದು. ಹಾಗಾಗಿ ಆದಷ್ಟು ತಾಯಿ ಮತ್ತು ಮಗು ಇರ್ತಕ್ಕಂಥ ಕೋಣೆ ಶುಭ್ರವಾಗಿರಬೇಕು, ಸರಾಗವಾಗಿ ಗಾಳಿ ಆಡ್ತಿರ್ಬೇಕು, ಬೆಳಕು ಚೆನ್ನಾಗಿರಬೇಕು, ಆಮೇಲೆ ಅವ್ರು ಹಾಕ್ತಕ್ಕಂಥ ಬಟ್ಟೆಗಳು ಹಾಸಿಗೆಗಳು ಕೂಡ ಶುಭ್ರವಾಗಿರಬೇಕು.
1: ಇನ್ನು ಈ ಚರ್ಮದ ಸಮಸ್ಯೆ ಇರುವಂತಹ ಹಿರಿಯರು ಆ ಮಗುವನ್ನ ಎತ್ತಿ ಆಡಿಸೋದಿರಬಹುದು, ಅದನ್ನ ನೋಡ್ಕೊಳ್ಳುವಂತಿರಬಹುದು, ಆಗ ಒಂದಷ್ಟು ಸಮಸ್ಯೆ ಆಗಬಹುದು ಮಗುವಿಗೆ, ಚರ್ಮದ ಮೇಲೆ ಪರಿಣಾಮ ಬೀರಬಹುದು, ಅದ್ರ ಬಗ್ಗೆ ಹೇಳಿದ
0: ಸಾಧ್ಯತೆ ಇದೆ. ಯಾಕಂದ್ರೆ ಉದಾಹರಣೆ, ಕೆಲವೊಂದು ಕಾಯಿಲೆಗಳು ತುಂಬಾ ಸೋಂಕನ್ನು ಒಬ್ಬರಿಂದ ಒಬ್ಬರಿಗೆ ಹರಡ್ತವೆ. ಈಗ ಅವರು ಮಗುನೆತ್ತಕೊಳ್ತ ತಾಯಿ ಅಥವಾ ಅಜ್ಜಿ ಅಥವಾ ಕೆಲಸ ಮಾಡ್ತಕ್ಕಂಥ ಆ ಮೇಡ್ ಏನಿರ್ತಲ್ಲ ಮನೇಲಿ, ಅವ್ರಿಗೆ ಏನಾದ್ರು ಸೋಂಕಿದ್ರೆ, ಉದಾಹರಣೆಗೆ ಕಜ್ಜಿ ಅಥವಾ ಪಯೋಡರ್ಮ ಅಂತೇಳಿ ಕರಿತೀವಿ ಅಥವಾ ವಾರ್ಡ್ಸ್ ಅಂತೇಳಿ ಕರಿತೀವಿ, ಇಂಥವೇನು ಮಾಡ್ತಾ ಮಗುನ ಎತ್ಕೋಬೇಕಾದ್ರೆ ಸೂಕ್ಷ್ಮ ಚರ್ಮ ಇರೋದ್ರಿಂದ ಅವ್ರ ಮೇಲೆ ಇರ್ತಕ್ಕಂಥ ಸೋಂಕುಗಳು ಮಕ್ಕಳಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾವುದೇ ಒಬ್ಬ ಮನುಷ್ಯ ಅಥವಾ ಸಂಬಂಧಿಕರು ಮಗುನ ಎತ್ಕೊಂಡು ಮುದ್ದಾಡ್ಸೋಕ್ಕೆ ಮುಂಚೆನೆ ಅವ್ರ ಕೈಗಳನ್ನ ತೊಳ್ಕೊಂಡು ಎತ್ಕೋಬೇಕು. ಈ ಹೊರಗಡೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ, ಮೈ ಮೇಲೆ ಧೂಳಿರ್ತಾರೆ, ಅಯ್ಯೋ ಮೊಮ್ಮಗ ಅಂತ ಎತ್ಕೊಂಡು ಮುದ್ದಾಡ್ತಾರೆ, ಅಲ್ಲಿ ಅವ್ರ ಮೈ ಮೇಲೆ ಇರ್ತಕ್ಕಂಥ ರೋಗಾಣುಗಳು ಆಮೇಲೆ ಸೋಂಕುಗಳು ಮಗುಗೆ ಬರ್ತಕ್ಕ ಸಾಧ್ಯತೆ ಇರ್ತದೆ. ಅದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ತಾಯಿ ಬಿಟ್ಟು ತಂದೆ ಆಗಲಿ ಅವ್ರ ಸಂಬಂಧಿಕರಾಗಲಿ ಬರೋಕ್ಕೆ ಮುಂಚೆನೆ ಅವರು ಕೈ ಕಾಲನ್ನು ಕ್ಲೀನ್ ತೊಳ್ಕೊಂಡು ಶುಭ್ರವಾದ ಬಟ್ಟೆ ಹಾಕ್ಕೊಂಡು ಮಗುನ ಎತ್ಕೊಂಡು ಮಾಡಲಿ. ಆಮೇಲೆ ಮುದ್ದಾಡ್ಬೇಕಾದ್ರೆ ಕಚ್ಚಿ ಗಲ್ಲ ಕಚ್ಚೋದು, ಬಾಯಲ್ಲಿ ಬಾಯಿ ಹಾಕಿ ಮುದ್ದು ಮಾಡೋದು ಇವೆಲ್ಲ ಒಳ್ಳೇದಲ್ಲ. ಯಾಕಂದರೆ ನಮ್ಮ ಬಾಯಲ್ಲಿ ಗಂಟಲಿರತಕ್ಕಂಥ ಸೋಂಕುಗಳು ಮಗುಗೆ ಹರಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ಮಗು ಒಂದು ವರ್ಷ ಆಗೋವರೆಗೆ ಅದರ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇದು ಮಾಡಬೇಕಂದ್ರೆ ನಾವು ಶಾರೀರಿಕ ಶುಚಿತ್ವ, ಆಮೇಲೆ ನಾವು ಯಾರು ಮಗುನ ಎತ್ಕೊಂಡು ಮುದ್ದಾಡಿಸ್ತೀವಿ ನೋಡ್ಕೊಳ್ತೀವಿ ಕೇರ್ ಟೇಕರ್ ಅಂತೀವಿ, ನಾವು ಭಾಳ ಕ್ಲೀನ್ ಇರಬೇಕು. ಹಾಗಾದರೆ ಮಾತ್ರ ಇವೆಲ್ಲ ತೊಂದರೆಗಳನ್ನು ನಾವು ಅವಾಯ್ಡ್ ಮಾಡ್ಬೋದು.
1: ಡಾಕ್ಟರ್, ಈ ಒಂದಷ್ಟು ನಾವೇನು ಮಾತಾಡಿದ್ವಿ ಅವೆಲ್ಲವೂ ನಾವೇನು ಮಾಡಬೇಕು ಅನ್ನುವಂಥದ್ದು, ಅಂದರೆ ನಮ್ಮ ಕೈಲಿ ತಪ್ಪೇನಾಗುತ್ತೆ ಎಲ್ಲಿ ಸರಿ ಮಾಡಬೇಕು ಅನ್ನುವಂಥದ್ದು. ಇನ್ನು ಮಗುವಿಗೆ ಸಹಜವಾಗಿ ಅದರ ದೇಹದಿಂದ ಬರುವಂತಹ ಚರ್ಮದ ಸಮಸ್ಯೆಗಳು ಅವು ಎಲ್ಲ ಏನೆಲ್ಲ ಕಾಣಿಸ್ಕೊಳ್ಳುತ್ತೆ?
0: ಸಾಮಾನ್ಯವಾಗಿ ಏನಾಗುತ್ತೆ ಒಳ್ಳೆ ಪ್ರಶ್ನೆ. ಉದಾಹರಣೆಗೆ ಮಗುನ ನಾವೇನು ಚಳಿ ಇದೆ ಅಂತೇಳಿ ತುಂಬಾ ಸುತ್ತು ಬಿಡ್ತೀವಿ ಸಿಂಥೆಟಿಕ್ ಬಟ್ಟೆಗಳಲ್ಲಿ, ಆಮೇಲೆ ಇದರಲ್ಲಿ ತುಂಬಾ ಮಗುಗೆ ಉಸಿರಾಡಕ್ಕೆ ಬಿಡೋದು ಸ್ವಲ್ಪನೂ ಇದಾಗ್ಬಿಡೋದು, ಆ ಥರ ಇದು ಮಾಡಿದಾಗ ಏನಾಗುತ್ತೆ ಬೆವರು ಸಲೆಗಳು ಹೆಚ್ಚಿಗೆ ಬರ್ಬೋದು. ಅಥವಾ ನಾವೇನು ಮಗುನ ಎತ್ಕೋಬೇಕಾದ್ರೆ ನಮ್ಮದಲ್ಲಿರ್ತಕ್ಕಂಥ ಸೋಂಕುಗಳಾಗ್ಬಿಟ್ಟು ಕಿವುಗುಳ್ಳೆಗಳಾಗ್ಬೋದು, ಪಯೋಡರ್ಮ ಅಂತೇಳಿ ಕರಿತೀವಿ, ಈ ಥರ ಎಲ್ಲ ಸ್ಕಿನ್ ಸೋಂಕುಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ, ಹೆಚ್ಚಿಗೆ ಇರ್ತದೆ. ಅದಕ್ಕೆ ನಾವು ಆದಷ್ಟು ಯಾವುದೇ ಚರ್ಮ ಸೋಂಕಿದ್ರೆ ನಾವು ಯಾವುದೇ ಮನೆ ಮದ್ದು ಯೂಸ್ ಮಾಡಿದಲೆ ತಕ್ಷಣ ಸಂಬಂಧಪಟ್ಟ ವೈದ್ಯರಿಗೆ, ಮಗುಗೆ ತೊಂದರೆ ಇದ್ದರೆ ಮಕ್ಕಳ ವೈದ್ಯರಿಗೆ ಅಥವಾ ಏನೋ ಚರ್ಮ ತೊಂದರೆ ಇದ್ದರೆ ಚರ್ಮ ರೋಗ ತಜ್ಞರಿಗೆ ತೋರಿಸಿ ಸೂಕ್ತ ಚಿಕಿತ್ಸೆ ಪಡೋದು ಒಳ್ಳೆಯದು. ಕೆಲವು ಮನೆ ಮದ್ದು ಮಾಡಿ ಮತ್ತೆ ಇದು ಮಾಡ್ತಾರೆ, ಅದು ಇದು ಹಚ್ಚೋದು ಅದನ್ನು ಹಚ್ಚೋದೆಲ್ಲ ಮಾಡ್ತಾರೆ, ಎಲ್ಲ ಮಾಡಬಾರ್ದು.
1: ನಮ್ಮ ಮನೆ ಎದುರುಗಡೆ ಒಂದು ಮಗು ಇತ್ತು, ಆ ಮಗುವಿನ ಕೈಯಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಗಳು ಅಂಗೈಯಲ್ಲಿ, ಪಾಪ ಅದು ಯಾವಾಗಲೂ ಹಿಂಗೆ ಕೆರ್ಕೊಳ್ತಾ ಇರುತ್ತೆ, ಚಿಕ್ಕ ಮಗುನೇ ಯಾಕೆ ತೋರಿಸಿಲ್ವಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಅವರ ತಾಯಿಗೂ ಆ ರೀತಿಯಾಗಿತ್ತು, ಹಾಗಾಗಿ ಮಗುಗಿದೆ ಅಂತ ಅಂದರು. ಈ ರೀತಿಯಾಗಿ ತಾಯಿಗಿದ್ರೆ ಅನುವಂಶೀಯವಾಗಿ ಚರ್ಮದ ಸಮಸ್ಯೆಗಳು
0: ಸಾಧ್ಯತೆ ಇರುತ್ತೆ,
1: ಮಗುಗೆ ಬರುತ್ತಾ
0: ಸಾಧ್ಯತೆ ಇರುತ್ತೆ. ಈಗ ಮಗುಗೆ ಏನಾದ್ರೆ ಕಾಯಿಲೆ ಬಂತು ಅಂದ್ರೆ ಅದು ತಾಯಿಯಿಂದಲೇ ಫಸ್ಟ್ ಬರೋದು, ಯಾಕಂದ್ರೆ ಹೆಚ್ಚಿನ ಹೊತ್ತು ತಾಯಿ ಮಗು ಹತ್ರ ಮಗು ತಾಯಿ ಹತ್ರ ಇರುತ್ತೆ. ಮಗು ತಾಯಿದು ಉಷ್ಣತಮಾಪನ ಬಹಳ ಇಂಪಾರ್ಟೆಂಟ್. ಮಗುವಿನ ಯಾವಾಗಲೂ ಮಗು ಬೆಳೆಯುವವರೆಗೆ ಅಪ್ ಟು 6-7-8 ತಿಂಗಳು ನಡೆಯುವವರೆಗೆ ಕೂಡ ತಾಯಿ ಮಡ್ಲಲ್ಲೇ ಇರುತ್ತೆ. ಸೊ ತಾಯಿ ಆರೋಗ್ಯ ಬಹಳ ಮುಖ್ಯ. ತಾಯಿ ಶಾರೀರಿಕ ಶುಚಿತ್ವ, ಮಗುನ ನೋಡ್ಕೊಳ್ಳೋದು, ಮಗುನ ಯಾವ ಥರ ಬಟ್ಟೆ ಹಾಕಬೇಕು, ಮಗುನ ನಾವು ಮುಟ್ಟಬೇಕಾದ್ರೆ ಏನು ಮಾಡಬೇಕು, ಮಗು ಮೈ ಮೇಲೆ ಏನಾದರೂ ನಾವು ಯಾವ ಥರ ಮುಂಜಾಗ್ರತಾ ಕ್ರಮ ತಗೋಬೇಕು ತಾಯಿಗೆ ಗೊತ್ತಿರಬೇಕು. ಸೊ ತಾಯಿ ಆರೋಗ್ಯ

0: ಕಾಪಾಡಿದ್ರೆ ಮಗು ಆರೋಗ್ಯ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ತಾಯಿಗೆ ಸ್ವಲ್ಪ ಕೆಮ್ಮು ಬಂತು ಅಂದ್ರೆ ನೆಕ್ಸ್ಟ್ 2 ಡೇಸ್ ಆದ್ಮೇಲೆ ಮಗು ಬಂದಿದೆ ಸೀನುತ್ತಲ್ಲ, ಸೀನ ಅದು ಉಸಿರಾಡ್ತಿರುತ್ತಲ್ಲ, ಹಾಲು ಕುಡಿಸ್ತಾ ಇರ್ತಾರೆ, ಅದರಿಂದ ಅವ್ರಿಗೆ ಇರ್ತಕ್ಕಂಥ ಸೋಂಕು ಇವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಮಗು ಆರೋಗ್ಯ ಇರ್ಬೇಕಾದ್ರೆ ತಾಯಿ ಆರೋಗ್ಯ ಬಹಳ ಮುಖ್ಯ. 100%, ತಾಯಿ ಒಳ್ಳೆ ಆಹಾರ, ಒಳ್ಳೆ ಶುಭ್ರತೆ, ಆಮೇಲೆ ಶಾರೀರಿಕ ಶುಚಿತ್ವ, ಆಮೇಲೆ ಅವರಿರ್ತಕ್ಕಂತಹ ವಾತಾವರಣ ಶುಭ್ರವಾಗಿರಬೇಕು, ಯಾವುದೇ ಕಾರಣಕ್ಕೆ ಕಲುಷಿತ ಆಗಬಾರ್ದು. ಈ ಥರ ಹಾಕಿದರೆ ಆರಾಮ್, ನಿಮ್ಗೆ ಏನು ಗೊತ್ತಿಲ್ಲದಂಗೆ ತಾಯಿ ಮಗುವಿನ ಆರೋಗ್ಯ 1 ವರ್ಷದ ತುಂಬ ಚೆನ್ನಾಗಿರುತ್ತೆ. ತಾಯಿ ಮಗು ಅನನ್ಯವಾಗಿರ್ತಾರೆ. ಯಾವ ಥರ ಈ ಮಗುಗೆ ಏನಾದ್ ಕೂಡ ತಾಯಿಗೆ ಟೆನ್ಷನ್ ಶುರು ಆಗ್ಬಿಡ್ತು, ಹಾಲು ಕುಡಿಲಿಲ್ಲ ಅಂದ ತಕ್ಷಣ ಫುಲ್ ಡಿಪ್ರೆಸ್ ಆಗ್ಬಿಡ್ತಾರೆ. ಅಯ್ಯೋ ಏನೋ ಪಾಪು ಹಾಲು ಕುಡಿತಲ್ಲ, ತುಂಬ ಚೆನ್ನಾಗಿ ಆಡ್ತಿತ್ತು, ಏನು ಮಾಡಿದಿಲ್ಲ ಅಂತ ಆ ಥರ ಟೆನ್ಷನ್ ಮಾಡೋ ಬದಲು ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಚಾಚು ತಪ್ಪದೆ ಹುಷಾರಾಗಿ ನೋಡ್ಕೊಂಡ್ಬಿಟ್ರೆ ಯಾವುದೇ ಥರದ ಕಾಯಿಲೆಗಳು ಬರೋದು ಕಡಿಮೆ. ಯಾಕಂದರೆ ಮಗು ರೋಗನಿರೋಧಕ ಶಕ್ತಿ ಸಂಪೂರ್ಣವಾಗಿ ತಾಯಿದು ಎದೆ ಹಾಲು ಬಹಳ ಮುಖ್ಯ. ಮಗು ಹುಟ್ಟಿ 6 ತಿಂಗಳವರೆಗೆ ನಾವು ಯಾವುದೇ ಥರದ ಆಹಾರಗಳನ್ನ ಕೊಡದಲೆ ಒಳ್ಳೆ ಆಹಾರ ತಾಯಿ ಕೊಡಬೇಕು. ಮಗುಗೆ ಏನು ತಾಯಿ ಎದೆ ಹಾಲು ಅಷ್ಟೇ, ತಾಯಿ ಎದೆ ಹಾಲು ಎಷ್ಟು ಚೆನ್ನಾಗಿ ಕೊಡ್ತಾರೋ ಅಷ್ಟು ತಾಯಿ ಮತ್ತು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಏನಾರೇ ವ್ಯತ್ಯಾಸ ಕಂಡು ಬಂತು ತಾಯಿ ಆರೋಗ್ಯದಂದ್ರೆ ಮಗು ಕೂಡ ಅದೇ ಥರ ಆಗುತ್ತೆ. ಸೊ ತಾಯಿಗೆ ಮಾನಸಿಕ ತುಮ್ಮಲತೆ ಕಡಿಮೆ ಮಾಡಬೇಕಂದ್ರೆ ಅವರ ಆರೋಗ್ಯ ಬಹಳ ಮುಖ್ಯ. ತಾಯಿ ಆರೋಗ್ಯ ಆಗಿದ್ರೆ ಮಗು 100% ಯಾವುದೇ ಥರದ ತೊಂದರೆ ಇಲ್ಲದಿಲ್ಲ ಅದು ಬೆಳೀತದೆ. ತಾಯಿಗೆ ಏನೋ ಸಣ್ಣ ಪುಟ್ಟ ತೊಂದರೆ ಬಂದ ತಕ್ಷಣ ಅದಕ್ಕೆ ಚಿಕಿತ್ಸೆ ಪಡಿಬೇಕು ಅವರು. ಹಾಗಾಗಿ ತಾಯಿ ಮತ್ತು ಆರೋಗ್ಯ ನಾವು 100% ಯಾವುದೇ ತರ ತೊಂದರೆ ಇಲ್ಲದೆ ತಾಯಿ ತನ್ನ ತಾಯಿತನವನ್ನು ಅನುಭವಿಸಬಹುದು ಮಗು ಜೊತೆಗೆ.
1: ಡಾಕ್ಟರ್, ಈಗ ಇನ್ನು ಮಕ್ಕಳಲ್ಲಿ ಕಂಡು ಬರುವಂತಹ ಮತ್ತೊಂದು ಸಮಸ್ಯೆ ಅಂದ್ರೆ ನಾವು ಅಮ್ಮ ಅಂತ ಹೇಳ್ತೀವಿ, ಅದು ನಿಮ್ಮ ಭಾಷೆಯಲ್ಲಿ ಏನ್ ಹೇಳ್ತೀರಿ?
0: ವೈರಲ್ ಇನ್ಫೆಕ್ಷನ್
1: ಇರುತ್ತೆ, ಹಾಗಾಗಿ ನಾವು ಅದನ್ನ ಅಂದ್ರೆ ಸಾಮಾನ್ಯ ಜನ ಅಮ್ಮ ಅಂತ ಹೇಳುವಂತದ್ದು ಅವು ಗುಳ್ಳೆ ಗುಳ್ಳೆ ಆಗಿರುತ್ತೆ. ಇದು ಹೇಗೆ ಡಾಕ್ಟ್ರೆ ಮಗುವಿಗೆ ಚರ್ಮದ ಸಮಸ್ಯೆನ?
0: ಒಳ್ಳೆ ಒಳ್ಳೆ ಪ್ರಶ್ನೆ. ಏನಾಗುತ್ತಮ್ಮ, ಈಗ ನಾವು ಸಾಮಾನ್ಯವಾಗಿ ನಾವು ಇಷ್ಟೇ ಕ್ಲೀನ್ ಆಗಿದ್ರು ಕೆಲವು ಟೈಮು ಈ ಇನ್ಫೆಕ್ಷನ್ಸ್ ಗಳು ಸಂಬಂಧಿಕರು ಮಗುನ ಎತ್ತುಕೊಳ್ಳೋದ್ರಿಂದ, ಅವರಿಗೆ ಇರೋದ್ರಿಂದ, ಅವ್ರು ಕೆಮ್ಮೋದ್ರಿಂದ ಸೀನೋದ್ರಿಂದ ಬರತಕ್ಕಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಅಂತ ಟೈಮಲ್ಲಿ ಬಂದ ಮೇಲೆ ಅದನ್ನ ಅವರು ಆದಷ್ಟು ಯಾವುದೇ ಕಾರಣದ ಮನೆ ಮದ್ದು ಮಾಡಿದೆ, ಯಾಕಂದ್ರೆ ಚರ್ಮ ಬಹಳ ಸೂಕ್ಷ್ಮ ಇರುತ್ತೆ ಮಕ್ಕಳಲ್ಲಿ, ಯಾವುದೇ ಕಾರಣಕ್ಕೂ ಮನೆ ಮದ್ದು ಮಾಡದಲೆ ಅವರು ತಕ್ಷಣ ಸಂಬಂಧಪಟ್ಟ ತಜ್ಞ ವೈದ್ಯರನ್ನ ತೋರಿಸಿ ತಕ್ಷಣ ಚಿಕಿತ್ಸೆ ಪಡೆಯೋದು ಒಳ್ಳೇದು. ಯಾಕಂದ್ರೆ ವೈರಲ್ ಇನ್ಫೆ ಬೇರೆ ಬೇರೆ ಇರ್ತವೆ, ಬರೇ ಪಯೋಡರ್ಮಸ್ ಇರ್ಬೋದು, ಮೀಸಲ್ಸ್ ಇರ್ಬೋದು, ಬೇರೆ ಥರ ವೈರಲ್ ರ್ಯಾಷಸ್ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ಅದನ್ನು ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಅವರು ಯಾವುದೇ ಥರದ ಮನೆ ಮದ್ದು ಯೂಸ್ ಮಾಡೋದಾಗಲಿ, ಬೇರೆ ಇದು ಮನೇಲಿ ಯಾವುದು ಆ ಮಗುಗೆ ಹಾಕಿದ್ದೆ ಅಂತ ಇರತಕ್ಕಂಥ ಔಷಧಿಗಳನ್ನ ಹಾಕೋದ್ರಲ್ಲಿ ಮಾಡಬಾರ್ದು. ಆದಷ್ಟು ತಕ್ಷಣ ವೈದ್ಯರಲ್ಲಿ ತಜ್ಞ ವೈದ್ಯರಲ್ಲಿ ತಗೊಂಡೋಗಿ ಚಿಕಿತ್ಸೆ ಪಡೆಯೋದು ಒಳ್ಳೆಯದು.
1: ಈಗ ಅಮ್ಮ ಅಂದ್ರೆ ನಮ್ಮಲ್ಲಿರುವಂತದ್ದೊಂದು ಸಾಂಪ್ರದಾಯಿಕವಾಗಿ ದಿನಗಳಿದೆ, ಇಷ್ಟು ದಿನಗಳು ಅಂತೇಳಿ, ಅಷ್ಟು ದಿನಗಳ ಬೇವಿನ ಸೊಪ್ಪಿನ ಮಧ್ಯ ಮಗುವನ್ನ ಮಲಗಿಸೋದು ಇದೆಲ್ಲ ನೋಡಿದೀವಿ ಡಾಕ್ಟ್ರೆ.
0: ಸಾಮಾನ್ಯವಾಗಿ ಹಿಂದೆ ಅನಾದಿ ಕಾಲ ನಮ್ಮ ಪದ್ಧತಿಯಲ್ಲಿ ಬರ್ತಾ ಇದೆ. ಬಟ್ ಈಗಿನ ಟೈಮಲ್ಲಿ ಏನಾಗುತ್ತೆ, ವೈರಲ್ ಇನ್ಫೆಕ್ಷನ್ಸ್ ಹೆಚ್ಚಿಗೆ ಆದ್ರೆ ಮಗು ದೇಹಕ್ಕೆ ನಿಮೋನಿಯಾ ಆಗ್ಬೋದು. ಅದಕ್ಕೆ ನಾನು ಹೇಳ್ತಾ ಇದ್ದೆ ಅಂದ್ರೆ ಯಾವುದೇ ಕಾರಣಕ್ಕೂ ಬೇವಿನ ಸೊಪ್ಪಲ್ಲಿ ಮಲಗಿಸೋದು, ಬೇವಿನ ಸೊಪ್ಪು ಹಚ್ಚೋದು ಅಥವಾ ಬೇರೆ ಹೀಟ್ ಆಗ್ಬಿಟ್ಟು ಇದು ಮಾಡೋದು ಅವೆಲ್ಲ ಮಾಡೋದ್ರ ಬದಲಿಗೆ ನೀವು ಈಗ ವೈದ್ಯಕೀಯ ಸೈನ್ಸ್ ಬಹಳ ಮುಂದುವರೆದಿದೆ, ಆದಷ್ಟು ಎಷ್ಟು ಬೇಗ ನೀವು ಮಕ್ಕಳಿಗೆ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ತೀರ ಅಷ್ಟು ಒಳ್ಳೇದು. ಚರ್ಮದಲ್ಲಿ ಮತ್ತೆ ನಾವು ಮಕ್ಕಳನ್ನ ಮುದ್ದಾಡುವಾಗ ಮಲುಸ್ಕಮ್ ಕಾಂಟೇಜಿಯಸಮ್ ಅಂತ ಬರುತ್ತೆ, ಆಮೇಲೆ ವಾರ್ಡ್ಸ್,
1: ಅದು ಸೋಂಕ ಡಾಕ್ಟರ್, ನರಳೆಣ್ಣೆ ಸೋಂಕ,
0: ವೈರಲ್ ಇನ್ಫೆಕ್ಷನ್.
1: ಹೌದಾ?
0: ಆಮೇಲೆ ಶಾರೀರಿಕ ಶುಚಿತ್ವ ಇಲ್ಲ ಅಂತಂದ್ರೆ ಮಗು ದೊಡ್ಡದಾಗಿ ಬೆಳೆಯುವಾಗ ಆಟ ಆಡುವಾಗ ಬೇರೆ ಮಕ್ಕಳ ಜೊತೆ ಆಟ ಆಡುವಾಗ ಸ್ಕೇಬಿಸ್ ಬರಬಹುದು, ಪಯೋಡರ್ಮಾಸ್ ಬರಬಹುದು, ಬೇರೆ ಬೇರೆ ತರದ ಚರ್ಮದ ಇನ್ಫೆಕ್ಷನ್ಸ್ ಗಳು ಬರ ಸಾಧ್ಯತೆ ಇರುತ್ತೆ.
1: ಬೇಸಿಗೆಯ ಪ್ರಭಾವ ಮಕ್ಕಳ ಮೇಲೂ ಬೀರುತ್ತೆ.
0: ಡೆಫಿನೆಟ್ಲಿ ಎಲ್ಲರಿಗೂ. ಈಗ ಏನಾಗುತ್ತೆ, ನಾವು ತುಂಬಾ ಬೆವರುತ್ತೀವಿ, ನಮಗಿನ ಹೆಚ್ಚಿಗೆ ಬೆವರುತ್ತಿರ್ತಾರೆ ಮಕ್ಕಳು, ಅದಕ್ಕೆ ಅವರಿಗೆ ನಮಗೇನಿದೆ ಅದೇ ತರ ಪ್ರಾಬ್ಲಮ್ ಬೇಗ ಕಾಣಿಸ್ಕೊಳ್ಳುತ್ತೆ. ಈ ಬೆವರ್ ಸಲಹೆಗಳು ಬಹಳ ಬೇಗ ಕಾಣಿಸ್ಕೊಳ್ಳುತ್ತೆ ಅದು ಮಕ್ಕಳಲ್ಲಿ. ಹಾಗಾಗಿ ಅವರಿಗೆ ಸೇಮ್ ನಾ ಏನ್ ಹೇಳಿದ್ನು, ಅದಕ್ಕೆ ದಿನಕ್ಕೆ 2 ಸರಿ ಸ್ನಾನ ಮಾಡಿಸೋದು, ಆಮೇಲೆ ಬೆವರ ಸಲ ಬಂದ ತಕ್ಷಣ ನೋಡಿ ತುಂಬಾ ಕಡತ ಇತ್ತು, ತುಂಬಾ ದೊಡ್ಡ ದೊಡ್ಡ ಗುಳ್ಳೆಗಳಿದಾವೆ ಅಂತಂದ್ರೆ ತಕ್ಷಣ ವೈದ್ಯರ ಬಳಿ ಕರ್ಕೊಂಡೋಗಿ ಚಿಕಿತ್ಸೆ ಪಡೆಯೋದು ಒಳ್ಳೇದು. ಆಮೇಲೆ ದಿನಕ್ಕೆ 2 ಸರಿ ಸ್ನಾನ ಮಾಡಿಸಿ, ಹಾಕ್ತಕ್ಕಂಥ ಬಟ್ಟೆಗಳನ್ನ ಅವರು ಶುಭ್ರವಾದ ಬಟ್ಟೆಗಳನ್ನ ಹಾಕ್ಬೇಕು, ಆಮೇಲೆ ಮಗುನ ಹೆಚ್ಚಿಗೆ ಬಿಸಿಲಿಗೆ ಹೋಗದಂಗೆ ಅವರು ನೋಡ್ಕೋಬೇಕು.
1: ಬೇಸಿಗೆ ಬಂತು ಅಂದ್ರೆ ಇನ್ನು ಶಾಲಾ ಕಾಲೇಜುಗಳಿಗೆ ರಜಾ ಇತ್ತು ಅಂದ್ರೆ ಮಕ್ಕಳನ್ನ ಹಿಡಿಯೋದು ಕಷ್ಟ, ಬಿಸಿಲೆಲ್ಲ ಆಡ್ತಾರೆ, ದೊಡ್ಡವರಿಗೆ ಸ್ವಲ್ಪ ಆತಂಕ.
0: ಒಳ್ಳೆ ಆಹಾರ, ಆಮೇಲೆ ಪ್ರತಿಯೊಂದು ದಿನಕ್ಕೆ 2 ಸರಿ ಸ್ನಾನ ಮಾಡಿಸೋದು, ನೀರು ಹೆಚ್ಚಿ ಕುಡಿಸೋದು, ಆದಷ್ಟು ಅವ್ರನ್ನ ಆಟ ಆಡಿದ್ರು ಕೂಡ ನೆರಳಲ್ಲಾಡಿ ಅಂತೇಳಿ ಅವ್ರಿಗೆ ನಾವು ನಿರ್ದೇಶನ ನೀಡಬೇಕು ತಂದೆ ತಾಯಿಗಳು. ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ದೇವರು ರೋಗ ನಿರೋಧಕ ಶಕ್ತಿ ಇರುತ್ತೆ, ತೀರಾ ಏನಾರ ಬಂದ ಮೇಲೆ ನಾವು ಚಿಕಿತ್ಸೆ ಪಡೀತಕ್ಕಂಥ ವ್ಯವಸ್ಥೆನ ಮಾಡ್ಕೊ.
1: ಹೌದಲ್ವಾ, ಮಕ್ಕಳು ಆಡ್ತಾನೆ ಇರ್ತಾರೆ, ಏನಂತ ಸಮಸ್ಯೆ ಆಗೋದಿಲ್ಲ,
0: ಮಕ್ಕಳು ಆಡ್ಲಿಕ್ಕೆ ಬಿಡಬೇಕು ನಾವು. ಆಕ್ಚುಲಿ ನಮಗೆ ಮಾನಸಿಕವಾಗಿ ಮತ್ತೆ ಶಾರೀರಿಕವಾಗಿ ಬೆಳವಣಿಗೆ ಆಗದೆ ಅವ್ರು ಆಟ ಆಡಿದ ಮೇಲೆ
1: ಒಂದು ಸಾಮಾಜಿಕವಾದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ಆಗುತ್ತೆ ಅವರಿಗೆ.
0: ಸಾಮಾಜಿಕ ಬಹಳ ಇಂಪಾರ್ಟೆಂಟ್, ಅವರು ವಯಸ್ಸಿತ್ತಾಗಿರ್ತಕ್ಕ ಮಕ್ಕಳ ಜೊತೆಗೆ ಬೇರೆ

0: ಕಲಿತಾರೆ, ಆಟ ಆಡ್ತಾರೆ, ಅವ್ರದೇ ಆದ ಲೋಕದಲ್ಲಿ ಇರ್ತವೆ. ಏನೋ ಕಲಿತಾವೆ ಭಗವಂತ, ಬ್ರೈನ್ ಡೆವಲಪ್ಮೆಂಟ್ಸ್ ಯಾವ ತರದ್ದು ಇದಾಗುತ್ತೆ ಅಂತ ಹೇಳಕ್ ಆಗಲ್ಲ. ಹಂಗಾಗಿ ಸಾಮಾಜಿಕವಾಗಿ ಮಕ್ಕಳನ್ನ ಇದು ಮಾಡೋದು ಬಹಳ ಸೂಕ್ತ.
1: ಮತ್ತೊಂದು ಪ್ರಶ್ನೆ ಅಂದ್ರೆ, ಪೆಟ್ಗಳು ಇರುತ್ತೆ ಮನೆಯಲ್ಲಿ, ಒಂದು ತುಂಬಾ ಅಟ್ಯಾಚ್ ಆಗಿರುವಂತದ್ದು, ಅವು ಹೇಗೆ ಡಾಕ್ಟರ್ ಮಕ್ಕಳಿಗೆ ಏನಾದ್ರು ತೊಂದರೆ ಆಗುತ್ತೆ ನಾವು ಕೇಳುವಂತದ್ದು?
0: 100% ಆಗುತ್ತೆ. ಯಾಕಂದ್ರೆ ಈ ಪ್ರಾಣಿಗಳ ಮನಸ್ಥಿತಿ ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತ ಹೇಳಕ್ ಆಗಲ್ಲ. ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡು ನಮ್ಮ ಪಕ್ಕದಲ್ಲಿ ಮಲಸ್ಕೊಂಡ್ಕೊಂಡು ಕೆಲವು ಟೈಮ್ ಕಚ್ಚಬಹುದು. ಎಸ್ಪೆಷಲಿ ನಾಯಿ, ಬೆಕ್ಕು, ಬೆಕ್ಕು ಸ್ಕ್ರಾಚ್ ಮಾಡಬಹುದು. ಇನ್ನ ಸಾಮಾನ್ಯವಾಗಿ ಬರ್ಡ್ಸ್, ಇವ ಮೇಲೆ ಕೂಡ ಸೋಂಕುಗಳು ಇರ್ತವೆ, ಅದರಿಂದ ನಮಗೆ ಬರ್ತಕ್ಕಂಥ ಸಾಧ್ಯ. ಈಗ ನೋಡಿ, ಸ್ವಲ್ಪ ನಾಯಿ ಕಚ್ಚಿಬಿಟ್ರೆ ಹೇಳೋಕ್ಕಾಗಲ್ಲ, ತುಂಬಾ ಡೇಂಜರ್. ಬೆಕ್ಕು ಕಚ್ಚಿದ್ರು ಕೂಡ ಕ್ಯಾಟ್ ಸ್ಕ್ರಾಚ್ ಡಿಸೀಸ್ ಅಂತೇಳಿ ಬರುತ್ತೆ. ಈವನ್ ಬರ್ಡ್ಸ್ ತಗೊಂಡ್ರು ಕೂಡ ನಮಗೆ ಈ ಬರ್ಡ್ ಫ್ಲೂ ಅಂತ ಬರುತ್ತಲ್ಲ, ಆ ತರ ಸಾಧ್ಯತೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನಾವು ಆದಷ್ಟು ಪ್ರಾಣಿಗಳನ್ನ ಮುದ್ದು ಮಾಡಿದ ತಕ್ಷಣ ನಾವು ಕೈಗಾಲು ತೊಳ್ಕೊಂಡು ಅಥವಾ ಸ್ನಾನ ಮಾಡಿಕೊಂಡು ನಮ್ಮ ಕೆಲಸಗಳು ಮಾಡಬೇಕು. ಮುದ್ದಾಡಿದ ಮೇಲೆ ಕಂಪಲ್ಸರಿಯಾಗಿ ನಾವು ನಮ್ಮ ಕೈಗಳನ್ನ ತೊಳ್ಕೊಳ್ಳೋದು ಅಥವಾ ಸ್ನಾನ ಮಾಡೋದು ಶುದ್ಧವಾಗಿ ಇಟ್ಕೊಳ್ಳೋದು ಬಹಳ ಸೂಕ್ತ.
1: ಕೂದಲೆಲ್ಲ ಉದುರಿ ಇರುತ್ತೆ, ಅದೆಲ್ಲದು ಹೇಗೋ ದೇಹಕ್ಕೆ ಸೇರೇ ಸೇರುತ್ತೆ.
0: ಅಲರ್ಜಿಗಳು ಏನಾಗುತ್ತೆ, ಬೆಕ್ಕುಗಳಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಕೂದಲುಗಳು ಉದುರುತ್ತೆ, ನಾಯಿಗಳು ಉದುರುತ್ತೆ, ಸಾಮಾನ್ಯವಾಗಿ ಅಲರ್ಜಿಗಳಾಗ್ತಾವೆ. ಅಲರ್ಜಿ ಅಲ್ದೇನೆ ಈ ನಾಯಿಗಳು ಕೆಲವು ಟೈಮ್ ಕಜ್ಜಿ ಇರ್ಬೋದು, ಸ್ಕೇಬಿಸ್ ಇರ್ಬೋದು, ಅವು ಜಲ್ಲು ರಸ ನೆಕ್ತಿರ್ತವೆ, ಅದರಲ್ಲಿ ಇರ್ತಕ್ಕಂಥ ಆಬ್ಡೋವೈರಸ್ ತೊಂದರೆ ಮಾಡ್ಬೋದು. ಹಾಗಾಗಿ ಆದಷ್ಟು ದೂರ ಇಟ್ಟು ಮುದ್ದು ಮಾಡಿದ್ಮೇಲೆ ಆದಷ್ಟು ದೂರ ಇಟ್ಕೊಳ್ಳೋದು ಒಳ್ಳೇದು. ಮಕ್ಕಳು ಒಂದು ಸ್ಟೇಜ್ ಬರೋವರೆಗೆ ತೀರಾ ಹತ್ರ ಹೋಗಿ ಇದು ಮಾಡೋದು, ಮುದ್ದಾಡೋದು, ಬಾಯಲ್ಲಿ ಇದು ಮಾಡೋದೆಲ್ಲ ಒಳ್ಳೇದಲ್ಲ, ಒಳ್ಳೆ ಲಕ್ಷಣಗಳಲ್ಲ. ಪ್ರಾಣಿಗಳು ನಾವು ಹೆಂಗ್ ಪ್ರೀತಿ ತೋರಿಸ್ತೀವಿ ಹಂಗೆ ಅವು ತೋರಿಸ್ತವೆ. ಏನಾಗುತ್ತೆ ಅಂದ್ರೆ, ಈಗ ನಮಗೆ ಯಾಕೆ ಕಾಯಿಲೆ ಇರ್ತವೆ ಅವ್ರಿಗೆ ಕೂಡ ಕೆಲವು ಕಾಯಿಲೆಗಳು ಬರ್ತಾ ಇರ್ತವೆ. ಸೊ ಇಂಥ ಟೈಮಲ್ಲಿ ನಾವು ಮುದ್ದು ಮಾಡೋ ಟೈಮಲ್ಲಿ ಅವ್ರಿಗೆ ಇರ್ತಕ್ಕಂಥ ಸೋಂಕುಗಳು ನಮಗೆ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ, ನಮ್ಮ ಸೋಂಕುಗಳು ಕೂಡ ಅವ್ರಿಗೆ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದಷ್ಟು ನಾವು ಸ್ವಲ್ಪ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ತೀರಾ ಇದಾಗದಲ್ಲಿ ಅವ್ನು ಮುದ್ದು ಮಾಡೋದೇನು ಬೇಡ ಅಂತ ಹೇಳ್ತಿಲ್ಲ, ಮುದ್ದು ಮಾಡಲೇಬೇಕು ನಾವು. ಅದಾದ ಮೇಲೆ ನಾವು ಕೈ ತೊಳ್ಕೊಂಡು ಶಾರೀರಿಕ ಶುಚಿತ್ವವನ್ನು ಕಾಪಾಡ್ಕೋಬೇಕಾಗುತ್ತೆ.
1: ಹಾಗೆ ಡಾಕ್ಟ್ರೆ, ಮಕ್ಕಳಲ್ಲಿ ಕಂಡು ಬರುವಂತದ್ದು ದಡಾರ, ಈ ದಡಾರದ ಬಗ್ಗೆ ಏನು ಹೇಳ್ತೀರಿ?
0: ಸಾಮಾನ್ಯವಾಗಿ ದಡಾರ ಏನಾಗುತ್ತಮ್ಮ, ಯೂಶಲಿ ತುಂಬಾ ಬೇಸಿಗೆಯಲ್ಲಿ, ಬೇಸಿಗೆಯಿಂದ ಈ ಕಡೆ ಮೇ ಜೂನ್ ಅಲ್ಲಿ ಬರೋ ಏನಾಗುತ್ತೆ, ಎಲ್ಲಿ ವಾತಾವರಣ ಬದಲಾಗುತ್ತೆ ಅಲ್ಲಿ ಬರುತ್ತೆ. ಸಾಮಾನ್ಯ ಇದು ಒಂದು ವೈರಲ್ ಇನ್ಫೆಕ್ಷನ್, ಇದು ಉಸಿರಾಟದ ಮೂಲಕ ಬರುತ್ತೆ. ಉದಾಹರಣೆಗೆ ಯಾರಿಗೆ ಈಗ ಬಸ್ ಅಲ್ಲಿ ಹೋಗ್ತಾ ಇರ್ತೀವಿ, ಓವರ್ ಕ್ರೌಡ್ ಬಸ್ ಇರುತ್ತೆ, ಕಾರಲ್ಲಿ ಹೋಗ್ತೀವಿ, ಎ ಸಿ ಹಾಕೊಂಡಿರ್ತೀವಿ, ಅಥವಾ ಒಂದು ಜಾತ್ರೆಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ತುಂಬಾ ರಶ್ ಇರುತ್ತೆ, ಅಂತ ಟೈಮಲ್ಲಿ ಯಾರಿಗೂ ಒಂದು ಇನ್ಫೆಕ್ಷನ್ ಇರುತ್ತೆ, ಸೀನ್ತಾರೆ ಅವರು, ಅಥವಾ ಕೆಮ್ತಾರೆ, ಅಥವಾ ಜೋರ ನಗ್ತಾರೆ, ಅಂತ ಟೈಮಲ್ಲಿ ಅವರ ದೇಹದಲ್ಲಿ ಮೂಗು ಮತ್ತು ಗಂಟಲಲ್ಲಿ ಇರ್ತಕ್ಕಂಥ ರೋಗಾಣುಗಳು ತುಂತುರು ಹನಿ ರೂಪದಲ್ಲಿ ಹೊರಗಡೆ ಬರ್ತಾವೆ ವಾತಾವರಣಕ್ಕೆ. ನಾವು ಹತ್ತಿರ ಇದ್ರೆ, ಈಗ ನಾನು ಮಾತಾಡ್ತಿರ್ತೀನಿ, ನನಗೇನಿದ್ರೆ ನಾನು ಜೋರ ಕೆಮ್ಮದಾಗ ನೀವು ನನ್ನ ಹತ್ತಿರದಲ್ಲೇ ಇದ್ದೀರಾ, ಸೊ ಗಾಳಿಯಲ್ಲಿ ಆ ತುಂತುರು ಹನಿಗಳು ನಿಮ್ಮ ಉಸಿರಾಟದ ಮೂಲಕ ಹೋಗಿ ನಿಮಗೆ ರೋಗ ಉತ್ಪತ್ತಿ ಮಾಡ್ತಕ್ಕಂಥ ಲಕ್ಷಣಗಳನ್ನ ಹೊಂದಿರ್ತವೆ. ಹಾಗಾಗಿ ನಾವು ಯೂಶಲಿ ಎಲ್ಲಿ ನಮಗೆ ಕಣ್ಣುಗಳು ಮತ್ತು ಈ ಉಸಿರಾಟದ ಮೂಲಕ ಬರ್ತಕ್ಕಂಥ ಕಾಯಿಲೆಗಳಿರ್ತವೆ ಅದನ್ನು ನಾವು ಎಲ್ಲಿ ಜನಗಳು ಹೆಚ್ಚಿಗೆ ಇರ್ತವೆ, ಜಾತ್ರೆಗಳು, ಆಮೇಲೆ ಸಿನಿಮಾ ಥಿಯೇಟರ್ಸು, ಓವರ್ ಕ್ರೌಡೆಡ್ ಬಸ್ಸಸ್ಸು, ಈ ಯಾವಾಗಲೂ ಎ ಸಿಯಲ್ಲಿ ಓಡಾಡ್ತಕ್ಕಂಥ ಕಾರ್ಯಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಇಂಥ ಟೈಮಲ್ಲಿ ನಮಗೆ ವೈರಲ್ ಇನ್ಫೆಕ್ಷನ್ಸ್ಗಳು ಭಾಳ, ಅವ್ರಿಗೆ ಇರ್ತಕ್ಕಂಥ ನಮಗೆ ಬಂದಮೇಲೆ ಮನೆಗೆ ನಮ್ಮ ದೇಹದಲ್ಲಿ ಹೋದ್ಮೇಲೆ ಫಸ್ಟ್ ನಮಗೆ ಸ್ವಲ್ಪ ಜ್ವರ ಥರ ಕಾಣಿಸ್ಕೋಬೋದು, ಆಮೇಲೆ ಮೈ ಮೇಲೆ ಅಲ್ಲಲ್ಲಲ್ಲಲ್ಲಿ ಗುಳ್ಳೆಗಳು ಇಡೀ ಮೈ ಮೇಲೆ ಕಾಣಿಸ್ಕೋಬೋದು. ಹಾಗಾಗಿ ಅದೊಂದು 7-8 ದಿನ ತಗೊಳ್ತದೆ. ಆಮೇಲೆ ರೋಗನಿರೋಧಕ ಶಕ್ತಿ ಚೆನ್ನಾಗಿದ್ರೆ ನಾವು ಹೊರಗಡೆ ಬರ್ತೀವಿ. ರೋಗನಿರೋಧಕ ಶಕ್ತಿ ಚೆನ್ನಾಗಿಲ್ಲ ಅಂದರೆ ನಮಗೆ ಯಾವ್ದು ಬೇಕಾದ್ರೂ ಸೋಂಕು ಕೆಚ್ಚಿಗೆ ಆಗ್ಬೋದು. ಉದಾಹರಣೆಗೆ ನಮ್ಮ ಲಂಗ್ಸ್ ಶ್ವಾಸಕೋಶಗಳಾಗಿ ನ್ಯೂಮೋನಿಯಾ ಆಗ್ಬೋದು, ಬೇರೆ ಥರ ತೊಂದರೆಗಳಾಗ್ಬೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ವೈರಲ್ ಇನ್ಫೆಕ್ಷನ್ ಆದಷ್ಟು ಬೇಗ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ನೀವು ಚಿಕಿತ್ಸೆ ಪಡೆಯೋದು ಸೂಕ್ತ ಅಂತ ನನ್ನ ಅನಿಸಿಕೆ.
1: ಅದರಲ್ಲೂ ವಿಶೇಷವಾಗಿ ನಾವು ಮಕ್ಕಳ ಚರ್ಮದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಹಾಗಾಗಿ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಮಾತನಾಡಿದ್ದು. ಡಾಕ್ಟ್ರೆ, ಕಾರ್ಯಕ್ರಮವನ್ನು ಮುಗಿಸೋಣ. ಮುಗಿಸೋದಕ್ಕಿಂತ ಮುಂಚೆ ಮಕ್ಕಳ ಚರ್ಮದ ಆರೋಗ್ಯದ ಬಗ್ಗೆ ಒಂದು ಕಿವಿ ಮಾತು ಹೇಳೋದಾದ್ರೆ,
0: ತಾಯಿ ಮತ್ತು ಮಗು ನಮ್ಮ ರಾಷ್ಟ್ರದ ಸಂಪತ್ತುಗಳವು, ಅವನ್ ನಾವು ಕಾಡ್ಬೇಕಾದ್ರೆ ಇಬ್ರು ಆರೋಗ್ಯನೂ ಬಹಳ ಮುಖ್ಯ. ತಾಯಿ ಆರೋಗ್ಯನೂ ಮುಖ್ಯ, ಮಗು ಆರೋಗ್ಯನೂ ಮುಖ್ಯ. ಹಾಗೆ ತಾಯಿ ಮತ್ತು ಆರೋಗ್ಯ ನೋಡ್ತಕ್ಕಂಥ ವ್ಯಕ್ತಿಗಳು ಕೂಡ ನಾವು ಅವ್ರ ಜೊತೆಗೆ ಒಡನಾಟ ಮಾಡುವಾಗ, ಅವರಿಗೆ ಆಹಾರ ಕೊಡುವಾಗ, ಅವ್ರ ಬಗ್ಗೆ ನಾವು ಇದು ಮಾಡುವಾಗ ನಾವು ಶಾರೀರಿಕ ಶುಚಿತ್ವವನ್ನು ಕಾಪಾಡಬೇಕು. ತಾಯಿ ಮಗು ಆರೋಗ್ಯ ಆಗಿರ್ಬೇಕಾದ್ರೆ ಅವರಿರ್ತಕ್ಕಂಥ ವಾತಾವರಣ, ಅವ್ರಿಗೆ ಕೊಡ್ತಕ್ಕಂಥ ಆಹಾರ, ಅವ್ರು ಮಲಗ್ತಕ್ಕಂಥ ಹಾಸಿಗೆ ಮತ್ತು ಬಟ್ಟೆಗಳನ್ನು ಕೂಡ ನಾವು ಶುಭ್ರವಾಗಿ ಇಟ್ಕೋಬೇಕು. ಯಾವುದೇ ಥರದ ಏನಾರೇ ತೊಂದರೆ ಕಂಡ ತಕ್ಷಣ ನಾವು ಯಾವುದೇ ಮೂಢನಂಬಿಕೆಗೆ ಒಳಗಾಗದಲೆ ಮೂಢನಂಬಿಕೆಗಳು ನಾವು ಬದಿಗಿಟ್ಬಿಟ್ಟು ಸಂಬಂಧಪಟ್ಟ ತಜ್ಞ ವೈದ್ಯರ ಹತ್ರ ಹೋಗಿ ಮಗುನ ಕರ್ಕೊಂಡೋಗಿ ಆದಷ್ಟು ಬೇಗ ನೀವು ತೋರಿಸಿ ಸೂಕ್ತ ಚಿಕಿತ್ಸೆ ಪಡೆಯೋದು ನನ್ನ ವೈಯಕ್ತಿಕ ಸಲಹೆ.
1: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ.
0: ಥ್ಯಾಂಕ್ ಯು ವೆರಿ ಮಚ್.
1: ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.
2: ಇದುವರೆಗೂ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞ

ನರಾದ ಡಾಕ್ಟರ್ ನಾಗರಾಜ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ.
2: ಯಾರು ಯಾರು?
1: ನಾನೇ ಇದ್ದೀನಿ ವಾಸ್. ವಿದ್ಯಾ, ನಾನೇ ಬಂದಿನಿ.
2: ಸತಕ ನೀವ್ರಿ? ಬರ್ರಿ ಬರ್ರಿ, ಒಳಗ್ ಬರ್ರಿ.
1: ಬಂದೆ ಬಂದೆ, ಬಾ ದಿವ್ಸ ಆಯ್ತು ನಿನ್ ಕಡೆ ಬಂದಿರ್ಲಿಲ್ಲ.
2: ಆರಾಮದಿರಲ್ಲ, ಹಿಂಗ್ ಹೊಂಟಿರಿ ಈ ಕಡೆ?
1: ಹೌದೌದು, ಇಲ್ಲೊಂದ್ ಸ್ವಲ್ಪ ಕೆಲ್ಸ ಇತ್ತು, ಹೋಗ್ಬೇಕಾಗಿತ್ತು, ಹಂಗೆ ಬಂದೆ. ಮತ್ತೆ ಯಾಕೋ ನಿನಗೂ ಒಂದ್ ಸ್ವಲ್ಪ ಆರಾಮಿಲ್ಲ ತಂದಿದ್ರು, ಅದಕ್ಕೆ ನೋಡ್ಕೊಂಡು ಹೋಗೋಣಂತ ಬಂದ. ಯಾಕ ಮುಖ ಎಲ್ಲ ಎಷ್ಟು ಸಣ್ಣಗೈತಿ?
2: ಏನ್ ಮಾಡ್ತಿರ್ ಬರ್ರಿ, ಮಗಂದು ಡಿಗ್ರಿ ಮುಗುದಿ, ನಾ ನೌಕರಿ ಇಲ್ಲ ಏನಿಲ್ಲ, ಅದೇ ಚಿಂತಾಗ ಆರಾಮ್ ತಪ್ಪಿತ್ ನೋಡ್ರಿ.
1: ಯಾಕದು ನೌಕರಿ ಇಲ್ಲಂತ ನೀ ಇದು ಮಾಡ್ಕೊಂತ ಕುಂತ್ರ ಹೆಂಗವಾ?
2: ಮಾಡುದ್ರಿ ಅಕ್ಕ, ಮುಂದೆ ಏನಾರ ಮಾಡ್ಬೇಕಲ್ರಿ.
1: ನಿನ್ ಮಗ ಏನ್ ಎಷ್ಟ್ ಎತ್ತರ, ಎಷ್ಟ್ ಚಂದ, ಅಷ್ಟ್ ಪುಷ್ಟ ಅದಾನ. ಈಗ ಭಾರತ ಸರ್ಕಾರದ ಗೊತ್ತಿಲ್ಲ ನಿನಗ, ಅಗ್ನಿಪಥ ಅಂತ ಯೋಜನೆ ತೆಗ್ದಾರಲ್ಲ ಸರ್ಕಾರದವರು ಹೊಸದಾಗಿ.
2: ಇಲ್ಲಲ್ರಿ ಅಕ್ಕ, ಏನದು ಹಂಗಂದ್ರ ಅಗ್ನಿಪಥ ಅಂದ್ರೆ ಏನು?
1: ಇದು ಏನಂದ್ರ ಭಾರತ ದೇಶದ ಭದ್ರತೆ ಬಲಪಡಿಸೋ ಸಲುವಾಗಿ ನಮ್ಮ ಕೇಂದ್ರ ಸರ್ಕಾರದವರು ಹೊಸದಾಗಿ ತಂದಿದ್ದ ಯೋಜನೆ ಇದು ಅಗ್ನಿಪಥ ಅಂತ. ಭಾರತದ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಕೊಡುಗೆ ನೀಡ್ತಿದೆ ನೋಡು. ವಿಶ್ವದಲ್ಲೇ ಸೇನೆಗಾಗಿ ಅತಿ ಹೆಚ್ಚು ಖರ್ಚು ಮಾಡುವ ದೇಶ ಭಾರತ ದೇಶ, ಮೂರನೇ ಸ್ಥಾನದಲ್ಲಿ ಅದ. ಇದೀಗ ಸೇನೆಯ ಶಸ್ತ್ರಾಸ್ತ್ರ ಪಡೆಗಳನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವುದು ಅಗ್ನಿಪಥದ ಯೋಜನೆ. ಇದು ಈ ಯೋಜನೆ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಈ ಯೋಜನೆಯನ್ನು ಅನಾವರಣಗೊಳಿಸಲು ನಮ್ಮ ರಾಜನಾಥ್ ಸಿಂಗ್ ಅವರು ಇದು ಸಶಸ್ತ್ರ ಪಡೆಗಳಿಗೆ ಯುವ ಪ್ರೊಫೈಲ್ ಅನ್ನು ಒದಗಿಸುವ ಪರಿವರ್ತಕ ಉಪಕ್ರಮವಾಗಿದೆ ಅಂತ ಹೇಳ್ತಾರೆ ನೋಡು. ಹಾಗೆ ಈ ಅಗ್ನಿಪಥ ಯೋಜನೆ ಅಡಿಯಲ್ಲಿ ಭಾರತೀಯ ಯುವಕರಿಗೆ ಅಗ್ನಿವೀರರಾಗಿ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಒದಗಿಸುವ ಸರ್ಕಾರ ಈ ಯೋಜನೆ ರೂಪಿಸಿದೆ ನೋಡು. ನಿನ್ನ ಮಗನಿಗೆ ಇಲ್ಲಿ ಕೆಲಸಕ್ಕೆ ಸೇರಲು ಹೇಳು.

0: ಚಲೋ ವಿಷಯ ಹೇಳಿದ್ರಿ ಅಕ್ಕ. ಹಂಗಂದ್ರೆ ಏನ್ ಸ್ವಲ್ಪ ವಿವರವಾಗಿ ಹೇಳ್ರಲ್ಲ.
1: ಇದು ಸೇನೆಯಲ್ಲಿ ಮೂರು ಭಾಗ ಇರ್ತದ ನಿನಗೆ ಗೊತ್ತಲ್ಲ ಅಲ್ಲಿ.
0: ಹಾರಿ ಕೇಳದಂಗಾಗಿತ್ರಿ.
1: ಹಾ ಹಾ, ಅಲ್ಲಿ ಮೂರು ಭಾಗದೊಳಗ ನವ ಯುವಕ ಯುವತಿಯರಿಗೆ ಅವಕಾಶ ಇದೆ ನೋಡು.
0: ಅಯ್ಯ, ಹಂಗಾದ್ರೆ ನನ್ನ ಮಗನಿಗೂ ಹೆಂಗಾರ ಮಾಡಿ ಸೇರಿಸ್ಬೇಕಲ್ರಿ ಅಕ್ಕ ಅಲ್ಲಿ.
1: ಹೌದು, ಈಗ ನಮ್ಮ ಪ್ರಧಾನ ಮಂತ್ರಿಯವ್ರು ಗ್ರೀನ್ ಸಿಗ್ನಲ್ ಕೊಟ್ಟು ಬಿಟ್ಟಾರ ನೋಡು.
0: ಮಿಲ್ಟ್ರಿ ಅಂದ್ರ ಅಂಜಿಕ್ ಬರ್ತೈತ್ರಿ ಅಕ್ಕ. ಆ ಕಡೆ ಹೆಂಗ್ ಕಳ್ಸುದ್ರಿ ಮಗನಿಗೆ?
1: ಏ ಇಲ್ಲ ನೋಡು, ಇದೇ ನೋಡು ಅಗ್ನಿಪಥ ಅಂದ್ರ ಇದು ಯುವಕರಿಗಾಗಿ 17-23 ವರ್ಷ ಒಳಗ ಯುವಕ ಯುವತಿಯರಿಗೆ ಅರ್ಜಿ ಸಲ್ಸಕ್ ಬರ್ತದ. ಇಲ್ಲಿ ವಿಶೇಷ ಅಗ್ನಿಪಥದ ಮುಖ್ಯ ಅಂಶಗಳು ಅಂದ್ರ ನೋಡು, ಆಮೇಲೆ ಇದು ಒಂದು ಬಹಳ ಒಳ್ಳೆ ಯೋಜನೆ ಅಂದ್ರ ಬರೀ 4 ವರ್ಷ ಅವಧಿಯೊಳಗ ಅವ್ರು ಕೆಲಸ ಮಾಡಬಹುದು ನೋಡು. ಇದು ಯುವಕರನ್ನು ಕೇವಲ 4 ವರ್ಷದ ಅಲ್ಪಾವಧಿಯಲ್ಲಿ ಅಗ್ನಿವೀರ ಎಂದು ನೇಮಕ ಮಾಡಿಕೊಳ್ಳುವ ಮಹತ್ವದ ಯೋಜನೆ ಇದಾಗಿದೆ. ಈ ಅವಧಿ ಮುಗಿದ ನಂತರ ಅದರಲ್ಲಿ ಯುವಕರು ಮಾತ್ರ ಉಳಿಯಬೇಕು ಅಂದ್ರೆ ಉಳಿಕಬಹುದು, ಅಥವಾ ಬೇಡ ಅಂದ್ರೆ ನಿವೃತ್ತಿಯನ್ನು ತಗೋಬಹುದು ನೋಡು. ಇದು 17.5 ವರ್ಷದಿಂದ 23 ವರ್ಷದ ಯುವಕ ಯುವತಿಯರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆ ಈ ಮಾಸಿಕ ವೇತನ ನೋಡು ಎಷ್ಟು ಚಲೋ ಅದ ನೋಡು. 30,000 ಪ್ರಾರಂಭವಾಗಿ 40,000 ಬರ್ತದ. ಆಮೇಲೆ ನೀವು 4 ವರ್ಷ ಸೇವಾ ಅವಧಿ ಮುಗಿದ ನಂತರ ನಿಮ್ಮ ಸ್ಯಾಲರಿ ಒಳಗಿಂದು ಕಟ್ ಮಾಡಿಕೊಂಡಿದ್ದಷ್ಟನ್ನು ಅವರು ಬಡ್ಡಿ ಸಹಿತವಾಗಿ ಈ ನಿಮ್ಮ ದುಡ್ಡನ್ನು ನಿಮಗೆ ಮರುಪಾವತಿಯನ್ನು ಮಾಡ್ತಾರೆ. ಇಷ್ಟೆಲ್ಲ ಸೌಲಭ್ಯ ಅದ ನೋಡು, ಇದನ್ನ ನೀವು ಯಾಕೆ ಸೇರಬಾರದು ಹೇಳು? ನಿನ್ನ ಮಗನಿಗೆ ಸೇರಕ್ ಹೇಳು ಮತ್ತ
0: ಅಂದ್ರ ವಾಪಸ್ ಈ ಕಡೆ ಬರ್ಬೋದ.
1: ಹೌದು, ಬರೇ 4 ವರ್ಷ ಅಷ್ಟೇ ಅವ್ರು ಕೆಲಸ ಮಾಡಬಹುದು.
0: ಇಲ್ಲಿ ಅದು ಬಿಟ್ಟು ಬಂದ್ಮೇಲೂ ನಮಗ್ ದುಡ್ಡು ಬರ್ತಾವ ಅಂದಂಗ ಆಯ್ತಲ್ರಿ ಅಕ್ಕ.
1: ಹೌದು ಹೌದು ಬರ್ತಾವ, ಮತ್ತ 4 ವರ್ಷ ಅಷ್ಟೇ ನೋಡು. ಮತ್ತ ಅವನು ಎಲ್ಲ ಶಿಸ್ತು ಕಲ್ತ್ ಬರ್ತಾನ, ಸೈನಿಕ ಒಳಗಿನ ತರಬೇತಿ ಹೆಂಗೆಂಗ ಏನು ಅನ್ನೋದು ದೇಶದ ತಿಳ್ಕೊಂಡ್ ಬರ್ತಾನ.
0: ನಾನು ನನ್ನ ಮಗನಿಗೆ ಹೇಳ್ತೀನ್ರಿ ಅಕ್ಕ ಇದ್ ಮಾಡಾಕ.
1: ಹೇಳು, ಯಾಕಂದ್ರ ಅವ ಸಿಲೆಕ್ಟ್ ಆಗ್ಬಿಡ್ತಾನ ನೋಡು.
0: ಭಾರತ ಸೇನೆ ಒಳಗೆ ಕೆಲಸ ಮಾಡುದು ಅಂದ್ರೆ ಅದು ಒಂದ್ ಪುಣ್ಯದ ಕೆಲಸ ರೀ ಅಕ್ಕ.
1: ಹೌದು,
0: ಬಹಳ ಹೇಳತೀನ್ರಿ ಅವನಿಗೆ. ನೀವು ಇದು ಬಹಳ ಚಲೋ ವಿಷಯ ಹೇಳಕತ್ತೀರಿ ಇದನ್ನ.
1: ಹೌದು ಹೌದು, ಇನ್ ನೋಡವ ಅದ್ರ ನೀ ಹಾಕ್ತೀನಿ ಅಂದ್ರ ನಾ ಇಲ್ಲಿ ಒಂದ್ ಸ್ವಲ್ಪ ಅದ್ರ ಬಗ್ಗೆ ವಿವರಣೆನೂ ಐತಿ ನೋಡು. ಈಗ ತಗೋ, ಓದು ಒಂದ್ ಸ್ವಲ್ಪ ನೋಡು.
0: ಎಲ್ಲಿದ್ರಿ ಅಕ್ಕ? ತರಿ ನೋಡು, ನಾನು ಒಂಚರ ಅಷ್ಟೋ ಇಷ್ಟೋ ಓದೋದ್ ಕಲ್ತೀನಿ, ಓದ್ತೀನಿ
1: ನೋಡು.
0: ನನ್ನ ಮಗನಿಗೂ ಹಂಗ ತೋರಿಸ್ತೀನಿ ಅಕ್ಕ. ಇದು ಇಲ್ಲೇ ಇಟ್ಟೋರಿ, ನಾನ್ ಹೇಳ್ತೀನಿ ಅವನಿಗೆ
1: ನೋಡು. ಓದು ಒಂದ್ಸಲ ನನ್ ಮುಂದೆ ನೋಡುನು.
0: ಹಾ, ಇಲ್ಲೈತಲ್ರಿ ಅಕ್ಕ. ಭಾರತ ಸೇನೆಯ ಕ್ರಾಂತಿಕಾರಿ ಬದಲಾವಣೆ ಅಗ್ನಿಪಥ ಯೋಜನೆಯನ್ನು ಭಾರತ ಸೇನೆಯ ಕ್ರಾಂತಿಕಾರಿ ಬದಲಾವಣೆ ಎಂದೇ ಪರಿಗಣಿಸಲಾಗಿದೆ. ಅಲ್ಲದೆ ಅಗ್ನಿಪಥ ಯೋಜನೆಯು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲಿದೆ. ಅಂದ್ರೆ ಇದು ಉದ್ಯೋಗ ಅವಕಾಶ ಹೆಚ್ಚು ಮಾಡಕೈತ್ರಿ ಅಕ್ಕ ರೀ. ಅಲ್ಲದೆ ಅಗ್ನಿಪಥ ಯೋಜನೆ ಎಲ್ಲದಕ್ಕಿಂತಲೂ ಯುವಕರು ದೇಶದ ವಿವಿಧ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಲು ಉತ್ತಮ ಅವಕಾಶ ಪಡೆಯಲಿದ್ದಾರೆ. ಹೌದೇಳ್ರಿ ಅಕ್ಕ, ಇದು ಬಹಳ ಚಲೋ ಕೆಲಸದ್ರಿ. ಯುವಕರು ದೇಶ ಸೇವೆ ಮಾಡ್ಬೇಕಲ್ರಿ. ಇಂಥದ್ ಏನ್ ಮಾಡ್ಯಾರ ಅಂದ್ರೆ, ನಾವು ಎಲ್ಲಾ ದೇಶಗಳ ಸೇನಾ ರಚನೆಯನ್ನ ಅಧ್ಯಯನ ಮಾಡಿದ್ದೇವೆ. ಇಲ್ಲಿನ ಯುವಕರ ಆಸಕ್ತಿಯನ್ನ ಪರಿಗಣಿಸಿ ಅತ್ಯಂತ ಚಿಂತನಾಶೀಲವಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇಷ್ಟೆಲ್ಲ ಬರ್ದದ್ರಿ ಅಕ್ಕ, ಬಹಳ ಚಂದ ವಿವರಣೆಯನ್ನು ಕೊಟ್ಟಾರ.
1: ವಿಶೇಷ ತರಬೇತಿ ಅಂತ ಅದಿಷ್ಟು ಓದಂದ್ರೆ ನಿನಗೆ ಇದು ಖಾತ್ರಿ ಗೊತ್ತಾಗ್ತದೆ ಏನಂತ.
0: ಹಾ, ವಿಶೇಷ ತರಬೇತಿ ಅಂತ ಏನ ಬರ್ದಾರಲ್ರಿ ಅಂದ್ರೆ ಇದ್ರ ಸ್ಪೆಷಲ್ ಏನೋ ಕೊಟ್ಟಾರಿ ಅಕ್ಕ. ಇಲ್ಲಿ ಅಗ್ನಿವೀರು ವಾಯುಪಡೆ ಅಥವಾ ನೌಕಾಪಡೆಗೆ ಸೇರಲು ನಿರ್ಧರಿಸಿದರೆ ಅವರಿಗೆ ವಿಶೇಷ ತರಬೇತಿ ನೀಡಲಾಗುವುದು. ನೋಡ್ರಿ, ಇದ್ರೊಳಗೆ ಮತ್ತ ಭಾಗ ಬೇರೆ ಮಾಡ್ಯಾರಿ. ವಾಯುಪಡೆ ಮತ್ತು ನೌಕಾಪಡೆಗೆ ಸೇರಕ ಅವ್ರಿಗೆ ವಿಶೇಷ ತರಬೇತಿ ಕೊಡ್ತಾರಂತ್ರಿ.
1: ಹೌದು,
0: ಆದ್ರೆ ಅಗ್ನಿವೀರರಿಗೆ ಪಿಂಚಣಿ ಸಿಗುವುದಿಲ್ಲ. ಬದಲಿಗೆ ಸೇವಾ ನಿಧಿ ಸಿಗ್ತದಂತ್ರಿ. ಅಗ್ನಿವೀರ ಕಾರ್ಪರಸ್ ಫಂಡ್ ಅಂತ ಸಿಗ್ತದಂತ್ರಿ ಅವರಿಗೆ, ಅಗ್ನಿವೀರರಿಗೆ.
1: ಹೌದು,
0: ಮತ್ತ ಈ ಲಾಭ ಏನ್ ಮಾಡ್ಬೇಕ್ರಿ, ನಾವ್ ತಗೋಬೇಕ್ ನೋಡ್ರಿ ಅಕ್ಕ ಹೆಂಗಾರ ಮಾಡಿ.
1: ಹೌದು,
0: ನಾವು ಇದ ಎಷ್ಟೆಲ್ಲಾ ಗೌರ್ಮೆಂಟ್ ದವರು ಸರ್ಕಾರ ಕೊಡಾಕತ್ತೈತಿ ಅಂದ ಬಳಕ ನಮ್ಮ ಮಕ್ಳಿಗೆ ನಾವು ಸೇರಿಸ್ಬೇಕ್ರಿ.
1: ಅದು ಮತ್ತ ಬರೀ 4 ವರ್ಷ ನೋಡು,
0: 4 ವರ್ಷ ಅಲ್ರಿ.
1: ಹೌದು,
0: ಮಾಸಿಕ ವೇತನದ 30%ನ ಈ ನಿಧಿಗೆ ಕಡಿತಗೊಳಿಸಲಾಗುತ್ತದೆ. ಅಂದ್ರೆ ನಮ್ಮ ಪಗಾರ ಬರುದ್ರಾಗಿರಿ, 30% ಅವರು ಅಲ್ಲೇ ಕಟ್ ಮಾಡ್ಕೊಂಡ್ ಕೊಡ್ತಾರತ್ರಿ. ಯಾಕಂದ್ರೆ ನಾಳೆ ನಮ್ಗೆ ಉಪಯೋಗ ಆಗ್ತೈತ್ರಿ.
1: ಅದು
0: ಈ ಹುಡುಗರು ದೇಶ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ತಮ್ಮ ಏನ್ ಮಾಡ್ತಾರ ಎಲ್ಲಾ ಶಕ್ತಿಯನ್ನ ಅಲ್ಲಿ ಹಾಕಿರ್ತಾರ. ನಾಳೆ ಬಂದ ಇವರಿಗೆ ಇಲ್ಲಿ ಸೈದ್ರೊಳಗ್ ಮಾಡ್ಬೇಕಂದ್ರೆ ಅನುಕೂಲ ಆಗ್ತೈತ್ರಿ. ಆ ದುಡ್ಡು 30% ಉಳಿದಿದ್ದು ಅಷ್ಟೇ ಮೊತ್ತವನ್ನ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಠೇವಣಿ ಇಡಲಿದೆ. ನಮ್ದೇ ರೊಕ್ಕ ಅವ್ರ ಏನ್ ಮಾಡ್ತಾರ್ರಿ, ಠೇವಣಿ ಇಟ್ಟು ನಮ್ಗ್ ಉಳಿತಾಯ ಮಾಡಿ ಕೊಡ್ತಾರ ಅಕ್ಕ. ನಾಲ್ಕು ವರ್ಷಗಳ ಸೇವೆಯ ನಂತರ ಸೇವಾನಿಧಿಯಲ್ಲಿ ಠೇವಣಿ ಮಾಡಿದ ಮೊತ್ತವನ್ನ ಬಡ್ಡಿಯೊಂದಿಗೆ ಪಾವತಿಸ್ತಾರೆ.

0: ನೋಡ್ರಿ ಅಕ್ಕ, ಯಾರ್ ಕೊಡ್ತಾರ ಹೇಳ್ರಿ, ಬಡ್ಡಿ ಕೂಡ ಕೊಡ್ತಾರಂತ್ರಿ ನಮ್ ರೊಕ್ಕಿಗೆ.
1: ಹೌದು,
0: ಅಂದ್ರೆ 4 ವರ್ಷ ಸೇವೆ ಪೂರೈಸಿದ ನಂತರ ಅಗ್ನಿವೀರರಿಗೆ ಒಂದೇ ಬಾರಿಗೆ ಸುಮಾರು 104,000 ರೂಪಾಯಿ ವಾಪಸ್ ಬರ್ತಾವ್ರಿ ಅಕ್ಕ. ಬಹಳ ಚಲೋ ಒಳ್ಳೆ ಇದು ಐತ್ ನೋಡ್ರಿ ಇದ. ಭಾರತ ರಕ್ಷಣೆಗೆ ಏನ್ ಮಾಡೈತಿ ಕೇಂದ್ರ ಸರ್ಕಾರ ಮಾಡಿರುವಂತ ಯೋಜನೆ ಅಂತ ಹೇಳಿ ಎಲ್ಲಾ ಡಿಟೇಲ್ಸ್ ಬಹಳ ಚಂದ ಬರ್ದಿತ್ರಿ ಅಕ್ಕ ಇದ್ರೊಳಗ.
1: ಹಂಗಂದ್ರ ನೀ ಏನ್ ಮಾಡುವ, ಈಗ ನಿನ್ ಮಗನಿಗ್ ತೋರಿಸ್ಬಿಡು, ಅಪ್ಲೈ ಮಾಡ್ಬಿಡ್ರಿ. ವರ್ಷ
0: ಈಗ ಹೊರಗೋಗ್ಯಾನ್ರಿ ಅಕ್ಕ, ಬರನ ತೋರಿಸ್ತೀನ್ರಿ, ಹಾಕಕ್ ಹೇಳ್ತೀನ್ರಿ ಇದನ್ನ.
1: ಹೇಳ್ಬಿಡು ಮತ್ ನನಗ್ ಹಂಗೆ ಶರಬತ್ ಮಾಡ್ಕೊಡ್ತೀನಿ, ಹಂಗೆ ಕಳಿಸ್ತೀವ.
0: ಇಲ್ರಿ ಅಕ್ಕ, ಆರಾಮಿಲ್ಲ ಅನ್ನಕತ್ತಿದ್ರಿ, ORS ಜ್ಯೂಸೆ ಮಾಡ್ಕೊಡ್ತೀನ್ರಿ ನಿಮಗ್ ಒಂದಿಟ್ ಬಟ್ಲ್ಯಾಗ ಹಾಕ್ತೀನಿ, ಅವಾಗ ಅವಾಗ ಕುಡಿಂತ ಬರ್ರಿ.
1: ಹಂಗಂತಿ ಚಲೋ ಅಲ್ಲ ಅದು ಕುಡ್ಕೊಂತಿದ್ರ.
0: ಹ್ಞೂರಿ ಅಕ್ಕ, ಶರಬತ್ ನಿಂಬು ಪಾನಿ ಇವೆಲ್ಲ ಕುಡಿಬೇಕ್ರಿ ಅಕ್ಕ. ಅವು ಕುಡುದು ಆರೋಗ್ಯ ಹಾಳ್ ಮಾಡ್ಕೋಕ್ಕಿಂತ ಇಂತದ್ದು ಸ್ವಲ್ಪ ದೇಹಕ್ಕ ಬಿಸಿಲು ತಿಂದಾಗ ಆರಾಮ ಆತೈತ್ರಿ.
1: ಹೌದಲ್ಲ, ಬಾಳ ಚಲೋ ನೋಡುವ ಅಕ್ಕ. ಹಂಗಂದ್ರೆ ಕೊಟ್ಟೆ ಬಿಡು, ನನಗೂ ಒಂದ್ ಸ್ವಲ್ಪ ಹೋಗುವಾಗ ಒಯ್ದ್ ಬಿಡ್ತೀನಿ.
0: ಸರಿ ಅಕ್ಕ, ನೀವು ಕೂಡ್ರಿ, ನಾ ಮಾಡ್ಕೊಂಡ್ ಬರ್ತೀನಿ.
1: ಸರಿ ಸರಿ.
2: ಇದುವರೆಗೆ ಭಾರತ ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ವಿದ್ಯಾ ಕಲ್ಯಾಣ್ ಶೆಟ್ಟಿ ಹಾಗೂ
3: ಕವಿತಾ ದೇಶ್ಮುಖ್.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

0: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಚಂಚಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ, ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟ್ರೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26 ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತ ಮತ್ತು ಸೈಪ್ರಸ್ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರೊಂದಿಗೆ ಇಂದು ಉನ್ನತ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಪ್ರಾದೇಶಿಕ ಹಾಗೂ ಜಾಗತಿಕ ಪ್ರಾಮುಖ್ಯತೆಯ ವಿವಿಧ ವಿಷಯಗಳ ಕುರಿತು ಮತ್ತು ಬಹುಪಕ್ಷೀಯ ವೇದಿಕೆಯಲ್ಲಿ ಪರಸ್ಪರ ಸಹಕಾರವನ್ನು ವೃದ್ಧಿಸುವ ಬಗ್ಗೆ ಮಹತ್ವದ ವಿಚಾರ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಾತುಕತೆಯ ಬಳಿಕ ಉಭಯ ದೇಶಗಳ ನಡುವೆ ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಅವರು 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಭಾರತಕ್ಕೆ ಆಗಮಿಸಿದ್ದು, ಅವರೊಂದಿಗೆ ಸೈಪ್ರಸ್ನ ಸಚಿವರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಪ್ರಮುಖ ಉದ್ಯಮಿಗಳ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಭೇಟಿ ನೀಡಿದೆ. ಸೈಪ್ರಸ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಮತ್ತು ಸೈಪ್ರಸ್ ದೇಶಗಳು ಸುದೀರ್ಘ ಹಾಗೂ ಆಪ್ತ ದ್ವಿಪಕ್ಷೀಯ ಬಾಂಧವ್ಯವನ್ನು ಹೊಂದಿದ್ದು, ಮುಂಬರುವ 2027 ಫೆಬ್ರವರಿಯಲ್ಲಿ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧಗಳು ಸ್ಥಾಪನೆಯಾಗಿ 65 ವರ್ಷಗಳು ಪೂರೈಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಚಿವರ ಸಮಿತಿ ಸಭೆ ಸಂಪುಟ

0: ಸಭೆ ನಡೆಯಿತು. ಈ ಕುರಿತು ಇಂದು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ವಿಕಸಿತ ಭಾರತದ ಹಂಚಿಕೆಯ ಕನಸನ್ನು ನನಸಾಗಿಸಲು ಆಡಳಿತಾತ್ಮಕ ಸುಧಾರಣೆಗಳನ್ನು ತ್ವರಿತಗೊಳಿಸುವುದು, ನಾಗರಿಕರ ಜೀವನ ಸುಲಭತೆಯನ್ನು ಮತ್ತು ಉದ್ಯಮಗಳ ವ್ಯವಹಾರ ಸುಲಭತೆಯನ್ನು ಮತ್ತಷ್ಟು ಸರಳೀಕರಿಸುವ ಕುರಿತು ಕೇಂದ್ರ ಸಚಿವರ ಸಮಿತಿ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. 2026 ಜೂನ್ ಮತ್ತು ಜುಲೈ ಅವಧಿಯಲ್ಲಿ ನಿವೃತ್ತಿಯಾಗಲಿರುವ ಸದಸ್ಯರಿಂದ ತೆರವಾಗಲಿರುವ 10 ರಾಜ್ಯಗಳ ಒಟ್ಟು 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಭಾರತೀಯ ಚುನಾವಣಾ ಆಯೋಗವು ಇಂದು ವೇಳಾಪಟ್ಟಿ ಪ್ರಕಟಿಸಿದೆ. ಈ ಎಲ್ಲಾ ಸ್ಥಾನಗಳಿಗೆ ಜೂನ್ 18 ಮತದಾನ ನಡೆಯಲಿದೆ. ಚುನಾವಣಾ ಆಯೋಗದ ಪ್ರಕಟಣೆಯ ಪ್ರಕಾರ ಜೂನ್ 1 ಚುನಾವಣಾ ಅಧಿಸೂಚನೆ ಹೊರಬೀಳಲಿದ್ದು, ಜೂನ್ 8 ನಾಮಪತ್ರ ಸಲ್ಲಿಕೆ ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ಉಮೇದುವಾರಿಕೆಯನ್ನು ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿರುತ್ತದೆ. ಜೂನ್ 18 ಬೆಳಿಗ್ಗೆ 9 ಸಂಜೆ 4 ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ಅಂದೇ ಸಂಜೆ 5 ಮತ ಎಣಿಕೆ ಆರಂಭವಾಗಲಿದೆ. ಜೂನ್ 20 ಒಳಗಾಗಿ ಇಡೀ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಮತದಾನದ ವೇಳೆ ಮತಪತ್ರದಲ್ಲಿ ಅಭ್ಯರ್ಥಿಗಳ ಆದ್ಯತೆಯನ್ನು ಗುರುತಿಸಲು ಚುನಾವಣಾಧಿಕಾರಿಗಳು ನೀಡುವ ನಿರ್ದಿಷ್ಟ ನೇರಳೆ ಬಣ್ಣದ ಸ್ಕೆಚ್ ಪೆನ್ ಅನ್ನು ಮಾತ್ರ ಬಳಸಬೇಕಾಗಿದ್ದು, ಇತರ ಯಾವುದೇ ಪೆನ್ ಬಳಸಲು ಅವಕಾಶವಿರುವುದಿಲ್ಲ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಕರ್ನಾಟಕ, ಗುಜರಾತ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳ ತಲಾ 4 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಉಳಿದಂತೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳ ತಲಾ 3 ಸ್ಥಾನಗಳು, ಜಾರ್ಖಂಡ್ನ 2 ಸ್ಥಾನಗಳು ಹಾಗೂ ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂ ರಾಜ್ಯಗಳ ತಲಾ 1 ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಕರ್ನಾಟಕದಿಂದ ಪ್ರತಿನಿಧಿಸುತ್ತಿರುವ ಪ್ರಮುಖ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಎಚ್ಡಿ ದೇವೇಗೌಡ, ಈರಣ್ಣ ಕಡಾಡಿ ಹಾಗೂ ಮಧ್ಯಪ್ರದೇಶದ ದಿಗ್ವಿಜಯ್ ಸಿಂಗ್ ಸೇರಿದಂತೆ ಪ್ರಮುಖರ ಅವಧಿ ಮುಕ್ತಾಯಗೊಳ್ಳುತ್ತಿರುವುದರಿಂದ ಈ ಚುನಾವಣೆ ನಿಗದಿಯಾಗಿದೆ. ಜಾರ್ಖಂಡ್ನ ದಿವಂಗತ ಶಿಬು ಸೊರೆನ್ ಅವರ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೂ ಇದೇ ವೇಳೆ ಚುನಾವಣೆ ನಡೆಯಲಿದೆ ಎಂದು ಆಯೋಗ ತಿಳಿಸಿದೆ. ಈ ದ್ವೈವಾರ್ಷಿಕ ಚುನಾವಣೆಗಳ ಜೊತೆಗೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳ ತಲಾ 1 ರಾಜ್ಯಸಭಾ ಸ್ಥಾನಕ್ಕೆ ಉಪಚುನಾವಣೆಯನ್ನು ಆಯೋಗ ಪ್ರಕಟಿಸಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿರುವ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಸುನೇತ್ರಾ ಅಜಿತ್ ಪವಾರ್ ಮತ್ತು ಎಐಎಡಿಎಂಕೆ ಸಂಸದ ಸಿವಿ ಷಣ್ಮುಗಂ ಅವರ ರಾಜೀನಾಮೆ ಹಿನ್ನೆಲೆ ಈ ಸ್ಥಾನಗಳು ತೆರವಾಗಿದ್ದವು. ಉಪಚುನಾವಣೆ ಕೂಡ ಜೂನ್ 18 ನಡೆಯಲಿದೆ. ಗಡಿ ಭದ್ರತೆಯ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಂತಾರಾಷ್ಟ್ರೀಯ ಗಡಿಗಳ ರಕ್ಷಣೆಯನ್ನು ಕೇವಲ ಒಂದು ಪ್ರತ್ಯೇಕ ಕೆಲಸವಾಗಿ ನೋಡದೆ ಅದನ್ನು ವಿಶಾಲವಾದ ಪ್ರಾಂತ್ಯ ಹೊಣೆಗಾರಿಕೆಯಾಗಿ ಪರಿಗಣಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಗಡಿ ಭದ್ರತಾ ಪಡೆಯ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಗಡಿ ಭಾಗಗಳಲ್ಲಿನ ಭೌಗೋಳಿಕ ಸಂಕೀರ್ಣತೆ ಹಾಗೂ 16 ಸವಾಲುಗಳ ನಡುವೆಯೂ ಬಿಎಸ್ಎಫ್ ಪಡೆ ದೇಶದ ಹೆಮ್ಮೆಯನ್ನು ಸದಾ ಎತ್ತಿ ಹಿಡಿದಿದೆ ಎಂದು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಉನ್ನತ ಮಟ್ಟದ ಸಭೆ ಇಂದೇ 26 ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಆಹ್ವಾನದ ಮೇರೆಗೆ ಈ ಮಹತ್ವದ ಸಭೆಯಲ್ಲಿ ಭಾಗವಹಿಸಲು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿ ಮುತ್ಸು ಮೊಟೈಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ನವದೆಹಲಿಗೆ ಆಗಮಿಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಕ್ವಾಡ್ ಮುನ್ನೋಟಕ್ಕೆ ಬದ್ಧವಾಗಿ ಕಳೆದ ವರ್ಷ ಜುಲೈನಲ್ಲಿ ವಾಷಿಂಗ್ಟನ್ನಲ್ಲಿ ನಡೆದ ಸಭೆಯ ಚರ್ಚೆಗಳ ಮುಂದುವರಿದ ಭಾಗವಾಗಿ ಈ ಸಭೆ ನಡೆಯಲಿದೆ. ಕ್ವಾಡ್ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಪ್ರಸ್ತುತ

0: ಚಾಲ್ತಿಯಲ್ಲಿರುವ ವಿವಿಧ ಕ್ವಾಡ್ ಉಪಕ್ರಮಗಳ ಪ್ರಗತಿ ಪರಿಶೀಲನೆ ಮತ್ತು ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ವಿಷಯಗಳ ಕುರಿತು ಸಚಿವರುಗಳು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಆಗಮಿಸಲಿರುವ ವಿವಿಧ ರಾಷ್ಟಗಳ ವಿದೇಶಾಂಗ ಸಚಿವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇಂದು ಜಾಗತಿಕವಾಗಿ ಆಚರಿಸಲಾಗುತ್ತಿರುವ ಅಂತಾರಾಷ್ಟೀಯ ಜೀವವೈವಿಧ್ಯ ದಿನದ ಅಂಗವಾಗಿ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ಎಲ್ಲಾ ಜೀವಿಗಳ ಸುಸ್ಥಿರ ಭವಿಷ್ಯಕ್ಕಾಗಿ ಕೈಜೋಡಿಸುವಂತೆ ದೇಶದ ನಾಗರಿಕರಿಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು ಈ ವರ್ಷದ ಜಾಗತಿಕ ಜೀವವೈವಿಧ್ಯ ದಿನದ ಘೋಷವಾಕ್ಯವಾದ ಜಾಗತಿಕ ಪರಿಣಾಮಕ್ಕಾಗಿ ಸ್ಥಳೀಯವಾಗಿ ಕಾರ್ಯಪ್ರವೃತ್ತರಾಗಿ ಎಂಬುದು. ಜೀವವೈವಿಧ್ಯದ ನಾಶವನ್ನು ತಡೆದು ಅದನ್ನು ಮರುಸ್ಥಾಪಿಸಲು ಪ್ರತಿಯೊಬ್ಬರೂ ಒಟ್ಟಾಗಿ ಶ್ರಮಿಸಬೇಕಾದ ತುರ್ತು ಅಗತ್ಯವನ್ನು ಸಾರುತ್ತದೆ ಎಂದು ಉಲ್ಲೇಖಿಸಿದ್ದಾರೆ. ದೇಶದಲ್ಲಿ ಪ್ರೆಗಾಬಾಲಿನ್ ಔಷಧದ ದುರುಪಯೋಗವನ್ನು ತಡೆಗಟ್ಟಲು ಕೇಂದ್ರ ಆರೋಗ್ಯ ಸಚಿವಾಲಯವು ಇದನ್ನು ಶೆಡ್ಯೂಲ್ H1 ವ್ಯಾಪ್ತಿಗೆ ಸೇರ್ಪಡೆಗೊಳಿಸಿದೆ. ಮುಖ್ಯವಾಗಿ ಯುವ ಪೀಳಿಗೆಯಲ್ಲಿ ಹಾಗೂ ಕೆಲವು ರಾಜ್ಯಗಳಲ್ಲಿ ಈ ಔಷಧದ ವ್ಯಾಪಕ ದುರುಪಯೋಗವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಕಟ್ಟುನಿಟ್ಟಿನ ನಿಯಂತ್ರಣ ಹೇರಲಾಗಿದೆ. ತೀವ್ರ ನರನೋವು ಮತ್ತು ನರ ಸಂಬಂಧಿ ಕಾಯಿಲೆಗಳಿಗೆ ಬಳಸಲಾಗುವ ಈ ಔಷಧವನ್ನು ಅದರ ನಿದ್ರಾಜನಕ ಮತ್ತು ಪ್ರಜ್ಞೆ ತಪ್ಪಿಸುವ ಪರಿಣಾಮಗಳಿಗಾಗಿ ಅಕ್ರಮವಾಗಿ ಬಳಸಲಾಗುತ್ತಿತ್ತು. ದೇಶದ ಹಲವೆಡೆ ಇತ್ತೀಚೆಗೆ ಇದರ ಅಕ್ರಮ ದಾಸ್ತಾನುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಹೊಸ ನಿಯಮದ ಅನ್ವಯ ಇನ್ನು ಮುಂದೆ ನೋಂದಾಯಿತ ವೈದ್ಯರ ಅಧಿಕೃತ ಔಷಧ ಚೀಟಿ ಇದ್ದರೆ ಮಾತ್ರವೇ ಪ್ರೆಗಾಬಾಲಿನ್ ಮಾರಾಟ ಮಾಡಲು ಅವಕಾಶವಿರುತ್ತದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 89 ರನ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಸೈಪ್ರಸ್ ಅಧ್ಯಕ್ಷರ ನಡುವೆ ನಿಯೋಗ ಮಟ್ಟದ ಮಾತುಕತೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ ಒತ್ತು. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸಿದ ಚುನಾವಣಾ ಆಯೋಗ. ಅಂತಾರಾಷ್ಟೀಯ ಗಡಿ ಭದ್ರತೆಯನ್ನು ವಿಶಾಲ ಪ್ರಾಂತ್ಯ ಹೊಣೆಗಾರಿಕೆಯಾಗಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರೆ. ಇದೇ 26ರಿಂದ ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ. ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಸಚಿವರು ಭಾಗಿ. ಐಪಿಎಲ್ T20 ಕ್ರಿಕೆಟ್ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು, ಸಮಯ 1:20:35. ಸ್ವಲ್ಪ ಹೊತ್ತಿನಲ್ಲಿ ಸ್ವರ ಮಾಧುರ್ಯ ಮೂಡಿಬರುವುದು.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಸ್ವರಮಾಧುರ್ಯದಲ್ಲಿ ಈಗ ವಿರೂಪಾಕ್ಷಯ್ಯ ವಂದಲಿ ಅವರು ಹಾಡಿರುವ ವಚನಗಳು. ಮೊದಲಿಗೆ ಅಲ್ಲಮ ಪ್ರಭು ಅವರ ವಚನ, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ.

0: ಇದುವರೆಗೆ ವಿರೂಪಾಕ್ಷಯ್ಯ ವಂದಲಿ ಅವರ ಧ್ವನಿಯಲ್ಲಿ ಮೂಡಿಬಂದ ವಚನಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ.
1: ಆಕಾಶವಾಣಿಗೆ 90ರ ಸಂಭ್ರಮ,
2: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
1: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ. ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
1: ಇದೇ ಮೇ 25 ಸೋಮವಾರ ಸಂಜೆ 6 ಗಂಟೆಗೆ
2: ಮಂಗಳೂರು ಪುರಭವನದಲ್ಲಿ.
1: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ನಹುಷ ವಿಮೋಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
2: ಗುರುದೇವ ರಾಜ, ನಿಮ್ಮ ದಿವ್ಯಾನುಗ್ರಹದಿಂದ ಸುರಗದ್ದುಗೆಯನ್ನೇರುವ ಭಾಗ್ಯ ಲಭಿಸಿತು ಸ್ವಾಮಿ. ಮಾನವನಾದ ನಾನು ದೇವ ಸಮಾನನಾಗಮಲ್ಲೆ. ನನಗೆ ಒದಗಿದ ಈ ಯೋಗದಲ್ಲೂ ಭಾಗ್ಯದಲ್ಲೂ ನನ್ನ ಬದುಕಿನ ಭವ್ಯತೆಯ ಬಗ್ಗೆ ಸ್ವಲ್ಪ ಆಲೋಚಿಸಬೇಕು. ಅದಕ್ಕಾಗಿಯೇ ನನ್ನ ಒಂದು ಭಿನ್ನ
3: ಏನು
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
4: ಆಕಾಶವಾಣಿ ಮಂಗಳೂರು, ಸಮಯ 1:30 ಆಗಲಿದೆ. ಸ್ವಲ್ಪ ಹೊತ್ತಿನಲ್ಲಿ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳುವಿರಿ.
5: ಏನೇ, ನಾನು ನಮ್ಮ ಈ ವ್ಯಾಪಾರನ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
6: ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರೋ?
5: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
6: ನಾನಿಲ್ವಾ ನನ್ನಿಂದ?
5: ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ
6: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
5: ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ?
6: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
5: ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ.
6: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
5: ಬರ್ಕೋತೀನಿ.
6: 8700 0001 0042 42
5: ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700 0001 0042 42
6: ಅಷ್ಟೇ ಸುಲಭ.
4: ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ಕೆಲವು ಕನ್ನಡ ಚಿತ್ರಗೀತೆಗಳು ಜೊತೆಗೆ ಒಂದಷ್ಟು ಮಾತುಗಳು. ಪ್ರಿಯ ಕೇಳುಗರೆ, ಮಾನವ ಜನುಮ ದೊಡ್ಡದು, ಇದ ಹಾನಿ ಮಾಡಲಿ ಬೇಡಿ ಎಂದರು ದಾಸರು. ಕೋಟ್ಯಂತರ ಜೀವರಾಶಿಯ ನಡುವೆ ಜೀವಿ ವೈವಿಧ್ಯದ ಭಾಗವಾಗಿ ಮಾನವ ಜನುಮ ನಮಗೆಲ್ಲ ದೊರೆತಿದೆ. ಜೀವಿಗಳಲ್ಲೇ ಮಾನವ ಜನ್ಮ ದೊಡ್ಡದು, ಶ್ರೇಷ್ಠವಾದುದು, ಉತ್ಕೃಷ್ಟವಾದುದು ಎಂಬುದು ಎಲ್ಲರ ಅಭಿಪ್ರಾಯ. ಜನುಮ ಮಾತ್ರದಲ್ಲಿ ಮಾನವರಾಗುವುದು ದೊಡ್ಡದಲ್ಲ, ಮಾನವ ಜನುಮದಲ್ಲಿ ಮಾನವೀಯತೆಯನ್ನು, ಮಮತೆಯನ್ನು, ಪರಸ್ಪರ ಸಹಕಾರ, ಒಡನಾಟ, ಸಹಬಾಳ್ವೆ, ಸಮಾನತೆ, ಈ ತತ್ವ ಸಿದ್ಧಾಂತಗಳಿಂದ ನಮ್ಮ ಬದುಕನ್ನು ಸುಖಾಂತವನ್ನಾಗಿಸಲು ಸಾಧ್ಯ. ಈಗ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಬಹದ್ದೂರ್ ಗಂಡು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರದು.

ಆರಬ್ಧ ಮುತ್ತಮ ಜನಾಃ ನ ಪರಿತ್ಯಜಂತಿ ಎಂಬ ಲೋಕೋಕ್ತಿ ಇದೆ. ಉತ್ತಮರಾದವರು ಒಂದು ಉತ್ತಮ ಕಾರ್ಯಕ್ಕೆ ಇಳಿದರೆ ಎಂದಿಗೂ ಅದನ್ನು ಅರ್ಧಕ್ಕೆ ನಿಲ್ಲಿಸುವುದಿಲ್ಲ ಎಂಬುದೇ ಇದರ ತಾತ್ಪರ್ಯ. ನಮಗೆ ದೊರೆತಿರುವ ಬದುಕಿನ ಅನಿಶ್ಚಿತ ಆದರೆ ಅಮೂಲ್ಯ ಅವಕಾಶವನ್ನು ನಾವು ಸದುಪಯೋಗಪಡಿಸಿಕೊಳ್ಳುವುದು, ಸಾರ್ಥಕಗೊಳಿಸುವುದು ನಮ್ಮ ನಿರ್ಣಯ ನಿಲುವುಗಳನ್ನು ಆಧರಿಸಿದೆ. ಈಗ ಕೇಳೋಣ ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಇಂದಿನ ಭಾರತ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚಕ್ರವರ್ತಿ.

ಮಾನವ ಜನ್ಮ ನಮಗೊಂದು ವರವೆಂದೇ ಹೇಳಬಹುದು. ಈ ಜನ್ಮದ ಸಾರ್ಥಕತೆಗೆ, ಸಾಧನೆಗೆ ನಮ್ಮ ನಡೆ ನುಡಿ ಸ್ಪಂದನಗಳು ಸಹಕಾರಿಯಾಗುವಂತೆ ನೋಡಿಕೊಳ್ಳುವ ವಿವೇಚನೆ ನಮ್ಮದಾಗಿರಬೇಕಾಗುತ್ತದೆ. ಹುಟ್ಟುವಾಗ ಉಸಿರು ಇರುತ್ತದೆ, ಸಾಯುವಾಗ ಉಸಿರು ನಿಲ್ಲುತ್ತದೆ. ನಮ್ಮ ಜೀವಿತದ ಸಾಧನೆ, ಸಾಹಸ, ಸತ್ಕರ್ಮಗಳ ಫಲವಾಗಿ ಹೆಸರು ಜೀವಿತಾವಧಿಯ ನಂತರವೂ ಉಳಿಯಲು ಸಾಧ್ಯವಾಗುತ್ತದೆ. ಈಗ ಕೇಳೋಣ ರಾಮಕೃಷ್ಣ ಅವರ ಧ್ವನಿಯಲ್ಲಿ ಹೆಣ್ಣು ಕಣ್ತೆರೆದರೆ ಚಿತ್ರದ ಗೀತೆ, ನಾಗೇಶ್ವರ ರಾವ್ ಅವರ ಸಾಹಿತ್ಯಕ್ಕೆ ಪಾರ್ಥಸಾರಥಿ ಅವರ ಸಂಗೀತವಿದೆ.

ನ ಕಶ್ಚಿದಪಿ ಜಾನಾತಿ ಕಿಂ ಕಸ್ಯ ಶೋ ಭವಿಷ್ಯತಿ ಅಥ ಶ್ವಃ ಕರಣೀಯಾನಿ ಕುರಿಯಾದದ್ಯೈವ ಬುದ್ಧಿಮಾನ್ ಎಂಬುದೊಂದು ಸುಭಾಷಿತ. ನಾಳೆ ಯಾರಿಗೆ ಏನಾಗಬಹುದು ಎಂಬುದು ನಮಗೆ ತಿಳಿಯದು. ಹಾಗಾಗಿ ನಾಳೆ ಮಾಡಬೇಕು ಎಂದುಕೊಂಡಿರುವ ಯಾವುದೇ ಸತ್ಕಾರ್ಯವನ್ನು ತಕ್ಷಣದಲ್ಲೇ ಮಾಡುವವರೇ ಬುದ್ಧಿವಂತರು ಎಂಬುದು ತಾತ್ಪರ್ಯ. ಈಗ ಕೇಳೋಣ ಪಿ ಬಿ ಶ್ರೀನಿವಾಸ್ ಹಾಡಿರುವ ಭಕ್ತ ಕುಂಬಾರ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ರಚನೆಗೆ ಸಂಗೀತ ಜಿ ಕೆ ವೆಂಕಟೇಶ್ ಅವರದು.

ನಾವು ಬಗೆದಂತೆ ಬದುಕು ಇರಲು ಸಾಧ್ಯವಿಲ್ಲ. ಬದುಕಿನಲ್ಲಿ ನಮಗೆದುರಾಗುವ ದುರಿತ ಸ್ಫುರಿತ ಇರಿತಗಳು ನಮ್ಮನ್ನು ಕಂಗೆಡಿಸಬಹುದು, ನಿರಾಸೆ ಮೂಡಿಸಬಹುದು. ಬದುಕಿನ ಪಥದಲ್ಲಿ ನಮ್ಮ ಹೆಜ್ಜೆ ದೃಢವಾಗಿದ್ದಲ್ಲಿ ಎಲ್ಲವೂ ಸುಗಮ ಸುಸೂತ್ರ ಎನಿಸಬಹುದು. ಈಗ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಕುಂಕುಮ ರಕ್ಷೆ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿಜಯ ಭಾಸ್ಕರ್ ಅವರದು.

ಈ ಭೂಮಿ, ತಿರೆ, ಧರೆ ಬಣ್ಣದ ಬುಗುರಿಯಂತೆ ನಮ್ಮ ಬದುಕಿನಲ್ಲಿ ಪಾತ್ರವಹಿಸುತ್ತದೆ. ಏರುಪೇರುಗಳು, ಉಬ್ಬರ ಇಳಿತ, ಕಷ್ಟ ಸುಖ ಮಾನವರಲ್ಲಿ ಮಾತ್ರ ಅಲ್ಲ, ಎಲ್ಲ ಜೀವ ವೈವಿಧ್ಯದಲ್ಲೂ ನಮಗೆ ಗೋಚರಿಸುತ್ತದೆ. ನಮ್ಮ ಸಂವೇದನೆ ಸೂಕ್ಷ್ಮವಾಗಿದ್ದಲ್ಲಿ ಕಲ್ಲು, ಮಣ್ಣು, ಮರ ಎಲ್ಲದರಲ್ಲೂ, ಸಕಲ ಚರಾಚರಗಳಲ್ಲೂ ಜೈವಿಕ ಭಾವುಕ ಸ್ಪಂದನವನ್ನು ಗಮನಿಸಬಹುದು. ಸಕಲ ಜೀವ ವೈವಿಧ್ಯದ ಸುಸ್ಥಿರ ಬದುಕು ನಮ್ಮೆಲ್ಲರದಾಗಬೇಕು ಎಂಬ ಆಶಯ ನಮಗಿರಬೇಕು. ಈಗ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಮಹಾಕ್ಷತ್ರಿಯ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಪ್ರಿಯ ಕೇಳುಗರೇ, ಗಮನಿಸಿ, 100.3 ಆಕಾಶವಾಣಿ ಟೆಲಿಕ್ವಿಜ್ ಇದೇ ದಿನಾಂಕ 26 ಮಂಗಳವಾರ ರಾತ್ರಿ 9:30 ದಿಂದ 10

0: 10:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಮತ್ತು ಸಮಯ ಇದೇ ಮಂಗಳವಾರ ದಿನಾಂಕ 26 ಬೆಳಗ್ಗೆ 11:30 12:30. ಗಮನಿಸಿ, 26 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬಹುದು. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. 100.3 ಆಕಾಶವಾಣಿ ಟೆಲಿಕ್ವಿಜ್, ನೀವು ಪಾಲ್ಗೊಳ್ಳಿ, ಬಹುಮಾನ ಗಳಿಸಿ.
1: ಆಕಾಶವಾಣಿಗೆ 90 ಸಂಭ್ರಮ,
2: ಮಂಗಳೂರು ಆಕಾಶವಾಣಿಗೆ 50 ಸಂಭ್ರಮ.
1: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
2: ಸ್ವರ ಸಂಭ್ರಮ. ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
1: ಇದೇ 25 ಸೋಮವಾರ 6
2: ಮಂಗಳೂರು ಪುರಭವನದಲ್ಲಿ.
1: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಈಗ ಕೇಳೋಣ ಢಾಯಿ ಅಕ್ಷರ ಪ್ರೇಮ್ ಕೆ ಚಿತ್ರಕ್ಕಾಗಿ ಅನುರಾಧ ಪೌದೋಳ್ ಮತ್ತು ಬಾಬುಲ್ ಸುಪ್ರಿಯೋ ಹಾಡಿರುವ ಸಮೀರ್ ಅವರ ರಚನೆ, ಸಂಗೀತ ಜತಿನ್ ಲಲಿತ್ ಅವರದು.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಸಮಯ 2:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ಧ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ಧ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25 ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಈರಣ್ಣ ಕಡಾಡಿ ನಾರಾಯಣ್ ಅವರ ನಿವೃತ್ತಿಯಿಂದ ತೆರವಾಗುವ ರಾಜ್ಯದ 4 ಸ್ಥಾನ ಸೇರಿ ಒಟ್ಟು 24 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ಜೂನ್ 18 ರಾಜ್ಯಸಭಾ ಚುನಾವಣೆ ನಡೆಯಲಿದ್ದು ಅಂದೇ ಮತ ಎಣಿಕೆ ಕಾರ್ಯವೂ ನಡೆಯಲಿದೆ. ಜೂನ್ 8 ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನವಾಗಿದ್ದು ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಜೂನ್ 11 ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ. ಜೂನ್ 1 ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಎಬೋಲಾ ವೈರಸ್ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದು ದೇಶದಲ್ಲಿ ಕೇಂದ್ರ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಂದ್ರ ಸರ್ಕಾರ ತುರ್ತು ಪತ್ರ ಬರೆದಿದ್ದು ನಿಗಾ ವಹಿಸುವಂತೆ ಸೂಚಿಸಿದೆ. ವಿಮಾನ ನಿಲ್ದಾಣಗಳಲ್ಲಿ, ಬಂದರುಗಳಲ್ಲಿ ಪ್ರಯಾಣಿಕರ ತಪಾಸಣೆಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಕಾಂಗೋ, ಉಗಾಂಡ ಹಾಗೂ ದಕ್ಷಿಣ ಸೂಡಾನ್ನಿಂದ ಭಾರತಕ್ಕೆ ಆಗಮಿಸುವ, ಆ ದೇಶಗಳ ಮೂಲಕ ಪ್ರಯಾಣಿಸುವ ಪ್ರಯಾಣಿಕರ ಬಗ್ಗೆ ನಿಗಾ ಇಡುವಂತೆ ನಿರ್ದೇಶನ ನೀಡಿದೆ. ರಾಜ್ಯ ಆರೋಗ್ಯ ಇಲಾಖೆ ಕ್ವಾರಂಟೈನ್ ಕೇಂದ್ರ ಗುರುತು ಮಾಡಬೇಕು. ಹೆಲ್ತ್ ಸ್ಕ್ರೀನಿಂಗ್ ಸಿಬ್ಬಂದಿಯನ್ನು ಹೆಚ್ಚಳ ಮಾಡಬೇಕು. ಎಬೋಲಾ ಚಿಕಿತ್ಸೆ ಕುರಿತಂತೆ ಆರೋಗ್ಯ ಕಾರ್ಯಕರ್ತರಿಗೆ ಅರಿವು ಮೂಡಿಸುವಂತೆ ಸೂಚಿಸಿದೆ. ಪ್ರಸ್ತುತ ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ದಾಖಲಾಗಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪಷ್ಟಪಡಿಸಿದೆ. ವೈದ್ಯಕೀಯ ಕೋರ್ಸು ಪ್ರವೇಶಕ್ಕೆ ನೀಟ್ ಬದಲಾಗಿ ಮೊದಲಿನಂತೆ ಸಿಇಟಿ ಪರೀಕ್ಷೆ ನಡೆಯಲಿ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಐಟಿಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಸ್ಐಆರ್ ವಿರುದ್ಧ ಕಾನೂನಾತ್ಮಕ ಹೋರಾಟ ಮುಂದುವರಿಸಲಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಜೆಪಿಯವರಿಗೆ ಚುನಾವಣೆ ಗೆಲ್ಲುವುದೇ ಮುಖ್ಯವಾಗಿದೆ ಹೊರತು ದೇಶದ ಆರ್ಥಿಕ ಪರಿಸ್ಥಿತಿ, ವಿದೇಶ

0: ಜನಾಂಗ ನೀತಿ ಬಗ್ಗೆ ಚಿಂತೆ ಇಲ್ಲ ಎಂದು ದಿನೇಶ್ ಗುಂಡೂರಾವ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜುಲೈ 1ರಿಂದ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಹೊಸ ನೀತಿಯನ್ನು ಪ್ರಶ್ನಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಂದು ಅರ್ಜಿ ಸಲ್ಲಿಸಲಾಗಿದೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಮುಂದಿನ ವಾರ ವಿಚಾರಣೆ ನಡೆಸಲು ಒಪ್ಪಿಕೊಂಡಿದೆ. ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿಯು ಹೊರಡಿಸಿದ ಸುತ್ತೋಲೆಯಲ್ಲಿ 9ನೇ ತರಗತಿಯ ವಿದ್ಯಾರ್ಥಿಗಳು ಜುಲೈ 1ರಿಂದ 3 ಭಾಷೆಗಳನ್ನು ಅಧ್ಯಯನ ಮಾಡಬೇಕು. ಅವುಗಳಲ್ಲಿ ಕನಿಷ್ಠ 2 ಸ್ಥಳೀಯ ಭಾಷೆಗಳಾಗಿರಬೇಕು ಎಂದು ತಿಳಿಸಿದೆ. ಈ ಸುತ್ತೋಲೆಯನ್ನು ವಿರೋಧಿಸಿದ ಹಿರಿಯ ವಕೀಲ ಮುಕುಲ್ ರೋಹಟಗಿ 9ನೇ ತರಗತಿಯಲ್ಲಿ ಹೆಚ್ಚುವರಿ 2 ಭಾಷೆಗಳನ್ನು ಕಲಿಯುವುದು 10ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳ ತಯಾರಿಕೆಗೆ ಅಡ್ಡಿಯಾಗಲಿದೆ ಎಂದು ವಾದಿಸಿದರು. ಇದು ವಿದ್ಯಾರ್ಥಿಗಳ ಮೇಲೆ ಹೊರೆಯಾಗಲಿದೆ ಎಂದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದರು. ವಾದ ಆಲಿಸಿದ ನ್ಯಾಯಪೀಠ ಮುಂದಿನ ವಾರ ವಿಚಾರಣೆಗೆ ಈ ವಿಷಯವನ್ನು ಪಟ್ಟಿ ಮಾಡುವುದಾಗಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ನೀಡಿದ ಹೇಳಿಕೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ 3 ಬಾರಿ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಪ್ರಧಾನಿ ಮೋದಿ ಅವರನ್ನು ವಿಶ್ವವೇ ಕೊಂಡಾಡುತ್ತಿದೆ. ಇಂತಹ ಸಂದರ್ಭದಲ್ಲಿ ದೇಶದ ಪ್ರಧಾನಿ ಮತ್ತು ಗೃಹ ಸಚಿವರ ಬಗ್ಗೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೀಳುಮಟ್ಟದಲ್ಲಿ ಮಾತನಾಡಿರುವುದು ಸಾಂವಿಧಾನಿಕ ಹುದ್ದೆಗಳಿಗೆ ಮಾಡಿರುವ ಅವಮಾನ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿಕಾರಿಗಳು ಸಮಾಜದ ಒಳಿತಿಗಾಗಿ ನ್ಯಾಯದ ಪರವಾಗಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮಂಡ್ಯ ತಾಲೂಕಿನ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ಕಾನೂನುಬದ್ಧವಾಗಿ ಹಾಗೂ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲು ಕರೆ ನೀಡಿದ್ದಾರೆ. ಲೋಕಾಯುಕ್ತ ಸಂಸ್ಥೆಯನ್ನು ಬಲಹೀನ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಇದಕ್ಕೂ ಮೊದಲು ಜಿಲ್ಲೆಯ ಬಂದಿಗೌಡ ಬಡಾವಣೆ 2ನೇ ಕ್ರಾಸ್ನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿನಿಯರ ವಸತಿ ನಿಲಯ ಹಾಗೂ ವಾಲ್ಮೀಕಿ ವಸತಿ ನಿಲಯಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳ ಅಹವಾಲು ಸ್ವೀಕರಿಸಿದರು. 15 ದಿನಗಳಲ್ಲಿ ವಿದ್ಯಾರ್ಥಿ ನಿಲಯವನ್ನು ವರ್ಗಾವಣೆ ಮಾಡುವಂತೆ ಹಾಗೂ ವಸತಿ ನಿಲಯದ ಅಡುಗೆ ಸಿಬ್ಬಂದಿ ಹಾಗೂ ವಾರ್ಡನ್ ಅವರನ್ನು ಶೀಘ್ರವೇ ಬದಲಾಯಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗದಲ್ಲಿ ಶೇಖರಿಸಲಾಗಿರುವ ಮರದ ರೆಂಬೆ ಕೊಂಬೆ ಹಾಗೂ ಇತರೆ ಮರದ ಅವಶೇಷಗಳನ್ನು ವಿಲೇವಾರಿ ಮಾಡಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ ಬಹಳಷ್ಟು ಮರಗಳು ಧರೆಗುಳುಗಿವೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರ ಪಾಲಿಕೆಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಸಣ್ಣ ಪುಟ್ಟ ಮರದ ಕೊಂಬೆಗಳು ಹಾಗೂ ಇತರೆ ಅವಶೇಷಗಳನ್ನು ಶ್ರೆಡ್ಡಿಂಗ್ ಯಂತ್ರಗಳನ್ನು ನಿಯೋಜಿಸುವ ಮೂಲಕ ತ್ಯಾಜ್ಯವನ್ನು ಕಾಂಪೋಸ್ಟ್ ಘಟಕಕ್ಕೆ ಸಾಗಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ನಿನ್ನೆ ಸುರಿದ ಮಳೆಯಿಂದಾಗಿ 192 ಮರದ ರೆಂಬೆ ಕೊಂಬೆಗಳು ಧರೆಗುರುಳಿವೆ ಎಂದು ಜಿಬಿಎ ಪ್ರಕರಣದಲ್ಲಿ ತಿಳಿಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯಲ್ಲಿ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಮೇತ ಮಳೆಯಿಂದಾಗಿ ಮರಗಳು ಬೆಸ್ಕಾಂ ಇಲಾಖೆಯ ವಿದ್ಯುತ್ ಕಂಬಗಳ ಮೇಲೆ ಉರುಳಿಬಿದ್ದ ಪರಿಣಾಮ ತಿಪ್ಪಸಂದ್ರ ಎಂ ಹೊಸಹಳ್ಳಿ ಕ್ರಾಸ್ ಗೊಲ್ಲಹಳ್ಳಿ ಬೆಡ್ ಶೆಡ್ಹಳ್ಳಿ ಗ್ರಾಮಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಸ್ಕಾಂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ದುರಸ್ತಿಯಲ್ಲಿ ತೊಡಗಿದ್ದಾರೆ. ಇಂದು ಸಂಜೆಯೊಳಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುವುದು ಎಂದು ಬೆಸ್ಕಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅನ್ಸರ್ ಪಾಷಾ ತಿಳಿಸಿದ್ದಾರೆ. ವಿವಿಧ ಸರ್ಕಾರ

0: ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಲ್ಲಿ ನೇಮಕಗೊಂಡ ಯುವಕರಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಲಿದ್ದಾರೆ. ಇದೇ ವೇಳೆ ಅವರು ಈ ಯೋಜನೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುವ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ರಾಜ್ಯದ ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಇದೇ 25ರ ವೇಳೆಗೆ ಮಳೆ ಮುಂದುವರಿಯಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜಧಾನಿಯಲ್ಲಿ ನಿನ್ನೆ ಸುರಿದ ಮಳೆಗೆ ಹಲವೆಡೆ ಮರಗಳು ಉರುಳಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಹಲವು ಪ್ರದೇಶಗಳಲ್ಲಿ ಮಧ್ಯರಾತ್ರಿ ವೇಳೆ ಮಳೆ ತೀವ್ರಗೊಂಡಿದ್ದು ಬಿರುಗಾಳಿಗೆ ಮರಗಳು ಉರುಳಿವೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ, ಚುನಾವಣಾ ಆಯೋಗ ಘೋಷಣೆ. ಎಬೋಲಾ ವೈರಸ್ ಹಿನ್ನೆಲೆ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ. ಎಸ್ಐಆರ್ ವಿರುದ್ದ ರಾಜ್ಯ ಸರ್ಕಾರ ಕಾನೂನಾತ್ಮಕ ಹೋರಾಟ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರ ವಿರುದ್ದ ಹೇಳಿಕೆ ಹಿನ್ನೆಲೆ ರಾಹುಲ್ ಗಾಂಧಿ ಕ್ಷಮೆಯಾಚಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇದೇ 25ರವರೆಗೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಸಮಯ 2:40. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಅನುರಾಧಾ ಶ್ರೀರಾಮ್ ಹಾಡಿರುವ ಹೃದಯ ಕಳ್ಳರು ಚಿತ್ರದ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಸಂಗೀತ ರಮಣಿ ಭಾರದ್ವಾಜ್ ಅವರದ್ದು.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಆಡುವ ಗೊಂಬೆ ಚಿತ್ರಕ್ಕಾಗಿ ಪುನೀತ್ ರಾಜಕುಮಾರ್ ಹಾಡಿರುವ ಎಸ್ ಕೆ ಭಗವಾನ್ ಅವರ ರಚನೆ, ಸಂಗೀತ ಸಂಯೋಜನೆ ಹೇಮಂತ್ ಕುಮಾರ್ ಅವರದು.

ಚಿತ್ರ ಮತ್ತು ಸಂಗಡಿಗರು ಹಾಡಿರುವ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ, ಸೀತಾರಾಮ್ ಕಾರಂತ್ ಅವರ ರಚನೆಗೆ ಸಂಗೀತ ಕೆ ಕಲ್ಯಾಣ್ ಅವರದು.

ರತ್ನಮಾಲಾ ಪ್ರಕಾಶ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ಎಲ್ ವೈದ್ಯನಾಥನ್ ಅವರದು, ಚಿತ್ರ ಒಂದು ಮುತ್ತಿನ ಕಥೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಆಕಾಶವಾಣಿಗೆ 90ರ ಸಂಭ್ರಮ,
4: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
3: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
4: ಸ್ವರ ಸಂಭ್ರಮ. ಸಂಭ್ರಮ ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
3: ಇದೇ May 25 ಸೋಮವಾರ ಸಂಜೆ 6 ಗಂಟೆಗೆ
4: ಮಂಗಳೂರು ಪುರಭವನದಲ್ಲಿ.
3: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.
0: ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ಸುರತ್ಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕೃಷ್ಣಾಪುರ ಕುಕ್ಕಾಡಿಯಲ್ಲಿರುವ ಬಾಡಿಗೆ ಮನೆಯಿಂದ ತೆರಳಿದ ಬಳಿಕ ಇದೇ ದಿನಾಂಕ 9ರಿಂದ ಮಾಯಕ್ಕ ಎಂಬ 34 ವರ್ಷದ ಮಹಿಳೆ ಹಾಗೂ ಅವರ ಮಗ 14 ವರ್ಷದ ಬಾಲಕ ಪ್ರಶಾಂತ ನಾಪತ್ತೆಯಾಗಿರುವ ಪ್ರಕರಣ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಮಾಯಕ್ಕ ಅವರ ಚಹರೆ ಹೀಗಿದೆ. ಎತ್ತರ 5.1 ಅಡಿ, ಕೋಲು ಮುಖ, ಸಾಧಾರಣ ಶರೀರ, ಗೋಧಿ ಮೈಬಣ್ಣ, ಧರಿಸಿದ ಬಟ್ಟೆಯ ವಿವರ ಹೀಗಿದೆ. ಸೀರೆ ಮತ್ತು ಜಂಪರ್ ಧರಿಸಿದ್ದರು. ಮುಖದ ಮೇಲೆ ಬಿಸಿಲಿನಿಂದ ಸುಟ್ಟಿರುವ

0: ಗುರುತು ಇರ್ತದೆ. ಕನ್ನಡ ಮಾತನಾಡಬಲ್ಲರು. ಅವರ ಮಗ 14 ವರ್ಷದ ಪ್ರಶಾಂತ ಎತ್ತರ 4.6 ಅಡಿ, ಕೋಲುಮುಖ, ಸಾಧಾರಣ ಶರೀರ, ಕಪ್ಪು ಮೈಬಣ್ಣ, ಕಾಣೆಯಾಗಿದ್ದಾಗ ಧರಿಸಿದ್ದ ಕಪ್ಪು ಬಣ್ಣದ ಪ್ಯಾಂಟ್ ಮತ್ತು ಶರ್ಟ್. ಅವರು ಕನ್ನಡ ಮಾತನಾಡಬಲ್ಲರು. ಕಾಣೆಯಾಗಿರುವ ಮಹಿಳೆ ಮಾಯಕ್ಕ ಮತ್ತು ಅವರ ಮಗ ಪ್ರಶಾಂತ ಇವರ ಸುಳಿವು ಸಿಕ್ಕಲ್ಲಿ ಮಾಹಿತಿ ನೀಡುವಂತೆ ಠಾಣಾ ಅಧಿಕಾರಿಗಳು ಕೋರಿದ್ದಾರೆ. ಸುರತ್ಕಲ್ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 229533, STD ಕೋಡ್ 0824, ಮೊಬೈಲ್ ಸಂಖ್ಯೆ 9480805360, ಇನ್ನೊಂದು ಮೊಬೈಲ್ ಸಂಖ್ಯೆ 9480802345. ಈ ಸಂಖ್ಯೆಗಳನ್ನು ಸಂಪರ್ಕಿಸಿ ಮಾಹಿತಿ ನೀಡಬಹುದು ಎಂಬುದಾಗಿ ಸುರತ್ಕಲ್ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳು ತಿಳಿಸಿದ್ದಾರೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242,
2: 8700012
0: ಆಕಾಶವಾಣಿ ಮಂಗಳೂರು ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಈಗ ಸಮಯ 3:05:50. ನಮ್ಮ ಮುಂದಿನ ಪ್ರಸಾರ 5:00 PM ಗೆ ಪ್ರಾರಂಭ. ಎಲ್ಲರಿಗೂ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ ಸರಿಯಾಗಿ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz ಹಾಗೂ FM ಕಂಪನಾಂಕ 100.3 MHz. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಸಮಸ್ತರ ಪರವಾಗಿ ಆತ್ಮೀಯ ನಮಸ್ಕಾರ. ಈ ಪ್ರಸಾರದಲ್ಲಿ ನಾನು ಪ್ರಶಾಂತಿ ಶೆಟ್ಟಿ ಇರುವೈಲು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹಿಂದಿ ಚಿತ್ರಗೀತೆಗಳು.
1: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
2: ನಿಂತ್ಕೋ ಬಿದ್ದು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
2: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
1: ಕೂಲ್ ಆಗಿರಿ.
0: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹ್ಯಾಪಿ ನ್ಯೂ ಇಯರ್ ಚಿತ್ರದ ಗೀತೆ ಹಾಡಿದ್ದಾರೆ ರವೀಂದ್ರ ಉಪಾಧ್ಯಾಯ್, ಕನಿಕಾ ಕಪೂರ್ ಮತ್ತು ಮಿರಾಯಾ ವರ್ಮಾ. ಜೀವನ್ ಕುಮಾರ್ ಅವರ ರಚನೆಗೆ ಸಂಗೀತ ವಿಶಾಲ್ ಶೇಖರ್.

ಆಮೀರ್ ಜಮಾಲ್ ಅವರ ಧ್ವನಿಯಲ್ಲಿ ಮರ್ಡರ್ ಚಿತ್ರದ ಗೀತೆ ಕೇಳಿದಿರಿ. ಸಯೀದ್ ಖಾದ್ರಿ ಅವರ ರಚನೆಗೆ ಸಂಗೀತ ಅನು ಮಲಿಕ್. ಮುಂದೆ ಕೇಳಿ ಸಾಥಿಯಾ ಚಿತ್ರಕ್ಕಾಗಿ ಕೆ ಶಾನ್, ಕುನಾಲ್ ಗಾಂಜಾವಾಲಾ ಹಾಗೂ ಪ್ರವೀಣ್ ಮನಿ ಅವರು ಹಾಡಿರುವ ಗೀತೆ. ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಗುಲ್ಜಾರ್, ಸಂಗೀತ ಎ ಆರ್ ರೆಹಮಾನ್.

ಕವಿತಾ ಸುಬ್ರಹ್ಮಣ್ಯಂ ಹಾಗೂ ಕೆಕೆ ಅವರ ಧ್ವನಿಯಲ್ಲಿ ದೇವದಾಸ್ ಚಿತ್ರದ ಗೀತೆ ಕೇಳಿದಿರಿ. ನಜರತ್ ಬದ್ರ್ ಅವರ ರಚನೆಯಿದು, ಸಂಗೀತ ಪ್ರಕಾಶ್ ಕಪಾಡಿಯಾ. ಮುಂದೆ ಕೇಳಿ 1942 ಎ ಲವ್ ಸ್ಟೋರಿ ಚಿತ್ರಕ್ಕಾಗಿ ಜಾವೇದ್ ಅಖ್ತರ್ ಅವರು ರಚಿಸಿರುವ ಗೀತೆ. ಸಂಗೀತ ಆರ್ ಡಿ ಬರ್ಮನ್, ಹಾಡಿದ್ದಾರೆ ಕುಮಾರ್ ಸಾನು.

ಕಾರ್ಯಕ್ರಮದ ಕೊನೆಯಲ್ಲಿ ಅರ್ಜಿತ್ ಸಿಂಗ್ ಅವರು ಹಾಡಿರುವ ಒನ್ ಟು ನಾಟ್ ಔಟ್ ಚಿತ್ರದ ಗೀತೆ, ಹಿರಾಲ್ ಬ್ರಹ್ಮಭಟ್ ಅವರ ರಚನೆಯದು, ಸಂಗೀತ ಸಲೀಂ ಸುಲೇಮಾನ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಸುಗಮ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಿ ರಾಜೇಶ್ ರಾವ್ ಅವರು ಹಾಡಿರುವ ಗೀತೆಗಳು. ಮೊದಲಿಗೆ ಕೇಳಿ, ಬೆಳಕ ಹಿಡಿಯುತ್ತ ಬನ್ನಿ ಬಾಂದೊಳದಿ ಹಕ್ಕಿಗಳೇ, ಧನಂಜಯ ಕುಂಬ್ಳೆ ಅವರ ರಚನೆ.

ವಸುಧಾ ಗಿರಿಧರ್ ಅವರೊಂದಿಗೆ ಬಿ ರಾಜೇಶ್ ರಾವ್ ಅವರು ಹಾಡಿರುವ ಗೀತೆ ಬೇಲೂರ ಗುಡಿಯಲ್ಲಿ ಶಿಲೆಯಾಗಿ ನಿಂದೆ. ರಚನೆ ಜ್ಯೋತಿ ಮಹದೇವ್.

ಆಕಾಶವಾಣಿ ಮಂಗಳೂರು, ಸಮಯ 5:45 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ.

0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಇಂದಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್, ಪ್ರಾಧ್ಯಾಪಕರು, ಮನೋವೈದ್ಯಕೀಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೇ.
2: ನಮಸ್ಕಾರ.
1: ಒಂದು ಕುಟುಂಬಕ್ಕೆ ಹೊಸದೊಂದು ಮಗು ಬರುತ್ತೆ ಅಂದ್ರೆ ಎಲ್ರಿಗೂ ಖುಷಿ. ಈ ಹಿಂದೆ ಕೂಸು ಹುಟ್ಟಕ್ ಮುಂಚೆನೆ ಗುಲಾವಿ ಹೊಲಿಸೋದು ಅಂತ ಹೇಳ್ತಾ ಇದ್ರು ಹಿರಿಯರು. ಮಗು ಬರೋಕ್ಕಿಂತ ಮುಂಚೆನೆ ಟೋಪಿ ಹಾಕೋದು, ಸ್ವೆಟರ್ ಹಾಕೋದು, ಸಾಕ್ಸ್ ಹಾಕೋದು ಇದೆಲ್ಲ ಹಿಂದೆ ಇತ್ತು. ಆದ್ರೆ ಈಗ ಹೊಸದಾಗಿ ಕುಟುಂಬಗಳು ಏನ್ ಮಾಡ್ತಾರೆ ಅಂದ್ರೆ ಮಗುವಿನ ರೂಮ್ ಹೇಗಿರ್ಬೇಕು, ಅದ್ರ ಕಲರ್ ಹೇಗಿರ್ಬೇಕು, ಅದ್ರಲ್ಲಿ ಆಟ ಸಾಮಾನುಗಳು ಏನಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಮಗು ಬರೋದನ್ನೇ ಕಾತರದಿಂದ ಕಾಯ್ತಾ ಇರ್ತಾರೆ. ಗರ್ಭಿಣಿ ತಾಯಿಯ ಆರೈಕೆ ಅಂತೂ ಚೆನ್ನಾಗಿ ನಡೀತಾ ಇರುತ್ತೆ, ಆದ್ರೆ ಪ್ರಸವದ ನಂತರ ಮಗು ಕಡೆ ಗಮನ ಕೊಡ್ತಾ ಕೊಡ್ತಾ ಎಲ್ಲೋ ಬಾಣಂತಿಯನ್ನ ಮರ್ತು ಬಿಡ್ತಾರೇನೋ ಅಂತ ಅನ್ಸತ್ತೆ. ಹಾಗಾಗಿ ಮಾನಸಿಕ ಅನಾರೋಗ್ಯದ ಸ್ಥಿತಿಯನ್ನ ನಾವು ಹೆಚ್ಚು ಕಾಣ್ತಾ ಇದೀವಿ ಅಂತ ಅನ್ಸತ್ತೆ. ಹೇಳಿ, ವೈದ್ಯರಾಗಿ ನಿಮಗೆ ಏನ್ ಅನ್ಸತ್ತೆ, ಪ್ರಸವದ ನಂತರ ತಾಯಂದಿರು ಖಿನ್ನತೆಗೆ ಹೋಗೋದಿಕ್ಕೆ ಏನ್ ಕಾರಣ ಇರ್ಬೋದು ಡಾಕ್ಟ್ರೇ?
2: ವೈದ್ಯಕೀಯ ಕಾರಣಗಳು ಕೂಡ ಇದೆ, ಸಾಮಾಜಿಕ ಕಾರಣಗಳು ಕೂಡ ಇದೆ. ಇವಾಗ ವೈದ್ಯಕೀಯ ಕಾರಣಗಳು ಏನಪ್ಪ ಅಂದ್ರೆ, ಇವಾಗ ಪ್ರಸವ ನಂತರ ಪ್ಲಾಸೆಂಟಾ ಅನ್ನುವಂಥದ್ದು ಒಂದು ಆರ್ಗನ್ ಮಗುವಿನ ಜೊತೆ ನೆಕ್ಸ್ಟ್ ಅದು ಡಿಲಿವರಿ ಆಗುತ್ತೆ. ಸೊ ಅದು ಒಂಥರ ಹಾರ್ಮೋನ್ಗಳ ಒಂದು ಗಂಟಿದ ಹಾಗೆ ತಾಯಿಗೆ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡಲಿಕ್ಕೆ ಆ ಒಂದು ಆರ್ಗನ್ ಇರುತ್ತೆ. ಅದು ಕೂಡ ಡಿಲಿವರಿ ಆದ್ಮೇಲೆ ಆ ಹಾರ್ಮೋನ್ಗಳ ಬಹಳಷ್ಟು ಹಾರ್ಮೋನ್ಗಳ ಅಂಶ ಡ್ರಾಸ್ಟಿಕ್ ಆಗಿ ತಗ್ಗೋಗ್ಬಿಡುತ್ತೆ, ಕುಸಿಯುತ್ತೆ. ಅದು ಆ ತಾಯಿನ ಕೆಲವೊಂದು ಮಾನಸಿಕ ಖಿನ್ನತೆಗೆ ಒಳಗಾಗುವಂಗೆ ಮಾಡುತ್ತೆ. ಅದು ಒಂದು ಅಂಶ. ಅದಲ್ದೇನೆ ನೀವು ಹೇಳಿರುವ ಹಾಗೆ ತಾಯಿ ಕಡೆ ಗಮನ ಕಡಿಮೆ ಆಗಿರ್ಬೋದು, ಅಥವಾ ಪದೇ ಪದೇ ಹಾಲು ಕುಡಿಸ್ತಾ ಇರಬೇಕು, ಅವಳು ನಿದ್ದೆ ಹಾಳಾಗುತ್ತೆ, ಅವಳು ನಿದ್ದೆ ಮಾಡಬೇಕು ಅಂತ ಹೇಳಿದ್ರೂ ಅವಳಿಗೆ ನಿದ್ದೆ ಮಾಡಲಿಕ್ಕೆ ಆಗ್ತಾ ಇರಲ್ಲ, ಆ ನಿದ್ರಾಹೀನತೆ ಅಂತ ನಾವೇನು ಹೇಳ್ತೇವೆ, ಅದು ಕೂಡ ಒಂದು ಪ್ರಮುಖವಾಗಿ ಬಯಾಲಾಜಿಕಲ್ ಕಾರಣಗಳು ಇರ್ತವೆ. ಅದರ ಜೊತೆಗೆ ಇವಾಗ ಎಲ್ಲರ ಗಮನನೂ ಮಗು ಕಡೆ ಇರೋದ್ರಿಂದ ನನ್ನ ಬಗ್ಗೆ ಅಂದರೆ ನನಗೆ ಸಹಾಯ ಮಾಡಲ್ಲ ಮಗು ನೋಡ್ಕೊಳ್ಳಿಕ್ಕೆ, ಆ ಥರದ್ದು ಕೆಲವೊಂದ್ಸತಿ ಆಗಿದ್ದೇ ಹೋದಾದರೆ ಅದನ್ನು ಕೂಡ ಕಾರಣಗಳಾಗ್ತವೆ. ಅದರಲ್ಲೂ ನಮ್ಮ ದೇಶದಲ್ಲಿ ಏನು ಗಂಡ್ಮಗು ಹೆಣ್ಮಗು ಅತ್ತೆ ಮಾವನ ಕಡೆಯಿಂದ ಗಂಡನ ಕಡೆಯಿಂದ ಒಂಥರ ಪ್ರೆಷರ್ ಬಂದಂಗೆ ಬರುತ್ತೆ, ಯಾಕೆ ಗಂಡ್ಮಗು ಹೊತ್ತಿಲ್ಲ. ಇದ್ರದ ಕಾರಣ ಅವಳು ಇಲ್ಲ ಅಂದ್ರೂ ಅವಳಿಗೆ ಒಂಥರ ಒತ್ತಡ ಹೇರ್ದಂಗೆ ಆಗುತ್ತೆ. ಇವೆಲ್ಲ ಸಾಮಾಜಿಕ ಕಾರಣಗಳು ಅವಳ ಮೇಲೆ ಒತ್ತಡನ ಬೀರಿ ಖಿನ್ನತೆಯನ್ನು ಉಂಟು ಮಾಡುವಂಗೆ ಮಾಡುತ್ತೆ.
1: ಇದರದಲ್ಲಿ ಲಕ್ಷಣಗಳು ಔಟ್ಕಮ್ ಏನಾಗ್ಬೋದು, ಅವಳಿಗೆ ಈ ರೀತಿ ಒತ್ತಡ ಬಂದಾಗ ಯಾವ ತರ ರಿಯಾಕ್ಟ್ ಮಾಡ್ತಾರೆ?
2: ಖಿನ್ನತೆ ಕಾಯಿಲೆ ಲಕ್ಷಣಗಳನ್ನು ಅಂತ ಹೇಳಿದ್ರೆ ಮೂರು ಮುಖ್ಯ ಲಕ್ಷಣಗಳು. ಯಾವುದೇ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಇರುವಂತದ್ದು, ಹೇಳಬೇಕು ಅಂದ್ರೆ ನೆಮ್ಮದಿ ಇಲ್ಲ ಅಂತ ಹೇಳುವಂತದ್ದು, ಮೂರನೇದು ಆ ಎನರ್ಜಿ ಲೆವೆಲ್ ಒಂಥರ ಏನೋ ಕುಸಿದೋಗಿರುತ್ತೆ. ಈ ಮೂರು ಮುಖ್ಯ ಲಕ್ಷಣಗಳು ಅದರದ್ದು. ಅದ್ರ ಜೊತೆಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅಳು ಬರುವಂತದ್ದು, ಕೋಪ ಮಾಡ್ಕೊಳ್ಳುವಂಥದ್ದು, ವಿನಾಕಾರಣ ನನಗೆ ಬೇಡ ಈ ಮಗು ಅನ್ನುವಂತ ಹೇಳುವಂಥದ್ದಾಗಿರ್ಬೋದು, ನಾನು ಬದುಕುದಿಲ್ಲ ಅಂತ ಹೇಳುವಂಥದ್ದಾಗಿರ್ಬೋದು, ಅಥವಾ ಇನ್ನೂ ಅದು ತೀವ್ರತೆ ಜಾಸ್ತಿ ಆಗ್ತಾ ಹೋದಂಗೆ ಅವ್ರ ಪ್ರಾಣಕ್ಕೆ ಅವ್ರ ಅಪಾಯ ಮಾಡ್ಕೊಳ್ಳುವಂಥ ಸ್ಥಿತಿಗಳು ಕೂಡ ಬರ್ತವೆ. ಸೊ ಆ ರೀತಿ ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್, ವರ್ತ್ಲೆಸ್ನೆಸ್ ಆ ರೀತಿ ಹೇಳ್ತೇವೆ ಆ ಪದಗಳನ್ನು. ಸೊ ಆ ರೀತಿ ಯೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅವರಿಗೆ.
1: ಈ ರೀತಿಯ ಪ್ರಸವ ನಂತರದ ತಾಯಂದರಲ್ಲಿ ಉಂಟಾಗುವಂತಹ ಖಿನ್ನತೆಗಳು, ಈ ತರ ಲಕ್ಷಣಗಳು ಕಂಡು ಬಂದ್ರೆ ಯಾವ ರೀತಿ ನಮ್ಮ ಕುಟುಂಬದವರು ಅವರ ಜೊತೆ ಬೆರಿಬೇಕು ಅಥವಾ ಅವರನ್ನ ನೋಡ್ಕೊಳ್ಬೇಕು, ಎಲ್ಲಿ ಈ ಕುಟುಂಬ ವಿಫಲರಾಗ್ತಾ ಇದ್ದಾರೆ ಈ ತರದ ತಾಯಂದರನ್ನ ನೋಡ್ಕೊಳ್ಳೋದಿಕ್ಕೆ?
2: ಎಸ್ಪೆಷಲಿ ನಾವು ಪಟ್ಟಣದಲ್ಲಿ ನೋಡಿದ್ದೇವೆ, ಗಂಡ ಹೆಂಡತಿ ಮತ್ತೆ ಮಕ್ಕಳು ಅಷ್ಟೇ ಇರ್ತಾರೆ. ಅದೇ ಹಳ್ಳಿ ಕಡೆ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಅವಿಭಾಜ್ಯ ಕುಟುಂಬ ಕೆಲವೊಂದ್ಸತಿ ಅವರಿಗೆ ಅದು ಒಂಥರ ಬಫರ್ ಕೊಡತ್ತೆ. ಇವಾಗ ಅವಳಿಗೆ ಮಗು ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟೋ ಜನ ಪಾರ್ಟ್ನ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಬಟ್ ಇವಾಗ ಪಟ್ಟಣದಲ್ಲಿ ಹೇಗೆ ಗಂಡ ಹೆಂಡತಿ ಇಬ್ಬರೇ ಇದ್ರೆ ಗಂಡ ಕೆಲ್ಸಕ್ಕೆ ಹೋಗಿದಾನಂದ್ರೆ ಮತ್ತಾರು ಇರಲ್ಲ ಅಲ್ಲಿ ನೋಡ್ಕೊಳ್ಳಿಕ್ಕೆ, ಎಲ್ಲಾ ಕೆಲಸನು ಅವಳೇ ಮಾಡ್ಬೇಕು. ಒಂದಿನ ಎರಡು ದಿನ ಚೆನ್ನಾಗಿರುತ್ತೆ, ಬಟ್ ನಿರಂತರವಾಗಿ ಮಾಡ್ಬೇಕು ಅಂದ್ರೆ ಅದು ಏನು ಬಿಡುವಿಲ್ದೇನೆ. ಸೊ ಆತರ ಇದ್ದಾಗ ಅವರಿಗೆ ಅದು ಒಂಥರ ಹೊರೆ ಅನ್ಸೆ ಅನ್ಸುತ್ತೆ, ಒತ್ತಡ ಅನ್ಸುತ್ತೆ, ಯಾರಾದ್ರೂ ಬೇಕು ಅಂತ ಅನ್ಸುತ್ತೆ.
1: ಆ ಒತ್ತಡ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗಬಹುದು, ಅದು ಕೂಡ ಆತರ ತಿರುವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕೆಲವು ಬಾರಿ ಮಕ್ಕಳು ಬೆಳಗ್ಗೆ ಮಲಗಿರ್ತಾರೆ, ರಾತ್ರಿ ಅಳ್ತಾ ಇರ್ತಾರೆ, ರಾತ್ರಿ ಮಲಗಿರ್ತಾರೆ, ಬೆಳಗ್ಗೆ ಹೊತ್ತು ಅಳ್ತಾ ಇರ್ತಾರೆ. ಅಂದ್ರೆ ಒಂದೇ ರೀತಿಯಲ್ಲಿ ಇರಲ್ಲ ಮಗುವಿನ ನಿದ್ರೆ, ತಾಯಿಯ ನಿದ್ರೆಯಲ್ಲೂ ಏರುಪೇರನ್ನ ಕಾಣ್ತೀವಿ. ಸೊ ಈ ನಿದ್ರಾಹೀನತೆ ಆಗ್ಲೇ ಹೇಳ್ದ ಹಾಗೆ ಎಷ್ಟು ತೀವ್ರವಾಗಿ ಈ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗ್ಬೋದು, ಯಾವ ರೀತಿ ಪರಿಣಾಮವನ್ನ ಬೀರ್ಬೋದು ತಾಯಿ ಮೇಲೆ?
2: ನಿದ್ರಾಹೀನತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಯಾಲಾಜಿಕಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಇದು ನಮ್ಮ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳ ವ್ಯತ್ಯಾಸಗಳನ್ನು ಕೂಡ ಮಾಡುತ್ತೆ. ಈ ಸ್ಲೀಪ್ ವೇಕ್ ಸೈಕಲ್ ಸರಿಯಾಗಿಲ್ಲ ಅಂದ್ರೆ ಅವರ ಬ್ರೈನ್ ಅಲ್ಲಿರುವಂತಹ

0: ಕೆಲವೊಂದು ಹಾರ್ಮೋನ್ಗಳು, ಗ್ಲುಟಮೇಟ್ ಅಂತ ಹೇಳ್ತೇವೆ, ಗಾಬಾ ಅಂತ ಹೇಳ್ತೇವೆ, ಆ ಹಾರ್ಮೋನ್ಗಳಲ್ಲೂ ಕೂಡ ವ್ಯತ್ಯಾಸನ ತರಿಸುತ್ತೆ.
1: ಸೊ
0: ಅದರದ ಪರಿಣಾಮವಾಗಿನೂ ಕೂಡ ಅವರಲ್ಲಿ ಖಿನ್ನತೆ ಬರುವಂತ ಚಾನ್ಸಸ್ಗಳು ಹೆಚ್ಚಾಗ್ತವೆ, ನಿದ್ರಾಹೀನತೆಗಳು. ಇದನ್ನ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸ್ಟಡಿ ಮಾಡ್ತಾ ಇದ್ದಾರೆ.
1: ಯಾಕೆಂದ್ರೆ ಪ್ರತಿ ಡಾಕ್ಟರ್ ಹೇಳೋದು 6-8 ಗಂಟೆ ಮನುಷ್ಯ ನಿದ್ದೆ ಮಾಡಿದ್ರೆ ಅವನ ಬ್ರೈನ್ ಚುರುಕಾಗಿರತ್ತೆ, ಅವನು ಸರಿಯಾಗಿ ಕೆಲಸವನ್ನ ಮಾಡೋದಿಕ್ಕೆ, ಚಟುವಟಿಕೆಯಿಂದ ಇರೋದಿಕ್ಕೆ ಸಾಧ್ಯವಾಗುತ್ತೆ ಅಂತ. ಆದ್ರೆ ಇಲ್ಲಿ ಅದು ಏರುಪೇರಾದಾಗ ತುಂಬಾನೇ ಸ್ಟ್ರೆಸ್ ಅಂತ ಅನ್ಸತ್ತೆ ತಾಯಿಗೆ. ತಾಯಿ ಯಾವಾಗ ಸಮಯ ಸಿಗುತ್ತೆ ಆಗ ಎಲ್ಲ ನಿದ್ರೆ ಮಾಡಿಕೊಂಡು ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಅಲ್ವಾ?
0: ಬಟ್ ಅದು ಎಷ್ಟೋ ತಾಯಂದಿರಲ್ಲಿ ಅದು ಸಾಧ್ಯ ಆಗ್ತಾ ಇರಲ್ಲ, ಮಗು ಮಲ್ಕೊಂಡ್ರು ಕೂಡ ಅವ್ರಿಗೆ ನಿದ್ದೆ ಬರಲ್ಲ. ಇದ್ರಲ್ಲಿ ಹೇಗಂದ್ರೆ, ಇವಾಗ ಒಂದ್ಸತಿ ಪ್ರಸವ ನಂತರದ ಖಿನ್ನತೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಅಷ್ಟು ಬೇಗ ಕಡಿಮೆ ಆಗಲ್ಲ. ಅದು ನಾವು ಅವಳಿಗೆ ಓಕೆ ಮಗು ಮಲ್ಕೊಂಡಿದೆ ನೀನು ಮಲ್ಕೋ ಅಂತ ಹೇಳಿದ್ರು ಅವರಿಗೆ ನಿದ್ರೆ ಬರಲ್ಲ. ಯಾಕಂದ್ರೆ ಅವ್ರ ಬ್ರೈನ್ ಅಲ್ಲಿ ಇರುವಂತ ಒಂದು ಗಾಬಾ ಮತ್ತೆ ಗ್ಲುಟಮೇಟ್ ಅನ್ನುವಂತ ಅಂಶಗಳು ಆಲ್ರೆಡಿ ಏರ್ಪೇರ್ ಆಗಿರುತ್ತೆ. ಆ ಮಗು ಮಲ್ತ್ ಕೂಡಲೇ ಅದು ರೀಸೆಟ್ ಆಗಲ್ಲ. ಅದು
1: ಈ ರೀತಿ ಆದ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಡಾಕ್ಟರ್?
0: ಯೂಶುವಲಿ ಏನ್ ಹೇಳ್ತೀವಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಕೆಲವೊಂದ್ಸತಿ ಈ ತರದ ಕಾಯಿಲೆಗಳ ಮುನ್ಸೂಚನೆಗಳಿರ್ತವೆ. ಉದಾಹರಣೆ ಕೊಡ್ತೇನೆ, ಯಾವ ತಾಯಂದಿರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ತಿ ಆತಂಕ ಇರುತ್ತೋ ಆ ತಾಯಂದಿರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆಯನ್ನ ನೋಡುವಂತ ಚಾನ್ಸಸ್ ಗಳು ಜಾಸ್ತಿ. ಸೊ ಅದಕ್ಕಾಗಿ ನಾವು ಇಂಟರ್ವೆನ್ಷನ್ಸ್ ಅಂತ ಏನ್ ನಾವು ಏನ್ ಹೇಳ್ತೇವೆ ಅದು ಪ್ರೆಗ್ನೆನ್ಸಿಯಲ್ಲೇ ಆಗ್ಬೇಕು. ಅವಳಿಗೆ ಅವಳ ಪ್ರೆಗ್ನೆನ್ಸಿ ಬಗ್ಗೆನೆ ಆತಂಕ ಇರ್ಬೋದು, ಅವಳ ಆರೋಗ್ಯದ ಬಗ್ಗೆ ಆತಂಕ ಇರ್ಬೋದು, ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತ ಮಗುವಿನ ಬೆಳವಣಿಗೆ ಬಗ್ಗೆ ಆತಂಕ ಇರ್ಬೋದು. ಸೊ ಈ ರೀತಿ ಆತಂಕ ಪ್ರೆಗ್ನೆನ್ಸಿ ಟೈಮಲ್ಲೇನೆ ಇದ್ದಿದ್ದೇ ಹೋದಾದ್ರೆ ಅವರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆ ಬರುವಂತ ಚಾನ್ಸಸ್ ಗಳು ಜಾಸ್ತಿ.
1: ಗರ್ಭಿಣಿ ಇರುವಾಗ್ಲೇನೆ ತಪಾಸಣೆಗೆ ಬಂದಾಗ ಅವರಿಗೆ ಮನೋವೈದ್ಯರು ಅವರಿಗೆ ಸಲಹೆಯನ್ನ ನೀಡೋದು ಇಲ್ಲಿ ಮುಖ್ಯ ಅಂತ ಅನ್ಸುತ್ತೆ.
0: ಮನೋವೈದ್ಯರು ಅಷ್ಟೇ ಅಲ್ಲದೇನೆ, ನಮ್ಮ ದೇಶದಲ್ಲಿ ಆಶಾಸ್ ಮತ್ತೆ ANMs ಅಂತ ಹೇಳ್ತೇವೆ, ಅವರು ಸತತವಾಗಿ ತಾಯಿಯ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರೆ. ಅವರಿಂದ ನಾವು ಅವರ ಮಾನಸಿಕ ಆರೋಗ್ಯ ಹೇಗಿದೆ ಅನ್ನುವಂಥದ್ದು ಬಗ್ಗೆ ನಾವು ಮಾಹಿತಿ ತಗೊಳ್ಬೇಕಾಗುತ್ತೆ. ಸ್ವಲ್ಪ ಸಮಾಧಾನ ಅಥವಾ ಆಪ್ತ ಸಮಾಲೋಚನೆಗಳು ಕೂಡ ಅವರಿಗೆ ಅವರಿಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಅವರು ಪ್ರಸವ ನಂತರ ಕೂಡ ಏನ್ ಸಾಂತ್ವನ ಅಥವಾ ಆಪ್ತ ಸಮಾಲೋಚನೆ ಏನ್ ಮಾಡಿರ್ತಾರೆ ಅದರದ ಲಾಭನ ಅವರು
1: ಪ್ರಸವ
0: ನಂತರ ಕೂಡ ಪಡಿಬಹುದು.
1: ಇನ್ನು ಅತಿಯಾದ ಒತ್ತಡ ಅಥವಾ ಪ್ರಸವ ನಂತರದ ಸೈಕೋಸಿಸ್ ಲಕ್ಷಣಗಳು ಕಂಡು ಬಂದ್ರೆ ತಾಯಿನೇ ಸ್ವತಃ ಆಗ್ಲಿ ಅಥವಾ ಕುಟುಂಬದವರಾಗ್ಲಿ ತಕ್ಷಣ ಏನ್ ಮಾಡಬೇಕು?
0: ಪ್ರಸವ ನಂತರದ ಸೈಕೋಸಿಸ್ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ ಅದು ಯೂಶುವಲಿ ನಾವು ಅದನ್ನ ಮೆಡಿಕಲ್ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೇವೆ. ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಪ್ರಾಬಬ್ಲಿ ದ ಬೆಸ್ಟ್ ಥಿಂಗ್ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡಬಹುದು ಅಂದ್ರೆ ಅವ್ರನ್ನ ಫಸ್ಟ್ ವೈದ್ಯರನ್ನ ಕಾಣುವಂಥದ್ದು. ಯೂಶುವಲಿ ನಾ ಏನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನನ್ನ ಅನುಭವ ಏನಿದೆ ಅಂದ್ರೆ ಅವ್ರನ್ನ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹೊರತು ಏನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲ್ಲ. ತುಂಬಾ ಸಮಯನ ಕಳೆದು ಬಿಡ್ತಾರೆ. ಅಷ್ಟು ಸಮಯದಲ್ಲಿ ಆ ಸಿಂಪ್ಟಮ್ಸ್ಗಳು ಅವ್ರ ತೊಂದರೆಗಳು ಎಷ್ಟು ಮಟ್ಟಿಗೆ ಜಾಸ್ತಿ ಆಗುತ್ತವಂದ್ರೆ ನಾವು ಅವ್ರನ್ನ 2-3 ವಾರ 4 ವಾರ ನಾವು ಆಸ್ಪತ್ರೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವರು ಬಹಳ ಬೇಗ ಬಂದ್ರೆ ಬೇಗನೆ ಅವ್ರಿಗೆ ಮನೆ ಕಳಿಸ್ಬಹುದು. ಲೇಟ್ ಮಾಡಿದಷ್ಟು ಆ ಸಿಂಪ್ಟಮ್ಸ್ ಹೇಗೆ ಜಾಸ್ತಿ ಆಗ್ತಾ ಹೋಗ್ತಾವಲ್ಲ ಆ ಜಾಸ್ತಿ ಆದಷ್ಟು ಅವರಿಗೆ
1: ಚಿಕಿತ್ಸೆಯ ಒಂದು ಸಮಯ
0: ಕೂಡ ಜಾಸ್ತಿ ತಗೊಳ್ಳುತ್ತೆ.
1: ಸೊ ಹಾಗಾಗಿ ತಕ್ಷಣ ವೈದ್ಯರನ್ನ ಕಾಣ್ಬೇಕು. ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಆಗುತ್ತೆ ಡಾಕ್ಟ್ರೆ, ವೈದ್ಯರು ಅಂತಂದ್ರೆ ಎಂತ ವೈದ್ಯರನ್ನ ನೋಡ್ಬೇಕು?
0: ಇವಾಗ ಯೂಶುವಲಿ ಆಬ್ಸ್ಟೆಟ್ರಿಷಿಯನ್ಸ್ ಅಂತ ನಾವು ಹೇಳ್ತೇವೆ ಅಂದ್ರೆ ಏನೋ ಪ್ರಸವ ಮಾಡುವಂತ ಡಾಕ್ಟರ್ಗಳು, ಅವರನ್ನು ತೋರಿಸಿದ್ರು ಸಾಕು. ಇದರಲ್ಲಿ ಕೆಲವೊಂದು ವಿರಳವಾದಂತ ಕೆಲವೊಂದು ಕಂಡೀಷನ್ಸ್ ಗಳಿದೆ. ಸೇ ನಾವು ಅದನ್ನ ಸೆರೆಬ್ರೋ ವ್ಯಾಸ್ಕ್ಯುಲರ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ, CVT ಅಂತ. ಅದು ಬ್ರೈನ್ ಅಲ್ಲಿ ಕೆಲವೊಂದ್ಸತಿ ರಕ್ತ ಹೆಬ್ಬಗಟ್ಟುವಂಥದ್ದು. ಸೊ ಆ ರೀತಿ ಆದಾಗ ಕೆಲವೊಂದ್ಸತಿ ಲಕ್ಷಣಗಳು ಸ್ವಲ್ಪ ಸೈಕೋಸಿಸ್ ತರನೂ ಅನ್ಸ್ಬಹುದು. ಅಂದ್ರೆ ಆವಾಗ ಕೆಲವೊಂದ್ಸತಿ ಕೆಲವರಿಗೆ ಜ್ವರ ಇರುತ್ತೆ, ಫಿಟ್ಸ್ಗಳು ಬರ್ತವೆ. ಬಟ್ ಫಿಟ್ಸ್ ಬಂದ ಮೇಲೆ ಅವ್ರ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ಕೊಂಡು ಬಿಡ್ತದೆ. ಆ ಟೈಮಲ್ಲಿ ನೀವು ಆಬ್ಸ್ಟೆಟ್ರಿಷಿಯನ್ಸ್ಗೆ ಏನಾದರೂ ತೋರಿಸಿದ್ರೆ ಅವರು ಅದನ್ನು ಬಹಳ ಬೇಗ ಕಂಡುಹಿಡಿಬಹುದು. ಇದು ಸೇ ಫಾರ್ ಎಕ್ಸಾಂಪಲ್ ಇವಾಗ ಸಿಸೇರಿಯನ್ ಸೆಕ್ಷನ್ ಮಾಡಿದ್ದೆ ಹೋದಾದ್ರೆ ಆ CVT ಆಗುವಂತ ಚಾನ್ಸಸ್ಗಳು ಜಾಸ್ತಿ. ಇವಾಗ 1,000 ಡೆಲಿವರಿ ಆಯಿತು ಅಂದ್ರೆ 6 ಜನರಿಗೆ ಈ ರೀತಿ CVT ಆಗುವಂತ ಚಾನ್ಸಸ್ ಇದೆ. ಬಟ್ ಅದರದ್ದು ಚಿಕಿತ್ಸೆ ಸಂಪೂರ್ಣವಾಗಿ ಡಿಫ್ರೆಂಟ್. ಆದ್ರೆ ಈ ಸೈಕೋಸಿಸ್, ಇವಾಗ ನಾವು ಸೈಕೋಸಿಸ್ ನೋಡಿದ್ರೆ 1,000 ಡೆಲಿವರಿಯಲ್ಲಿ 1-2 ಆಗಬಹುದು. 2 ಟ್ರೀಟಬಲ್ ಕಂಡೀಷನ್,
1: ಎರಡಕ್ಕೂ ಚಿಕಿತ್ಸೆ,
0: ಬಟ್ ಡಿಫ್ರೆಂಟ್ ಚಿಕಿತ್ಸೆ ಇದೆ. ಯೂಶುವಲಿ MBBS ಓದ್ಬೇಕಾದ್ರೂ ಕೂಡ ಇರುತ್ತೆ. ಸೊ ಅವರು ಕೂಡ ಇದು ಆಬ್ಸ್ಟೆಟಿಕ್ ಪ್ರಾಬ್ಲಮ್ ಅಲ್ಲ, ಇದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಂತ ಕಂಡುಹಿಡಿದು ಅವರು ಯೂಶುವಲಿ ಏನು ನಿಯರೆಸ್ಟ್ ಯಾರು ಸೈಕ್ಯಾಟ್ರಿಸ್ಟ್ ಇರ್ತಾರೆ. ಇವಾಗಂತೂ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇದೆ, ಪ್ರತಿಯೊಬ್ಬರು ಡಿಸ್ಟ್ರಿಕ್ಟ್ಗೂ ಒಬ್ಬೊಬ್ಬರು ಸೈಕ್ಯಾಟ್ರಿಸ್ಟ್ ಇರ್ತಾರೆ, ಅವರನ್ನ ಅಲ್ಲಿ ರೆಫರ್ ಮಾಡಬಹುದು.

0: ಹಾಗಾಗಿ ತಕ್ಷಣವಾಗಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಇವರನ್ನ ಮಾರ್ಗದರ್ಶನ ನೀಡಿ ಅವರು ಎಲ್ಲಿಗೆ ಹೋಗ್ಬೇಕು, ಎಂತ ಡಾಕ್ಟರ್ನ ವೈದ್ಯರನ್ನ ಕಾಣಬೇಕು ಅನ್ನೋದನ್ನ ಪ್ರತಿಯೊಬ್ಬ ಡಾಕ್ಟರು ಹೇಳ್ತಾರೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇದ್ರೆ, ಭರವಸೆಯನ್ನ ಕೊಡ್ತಾ ಇದ್ರ. ಇನ್ನು ಡಾಕ್ಟರ್, ಇತ್ತೀಚೆಗೆ ನೀವು ಆಗ್ಲೇ ಹೇಳಿದ ಹಾಗೆ ನಮ್ಮ ಭಾರತದಲ್ಲಿ ಕೂಡು ಕುಟುಂಬ ಹೋಗಿ ಇವಾಗ ನಗರ ಪ್ರದೇಶದಲ್ಲಿ ಅದರಲ್ಲಂತೂ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಸೊ ಈ ತರ ಇದ್ದಾಗ ಪ್ರಸವದ ನಂತರ ಇಬ್ಬರಿಗೂ ಮೊದಲ ಮಗು ಅಂತ ಹೇಳಿದ್ರೆ ಇಬ್ಬರಿಗೂ ಗೊತ್ತಿರಲ್ಲ ಆ ಮಗುನ ಹೇಗೆ ಹ್ಯಾಂಡಲ್ ಮಾಡಬೇಕು, ತನ್ನ ಆರೋಗ್ಯ ಹೇಗೆ ನೋಡ್ಕೋಬೇಕು ಅಂತ ತಾಯಿಗೆ ಗೊತ್ತಿರಲ್ಲ. ಸೊ ಇಂಥ ಸಂದರ್ಭದ ತಾಯಂದಿರಿಗೆ ಈ ಕಾರ್ಯಕ್ರಮದ ಮೂಲಕ ಏನು ಹೇಳಕ್ ಇಷ್ಟಪಡ್ತೀರಾ, ಯಾವ ರೀತಿ ಇವರು ತಮ್ಮ ಆರೋಗ್ಯವನ್ನ ಉತ್ತಮ ಪಡಿಸ್ಕೊಳ್ಬೇಕು?
1: ಇವಾಗ್ಲೇ ಹೇಳಿದ ಹಾಗೇನೆ, ಈ ಆರೋಗ್ಯ ಉತ್ತಮ ಪಡಿಸ್ಕೊಳ್ಳುವಂಥದ್ದು ಪ್ರೆಗ್ನೆನ್ಸಿಯಿಂದಾನೇ ಸ್ಟಾರ್ಟ್ ಆಗಬೇಕು. ಅಂದ್ರೆ ಅವರಲ್ಲಿ ಏನಾದರೂ ಮಾನಸಿಕ ಅಥವಾ ಆತಂಕಗಳೇನಾದ್ರೂ ಇದ್ರೆ, ಖಿನ್ನತೆ ಏನಾದ್ರೂ ಇದ್ರೆ ಅದನ್ನ ದಯವಿಟ್ಟು ಅವರು ಹಂಚ್ಕೋಬೇಕು. ಅದನ್ನ ಆಶಾಸ್ ಇರ್ಬೋದು, ANMs ಇರ್ಬೋದು, ಅಥವಾ ಅವರು ಎಲ್ಲಾದ್ರೂ ಆಸ್ಪತ್ರೆಗೆ ಭೇಟಿ ಮಾಡ್ತಾರೆ ಅಂದ್ರೆ ನರ್ಸ್ಗಳು ಬಂದು ಅವ್ರದ್ದು BP ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ, ಅವರಿಗೆ ಕೇಳ್ತಾರೆ ನೀನ್ ಹೇಗಿದ್ಯಾ ಅಂತ. ಸೊ ಆ ಟೈಮಲ್ಲಿ ಅವ್ರಿಗೆ ಆಗುವಂತ ಕಷ್ಟನ ಅವರಿಗೆ ಹಂಚ್ಕೊಂಡ್ರೆ ಅದ್ರದ್ದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಮಗುವಿನ ಆರೋಗ್ಯ ನೋಡ್ಲಿಕ್ಕೆ ತಂದೆ ಮತ್ತೆ ತಾಯಿ ಇಬ್ರು ಸಹಾಯ ಬೇಕು. ಸೇ ಫಾರ್ ಎಕ್ಸಾಂಪಲ್, ಇವಾಗ ಗಂಡ ಕೆಲ್ಸಕ್ಕೆ ಹೋದ ಅಂದ್ರೆ ಅವ್ನು ವಾಪಸ್ ಬಂದ ಮೇಲೆ ಅಟ್ ಲೀಸ್ಟ್ ಅವನು ಮಗುನ ನೋಡ್ಕೊಳ್ಳುವಂಥದ್ದು ಮತ್ತೆ ತಾಯಿಗೆ ಸ್ವಲ್ಪ ಫ್ರೀ ಟೈಮ್ ಕೊಡುವಂಥದ್ದು, ಆ ರೀತಿ ಅವನು ಸಹಾಯ ಮಾಡಿದ್ದೆ ಹೋದಾದ್ರೆ ಎಷ್ಟೋ ಬಹಳಷ್ಟು ಒತ್ತಡನ ನಾವು ಕಡಿಮೆ ಮಾಡಬಹುದು. ಶೇರ್ ರಿಸ್ಪಾನ್ಸಿಬಿಲಿಟಿ. ಸೇ ಫಾರ್ ಎಕ್ಸಾಂಪಲ್, ಅವಳೇನೋ ಅಡಿಗೆ ಮಾಡಿರ್ತಾಳೆ, ಊಟ ಆಗಿರುತ್ತೆ, ಆಮೇಲೆ ಅವನು ಪಾತ್ರೆ ತಿಕ್ಬಹುದು, ಅಡಿಗೆ ಮನೆಯನ್ನ ಕ್ಲೀನ್ ಮಾಡಿಡ್ಬಹುದು. ಸೊ ಆ ರೀತಿಯಲ್ಲಿ ಸಣ್ಣ ಪುಟ್ಟ ಏನಾದ್ರೂ ಸಹಾಯ ಆ ತಾಯಿಗೆ ಸಿಕ್ಕಿದ್ದೆ ಹೋದಾಂದ್ರೆ ಎಷ್ಟೋ ರಿಲೀಫ್ ಸಿಗುತ್ತೆ, ಎಷ್ಟೋ ಒತ್ತಡಗಳು ಕಡಿಮೆ ಆಗ್ತವೆ.
0: ಖಂಡಿತ ಡಾಕ್ಟ್ರೆ, ಇದೆಲ್ಲ ನಮ್ಮ ಕಾರ್ಯಕ್ರಮನ ಕೇಳ್ತಾ ಇರೋ ಪುರುಷರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಮಗು ಇರುವಂತಹ ಮನೆಯ ಸದಸ್ಯರಷ್ಟೇ ಅಲ್ಲ, ಇಲ್ಲದೆ ಇರುವಂತಹ ಸದಸ್ಯರು, ಈಗ ಮದುವೆ ಆಗಿರೋ ಸದಸ್ಯರು ಕೂಡ ಇದನ್ನ ಮಾಡಬಹುದು ಅಂತ ಅನ್ಕೊಳ್ತೀನಿ. ಇನ್ನು ಒಂದು ಮಗು ಆದ ಮೇಲೆ ತಾಯಿಗೆ ತನ್ನ ಆರೋಗ್ಯದ ಮೇಲೆ ಗಮನ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ, ಒಂದು ನನ್ನ ಸೌಂದರ್ಯ ಹೊರಟೋಯ್ತು ಅನ್ನೋದೊಂದು ಮನಸ್ಸಿಗೆ ಬರುತ್ತೆ. ಮೊದಲಿದ್ದ ಹಾಗೆ ನಾನು ಈಗಿಲ್ಲ, ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ಈಗ ನಾನು ನೋಡಕ್ ಚೆನ್ನಾಗಿಲ್ಲ, ಹಾಗಾಗಿ ನನ್ನನ್ನು ಗಮನಿಸಲ್ಲ ಯಾರುವೆ, ನನಗೆ ಸಿಗ್ತಾ ಇದ್ದಂಥ ಪ್ರೀತಿ ಕಾಳಜಿ ಕಡಿಮೆ ಆಗ್ತಾ ಇದೆ ಅನ್ನೋ ಹೆಣ್ಣುಮಕ್ಳು ಕೂಡ ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಇದರಿಂದ ಎಷ್ಟೋ ಹೆಣ್ಮಕ್ಳು ಮಕ್ಳು ಬೇಡ ಅನ್ನೋರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ತರ ಇರುವಾಗ ಈ ರೀತಿಯ ಮಗು ಆದ್ಮೇಲೆ ತಮ್ಮ ಶರೀರವನ್ನ ಗಮನಿಸ್ಕೊಳ್ಳದೆ ಇರುವಂತಹ ಹೆಣ್ಣುಮಕ್ಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಕೊಡೋ ಸಂದೇಶ ಏನು?
1: ಈ ಪ್ರೆಗ್ನೆನ್ಸಿಯಲ್ಲಿ ವೇಟ್ ಗೇನ್ ಇರುತ್ತೆ, ಆ ಒಂದು ಏನ್ ಬೊಜ್ಜು ಅಂತ ಏನ್ ಹೇಳ್ತೀವಲ್ಲ ಅದನ್ನ ಕರಗಿಸ್ಕೊಳ್ಳಿಕ್ಕೆ ಎಷ್ಟೋ ಹೆಣ್ಮಕ್ಳು ತುಂಬಾನೇ ಪ್ರಯತ್ನ ಪಡ್ತಾರೆ, ಕೆಲವೊಂದ್ಸತಿ ವಿಫಲರು ಕೂಡ ಆಗ್ತಾರೆ. ಎಕ್ಸಸೈಸ್ ಇರ್ಬೋದು ಅಥವಾ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಇರ್ಬೋದು, ಪ್ರಯತ್ನ ಮಾಡಿ ಮಾಡಬಾರದು ಅಂತ ಏನು ಹೇಳಲ್ಲ, ಅದರ ಜೊತೆಯಲ್ಲಿ ನಿಮ್ಮ ಬಗ್ಗೆ ನಿಮಗೆ ವಿಶ್ವಾಸ ಇರಲಿ ಅಂತ. ಕೆಲವೊಂದ್ಸತಿ ಆ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಈ ವಿಷಯಗಳೆಲ್ಲ ತುಂಬಾನೇ ಕಾಡ್ತಾ ಇರ್ತವೆ, ಅದು ಒಂಥರ ಒತ್ತಡ ತರ ಅನಿಸ್ತಾ ಇರುತ್ತೆ ನಿಮ್ಮ ತಾಯ್ತನದ ಮೇಲೆ, ಅದು ಒಂಥರ ತ್ಯಾಗ ಮಾಡ್ತಾ ಇದ್ದೀರ, ಅದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿ. ಸೊ ಆ ಹೆಮ್ಮೆನ ನೀವು ಯಾವತ್ತು ಬೆಳೆಸ್ಕೊಂಡ್ರೆ ದೇಹದಲ್ಲಿ ಆಗಿರುವಂತಹ ಬದಲಾವಣೆಗಳು ಕೂಡ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ. ಆ ಹೆಮ್ಮೆ ಇರಬೇಕು ತಾಯಂದಿರಿಗೆ,
0: ತಾಯಿ ಅನ್ನೋ ಒಂದು ಸ್ಥಾನ ಸಿಕ್ಕಿರೋದ್ರಿಂದ ಅದರಲ್ಲೇ ಖುಷಿ ಪಡಿ ಅಂತ ಹೇಳ್ತಾ ಇದ್ದೀರಾ. ಇನ್ನು ತಾಯ್ತನ ಅನ್ನೋದು ಅಳೆಯಲಾಗದ ಅನುಭವ, ಅದನ್ನ ಪೂರ್ತಿಯಾಗಿ ಅನುಭವಿಸ್ಬೇಕು ಅಂದ್ರೆ ತಾಯಿ ತನ್ನ ಯೋಗಕ್ಷೇಮವನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಹಾಗೆ ಮಗುವಿಗೆ ತಾಯಿಯೇ ಮೊದಲ ಗುರು, ಅದರಿಂದ ತನ್ನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಾನು ತಿಳ್ಕೊಳ್ಬೇಕು. ಇನ್ನು ಇಷ್ಟೊತ್ತು ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ.
2: ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯ ಕುರಿತು ಬೆಂಗಳೂರು ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ನಿರ್ಮಲಾ ಎಸ್.
3: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮಂಗಳೂರು, ಸಮಯ 6 ಗಂಟೆ. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂದರೆ 6:10 ತುಳು ಕಾರ್ಯಕ್ರಮದಲ್ಲಿ ಪದರಂಗೀತ, 6:30 ಅವಲೋಕನ, 6:50 ಕೃಷಿರಂಗ, ಶ್ವಾನ ಸಾಕಣೆ ಕುರಿತು ಡಾಕ್ಟರ್

ಗುರುಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಚಿತ್ರಗೀತೆಗಳು. ರಾತ್ರಿ 8:00 ವಾರದ ಅತಿಥಿ. ಕಾರ್ಯಕ್ರಮದಲ್ಲಿ ಹಿರಿಯ ವೃತ್ತಿಪರ ರಂಗಭೂಮಿ ಕಲಾವಿದೆ ಸುಮತಿಶ್ರೀ ನವಲಿ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. 8:30 ಎಂ ರಮೇಶ್ ಭಟ್ ಅವರಿಂದ ಭಾಷಣ, ಅನ್ಯಲೋಕ ಜೀವಿಗಳ ಅನ್ವೇಷಣೆ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ. ಪ್ರಸಂಗ ನಹುಷ ವಿಮೋಚನೆ. ನಡೆಸಿಕೊಡಲಿದ್ದಾರೆ ಆಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ನಾಳೆ ಪ್ರಸಾರ ಮುಂಜಾನೆ 5:55 ಆರಂಭ. 6:10 ವಂದನ. 6:30 ಚಿಂತನ ಶಕುಂತಳಾ ಭಟ್ ಹಳೆಯಂಗಡಿ ಅವರಿಂದ. ತತ್ವಪದ 6:40. 6:45 ಆರೋಗ್ಯ ಮಂಥನ. ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ. 7:45 ರಾಗರಂಜನಿ. 8:30 ಚಿತ್ರಗೀತೆಗಳು. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಝೇಂಕಾರ. ಮಕ್ಕಳ ಸಮೂಹ ಗಾನ ಕಲಿಕೆ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡಲಿದ್ದಾರೆ ಜಿ ಪುಷ್ಪಲತಾ. ಭಾಗವಹಿಸಲಿದ್ದಾರೆ ಮೈಸೂರಿನ ಗಾನ ಭಾರತಿ ಸಂಗೀತ ವಿದ್ಯಾಲಯದ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರ ಸಿತಾರ್ ವಾದನದಲ್ಲಿ ರಾಗ್ ದೇಶ್ ಕೇಳಬಹುದು. 10:30 ತುಳು ಕಾರ್ಯಕ್ರಮ. ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು. ಪ್ರಸ್ತುತಿ ಅಕ್ಷತಾ ರಾಜ್ ಪಿರ್ಲಾ. ಬಳಿಕ ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತಾ ಸಾಲು ತಮ್ಮನ. ಪ್ರಸ್ತುತಿ ಮತ್ತು ನಿರ್ಮಾಣ ಲತೀಶ್ ಪಾಲ್ದಾನೆ. 11:00 ಚಿತ್ರಗೀತೆಗಳು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀಲಾ ರಾಮಗೋಪಾಲ್ ಅವರ ಹಾಡುಗಾರಿಕೆ ಕೇಳಬಹುದು. ಮಧ್ಯಾಹ್ನ 12:05 ವನಿತಾ ವಿಹಾರ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ನಿರೂಪಣೆ ಹಾಗೂ ಸಹಕಾರ ರಜನಿ ಜಿಆರ್. ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. 12:35 ಆರೋಗ್ಯ ಸಂಚಿಕೆ. ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಮತ್ತು ಅಪನಂಬಿಕೆಗಳು ಈ ಕುರಿತು ರಿಮ್ಸ್ನ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿಪಥ. ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಕೃಷಿ ಉನ್ನತಿ ಯೋಜನೆ ಕುರಿತು ಡಾಕ್ಟರ್ ಎಸ್ ಎ ಗುಡ್ಡನಕೇರಿ ಅವರಿಂದ ಭಾಷಣ. 1:20 ಸ್ವರಮಾಧುರ್ಯ. ರವೀಂದ್ರ ಹಂದಿಗನೂರು ಅವರಿಂದ ವಚನಗಳು. 1:30 ಅಮರ ಮಧುರ. ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ್ದ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕಾವ್ಯ ವಾಚನ. ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ಅವರಿಂದ ವೆಂಕಾಮಾತ್ಯ ಕವಿಯ ಶ್ರೀಮದ್ ರಾಮಾಯಣಂ ಸುಂದರಕಾಂಡದಿಂದ ಆಯ್ದ ಪದ್ಯಗಳ ವಾಚನ. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಶ್ರೋತೃಲೆ, ಈ ಚಾ ಪರ್ಪುನ ಅಭ್ಯಸ ಇತ್ತಿನ ಕ್ಲೆಗು ತುಲೆಗೆ ಉಂಜಿ ಪೊರ್ತು ಚಾ ಇತ್ತಿಜಿಂಡ ಆಪುಜಿ. ಕೆಲವೆರೆಗು ಕಾಂಡೆ ಲಕ್ಕಿ ಬೆಟ್ಟಿಗು ಚಾ ಪರೋಡೆ. ನನ ಕೆಲವೆರೆಗು ಬಯ್ಯದ ಪೊರ್ತುದ ಚಾ ಒಂಜಿ ತತ್ತಂಡ ಅಕ್ಲಿನ ಪರಿಸ್ಥಿತಿ ಕೇನು ನೆನೆಯೇ ಬೊಡ್ಚಿ. ಬಂಜಿಗು ನುಪ್ಪು ಇಜ್ಜಿಂಡಲ ಆವು. ಒಂಜಿ ಗ್ಲಾಸು ಚಾ ಅಂತೂ ಪರೋಡೆ ಪನ್ಪಿನಕುಲ ಉಲ್ಲೇರು. ನನ ಕೆಲವೆರೆಗು ಬಂಜಿದ ಬಡವು ಚಾಟೆ ಕಡಿಮೆ ಆಪುಂಡಿಗೆ. ಅಂಚಾದು ಚಾ ಪನ್ಪುನ ಒಂಜಿ ಇಲ್ಲಡು ಏರೆ ಗಂಡಲ ಉರಿಯಗು ಬೋಡೇ ಬೋಡು. ಚಾ ಪರಂದಿನಕುಲು ಇಜ್ಜಂದಿನ ಇಲ್ಲು ಉಂಡ ಅಂದು ಪಂಡ ನಾಡು ನವುಲ ಕಷ್ಟನೆ. ಇತ್ತೆ ಪಾಕ ನಮುನೆದ ಚಾಯಲು ಬೈದ. ದುಂಬಾಂಡ ಪೇರುಪಾಡ್ನ ಚಾ ಕಣ್ಣ ಚಾ ಇಂಚ ರಡ್ಡೇ ಬಗೆ ಇತ್ತನೆ. ಆಂಡ ಪರ್ಪಿನ ಚಾಟ್ಟೆ ಇತ್ತೆ ನಮ್ಮ ಅಜ್ಪೈಡ್ದುಲ ಹೆಚ್ಚ ಬಗೆತ್ತ ನಮ್ಮನೆಲಿನ ತೂಪ. ಆಂಡ ಈ ಚಾನ್ ಸುರೂಕು ಭಾರತಗು ಕನತನ ಏರು ಗೊತ್ತುಂಡೆ. ಪನ್ಪೆ ಈ ಪದ ಕೇಂಡಿ ಬೊಕ್ಕ.

ಶ್ರೋತೃಲೇ, ನಮ್ಮ ಚಾತ ಬಗೆಟ್ ಪಾತಿರೊಂದಿತ್ತ. ಚಾತ ಬುಲೆನ ಸುರೂಕಾದ ಭಾರತಗೂ ಪರಿಚಯ ಮಲ್ತನೆ ಬ್ರಿಟಿಷರು ಪಂದ್ ಇತಿಹಾಸ ಪನ್ಪೊಂಡು ಐಡ್ದು ದುಂಬು ಚೀನಾಡು ಮಾತ್ರ ಚಾತ ಬುಲೆನ ಬುಲೆ ಪಾವೊಂದಿತ್ತೆರಿಗೆ. ಚೀನಾಗ ಎದುರಾದು ಉಂತೋಡು ಪನ್ಪುನ ಬ್ರಿಟಿಷರನ ಅಂಗಲ್ಪು ಭಾರತಗು ಚಾತ ದೈಕ್ಲೇನ ಬೀಜೊಲೆನ ಕನತ್ತಂಡ್. ನಮ್ಮ ದೇಶಡು ಚಾ ಇತ್ತಂಡು ಪನ್ಪಿನೈತ ಉಲ್ಲೇಖಲ ತಿಕ್ಕೊಂಡು. ಕೆಲವು ಮಾಹಿತಿಲಿನ ಪ್ರಕಾರ ತ್ರೇತಾಯುಗೊಟ್ಟು ಹನುಮಂತ ಕೊಂಡದುವತ್ತನ ಸಂಜೀವಿನಿ ಕಡ್ಡಿ ಚಾತ ದೈತ ಕಡ್ಡಿ ಪನ್ಪುನೆಲ್ಲ ಉಂಡು. ಆಂಡ ನನ ಕೆಲವು ಕಡೆಟ್ ಅವು ಚಾತ ದೈತ ಕಡ್ಡಿ ಅತ್ತಂದ್ಲ ಪನ್ಪಿರು. ಹೌದಾದಲ ಇಪ್ಪಡು ಭಾರತೊಡು ಐಡ್ದು ದುಂಬೆ ಚಾ ಇತ್ತಂಡ್ ಆಂಡಾವೇನು ವಾಣಿಜ್ಯ ಬುಲೆಯಾದ ಬುಲೆವುಲಿ ಪನ್ಪಿನ ಐಡಿಯಾ ಕೊರ್ತನೆ ಮಾತ್ರ ಬ್ರಿಟಿಷರು.

0: ಶ್ರೋತೃಲೇ, ಇಂಚಿಪ ಇಂಚಿಪ ಮುಟ ಪಂಡ ಇರುವನೇ ಶತಮಾನ ಮುಟ ಇಡೀ ವಿಶ್ವಡು ಚಾತ್ತ ಬುಲೇನ ಬುಲೇವ್ನ ಇಟ್ಟು ನಮ್ಮ ದೇಶನೇ ದುಂಬಿತ್ತುಂಡು. ಆಂಡ 21ನೇ ಶತಮಾನಗೂ ಕಾರ್ದಿನಾಗ ಆ ಪುಗಾರ್ತಿನ ತನ್ನಂಚಿ ಹೋಯ್ತನುಂಡು ಚೀನಾ ದೇಶ. ನಮ್ಮ ದೇಶಗೂ ವಿಶ್ವಡೇ ಅತಿ ಹೆಚ್ಚ ಚಾ ಪರ್ಪುನಕ್ಲಿನ ದೇಶ ಪನ್ಪಿನ ಉಂಜಿ ಪುದರು ಉಂಡು ಪನ್ಪುನೈನು ಮದ ಪೆರೆಗಿಜ್ಜಿ. ದಾಯಿನಿ ಚಾತ ಬಗ್ಗೆ ಪಾತಿರೊಂದುಲ್ಲೆ ಪಂಡ, ಮೇ 21ನೇ ತಾರೀಕು ವಿಶ್ವ ಚಹಾ ದಿನ, ಪಂಡ ಕೋಡೆ ಇಂಟರ್ನ್ಯಾಷನಲ್ ಟೀ ಡೇ. ಪನೊಂದು ಇನಿತ್ತ ಪದರಂಗಿತಗು ಮುಗಿತಲದ ಚಿಕ್ಕಿ ದೀಪೆ ನನ್ನರ ತಿಕ್ಕಗ ಸೋಲ್ಮೇಲು.
1: ಇದಮುಟ್ಟ ಪದರಂಗಿತ ಕಾರ್ಯಕ್ರಮ ಕೇಂದರು ಮೊಡದು ಕೊರ್ನಾರು ಅಕ್ಷತ ರಾಜ್ ಪೆರ್ಲಾ ನನೋರ ತಿಕ್ಕಿಗ ಸೊಲುಮೆ.

0: ಆತ್ಮೀಯ ಮಂಗಳೂರು ಆಕಾಶವಾಣಿ ಕೇಳುಗರೆ, ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಸೋಲಿನ ಹಾದಿಯಲ್ಲಿ ಗೆಲುವಿನ ಮೆಟ್ಟಿಲು ಕಟ್ಟಿದ್ದು ಹೇಗೆ? ಶೂನ್ಯದಿಂದ ಸಾಧನೆಯ ಶಿಖರಕ್ಕೇರಿದ ಆ ವ್ಯಕ್ತಿಯಾರು? ಕರಾವಳಿಯಿಂದ ಜಾಗತಿಕ ಮಟ್ಟಕ್ಕೆ ಬೆಳೆದ ಉದ್ಯಮದ ಸಾಮ್ರಾಟ, ಶಿಪ್ಪಿಂಗ್ ಏಜೆನ್ಸಿಯ ಸೂತ್ರಧಾರ, ಉದ್ಯಮ ಕ್ಷೇತ್ರದ ಯಶಸ್ವಿ ಸಾರಥಿ ಗಣೇಶ್ ಚಕ್ರಪಾಣಿ.
1: ಮಂಗಳೂರಲ್ಲಿ ಗ್ರೆನೈಟ್ ತಪ್ಪಿದ ಟಿಂಬರ್ ಹೊಡಿತಿದ್ರು, ಅದು ಬಿಟ್ಟರೆ ಬೇರೆ ಇಲ್ಲ. ಆಚೆಯಿಂದ ಗ್ರೆನೈಟ್ ತರ್ತಾರೆ, ಈಚೆಯಿಂದ ಟಿಂಬರ್ ಕೊಂಡೋಗ್ತಾರೆ. ಅವರು ಈ ಕಂಟೈನರ್ ಬಿಸ್ನೆಸ್ ಬಂದ್ರೆ ನೋಡೋವರ ಕಣ್ಣಿಗೆ ಎಂತ ಕಾಣ್ತಿತ್ತು, ಅದ್ರಲ್ಲಿ ಸಣ್ಣ ಅಮೌಂಟ್ ಅಂತ. ಗ್ರೆನೈಟ್ ಎಲ್ಲ ಬಿರಿಯಾನಿ ಊಟ ಇದ್ದಾಗೆ ಫುಲ್ ಒಂದೇ ಸಲಕ್ಕೆ, ಒಂದು ವೆಸಲ್ ಬರ್ತದೆ ಎಲ್ಲ ಲೋಡ್ ಆಗ್ತದೆ ಹೋಗ್ತದೆ. ಇದಾಗಲ್ಲ, ದಿನಾ ಕೆಲಸ ಮಾಡಬೇಕು, ಮಾಡಿದನ್ನೇ ಮಾಡುದು. ಆದ್ರೆ ನಾನು ಹೇಳ್ತೇನೆ, ದಿನ ಹೊಸ ದಿನವೇ ಅಂತ. ಎವ್ರಿ ಡೇ ಇಸ್ ಅ ನ್ಯೂ ಡೇ. ನಮಗೆ ಯಾವಾಗ ಏನ್ ಬರ್ತದೆ ಪ್ರಾಬ್ಲಮ್ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಕೌಂಟ್ ಆಗ್ತಾ ಹೋಗ್ತದೆ.
0: ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ಸ್ ಲೋಕದ ಸಕ್ಸಸ್ ಮಂತ್ರ ಸಾಧನೆಯ ರೋಚಕ ಜರ್ನಿಯಲ್ಲಿ ಕೇಳಿ ಯಶಸ್ಸಿನ ಸಿಹಿ ಕಹಿ ಕತೆ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದಿಲ್ಲ್ಯಾಂ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿನ ನಿಕೋಸ್ ಕ್ರಿಸ್ಟೋಡೋಲೈಟ್ಸ್ ಇತ್ಯನೇನ ಸಹ ಚರ್ಚಿತವಾನ್. ಸಹ ಉಕ್ತವಾನ್ ಯತ್ ಅಗ್ರಿಮೇಷು ಪಂಚವರ್ಷೇಷು ನಿವೇಶ ಪ್ರವಾಹ ದ್ವಿಗುಣೀಕರ್ತುಂ ಭಾರತ

ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ PFBR ಇತ್ತೀಚೆಗೆ ಯಶಸ್ವಿಯಾಗಿ ತನ್ನ ಮೊದಲ ಹಂತವನ್ನು ಯಶಸ್ವಿಯಾಗಿ ತಲುಪಿದೆ. ಇದು ಸುಸ್ಥಿರ ಪರಮಾಣು ಸರಣಿ ಪ್ರಕ್ರಿಯೆಯ ಆರಂಭವನ್ನು ಸೂಚಿಸುತ್ತದೆ. ಈ PFBR ಯೋಜನೆಯು 500 MW ಸಾಮರ್ಥ್ಯದಿಂದ ರಿಯಾಕ್ಟರ್ ಆಗಿದ್ದು, ಇದನ್ನು ಕಲ್ಪಾಕಂ ಪರಮಾಣು ಸಂಕೀರ್ಣದಲ್ಲಿ ಭಾರತೀಯ ವಿದ್ಯುತ್ ನಿಗಮ ನಿಯಮಿತ ನಿರ್ಮಿಸಿದೆ. ಈ ಸಾಧನೆಯೊಂದಿಗೆ ಭಾರತ ತನ್ನ 3 ಹಂತದ ಪರಮಾಣು ಶಕ್ತಿ ಯೋಜನೆಯ 2ನೇ ಹಂತಕ್ಕೆ ಅಧಿಕೃತವಾಗಿ ಕಾಲಿಟ್ಟಿದೆ. ಈ ಮೈಲಿಗಲ್ಲು ಜಾಗತಿಕವಾಗಿಯೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ರಿಯಾಕ್ಟರ್ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಿದರೆ ರಷ್ಯಾದ ನಂತರ ವಾಣಿಜ್ಯಿಕವಾಗಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅನ್ನು ನಿರ್ವಹಿಸುವ ವಿಶ್ವದ 2ನೇ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಲಿದೆ. ಈ ಸಾಧನೆಯು ಪರಮಾಣು ಇಂಧನ ಇಲಾಖೆಯ ನೇತೃತ್ವದಲ್ಲಿ ದಶಕಗಳ ಕಾಲ ನಡೆದ ವೈಜ್ಞಾನಿಕ ಪರಿಶ್ರಮಕ್ಕೆ ಸಂದ ಜಯವಾಗಿದೆ. ಇದು ಭಾರತದ ಸ್ವಚ್ಛ ಇಂಧನ ಪಯಣದಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದ್ದು, ವಿಶ್ವಾಸಾರ್ಹ ಮತ್ತು ಕಡಿಮೆ ಇಂಗಾಲದ ವಿದ್ಯುತ್ ಉತ್ಪಾದನೆಗೆ ದೇಶದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಅಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿದಂತೆ 2070 ವೇಳೆಗೆ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯನ್ನು ತಲುಪಲು ಇದು ಭಾರತಕ್ಕೆ ಮತ್ತಷ್ಟು ಬಲ ನೀಡಲಿದೆ. PFBR ದಶಕಗಳ ಕಾಲ ನಡೆದ ಸ್ವದೇಶಿ ಸಂಶೋಧನೆ, ವಿನ್ಯಾಸ ಮತ್ತು ಎಂಜಿನಿಯರಿಂಗ್ ಅನ್ನು ಪ್ರತಿನಿಧಿಸುತ್ತದೆ. ಇದರ ತಂತ್ರಜ್ಞಾನವನ್ನು ಪರಮಾಣು ಇಂಧನ ಇಲಾಖೆಯ ಅಡಿಯಲ್ಲಿರುವ ಸಂಶೋಧನಾ ಕೇಂದ್ರವಾದ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದೆ. PFBR-ನಿಂದ ಉತ್ಪತ್ತಿಯಾಗುವ ಬಳಸಿದ ಇಂಧನವನ್ನು ಮರುಸಂಸ್ಕರಿಸಿ ಮತ್ತೆ ರಿಯಾಕ್ಟರ್ಗೆ ಮರುಬಳಕೆ ಮಾಡಲಾಗುತ್ತದೆ. ಇದು 2ನೇ ಹಂತದ ಇಂಧನ ಚಕ್ರವನ್ನು ಪೂರ್ಣಗೊಳಿಸುತ್ತದೆ ಮತ್ತು 3ನೇ ಹಂತದಲ್ಲಿ ಭಾರತದ ಹೇರಳವಾದ ಥೋರಿಯಂ ನಿಕ್ಷೇಪವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸಲು ದಾರಿ ಮಾಡಿಕೊಡುತ್ತದೆ. ಭಾರತದ ಪರಮಾಣು ಇಂಧನ ಯೋಜನೆಯು ದೇಶದ ಒಟ್ಟಾರೆ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ಥಿರವಾದ ಅಸ್ತಿತ್ವವನ್ನು ಕಾಯ್ದುಕೊಂಡಿದೆ. ಮುಂಬರುವ ವರ್ಷಗಳಲ್ಲಿ ಗಮನಾರ್ಹ ವಿಸ್ತರಣೆಯ ಯೋಜನೆಯೊಂದಿಗೆ ಇದು ಈಗ ಒಂದು ನಿರ್ಣಾಯಕ ಘಟ್ಟದಲ್ಲಿದೆ. ಭಾರತದ ಪ್ರಸ್ತುತ ಪರಮಾಣು ಸಾಮರ್ಥ್ಯವು 8.78 GW ಆಗಿದೆ. 2024-25 ದೇಶಾದ್ಯಂತ ಇರುವ ಪರಮಾಣು ವಿದ್ಯುತ್ ಸ್ಥಾವರಗಳು 56,681 ಯೂನಿಟ್ ವಿದ್ಯುತ್ತನ್ನು ಉತ್ಪಾದಿಸಿವೆ. ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಪರಮಾಣು ಶಕ್ತಿಯು ಸತತವಾಗಿ ಸುಮಾರು 3% ಪಾಲನ್ನು ಹೊಂದಿದೆ. 2024-25 ಇದರ ಪಾಲು 3.1% ಶಾಂತಿಯುತ ಉದ್ದೇಶಗಳಿಗಾಗಿ ನಾಗರಿಕ ಪರಮಾಣು ಸಹಕಾರದ ಕುರಿತು ಭಾರತ 18 ದೇಶಗಳೊಂದಿಗೆ ಅಂತರ ಸರ್ಕಾರಿ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇದು ಭಾರತದ ಪರಮಾಣು ಯೋಜನೆಯ ಮೇಲೆ ಜಾಗತಿಕವಾಗಿ ಬೆಳೆಯುತ್ತಿರುವ ವಿಶ್ವಾಸವನ್ನು ಪ್ರತಿಫಲಿಸುತ್ತದೆ. ಪರಮಾಣು ಶಕ್ತಿಯು ಇನ್ನು ಮುಂದೆ ಭಾರತದಲ್ಲಿ ಕೇವಲ ಪೂರಕ ಶಕ್ತಿಯ ಮೂಲವಾಗಿ ಉಳಿದಿಲ್ಲ, ಇದು ದೇಶದ ಸ್ವಚ್ಛ ಇಂಧನದ ಭವಿಷ್ಯದ ಬುನಾದಿಯಾಗುತ್ತಿದೆ. ಭಾರತ ತನ್ನ ಒಟ್ಟಾರೆ ಇಂಧನದ ಬಳಕೆಯಲ್ಲಿ ಪರಮಾಣು ಶಕ್ತಿಗೆ ಗಮನಾರ್ಹವಾದ ಪ್ರಾಮುಖ್ಯತೆ ನೀಡುವ ಗುರಿ ಹೊಂದಿದೆ. ಕೇಂದ್ರ ಆಯವ್ಯಯ 2025-26 ಘೋಷಿಸಲಾದ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ 2047 ವೇಳೆಗೆ 100 GW ಪರಮಾಣು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಸಾಧಿಸುವ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ಸಾಮರ್ಥ್ಯ ವಿಸ್ತರಣೆಯಾಗಿ ಹೊಸ ತಂತ್ರಜ್ಞಾನಗಳು ರೂಪುಗೊಳ್ಳುತ್ತಿದ್ದಂತೆ ಪರಮಾಣು ಶಕ್ತಿಯು ಭಾರತದ ಇಂಧನ ಕ್ಷೇತ್ರದಲ್ಲಿ ಹೆಚ್ಚು ಪ್ರಮುಖ ಪಾತ್ರ ವಹಿಸಲು ಸಿದ್ಧವಾಗಿದೆ. ಇಂಧನ ಭದ್ರತೆ, ತಾಂತ್ರಿಕ ಸ್ವಾವಲಂಬನೆ ಮತ್ತು 2070 ಶೂನ್ಯ ಇಂಗಾಲದ ಬದ್ಧತೆಯತ್ತ ದೇಶದ ಹಾದಿಯನ್ನು ಇದು ಬಲಪಡಿಸುತ್ತದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಸರ್ವಮಂಗಳ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ

0: ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ನಹುಷ ವಿಮೋಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
2: ಗುರುದೇವ ರಾಜ, ನಿಮ್ಮ ದಿವ್ಯಾನುಗ್ರಹದಿಂದ ಸುರಗದ್ದುಗೆಯನ್ನೇರುವ ಭಾಗ್ಯ ಲಭಿಸಿತು ಸ್ವಾಮಿ. ಮಾನವನಾದ ನಾನು ದೇವ ಸಮಾನನಾಗಮಲ್ಲೆ. ನನಗೆ ಒದಗಿದ ಈ ಯೋಗದಲ್ಲೂ ಭಾಗ್ಯದಲ್ಲೂ ನನ್ನ ಬದುಕಿನ ಭವ್ಯತೆಯ ಬಗ್ಗೆ ಸ್ವಲ್ಪ ಆಲೋಚಿಸಬೇಕಲ್ಲ. ಅದಕ್ಕಾಗಿಯೇ ನನ್ನ ಒಂದು ಭಿನ್ನ
3: ಏನು
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇಂದು ರಾತ್ರಿ 9:30.
4: ಶ್ರೋತೃಗಳು, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ 6:50 ಶ್ವಾನ ಸಾಕಣೆ ಕುರಿತು ಡಾಕ್ಟರ್ ಗುರುಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ರಾತ್ರಿ 8:00 ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಹಿರಿಯ ವೃತ್ತಿಪರ ರಂಗಭೂಮಿ ಕಲಾವಿದೆ ಸುಮತಿ ಶ್ರೀ ನವಲಿ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
3: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
2: ಪುಸ್ತಕ ಮನುಷ್ಯನ ಅತ್ಯುತ್ತಮ ಸ್ನೇಹಿತ. ಓದು ನಮ್ಮ ತಿಳಿವಳಿಕೆಯನ್ನು ಹೆಚ್ಚಿಸುವುದರ ಜೊತೆಗೆ ನಮ್ಮ ಸಂವೇದನೆಯನ್ನು ಹರಿತಗೊಳಿಸುತ್ತದೆ.
3: ಲೇಖಕಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಹೀಗೆನ್ನುತ್ತಾರೆ, ಪುಸ್ತಕ ಪ್ರೀತಿಯು ಪರಿಸರ ಪ್ರೀತಿಯನ್ನು, ಮನುಷ್ಯ ಪ್ರೀತಿಯನ್ನು, ಆ ಮೂಲಕ ವಿಶ್ವ ಪ್ರೀತಿಯನ್ನು ಮೂಡಿಸುತ್ತದೆ, ಜೀವನ ಮೌಲ್ಯಗಳನ್ನು, ಆದರ್ಶಗಳನ್ನು ಕಲಿಸುತ್ತದೆ.
2: ಪುಸ್ತಕಗಳನ್ನು ಓದುವ, ಗ್ರಹಿಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ, ಅಭಿರುಚಿ ಬೆಳೆಸುವುದು ಪ್ರಜ್ಞಾವಂತ ಸಮಾಜದ ಲಕ್ಷಣ ಮತ್ತು ಕರ್ತವ್ಯ.

0: ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ದ ಉಪ ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಹೃದಯಾಘಾತದ ಬಳಿಕ ನಿರ್ಣಾಯಕ ಅವಧಿಯಲ್ಲಿ ತ್ವರಿತ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಜಾರಿಗೆ ತಂದಿರುವ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನು ಶೀಘ್ರವೇ ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ವಿಸ್ತರಣೆ ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ವತಿಯಿಂದ ನಡೆದ ಆರೋಗ್ಯ ಇಲಾಖೆ ಹಾಗೂ ವೆನ್ಲಾಕ್ ಆಸ್ಪತ್ರೆಯ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಟ್ಟು 78 ಪುನೀತ್ ಹೃದಯ ಜ್ಯೋತಿ ಕೇಂದ್ರಗಳು ಜೀವರಕ್ಷಕವಾಗಿ ಕಾರ್ಯನಿರ್ವಹಿಸುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ 3 ಕೇಂದ್ರಗಳು ಇದ್ದು, ಇವುಗಳ ಮೂಲಕ ಈ ವರ್ಷ 450 ಜೀವಗಳನ್ನು ಉಳಿಸಲಾಗಿದೆ. ಈ ಯೋಜನೆಯ ಅಡಿ ನೀಡಲಾಗುವ ಟೆನೆಕ್ಟೆ ಪ್ಲೇಸ್ ಎಂಬ ದುಬಾರಿ ಚುಚ್ಚುಮದ್ದನ್ನು ಸರ್ಕಾರದಿಂದ ಉಚಿತವಾಗಿ ನೀಡುವ ಜೊತೆಗೆ ಅಗತ್ಯ ಶಸ್ತ್ರಚಿಕಿತ್ಸೆ ಹಾಗೂ ಇತರ ಚಿಕಿತ್ಸೆಯನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ಆಂಜಿಯೋಪ್ಲಾಸ್ಟಿ, ಕೆಮೋಥೆರಪಿ, ಡಯಾಲಿಸಿಸ್, ನ್ಯೂರೋಸರ್ಜರಿಗಳನ್ನು ಮಾಡಲಾಗುತ್ತಿದ್ದು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ರೂಪುಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 2026ರ ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯವಿದ್ದು, ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ರೈತರ ಸಂಪರ್ಕ ಕೇಂದ್ರಗಳ ಮೂಲಕ ಕ್ಯೂಆರ್ ವ್ಯವಸ್ಥೆ ಅಳವಡಿಸಿ ಅರ್ಹ ರೈತರಿಗೆ ಪಾರದರ್ಶಕವಾಗಿ ಬೀಜ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಬಿತ್ತನೆ ಬೀಜಗಳ ಕುರಿತ ಹೆಚ್ಚಿನ ಮಾಹಿತಿಗಾಗಿ ರೈತರು ಸಮೀಪದ ರೈತ ಸಂಪರ್ಕ ಕೇಂದ್ರ, ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇಲ್ಲವೇ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುತ್ತಿರುವುದರಿಂದ ಪ್ರಸಕ್ತ ವರ್ಷಕ್ಕೆ ಸೋಯಾಬೀನ್ಗೆ 8,960 ಕ್ವಿಂಟಾಲ್, ಶೇಂಗಾ ಬೀಜಕ್ಕೆ 1,344 ಕ್ವಿಂಟಾಲ್ ಬೇಡಿಕೆ ಅಂದಾಜಿಸಲಾಗಿದೆ. ಬೇಡಿಕೆ ಆಧಾರದಲ್ಲಿ ಬಿತ್ತನೆ ಬೀಜ ಪೂರೈಸಲಾಗುವುದು ಎಂದು ಕೃಷಿ ಇಲಾಖೆ ಸ್ಪಷ್ಟಪಡಿಸಿದೆ. ಹವಾಮಾನ ಬದಲಾವಣೆ ಮತ್ತು ಅಂತರ್ಜಲದ ಅತಿಯಾದ ಬಳಕೆಯಿಂದ ಭವಿಷ್ಯದಲ್ಲಿ ಎದುರಾಗಬಹುದಾದ ಜಲಕ್ಷಾಮವನ್ನು ತಪ್ಪಿಸಲು ಶಾಲಾ ಹಂತದಲ್ಲೇ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ಸಿಇಆರ್ಟಿ ಪಠ್ಯಕ್ರಮದಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮವನ್ನು ಅಳವಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಂ ಬೋಸರಾಜು ತಿಳಿಸಿದ್ದಾರೆ. ಮಳೆ ನೀರು ಕೊಯ್ಲು ಮತ್ತು ಕೃತಕ ಅಂತರ್ಜಲ ಮರುಪೂರಣ ತಂತ್ರಜ್ಞಾನಗಳು, ಪ್ರಕೃತಿ ಆಧಾರಿತ ಪರಿಹಾರಗಳು, ಅಂತರ್ಜಲ ನಕ್ಷೆ ಮತ್ತು ಮಾಡೆಲಿಂಗ್, ಅತ್ಯಾಧುನಿಕ ನಿಗಾ ತಂತ್ರಜ್ಞಾನಗಳಾದ ಐಒಟಿ ಮತ್ತು ರಿಮೋಟ್ ಸೆನ್ಸಿಂಗ್ ಬಳಕೆ, ನೀತಿ ಆಯೋಗದ ವಿವಿಧ ಜಲ ಸಂರಕ್ಷಣಾ ಯೋಜನೆಗಳನ್ನು ಪಠ್ಯದಲ್ಲಿ ಸೇರಿಸಬೇಕು ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಬಾರಿಯ ಆಯವ್ಯಯದಲ್ಲಿ ಘೋಷಿಸಿರುವಂತೆ ಕಲಬುರಗಿಯಲ್ಲಿ ಸ್ಥಾಪನೆಯಾಗಲಿರುವ ಮಹತ್ವಾಕಾಂಕ್ಷಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಯೋಜನೆಯ ಕಾಮಗಾರಿಗಳನ್ನು ಚುರುಕುಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಇಂದು ನಡೆಸಿದ ಕೈಮಗ್ಗ ಮತ್ತು ಜವಳಿ ಇಲಾಖೆ ಹಾಗೂ ಕೈಗಾರಿಕಾ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಆಯವ್ಯಯದ ಘೋಷಣೆಯನ್ನು ಕಾಲಮಿತಿಯಲ್ಲಿ ಜಾರಿಗೆ ತರಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಜೂನ್ 1 ಹಾಗೂ ಜೂನ್ 10ರಿಂದ ಬೆಂಗಳೂರಿನಿಂದ ವಿಮಾನ ಸೇವೆಯನ್ನು ಪುನರಾರಂಭಿಸಲಾಗುವುದು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಕುರಿತಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಕಡೆಯ ವಿಮಾನ ಪ್ರಯಾಣಕ್ಕೆ ಈಗಾಗಲೇ ಮುಂಗಡ ಬುಕ್ಕಿಂಗ್ ಆರಂಭವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ 2 ಮತ್ತು 3ನೇ ಸ್ತರದ ನಗರಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸುವುದರಿಂದ ಪ್ರಾದೇಶಿಕ ಅಭಿವೃದ್ಧಿ ಜೊತೆಗೆ ಮೂಲಸೌಕರ್ಯ ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ ಸಂಭವಿಸಿದ ದುರಂತಕ್ಕೆ ಸಂಬಂಧಿಸಿದಂತೆ ಉಪಲೋಕಾಯುಕ್ತ ಕೆಎಸ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ.

ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿರುವ ದೂರಿನಲ್ಲಿ ದುಬಾರೆ ಸಾಕಾನೆ ಶಿಬಿರದಲ್ಲಿ ಯಾವುದೇ ಸುರಕ್ಷತಾ ಕ್ರಮ ಕೈಗೊಂಡಿರಲಿಲ್ಲ, ಸುರಕ್ಷತೆ ನೀಡಲು ಅರಣ್ಯಾಧಿಕಾರಿಗಳು ವಿಫಲರಾಗಿರುವುದು ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಎ ಗೋಪಾಲ್ ಮತ್ತು ವಲಯ ಅರಣ್ಯಾಧಿಕಾರಿ ರಕ್ಷಿತ್ ಅವರನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿವಾದಿಗಳನ್ನಾಗಿಸಿ ದುಬಾರೆಯಲ್ಲಿ ಎಲ್ಲಾ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಈ ಕುರಿತ ವರದಿ ಸಲ್ಲಿಸುವಂತೆ ಉಪ ಲೋಕಾಯುಕ್ತರು ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಅಣು ಸ್ಥಾವರ ಸ್ಥಾಪಿಸಲು ಬಿಡುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಯಾವುದೇ ಆಕ್ಷೇಪ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಇಂದು ಕೆಡಿಪಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಆಗಬೇಕೆಂದು ವಕೀಲರ ಸಂಘ ಸೇರಿದಂತೆ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳು ಹೋರಾಟ ನಡೆಸುತ್ತಿದ್ದು ಪಕ್ಷಾತೀತವಾಗಿ ಕೈಗೊಂಡ ನಿರ್ಣಯ ಕುರಿತ

0: ಬಳಸಿಕೊಂಡು ಈ ಕುರಿತ ವರದಿ ಸಲ್ಲಿಸುವಂತೆ ಉಪ ಲೋಕಾಯುಕ್ತರು ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಅಣು ಸ್ಥಾವರ ಸ್ಥಾಪಿಸಲು ಬಿಡುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಯಾವುದೇ ಆಕ್ಷೇಪ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಇಂದು ಕೆಡಿಪಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಆಗಬೇಕೆಂದು ವಕೀಲರ ಸಂಘ ಸೇರಿದಂತೆ ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು ಹೋರಾಟ ನಡೆಸುತ್ತಿದ್ದು, ಪಕ್ಷಾತೀತವಾಗಿ ಕೈಗೊಂಡ ನಿರ್ಣಯ ಕುರಿತಾದ ಸಹಿ ಹೊಂದಿದ ಪ್ರತಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಒತ್ತಡ ಹೇರಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಕಲಬುರಗಿಯ ಲಾಡ್ಲೆ ಮಾಷಾಕ್ ದರ್ಗಾ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಅಂಶಗಳನ್ನು ಸಂಪುಟದಲ್ಲಿ ಚರ್ಚೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರವು ಈ ವಿಷಯವನ್ನು ಸಂಪುಟ ಉಪಸಮಿತಿಗೆ ನೀಡಿದ್ದು, ಪ್ರತ್ಯೇಕವಾಗಿ ಚರ್ಚಿಸಿ ಒಟ್ಟು 52 ಪ್ರಕರಣಗಳನ್ನು ಹಿಂಪಡೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಲಾಡ್ಲೆ ಮಾಷಾಕ್ ದರ್ಗಾದಲ್ಲಿ ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಹಿಂತೆಗೆದುಕೊಂಡ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿಕೊಂಡಿದೆ ಎಂದು ದೂರಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ವತಿಯಿಂದ ಬೆಂಗಳೂರಿನಲ್ಲಿ ಭಾನುವಾರ ಲೋಕಸೇವಾ ಆಯೋಗದ ಪ್ರಿಲಿಮಿನರಿ ಪರೀಕ್ಷೆ ನಡೆಯಲಿದೆ. ನಗರದ ಒಟ್ಟು 73 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾಗೂ ಪರೀಕ್ಷೆಯು ಸುಗಮವಾಗಿ ನಡೆಸುವ ಸಲುವಾಗಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ಪ್ರದೇಶವನ್ನು ನಿಷೇಧಿತ ಸ್ಥಳ ಎಂದು ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತ ಸೈಬರ್ ಜೆರಾಕ್ಸ್ ಕಂಪ್ಯೂಟರ್ ಕೇಂದ್ರಗಳನ್ನು ಮುಚ್ಚುವಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಇದೇ ವೇಳೆ ಬಿಎಂಆರ್ಸಿಎಲ್ ಭಾನುವಾರ ಮೆಟ್ರೋ ರೈಲು ಸೇವೆಯನ್ನು ಬೆಳಗ್ಗೆ 7 ಗಂಟೆ ಬದಲಾಗಿ 6 ಗಂಟೆಗೆ ಆರಂಭಿಸಲು ನಿರ್ಧರಿಸಿದೆ. ರಾಜ್ಯದ ಹಲವೆಡೆ ಮುಂಗಾರು ಪೂರ್ವ ಮಳೆ ಆರಂಭಗೊಂಡಿದೆ. ಮುಂಗಾರು ಹಂಗಾಮಿನಲ್ಲಿ ಮಳೆಯಿಂದಾಗಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಲಿದ್ದು, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಂಭವಿಸಬಹುದಾದ ಪ್ರಕೃತಿ ವಿಕೋಪ ಹಾಗೂ ಪ್ರವಾಹ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಜಿಲ್ಲಾಡಳಿತ ಸರ್ವಸನ್ನದ್ದವಾಗಿದೆ. ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪ, ಪ್ರವಾಹದಲ್ಲಿ ಜೀವ ಹಾನಿಯಾಗದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಅಧಿಕಾರಿಯ ಮೊದಲ ಆದ್ಯತೆಯಾಗಿದ್ದು, ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ. ರೈತರಿಗೆ ಪರಿಹಾರ ನೀಡಲು ಪರಿಹಾರ ಪೋರ್ಟಲ್ನಲ್ಲಿ ವರದಿ ದಾಖಲಿಸಿದ್ದು, ಇನ್ನು 15-20 ದಿನಗಳಲ್ಲಿ ಪರಿಹಾರ ಮಂಜೂರಾಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಿ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿ ಇದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟಪಡಿಸಿದ್ದಾರೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹೊಸದಾಗಿ ನಿರ್ಮಾಣವಾಗಿರುವ ಬಡಾವಣೆಯಲ್ಲಿ ಫಲಾನುಭವಿಗಳಿಗೆ ವಿತರಿಸಲು 13,909 ನಿವೇಶನಗಳು ಸಿದ್ದವಾಗಿದ್ದು, ಲಾಟರಿ ಮೂಲಕ ಹಂಚಲಾಗುವುದು ಎಂದು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಣ್ಣ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪುನೀತ್ ಹೃದಯ ಜ್ಯೋತಿ ಯೋಜನೆ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಬಿತ್ತನೆ ಬೀಜ ಲಭ್ಯ, ರೈತರು ಆತಂಕ ಪಡುವ ಅಗತ್ಯವಿಲ್ಲ, ಕೃಷಿ ಇಲಾಖೆ ಸ್ಪಷ್ಟನೆ. ಎನ್ಸಿಇಆರ್ಟಿಯಲ್ಲಿ ಅಂತರ್ಜಲ ಕುರಿತ ಪ್ರತ್ಯೇಕ ಪಠ್ಯಕ್ರಮ ಅಳವಡಿಸುವಂತೆ ಕೇಂದ್ರಕ್ಕೆ ಸಚಿವ ಎಂ ಬೋಸರಾಜು ಪತ್ರ. ಕಲಬುರಗಿಯಲ್ಲಿ ಪಿಎಂ ಮಿತ್ರ ಜವಳಿ ಪಾರ್ಕ್ ಕಾಮಗಾರಿ ಚುರುಕುಗೊಳಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನ. ಮತ್ತು ದುಬಾರೆ ದುರಂತ ಪ್ರಕರಣ, ಇಬ್ಬರು ಅರಣ್ಯಾಧಿಕಾರಿಗಳ ವಿರುದ್ಧ ಉಪ ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
1: ಆಕಾಶವಾಣಿ ಮಂಗಳೂರು ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

ಶ್ವಾನ ಸಾಕಣೆ ಈ ಕುರಿತು ಡಾಕ್ಟರ್ ಗುರುಮೂರ್ತಿ ಅವರೊಂದಿಗೆ ಸಂದರ್ಶನ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹಾಗೂ ದೇವರ ನಾಮವನ್ನು ಕೇಳಬಹುದು.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಶ್ವಾನ ಸಾಕಾಣೆ ಈ ಕುರಿತು ಡಾಕ್ಟರ್ ಗುರುಮೂರ್ತಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ರಜನಿ ಭಟ್.
2: ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ನಾಯಿ ಸಾಕಾಣಿಕೆ ಅಥವಾ ಶ್ವಾನ ಸಾಕಾಣಿಕೆ ಎಂಬ ವಿಚಾರದ ಬಗ್ಗೆ ನಮ್ಮ ಜೊತೆ ಮಾತನಾಡಲು ನಿವೃತ್ತ ಪಶುವೈದ್ಯರಾದಂತಹ ಡಾಕ್ಟರ್ ಗುರುಮೂರ್ತಿ ಇವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಮೇಡಮ್.
2: ಇವಾಗ ಸಾಕು ಪ್ರಾಣಿಗಳು, ಅದರಲ್ಲೂ ನಾಯಿ ಅಂತ ಬಂದಾಕ್ಷಣ ಮೊದಲಿಗೆ ನಮಗೆ ನೆನಪಿಗೆ ಬರೋದು ಒಡನಾಟ. ಅದರದ್ದು ಈ ಸಾಕು ಪ್ರಾಣಿ ನಾಯಿಗಳಲ್ಲಿ ಸಾಕಬೇಕಾದಂತಹ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂತಹ ಅಂಶಗಳೇನು?
3: ಮೊದಲೇದಾಗಿ ನಾವು ಶ್ವಾನ ಸಾಕಾಣಿಕೆಯ ಮಹತ್ವವನ್ನು ನಾವು ತಿಳ್ಕೊಳ್ಳುವ. ತಮಗೆಲ್ಲ ತಿಳಿದಿರೋ ಹಾಗೆ ಅದು ಒಂದು ಕುಟುಂಬಕ್ಕೆ ಒಂದು ಭದ್ರತೆಯನ್ನು ಕೊಡುತ್ತೆ. ಅದು ಸಾಕೋದ್ರಿಂದ ನಮಗೂ ಒಂದು ರಕ್ಷಣಾ ಭಾವನೆ ಬರುತ್ತೆ. ಯಾಕಂತೇಳಿ ಯಾವುದೇ ಅಪರಿಚಿತರು ಬಂದಾಗ ಅದು ಬೊಗಳಿ ನಮ್ಮನ್ನು ಎಚ್ಚರಿಸುತ್ತೆ. ಒಂದು ಮತ್ತು ಒಂಟಿತನವನ್ನು ಕಡಿಮೆ ಮಾಡಿಬಿಟ್ಟು ಮನಸ್ಸಿಗೆ ಒಂದು ಸಂತೋಷ ಮುದವನ್ನು ಕೊಡುತ್ತೆ. ನಾಯಿಗಳೊಂದಿಗೆ ವಾಕಿಂಗ್ ಮಾಡುವಾಗ ನಮಗೂ ಅದೊಂದು ವ್ಯಾಯಾಮ ಮತ್ತು ಒಂದು ಚಟುವಟಿಕೆ, ಅದರೊಂದಿಗೆ ನಮಗೂ ಚಟುವಟಿಕೆ ಆಗುತ್ತೆ ಹಾಗೂ ಒತ್ತಡ ಕೂಡ ಕಡಿಮೆ ಆಗುತ್ತೆ ಮನುಷ್ಯರಿಗೆ ಕೂಡ.
2: ಮಾನಸಿಕವಾದಂಥ ಒತ್ತಡ
3: ಅದು ಕಡಿಮೆ ಆಗುತ್ತೆ. ಒಂಟಿತನ ಕಡಿಮೆ ಮಾಡಿ ಮನಸ್ಸಿಗೆ ಒಂದು ಮುದ ಅಥವಾ ಶಾಂತಿಯನ್ನು ನೀಡುತ್ತೆ. ಮತ್ತು ಆ ಟೈಮ್ನಲ್ಲಿ ನಿಮಗೆ ಬೇರೆ ಬೇರೆ ವ್ಯಕ್ತಿಗಳು ಪರಿಚಯ ಆಗ್ತಾರೆ, ಅವರು ಶ್ವಾನ ಮಾಲೀಕರಾಗಿರ್ತಾರೆ, ಅವರೊಂದಿಗೆ ಒಡನಾಟ ಆಗಿ ನಮಗೆ ಒಟ್ಟಿಗೆ ಒಂದು ಆ ಬಾಂಧವ್ಯವು ಕೂಡ ನಮ್ಮಲ್ಲಿ ಒಂದು ಬರುತ್ತವೆ. ಆಮೇಲೆ ಈ ಮಕ್ಕಳಿಗೆ ಈ ಹೊಣೆಗಾರಿಕೆಯನ್ನು ಕಲಿಸುತ್ತೆ. ಪ್ರಕೃತಿಯಲ್ಲಿ ಒಬ್ಬರನ್ನು ಒಬ್ಬರು ಒಂದು ಅರ್ಥ ಮಾಡಿಕೊಂಡು ಇರಲಿಕ್ಕೆ, ಅರ್ಥ ಮಾಡಿಕೊಂಡು ಜೀವನ ನಡೆಸಲಿಕ್ಕೆ, ಇತರೆ ಜೀವಿಗಳೊಂದಿಗೆ ಪ್ರೀತಿ, ಜವಾಬ್ದಾರಿ ಭಾವನೆ, ಸಹಬಾಳ್ವೆ ಮುಂತಾದನ್ನ ನಮಗೆ ಅದು ಕಲಿಸುತ್ತೆ.
2: ಈ ನಾಯಿಗಳ ಜೊತೆಗಿರುವಂತಹ ಬಾಂಧವ್ಯದ ಜೊತೆಗೆ ಮಾತನಾಡಿದ್ರಿ, ಈಗ ಅದರ ಪಾಲನೆಯ ಬಗ್ಗೆ ಬಂದ್ರಿ, ಯಾವ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಬೇಕು?
3: ಶ್ವಾನ ಪಾಲನೆಯಲ್ಲಿ ಅದಕ್ಕೆ ನೀಡಿರ್ತಕ್ಕಂಥ ಆಹಾರ ಹೇಗಿರಬೇಕಂದ್ರೆ ಅದು ಸಮತೋಲನವಾಗಿರಬೇಕು ಆಹಾರ. ಈ ರೆಡಿಮೇಡ್ ಫುಡ್ಡನ್ನು ಕೊಡ್ಬೋದು, ಆಹಾರ ಫೀಡ್ ಸಿಗ್ತದೆ. ಆಮೇಲೆ ಮನೆಯಲ್ಲಿ ಕೂಡ ಪೌಷ್ಟಿಕ ಆಹಾರವನ್ನು ತಯಾರಿಸಿ ಕೊಡ್ಬೋದಾಗಿದೆ. ಫಾರ್ ಎಕ್ಸಾಂಪಲ್ ರೈಸ್, ಗಂಜಿ, ರೊಟ್ಟಿ, ಮೊಟ್ಟೆ ಅಂದರೆ ಬೇಯಿಸಿದ ಮೊಟ್ಟೆ, ಹಣ್ಣುಗಳು, ತರಕಾರಿ. ಇದರಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಈ ಬೇಕರಿ ಪ್ರಾಡಕ್ಟ್ಸನ್ನು ಆದಷ್ಟು ಅದನ್ನು ಕೊಡಬೇಡಿ. ಈಗ ಚಾಕ್ಲೇಟ್ಸ್ ಆಗಲಿ ಮತ್ತು ನೀರುಳ್ಳಿ, ಬೆಳ್ಳುಳ್ಳಿ, ದ್ರಾಕ್ಷಿ ಕೊಡಲೇಬೇಡಿ.
2: ಸರ್, ಅದಕ್ಕೆ ಏನಾದರೂ ಕಾರಣ ಏನಾದರೂ ಇದೆಯಾ?
3: ಅದಕ್ಕೆ ಯಾಕೆ ಹಾಗೆ ನಾವು ಹೇಳ್ತೀವಿ ಅಂತ ಹೇಳಿದರೆ ಅದರ ಸೇವನೆಯಿಂದ ಕೆಂಪು ರಕ್ತ ಕಣಗಳು ದೇಹದಲ್ಲಿ ಕಡಿಮೆ ಆಗಿಬಿಟ್ಟು ಟಾಕ್ಸಿಸಿಟಿ ಉಂಟಾಗುತ್ತೆ. ರಕ್ತಹೀನತೆ ಆಗಿ ನಾಯಿಗಳು ಸಾವನ್ನಪ್ಪುವಂತಹ ಒಂದು ಪ್ರಸಂಗ ಕೂಡ ಬರುತ್ತೆ. ಆದ ಕಾರಣ ಇಂತಹ ಆಹಾರವನ್ನು ನಾವು ಕೊಡೋದು ಬೇಡ,
2: ದೂರ ಇಡೋದು
3: ಒಳ್ಳೆಯದು. ಮತ್ತು ಸದಾ ಅದಕ್ಕೆ ಯಾವಾಗಲೂ ಸ್ವಚ್ಛವಾದಂಥ ನೀರನ್ನೇ ಕೊಡಬೇಕು, ಆದಷ್ಟು ಸ್ವಚ್ಛವಾಗಿಯೇ ಇರಬೇಕು. ಅದು ಅತಿಯಾದ ಎಣ್ಣೆ, ಮಸಾಲೆ ಪದಾರ್ಥಗಳು, ಖಾರ ಇದನ್ನೆಲ್ಲ ಅದಕ್ಕೆ ಕೊಡೋದು ಒಳ್ಳೆಯದಲ್ಲ.
2: ಸಾಮಾನ್ಯವಾಗಿ ಈಗ ಯಾವ ಆಹಾರವನ್ನು ನಾವೊಂದು ಕೊಡಬೇಕು ಅಂತ ಒಂದು ವಿಚಾರವನ್ನು ನೀವು ತಿಳಿಸಿ.

ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ

0: ಈಗ ಆರೋಗ್ಯದ ವಿಚಾರಕ್ಕೆ ಬಂದರೆ ಯಾವ ರೀತಿಯಾದಂತಹ ಆರೈಕೆಯನ್ನು ಮಾಡಬೇಕು?
1: ವಾರ್ಷಿಕ ವೆಟರ್ನರಿ ತಪಾಸಣೆ ಅಥವಾ ಪಶುವೈದ್ಯರ ಬಳಿ ಕರ್ಕೊಂಡು ಹೋಗಿ ಅದನ್ನ ನಾಯಿಯನ್ನು ತೋರಿಸಿ ತಪಾಸಣೆ ನಡೆಸಬೇಕು. ಮತ್ತು ನಿಯತಕಾಲಿಕ ಲಸಿಕೆಯನ್ನು ನಾವು ಆ ಟೈಮಲ್ಲಿ ಡಾಕ್ಟರ್ ನೀಡ್ತಾರೆ. ಮತ್ತು ಅದಕ್ಕೆ ಏನೇ ಗಾಯ ಅಥವಾ ರೋಗ ಕಂಡು ಬಂದಲ್ಲಿ ಪಶುವೈದ್ಯರ ಸಂಪರ್ಕಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀಡ್ತಾರೆ. ಅದಕ್ಕೆ ಆಮೇಲೆ ಅದರ ಸ್ವಚ್ಛತೆ, ನಾಯಿ ಸ್ವಚ್ಛತೆ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನಿಯಮಿತವಾದ ಒಂದು ಸ್ನಾನ ಅದಕ್ಕೆ ಕೊಡಬೇಕಾಗತ್ತೆ. ಅತಿಯಾಗಿ ನೀವು ಸ್ನಾನ ಮಾಡಿಸೋದು ಹೆಚ್ಚು ಒಳ್ಳೆಯದಲ್ಲ. ಒಂದು 15 ದಿವಸಕ್ಕೊಮ್ಮೆ ಮಾಡಿಸಿದರೆ ಬಹಳ ಒಳ್ಳೆಯದು. ಎರಡನೇದಾಗಿ ಅದನ್ನು ಅದರ ಕೂದಲು ಕತ್ತರಿಸೋದು ರೆಗ್ಯುಲರಾಗಿ, ಅದು ಬಾಚಣಿಗೆಯಲ್ಲಿ ಕತ್ತರಿಸೋದು. ಇದರಿಂದಾಗಿ ರಕ್ತ ಸಂಚಾರ ಆಗುತ್ತೆ, ಹಾಗೆ ಇತರೆ
0: ಹೇನುಗಳೆಲ್ಲ
1: ಹೌದು ಹೇನುಗಳಿದ್ದೆ ನಿಮಗೆ ನೋಡಲಿಕ್ಕಾಗುತ್ತೆ. ಮತ್ತು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಮಾಡಲಿಕ್ಕಾಗುತ್ತೆ. ಮೂರನೇದಾಗಿ ಸ್ವಚ್ಛವಾಗಿ ಆ ಜಾಗವನ್ನು ನಾವು ಇಡಬೇಕಾಗುತ್ತೆ. ನಾಯಿಗೂಡು ಅಂತೇಳಿ ಹಾಗೆ ಕೆಲವರು ಸ್ವಚ್ಛ ಮಾಡೋದಿಲ್ಲ, ರೆಗ್ಯುಲರಾಗಿ ಸ್ವಚ್ಛವಾಗಿ ಆಂಟಿಬಯೋಟಿಕ್ ಸೆಪ್ಟಿಕ್ ಹಾಕಿಬಿಟ್ಟು ಕ್ಲೀನ್ ಮಾಡಬೇಕಾಗುತ್ತೆ.
0: ಅಂದರೆ ನಾಯಿಯನ್ನು ಆ ರೀತಿ ಕೀಳಾಗಿ ಕಾಣದೆ, ನಾವು ಯಾವ ರೀತಿ ಸ್ವಚ್ಛವಾಗಿರ್ತೇವೆ ಅದನ್ನು
1: ಜೀವಿಯಾಗಿ ಎಣಿಸ್ಕೊಂಡು ಹಾಗೆ ಮಾಡಬೇಕಾಗತ್ತೆ. ದಿನನಿತ್ಯ ನಾಯಿ ಅಂತ ಹೇಳಿದ್ಮೇಲೆ ಅದಕ್ಕೆ ವ್ಯಾಯಾಮ ಕೂಡ ಅತಿ ಅವಶ್ಯಕವಾಗಿದೆ. ದಿನನಿತ್ಯ ನಡಿಗೆ ಕೂಡ ಅವಶ್ಯಕ. ಮತ್ತು ಮೂಲ ತರಬೇತಿಯನ್ನು ನೀಡಬೇಕು. ಈ ನಾಯಿಗಳಿಗೆ ತರಬೇತಿ 4 ತಿಂಗಳಿಗೆ ತರಬೇತಿಯನ್ನು ನೀಡಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು. ಮೊದಲಿಗೆ ಸಿಂಪಲ್ ಕಮಾಂಡ್ಸ್ ಲೈಕ್ ಕೂತ್ಕೋ, ಬಾ, ನಿಲ್ಲು, ಈ ಥರ ಹೇಳಬೇಕು ನಾಯಿಗೆ. ಆಮೇಲೆ ಅದಕ್ಕೆ ಒಂದು ಗಿಫ್ಟ್ ಅಥವಾ ಒಂದು ಬಹುಮಾನ ಕೊಟ್ಟು ಸಕಾರಾತ್ಮಕವಾಗಿ ಪ್ರೋತ್ಸಾಹವನ್ನು ಕೊಡಬೇಕು. ಆಗ ಅದು, ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಾನು, ಈಗ ನಮ್ಮನೆ ನಾಯಿಗೆ ನನ್ನ ಹತ್ರ ದೊಡ್ಡ ನಾಯಿ ಉಂಟು. ಅಲ್ಲಿ ಅದು ಹೇಗಂತ ಹೇಳಿದರೆ ಒಂದು ಸಣ್ಣ ಕಲಿಸ್ಬೇಕಂತ ಉಂಟು ಮಾಡೋ, ಈ ಗೇಟ್ ಶಬ್ದ ಆದರೆ ಎಚ್ಚರಿಸಬೇಕು. ಅದಕ್ಕೆ ನಾವೆಂತ ಮಾಡ್ತೇವೆ, ಫಸ್ಟ್ ನಾನು ಹೋಗಿ ಗೇಟ್ ಶಬ್ದ ಮಾಡ್ತೇನೆ, ಫಸ್ಟ್ ಅದು ಕೇಳಲ್ಲ, ಆಮೇಲೆ ಗೇಟ್ ಶಬ್ದ ಮಾಡಿ ಈಚೆ ಬಂದು ಅದಕ್ಕೊಂದು ತಿಂಡಿ ಕೊಡ್ತೇನೆ. ಆಗ ಗೊತ್ತಾಗುತ್ತೆ ಗೇಟ್ ಶಬ್ದ ಮಾಡಿದರೆ ತಿಂಡಿ ಸಿಗುತ್ತೆ ಅಂತ. ಆದ ಕಾರಣ ಹಾಗೆ ಅದು ರೀಇನ್ಫೋರ್ಸ್ ಆಗಿಬಿಟ್ಟು ಅಭ್ಯಾಸ ಆಗುತ್ತೆ, ರೆಕಗ್ನಿಷನ್ ಆಗುತ್ತೆ ಅದಕ್ಕೆ, ಸಕಾರಾತ್ಮಕ ಪ್ರೋತ್ಸಾಹ. ಆಮೇಲೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಅದರೊಟ್ಟಿಗೆ ಬೆರಿಬೇಕು. ಸಮಯ ಒಂಟಿತನ ತಪ್ಪಿಸ್ಬೇಕು. ಒಂಟಿತನ ಅಂತ ಹೇಳುವಂಥ ಅದು ಕಾಡುತ್ತೆ, ಅದಕ್ಕೆ ಕಾಡಬಾರ್ದಲ್ಲ. ಆದ ಕಾರಣ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಆ ನಾಯಿಯೊಡನೆ ಪ್ರೀತಿಯಿಂದ ಇರಬೇಕು. ಆಮೇಲೆ ಈ ಆಹಾರ ಪದ್ಧತಿ ಬಗ್ಗೆ, ಈಗ 0 ಅಂತ ಹೇಳಿದರೆ 0 ದಿವಸ ತಿಂಗಳಿಂದ 4 ವಾರದವರೆಗೆ ತಾಯಿ ಹಾಲೇ ಅದಕ್ಕೆ ಅತ್ಯುತ್ತಮವಾದಂಥ ಆಹಾರ.
0: ಬೇರೇನು ಕೊಡುವ ಹಾಗೆ
1: ಇದು ಯಾಕೆ ಅಂತ ಹೇಳಿದರೆ ಮರಿಗಳಿಗೆ ಅದು ರೋಗ ನಿರೋಧಕ ಶಕ್ತಿಯನ್ನು ನೀಡ್ತದೆ. ತಾಯಿಯ ಹಾಲು ಅಂದರೆ ಆ್ಯಂಟಿ ಬಾಡೀಸನ್ನು ನೀಡ್ತದೆ, ಬೇರೆ ರೋಗ ಬರದ ಹಾಗೆ ಶಕ್ತಿಯನ್ನು ಕೊಡ್ತದೆ. ಪಕ್ಕ ಅದು ಸಿಗಲಿಲ್ಲ ಅಂತೇಳಿ ಇದ್ದರೆ ಪಪ್ಪಿ ಮಿಲ್ಕ್ ಫಾರ್ಮ್ಯುಲಾ ಇದೆಲ್ಲ ಸಿದ್ಧ ಫೀಡ್ ಸಿಗುತ್ತೆ, ವೈದ್ಯರ ಸಲಹೆಯಂತೆ ಅದನ್ನು ನೀಡಬೇಕು. ವಾಸಿಸುವ ಸ್ಥಳ ಕೂಡ ಹಾಗೆ, ನಾವು ಅದು ಬೆಚ್ಚನಾಗಿರಬೇಕು ಆದಷ್ಟು, ಕಾಪಾಡಬೇಕು. ಗಾಳಿ ಎಲ್ಲ ಜಾಸ್ತಿ, ಈಗ ಚಿಕ್ಕದಿರುವ ಗಾಳಿ ಜಾಸ್ತಿ ಬರೋದು ಅದೆಲ್ಲ ಆದರೆ ಶೀತ ಆಗೋದು ಅಂಥದ್ದೆಲ್ಲ ಬರ್ತದೆ. ಎರಡನೇದು ಈಗ ನಾವು ಹೇಳಿದ್ದು 4 ವಾರಗಳವರೆಗೆ, ಆಮೇಲೆ ಅದಕ್ಕೆ ನಿಧಾನ ಅದು ಬೆಳೆಯುತ್ತೆ. ವೈದ್ಯ ಸಲಹೆ ಮೇರೆಗೆ ಪಪ್ಪಿ ಮಿಲ್ಕ್ ಫಾರ್ಮ್ಯುಲಾ ಅಂತ ಸಿಗುತ್ತೆ, ಪಪ್ಪಿ ಮಿಲ್ಕ್ ಫಾರ್ಮ್ಯುಲಾ ಅಂತೇಳಿ ಅದನ್ನು ಕೆಲವರು ಕೊಡ್ತಾರೆ, ಈಗ ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಬ್ರೀಡ್ ಸಿಕ್ಕಾದರೆ. ಇಲ್ಲ ಅಂತ ಹೇಳಿದರೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಆಗ ಹೇಳಿದೆ ಆಹಾರವನ್ನು ಕೊಡಬಹುದು. ಆದರೆ ಅದೇ ಖಾರ, ಉಪ್ಪು, ಮಸಾಲೆ ಪದಾರ್ಥ ಇದೆಲ್ಲ ಅದನ್ನು ಕಡಿಮೆ ಮಾಡಬೇಕು, ಕೊಡದೇ ಇರೋದು ಬಹಳ ಉತ್ತಮ.
0: ಈಗ ನಾಯಿಯ ಮರಿಗಳಿಗೆ ಆ ಸಮಯದಲ್ಲಿ ಎಷ್ಟು ಹಾಲು ಕೊಡಬೇಕಾಗುತ್ತದೆ?
1: ಮತ್ತು ವಾಲ್ಯೂಮ್ ಆಫ್ ಮಿಲ್ಕ್ ಟು ದ ಪಪ್ಪಿ ಅಂತ ಹೇಳ್ತೇವೆ ನಾವು, ಎಷ್ಟು ಸಾಧಾರಣ ಕೊಡ್ಬೋದು ಪಪ್ಪಿಗೆ. 15 ml 100 grams ಬಾಡಿ ವೈಟ್, ಬಾಡಿ ವೈಟ್ ಆಫ್ ದಿ ಪಪ್ಪಿ 100 grams ಬಾಡಿ ವೈಟಿಗೆ ಕೊಡ್ಬೋದು 10 ದಿವಸದವರೆಗೆ. ಆಮೇಲೆ 20 ದಿವಸದವರೆಗೆ 10 ರಿಂದ 20 ml ಫಾರ್ 100 grams.
0: ಹೆಚ್ಚು ಮಾಡ್ತಾ
1: ಹೋಗು. ಈಗ ಆ್ಯಾವರೇಜ್ ಬಾಡಿ ವೈಟ್ ಒಂದು ನಾಯಿ ಮರಿಗಳು ಬೇರೆ ಬೇರೆ ಬ್ರೀಡ್ಸ್ ಇದೆ ಅಲ್ಲ, ಈಗ ಚಿಕ್ಕ ನಾಯಿ ಮರಿ ಬ್ರೀಡ್ಸ್ ಇದೆ, ದೊಡ್ಡದಿದೆ. ಚಿಕ್ಕದಾದರೆ ಒಂದು ಟಾಯ್ ಬ್ರೀಡ್ಸ್ ಅಂತ ಕರಿತೀವಿ ನಾವು, ಅದು 100 to 200 grams ಅದರ ಬಾಡಿ ವೈಟ್ ಫಸ್ಟಿಗೆ. ಮೀಡಿಯಂ ಸೈಜ್ ಆದರೆ 200 to 300 grams, ಲಾರ್ಜ್ ಬ್ರೀಡ್ಸ್ ಆದರೆ 400 to 500 grams, ಜಯಂಟ್ ಆದರೆ 700 gram ಇರುತ್ತೆ. ಸೊ ಇದು ಅದರ ಬಾಡಿ ವೈಟ್. ಮತ್ತೆ

0: 10 ದಿವಸಕ್ಕೊಮ್ಮೆ ಬಾಡಿ ವೆಯ್ಟು ಡಬಲ್ ಆಗಬೇಕು, ಆ ಥರ ಅದು ಒಳ್ಳೆ ಗ್ರೋತ್ ಆಗ್ತಾ ಇದೆ ಅಂತ ಲೆಕ್ಕ.
1: ಹಾಗೆ ಕೊಟ್ಟರೆ ಒಂದು ಸರಿಯಾದ ಕ್ರಮದಲ್ಲಿ ಆಹಾರ ಕೊಡ್ತಾ ಇದೆ,
0: ಹೋಗ್ತಾ ಇದೆ, ಅದು ಸರಿಯಾಗಿ ಬೆಳೀತಾ ಇದೆ, ಮುಂದೆ ಒಳ್ಳೆ ನಾಯಿ ಆಗತ್ತೆ ಅಂತ ಹೇಳುವ ಲಕ್ಷಣ.
1: ಈಗ ನಾಯಿಯ ಬಗ್ಗೆ ಮರಿಗಳಿಂದ ಹಿಡಿದು ವಿಶೇಷವಾದ ಆರೈಕೆ ಅಥವಾ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡಬಹುದು?
0: ಮೊದಲ 3 ತಿಂಗಳು ಅದಕ್ಕೆ ಸ್ನಾನವನ್ನು ಮಾಡಿಸ್ಬಾರ್ದು, ನಾಯಿಲಿಗೆ ತೇವವಾದ ಬಟ್ಟೆಯಿಂದ ಒರೆಸಬೇಕು, ಮತ್ತು ಮಲಮೂತ್ರದ ಸ್ಥಳಗಳನ್ನು ಸ್ವಚ್ಛವಾಗಿ ಇರಿಸಬೇಕು. ತರಬೇತಿ ಈಗಾಗಲೇ ಹೇಳಿದೆ ನಾನು, ಹೆಸರಿಡ್ದು ಕರಿಬೇಕು, ಸೌಮ್ಯವಾಗಿ ಮಾತನಾಡಬೇಕು, ಆದಷ್ಟು ಹೊಡೆಯಬಾರ್ದು, ಸಹನೆಯಿಂದ ನಾವು ಇರಬೇಕಾಗುತ್ತೆ.
1: ಒಂಥರ ಮಕ್ಕಳ ರೀತಿ,
0: ಮಕ್ಕಳ ರೀತಿಯಲ್ಲಿ ನಾವು ಪೋಷಿಸಬೇಕು.
1: ಇನ್ನು ಅದರ ಲಸಿಕೆಗಳ ಬಗ್ಗೆ ಮಾತನಾಡ್ತಿದ್ರೆ, ನಾಯಿಗಳಿಗೆ ಯಾವೆಲ್ಲ ಲಸಿಕೆಗಳನ್ನು ನೀಡಬೇಕಾಗ್ತದೆ?
0: ರೋಗ ಬರದ ಹಾಗೆ ಏನೇನು ಲಸಿಕೆಗಳನ್ನು ಕೊಡಬೇಕಂತೇಳಿ ಮಾತಾಡಿ ಮತ್ತೆ ರೋಗದ ವಿಚಾರ ಸ್ವಲ್ಪ. ಈಗ 6ನೇ ವಾರಕ್ಕೆ ಡಿಸ್ಟೆಂಪರ್, ಹಿಪಟೈಟಿಸ್, ಲೆಪ್ಟೋಸ್ಪೈರಾ, ಪಾರ್ವ, ಪ್ಯಾರಾ ಇನ್ಫ್ಲುಯೆನ್ಸಾ, ಕರೋನಾ ಅಂತ ಹೇಳುವಂಥದ್ದು ವೈರಸ್ ಇಂಜೆಕ್ಷನ್ ಇದೆ, ಅದು ಕೊಡಿಸ್ತಾರೆ. ಆಮೇಲೆ 8ನೇ ವಾರ ಅಥವಾ 9ನೇ ವಾರ ರೇಬಿಸ್ ಲಸಿಕೆಯನ್ನು ಕೊಡಬೇಕು ಅದಕ್ಕೆ. ಆಮೇಲೆ ನೆಕ್ಸ್ಟ್ 12ನೇ ವಾರಕ್ಕೆ ಇದನ್ನು ರಿಪೀಟ್ ಮಾಡಬೇಕಂತ ಹೇಳ್ತೀವಿ, ನಾವು ಅದು ಮಾಡ್ತಾ ಇಲ್ಲ, ಇಟ್ ಈಸ್ ಆಪ್ಷನಲ್ ಥಿಂಗ್. ಸೊ ಅದು ಕಂಡು 9ನೇ ವಾರಕ್ಕೆ ನೀವು DHPPL ಬೂಸ್ಟರ್ ಡೋಸ್ ಕೊಟ್ಟ ಮೇಲೆ ಪ್ರತಿ ವರ್ಷ ಅದನ್ನೇ ರಿಪೀಟ್ ಮಾಡ್ತೇವೆ. ಯಾವುದೇಳಿ DHPPL ಮತ್ತು ರೇಬಿಸ್ ಪ್ರತಿ ವರ್ಷ ನಾವು ಅದನ್ನ ರಿಪೀಟ್ ಮಾಡ್ತೇವೆ. ಲಸಿಕೆ ಕೊಡುವ ಮುಂಚೆ ಏನಂತ ಹೇಳಿದರೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಈ ಜಂತುನಾಶಕವನ್ನು ನಾವು ಕೊಟ್ಟು ಲಸಿಕೆಯನ್ನು ಕೊಡಬೇಕು, ಆಗ ಪರಿಣಾಮಕಾರಿಯಾಗಿ ಲಸಿಕೆ ಆ್ಯಕ್ಟ್ ಆಗುತ್ತದೆ.
1: ಈ ಲಸಿಕೆಗಳನ್ನು ಯಾವ ರೀತಿ ಕೊಡಬೇಕಾಗ್ತದೆ, ಅಂದರೆ ಬಾಯಲ್ಲ ಅಥವಾ ಚುಚ್ಚುಮದ್ದು ರೂಪದಲ್ಲ ಹೇಗೆ ಇದನ್ನು ಕೊಡಬೇಕಾಗ್ತದೆ?
0: ಅದರಲ್ಲಿ ಹೇಗೆ ಕೊಡಬೇಕು ಲಸಿಕೆ, ಆಹಾರದೊಂದಿಗೆ ಹಾಕಬೇಕು ಅಲ್ವಾ? ಒಂದು ತುಂಬ ಆಹಾರ ಕೊಟ್ಟು ಕೊಡಬಾರ್ದು. ಆಮೇಲೆ ನೇರವಾಗಿ ಅದಕ್ಕೆ ಬಾಯಿಗೆ ಹಾಕಿಯೂ ಕೊಡ್ಬೋದು. ಕೆಲವು ನೇರವಾಗಿ ಬಾಯಿಗೆ ಹಾಕ್ತಾರೆ, ಬಾಯಿ ಹೀಗೆ ಹಿಡ್ಕೊಳ್ತಾರೆ ಒತ್ತಿ, ಆಗ ಅದು ನುಂಗುತ್ತೆ. ಇನ್ನು ಲಿಕ್ವಿಡ್ ದ್ರವ ರೂಪದ್ದಾಗಿದ್ದರೆ ನೀವು ಒಂದು ಸಿರಿಂಜ್ನಲ್ಲಿ ಬಾಯಿಗೆ ಅದನ್ನ ಹಾಕಬೇಕು. ಅದನ್ನ ಎಷ್ಟು ದಿವಸ, ಪ್ರತಿ 2 ವಾರಕ್ಕೊಮ್ಮೆ 8ನೇ ವಾರದವರೆಗೂ ಕೂಡ ಹುಳದ ಔಷಧಿಯನ್ನು ಕೊಡ್ತಾ ಇರ್ಬೇಕಾದ್ರೆ ಬಹಳ ಒಳ್ಳೆಯದು. ಮತ್ತು 6 ತಿಂಗಳಾದಮೇಲೆ ಪ್ರತಿ 6 ತಿಂಗಳಿಗೊಮ್ಮೆ ಕೊಟ್ಟರೆ ಬಹಳ ಉತ್ತಮವಾದಂಥ ಒಂದು ಪದ್ಧತಿ.
1: ಸರ್, ಇವಾಗ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವ ರೋಗಗಳ ಬಗ್ಗೆ ಹೇಳಬಹುದಾ?
0: ಈಗ ಜಾನುವಾರುಗಳು ಬರತಕ್ಕಂಥ ಇಂಪಾರ್ಟೆಂಟ್ ರೋಗ ನೀವು ಆವಾಗಲೇ ಹೇಳಿದ ಹಾಗೆ ಬಹಳ ಬಹಳ ಇಂಪಾರ್ಟೆಂಟ್, ಯಾಕಂದರೆ ಜಾನುವಾರುಗಳಿಂದ ಮನುಷ್ಯರಿಗೆ ಕೂಡ ಬರುತ್ತದ್ದು. ಡಿಸೀಸಸ್ ಆಫ್ ಝೂನೋಟಿಕ್ ಇಂಪಾರ್ಟೆನ್ಸ್, ಅಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರತಕ್ಕಂಥ ರೋಗಗಳು ಪ್ರಾಣಿಜನ್ಯ. ಇದರಲ್ಲಿ ಏನಂತ ಹೇಳಿದರೆ ರೇಬಿಸ್ ರೋಗದ ಲಕ್ಷಣದ ಬಗ್ಗೆ ತಿಳ್ಕೊಳ್ಳುವ, ಯಾಕಂತ ಹೇಳಿದರೆ ಬಹಳ ಇಂಪಾರ್ಟೆಂಟ್ ಮತ್ತು ನಮಗೂ ಮಾರಣಾಂತಿಕ ಕಾಯಿಲೆ ಅದು. ಫಸ್ಟು ಈ ನಾಯಿಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಏನೇನು ನಾವು ಪ್ರಿಕಾಷನ್ ತಗೊಳ್ಬೇಕು, ನಾಯಿಗಳಲ್ಲಿ ಒಂದಂತ ಹೇಳಿದರೆ ಅದರ ನಡವಳಿಕೆ ಚೇಂಜ್ ಆಗುತ್ತೆ. ಫಸ್ಟಿಗೇನಿಲ್ಲ ಅಂದರೆ ಅತಿಯಾಗಿ ಅದು ನಮ್ಮನ್ನು ಕಚ್ಚುವುದು, ಮತ್ತು ಕಿರ್ಚುವುದು, ನೀರು ನೋಡಲು ಭಯ ಅಂದರೆ ಹೈಡ್ರೋಫೋಬಿಯಾ, ಬಾಯಲ್ಲಿ ನೊರೆ ಬರೋದು, ಮತ್ತು ನಾಲಿಗೆ ಒಂದು ಕಡೆ ಜೋತಾಡ್ಕೊಂಡು ಇದೆ, ಯಾಕಂತ ಹೇಳಿದರೆ ನರಮಂಡಲ ಇದು ಎಫೆಕ್ಟ್ ಆಗುವ ವೈರಸ್, ನಡೆಯಲು ಅಸಮತೋಲನ ಆಗುವುದು, ಹೋದಲ್ಲಿ ನಾಯಿಗಳಿಗೆ ಇತರ ಜೀವಿಗಳಿಗೆ ಕಚ್ಚುತ್ತಾ ಹೋಗುತ್ತದೆ, ಇತರ ಜೀವಿಗಳು ಕೂಡ ಅದು ಕಚ್ಚುತ್ತಾ ಹೋಗುತ್ತೆ. ಆ ವೈರಸ್ ನಾಲಿಗೆ ಜಂಜಿರಿಗೆ ಬಂದಾಗ, ಅದು ಕಚ್ಚಿದಾಗ ರೇಬಿಸ್ ಹರಡುವಂಥ ಸಂಭವ
1: ಹೆಚ್ಚು
0: ಇದೆ, ಜಾಸ್ತಿ ಇರ್ತದೆ. ಇದು ನಾಯಿಗಳಿಗೆ ಆಗತಕ್ಕಂಥ ಒಂದು ಲಕ್ಷಣ. ಅಂತ ನಾಯಿಗಳ ಹತ್ರ ನಾವು ಬೀದಿಯಲ್ಲೆಲ್ಲ ನೋಡಿ ಸ್ವಲ್ಪ ದೂರದಲ್ಲಿ
1: ನಮ್ಮ
0: ಸ್ವಲ್ಪ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಇದ್ರೆ ಮನುಷ್ಯರಲ್ಲಿ ಏನಂತ ಹೇಳಿದ್ರೆ, ಈಗ ಮನುಷ್ಯರಲ್ಲಿ ನೋಡಿ, ಮನುಷ್ಯರಿಗೆ ಈಗ ಯಾವುದೇ ಒಂದು ನಾಯಿ ಕಚ್ಚುವಿಕೆಯನ್ನು ನಾವು ಅಜಾಗ್ರತೆ ಮಾಡಬಾರ್ದು. ಯಾಕಂತ ಹೇಳಿ ಮನುಷ್ಯರಿಗೆ ಕೂಡ ನೋಡಿ ಫಸ್ಟು ಜ್ವರ ಬರುತ್ತೆ, ವಿಪರೀತ ವೈರಿಮಿ ಅಂತ ಹೇಳ್ತಾರೆ ಜ್ವರ. ಆಮೇಲೆ ಜ್ವರದಿಂದಾಗಿ ಅದು ತುಂಬ ತಲೆನೋವು ಶುರುವಾಗುತ್ತೆ, ಮತ್ತು ಅದು ಎಲ್ಲಿ ಜಾಗ ಕಚ್ಚುತ್ತೋ ಅಲ್ಲಿ ವಿಪರೀತ ಸ್ವಲ್ಪ ನೋವು ಉಂಟಾಗುತ್ತೆ, ಅಲ್ಲಿ ವಿಪರೀತ ನೋವು ಬರುತ್ತೆ. ಮನುಷ್ಯರು ಕೂಡ ನೋಡಿ ನೀರು ನೋಡೋದ್ರಿಂದ ಅದಕ್ಕೆ ಭಯ ಬರುತ್ತೆ, ನೀರು ನೋಡಿದ ಕೂಡಲೇ ಮನಸ್ಸಿಗೆ ಭಯ ಉಂಟಾಗೋದು, ಅತಿಯಾಗಿ ಬಾಯಲ್ಲಿ ಜೊಲ್ಲು ಬರೋದು, ಮತ್ತು ಗಾಬರಿ ಉಂಟಾಗೋದು, ಯಾಕಂದ್ರೆ ನರಮಂಡಲ ಎಫೆಕ್ಟ್ ಆಗ್ತಾ ಹೋಗುತ್ತೆ ಮೇಲೆ, ಯಾಕಂದರೆ ಕಣ್ಣಿನ ಹತ್ರ ಮೂಗಿನ ಹತ್ರ ಕಚ್ಚಿದರೆ ಬೇಗ ಎಫೆಕ್ಟ್ ಆಗುತ್ತೆ ನರಮಂಡಲಕ್ಕೆ ಹೋಗುತ್ತೆ, ಕಾಲು ತುದಿ ಕಚ್ಚಿದಾಗ ಸ್ವಲ್ಪ ದಿವಸಗಳು ತಗೊಳ್ಳುತ್ತೆ. ಮತ್ತು ಅಶಾಂತಿ, ಸ್ನಾಯುಗಳು ಸೆಳೆತ ಅಂದರೆ ಹೀಗೆ ಅಲ್ಲಾಡೋದು, ಕಂಪನ ಉಂಟಾಗುತ್ತೆ, ಕೋಮ, ಮರಣ. ಆದರೆ ಆ ಟೈಮಲ್ಲಿ ಅದು ಎಷ್ಟೋ ಸ್ಪ್ರೆಡ್ ಮಾಡಿಬಿಟ್ಟು
1: ಕಚ್ಚಿ ಬಿಟ್ಟಿರೋದು,
0: ಅದ ಕಾರಣ ನಾವು ಬಹಳ

0: ಜಾಗ್ರತೆ ಇರಬೇಕು, ನಾನು ಸಾಕಷ್ಟು ಮುನ್ನೆ ಎಚ್ಚರಿಕೆಯಿಂದ ಕೂಡ ಇರಬೇಕಾಗತ್ತೆ. ಅದಕ್ಕೆ ನಾವು ಈಗ ಸರ್ಕಾರದಲ್ಲಿ ಈ ಲಸಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಸ್ಥಳೀಯ ಸಂಸ್ಥೆಗಳೊಂದಿಗೆ ಮಾಡಿದರೆ ಬಹಳ ಉತ್ತಮ, ಮತ್ತು ಇದು ಕವರ್ ಆಗುತ್ತೆ, ನಾಯಿಗಳು ಕವರ್ ಆಗುತ್ತೆ ಈ ಡಿಸೀಸಿಂದ.
1: ಇವಾಗ ಸರ್, ಒಂದು ನಾಯಿ ಒಂದು ಶ್ವಾನಕ್ಕೇನು ರೇಬಿಸ್ ಬಂದಿದೆ ಅಂತ ಗೊತ್ತಾದರೆ ಯಾವ ರೀತಿ ಅದನ್ನು ರಕ್ಷಿಸಬಹುದು, ರಕ್ಷಿಸುವ ಚಾನ್ಸ್ ಏನಾದರೂ ಇದೆಯಾ?
0: ರೇಬಿಸ್ ಬಂದ ತಕ್ಷಣ ರಕ್ಷಣೆ ಮಾಡಲಿಕ್ಕೆ ಚಾನ್ಸಸ್ಸೇ ಇಲ್ಲ, ಯಾಕಂತ ಹೇಳಿದ್ರೆ ಅದು ಅಂದರೆ ಪುನಃ ಅದು ಹಬ್ಸ್ತಾ ಇರುತ್ತೆ. ಸೊ ದೇರ್ ಇಸ್ ನೋ ಕ್ವಶನ್ ಆಫ್ ಕಂಪ್ಲೀಟ್ಲಿ ಪ್ರೊಟೆಕ್ಟಿಂಗ್ ದ ಡಾಗ್. ಬಟ್ ನಾಯಿ ಕಚ್ಚಿದ ತಕ್ಷಣ ನಾವು ಏನೇನು ಪ್ರಿಕಾಷನ್ ತಗೊಳ್ಬೋದು, ಮತ್ತು ನಾಯಿಗೆ ಏನೇನು ಪ್ರಿಕಾಷನ್ ಕೊಡ್ಬೋದು, ಇದೆರಡು ಬಹಳ ಪ್ರಾಮಿಟ್. ಈಗ ನಾಯಿಗೆ ಬೇರೆ ನಾಯಿ ಕಚ್ಚಿದಾಗ ನೀವು ರೆಗ್ಯುಲರ್ ಆಗಿ ನಾಯಿಗೆ ಇಂಜೆಕ್ಷನ್ ಲಸಿಕೆ ಎಲ್ಲ ಕೊಡ್ತಾ ಇದ್ದರೂ ಕೂಡ ನಿಮ್ಮ ನಾಯಿಗೆ ಅದೇ ಟೈಮಲ್ಲಿ ನೀವು ಲಸಿಕೆ ಸ್ಟಾರ್ಟ್ ಮಾಡಲೇಬೇಕು. ಹಾಂ, 0, 4 ದಿವಸ, 7, 14, 28 ದಿವಸ. ಅಂದರೆ 0 ಅಂತ ಹೇಳಿದರೆ
1: ಅದೇ ದಿವಸ,
0: ಹೌದು, 0, 1, 2, 3, 4, ಹಾಂ, ಆ ಲೆಕ್ಕ. ಆ ಥರ ನೀವು ಲಸಿಕೆಯನ್ನು ಕೊಡಬೇಕು. ನಾಯಿಗಳಿಗೆ ಕಂಪ್ಲೀಟ್ ಲಸಿಕೆ ಕೊಡೋದು ಭಾಳ ಕ್ಷೇಮ ನನ್ನ ಲೆಕ್ಕದಲ್ಲಿ. ಯಾಕಂತೇಳಿದರೆ ನಾವು ಆಗ ಕೊಟ್ಟಂಥದ್ದು ರೆಗ್ಯುಲರ್ ಲಸಿಕೆ ಕೊಟ್ಟರು ಕೂಡ ಆ್ಯಂಟಿಬಾಡೀಸು ಎಲ್ಲ ನಾಯಿಯಲ್ಲಿ ಒಂದೇ ಥರ ಉತ್ಪಾದನೆ ಆಗಲ್ಲಲ್ಲ, ಬೇಸ್ಡ್ ಆನ್ ದಿ ಇಮ್ಯುನಿಟಿ ಡಿಫ್ರೆಂಟ್. ನಾವು ಅದು ರಿಸ್ಕ್ ತಗೊಳ್ಳಿಕ್ಕೆ ಆಗೋದಿಲ್ಲ ಶ್ವಾನಕ್ಕೆ ಹಾನಿ ಇದ್ದರೂ ಕೂಡ. ಕೆಲವರು ಒಂದು 15-20 ದಿವಸ ಆಗುವಾಗ ಮತ್ತಿನ ಲಸಿಕೆಯನ್ನು ಕೊಡೋದಿಲ್ಲ ನಾಯಿಗಳಿಗೆ, ಮತ್ತೆ ಕೊಡೋಲ್ಲ, ಯಾಕಂದರೆ ಕನ್ಫರ್ಮ್ ಆಯಿತು ಒಂದು ತಿಂಗಳೊಳಗೆ ಹೆಚ್ಚಾಗಿ ಹುಚ್ಚು ಹಿಡಿದಿದ್ದು 20-21 ದಿವಸ. ಇದೀಗ ಇಲ್ಲ, ಕನ್ಫರ್ಮ್ ಆದ ಕೂಡಲೇ ನೀವು, ನಮಗೆ ಮನುಷ್ಯ ಜೀವಿ ಇಂಪಾರ್ಟೆಂಟ್ ಅಲ್ಲ. ಸೊ ಆದ ಕಾರಣ WHO ಏನು ಹೇಳ್ತದೆ, ತಕ್ಷಣ ತಗೊಳ್ಳಿ ಮತ್ತು ವಾಚ್ ಮಾಡಿ, ಅದು ಇದ್ದರೆ ಕಂಟಿನ್ಯೂ ಮಾಡಿ ಲಸಿಕೆ, ಇಲ್ಲ ಅಂದರೆ ಯು ಕ್ಯಾನ್ ಸ್ಟಾಪ್ ಇಟ್.
1: ಸೈಡ್ ಎಫೆಕ್ಟ್ ಇಲ್ಲ,
0: ಇಲ್ಲ ಇಲ್ಲ, ಯಾಕಂದ್ರೆ ನಿಮ್ಮ ನಾಯಿ ಪ್ರೊಟೆಕ್ಟ್ ಆಗ್ತದೆ, ನೀವು ಪ್ರೊಟೆಕ್ಟ್ ಆಗ್ತೀವಿ, ಎರಡಿದೆ. ಆಮೇಲೆ ಇದರ ನಾಯಿ ಕಚ್ಚಿದ ಈಗ ಮನುಷ್ಯರಿಗೆ ಕೂಡ ಇದೇ ಪ್ರಿನ್ಸಿಪಲ್. ಈಗ ಒಂದು ಕಡೆ ಅದು ನಾಯಿ ಕಚ್ಚಿದ ಕೂಡಲೇ ಒಂದು ತೋರಿಸ್ಲೇಬೇಕು ಡಾಕ್ಟರ್ ಹತ್ರ, ಮನುಷ್ಯರಿಗೆ ಹೇಳಿದ್ದು ನಾನು, ಯಾಕಂದರೆ ಅದು ಎಷ್ಟೆಷ್ಟು ಟಿಶ್ಯೂಸ್ ಇನ್ವಾಲ್ವ್ ಆಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ.
1: ಕಚ್ಚಿದ ಜಾಗವನ್ನು ಕಚ್ಚಿದ
0: ಜಾಗ ಪರೀಕ್ಷೆ ಮಾಡಿಸ್ಬೇಕು. ಯಾಕಂತೇಳಿದ್ರೆ ಈಗ ಏನಾಗಿದೆ, ಇಮ್ಯುನೋಗ್ಲೋಬ್ಯುಲನ್ಸ್ ಬರುತ್ತೆ, ಇಮ್ಯುನೋಗ್ಲೋಬಿ, ರೇಬಿಸ್ ಇಮ್ಯುನೋಗ್ಲೋಬ್ಯುಲನ್ಸ್ ಅಂತ. ಅದನ್ನು ಏನು ಮಾಡ್ತಾರೆ, ಆ ಗಾಯದ ಸುತ್ತ ಚಿಮ್ಕಿಸ್ತಾರೆ ಅಥವಾ ಅದನ್ನು ಕೊಡ್ತಾರೆ, ಇನ್ಫಿಲ್ಟರ್ ಅಂತ ಹೇಳ್ತಾರೆ, ಚಿಮ್ಕಿಸಿರುತ್ತೆ ಜಾಗ, ಸೊ ದ್ಯಾಟ್ ಅಲ್ಲಿಂದ ರೋಗಾಣುಗಳು ಒಳಗೆ ಎಂಟರ್ ಆಗದೆ ಇರಲಿ. ಅಷ್ಟು ಅಡ್ವಾನ್ಸ್ ಆಗಿದೆ ಅದನ್ನು ಫಸ್ಟ್ ಹೆಚ್ಚಾಗಿ ಮಾಡಿ, ತುಂಬ ಡೀಪ್ ಗಾಯಗಳು, ಮಾಂಸಖಂಡ ಕಿತ್ತು ಬರೋದು, ನರ ಇದೆಲ್ಲ ಆಗುವಾಗ ನೀವು ಅದನ್ನು ಆ ಇಂಜೆಕ್ಷನ್ ನೀವು ತಗೊಳ್ಬೇಕು. ಅವ್ರು ತಗೊಂಡು ಹೇಳ್ತಾರೆ ಡಾಕ್ಟ್ರು, ಯಾರು ಮನುಷ್ಯರು ಡಾಕ್ಟ್ರು ನಿಮಗೆ ಅದೇ ಅಡ್ವೈಸ್ ಕೊಡೋದು. ನಾವು ಜನರಿಗೆ ಅದನ್ನೇ ಅಡ್ವೈಸ್ ಕೊಡ್ತೀವಿ, ನಾವು ರಿಸ್ಕ್ ತಗೊಳ್ಳಿಕ್ಕೆ ತಯಾರಿ ಇಲ್ಲ. ಮನುಷ್ಯ ಜೀವಿಯು ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್, ಬಟ್ ಮನುಷ್ಯರಿಗೆ ಕೂಡ ಸೇಮ್ ಅದೇ ಪ್ರಕಾರ
1: ಹೋಗ್ಬೇಕಾಗ್ತದೆ.
0: ಹೌದು, ಒಂದು ಮೇನ್ ಥಿಂಗ್ ಅಂದರೆ ಚೆನ್ನಾಗಿ ಗಾಯವನ್ನು ಚೆನ್ನಾಗಿ ತೊಳಿಬೇಕು. 15 ನಿಮಿಷಗಳ ಕಾಲ ರನ್ನಿಂಗ್ ವಾಟರಲ್ಲಿ ಆ ಗಾಯ ಆದ ಭಾಗವನ್ನು ನೀವು ಬಿಡಬೇಕು. ಸೊ 15 ನಿಮಿಷಗಳ ಕಾಲ ಕಮ್ಮಿ, ಆವಾಗ ಏನಾಗುತ್ತೆ, ರೋಗಾಣು ಪ್ರಮಾಣ ಆ ಜಾಗದಲ್ಲಿ ಕಮ್ಮಿ ಆಗುತ್ತೆ, ಒಳಗೆ ಹೋಗುವ ಪ್ರಮಾಣ ಕಮ್ಮಿ ಆಗುತ್ತೆ. ಆಮೇಲೆ ಅದರ ಮೇಲೆ ಆ್ಯಂಟಿಸೆಪ್ಟಿಕ್, ಅರ್ಜೆಂಟಿಗೆ ನಾ ಮಾಡಬೇಕಾದಲ್ಲಿ ಆ್ಯಂಟಿಸೆಪ್ಟಿಕ್ ಹಾಕಿ, ಇದು ಒಂದೊಂದು ಬೀದಿ ನಾಯಿ ಕೆಲವೊಮ್ಮೆ ಕಚ್ಚಿದಾಗ ಏನು ಮಾಡಬೇಕು, ಅದು ಆ್ಯಂಟಿಸೆಪ್ಟ್ ಹಾಕಿ ಕೈ ತೊಳ್ಕೊಳ್ಬೇಕು, ಮತ್ತು ಡಾಕ್ಟರ್ ಹತ್ರ ಹೋಗಿ ಈ ಲಸಿಕೆನೆಲ್ಲ ಕೊಡಬೇಕಾಗುತ್ತೆ. ಈಗ ಬೀದಿ ನಾಯಿಗಳ ಪ್ರಾಮುಖ್ಯತೆ ಬಗ್ಗೆ ನಾವು ಮಾತಾಡುವ, ಯಾಕಂತೇಳಿದರೆ ಇದು ಮನೆಯಲ್ಲಿ ಸಾಕುವಂಥ ನಾಯಿಗಳು ಬಗ್ಗೆನೂ ಎಚ್ಚರಿಕೆ ಇಟ್ಕೋಬೇಕು. ಬೀದಿ ನಾಯಿಗಳ ಬಗ್ಗೆ ಈಗ ತುಂಬ ಡಿಸ್ಕಷನ್ ಆಗ್ತಾ ಇದೆ ಅಲ್ವಾ, ಬೀದಿ ನಾಯಿ ಅಲ್ಲಿ ಕಚ್ಚುತ್ತೆ ಇಲ್ಲಿ ಕಚ್ಚುತ್ತೆ, ಸಾರ್ವಜನಿಕ ಪ್ರದೇಶದಲ್ಲಿ ಅದಕ್ಕೆ ಒಂದು ಜಾಗ ಅಲಾಟ್ ಮಾಡಿ ಅಲ್ಲಿಯೇ ಅದನ್ನು
1: ಹಾಕಬೇಕು.
0: ಹೌದೌದು, ಅಲ್ಲಿಯೇ ನೀವು ಅದಕ್ಕೆ ಆಹಾರ ಹಾಕಬೇಕು, ಹಿಂಗೆಲ್ಲ ತುಂಬ ಚರ್ಚೆ ಆಗತಕ್ಕಂಥ ವಿಚಾರ. ಮತ್ತು ಈಗ ಇಲ್ಲಿ ಶಾಲೆಗಳಲ್ಲಿ ಕೂಡ ಅದು ಬೀದಿ ನಾಯಿಗಳ ಹಾವಳಿ ಅದೆಲ್ಲ ಕೇಳ್ತೀವಿ, ಕಚ್ಚುತ್ತೆ ಪಾಪ ಮಕ್ಕಳಿಗೆ. ಬೀದಿ ನಾಯಿಗಳು ಅದರಲ್ಲಿ ಎಷ್ಟು, ಅದರಲ್ಲಿ ಕೆಲವು ಒಳ್ಳೆತನವೂ ಇದೆ. ಯಾಕಂತೇಳಿದರೆ ಬೀದಿ ನಾಯಿಗಳು ನಿಮ್ಮ ಆ ಪ್ರದೇಶಗಳಿಗೆ ಯಾವುದೇ ಅಪರಿಚಿತ ಬಂದರೆ ಎಚ್ಚರಿಕೆ ಸೂಚಿಸ್ತದೆ. ಈಗ ನಮ್ಮನೆ ಹತ್ರ ನಾಯಿಗಳು 5-6 ನಾಯಿ ಇದೆ, ಕಳ್ಳತನ ಅಪರಾಧ ಹಸುಪ್ರನ್ನು ಯಾರನ್ನೂ ಅದು ಬಿಡಲ್ಲ. ದೂರದಲ್ಲಿ 1 ಕಿಲೋಮೀಟರ್ ಎಷ್ಟೋ ಕಿಲೋ ಆಚೆ ಬಂದರೂ ಅದಕ್ಕೆ ಇದು ಹಸುಬ ಬರ್ತಾ ಇದ್ದಾನಂತ ಗೊತ್ತಾಗುತ್ತೆ. ಮತ್ತು ಪ್ರಕೃತಿಕ ನಿಯಮ, ಇದು ಹಾನಿಕಾರಕ ಪ್ರಾಣಿಯನ್ನು ನಿಯಂತ್ರಿಸಿ

0: ಇರ್ತದೆ. ಈಗ ನನ್ನ ನಮ್ಮ ನಾಯಿಗಳೆಲ್ಲ ಅಲ್ಲಿ ಎಷ್ಟೋ ಬೆಕ್ಕು ಇಲಿ ಅದೇ ಬೆಕ್ಕನ್ನು ಕಂಡ್ರ ಇಲಿಗಳನ್ನ ಕಂಡ್ರೆ ಅದನ್ನ ಹಾವು ಎಚ್ಚರಿಕೆ ಕೊಡುತ್ತೆ. ಯಾವ್ದಿಗೂ ಗೊತ್ತಿಲ್ಲ, ಹಾವು ಬಂದದ್ದು ಅದಕ್ಕೆ ಗೊತ್ತಾಗುತ್ತೆ. ಸೆಣಸಾಡ್ಬಿಟ್ಟು
1: ವಾಸನೆ ಅಲ್ಲ,
0: ವಾಸನೆ ಅದು ದೇವರ ಪ್ರಕೃತಿಯ ಸೃಷ್ಟಿಯ ಹಾಗೆ ಅದು. ಹಾಗೆ ನಮ್ಮನ್ನು ಇಟ್ ಪ್ರೊಟೆಕ್ಟ್ಸ್ ಪ್ರಕೃತಿಯಲ್ಲಿ ಒಂದೊಂದೊಂದೊಂದು ರಿಲೇಟೆಡ್ ಆ್ಯಂಡ್ ವಿತ್ ಪ್ರೊಟೆಕ್ಷನ್ ಮತ್ತು ಕಲೀಲಿಕ್ಕಿದೆ ನಮಗೆ. ನೋಡಿ, ಇದು ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಆಗಿರೋದಲ್ಲ, ಇದು ಒಂದು ರೀತಿಯಲ್ಲಿ ನಮ್ಮ ಒಂದು ಥಿಂಕಿಂಗ್ ಅಲ್ವಾ, ಮೆಥಡಾಲಜಿ ಕರೆಕ್ಟ್ ಇಲ್ಲದೆ ಆಗೋದು. ನಾವು ಸುಮ್ಮನೆ ಯಾವುದಕ್ಕೆ ಪ್ರಕೃತಿಯಲ್ಲಿ ಬೈಯೋದಲ್ಲ, ಅದರಿಂದ ಏನು ಅದರಲ್ಲೇ. ನೋಡಿ, ಉದಾಹರಣೆ ಹೇಳ್ತೇನೆ. ಒಂದೇ ಈಗ ಮರಿ ಹಾಕಲಿಕ್ಕೆ ಶುರು ಮಾಡಿ, ವರ್ಷಕ್ಕೆ ಎರಡು ಮರಿ ಹಾಕತ್ತಲ್ವಾ ಯಾವುದೇ ಯಾವ ನಾಯಿಗಳು, ಅದು ಒಂದೇ ಸಾರಿ ಮರಿ ಒಂದು ವರ್ಷಕ್ಕೆ 16, ಎರಡು ವರ್ಷಕ್ಕೆ ನೀವು ನ್ಯೂಟ್ರ್ ಮಾಡದೇ ಇದ್ರೆ, ತಾಯಿಯನ್ನು ಚಿಕಿತ್ಸೆ ಎ ಬಿ ಸಿ ಮಾಡದೇ ಇದ್ದರೆ, ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಮಾಡದೇ ಇದ್ರೆ ಏನೇನು ಪ್ರಾಬ್ಲಮ್ ಬರುತ್ತಂದರೆ, 16 ಒಂದು ವರ್ಷಕ್ಕೆ 16, ಎರಡನೇ ವರ್ಷಕ್ಕೆ ಅದೇ ನಾಯಿ 128, 512, 2048, 12288, ಆಮೇಲೆ ಆರನೇ ವರ್ಷಕ್ಕೆ 67,000 ಮರಿ ಹುಟ್ಟುತ್ತೆ.
1: ಅಂದರೆ ಅದರ ನಂತರ
0: ಸಂತಾನ ಅದು ಅದಕ್ಕೆ ಮರಿ ಅದಕ್ಕೆ ಮರಿ ಒಟ್ಟು ಸೇರುವಾಗ ನೋಡಿ, ಅದರ ಅಗಾಧತೆಯನ್ನು ನೀವು ಚಿಂತನೆ ಮಾಡಬೇಕು. ಊಹಿಸ್ಲಿಕ್ಕಾಗಲ್ಲ. ನೀವು ಒಂದು ಬದಿಯಲ್ಲಿ ಎಲ್ಲ ಮಾಡ್ತಾ ಇದ್ದರೂ ಇದನ್ನು ನೀವು ಮಿಸ್ ಮಾಡಿದರೆ ಅದು ಸೇಮ್ ಇರುಗುಳಿದಿತ್ತೆ. ಪಾಪ್ಯುಲೇಷನ್ ವಿಲ್ ನೆವರ್ ಕಂಟ್ರೋಲ್. ಸೊ ದೇರ್
1: ಸಂತಾನಹರಣ
0: ಬಹಳ ಇಂಪಾರ್ಟೆಂಟ್. ಸಂತಾನ ಚಿಕಿತ್ಸೆ ಬಹಳ ಇಂಪಾರ್ಟೆಂಟ್. ಮತ್ತು ಈ ಬೀದಿ ನಾಯಿ ಕಚ್ಚಿದ್ರೆ ನಾವು ಏನು ಆ್ಯಕ್ಚುಲಿ ಭಯದಿಂದ ಓಡೋದಲ್ಲ. ಮತ್ತು ನೀವು ನಾಯಿಗಳೊಟ್ಟಿಗೆ ಬಿಹೇವ್ ಮಾಡಲಿಕ್ಕೂ ನಿಮಗೆ ಗೊತ್ತಿರಬೇಕು. ನೀವು ಕಣ್ಣು ನಾಯಿ ನಿಮ್ಮನ್ನು ನೋಡ್ತಾ ಉಂಟು, ನೀವು ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿ ನೋಡಿದರೆ ಅದು ನೀವು ಕಾಂಪಿಟಿಟರ್ ಅಂತ ಅನಿಸುತ್ತೆ. ಓ, ನನಗೆ ಕಾಂಪಿಟಿಟರ್, ನನಗೆ ಸವಾಲಾಗಿ ನಿಂತಿದ್ದಾನೆ, ಅದಕ್ಕೆ ಕಚ್ಚಲಿಕ್ಕೆ ಬರಲಿಕ್ಕೆ ಶುರು ಮಾಡುತ್ತೆ. ಮತ್ತು ಕೆಲವರು ಕಲ್ಲು ಹಾಕ್ತಾರೆ, ಅದು ಮಹಾ ಕೆಟ್ಟದ್ದು. ಕೆಲವರು ಬೈಕಲ್ಲಿ ಹೋಗಿಬಿಟ್ಟು ಅದನ್ನು ತಮಾಷೆ ಮಾಡೋದು ನಾಯಿಗೆ, ಹಾರ್ನ್ ಹಾಕಿಬಿಟ್ಟು
1: ಅದನ್ನು ರೇಗಿಸೋದು
0: ಸಿ. ಅದರಿಂದಾಗಿ ಅದಕ್ಕೆ ಅದೇ ಅದಕ್ಕೆ ಯಾರೇ ಹೋದರೂ ರೇಗಿಸದಂತ ಕಾಣುತ್ತೆ. ಅದು ಹ್ಯಾಬಿಚುವಲ್ ಅಲ್ಲ,
1: ಒಬ್ರು ಯಾರೋ ಮಾಡಿದ್ರು ಅಂತ ಎಲ್ಲರಿಗೂ ಅದು
0: ಅಟ್ಟಿಸ್ಕೊಂಡು ಹೋಗುತ್ತೆ. ಹಸುಬ್ರಿಗೆ ಅದಕ್ಕೆ ಮಕ್ಕಳಿಗೆ ಯಾವಾಗಲೂ ಏನು ಹೇಳಬೇಕಂತ ಹೇಳಿದರೆ, ನಾಯಿಗೆ ತಮಾಷೆ ಮಾಡಬೇಡಿ, ಚುಡಾಯಿಸ್ಲಿಕ್ಕೆ ಹೋಗಬೇಡಿ. ಮತ್ತು ಕೆಲವರು ಕಿವಿ ಬಾಲ ಎಳೆಯೋದು ಇದೆಲ್ಲ ಮಾಡ್ತಾರೆ, ಅದು ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ನಾಯಿ ಹತ್ತಿರ ಬಂದರೆ ನಿಲ್ಲಬೇಕು, ಮತ್ತು ಮುಖ ತಿರ್ಸ್ಬೇಕು, ಅದು ಕಣ್ಣಿನ ಕಣ್ಣಿಟ್ಟು ದೃಷ್ಟಿ ಇತ್ತು ನೋಡಬೇಡಿ, ಹೊಡಿಬೇಡಿ, ಸೈಕಲ್ ಹರ್ನಾಸಿ ಚುಡಾಯಿಸ್ಬೇಡಿ, ನಾಯಿ ತಿನ್ನುವಾಗಲೂ ಹತ್ತಿರ ಹೋಗಬೇಡಿ. ಕಚ್ಚಿದರೆ ನಾನು ಈಗ ಹೇಳಿದೆ ನಿಮ್ಗೆ ಏನೇನು ಮಾಡಬೇಕಂತ. ಆದರೆ ಇನ್ನೂ ಒಂದು ಎಕ್ಸ್ಟ್ರಾ ಇದೆ, ಯಾಕಂದರೆ ಬೀದಿ ನಾಯಿ ಕಚ್ಚಿದ ಕಾರಣ ಈ ಎಲ್ಲ ಮೆಥಡ್ಸ್ ಫಾಲೋ ಮಾಡಿಬಿಟ್ಟು, ಡಾಕ್ಟರ್ ತೋರಿಸಿ ಅದೆಲ್ಲ ಫಾಲೋ ಮಾಡಿ ಆಮೇಲೆ ಏನು ಮಾಡಬೇಕಂತ, ಸ್ಥಳೀಯ ಒಂದು ಮುನ್ಸಿಪಾಲಿಟಿ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಪಶುವೈದ್ಯ ಅಧಿಕಾರಿ ಅಥವಾ ಎನ್ ಜಿ ಓಸ್ ಇರ್ತವೆ ಫೀಡಿಂಗ್ ಮಾಡೋದು, ಅವ್ರಿಗೆ ಒಂದು ತಿಳಿಸಿಬಿಡಬೇಕು ಈ ಕಡೆಯಲ್ಲೆಲ್ಲ ನಾಯಿ ಜಾಸ್ತಿ ಇದೆ, ಅದನ್ನೆಲ್ಲ ಸ್ವಲ್ಪ ನಿರ್ಮೂಲನೆ ಮಾಡಿ ಅಥವಾ ಸೂಕ್ತ ಕ್ರಮ ಕೈಗೊಳ್ಳಿ ಅಥವಾ ಲಸಿಕೆಯನ್ನೆಲ್ಲ ಕೊಡಬೇಕಂತ ಕಾರ್ಯಕ್ರಮ ನಿರೂಪಣೆ ಮಾಡಿ. ಎಷ್ಟೋ ಜನ ಎಷ್ಟೋ ಹೇಗೆಗೋ ಖರ್ಚಾಗುತ್ತೆ ಅಲ್ವಾ ನಮ್ಮ ದೇಶದಲ್ಲಿ. ಅದನ್ನೊಂದು ಇಟ್ ಇಸ್ ಎ ಸಿಂಪಲ್ ಟೆಕ್ನಿಕ್ ವೇರ್ ಆಲ್ ಕ್ಯಾನ್ ಬಿ ವ್ಯಾಕ್ಸಿನೇಟೆಡ್. ದೇರ್ ಆರ್ ಮೆನಿ ಕಂಟ್ರೀಸ್ ಲೈಕ್ ಆಸ್ಟ್ರೇಲಿಯಾ ಮತ್ತೆ ಬ್ರಿಟನ್, ಅಲ್ಲಿ ಎಲ್ಲ ಇಟ್ ಇಸ್ ರೇಬಿಸ್ ಫ್ರೀ.
1: ಈಗ ಜಾತಿ ನಾಯಿಗಳು ಅಥವಾ ನಾವು ಏನು ಕರಿತೇವೆ ಬ್ರೀಡ್ ನಾಯಿಗಳು, ಬ್ರೀಡ್ ಡಾಗ್ಗಳು ಅಂತ, ಇವಕ್ಕೆ ಆಹಾರ ಆಗಲಿ ಲಸಿಕೆಗಳಾಗಲಿ ಎಲ್ಲ ಉಳಿದ ನಾಯಿಗಳಂತೆ ಅದೇ ರೀತಿಯದ್ದ ಹೇಗೆ?
0: ನೀವು ಹೇಳೋದು ಸಾಕಾಣಿಕಾ ಪದ್ಧತಿ.
1: ಸಾಕಾಣಿಕಾ
0: ಪದ್ಧತಿಯಲ್ಲಿ ಈಗ ಲಾರ್ಜ್ ಬ್ರೀಡ್ಸ್, ಆವಾಗಲೇ ಹೇಳಿದ್ದೆ ಬೇರೆ ಬೇರೆ ಥರದ ಬ್ರೀಡ್ಸ್ ಇರುತ್ತೆ. ಆದ ಕಾರಣ ಈಗ ಚಿಕ್ಕ ನಾಯಿ ಮರಿಗಳಿಗೆ ಅದರ ಕ್ವಾಂಟಿಟಿ ಆಫ್ ಫುಡ್ ವೇರಿ ಆಗ್ತಾ ಹೋಗುತ್ತೆ. ಮತ್ತು ಸಾಕಾಣಿಕಾ ಪದ್ಧತಿಗಳು ಸ್ವಲ್ಪ ಮಟ್ಟಿಗೆ ವೇರಿ ಆಗುತ್ತೆ, ಆದರೆ ಪ್ರಮಾಣಗಳು ವ್ಯತ್ಯಾಸ ಆಗುತ್ತೆ. ಎರಡನೇದಾಗಿ ಅದರ ಬುದ್ಧಿಯೂ ಒಂದೇ ಥರ. ಈಗ ಚಿಕ್ಕ ಟಾಯ್ ಬ್ರೀಡ್ಸ್ ಇರುತ್ತೆ, ಅದು ಒಂಥರ ಪೆಟ್ ಡಾಗ್ಸ್, ಅಂದರೆ ಸುಮ್ಮನೆ ಆಟ ಆಡಿಕೊಂಡು ಮುದ್ದು ಮಾಡಲಿಕ್ಕೆ. ಆದರೆ ವಾಚ್ ಡಾಗ್ಸ್ ಅಂತಿದೆ, ಈಗ ಜರ್ಮನ್ ಶೆಪರ್ಡ್ ಅದೆಲ್ಲ, ಅಥವಾ ಡೋಬರ್ಮ್ಯಾನ್, ಅಥವಾ ಲ್ಯಾಬ್ರಡಾರ್. ಲ್ಯಾಬ್ರಡಾರಲ್ಲಿ ಈಗ ಪೊಲೀಸ್ ಡಿಟೆಕ್ಷನಲ್ಲಿ ಸ್ಕ್ವಾಡಲ್ಲೆಲ್ಲ ಅದನ್ನು ಉಪಯೋಗಿಸ್ತಾರೆ. ಈಗ ಬಾಂಬ್ ಬ್ಲಾಸ್ಟ್ ಆಗುವಲ್ಲಿ ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ವಿಮಾನ ನಿಲ್ದಾಣದಲ್ಲಿ ಅದನ್ನು ಕ್ರೈಮ್ ಜಾಗದಲ್ಲಿ ಬಹಳ ಇಂಪಾರ್ಟೆಂಟ್. ಇಲ್ಲ ನಮ್ಮ ರಾಜಕೀಯ ವ್ಯಕ್ತಿಗಳು ಈಗ ಬರ್ತಾನಂತ ಅದು ಕೂಡಲೇ ಭದ್ರತೆ ನಾವು ಕೈಗೊಳ್ಬೇಕಾಗತ್ತೆ. ಅದು ಭದ್ರತೆಗೆ ಶಾನಗಳು ಬೇಕೇ ಬೇಕು, ಯಾಕಂದ್ರೆ ಐಡೆಂಟಿಫೈ ಮಾಡಬೇಕಲ್ಲ. ಸೊ ಈ ಥರ ಅದನ್ನು ಉಪಯೋಗಿಸ್ತೀವಿ ನಾವು. ತಳಿಗಳಲ್ಲಿ ನೀವು ಈಗ ಹೇಳಿ, ಬೇರೆ ಬೇರೆ ತಳಿಗಳಲ್ಲಿ ಈಗ ಬೇರೆ ಬೇರೆ ಥರದಲ್ಲಿ ಸ್ವಲ್ಪ ಪ್ರಮಾಣದ ವ್ಯತ್ಯಾಸ ಇದೆ. ಮತ್ತು ಒಳ್ಳೆ ನಾಯಿ ಸಾಕುವಾಗ ನಾವು ಹೆಚ್ಚಾಗಿ ಫೀಡನ್ನೇ ಉಪಯೋಗಿಸ್ತೇವೆ. ನಾಯಿ ಕೊಡತಕ್ಕಂಥ ರೆಗ್ಯುಲರ್ಗಳು ರಾಯಲ್ ಕ್ಯಾನಿನ್ನೋ ಇಲ್ಲ ಬೇರೆ ಬೇರೆ

0: ಪೆಡಿಗರಿ ಫೀಡನ್ನು ಉಪಯೋಗಿಸ್ತೇವೆ. ನಾವು ಮನೆ ನಾಯಿಯಲ್ಲಿ ನಾವು ಅದರಲ್ಲಿ ಅಂತ ನಾಯಿ ಸಾಕುವ ಹಾಗೆ ಈಗ ನಾನು ಕೂಡ ಸಾಕುವಾಗ ನಮ್ಮ ನಾಯಿಗೆ ಐ ಯೂಸ್ ರೆಗ್ಯುಲರ್ ಫೀಡ್, ಅದಕ್ಕೆ ಬೇಕಾದಂಥ ಸೂಕ್ತ ಆಹಾರ ಬ್ಯಾಲೆನ್ಸ್. ಇಲ್ಲ, ಮನೆಯಲ್ಲಿ ಮಾಡಿದ್ದು ಆಹಾರ ಬೇತೇರೆ ನಾಯಿಗಳಿಗೆ ಅದನ್ನು ಕೊಡ್ಬೋದು, ಇದನ್ನು ಕೊಡು, ಇಟ್ಸ್ ಆಪ್ಷನಲ್. ಹಾಗೇ ಮಾಡಬೇಕು ಅಂತೇನಿಲ್ಲ, ಅದು ಈಸಿ ಆಗುತ್ತೆ, ಮತ್ತು ಅದರಲ್ಲಿ ರೋಗ ಬ್ಯಾಲೆನ್ಸ್ ಫುಡ್ ಆಗಿರುತ್ತೆ.
1: ಇವಾಗ ಸಾಮಾನ್ಯ ನೋಡಿದರೆ ನಮ್ಮ ಬೀದಿ ನಾಯಿಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ
0: 100%. ನೋಡಿ, ಇಂಡಿಯನ್ ತಳಿಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ.
1: ಹಾಗಂತ ಅದಕ್ಕೆ ಲಸಿಕೆಗಳು ಕೊಡದೇ ಇರುವವರು ಇದ್ದಾರೆ, ಅವರಿಗೆ ಅಂತ ಹೇಳ್ತೀರಿ ನೀವು?
0: ಅಲ್ಲ, ಲಸಿಕೆ ಕೊಡದೇ ಇರೋದು ಬಹಳ ಅದು ಸರಿಯಾದ ವಿಚಾರ ಅಲ್ಲ. ಯಾಕಂತ ಹೇಳಿದರೆ ನಮಗೆ ಆಗಲೇ ಹೇಳಿದಾಗೆ ರೋಗ ನಿರೋಧಕ ಶಕ್ತಿ ಎಷ್ಟೆಷ್ಟು ಒಬ್ಬೊಬ್ಬರಲ್ಲಿ ಒಂದೊಂದು ನಾ ಎಲ್ಲಿದೆ ಅಂತ ನಾವು ಯಾರು ಸ್ಟಡಿ ಮಾಡಲಿಕ್ಕೂ ಆಗಲ್ಲ, ಆಗಿಲ್ಲ. ಆದ ಕಾರಣ ನಾವು ಈಗ ಶುಡ್ ಗೋಯಿಂಗ್ ಟು ಪ್ರಿಕಾಷನರಿ ವೇ, ಎಲ್ಲರೂ ಅದು ಅದನ್ನು ತಗೊಳ್ಳೇಬೇಕಾಗ್ತದೆ. ಲಸಿಕೆ ತಗೊಳ್ಳದೆ ನೀವು ಏನೂ ಮಾಡಲಿ ಭಾರಿ ಕಷ್ಟ.
1: ಹಾಗಿದ್ರೆ ಲಸಿಕೆ ಕೊಟ್ಟರೆ ರೇಬಿಸ್ ಬರುವುದೇ ಇಲ್ಲ ಅಂತ ಹೇಗೆ, ಇದರ ಅರ್ಥ ಏನಿದು?
0: ಲಸಿಕೆ ಕೊಡ್ತಾ ಇದ್ರು ಕೂಡ ಕೊಡ್ತಾ ಇರ್ತಾರೆ, ಪ್ರಮಾಣ ಬಹಳ ಕಡಿಮೆ, ಅದರಿಂದ ಹಬ್ಬಂತ ನೀವು, ಯಾಕಂದ್ರೆ ಯು ಆರ್ ಫಾಲೋಯಿಂಗ್ ಸರ್ಟನ್ ವ್ಯಾಕ್ಸಿನೇಷನ್ ಪ್ರೊಸೀಜರ್. ಆದರೆ ನಾವು ಅದಕ್ಕೆ ಹೇಳೋದು, ಅದು ಕೊಡ್ತಾ ಇದ್ದರೆ ರೇಬಿಸ್ ಬರುವ ಸಂಭವ ಭಾಳ ಕಡಿಮೆ, ರೆಗ್ಯುಲರ್ ಆಗಿ ಕೊಡ್ತಾ ಇದ್ದರೆ ಭಾಳ ಕಡಿಮೆ. ಆದರೆ ಇಮ್ಯೂನ್ ಸ್ಟೇಟಸ್ ಗೊತ್ತಿಲ್ಲದ ಕಾರಣ ಪೂರ್ತಿಯಾಗಿ ನಾವು ಅಡ್ವೈಸ್ ಮಾಡುವಾಗ ಆವಾಗ ನಿಮ್ಗೆ ಹೇಳಿದೆ 0 ಇದೆಲ್ಲ ಕ್ರಮದಲ್ಲಿ ನೀವು 0, 4, 7 ಅದರಲ್ಲೆಲ್ಲ ಅದೇ ಪ್ರಕಾರ ಕೊಡಬೇಕು. 15 ದಿವಸಗಳಿಗೆ 2 ಇಂಜೆಕ್ಷನ್ ಆಗಿರುತ್ತೆ, ಮತ್ತೆ ಇಂಜೆಕ್ಷನ್ ಸ್ಟಾಪ್ ಮಾಡಿ. ನಮ್ಗೆ ಈ ಜೀವವು ಇಂಪಾರ್ಟೆಂಟ್ ಅಲ್ಲ, ನಾವು ಆ ರಿಸ್ಕ್ ಯಾರು ತಗೊಳ್ಳೋದಿಲ್ಲ, ಮತ್ತೆ ಯಾವುದು ನಾರ್ಮ್ಸ್ WHO ಹಂಗೆ ಹೇಳುವುದಿಲ್ಲ. ನಾವು ಜೀವ ಇಸ್ ವೆರಿ ಇಂಪಾರ್ಟೆಂಟ್. ಮೊದಲು ಏನಾಗಿತ್ತಂದ್ರೆ, ನಾನು ಸೋಮೇಶ್ವರದಲ್ಲಿ ಕೆಲಸ ಮಾಡ್ತಾ ಇರುವಾಗ ಇವರು ಒಂದು ನಾಯಿಯನ್ನು ನಮ್ಮ ಅಲ್ಲಿ ಒಬ್ಬರು ಮಾಸ್ಟರ್ ಇದ್ದರು. ಒಂದು ಸರಿ ನಾಯಿ ಅಂತ ಹೇಳಲಿಕ್ಕಾಗಲ್ಲ, ಅವರು ಸಮಾಜ ಮುಖಿ ಮನುಷ್ಯರು, ಬಹಳ ಪ್ರೀತಿ ನಾಯಿಗಳಂದರೆ. ರಾತ್ರಿ ಅದು ನಾಯಿ ಸತ್ತಿತ್ತಂತ ಇವರು ಅದನ್ನು ಮಣ್ಣಿನಲ್ಲಿ ಹೂತಾಕಿದ್ದ ಅಷ್ಟೇ ಕೆಲಸ. ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ನಮ್ಮ ಅವರ ಪೈಕಿ ಎಲ್ಲ ನನ್ನ ಹತ್ರ ಬಂದರು, ನಾನಲ್ಲಿ ಡಾಕ್ಟ್ರಾಗಿದ್ದೆ, ಹೀಗೀಗೆ ಕೇಳಿದರು. ನಾನು ಇದು ಎಲ್ಲರೂ ಇಂಜೆಕ್ಷನ್ ತಗೊಳ್ಳಿ, ಯಾಕಂದ್ರೆ ನಮಗೆ ರಿಸ್ಕ್ ಬೇಡ, ಅದು ಎಂತ ಗೊತ್ತಿಲ್ಲ ಅಲ್ಲ ಮನೆಗೆ. ಎಲ್ಲರೂ ತಗೊಂಡ್ರು, ಇವರು ತಗೊಳ್ಳಿಲ್ಲ. ತಗೊಳ್ಳದೆ ಇದ್ದ ಮೇಲೆ ಅವರಿಗೆ ಏನಾಯಿತು, ರೇಬಿಸ್ ಸಿಂಪ್ಟಮ್ಸ್ ಶುರು ಆಯ್ತು, ತಿನ್ನೋದಿಲ್ಲ, ಭಾಳ ವೈಲೆಂಟ್ ಆಗಿಬಿಟ್ರು, ಚಿಕ್ಕ ಚಿಕ್ಕ ಮಕ್ಕಳು ಬೇರೆ. ಅದು ನೋಡಿ ನನಗೆ ರಿಯಲಿ ಇಟ್ ನನಗೊಂದು ಇಂಪ್ಯಾಕ್ಟ್ ಅನಿಸಿತ್ತು, ಎಷ್ಟು ಇಂಪಾರ್ಟೆಂಟ್ ಅಂತ. ಮತ್ತು ವೆನ್ಲಾಕಿಗೆ ಅಲ್ಲಿ ಸೇರಿಸಿದರು ಮಾಸ್ಟ್ರು ಅವರು. ಅಲ್ಲ ಹೇಳಿದ್ದು ನಾನು, ಹಾಂ ನೋಡಿ,
1: ಸಣ್ಣ ಒಂದು ಅಜಾಗರೂಕತೆ ಅಂತಲ್ಲ, ಇದನ್ನು ಜ್ಞಾನದ ಕೊರತೆ ಅಂತ ಹೇಳ್ಬೋದಾ? ಹೇಗೆ
0: ಜ್ಞಾನ ಅಂದರೆ ಓವರ್ ಕಾನ್ಫಿಡೆನ್ಸ್, ನಂಗೆ ಗೊತ್ತುಂಟು ಅಂತ ಹೇಳೋದು,
1: ನಮಗೇನಾಗಲಿಕ್ಕಿಲ್ಲ.
0: ಹಾಂ, ಅವ್ರ ಮಕ್ಕಳು ಎಲ್ಲದೂ ನಾನು ಕೊಡಿಸಿದೆ, ಎಲ್ಲರೂ ಚೆನ್ನಾಗಿ ಬದುಕಿದ್ರು, ಬಟ್ ದೇ ಲಾಸ್ಟ್ ಟೈಮ್ ಅಲ್ಲ.
1: ಸಾಮಾನ್ಯವಾಗಿ ಒಂದು ನಾಯಿ ಕಡಿತ ಆಗಬೇಕು ಅಂತಲೇ ಇಲ್ಲ, ನಾಯಿ ಪರಚಿದ್ರು ನಾವೇನಾದರೂ ಕ್ರಮ ಅನುಸರಿಸಬೇಕಾ? ಈಗ ನಾಯಿ ಮನುಷ್ಯರಿಗೆ ಒಂದು ಪರಚಿದ್ರು ಸಹ ಒಂದು TT ಏನಾದರೂ ಕೊಡಬೇಕಾಗತ್ತ? ಹೇಗೆ ಸರ್?
0: TT ಕೊಡಬೇಕಾಗತ್ತೆ. ಮತ್ತು ಈಗ ನಿಮ್ಮ ನಾಯಿ, ಈಗ ನಮ್ಮನೆ, ಈಗ ನಾಯಿ ನಮಗೆ ಎಲ್ಲ ಇದು ಮಾಡುತ್ತೆ, ಕಚ್ಚುತ್ತೆ, ಅದಕ್ಕೆ ನಾನು ತಗೊಳ್ಳಲ್ಲ, ಯಾಕಂದ್ರೆ ನಂಗೆ ಗೊತ್ತುಂಟಲ್ಲ, ರೆಗ್ಯುಲರ್ ಆಗಿ ನಾನು ಕತ್ತಾ ಇದ್ದೇನೆ. ಪಕ್ಕನೆ ನಿಮ್ಮ ಹೊರಗೆ ಬಿಡುವ ನಾಯಿ ಆದರೆ ನಮ್ಗೆ ಪುನಃ ಈಗೇನು ರಿಸ್ಕ್ ಬೇಕು, ನಾವು ಒಂದು
1: ಬರ,
0: ಹೌದು, ಆದ ಕಾರಣ ಐ ವಿಲ್ ಟೆಲ್, ಒಂದು ಸ್ವಲ್ಪ ದಿವಸ ತಗೊಳ್ಳಿ, 2-3 ಇಂಜೆಕ್ಷನ್, 15 ದಿವಸ ಆಗುತ್ತಲ್ಲ. ಈಗ ರೇಬಿಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೆ, ಇನ್ನೊಂದು ಇಂಜೆಕ್ಷನ್ ಏನು ಇದೆ ಅಂತ ಹೇಳಿದರೆ, ಒಂದು ಡಿಸ್ಟೆಂಪರ್, ಪಾರ್ವೋ, ಗ್ಯಾಸ್ಟ್ರೋಎಂಟ್ರೈಟಿಸ್ ಇದೆಲ್ಲ ಬರ್ತದೆ. ಅಂದರೆ
1: ಈಗ ರೇಬಿಸ್ ಅಲ್ಲದೆ ಸಾಮಾನ್ಯವಾಗಿ ಈ ಶ್ವಾನಗಳಲ್ಲಿ ಅಥವಾ ನಾಯಿಗಳಲ್ಲಿ ಕಂಡು ಬರುವಂತಹ ಸಾಮಾನ್ಯ ರೋಗಗಳು ಯಾವುವು?
0: ಒಂದು ಡಿಸ್ಟೆಂಪರ್ ಅಂತ ಹೇಳ್ತೀವಿ, ಅದು ಕೂಡ ಈ ನರಮಂಡಲಕ್ಕೆ ಸಂಬಂಧಪಟ್ಟಂಥ ಒಂದು ವೈರಸ್, ಕೆನೈನ್ ಡಿಸ್ಟೆಂಪರ್ ಅಂತ. ಬಾಯಲ್ಲೆಲ್ಲ ನೀರು ಬರುತ್ತೆ ಅದಕ್ಕೆ, ಮತ್ತು ಹಣೆಯ ಹತ್ರ ಹೀಗೆ ಪಟಪಟ ಅಂತೇಳಿ ಅದರ ಮಸಲು ಟ್ವಿಚಿಂಗ್ ಅಂತ ಕರಿತೀವಿ ನಾವು, ಹೀಗೆ ಟ್ವಿಚ್ ಆಗುತ್ತೆ,
1: ಬಡ್ದಾಗೆ
0: ಆಗುತ್ತೆ, ಕಣ್ಣೆಲ್ಲ ಬಡಿಯುದು, ಹೀಗೀಗೆ ಪಕ್ಕನೆ ಈಗ ಈಗೀಗ ಆಗೋದು, ರಪ್ಪೆ, ಮತ್ತೆ ಉಸಿರಾಟ ಜಾಸ್ತಿ ಆಗೋದು, ಮೂಗಲ್ಲೆಲ್ಲ ನೀರು ಬರುತ್ತೆ, ಬಾಯಲ್ಲೂ ಹೆಚ್ಚು ಮೂಗಲ್ಲಿ ನೀರು ಬರುತ್ತೆ, ಶ್ವಾಸಕೋಶವನ್ನು ಡ್ಯಾಮೇಜ್ ಮಾಡುತ್ತೆ, ಅದು ತುಂಬ ಡ್ಯಾಮೇಜ್ ಮಾಡುತ್ತೆ. ಮತ್ತೆ ಮೂತ್ರ ಕೆಲವೊಮ್ಮೆ ಡಿಫ್ರೆಂಟ್ ಆಗಿ ಕಾಣ್ಲಿಕ್ಕೆ ಶುರು ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ ಅದರಲ್ಲಿ. ಸೊ ಇದೆಲ್ಲ ಸಿಂಪ್ಟಮ್, ಇದನ್ನು ಏನು ಮನುಷ್ಯ ಸಾಯೋದಿಲ್ಲ, ಆದರೆ ಪ್ರಾಣಿಗಳು ಸಾಯ್ತಾವೆ. ಇದಕ್ಕೆ ನಾವು ಡಿಸ್ಟೆಂಪರ್ ಅದೆಲ್ಲ ಒಟ್ಟಿಗೆ ಒಂದು ವೈರ್ ಹೇಳಿದಲ್ಲ, 2 ಇಂಜೆಕ್ಷನ್ ಕೊಡೋದಂದ್ರೆ
1: ಲಸಿಕೆ,
0: ಇದು ಲಸಿಕೆ ಕೊಡೋದ್ರಿಂದ ಅದು ರೋಗ ಬರಲ್ಲ.
1: ಓಹೋ, ಒಂದು ವೇಳೆ ಬಂದ್ರೆ ಉಳಿಯಲ್ಲ?
0: ಅಲ್ಲ, ನೀವು ಲಸಿಕೆ ಕೊಡ್ತಾ ಇದ್ರೆ ಟ್ರೀಟ್ಮೆಂಟ್ ಮಾಡಿದ್ರೆ ಉಳಿಯೋ ಚಾನ್ಸ್ ಸ್ವಲ್ಪ ಜಾಸ್ತಿ ಇರ್ತದೆ, ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಹಾಗೆ ಅದಕ್ಕೆ ರಕ್ತ ಭೇದಿ ಅಂತ ಕರಿತೀವಿ,

0: ಪಾರ್ವೋ ಕೇಳಿರ್ಬೋದು, ಕೊರೋನಾ ಕೂಡ ಉಂಟು. ಪಾರ್ವೋ, ಪಾರ್ವೋದಲ್ಲಿ ಏನಾಗುತ್ತೆ, ಪಾರ್ವೋದಲ್ಲೂ ಹಾಗೆ ರಕ್ತ ಇದು ಭೇದಿ ಉಂಟಾಗುವುದು, ಭೇದಿ ಉಂಟಾಗಿ ರಕ್ತ ಭೇದಿಯೂ ಉಂಟಾಗುತ್ತೆ ಕೆಲವೊಮ್ಮೆ.
1: ನಾನು ಕೆಲವು ಕಡೆ ನೋಡಿದ್ದೆ ಈ ಡಿಸ್ಟೆಂಪರ್ ಬಂದರೆ ಒಂದೆರಡು ದಿವಸದಲ್ಲಿ ನಾಯಿ ಹೋಗ್ಬಿಡುತ್ತೆ,
0: ಹೋಗ್ತದೆ. ಅಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಅಂತಿದೆ. ಇಮ್ಯುನಿಟಿ ಜಾಸ್ತಿ ಇರುವ ನಾಯಿಗಳು ಬದುಕೊಳ್ತವೆ, ಇಲ್ಲ ಅಂತೇಳಿದರೆ ಅದು ರೋಗಕ್ಕೆ ಒಳಪಡುತ್ತೆ ಅಷ್ಟೇ. ಮತ್ತು ಪಾರ್ವೋ ಅಂತ ಹೇಳಿದೆ ಆಗ ನಿಮಗೆ, ಅದು ರಕ್ತ ಭೇದಿ ಎಲ್ಲ ಉಂಟಾಗೋದು. ರಕ್ತ ಭೇದಿಯಲ್ಲೂ ಭಾಳ ಕಷ್ಟ, ಯಾಕಂದರೆ ಕಂಪ್ಲೀಟ್ ದೇಹದಲ್ಲಿ ನೀರಿನ ಅಂಶ ಹೋಗುತ್ತೆ, ಯಾಕಂದರೆ ದ ವೈರಸ್ ಅದೆಲ್ಲ ಡಿಸ್ಟ್ರಾಯ್ ಮಾಡುತ್ತೆ ಒಳಗಡೆ ಮೆಂಬ್ರೇನ್ಸ್, ಮ್ಯೂಕಸ್ ಮೆಂಬ್ರೇನ್ಸ್ ಇದೆಯಲ್ಲ ಇಂಟೆಸ್ಟೈನಲ್ಲೆಲ್ಲ ಇರುವಂಥದ್ದು, ಡಿಸ್ಟರ್ಬ್ ಮಾಡಿದಾಗ ಅಲ್ಲಿ ಗಾಯ ಆಗುತ್ತೆ, ಗಾಯ ಆದಾಗ ಬ್ಲೀಡಿಂಗ್ ಆಗುತ್ತೆ. ಹಿಂದಿನ ಟ್ರೀಟ್ಮೆಂಟ್ ಮಾಡಿ ರೆಗ್ಯುಲರ್ ಒಂದು 7-8 ದಿವಸ ಆಗುತ್ತೆ ಕೆಲವು ನಾಯಿಗಳು, ಹಾಗೆ ಹೋಗ್ತವೆ ಟ್ರೀಟ್ಮೆಂಟ್. ಅದೇ ಇದು ರೆಗ್ಯುಲರ್ ಇಂಜೆಕ್ಷನ್ ಕೊಡೋದ್ರಿಂದ ವರ್ಷಕ್ಕೆ
1: ತಡೆಗಟ್ಟಬಹುದು.
0: ಬಂದರೂ ಅದು ಸಾಯುವ ಇಲ್ಲ, ಸಾಯುವ ಪ್ರಮಾಣ. ಈಗ ನಮ್ಮ ನಾಯಿಗೆ 13 ವರ್ಷ ಆಯಿತು, ಏನಿಲ್ಲ. ಅದು ಅದರ ಒಂದು ಸ್ವಲ್ಪ ಅದು ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ಪಾಯ್ಸನ್ ಏನೋ ತಿಂದು ಅದು ಬಿಡಿ ಇನ್ನೊಂದು ಲೆವೆಲ್, ಅದು ಬಾಯಲ್ಲಿ ನೀರು ಬರುತ್ತೆ, ನಡ್ಕ ಉಂಟು. ಹಾಗೆ ಎಷ್ಟೋ ಕಾಯಿಲೆಗಳಿಗೆ ಅದೇ ಥರ ಪ್ಯಾರಲಲ್ ಸಿಂಪ್ಟಮ್ಸ್ ಇರುತ್ತೆ, ನಾವು ಡಯಾಗ್ನೋಸ್ ಮಾಡಿ ಮತ್ತೆ ಟ್ರೀಟ್ಮೆಂಟ್ ಮಾಡಿ.
1: ಇತ್ತೀಚೆಗೆ ಶ್ವಾನಗಳಲ್ಲಿ ಮೆದುಳು ಜ್ವರ ಒಂದು ಸಾಮಾನ್ಯವಾಗಿ
0: ನಾಯಿಗೆ ಹಾರ್ಮ್ಫುಲ್, ಮನುಷ್ಯರಿಗೆ ಅಲ್ಲಿ ಹಬ್ಬಲ್ಲ, ಏನು ಹೆದರ್ಬೇಕಾಗೇನಿಲ್ಲ ಅಷ್ಟೇ. ಅದೆರಡು ಇಂಪಾರ್ಟೆಂಟ್.
1: ಸಾಮಾನ್ಯವಾಗಿ ಒಂದು ನಾಯಿಯ ಆಯುಷ್ಯ ಎಷ್ಟು ವರ್ಷ?
0: ಆಯುಷ್ಯ ಚಿಕ್ಕ ಬ್ರೀಡ್ಸಲ್ಲಿ ಕೆಲವು, ಈಗ ನೋಡಿ ನಾವು ಒಂದು 20 ವರ್ಷ ಇದ್ದು 25 ವರ್ಷದ್ದು ನಾಯಿಗೂ ಹೋಗ್ತೇವೆ. ಚಿಕ್ಕ ನಾಯಿ ಪೊಮೇರಿಯನ್ನೆಲ್ಲ ಕೆಲವು ಅಷ್ಟು ವರ್ಷ ಬದುಕುತ್ತೆ. ಹೆಚ್ಚಾಗಿ 10 ದೊಡ್ಡ ನಾಯಿಗಳೆಲ್ಲ 10-15 ವರ್ಷದವರೆಗೆ ಬದುಕುತ್ತೆ ನಾಯಿಗಳು. ಮತ್ತು ನೀವು ಪ್ರೀತಿಯನ್ನು ಕೊಟ್ಟಷ್ಟು ಅದು ನಿಮ್ಮೊಟ್ಟಿಗೆ ಅದು ಬಯಸುತ್ತೆ. ಈಗ ನಮ್ಮ ನಾಯಿ 13 ವರ್ಷ ಆಯಿತು, ಎಲ್ಲ ನಾನು ಎಲ್ಲ ಅದನ್ನು ಮಕ್ಕಳ ಥರ ನಾವು ನೋಡ್ತೀವಿ. ಆದ ಕಾರಣ ಅದಕ್ಕೆ ಎಫೆಕ್ಷನ್, ಬಾಂಡೇಜು ಜಾಸ್ತಿ ಇರುತ್ತೆ, ಅಂದರೆ ಸಿಪ್ರಿಕೇಶನ್ ಇರುತ್ತೆ. ನೀವು ಅದು ಕೂಡ ಇಂಪಾರ್ಟೆಂಟ್, ಪ್ರೀತಿ ಕೊಟ್ಟಷ್ಟು ಸ್ವಲ್ಪ ಅದು ಸ್ಪ್ಯಾನ್ ಇಲ್ಲಿ ಹೆಚ್ಚಲ್ಲ, 15 ವರ್ಷ. ಈಗ ಅಲ್ಸೇಷನ್ ಆಗಲಿ, ಜರ್ಮನ್ ಶೆಪರ್ಡ್ ಅಂಥದ್ದೆಲ್ಲ ನಾಯಿ, ಮತ್ತು ನಮ್ಮ ಡೋಬರ್ಮ್ಯಾನ್, ಲ್ಯಾಬ್ರಡಾರ್, ಪೊಲೀಸ್ ನಾಯಿಗಳೆಲ್ಲ. ಸೊ ಹೆಚ್ಚಾಗಿ ಅಷ್ಟೇ 15 ವರ್ಷ. ಬಟ್
1: ನಮ್ಮ ಭಾರತದ ತಳಿ ಎಷ್ಟು ವರ್ಷ ಸಾಮಾನ್ಯವಾಗಿ ಅದರ ಆಯುಷ್ಯ?
0: 18 ವರ್ಷ ಎಲ್ಲ ಬದುಕುತ್ತೆ. ಇಂಡಿಯಾ ಲೋಕಲ್ ಬ್ರೀಡ್ಸ್ ಇದೆಯಲ್ಲ, 18-20 ಕೆಲವೊಮ್ಮೆ 18 ವರ್ಷ ಮ್ಯಾಕ್ಸಿಮಮ್ ಹೇಳ್ಬೋದು.
1: ನಾವು ಇಲ್ಲಿ ಕಂಡುಬರುವಂಥದ್ದು ಪ್ರಮುಖವಾಗಿ ನಾಯಿಗಳನ್ನು ಸ್ವಲ್ಪ ವಯಸ್ಸಾದ ಕೂಡಲೇ ಬೀದಿಗೆ ಬಿಟ್ಟು
0: ಬಿಡ್ತಾರೆ. ಅದು ತಪ್ಪು. ಆ್ಯಕ್ಚುಲಿ ನೋಡಿ, ಈಗ ನಾನು ಹೇಳುವುದೇನಂತೇಳಿದರೆ, ನಾವು ಕೂಡ ಹಾಗೆ ಈ ಪ್ರಪಂಚಕ್ಕೆ ಬರೋದು ಅಂತೇಳಿದರೆ ಜವಾಬ್ದಾರಿ ಇದ್ದ ಜವಾಬ್ದಾರಿ ಇದೆಯಲ್ಲ. ನಿಮ್ಮ ನಾಯಿಯನ್ನು 8 ವರ್ಷ ನಿಮ್ಮನ್ನು ನೋಡ್ಕೊಂಡಿತ್ತದು, ಸಡನ್ ಅದಕ್ಕೇನು ಕಣ್ಣು ಕಾಣಲ್ಲ ಅಂತೇಳಿದು ಹೊರಗೆ ಬಿಡಬೇಡಿ, ಮನೆಯಲ್ಲೇ ಸಾಕಿ. ಕಣ್ಣು ಕಾಣೋದಿಲ್ಲ, ಕೆಲವು ನಾಯಿಗಳು ಕಣ್ಣು ಕಾಣಲ್ಲ, ಹೋಗಿ ಡ್ಯಾಶ್ ಹೊಡೆಯುತ್ತೆ, ಪುನಃ ಅವರು ಈಚೆ ಮಾಡ್ತಾರೆ. ಹಾಗೆ ಅದನ್ನು ಚಂದ ಮಾಡಿ ಆರೈಕೆ ಮಾಡಿ, ಅದು ಜೀವ ಇರುವವರೆಗೆ ನಾನು ಎಣಿಸೋದು ಅದರ ಆರೈಕೆಯೂ ನಮ್ಮ ಜವಾಬ್ದಾರಿ. ಅದಕ್ಕೇನೋ ಒಂದು 10 ಮರಿ ಹಾಕಿದ ಕೂಡಲೇ ರಸ್ತೆ ಬಿಡುವುದಲ್ಲ, ಆ ಮರಿಗಳು ಜವಾಬ್ದಾರಿ ತಗೊಳ್ಳಿ. ರಸ್ತೆಗೆ ಹಾಕಿಬಿಡೋದು, ಇನ್ನೊಬ್ಬರಿಗೆ ಉಪದ್ರ ಕೊಡೋದು ಇಲ್ಲ. ಅದಕ್ಕೆ ಸಂತಾನ ಚಿಕಿತ್ಸೆ ಮಾಡಿಸಿ ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ, ಎಲ್ಲ ಎಚ್ಚೆತ್ಕೊಳ್ಳಿ ಅಲ್ವಾ. ಆಗ ಏನಾಗುತ್ತೆ, ಒಂದು ನೇಚರ್ನಲ್ಲಿ ಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ.
1: ಸಾಮಾನ್ಯವಾಗಿ ಈಗಿನ ಒಂದು ಜನರ ಪ್ಯಾಷನ್ ಅಂತ ಹೇಳ್ಬೋದು, ಎಲ್ಲ ತಳಿಗಳ ನಾಯಿ ಅದಕ್ಕೆ ಹೋಗ್ತಾರೆ. ಬೀದಿ ನಾಯಿಗಳು ಅಂದರೆ ಒಂದು ಅಸಡ್ಡೆ, ಅಲಕ್ಷ್ಯ ಅಂತ ಹೇಳ್ಬೋದು. ಪಶುವೈದ್ಯರಾಗಿದ್ದು ನೀವು ಒಂದು ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ?
0: ನಾನು ಹೇಳೋದು, ಪ್ರತಿಯೊಬ್ಬರೂ ಒಂದು ಬೀದಿ ನಾಯಿಗಳನ್ನು ಅಡಾಪ್ಟ್ ಮಾಡಿ ಅದಕ್ಕೊಂದು ಬಾಳು ಕೊಡಿ, ಅದು ಖುಷಿಯಿಂದ ಇರುತ್ತೆ. ಹೊರಗಡೆ ಹೋಗಿ ಎಷ್ಟೋ ಮರಿ ಹಾಕೋದು ಇದಕ್ಕಿಂತ ಮನೆಯಲ್ಲೇ ಒಂದು ಅದರ ಪ್ರೀತಿ, ಅದಕ್ಕೆ ಪ್ರೀತಿ ಕೊಟ್ಟು ನಾವು ಪ್ರೀತಿಯಿಂದ ಸಂತೋಷದಿಂದ ಇರಲಿಕ್ಕೆ, ಸಹಬಾಳ್ವೆಯಿಂದ ಇರಲಿಕ್ಕೆ ಕಲಿಯೋಣ ಅಂತ ನನ್ನ ಒಂದು ಇಂಟೆನ್ಷನ್, ಭಾವನೆ. ಶ್ವಾನ ಎಂದರೆ ನಿಷ್ಠೆ, ಎಚ್ಚರಿಕೆ, ರಕ್ಷಣೆಯ ಸಂಕೇತ. ಶ್ವಾನ ಎಂಬುದು ಕೇವಲ ಪ್ರಾಣಿ ಅಲ್ಲ, ಗುಣಪ್ರಭೇದದಿಂದ ನಾವು ಬೇರೆ ಆಗ್ತೇವೆ ಬಿಟ್ಟರೆ ಶರೀರ ಬೇರೆ ಅಲ್ಲ, ಅದೊಂದು ನಮ್ಮ ಈ ಜೀವನದ ಒಂದು ಪ್ರಕೃತಿಯ ಒಂದು ಅಂಗ. ಇನ್ನೊಂದು ಸಂಸ್ಕೃತ ಶ್ಲೋಕವೊಂದು ಹೇಳಿ ನಾನು ಮುಗಿಸ್ತೇನೆ. ಕಾಕಾ ಚೇಷ್ಟ ಬಾಕೋ ಧ್ಯಾನಂ ಶ್ವಾನಾನಿದ್ರಾ ಅಲ್ಪಾಹಾರಿ ನಿತ್ಯಭಾಷಿ ಚೈವ ವಿದ್ಯಾರ್ಥಿನಾನ ಪಂಚ ಲಕ್ಷಣಂ. ಈ 5 ಲಕ್ಷಣ, ನಾವೆಲ್ಲ ಈ ಪ್ರಪಂಚಕ್ಕೆ ಬಂದು ವಿ ಆರ್ ನೋಥಿಂಗ್ ಬಟ್ ಸ್ಟೂಡೆಂಟ್ಸ್. ಒಂದು ರೀತಿಯಲ್ಲಿ ನೋಡಿದರೆ, ಹೌ ಎ ಸ್ಟೂಡೆಂಟ್ ಮಸ್ಟ್ ಹ್ಯಾವ್ ಎಫರ್ಟ್ ಲೈಕ್ ಎ ಕ್ರೋ, ಫೋಕಸ್ ಲೈಕ್ ಎ ಕ್ರೇನ್, ಸ್ಲೀಪ್ ಆಫ್ ದ ಡಾಗ್, ಈಟ್ ಲಿಟಲ್ ಸ್ಪೀಕ್ ಲಿಟಲ್ ಬಿಕಾಸ್ ವೆನ್ ಎ ಡಾಗ್ ಸ್ಲೀಪ್ಸ್ ಇಟ್ ಈಸ್ ಆಲ್ಸೋ ಅಲರ್ಟ್. ಇಷ್ಟೇಳಿ ನಾನು ಈ ಪ್ರಪಂಚ ಎಲ್ಲ ಕ್ರಿಯೇಚರ್ಸ್ ಎಲ್ಲ ಪ್ರಾಣಿಗಳಿಗೂ ಒಂದು ವಾಸಸ್ಥಾನ, ನಮ್ಮೆಲ್ಲರ ತಾಯಿ ಆ ಜಗನ್ಮಾತೆ, ಎಲ್ಲರೂ ಒಂದೇ ಅಂತ ಹೇಳುವಂಥ ಭಾವನೆ ಜನರಲ್ಲಿ ಅದು ಉಂಟಾಗಬೇಕು. ಆಗ ಒಂದು ಅರ್ಥ ಬರುತ್ತೆ, ನಮ್ಮ ಜೀವನಕ್ಕೂ ಕೂಡ ಅರ್ಥ ಬರುತ್ತೆ, ಅದಕ್ಕೂ ಸಂತೋಷ ಆಗುತ್ತೆ.
1: ನಾಯಿ ಸಾಕು ಪ್ರಾಣಿ

0: ಪ್ರಾಣಿ ಮಾತ್ರವಲ್ಲ, ನಿಯತ್ತಿನ ಪ್ರಾಣಿ ಸಹ. ಅದನ್ನು ಸಾಕಲು ಏನೆಲ್ಲ ಕ್ರಮ ಅನುಸರಿಸಬೇಕು, ಯಾವೆಲ್ಲ ಲಸಿಕೆಗಳನ್ನು ಯಾವ ಸಮಯದಲ್ಲಿ ಕೊಡಬೇಕು ಹಾಗೂ ಅದರ ಆಹಾರ ಕ್ರಮಗಳು ಎಲ್ಲವನ್ನು ನಮ್ಮ ಜೊತೆ ಇದುವರೆಗೆ ಹಂಚಿಕೊಂಡವರು ನಿವೃತ್ತ ಪಶುವೈದ್ಯರಾದಂತಹ ಡಾಕ್ಟರ್ ಗುರುಮೂರ್ತಿ ಅವರು. ಬಹಳಷ್ಟು ಮಾಹಿತಿಗಳನ್ನು ನಮಗೆ ಹಾಗೂ ನಮ್ಮ ಶ್ರೋತೃ ಮಿತ್ರರಿಗೆ ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು ಸರ್.
1: ಧನ್ಯವಾದಗಳು.
2: ಇದುವರೆಗೆ ಶ್ವಾನ ಸಾಕಣೆ ಈ ಕುರಿತು ನಿವೃತ್ತ ಪಶುವೈದ್ಯರಾದ ಡಾಕ್ಟರ್ ಗುರುಮೂರ್ತಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಜನಿ ಭಟ್.
3: ನೆಲ್ಲು, ಅಸಲಿ ನೋಟ್ನಲ್ಲಿ ಯಾಕಾಡ್ತೀಯ?
4: ಬ್ರೋ, ಇದು ಹರಿದಿದೆ.
3: ಇಲ್ಲಿ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟನ್ನು
5: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
4: ವಾವ್, ಹೊಸ ನೋಟ್ ಸಿಗುತ್ತಾ?
3: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
5: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
6: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
6: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
7: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
6: ಲಿಡ್ಕರ್, ನಂಬಿಕೆ ನಿರಂತರ.
2: ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000-53,500, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000-45,500, ಕೋಕಾ ಕ್ವಿಂಟಾಲಿಗೆ 25,000-33,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000-16,500, ತೆಂಗಿನಕಾಯಿ 1ನೇ ವರ್ಗ 1,000-30,000, 2ನೇ ವರ್ಗ 1,000-25,000-35,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600-5,500, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500-4,500, IR8 ಕ್ವಿಂಟಾಲಿಗೆ 3,800-4,500, ಭತ್ತ ಆಮದು ಕ್ವಿಂಟಾಲಿಗೆ 2,350-2,500, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650-5,400, ಕೆಂಪು ಕ್ವಿಂಟಾಲಿಗೆ 4,500-5,000, ಕಪ್ಪು 5,000-5,500, ಮೆಣಸು ಕ್ವಿಂಟಾಲಿಗೆ 17,000-24,000, ಕಾಳು ಮೆಣಸು ಕ್ವಿಂಟಾಲಿಗೆ 13,000-67,000, ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 12,000-14,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000-6,500, ಕದಳಿ 5,800-7,000, ಗಾಳಿ 6,000-6,500, ನೇಂದ್ರ 7,000-8,000. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಶ್ರೋತೃಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ದೇವರ ನಾಮ. ಶಂಭೋ ಶಿವಶಂಭೋ ಹರ ಶಂಭೋ ಪ್ರಭುವೇ, ಬಿ ಕೆ ಸುಮಿತ್ರಾ ಅವರು ಹಾಡಿರುವ ಆರ್ ಎನ್ ಜೆ ಗೋಪಾಲ್ ಅವರ ಭಕ್ತಿ ರಚನೆ.

ನಾನು ತಕದಿ ಮಿಟಕ ಜನು ತಕದಿ ಮಿಟಕ ಜನು ತರ್ಗಿಡ್ತೋ ತರ್ಗಿಡ್ತೋ ತರ್ಗಿಡ್ತೋ

ಬಿಕೆ ಸುಮಿತ್ರಾ ಅವರು ಹಾಡಿರುವ ಆರ್ಎನ್ಜಿ ಗೋಪಾಲ್ ಅವರ ಭಕ್ತಿರಚನೆಯೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆಯ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಭೇಟಿ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ, ಆ ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ, 51,000 ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26 ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಳೆ ದೇಶಾದ್ಯಂತ ರೋಜ್ಗಾರ್ ಮೇಳ ನಡೆಯಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ಅವರು ಮೇಳವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾದ 51,000ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ವರ್ಚುವಲ್ ಮೂಲಕ ನೇಮಕಾತಿ ಪತ್ರ ವಿತರಿಸಲಿದ್ದಾರೆ. ದೇಶದ ಒಟ್ಟು 47 ಸ್ಥಳಗಳಲ್ಲಿ 19ನೇ ರೋಜ್ಗಾರ್ ಮೇಳ ಆಯೋಜಿಸಲಾಗಿದೆ. ರೈಲ್ವೆ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಹಣಕಾಸು ಸೇವೆ, ಉನ್ನತ ಶಿಕ್ಷಣ ಸೇರಿದಂತೆ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೇಮಕಾತಿ ಪತ್ರ ಪಡೆಯಲಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಜೈಪುರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಉದ್ಯೋಗ ಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ರೋಜ್ಗಾರ್ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ, ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಭದ್ದತೆಗೆ ಅನುಗುಣವಾಗಿ ರೋಜ್ಗಾರ್ ಮೇಳಗಳನ್ನು ನಡೆಸಲಾಗುತ್ತಿದ್ದು ಇದುವರೆಗೆ 12,00,000ಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಗಿದೆ. ಭಾರತ ಮತ್ತು ಸೈಪ್ರಸ್ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಇಂದು ಒಪ್ಪಂದ ಮಾಡಿಕೊಂಡಿವೆ. ಭಯೋತ್ಪಾದನೆ ನಿರ್ಮೂಲನೆಗಾಗಿ ಜಂಟಿ ಕಾರ್ಯಕಾರಿ ಗುಂಪು ಸ್ಥಾಪನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಉನ್ನತ ಶಿಕ್ಷಣ ಹಾಗೂ ಸಂಶೋಧನೆ ಮತ್ತು ಸಾಂಪ್ರತಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಸಹಕಾರದ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ನವದೆಹಲಿಯಲ್ಲಿ ಇಂದು ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲಪಡಿಸುವ ನಿಟ್ಟಿನಲ್ಲಿ ಮಾತುಕತೆ ನಡೆಸಿದರು. ಪ್ರಾದೇಶಿಕ ಮತ್ತು ಜಾಗತಿಕ ಮಹತ್ವದ ವಿಚಾರ ಹಾಗೂ ಬಹುಕ್ಷೇತ್ರಗಳಲ್ಲಿ ಸಹಕಾರ ಕುರಿತಂತೆ ಉಭಯ ನಾಯಕರು ವಿಚಾರ ವಿನಿಮಯ ನಡೆಸಿದರು. ಭಾರತ ಸೈಪ್ರಸ್ ನಡುವಿನ ಸ್ನೇಹ ಗಾಢವಾಗಿದೆ ಮಾತ್ರವಲ್ಲ ಭವಿಷ್ಯದ ಮುನ್ನೋಟ ಹೊಂದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವೇಳೆ ಬಿಡುಗಡೆ ಮಾಡಲಾದ ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಭಾರತದಲ್ಲಿನ ಸೈಪ್ರಸ್ ಬಂಡವಾಳ ಹೂಡಿಕೆ ದಶಕದಿಂದೀಚೆಗೆ ದ್ವಿಗುಣಗೊಂಡಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ.
1: ಎ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಸೈಪ್ರಸ್ ಕೆ ಇನ್ಫ್ರಾಸ್ಟ್ರಕ್ಚರ್ ಎನರ್ಜಿ ಆರ್ ಅಗ್ರಿಕಲ್ಚರ್ ಸೆಕ್ಟರ್ ಮೇ ಭಾರತೀಯ ಕಂಪನೀಸ್ ಕೆ ಲಿಯೆ ನಯೆ ಅವಸರ್ ಪ್ರದಾನ್ ಕರೆಗಿ ಆರ್ ಭಾರತ್ ಕೆ ತೇಜಿ ಸೆ ಬಡತೆ ಶಿಪಿಂಗ್ ಆರ್ ಮೆರಿಟೈಮ್ ಕ್ಷೇತ್ರೋ ಮೇ ನಯಾ ನಿವೇಶ ಲೇಕರ್ ಆಯೇಗಿ ಹಮ್ ಸೈಪ್ರಸ್ ಕೆ ಸಾಥ್ ಮಿಲ್ಕರ್ ಗಿಫ್ಟ್ ಸಿಟಿ ಕೋ ಎ ಗ್ಲೋಬಲ್ ಫೈನಾನ್ಸಿಯಲ್ ಆರ್ ಸರ್ವಿಸಸ್ ಹಬ್ ಬನಾನೆ ಕೆ ವಿಜನ್ ಕೋ ಗತಿ ದೇಂಗೆ ಆರ್ ದೋನೋ ದೇಶೋ ಕೆ ಇನ್ನೋವೇಶನ್ ಆರ್ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಕೆ ಬೀಚ್ ಕನೆಕ್ಟ್ ಬಡಾಯೆಂಗೆ.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಮತ್ತು ಭಾರತ ಯುರೋಪಿಯನ್ ಒಕ್ಕೂಟಗಳ ನಡುವಿನ ಸಂಬಂಧ ಇತ್ತೀಚಿನ ವರ್ಷಗಳಲ್ಲಿ ಬಹುಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ.
2: I feel exceptionally honored and privileged to be in Delhi for this state visit, and we stand together in marking another milestone in further strengthening the long-standing bonds between our two countries and in deepening and expanding our strategic cooperation.
0: ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡ್ಸ್ ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡುವ ಕಾರ್ಯಕ್ರಮವಿದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮೂಲಕ 100 ಕೋಟಿಗೂ ಅಧಿಕ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗೆ ಯಶಸ್ವಿಯಾಗಿ ಸಂಪರ್ಕಿಸುವ ಮೂಲಕ ಮಹತ್ವದ ಸಾಧನೆ ಮಾಡಲಾಗಿದೆ. ಕಳೆದ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ 50 ಕೋಟಿ ಆರೋಗ್ಯ ದಾಖಲೆಗಳನ್ನು ಆಯುಷ್ಮಾನ್ ಭಾರತ್ ಖಾತೆಗೆ ಸೇರಿಸಲಾಗಿತ್ತು. ಕಳೆದ 15 ತಿಂಗಳಲ್ಲಿ 100 ಕೋಟಿಗೂ ಅಧಿಕ ದಾಖಲೆಗಳನ್ನು ಸೇರಿಸಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಂಪೂರ್ಣ ಗಡಿಯನ್ನು ಇನ್ನಷ್ಟು ಬಲಪಡಿಸಿ ಅಭೇದ್ಯಗೊಳಿಸಲು ದಕ್ಷ ಗಡಿ ಯೋಜನೆ ಆರಂಭಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ನವದೆಹಲಿಯಲ್ಲಿ ಇಂದು ಗಡಿ ಭದ್ರತಾ ಪಡೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಡ್ರೋನ್, ರಡಾರ್, ಕ್ಯಾಮೆರಾ ಹಾಗೂ ಇತರ ತಾಂತ್ರಿಕ ಸಂಪನ್ಮೂಲಗಳಿಂದ ಸನ್ನದ್ಧಗೊಂಡ ಉಪಕ್ರಮ ಇದಾಗಿರುತ್ತದೆ ಎಂದರು.
6: आने वाले एक साल के अंदर ही स्मार्ट बॉर्डर कंसेप्ट के साथ सीमा सुरक्षा बल की सुरक्षा में सभी प्रकार की

0: सैनिक को लैस कर एक अभेद्य बॉर्डर की हम सुरक्षा की ग्रिड बनाने का काम आगे बढ़ रहा है और बहुत कम समय में गृह मंत्रालय, ड्रोन, रडार, आधुनिक कैमराज और बाकी सारी तकनीक के साथ एक स्मार्ट बॉर्डर के प्रोजेक्ट को लेकर देश के सामने आएगा।
1: ಅಂತಾರಾಷ್ಟೀಯ ಗಡಿ ಭದ್ರತೆಯನ್ನು ವಿಭಿನ್ನವಾದ ಸವಾಲು ಎಂದು ಕಾಣದೆ ಸ್ಥೂಲ ಪ್ರಾದೇಶಿಕ ಜವಾಬ್ದಾರಿಯನ್ನಾಗಿ ಪರಿಗಣಿಸುವ ಅವಶ್ಯಕತೆ ಇದೆ ಎಂದು ಅವರು ಹೇಳಿದರು. ಗಡಿ ಭದ್ರತಾ ಪಡೆ ದೇಶದ ಹೆಮ್ಮೆಯನ್ನು ಎತ್ತಿ ಹಿಡಿಯುವಲ್ಲಿ ಸತತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಕ್ರಮ ನುಸುಳುವಿಕೆ, ಮಾದಕ ದ್ರವ್ಯ ಮತ್ತು ಶಸ್ತಾಸ್ತ್ರ ಕಳ್ಳಸಾಗಾಟ, ನಕಲಿ ನೋಟು ಚಲಾವಣೆ ತಡೆಗಟ್ಟುವಲ್ಲಿ ಗಡಿ ಭದ್ರತಾ ಪಡೆ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಗೃಹ ಸಚಿವ ಅಮಿತ್ ಶಾ ತಿಳಿಸಿದರು. 1965ರಲ್ಲಿ 25 ಬೆಟಾಲಿಯನ್ನೊಂದಿಗೆ ಆರಂಭವಾದ ಗಡಿ ಭದ್ರತಾ ಪಡೆ ಇಂದು 270,000 ಸಿಬ್ಬಂದಿ ಸಾಮರ್ಥ್ಯದೊಂದಿಗೆ ವಿಶ್ವದ ಅತಿದೊಡ್ಡ ಗಡಿ ಕಾವಲು ಪಡೆ ಎನಿಸಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಕೇಂದ್ರೀಯ ನಿರ್ದೇಶಕ ಮಂಡಳಿಯ 623ನೇ ಸಭೆ ಮುಂಬೈನಲ್ಲಿ ಇಂದು ನಡೆಯಿತು. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ದೇಶದ ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಬಗ್ಗೆ ವಿಚಾರ ವಿಮರ್ಶೆ ನಡೆಸಲಾಯಿತು. ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಆರ್ಬಿಐನ ಒಟ್ಟು ಆದಾಯ ಶೇಕಡ 26.42% ಹೆಚ್ಚಿದೆ. ಕೇಂದ್ರೀಯ ನಿರ್ದೇಶಕ ಮಂಡಳಿ 2025-26ನೇ ಲೆಕ್ಕದ ವರ್ಷಕ್ಕೆ ಸಂಬಂಧಿಸಿದಂತೆ 2.86 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ವರ್ಗಾಯಿಸಲು ಅನುಮತಿ ನೀಡಿದೆ. ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ ಕಳೆದ 8 ದಿನಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಕುಟುಂಬಗಳನ್ನು ಸೇರಿಸಲಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದು ಶುದ್ದ ಇಂಧನಕ್ಕಾಗಿ ಜನರಿಂದ ವ್ಯಕ್ತವಾಗುತ್ತಿರುವ ಒಲವಿನ ಪ್ರತಿಫಲನವಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ದೇಶಾದ್ಯಂತ ಮೇಲ್ಛಾವಣಿ ಸೌರ ವಿದ್ಯುತ್ಗಾಗಿ ಜನರು ಮುಂದಾಗುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸೌರ ಕ್ರಾಂತಿ ವೇಗ ಪಡೆಯುತ್ತಿದೆ ಎಂದು ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಸಮತೋಲಿತ ರಸಗೊಬ್ಬರ ಬಳಕೆ ಮತ್ತು ಸುಸ್ಥಿರ ಕೃಷಿಯ ಮೇಲೆ ಕೇಂದ್ರೀಕರಿಸುವ ಖೇತ್ ಬಚಾವೋ ಅಭಿಯಾನ 2,71,00,000 ನಾಗರಿಕರನ್ನು ತಲುಪಿದೆ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಖೇತ್ ಬಚಾವೋ ಅಭಿಯಾನ ದೇಶಾದ್ಯಂತ ಅನೇಕ ವೇದಿಕೆಗಳ ಮೂಲಕ ರೈತರು ಮತ್ತು ಪಾಲುದಾರರಿಗೆ ವೈಜ್ಞಾನಿಕ ಪೋಷಕಾಂಶ ನಿರ್ವಹಣೆಯ ಬಗ್ಗೆ ಶಿಕ್ಷಣ ನೀಡಲು ಒಂದು ಬಲವಾದ ಸಂಪರ್ಕವನ್ನು ಸ್ಥಾಪಿಸಿದೆ. ಈ ಅಭಿಯಾನದ ಅಡಿಯಲ್ಲಿ ಈವರೆಗೆ ಒಟ್ಟು 12,929 ಜಾಗೃತಿ ಶಿಬಿರಗಳು ಮತ್ತು ವಿಚಾರ ಸಂಕಿರಣಗಳನ್ನು ನಡೆಸಲಾಗಿದ್ದು 7,17,000 ಹೆಚ್ಚು ರೈತರನ್ನು ನೇರವಾಗಿ ತೊಡಗಿಸಿಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ನಾಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಉದ್ಯೋಗ ಮೇಳ. 51,000 ಅಧಿಕ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತ ಸೈಪ್ರಸ್ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರಕ್ಕಾಗಿ ಒಪ್ಪಂದ. ದೇಶದ ಭೌಗೋಳಿಕ ಮೇರೆಗಳನ್ನು ಬಲಪಡಿಸಲು ದಕ್ಷ ಗಡಿ ಯೋಜನೆ, ಗೃಹ ಸಚಿವ ಅಮಿತ್ ಶಾ. ಕೇಂದ್ರ ಸರ್ಕಾರಕ್ಕೆ 2025-26ನೇ ಸಾಲಿಗಾಗಿ 2.86 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಹಣ ವರ್ಗಾಯಿಸಲು ಆರ್ಬಿಐ ಅನುಮೋದನೆ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
2: ಆಕಾಶವಾಣಿ ಮಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಹಂಸಲೇಖಾ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಹಬ್ಬ ಚಿತ್ರದ ಗೀತೆ. ಗಾಯಕರು ನಂದಿತಾ.

ಹಬ್ಬ ಚಿತ್ರದ ಗೀತೆ ಕೇಳಿದಿರಿ. ಮುಂದೆ ಆಕಾಶ್ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ, ಕೆ ಕಲ್ಯಾಣ್ ಅವರ ರಚನೆ ಇದು, ಸಂಗೀತ ಆರ್ ಪಿ ಪಟ್ನಾಯಕ್.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ

0: ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
3: ಹಿಂದಿ ದೇಶಭಕ್ತಿ ಗೀತೆ. ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
4: ನಾ ಹಿಂದೂ ಬನೇಗ ನಾ ಮುಸಲ್ಮಾನ್ ಬನೇ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಆತ್ಮೀಯ ಮಂಗಳೂರು ಆಕಾಶವಾಣಿ ಕೇಳುಗರೆ, ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಸೋಲಿನ ಹಾದಿಯಲ್ಲಿ ಗೆಲುವಿನ ಮೆಟ್ಟಿಲು ಕಟ್ಟಿದ್ದು ಹೇಗೆ? ಶೂನ್ಯದಿಂದ ಸಾಧನೆಯ ಶಿಖರಕ್ಕೇರಿದ ಆ ವ್ಯಕ್ತಿಯಾರು? ಕರಾವಳಿಯಿಂದ ಜಾಗತಿಕ ಮಟ್ಟಕ್ಕೆ ಬೆಳೆದ ಉದ್ಯಮದ ಸಾಮ್ರಾಟ, ಶಿಪ್ಪಿಂಗ್ ಏಜೆನ್ಸಿಯ ಸೂತ್ರಧಾರ, ಉದ್ಯಮ ಕ್ಷೇತ್ರದ ಯಶಸ್ವಿ ಸಾರಥಿ ಗಣೇಶ್ ಚಕ್ರಪಾಣಿ.
1: ಮಂಗಳೂರಲ್ಲಿ ಗ್ರೆನೈಟ್ ತಪ್ಪಿದ ಟಿಂಬರ್ ಹೊಡಿತಿದ್ರು, ಅದು ಬಿಟ್ಟರೆ ಬೇರೆ ಇಲ್ಲ. ಆಚೆಯಿಂದ ಗ್ರೆನೈಟ್ ತರ್ತಾರೆ, ಈಚೆಯಿಂದ ಟಿಂಬರ್ ಕೊಂಡೋಗ್ತಾರೆ. ಅವರು ಈ ಕಂಟೈನರ್ ಬಿಸ್ನೆಸ್ ಬಂದರೆ ನೋಡೋವರ ಕಣ್ಣಿಗೆ ಎಂತ ಕಾಣ್ತಿತ್ತು, ಅದರಲ್ಲಿ ಸಣ್ಣ ಅಮೌಂಟು ಅಂತ. ಗ್ರೆನೈಟ್ ಎಲ್ಲ ಬಿರಿಯಾನಿ ಊಟ ಇದ್ದ ಹಾಗೆ, ಫುಲ್ಲು ಒಂದೇ ಸಲಕ್ಕೆ ಒಂದು ವೆಸಲ್ ಬರ್ತದೆ, ಎಲ್ಲ ಲೋಡ್ ಆಗ್ತದೆ ಹೋಗ್ತದೆ. ಇದಾಗಲ್ಲ, ದಿನಾ ಕೆಲಸ ಮಾಡಬೇಕು, ಮಾಡಿದನ್ನೇ ಮಾಡೋದು. ಆದರೆ ನಾನು ಹೇಳ್ತೇನೆ, ದಿನ ಹೊಸ ದಿನವೇ ಅಂತ. ಎವ್ರಿ ಡೇ ಇಸ್ ಅ ನ್ಯೂ ಡೇ. ನಮಗೆ ಯಾವಾಗ ಏನು ಬರ್ತದೆ ಪ್ರಾಬ್ಲಮ್ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಕೌಂಟ್ ಆಗ್ತಾ ಹೋಗ್ತದೆ.
0: ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ಸ್ ಲೋಕದ ಸಕ್ಸಸ್ ಮಂತ್ರ ಸಾಧನೆಯ ರೋಚಕ ಜರ್ನಿಯಲ್ಲಿ ಕೇಳಿ ಯಶಸ್ಸಿನ ಸಿಹಿ ಕಹಿ ಕತೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಹಂಸಲೇಖಾ ಅವರ ಸಾಹಿತ್ಯ ವಿ ಮನೋಹರವರ ಸಂಗೀತ ಸಂಯೋಜನೆಯಲ್ಲಿ ನನ್ನಾಸೆಯ ಹೂವೆ ಚಿತ್ರದ ಗೀತೆ, ಈಗ ಗಾಯಕರು ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರಾ.

0: ನನ್ನಾಸೆಯ ಹೂವೆ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ರಾತ್ರಿ 10:30 ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ.
1: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯು 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಸುಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ.
2: ಈ ವಾರದ ಅತಿಥಿಯಾಗಿ ನಮ್ಮ ಮಾತಿನ ಮಂಟಪ ಕಟ್ಟುವವರು ರಂಗಭೂಮಿಯ ಅಭಿನಯ ಮಾಣಿಕ್ಯ, ಹಿರಿಯ ರಂಗಭೂಮಿ ಕಲಾವಿದೆ ಸುಮತಿ ಶ್ರೀ ನವಲಿ ಹಿರೇಮಠ್. ಆ ನೆನಪಿನ ಪಯಣಕ್ಕೆ ಸಾಥ್ ನೀಡಲಿದ್ದಾರೆ ಲತೀಶ್ ಪಾಲ್ದನೆ. ಬನ್ನಿ ಸುಮತಿ ಶ್ರೀ ಅವರ ಜ್ಞಾನದ ಅಂಗಳಕ್ಕೆ.
3: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅತಿಥಿಯಾಗಿ ಬಂದಿರುವಂಥವರು ಡಾಕ್ಟರ್ ಸುಮತಿ ಶ್ರೀ ನವಲಿ ಹಿರೇಮಠ ಇವರು. ಇವರು ಹಿರಿಯ ವೃತ್ತಿಪರ ರಂಗ ಕಲಾವಿದೆ, ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಿಮಗೂ ಸ್ವಾಗತ.
3: ತಾವು ರಂಗಭೂಮಿಯಲ್ಲಿ ಅನುಭವ ಹೊಂದಿರುವವರು, ಬಹಳಷ್ಟು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದವರು. ಈಗ ತಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಸಣ್ಣ ಅಭಿಲಾಷೆ ನಮ್ಮದು. ಈಗ ತಾವು ಮೂಲತಃ ಉತ್ತರ ಕನ್ನಡದವರು. ಉತ್ತರ ಕನ್ನಡದಲ್ಲಿ ಎಲ್ಲಿ ಮೇಡಮ್ ತಾವು?
4: ಯಲ್ಲಾಪುರ, ಕಾರವಾರ ಜಿಲ್ಲೆ ಯಲ್ಲಾಪುರ.
3: ಯಲ್ಲಾಪುರ,

0: ತಮ್ಮ ಬಾಲ್ಯದ ದಿನಗಳು ಅಲ್ಲೇ ಕಳೆದ್ರೆ ಹೇಗೆ?
1: ಇಲ್ಲ, ವಿಷಯಕ್ಕೆ ನಾನು ಬರಬೇಕಂದ್ರೆ, ನನ್ನ ತಂದೆ ಒಬ್ಬ ಕೂಲಿಕಾರ. ಕೂಲಿಕಾರ ಮಕ್ಕಳಿಗೆ ವಿದ್ಯಾಭ್ಯಾಸ ಅವಾಗಲಿ ಯಾರು ಕೊಡ್ತಿದ್ದಿಲ್ಲ. ಇನ್ನು ನಮ್ಮಕ್ಕ ಒಬ್ರು ಕಲಾವಿದ್ರಿದ್ರು, ನಮ್ಮ ದೊಡ್ಡಕ್ಕ ಒಬ್ಬ ನಾಟಕ ಕಂಪನಿ, ಇದು ನರಸಣ್ಣನವರು ಅಂತ ಅವಾಗಿನ ಕಾಲದ ನಾಟಕ ಕಂಪನಿಗಳು, ದೊಡ್ಡ ಕಂಪನಿ ಅವಾಗಿನ ನಾಟಕ ಕಂಪನಿಗಳೆಲ್ಲ, ಅಲ್ಲಿ ನಮ್ಮಕ್ಕ ದುಡಿತಿದ್ರು ನರಸಣ್ಣವ್ರ ಕಂಪನಿಯಲ್ಲಿ. ಮತ್ತು ನಮ್ಮ ಬಡತನ ಇದ್ದ ಕಾರಣ ನಾನು ಅಭ್ಯಾಸ ಇಲ್ಲ, ನಮಗೆ ಮೂರನೇ ಕ್ಲಾಸ್ ಅಷ್ಟೇ ಕಲ್ತಿದ್ದು. ಮೂರನೇ ಕ್ಲಾಸ್ ಕಲ್ತ ಮೇಲೆ ನನಗೆ ನನ್ನ ಅಕ್ಕ ನನ್ನ ಕರ್ಕೊಂಡು ಹೋಗ್ಬಿಟ್ಲು. ಇನ್ನು ಬಡತನ ಎಲ್ಲಿ ಬೇಕಲ್ಲ ಮನುಷ್ಯನಿಗೆ ಬದುಕಲಿಕ್ಕೆ. ನಾವು ನಾಟಕದಲ್ಲಿ ಸೇರಿಬಿಟ್ವಿ, ಅಕ್ಕನ ಜೊತೆಗೆ ಸೇರಿದ್ವಿ. ನನಗೆ 7 ವರ್ಷ, ನನ್ನ ಇನ್ನೊಬ್ಬ ಅಕ್ಕನಿಗೆ 9 ವರ್ಷ. ನಾವು ಇಬ್ಬರು ನಮ್ಮ ದೊಡ್ಡಕ್ಕನ ಹತ್ರ ಹೋದ್ವಿ. ಅಲ್ಲಿಂದ ಚಾಲು ಆಯಿತು ನಮ್ಮ ಬಣ್ಣದ ಬದುಕು. ಅದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಹೊನ್ನಳ್ಳಿ ಕಂಪನಿ ಅಂತ ಇತ್ತು, ಮಾಲೀಕರಾದವರು ನನ್ನ ಮನೆಗೆ ಬಂದಿದ್ರು ಯಲ್ಲಾಪುರಕ್ಕೆ. ನಾನು ಒಂಥರ ಆಟ ಆಡ್ತಾ ಕೂತ್ಕೊಂಡಿದ್ದೆ ಅಂಗಳದಲ್ಲಿ. ಆ ಹುಡುಗಿ ಇಷ್ಟು ಒಳ್ಳೊಳ್ಳೆದಾಳೆ, ಇವಳಿಗೆ ಪಾತ್ರ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಕೇಳಿದ್ರು ಅವರು. ನನ್ನೇನು ಕೇಳಿದ್ರು ಅವರು, ಏನಮ್ಮ ನೀನು ಪಾತ್ರ ಮಾಡ್ತೀಯಾ ಅಂತ ಕೇಳಿದ್ರು. ನಾನು ಪಾತ್ರ ಮಾಡ್ತೀನಿ ಅಂತ ಹೇಳಿಬಿಟ್ಟೆ ನಾನು. ಅವಾಗ ಸತ್ಯ ಹರಿಶ್ಚಂದ್ರ ನಾಟಕ ಅಂತ ಆಡಿದ್ರು ಅವರು. ಅದರಲ್ಲಿ ಸತ್ಯ ಹರಿಶ್ಚಂದ್ರ ಮಗನ ಪಾತ್ರ, ಲೋಹಿತಾಶನ ಪಾತ್ರ ಮಾಡಿದೆ. ಹಾವೇರಿ ಜುಬೈದೇಬಾಯಿ ಸೌನೂರ್ ಅಂತ ಅವರು ನನಗೆ ಬಣ್ಣ ಹಚ್ಚಿದ್ದು. ಅವರು ಸತ್ಯ ಹರಿಶ್ಚಂದ್ರ ಹೆಂಡತಿ ಪಾತ್ರ ಮಾಡಿದ್ರು, ನನ್ನ ಮಗನ ಪಾತ್ರ ಮಾಡಿದ್ದೆ. ಆಮೇಲೆ ನಮ್ಮ ಅಕ್ಕ ನಮ್ಮನ್ನು ಕರ್ಕೊಂಡು ಹೋದ್ರು, ಹಾಗೆ ನಾಟಕ ಕಂಪನಿಲಿ ಉಳ್ಕೊಂಡ್ವಿ. ಅವ್ರ ಜೊತೆಗೆ ಸೇರಿಕೊಂಡು ಕಲೆ ಅನ್ನೋದು ಅಷ್ಟು ಜಲ್ದಿ ನಮ್ಗೆ ಕೊಡೋದಿಲ್ಲ ನಾಟಕ ಕಂಪನಿಲಿ, ಸಣ್ಣ ಮಕ್ಕಳ ಪಾತ್ರ ಜಾಸ್ತಿ ಸಿಗೋದಿಲ್ಲ. ಹೀಗೆ ಬೆಳೀತಾ ಬೆಳೀತಾ ಬೆಳೀತಾ ಚಿತ್ರಗಿ ಕಂಪನಿ, ನಮ್ಮ ಮಾವನವರ ಕಂಪನಿಯಲ್ಲಿ 18-16 ವರ್ಷಕ್ಕೇ 40-50 ವರ್ಷದ ಮುದುಕಿ ಪಾತ್ರನೂ ಮಾಡಿಬಿಟ್ಟೆ. ಕಣ್ಣಿದ್ರು ಬುದ್ಧಿ ಬೇಕು ನಾಟಕದಲ್ಲಿ, ಕಲಾವಿದರು ಓಡೋಗ್ಬಿಡ್ತಾರೆ ಅವ ಆ ಸಮಯದಲ್ಲಿ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಕಲಾವಿದರು ಹೋದ ತಕ್ಷಣ ಒಂದು ನಾಟಕ ಕಂಪನಿ ನಡೀಬೇಕಾದ್ರೆ ಬಹಳ ಕಷ್ಟ ಇದೆ. ಒಬ್ಬ ಕಲಾವಿದ ಹೋದ್ನಂದ್ರೆ ಆ ನಾಟಕ ಕೆಟ್ಟು ಹೋಗ್ಬಿಡ್ತದೆ, ಆ ನಾಟಕ ನಡೆಯೋಕ್ಕೆ ಆಗೋದಿಲ್ಲ. ಏ ಮತ್ತೊಬ್ಬ ಬಂದು ಅಲ್ಲಿ ಪಾತ್ರ ಮಾಡ್ತಾನಂದಾಗ ಜನರಿಗೆ ಮನಸ್ಸಿಗೆ ಎಫೆಕ್ಟ್ ಆಗ್ತದೆ.
0: ಈಗ ತಾವು ಹೇಳಿದ್ರಿ ಮೊದಲ ಒಂದು ಪಾತ್ರ ಮಾಡಿದ್ದು ಲೋಹಿತಾಶ್ವನ ಪಾತ್ರ ಅಂತ, ಆ ಅನುಭವ ಹೇಗಿತ್ತು? ಯಾಕಂದ್ರೆ ಮೊದಲ ಬಾರಿಗೆ ತಾವು ರಂಗದ ಪ್ರವೇಶ ಮಾಡಿದ್ರಿ, ಸುತ್ತ ಜನರಿರ್ತಾರೆ ಅಷ್ಟೊಂದು, ಕೆಲವರಿಗೆ ಸ್ಟೇಜ್ ಫಿಯರ್ ಅಂತ ಹೇಳ್ತೇವೆ, ಆ ತರದೇನಾದ್ರೂ ಆಯ್ತಾ ಅಥವಾ ಹೇಗೆ ಅನ್ನಿಸ್ತಾ?
1: ಒಂದು ಘಟನೆ ಆಯ್ತು, ರಂಗಭೂಮಿ ನಮಗೆ ಹೊಸದಿರಬಹುದು, ಆದರೆ ನನಗೆ ಸ್ಕೂಲಲ್ಲಿ ನಾಟಕ ಮಾಡೋದು ಹಾಡೋದು ಯಾವುದಾದ್ರೂ ಒಂದು ರೇಡಿಯೋದಲ್ಲಿ ಹಾಡು ಕೇಳಿದ್ರೆ ಸಾಕು, ಮೊದಲು ಅದನ್ನು ಹಾಡು ಕಲಿಬೇಕು ಅನ್ನೋ ಆಸೆ ನನಗೆ. ಅದೊಂದು ಕುತೂಹಲ, ಮುಂದೇನು ಭವಿಷ್ಯ ಇದೆ ಗೊತ್ತಿಲ್ಲ. ಇದೇ ಸತ್ಯ ಹರಿಶ್ಚಂದ್ರ ನಾಟಕಕ್ಕೆ ನಾನು ಪಾತ್ರ ಮಾಡಲಿಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಹಳ್ಳಿ ಜನ ಇರ್ತಾರೆ, ಎಲ್ಲ ಹಳ್ಳಿ ಜನ. ಒಂದು ಮಾವಿನ ತೋಪೆ ಇತ್ತು, ಆ ಊರಿನ ಗೌಡ್ರವರು ಅವರು ಬಂದು ಪ್ರಾಕ್ಟೀಸಿಗೆ ಕೂತ್ಕೊಂಡಿದ್ರು. ಅದರಲ್ಲಿ ಹಾಡಿತ್ತದು ಸತ್ಯ ಹರಿಶ್ಚಂದ್ರನ ಮಗನ ಪಾತ್ರಕ್ಕೆ ತಾಯಿದೊಂದು ಹಾಡಿರುತ್ತೆ. ಆ ಗೌಡ ಏನಂದ್ಬಿಟ್ಟಿದ್ದಾನೆ ಒಂದೇ ಸಲನೇ, ಆ ಮಗು ಇಷ್ಟು ಚಂದ ಹಾಡುತ್ತೆ, ನೀನೇನಮ್ಮ ಈನ ಮನೆ ಇದು ಮಾಡ್ತೀವಿ ಅಂತ ಏನೋ ಒಂದು ಅವ್ರಿಗೆ ಒಂಥರ ಮಾತಾಡಿದಾಗ ಆ ಅಮ್ಮ ಹೊಂಟುಬಿಟ್ರು. ಯಾರು? ಹಾವೇರಿ ಜುಬೇದಾಬಾಯಿ ಸೌನೂರವರು ಎದ್ದು ಹೊಂಟುಬಿಟ್ರು. ಅವರು ಅವರು ದೊಡ್ಡ ಕಲಾವಿದರು, ದೊಡ್ಡ ಸಿಂಗರ್ ಅವರು, ರೇಡಿಯೋ ಆರ್ಟಿಸ್ಟ್ ಅವರು. ಅವಾಗಿನ ಸಮಯದಲ್ಲಿ ಅವ್ರು ಹೊರಟ ತಕ್ಷಣನೇ ನನಗೊಂಥರ ಆಗ್ಲಿಕ್ಕತ್ತು, ಓಡೋಗಿ ಅವ್ರು ಕಾಲಿಡ್ಕೊಂಡೆ ನಾನು. ಅಮ್ಮ ಅಮ್ಮ ಅಮ್ಮ ನೀವು ಹೋಗಬೇಡಿ ಅಮ್ಮ, ಅಮ್ಮ ನೀವು ಹೋಗ್ಬಿಟ್ರೆ ನನ್ನ ಯಾರು ಬಣ್ಣ ಹಚ್ತಾರಮ್ಮ ನನಗೆ, ಅಮ್ಮ ನೀವು ಹೋಗ್ಬೇಡಿ ಅಮ್ಮ ಅಂತಂದೆ. ಅವಾಗ ಅವರು, ಇಲ್ಲಮ್ಮ ನೀನು ಪಾತ್ರ ಮಾಡು, ನೀನು ಒಳ್ಳೆ ಕಲಾವಿದೆ ಆಗ್ತೀಯ. ಇಲ್ಲ ಇಲ್ಲ, ಅಮ್ಮನೇ ನಂಗೆ ಬಣ್ಣ ಹಚ್ಚಬೇಕು, ಅಮ್ಮನೇ ನನ್ನ ಜೊತೆ ಪಾತ್ರ ಮಾಡಬೇಕು. ಅವಾಗ ನಾನು ಅವ್ರಿಗೆ ಒಂದೇ ಮಾತಂದೆ, ಅಮ್ಮ ನಾನು ದೊಡ್ಡ ಕಲಾವಿದೆ ಆಗಬೇಕಾದ್ರೆ ನಿಮ್ಮ ಕೈ ನನ್ನ ಮುಖಕ್ಕಿರಬೇಕು ಅಂತ ಹೇಳಿದೆ ಅವ್ರಿಗೆ ನಾನು. ಇವತ್ತು ಅವ್ರ ನೆನಪಾಗುತ್ತೆ, ದೊಡ್ಡ ಕಲಾವಿದರಾಗಿ ನನ್ನನ್ನು ಮಾಡಿದವರು, ಮೊದಲೇ ಬಣ್ಣ ಹಚ್ಚಿದವರು ಜುಬೇದಾಬಾಯಿ ಸೌನೂರು, ಅವರ ಪ್ರಶಸ್ತಿನೂ ನನಗೆ ಬಂದಿದೆ.
0: ಈಗ ಮೇಡಮ್, ಹೆಚ್ಚಾಗಿ ಏನಾಗುತ್ತೆ, ಈ ದಕ್ಷಿಣ ಕನ್ನಡದವರಿಗೆ, ವಿಶೇಷವಾಗಿ ಕರಾವಳಿ ಭಾಗದವರಿಗೆ ಈ ಕಂಪನಿ ನಾಟಕಗಳ ಬಗ್ಗೆ ಅಷ್ಟೊಂದು ಕಲ್ಪನೆ ಇಲ್ಲ, ಯಾಕಂದರೆ ಇಲ್ಲಿಯ ನಾಟಕಗಳ ಒಂದು ಸ್ವರೂಪವೇ ಬೇರೆ ಇರುತ್ತೆ. ಈ ಕಂಪನಿ ನಾಟಕಗಳು ಅಂತ ಹೇಳಿದರೆ ಯಾವ ರೀತಿ ಇರುತ್ತೆ, ಅವುಗಳ ಒಂದು ಸ್ವರೂಪ ಹೇಗಿರುತ್ತೆ, ಕಥೆ ಯಾವ ರೀತಿಯಾಗಿ ಆಯ್ಕೆ ಮಾಡಿಕೊಳ್ತಾರೆ, ಇದರ ಬಗ್ಗೆ ಒಂದು ಸ್ವಲ್ಪ ನಮಗೆ ತಿಳಿಸಿ.
1: ಒಬ್ಬ ಕವಿ ಕತೆ ಬರೀತಾನೆ, ಆ ಕತೆಗೆ ಯಾವ ರೀತಿ ಕಲಾವಿದರು ಬೇಕಾಗುತ್ತೆ ಅನ್ನೋದನ್ನು ಅಲ್ಲೇ ಅವರು ಹುಡುಕ್ಬಿಡ್ತಾರೆ. ಒಂದು ಕಂಪನಿಯಲ್ಲಿ ನಾವು ಕಲಾವಿದರು ಇಷ್ಟು ಜನ ಅಂತ ಇರ್ತೀವಿ, ಹೆಣ್ಮಕ್ಳು ಒಂದು 4-5 ಜನ ಇರ್ತೀವಿ, ಗಂಡ್ಮಕ್ಳು ಒಂದು 10 ಜನ, ಎಲ್ಲ ಕೆಲಸ ಮಾಡೋರು ಬಣ್ಣದ ಕೆಲಸದಲ್ಲಿ ಎಲ್ಲ ಸೇರಿದರೆ ಒಂದು 30-40-50 ಜನ ತನ ಇರಬಹುದು ಈ ಒಂದು ಸಂಘ ಕಟ್ಕೊಂಡವರು. ನಾಟಕವನ್ನು ಬರೆದ ಕವಿಗಳಿಗೆ ಅವನಿಗೆ ಯಾವ ಪಾತ್ರ ಯಾರಿಗೆ ಕೊಟ್ಟರೆ ಆಗುತ್ತಂತ ಕವಿ ಅವಾಗ ಅದನ್ನು ವಿಚಾರ ಮಾಡ್ತಿದ್ದ.

0: ಕವಿಗಳೇ ಅದನ್ನು ಪರೀಕ್ಷೆ ಮಾಡಿ ತೆಗಿತಿದ್ರು ಅದನ್ನು. ನಮ್ಗೆ ಇದೇ ಪಾತ್ರ ಕೊಟ್ಟರೆ ಹೀಗಿರುತ್ತೆ, ಈ ಪಾತ್ರ ಕೊಟ್ಟರೆ ಹೀಗಿರುತ್ತೆ ಅಂತ. ಆವಾಗಿನ ರಂಗಭೂಮಿ ದೇವಸ್ಥಾನ ನನಗೆ, ಯಾಕಂದರೆ ನಾನು ಅದರ ಅನ್ನ ತಿಂದು ಇವತ್ತು ನಿಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದೆ, ನಾನು ಅಣ್ಣನವರ ಕುಟುಂಬದವ್ರ ಜೊತೆಗೆ ಇವತ್ತು ಬೆರೀತಾ ಇದ್ದೇನೆಂದರೆ ನನ್ನ ಭಾಗ್ಯ ಅಂತ ನಾ ತಿಳ್ಕೊಂಡಿದ್ದೇನೆ. ಯಾಕಂತಂದರೆ ನನ್ನ ರಂಗಭೂಮಿಯಲ್ಲಿ ನಾವು ಒಂದು ಮಡಿ ಅಂತಾರೆ ಅದಕ್ಕೆ, ಸ್ವಚ್ಛತೆ. ಯಾವತ್ತು ನಾವು ನಾಂದಿ ಅಂತ ಸ್ಟಾರ್ಟ್ ಬರೋಕ್ಕಿಂತ ಮುಂಚೆನೇ ಲೋಬಾನ ಹಾಕ್ತೀವಿ ನಾವು ಯಾವಾಗ್ಲೂ, ಇನ್ನು ಪರ್ದೆ ಏನು ಜಗೋಕ್ಕಿಂತ ಮುಂಚೆ, ಡ್ರಾಪ್ ತೆಗಿಯೋಕ್ಕಿಂತ ಮುಂಚೆನೆ ಲೋಬಾನ ಹಾಕಿದಾಗ, ನಾಂದಿ ಹಾಡಬೇಕಾದಾಗ ಎಲ್ಲರೂ ಬಂದು ನಿಲ್ತಿದ್ರು. ಅವಾಗ ಚಿಕ್ಕ ಪಾತ್ರದಿಂದ ಹಿಡಿದು ದೊಡ್ಡ ಪಾತ್ರದವ್ರ ಥರ ಆ ನಾಂದಿ ಹಾಡುವಾಗ ಹಿಂದೆ ಬಂದು ಎಲ್ಲರೂ ನಿಲ್ಬೇಕಲ್ಲಿ. ಆ ರಂಗಭೂಮಿಗೆ ನಾವು ಕೊಡುವಂಥ ಗೌರವ, ನಾವು ಕಟ್ಟಿಕೊಂಡು ಬಂದ ಒಂದು ಅಮ್ಮನ ಸ್ಥಾನ ಅದು ನಮಗೆ, ಅಂದರೆ ಅನ್ನದ ಸ್ಥಾನ, ರಂಗ ದೇವತೆ, ಅದನ್ನು ಆ ರೀತಿಯಾಗಿ ನಾವು ಬೆಳೆಸ್ಕೊಂತ ಬಂದವರು. ರಂಗಭೂಮಿ ಅಂದರೆ ನಮಗೆ ಅನ್ನ ಕೊಡೋ ತಾಯಿ, ಎಲ್ಲರೂ ಒಂದೇ ತಾಯಿ ಮಕ್ಕಳ ಹಾಗೆ ಇದ್ವಿ ನಾವು ಕಲಾವಿದರು.
1: ಆಗ ಈ ತಿರುಗಾಟಗಳೆಲ್ಲ ಹೇಗಿರ್ತಾ ಇತ್ತು, ಯಾವ್ಯಾವ ಊರಿಗೆ ಹೋಗ್ಲಿಕ್ಕೆ ಇರ್ತಾ ಇತ್ತು, ಅಲ್ಲಿ ಅನುಭವಗಳು ಹೇಗಿರ್ತಾ ಇತ್ತು?
0: ಅದು ತುಂಬ ಕಷ್ಟ. ಒಂದು ಆಟ ಕಂಪ್ನಿ ನಡೆಸಬೇಕಾದಾಗ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದಾಗ, ಆವಾಗಿನ ಟೈಮ್ನಲ್ಲಿ 80,000 ರೂಪಾಯಿ ಬೇಕೇ ಬೇಕು. ಒಂದು ಕಡೆ ಹೋಗಿ ನಾಟಕ ಕಂಪ್ನಿ ಥಿಯೇಟರ್ ಹಾಕಬೇಕಾಗತ್ತಲ್ಲ, ಅದೆಲ್ಲ ಬಾಡಿಗೆ ಅಂತ ಹೇಳ್ತೀವಿ. ಅದಕ್ಕೆ ಸ್ವಂತ ಏನೂ ಇರೋದಿಲ್ಲ, ಅವರೇ ಬಂದು ಅದನ್ನು ಥಿಯೇಟರ್ ಹಾಕ್ಕೊಟ್ಟು ಅಲ್ಲೆಲ್ಲ ಮುಗಿಸಿ ಆದಮೇಲೆ ನಾವು ಹೋಗಿ ನಮ್ಮ ಸೀನ್ಸನ್ನು ಜೋಡಿಸ್ಕೋತೀವಿ ನಾವು. ಆವಾಗ ತುಂಬ ಕಷ್ಟ ಇರುತ್ತೆ. ಒಂದೊಂದು ಸಲ ಮಳೆ ಬಂದರೆ ಏನೋ ಪ್ರಾಬ್ಲಮ್ಗಳು ಬರ್ತಿರ್ತವೆ. ಅಂದರೆ ಈ ರಂಗಭೂಮಿನೇ ಒಂದು ಬಿಸ್ನೆಸ್ಸೇ, ಇದು ಇದು ಒಂದು ಉದ್ಯೋಗನೇ. ಇದು ನಮ್ಮ ನಾಟಕ ಚೆನ್ನಾಗಿ ನಡೀತಾ ಇದ್ದರೆ ನಾವು ಸಾಹುಕಾರರು, ಇಲ್ಲಾಂದರೆ ನಾವು ಸಾಲಗಾರರು.
1: ಅದು ಸರಿ. ನಾಟಕಗಳಿಗೆ ಜನರ ಪ್ರತಿಕ್ರಿಯೆ ಬಗ್ಗೆ ಹೇಳೋದಾದರೆ, ಪ್ರತಿ ಬಾರಿ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಯಾವತ್ತಾದರೂ ಜನರು ಇಲ್ಲ ಇದು ಸರಿ ಇಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳಿದೇನಾದರೂ ಇದೆಯಾ?
0: ನಮ್ಮ ಒಂದು ಚಿತ್ರಗಿ ಕಂಪ್ನಿಯಲ್ಲಿ ನಾವು ಪಾತ್ರ ಮಾಡಬೇಕಾದಾಗ ಒಂದು ಆ ಮಾತು ಬಂದಿಲ್ಲ. ಯಾವ ಕಾರಣಕ್ಕಂದರೆ ಅವಾಗಿನ ನಾಟಕಗಳು ಸಾಳುಂಕೆ ಕವಿಗಳು ಬರೆದಂಥ ನಾಟಕ, ಭಾಗ್ಯ ಬಂತು ಬುದ್ಧಿ ಹೋಯ್ತು. ಅವಾಗಿನ ಸನ್ನಿವೇಶ ಹೇಗಿದ್ರೆ ವಿಷ್ಣುವಿನ ಬಾಗಿಲುಗಳು, ಅವಾಗಿನ 7 ಬಾಗಿಲ ಮಾಡಿದ್ವಿ ನಾವು, ವಿಷ್ಣು ಲಕ್ಷ್ಮಿ ಅವ್ರ ಫೋಟೋನ ನಾವು ಹೊರಗೆ ಬ್ಯಾನರ್ ಹಾಕಿದರೆ ಹಳ್ಳಿ ಜನ ಮುಗ್ಧ ಸ್ವಭಾವದವರು. ಅವಾಗಿನ ಕಾಲದಲ್ಲಿ ನೋಡಿದ ತಕ್ಷಣ ಕೈ ಮುಗಿಯೋರು, ಆ ಬ್ಯಾನರ್ಗೆ ಕೈ ಮುಗಿಯೋರು. ವಿಲನ್ ಪಾತ್ರ ಮಾಡಿದರೆ ಮಾತ್ರ ಜನಗಳೆಲ್ಲ ಏ ಎಳಿರಿ ಅಕ್ಕಿನ ಹೊಡಿರಿ ಅಕ್ಕಿನ ಚಪ್ಪಲಿ ತೊಗೊಂಡು ಹೋಗ್ದಿದಾರಪ್ಪ ನನಗೆ.
1: ಓ,
0: ಅದು ಯಾವುದಂದ್ರೆ ಗೆದ್ದವಳು ಯಾರು ಆ ನಾಟಕದಲ್ಲಿ.
1: ಆಗ ನಿಮ್ಗೆ ಹೇಗೆ ಅನ್ನಿಸ್ತು, ಅಂದ್ರೆ ಅದೊಂದು ಸಾರ್ಥಕ ಭಾವನೆ ಅಂತ ಅನ್ನಿಸ್ತಾ ಅಥವಾ
0: ಖುಷಿ ಅನ್ನಿಸ್ತು? ನನ್ನ ಕಲೆಗೆ ಇಷ್ಟು ಬೆಲೆ ಇದೆ ಅಲ್ವಾ? ಏನು ಅಭ್ಯಂತರ ಇರುವುದಿಲ್ಲ, ಭಾವನೆಗಳು ಯಾವುದು ಇರುವುದಿಲ್ಲ. ಪತಿ ಅಂದ್ರೆ ಪತಿ ಆಗ್ತಾನೆ, ಮಗ ಅಂದ್ರೆ ಮಗ ಆಗ್ತಾನೆ, ತಂದೆ ಅಂದ್ರೆ ತಂದೆ ಆಗ್ತಾನೆ, ಅಣ್ಣ ಅಂದ್ರೆ ಅಣ್ಣ ಆಗ್ತಾನೆ. ಎಲ್ಲವನ್ನ ತೇದು ಅರೆದು ಕುಡಿದು ಅವ್ರ ಜೊತೆಗೆ ಬೆರೆತು ನಡೆದ್ರೆ ಮಾತ್ರ ಅದು ಒಂದು ಮಂಟಪ, ಅದೊಂದು ದೇವ ಮಂದಿರ ಆಗುತ್ತೆ. ಆ ರೀತಿಯಾಗಿ ನಮ್ಮ ಮಾವನ ಕಂಪ್ನಿಲಿ ನಾಟಕ ನಡ್ಸ್ಕೊಂಡು ಹೋದ್ವಿ. ಆಮೇಲೆ ಸ್ವಂತ ಕಂಪ್ನಿ ಮಾಡಿದೆ ನಾನು, ಅದೇ ಕುಮಾರೇಶ್ವರ ಪ್ರಾಸಾದಿಕ ಸಂಗೀತ ನಾಟಕ ಮಂಡಳಿ ಕಾಗವಾಡ ಅಂತ. ಅದನ್ನ ಮಾಡಿದ ತಕ್ಷಣ ಈಗಿನ ಜಮಾನ ಚೇಂಜ್ ಆಗ್ತಾ ಬಂದ್ಬಿಡ್ತು ಸ್ವಲ್ಪ. ಕಮರ್ಷಿಯಲ್ ಅಂದ್ರೆ ಎಲ್ಲ ಹುಡುಗರೆಲ್ಲ ಬರೋರು ಹಾಡ್ ಕೇಳಬೇಕು ಅನ್ನೋರು, ಇನ್ನೊಬ್ರು ಬರೋರು ಡ್ಯಾನ್ಸ್ ಬೇಕು ಅನ್ನೋರು. ಅವಾಗ ಎಲ್ಲಿಗೆ ಬಂತಂದ್ರೆ ಈ ಡ್ಯಾನ್ಸ್ ಇರಲಿಲ್ಲ ಅಂದ್ರೆ ನಾಟಕನೇ ನಡೆಯಲ್ಲ ಅನ್ನೋಂಗೆ ಬಂದ್ಬಿಡ್ತು ಆ ಒಂದು ಪೊಸಿಷನ್ನಲ್ಲಿ. ಅಂಥ ಸಂದರ್ಭದಲ್ಲಿ ನಾನು ಹಾಡುಗಳನ್ನು ಹಾಡ್ತಿದ್ದೆ. ಜನಗಳು ರೊಕ್ಕ ಕೊಟ್ಟು ಬಂದಿರ್ತಾರಪ್ಪ, 5 ರೂಪಾಯಿ 10 ರೂಪಾಯಿ ಅವಾಗ ನಮ್ಮದು ಟಿಕೆಟ್ ಇಂದ ಇದಿರುತ್ತೆ. ಅವಾಗ ದುಡ್ಡು ಕೊಟ್ಟು ಬಂದವರಿಗೆ ತೃಪ್ತಿ ಕೊಡಬೇಕಾಗಿದ್ದು ಕಲಾವಿದರ ಧರ್ಮ. ಆ ರೀತಿಯಾಗಿ ನಾಟಕ ನಡೀಬೇಕಾದ್ರೆ ಒಂದು ಹಾಡುಗಳನ್ನು ಹಾಡೋದು. ಅವಾಗಿನ ಕಾಲದಲ್ಲಿ ನಾವು ಭರತನಾಟ್ಯ ಮಾಡಿಕೊಂಡ್ವಿ, ಭರತನಾಟ್ಯಗಳನ್ನು ಮಾಡೋದು, ಮಧ್ಯದಲ್ಲಿ ಒಂದು ಡ್ಯಾನ್ಸ್ ಮಾಡೋದು, ಆ ರೀತಿ ಆಯಿತು. ಮತ್ತು ಬರ್ತಾ ಬರ್ತಾ ನನ್ನ ನಾಟಕ ಕಂಪ್ನಿ ಎಲ್ಲ ಬಂದಾಗ್ಬಿಡ್ತು. ನಾಟಕ ಕಂಪ್ನಿ ಬಂದಾದ್ಮೇಲೆ ಬದುಕು ಹೇಗೆ ಕಟ್ಕೋಬೇಕು ನಾವು? ಮತ್ತಿದು ಅಮೆಚೂರು ನಾಟಕಕ್ಕೆ ಹೋಗ್ತಾ ಇದ್ವಿ. ರಾಮರಾವ್ ದೇಸಾಯಿ ಅವ್ರ ಕಂಪ್ನಿಯಲ್ಲಿ ಅವ್ರಿಗೆ ಯಾರೋ ಹೇಳಿದ್ದಾರೆ, ಸುಮತಿಯವರು ಮನೆಯಲ್ಲೇ ಇದ್ದಾರಂತೆ, ಕಲಾವಿದರು ನಾಟಕ ಕಂಪ್ನಿ ಬಂದ್ ಮಾಡಿಕೊಂಡು ಅವ್ರಿಗೆ ಏನಾಗಿದ್ದು ಗೊತ್ತಿಲ್ಲ, ಮತ್ತೆ ಹೋಗಿ ಕರ್ಕೊಂಬರೋಣ ನಮ್ಮ ಕಂಪ್ನಿಗೆ ಅಂತ ಹೇಳಿ ನಮ್ಮ ಊರಿಗೆ ಅವರು ಬಂದು, ಸುಮತಿಯವರೇ ನೀವು ನಮ್ಮದು ಸಂಪತ್ತಿಗೆ ಸವಾಲು ನಾಟಕ ಇದೆ, ಮತ್ತು ನೀವು ಬಂದು ಪಾತ್ರ ಮಾಡಿಕೊಡ್ಬೇಕು, ಮತ್ತು ಗೌಡ್ರ ಗದ್ಲನೂ ಇದೆ, ನೀವು ಮಧುರನ್ ಪಾತ್ರ ಮಾಡಬೇಕು ಅಂತ ಹೇಳಿದರು. ಮತ್ತು ಅವಾಗ ಅವರು ಆಯ್ತು ಬರ್ತೀನಿ ಅಂತ ಹೇಳಿ ಅವ್ರ ಕಂಪ್ನಿಗೆ ಹೋದೆ. ಅವ್ರದ್ದು ಕಂಪ್ನಿ ನಮಗೆ ಅವಾಗ ಜಾಸ್ತಿ ಇರೋದಿಲ್ಲ, ನಾವು 1 ತಿಂಗಳ 2 ತಿಂಗಳ ನನಗೆ ಕೈ ಮೀರೋ ಮನಸ್ಸು ಬರ್ತಿದ್ದಿಲ್ಲ. ಒಬ್ಬ ಮಾಲಕ್ತಿ ನಾನು, ಇನ್ನೊಬ್ಬರ ಕಂಪ್ನಿಲಿ ದುಡಿಯೋಕೆ ಹೋಗಬಾರ್ದು, ಗೆಸ್ಟಾಗಿ ಹೋಗಿದ್ದು ಬರ್ತೇನೆ ಅಂತ ಹೇಳಿ.

0: ದೇವ್ರಿಗಿನ. ಅವಾಗ ನಾನು ಗೆಸ್ಟ್ ಆಗಿಬಿಟ್ಟೆ ಎಲ್ಲ ಕಡೆನು. ಅಲ್ಲಿಂದ ಬಂದ ಮೇಲೆ ಮತ್ತೆ ನಾನು ಚೇಂಜ್ ಮಾಡಿಕೊಂಡೆ ಲೈಫನ್ನು. ಬರೇ ನಾವು ಈಗ ಅಮೇಚೂರು ಹೋಗ್ಕೊಂತ ಅದು ಏನೂ ಉಪಯೋಗ ಬರೋದಿಲ್ಲ ಅಂಥೇಳಿ ಕಿವುಡ ಮಾಡಿದ ಕಿತಾಪತಿ ಅಂತ ಕೇಳಿರ್ಬೋದು. ಈಗ ಕಿವುಡ ಮಾಡಿದ ಕಿತಾಪತಿ ಆಗಿದೆ ಅದು. ಮೊದಲು ತಾಳಿಯ ತಕರಾರ ಅಂತ ಇತ್ತು, ಅದೊಂದು ಕಾಮಿಡಿ ನಾಟಕ. ಆಮೇಲೆ ಖಾನಾವಳಿ ಚನ್ನಿ ಬಸ್ ಕಂಡಕ್ಟರ್ ಅಂತ, ಅದು ಅರ್ಶನ್ ಗುಡಿಯವರು ಬರೆದಂಥ ನಾಟಕ. ಆ ನಾಟಕವನ್ನು ನಾನು ನನ್ನ ಒಂದು ರೀತಿಯಲ್ಲಿ ತೊಗೊಂಡೋಗ್ಬಿಟ್ಟೆ. ಅದನ್ನು ನಾನು ಹಾಡುಗಳನ್ನು ಬರಿತಿದ್ದೆ, ಎಲ್ಲದಕ್ಕೂ ಸಾಹಿತ್ಯ ಆಗಿಂದಾಗಲೇ ಬರೆದ್ಬಿಡ್ತಿದ್ದೆ ನಾನು. ಹಿಂದಿ ರೆಕಾರ್ಡಿದ್ರೆ ಕನ್ನಡ ಮಾಡಿಬಿಡೋದು, ಕನ್ನಡ ಇದ್ದಿದ್ದು ಹಿಂದಿ ಮಾಡಿಬಿಡೋದು. ಜನರು ಕೇಳ್ತಿದ್ರಲ್ಲ, ಅವ್ರ ಮನಸ್ಸಿಗೆ ತಿಳಿದದ್ದನ್ನು ಕೇಳಿದಾಗ ನಾನು ಹೇಳಲೇಬೇಕಾಗುತ್ತಲ್ಲ. ಆ ರೀತಿಯಾಗಿ ಇದು ಖಾನಾವಳಿ ಚನ್ನಿ ಒಂದು ಛಾಪ್ ಮೂಡಿಸ್ಬಿಟ್ಟೆ. ತುಂಬ ಅಂದರೆ ಕರ್ನಾಟಕದಲ್ಲಿ ಲಾಠಿ ಚಾರ್ಜ್ ಆಯಿತು ಅದು ನಾಟಕಕ್ಕದೆಲ್ಲ.
1: ಓಹೋ.
0: ಹಾಂ, ಅದು ಯಾವ ರೀತಿ ಮಾಡಿದೆ ಅಂದರೆ ಅದರಲ್ಲಿ ಮೂರು ಪಾತ್ರಗಳನ್ನು ಮಾತ್ರ ನಾನು ತೊಗೊಂಡ್ಬಿಟ್ಟೆ. ಒಬ್ಬ ನನ್ನ ತಂದೆ ಖಾನಾವಳಿ ಮಾಲೀಕ, ಅವನು ದೇವಣ್ಣ ಅಂತ ಅವನ ಹೆಸರು, ಅವ್ರ ಪಾತ್ರ ಒಂದು, ಇನ್ನೊಂದು ಕಂಡಕ್ಟರ್ ಆ ಒಂದು ಪಾತ್ರ. ವಾದ್ಯಗಳು ಬೇಕು ನನಗೆ, ವಾದ್ಯ ಇಲ್ಲದೆ ನನಗೆ ಏನೂ ಆಗೋದಿಲ್ಲ. ನಂದೇ ದುಡ್ಡು ಹೋಗಲಿ, ನನಗೆ ಅವರು ಒಂದು ರೂಪಾಯಿ ಉಳಿದ್ರೆ ಸಾಕು. ನಾನು ಅವಾಗ ದುಡ್ಡಿಗಾಗಿ ಬೆಲೆ ಕೊಟ್ಟಿದ್ದಿಲ್ಲ, ಕಲಾವಿದರಿಗೋಸ್ಕರನೇ ಬೆಲೆ ನಂದು. ಆ ಟೈಮ್ನಾಗ ಈ ನಾಟಕನ ಬೆಂಗಳೂರಿಂದ ಹೋಗಿ ನಾನು ಪಾತ್ರ ಮಾಡ್ತಿದ್ದೆ. ನಾನು ಬೆಂಗಳೂರಲ್ಲೇ ಇರ್ತಿದ್ದೆ, ರಂಗಭೂಮಿನ ಮಾತ್ರ ಮರ್ತಿಲ್ಲ. ಆದರೆ ತುಂಬ ಒಳ್ಳೆ ಕಲೆಕ್ಷನ್ ತೊಗೊಂಡ್ರು. ನಾವೆಲ್ಲೇ ಹೋಗಲಿ ಖಾನಾವಳಿ ಚನ್ನಿ ನಾಟಕಕ್ಕೆ, ಅದರಲ್ಲಿ ನಾನು ಕನ್ನಡ, ಹಿಂದಿ, ಮರಾಠಿ. ಈ ನಾಟಕನೇ ಬಳ್ಳಾರಿಯಲ್ಲಿ ಮೂರು ಸಲ ಕರೆಸಿದ್ರು ನನ್ನ ಕುಮಾರಸ್ವಾಮಿ ಕಂಪ್ನಿಗೆ, ಚಿತ್ರದುರ್ಗ ಕುಮಾರಸ್ವಾಮಿ ಕಂಪ್ನಿಗೆ. ಆವಾಗ ಈ ನಾಟಕಕ್ಕೆ ಲಾಠಿ ಚಾರ್ಜ್ ಆಯಿತು, 50 ರೂಪಾಯಿ ಬ್ಲಾಕ್ ಟಿಕೆಟ್ ಮಾರಿದ್ವು ಅವಾಗ. ಆವಾಗಿನ ಟೈಮ್ನಲ್ಲಿ ಆ ರೀತಿ ಮೆರೆದು ಬಂದೆ. ಇದೇ ಕುಮಾರಸ್ವಾಮಿ ಬಂದೇನಂದ್ರೆ ದುತ್ತರಿಗೆ ಕವಿಗಳು ಬರೆದಂಥ ದೇವಿ ಮಹಾತ್ಮೆ ನಾಟಕಕ್ಕಾಗಿ ದೇವಿ ಪಾತ್ರ ಮಾಡೋರನ್ನ ಹುಡುಕ್ತಾ ಇದ್ದಾರೆ, ನೀವು ಬರ್ರಿ ಅಂದರು. ಇಲ್ಲ ಬಾಮ್ಮ, ನೀನು ಗಂಗಾವತಿಯಲ್ಲಿ ನಮ್ಮ ನಾಟಕ ಆಗಿದ್ದು, ಚಿತ್ರದುರ್ಗದ DC ಜಯಣ್ಣವರು, ಅವರು ಈ ನಾಟಕ ಆಡಿಸ್ಬೇಕು ಅಂತ ದುತ್ತರಿಗೆ ಕವಿಗಳನ್ನು ಕರ್ಕೊಂಡು ಕೆಳಗೋಟೆ ದೇವಿಯನ್ನು ಪೂಜೆ ಮಾಡ್ತಾರೆ ಅವರು, ಮಾರೆಮ್ಮನ. ಅವರು ಮನೆಗೆ ಹೋದ್ವಿ, ಅವ್ರು ಮನೆಗೆ ಹೋಗಿ ಇನ್ನೂ ಬಾಗಿಲಿಗೆ ಹೋಗಿಲ್ಲ, ಚಪ್ಪಲಿ ಕಾಲಿಂದ ಈ ಕಡೆ ಹೋಗ್ಬಿಡ್ತು ನಂದು, ಚಪ್ಪಲಿ ಕಾಲಿಂದ ತೆಗೆದೇ ಬಿಟ್ಟಿತು. ಹೋಗಿ ಅವ್ರ ಮನೆ ಒಳಗೆ ಹೋಗೋದ್ರಲ್ಲಿ ದೇವಿ ಬಂದರು ಅಂತ ಅಂದ್ಬಿಟ್ರು. ಅವ್ರ ಹೆಂಡತಿ ಬಂದು ಉಡಿ ತುಂಬಿ ಅಕ್ಕಿ ಕಾಳು ಹಾಕಿ ಅವತ್ತು ಕಳಿಸ್ಕೊಂಡ್ಮೇಲೆ, ಯಾವತ್ತು ನಾಟಕ ಹೋಮ ಹಾಕೇ ಮಾಡೋದು ನಾವು, ಹೋಮ ಹಾಕಲಾರ್ದೆ ಅಮ್ಮನ ಕಿರೀಟ ಕುತ್ಕೋತಿದ್ದಿಲ್ಲ, ಹೋಮ ಹಾಕಲೇಬೇಕು. ಅವಳ ಒಂದು ಇದು ಮುಗಿಯೋ, ನನ್ನ ಚಪ್ಪಲಿ ಅವಾಗ ಹೋಯ್ತು ನಂದು, ನಂಗೆ ಚಪ್ಪಲಿನೇ ಗೊತ್ತಿಲ್ಲ. ಉಪವಾಸ, ಆಧ್ಯಾತ್ಮಕ, ಥಿಯೇಟ್ರಲ್ಲಿ ಎಲ್ಲ ಸಗಣಿ ಹಚ್ಚಿ ಸಾರಿಸ್ಬೇಕು, ಆ ಒಂದು ಇದಕ್ಕೆ ಹೋಗ್ಬಿಟ್ವಿ ನಾವು. ಅವತ್ತು ಸಿಹಿ ಅಡುಗೆ, ಎಲ್ಲರೂ ರಂಗಭೂಮಿಯಲ್ಲೇ ಊಟ ಮಾಡಬೇಕು, ಅಲ್ಲಿ ಶಾಂತಿ ಬೇಕಲ್ಲ ಎಲ್ಲರಿಗೂ ಅಂತ. ಈ ರೀತಿಯಾಗಿ ದೇವಿ ಮಹಾತ್ಮೆ 9 ದಿನ ಜಯಣ್ಣವರು ಆಡಿಸಿದ್ರು ಚಿತ್ರದುರ್ಗದಲ್ಲಿ, ನವರಾತ್ರಿಯಲ್ಲಿ 9 ದಿನ ಆಡಿಸಿ ಬಿಟ್ರವರು. ಆಮೇಲೆ ನನಗೇನಿಸ್ತು, ಏನೋ ಮಾಡಿದ್ದೇನೆ, ಅವ್ರ ಹತ್ರ ಹೋಗಿ ಕೇಳಿದ್ರಾಯ್ತು. ಅವ್ರೇನಂದ್ರು, ಅಮ್ಮ ಮತ್ತೆ ಈ ನಾಟಕನ ನೀನು ಆಡಿಸ್ತಿ ಅಂದಾಗ, ನಾನು ಅವ್ರಿಗೇನೆಂದೆ, ಒಂದು ದಿವಸ ಎರಡು ದಿವಸ ಆಡಿಸ್ಬೇಡ್ರಿ, ನಮಗೊಂದು ನಾಟಕ ನೀವು ಕಟ್ಟಿಕೊಟ್ರೆ 80 ಜನ ಕಲಾವಿದರು ಕರ್ಕೊಂಡು ನಾನು ಬದುಕ್ತೀನಿ, ನನ್ನಿಂದ ಒಬ್ಬ 4 ಜನರಿಗೆ ಅನ್ನ ಹಾಕಿರೋ ಒಳ್ಳೇದಿರುತ್ತಲ್ಲ, ಒಂದು ನಾಟಕ ಕಂಪ್ನಿ ಮಾಡಿಕೊಟ್ಬಿಟ್ರೆ ನಿಮ್ಮ ಹೆಸರನ್ನು ಹೇಳ್ಕೊಂಡು ಬದುಕ್ತೀವಿ. ಇವತ್ತು ನಮ್ಗೆ ಅನ್ನ ಹಾಕಿದವ್ರು ನಾವು ನೆನೆಸ್ಲೇಬೇಕಲ್ವ, ಅವರೆಲ್ಲೇ ಇರಲಿ ಹೇಗೆ ಇರಲಿ. ಅವಾಗ ಅಂದ್ಕೂಡ್ಲೆ ಅವರು ಮತ್ತೆ ಸಿರಿಸಿ ಕ್ಯಾಂಪ್ ಮಾಡಿಸಿದ್ರು ನಮ್ಮ ಕೈಯಿಂದ. ಸಿರಿಸಿಯನ್ನು ನೀನು ಹೌದು ಅನಿಸ್ಕೊಳ್ಳಮ್ಮ, ಸಿರಿಸಿ ಮಾರಿಕಾಂಬೆ ಜಾತ್ರೆಯಲ್ಲಿ ನಿನ್ನ ನಾಟಕ ಚೆನ್ನಾಗಾಯ್ತಂದರೆ ನಿನಗೆ ನಾನು ಗಂಗಾವತಿಯಲ್ಲಿ ಸ್ವಂತ ಥಿಯೇಟರನ್ನು ಹಾಕಿ ನಿನಗೆ 10 ಲಕ್ಷ ಖರ್ಚು ಮಾಡಿ ಎಲ್ಲ ಮಾಡಿಕೊಡ್ತೀನಿ ಅಂದರು ಅವರು. ಅವರು ಮಾಡಬೇಕಾದ ಪ್ರಾಕ್ಟೀಸು ಅವ್ರಿಗೆ ದೇವಿ ಮಹಾತ್ಮ ಡೈರೆಕ್ಷನ್ ನಾನೇ ಕೊಟ್ಟೆ ಎಲ್ಲರಿಗೂ. ಅವಾಗಿನ ಕಾಲದಲ್ಲಿ ನಾನು ಒಂದೊಂದು ಕಲಾವಿದರನ್ನು ಬೆಳೆಸಬೇಕಾದ್ರೆ ಮಹಿಷಾಸುರ ಅಂದರೆ ಮಹಿಷಾಸುರನಾಗೇ ಇರಬೇಕಮ್ಮ, ಸೇಮ್ ಮೈಸೂರಲ್ಲಿ ಏನು ನಿಲ್ಲಿಸಿದಾರಲ್ಲಪ್ಪ ಸೇಮ್ ಹಂಗೆ ಮಹಿಷಾಸುರ. ಆಮೇಲೆ ಕಲಾವಿದರನ್ನೆಲ್ಲ ದೊಡ್ಡ ದೊಡ್ಡ ಕಲಾವಿದರನ್ನ ಹುಡುಕಿದೆ, ಬ್ರಹ್ಮ ವಿಷ್ಣು ಮಹೇಶ್ವರನ 3 ಜನ ಕರೆಕ್ಟಾಗಿ ಇರುವ ಹಾಗೆ ಅದನ್ನು ರೆಡಿ ಮಾಡಿದೆ. ಆಮೇಲೆ ರಕ್ತ ಬೀಜನನ್ನು ಅಂಥವನ್ನೇ ರೆಡಿ ಮಾಡಿದೆ. ಇಂದ್ರ ಅನ್ನೋನು ಅವನು ಹಾಗೆ ಇಂದ್ರನಾಗೇ ಇರಬೇಕು ಹಾಗೆ ರೆಡಿ ಮಾಡಿದೆ. ರಕ್ತ ಬೀಜ ಇರ್ಬೋದು, ಮಧು ಕೈಟವ್ರಿ ಇರ್ಬೋದು, ಶುಂಭ ನಿಶುಂಭ್ರ ಇರ್ಬೋದು ಇವೆಲ್ಲ. ಆಮೇಲೆ ದೇವಿ ಒಬ್ಳೆ, ನಾರದ ಇವೆಲ್ಲ ಇದೇ ರೀತಿ ಯಾವ ಅದನ್ನು ನಾಟಕವನ್ನು ನಾವು ಸಿರಿಸಿಲ ಆಡಿದ್ವಿ. ಅದು ಏನು ಕಲೆಕ್ಷನ್ ಅಪ್ಪ, ಸಿರಿಸಿಲಾಗಿತ್ತು. ದುಡ್ಡು ಬಳಿಯೋಕ್ಕಾಗ್ತಾ ಇಲ್ಲ, ಡಿಕ್ಕಿಲಿ ರೊಕ್ಕ ತುಂಬಿದ್ವಿ ನಾವು, ಅಷ್ಟು ಹಣ ಆಯಿತು. ಅವ್ರಿಗೆ ಖುಷಿ ಆಯಿತು, ಎಲ್ಲ ಕಲಾವಿದರು ಅದೇ ರೀತಿಯನ್ನು ನೋಡ್ಕೊತ ಬಂದ್ವಿ. ಅದನ್ನೇ ರೆಡಿ ಮಾಡ್ಕೊಂಡ್ಬಿಟ್ಟೆ, ಆ ಕಲಾವಿದರನ್ನ ಗಟ್ಟಿಗೆ ಇಡ್ಕೊಂಡ್ಬಿಟ್ಟೆ. ನಾನು ಮಾಡಿದ್ದ ದೇವಿ ಮಹಾತ್ಮೆ ಕರ್ನಾಟಕದಲ್ಲಿ ಯಾರು ಕೇಳಿದ್ರು ಸುಮತಿಸ್ರಿ ಅಂದರೆ ದೇವಿ ಅಮ್ಮರೇನ್ರಿ ಅಂತ ಕೇಳ್ತಾರೆ. ಅದನ್ನು ಉಳಿಸ್ಕೊಂಬಂದಿದ್ದೀನಿ. ಅದಾದಮೇಲೆ ಗಂಗಾವತಿಗೆ ನಮ್ಮ ನಾಟಕ ಕಂಪನಿ ಮಾಡಿಕೊಂಡು ಅಲ್ಲಿಂದ ಬಂತು ಮತ್ತೆ ನನ್ನ ಇನ್ನೊಂದು ಜೀವನ ನಾಟಕ ಕಂಪನಿ.

0: ಮುಗೀತು, ಎಲ್ಲ ಕಡೆ ಹೋದ್ವಿ. ಇನ್ನೊಂದು ನಾಟಕ ಬೇಕಲ್ಲ, ಒಂದೇ ದೇವಿ ಮಾತನ್ನ ಎಲ್ಲಿ ತಗೊಂಡು ಅಡ್ಡಾಡ್ತೀರಾ? ಒಂದೇ ನಾಟಕ ಹೇಗಾಗುತ್ತೆ ಜಾತ್ರೆಗೆ ತಗೊಂಡೋಗೋದು? ಅಷ್ಟರಲ್ಲೇ ಇಟಗಿ ಭೀಮಾಂಬಿಕೆ ಒಂದು ನಾಟಕ ಕೂಡಿಸ್ಕೊಂಡ್ವಿ. ಇಳಿಕಲ್ಲ ಒಂದು ಇಟಗಿ ಭೀಮಾಂಬಿಕೆ ಬರೆದವರು ಮಾಂಡ್ರೆ ಕವಿಗಳು. ಆ ನಾಟಕವನ್ನು ಬರೆದು ಆ ನಾಟಕ ಅದು ಒಂದು ರೀತಿ ಮೆರೆದು ಹೋಯ್ತಪ್ಪ. ಗಜೇಂದ್ರಗಡದಲ್ಲಿ ನಾಟಕ ಹಾಕಿದ್ವಿ. 100 ಚಕ್ರಿಗಳು ಇರ್ತಾವಲ್ಲ, ಚಕ್ರಿಗೆ ಜಾಲಿಯಾಗಿ 100 ಚಕ್ರಿ ದಿನ ಬರೋದು, ಟ್ಯಾಕ್ಟ್ರಿ ಚಕ್ರಿ, ಅದು ಆನೆ ಮನೆ ಮೆರೆದು ಹೋಯ್ತು. ಬನಶಂಕರಿ ಜಾತ್ರೆಯಲ್ಲಿ ಒಂದು ದೇವಿ ಮಾತ್ಮೆನೂ ಅದೇ ಮೆರೆದು ಹೋಯ್ತು. ಎರಡನೇ ಸಲ ಏನು ತೊಗೊಂಡೋಗ್ಬೇಕಂದಾಗ ಇಟಗಿ ಭೀಮಾಂಬಿಕೆ ತೊಗೊಂಡ್ವಿ, ಅದನ್ನು ಹಾಗೆ ಮೆರೆದು ಹೋಯ್ತು. ಯಾವ ನಾಟಕ ಕಂಪನಿನೂ ಬರಲಿಲ್ಲ ಅಲ್ಲಿ. ಅದಾದ ಮೇಲೆ ರೇಣುಕಾ ಯಲ್ಲಮ್ಮನ ಪಾತ್ರ ಮಾಡೋ ಪರಿಸ್ಥಿತಿ ಬಂತು. ಆ ನಾಟಕವನ್ನು ಮಾಡಿದಾಗ ನನಗೆ ಸುಖ ಸಿಗಲಿಲ್ಲ, ಕಷ್ಟನೇ ಸಿಕ್ತು.
1: ಯಾಕೇನಾಯ್ತು?
0: ಆ ತಾಯಿ ಪಾತ್ರ ಮಾಡಬೇಕಾದ್ರೆ ಸುಖ ಸಿಗೋದಿಲ್ಲಪ್ಪ. ಅವಳು ಕಷ್ಟ ಜೀವಿ, ಅವಳು ಪತಿವ್ರತಾ ಧರ್ಮದಿಂದ ಮೆರಿಬೇಕಾದ್ರೆ ಅವಳು ಎಷ್ಟು ಕಷ್ಟ ತಗೊಂಡಿದ್ದಾಳೆ. ಈಗ ಆ ಪಾತ್ರ ಮಾಡಬೇಕಾದಾಗ ಫುಲ್ ನಾನು ವೀಕ್ನೆಸ್ ಆಗಿಬಿಟ್ಟೆ, ಸಾಲುಗಾರಳಾಗಿಬಿಟ್ಟೆ, ಕಲಾವಿದರೆಲ್ಲ ಹೋಗ್ಬಿಟ್ರು, ಇನ್ನು ಕಲಾವಿದರು ಹ್ಯಾಕ್ ತೊಗೊಂಬಂದು ನಾನು ನಾಟಕ ಕಂಪನಿ ನಡೆಸಬೇಕು? ಆ ಒಂದು 7-8 ಕಡೆ ಅಷ್ಟೇ ಅದನ್ನು ಮಾಡಿ ನಾಟಕ ಮಾಡಿದೆ. ಕೊನೆಗೆ ನಾ ಏನು ಮಾಡಿದೆ, ಜಯಣ್ಣವ್ರ ಹತ್ರ ಹೋಗಿ ಕೇಳೋಕ್ಕಿಂತ ಮುಂಚೆ ಹೋಗಿ ಬಸ್ ಕಂಡಕ್ಟರ್ ನಾಟಕ ಮಾಡಿ ರೊಕ್ಕ ತಂದ್ರಾಯ್ತು ಅಂತ ಐಡಿಯಾ ಮಾಡಿದೆ. ಆವಾಗ ದೇವಿ ಮಹಾತ್ಮೆ 9 ದಿವಸ ಮಾಡಿದ ಮೇಲೆ, ಬಸ್ ಕಂಡಕ್ಟರ್ ಮಾಡಿದ ಮೇಲೆ 1 ರೂಪಾಯಿ ಕಲೆಕ್ಷನ್ ಆಗಿಲ್ಲ ಬಸ್ ಕಂಡಕ್ಟರ್ಗೆ. ಅಂದರೆ ಇವಳು ಪವಾಡ. ಆವತ್ತಿಂದ ಇವಳು ನನ್ನನ್ನು ಏನು ಮಾಡಿದ್ಲು ಅಂದರೆ ಬೇರೆ ಎಲ್ಲೂ ಪಾತ್ರ ಮಾಡಲಾರ್ದಾಗೆ ಮಾಡಿಬಿಟ್ಲು. ಏನೇ ಇದ್ರೂ ಆಧ್ಯಾತ್ಮಿಕ. ಬಸ್ ಕಂಡಕ್ಟರ್ಗೆ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಕಲೆಕ್ಷನ್ ಆಗೋದು ಒಮ್ಮೆ ನಿಮಗೆ ಹೆಂಗೆ ಬಂದಾಯ್ತು ಅಂದರೆ ಅವಳ ಆಶೀರ್ವಾದ. ನೀನು ಹಿಂಗೆ ಮಾಡಿದವಳು, ಮತ್ತು ನೀನು ಹಿಂಗೆ ಯಾಕೆ ಮಾಡೋಕ್ಕೆ ಹೋಗ್ತಿದ್ದಿ ಅಂತ ಕೇಳ್ತಿ. ಅವರ ಒಂದು ಭಾವನೆಗಳು ಇದ್ದೇ ಇರ್ತಾವಲ್ಲ, ಅದಕ್ಕೆ ನಾನು ಚಿರಋಣಿ ಅಂದೆ ಅವಳಿಗೆ. ನಾನು ಮತ್ತೆ ಅದನ್ನು ಹಾಗೆ ನಡೆಸ್ಕೊತ ಹೋಗಿ ಹೋಗಿ ಹೋಗಿ ಹೋಗಿ ಜೀವನದಲ್ಲಿ ಎಲ್ಲವನ್ನ ಮಾಡ್ತಾ ಬಂದಾಗ ಲಾಸ್ಟ್ ರೇಣುಕಾ ಯಲ್ಲಮ್ಮನ ಮಾಡಿದಾಗ ನನಗೆ ಕಷ್ಟ ಬಂತು. ಏನು ಮಾಡಿದ್ರೂ ಪ್ರಯೋಜನ ಆಗಲಿಲ್ಲ, ನಾಟಕ ನೀವು ಬಂದಾಯಿತು. ಅವಾಗೇನು ಬಸವರಾಜರು ಬಂದು ಸಮಾಧಾನ ಮಾಡಿದರು, ನಮ್ಮ ಯಜಮಾನರು ಸಮಾಧಾನ ಮಾಡಿದರು, ತಡ್ಕೊಳ್ಳಿಕ್ಕಾಗಲಿಲ್ಲ.
1: ಮತ್ತು ಹೇಗೆ ಅದರಿಂದ ಎದ್ದು ಬಂದ್ರಿ ತಾವು?
0: ನಮ್ಮ ಯಜಮಾನರು ನಾಟಕ ಕಂಪ್ನಿ ಬಂದಾದಾಗ ನೋ ಮಾಡಲಿಕ್ಕೆ ಕೊಡಲಿಲ್ಲ. ಆಮೇಲೆ ನನಗೆ ಬೇರೆ ನಾಟಕ ಕಂಪ್ನಿ ಪಾತ್ರ ಮಾಡೋಕ್ಕೆ ಬರೋದಿಲ್ಲ. ನನ್ನ ಕಂಪ್ನಿ ಅದು ದೇವಿ, ದೇವಿನೇ ಪರದೆ ಮುಚ್ಚಿಕೊಂಡಾಗ ನಾನು ಯಾವ ಪಾತ್ರ ಮಾಡಲಿ, ಯಾಕೆ ನನ್ನ ಮುಖ ತೋರಿಸ್ಲಿ? ಆ ನೋವು ನನಗೆ ಇನ್ನೂ ಕಾಡುತ್ತೆ. ಅದಕ್ಕಾಗಿ ನಾನು ಈಗಲೂ ಏನಂತೇನೆಂದರೆ, ನಾನು ಬಣ್ಣನೂ ಬಿಟ್ಟಿಲ್ಲ, ನಾ ದೇವಿನೂ ಬಿಟ್ಟಿಲ್ಲ, ನಾ ದೇವಿ ಡೈಲಾಗ್ ಹೇಳ್ತೀನಿ.
1: ಈಗ ನಮಗೋಸ್ಕರ ಒಂದು ಡೈಲಾಗ್ ಹೇಳ್ಬೋದಾ?
0: ಇದು ಮಹಿಷಾಸುರನ ಸಂಹಾರ. ಮಹಿಷಾಸುರ ಒಮ್ಮಿಂದೊಮ್ಮೆನೆ ದೇವಿ ಹತ್ರ ಬರ್ಲಿಕ್ಕೆ ಆಗೋದಿಲ್ಲ, ಅವನಿಗೆ ಸೈನಿಕರನ್ನು ಕಳಿಸ್ಕೊಡ್ತಾನೆ. ಆ ಒಂದು ಸನ್ನಿವೇಶ, ಎಲವೋರ ಶಿಲೋಮ ರಣರಂಗದಲ್ಲಿ ನಿಂತ ಈ ಸಮರ ಭಯಂಕರ ಏನೋ, ಚಂದ್ರ ಸುಂದರ ವದನೆ ಎಂದು ಕರೆದು ಕೆರಳಿಸಿದೆ ನೀನು. ನಿನ್ನ ಪ್ರಶ್ನೆಗೆ ಉತ್ತರಿಸಬೇಕಲ್ಲವೇ? ಕೇಳು, ಸಮಸ್ತ ವಿಶ್ವವೇ ನನ್ನಾಲಯವು.
1: ಬಹಳ ಸುಂದರವಾಗಿತ್ತು. ಈಗ ಆ ಪರಿಸ್ಥಿತಿಯನ್ನು ಹೇಗೆ ತಾವು ಎದುರಿಸಿದ್ರಿ ಅವಾಗ? ಹಾಗಾದ್ರೆ
0: ಇದು ಜೀವನ, ಸಂಸಾರದ ಜೀವನದಲ್ಲಿ ಉಳ್ಕೊಂಡ್ಬಿಟ್ಟೆ. ಬರ್ತಾ ಬರ್ತಾ ನನಗೆ ಹುಚ್ಚಿಯಾಗುವಂಥ ಸಂದರ್ಭ ಬಂತು. ನನಗೆ ನನ್ನ ಒಂದು ತಾಯಿನೇ ಕಳ್ಕೊಂಡಲ್ಲ, ನಾನು ದೇವಿಯನ್ನು ಕಳ್ಕೊಂಡಿದ್ದು ತುಂಬ ನೋವಾಯಿತು. ಅಲ್ಲ, ಮತ್ತು ಇನ್ನೋರು ಕಂಪ್ನಿಗೆ ಹೋಗಿ ನಾನು ಹೆಂಗೆ ದೇವಿ ಆಗಲಿ? ಎಲ್ಲ ನಾಟಕ ಅವರು ಬೇರೆ ಬೇರೆ ಆಡಬೇಕಾದ್ರೆ ನಾನು ಅವ್ರಿಗೆ ಹೋಗಿ ನಾ ದೇವಿನೇ ಮಾಡ್ತೇನೆ ರೀ ಅಂದ್ರೆ ನನ್ನ ಯಾರು ಕರ್ಕೋತಾರೆ? ಕಲಾವಿದರಿಂದಲೇ ನನ್ನ ನಾಟಕ ಕಂಪ್ನಿ ನಿಂತಿದ್ದು, ಅವ್ರ ವೈಯಕ್ತಿಕ ಜೀವನಕ್ಕೆ ನಾನು ಹೆಂಗೆ ಇದು ಮಾಡೋಕ್ಕೆ ಬರುತ್ತೆ ಹೇಳಿ ನೋಡೋಣ. ಅದಕ್ಕೆ ಸುಮ್ಮನಾಗ್ಬಿಟ್ಟೆ, ಶಿವ ಅರ್ಪಣಂ, ಹಾಗೆ ಜೀವನ ಕಳೆದೆ. ಹಿಂಗೆ ನಡೀತು, ಹಾಗೆ ಜೀವನ ನಡೀತು ನಡೀತು ನಡೀತು. ರೈತರ ಒಂದು ಇದಾಯ್ತಪ್ಪ ನನಗೆ. ನಾವು ನನ್ನ ಗೆಳತಿಯರೆಲ್ಲ ನಾವೆಲ್ಲ ಸೇರಿ, ಮಂಜು ಮಾಲಿನಿ, ನಾನು, ಮುನಿರತ್ನ ಇವರೆಲ್ಲ ನಾವೆಲ್ಲರೂ ಸೇರಿ ಎಲ್ಲಿ ಕೃಷಿ ಇದಕ್ಕೆಲ್ಲ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ಸೇರಿ ಸೇರಿ ಎಲ್ಲ ಹಂಗೆ ಎಲ್ಲ ಹಂಗೆ ಹೋಗೋದೇ ಅಲ್ಲ. ಈಗ ಒಂದು ಕಾರ್ಯಕ್ರಮ ಕರೆದು ಅಲ್ಲೂ ಹೋದೆ, ಈ ಕಾರ್ಯಕ್ರಮದ ಅಲ್ಲೂ ಹೋಗಿದೆ, ಎಲ್ಲ ಕಡೆ ತಿರುಗಾಡೋದೇ ಆಯ್ತು ನನಗೆ. ಆವಾಗ ನನಗೆ ಬರ್ತಾ ಬರ್ತಾ ಅಲ್ಲಿ ಒಂದು ಮೆಂಬರ್ ಆಗು ಅಂದರು ಅಂತ ಒಂದು ಮೆಂಬರ್ ಆದೆ ಎಲ್ಲಿ ಕೃಷಿ ಇದಕ್ಕೆ. ಮೆಂಬರ್ ಆದ ಕೂಡಲೇ ಅಲ್ಲಿ ಅವರು ಹಾಗೆ ಮಾಡಿ ಹೀಗೆ ಮಾಡಿ ಅಲ್ಲಿ ತಿರುಗಾಡು ಇದ್ದಂತೆ ಆದಂತೆ ಅಂತ ಇದು ಇದು ಡೆಲ್ಲಿಯಿಂದ ಒಬ್ಬರು ಬರ್ತಾರೆ, ಅವರು ಇಲ್ಲಿ ಅವರು ಕಾರ್ಯಕ್ರಮ ಮಾಡ್ತಾರೆ. ಅವರು ಭಾರತ್ ಕೃಷಿ ಸಮಾಜದ ಅವರ ರಾಜ್ಯಾಧ್ಯಕ್ಷರು ಬಲರಾಮ್ ಜಾಖಡ್ಜಿ, ಮಧ್ಯಪ್ರದೇಶ ಗವರ್ನರ್ ಅವರು, ಅವರೆಲ್ಲ ಬರ್ತಾರೆ. ನೀವೆಲ್ಲ ಅವತ್ತೆಲ್ಲ ಜನರನ್ನು ಕಾಪಾಡಬೇಕು ನೀವು, ಅಂದರೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರ್ತೈತದು, ಅಷ್ಟರು ಬರ್ತಾರೆ, ನೀವೆಲ್ಲ ಇದು ಮಾಡ್ಕೋಬೇಕು ಅಂತಂದರು. ನಾನಾಗಲೇ ಹೇಳಿದ್ದಲ್ಲ, ನಾ 3ನೇ ಕ್ಲಾಸ್ ಕಲಿತವಳು. ಅಲ್ಲ, ಡಿ ಸಿ ಕಮಿಷನ್ ಓಸು ಎಲ್ಲರೂ ಸೇರಿ ಮೀಟಿಂಗ್ ನಡೀತಲ್ಲಿ, ಎಲ್ಲರೂ ಮೀಟಿಂಗ್ ನಡೆದಾಗ ನೀವು ಯಾರು ನೋಡ್ಕೋತೀರಿ, ನೀವು ಯಾರು ನೋಡ್ಕೋತೀರಿ, ಮಹಿಳೆಯರನ್ನ ಯಾರು ನೋಡ್ಕೋತಾರೆ ಅಂದ್ಕೊಳ್ಳ ನಾನು ಕೈ ಮಾಡಿಬಿಟ್ಟೆ. ನಾನು ನೋಡ್ಕೋತೀನಿ ಮಹಿಳೆಯರನ್ನ. ನನ್ನ ಕೈಯಲ್ಲಿ ಒಂದು 4 ಜನ ಕೊಟ್ರಪ್ಪ, ಆ ಟೈ ಹಾಕ್ಕೊಂಡು ಅವರು ಬಂದರು. ಅಂದರೆ ನಾನು ಇದು ಎಲ್ಲರನ್ನ ಹಿಂಗೆ ಮಾಡ್ರಪ್ಪ ಹಂಗೆ ಮಾಡ್ರಪ್ಪ ಎಲ್ಲರದ್ದು ಅದರ ಎಲ್ಲರಿಗೂ ಹೇಗೆ ಗೊತ್ತಾ, ಬೆಳಗ್ಗಿನ ಜಾವದಿಂದ

0: ರಾತ್ರಿ 1 ಗಂಟೆ 2 ಗಂಟೆ ತನಕ ಬ್ರೋಕರ್ ವರ್ಕ್ ಮಾಡಿದೆ. ಅಲ್ಲಿಂದ ಬಂದ ಜನ, ಅವಾಗ ಸುನಾಮಿ ಆಯ್ತು 2004. ಆ ಸುನಾಮಿಯಲ್ಲಿ ಕನ್ಯಾಕುಮಾರಿ ತನಕ ನೀರು ಬಂದ್ಬಿಟ್ಟಿದೆ. ಅಲ್ಲಿಂದ ಬರೋ ಜನ ಎಲ್ಲ ಆ ಕಡೆದವ್ರು, ಆ ಕಡೆ ಈ ಕಡೆ ಈ ಕಡೆ ಜನ ಬಂದವ್ರು ಕರ್ಕೊಳ್ಳೇಬೇಕಾ ನಾವು? 2005 ಇದೆ ಬೆಂಗಳೂರಲ್ಲಿ ಕಾರ್ಯಕ್ರಮ. ಆ ಜನಗಳೆಲ್ಲ ಬಂದವ್ರನ್ನೆಲ್ಲ ನಾನು ಅದು ಚೌಟ್ರಿ ಎಲ್ಲ ರೆಡಿ ಮಾಡೋದು, ಲೇಡೀಸ್ ನಾನೇ ತಗೊಂಡಿದ್ದೇನೆ ಅಂದಮೇಲೆ ಮತ್ತೆ ಮಾಡಲೇಬೇಕಲ್ವಾ ಎಲ್ಲ ಕೆಲಸ. ಒಂದು 10 ವ್ಯಾನ್ ಬಿಟ್ಟಿದ್ರು ಅವರು. ಒಂದು ವ್ಯಾನಲ್ಲಿ ನಾನೇ ಹೋದೆ ಸೀದಾ. ಅವಾಗ ಬಸ್ ಸ್ಟ್ಯಾಂಡಲ್ಲಿ ಆಗಲಿ ರೈಲ್ವೆ ಸ್ಟೇಷನ್ ಮಲ್ಕೊಂಡವ್ರಿಗೆಲ್ಲ ಹೊಡಿತಿದ್ರು, ಕಟ್ಟಿಗೆ ಹಿಡ್ಕೊಂಡು ನಿಂತಿರ್ತಿದ್ರು ಪೊಲೀಸರು ಯಾರೇ ಇರ್ಕೊಟ್ಟು. ಅದನ್ನ ನಾ ಏನು ಮಾಡಿದೆ, ಎಲ್ಲರೂ ಎಲ್ಲ ದೇಶದಿಂದ ಬಂದರು, ನನಗೆ ಏನು ಮಾತು ಬರುತ್ತೆ ಹಂಗೆ ಮಾತಾರು, ಕಾಯ್ ಸಾಹೇಬ್ ಹರಿಯನ್ ಸಾಯೆ ಆ ಚಲೇ ಚಲೇ ಊಟ ಚಲೋ ಚಲೋ ಚಲೋ ಚಲೋ ಚಲೋ ಚಲೋ ಹಾಂ ಸೋನಾನೇ ಅಂತ ಎಲ್ಲರೂ ಎಬ್ಬಿಸ್ಕೊಂಡು ಹೋಗೋದು. ತುಂಬ ಕುಟಲ ನಾಲೆ ಮಹಾರಾಷ್ಟ್ರ ನಾಲೆ ಕಾಯ್ ಹಾಂ ಚಲೋ ಚಲೋ ಚಲೋ ಚಲೋ ಅಂತ. ನನ್ನ ಮನಸ್ಸಿಗೆ ಹೆಂಗೆಂಗೆ ತಿಳಿತೆ, ತೆಲುಗು ತಿಳಿಯಂಗಿಲ್ಲ ಏನಿಲ್ಲ, ಎಕ್ಕಡೆ ಹೊಸ್ತಾ ಏನೇ ಅನ್ಕೊಂತ ಅವ್ರನ್ನು ಕರ್ಕೊಂಡು ಎಲ್ಲರೂ ಕರ್ಕೊಂಡು ಹೊಂಟುಬಿಟ್ಟೆ. ಎಲ್ಲರೂ ಒಯ್ದು ಒಯ್ದು ಒಯ್ದು ಹಾಕಿ ಬೆಳಗ್ಗೆ ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕಾರಿ ಅಧ್ಯಕ್ಷರು ಬಂದರು ಡೆಲ್ಲಿಯಿಂದ. ಬಂದು ಅವರೆಲ್ಲ ಕಾರ್ಯಕ್ರಮ ಎಲ್ಲ ನೋಡಿಕೊಂಡು, ಈ ಹೆಣ್ಮಗ ಗಂಡದ ಹೆಣ್ಣದಾಳೆ, ಈ ರಾತ್ರಿಯೆಲ್ಲ ಹಿಂಗೆ ಅಡ್ಡಾಡ್ತಾಳಲ್ಲ ಯಾರು ಇವಳು ಅಂತೇಳಿ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿದಾಗ ನಾನು ಮಾತಾಡ್ತಿರ್ಬೇಕಾರೆ ಅವ್ರ ಕೈಲಿ ಕೊಟ್ಟೆ. ಏ ತುಮಾರಿ ಬೇಬಿ ಲೇಡಿ ಐಕ್ಯ ಜೆಂಟ್ಸ್ ಹೇ, ಏ ರಾತ್ಕೋ ಕುಚ್ ಬಿ ಡರ್ತೀನಿ ಕ್ಯಾ, ಏ 12 ಹೋವಾ 1 ಹೋವಾ ಏ ಕೈಸ ಫಿರ್ತಿ ಕ್ಯಾ ಕಾಮ್ ಕರಿಗೆ. ಅವ್ರು ನಮ್ಮ ಕೆಲಸ ನೋಡಿ ಏನು ಮಾಡಿದ್ರು, ಅವರು ನನಗೆ ಕಾರ್ಯಕಾರಿ ಅಧ್ಯಕ್ಷ ಸ್ಥಾನವನ್ನು ಇಲ್ಲೇ ನಾನು ಊರಿಗೆ ಹೋಗೋದ್ರೊಳಗಾಗಿ ಆಗಲೇ ನನಗೆ ಲೆಟ್ರ್ ಬಂದುಬಿಟ್ಟಿತ್ತು ಡೆಲ್ಲಿಯಿಂದ ಕಾರ್ಯಕಾರಿ ಅಧ್ಯಕ್ಷ ಅಂತ ಹೇಳ್ಕೊಂಡು. ಭಾರತ್ ಕೃಷಿಕ್ ಸಮಾಜ್ ನಮ್ಮ ನಿಜಾಮುದ್ದೀನ್ ನಮ್ಮ ಆಫೀಸ್ ಇರ್ತದೆ ಅಲ್ಲಿಂದ. ಆಮೇಲೆ ಅದನ್ನು ಸ್ಥಾನವನ್ನು ಪಡ್ಕೊಳ್ಳೋ ಸಲುವಾಗಿ ನಾವು ಎಲ್ಲರನ್ನೂ ಕರಿಬೇಕಲ್ಲ, ಒಂದು ಸೋಷಲ್ ವರ್ಕೇ ಅದು, ಕಿಸಾನ್ ಅಂದರೆ ಏನು ಅದನ್ನು ಸಣ್ಣದೇನು ಅಲ್ಲಲ್ಲ. ಅದನ್ನು ಚಾಲು ಮಾಡಿಕೊಂಡೆ. ಇಲ್ಲಿ ಎಲ್ಲ ತಿರುಗಾಡ್ಬೇಕಾದ್ರೆ ಒಂದು ಸಲ ರೈತರಿಗೆಲ್ಲ ಗೊಬ್ಬರ ಬೀಜದ ಪ್ರಾಬ್ಲಮ್ ಆಯಿತು. ಆಮೇಲೆ ಕಡ್ಲಿ ಬೆಳೆ ಬಂದಾಗ ಅವರಿಗೆ ತಕ್ಕಡಿ ತೂಗ್ಲಿಕ್ಕೆ ತಕ್ಕಡಿ ಸಿಗಲಿಲ್ಲ, ತುಂಬ ತುಂಬ ಕಷ್ಟ ಆಗ್ತಿತ್ತು. ಹೆಂಗಾರ ಇರಲಿ ಆಯಿತು ನಾನು ಹೇಳ್ತೀನಿ ಅಂಥೇಳಿ ಅವ್ರಿಗೆ ಫೋನ್ ಮಾಡಿದೆ. ಏನಪ್ಪ ತಕ್ಕಡಿಗಳು ಹಳ್ಳಿಗಳಿಗೆ ಕಳಿಸ್ಕೊಡಕ್ಕೆ ಬರಲ್ಲ ನಿಮಗೆ, ಕಡ್ಲಿ ಬೆಳೆ ಕಡ್ಲಿ ತೂಕಕ್ಕೆ ತಕ್ಕಡಿ ಇಲ್ಲ ಅಂತ ಚೀಲ ಇಲ್ಲ ಅಂತ ಚೀಲಗಳು ಬೇಕಲ್ಲ ಅಂತೇಳಿ. ಇಲ್ಲರಿ ಅಮ್ಮರ ಸ್ವಲ್ಪ ಸ್ಟಾಕ್ ಬಂದಿಲ್ಲರಿ, ಬಂದು ಕೊಡಿ ಕಳಿಸ್ತೀನಿ, ಇಷ್ಟು ಊರಿಗೆ ಕಳಿಸ್ಬೇಕು ನೋಡು ಅಂತ ಆಗಿಂದಾಗಲೇ ಅದೊಂದು ಕೆಲಸ ಮಾಡಿಸ್ಬಿಟ್ಟೆ. ಆಮೇಲೆ ಬೀಜ, ಹಳೆ ಬೀಜಗಳೇ ಬೇಕಾಗಿರ್ತಪ್ಪ ಬಿತ್ತಕ್ಕೆ, ಆ ಬೀಜಕ್ಕೋಸ್ಕರ ಏನೋ ನಾನು ತಿಳಿದದ್ದೆಲ್ಲ ಏನು ಮಾಡೋದೆಲ್ಲ ಮಾಡಿದೆ. ಹಾಗೆ ನಡೀತು, ಎಲ್ಲ ಹೋಯ್ತು. 2004 ರದ್ದಾದಂಥ ಕಾರ್ಯಕ್ರಮವನ್ನು 2005 ಹುಬ್ಳಿ ಗ್ಲಾಸ್ ಹೌಸಲ್ಲಿ 10,000-20,000 ಜನಸಂಖ್ಯೆನ ಸೇರಿಸಿ ಒಬ್ಬ ಮಹಿಳೆಯಾಗಿ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಅವ್ರ ಬಾಗಿಲಿಗೆ ಹೋಗಿ ಕೂತ್ಕೊಂಡು ಎಲ್ಲರಿಗೂ ಬರ್ರಿ ಅಕ್ಕರ ಇಲ್ಲಿ ಬರ್ರಿ ನಾವು ಏನು ಹೇಳ್ತೀವಿ ಕೇಳ್ರಿ ಕೇಳ್ರಿ ಆದರೂ ಎಲ್ಲರನ್ನ ಕರೆಸಿ ಅದನ್ನು ಕಾರ್ಯಕ್ರಮ ಮಾಡಿದೆ 2005. ಆವಾಗ ನನಗೆ ಧರ್ಮ್ ಸಿಂಗ್ ಮುಖ್ಯಮಂತ್ರಿ. ಅವಾಗ ಇದೇ ಬಲರಾಮ್ ಜಾಕಡ್ಜಿಯವ್ರನ್ನ ಕರೆಸಬೇಕಾದಾಗ ಧರ್ಮ್ ಸಿಂಗ್ ಅವ್ರನ್ನ ನಾನು ಮಾತಾಡಿಸ್ಲಿಕ್ಕೆ ಹೋದಾಗ ಅದು ಯಾವುದೋ ಮಠದ್ದು ಊಟದ ಭವನ ಉದ್ಘಾಟನೆ ಇತ್ತು. ಬಲರಾಮ್ ಜಾಕಡ್ಜಿಯವ್ರು ಬರ್ತಾ ಇದ್ದಾರೆ, ಅವರನ್ನು ಒಂಚೂರಲ್ಲಿ ಕರ್ಕೊಂಡು ಹೋದ್ರೆ ಆಯಿತು ಆ ಭವನಕ್ಕೆ ಅಂಥೇಳಿ ಧರ್ಮ್ ಸಿಂಗ್ ಅವ್ರ ಮನೆಯಲ್ಲ ಕೂತ್ಕೊಂಡಾಗ ಧರ್ಮ್ ಸಿಂಗ್ ಅವ್ರಿಗೆ ಯಾರೋ ಒಬ್ಬರು ಹೇಳಿದರು. ಧರ್ಮ್ ಸಿಂಗ್ ಏನಂದರು, ಸುಮತಿ ಶ್ರೀ ಅವರೇ ಬಲರಾಮ್ ಜಾಕಡ್ಜಿಯವರು ಇಲ್ಲಿ ಬಂದಾಗ ಬೆಂಗಳೂರಲ್ಲಿ ಇದು ಉದ್ಘಾಟನೆ ಮಾಡಿ ಅವ್ರು ಹುಬ್ಳಿಗೆ ಬರಲಿ ನಿಮ್ಮ ಕಾರ್ಯಕ್ರಮಕ್ಕೆ ಅಂದಾಗ ಆಯ್ತಪ್ಪ ನಾನು ಮಾತಾಡ್ತೀನಿ ಗುರುಗಳೇ ಅಂತೇಳಿ ಅವರಿಗೆ ಜಾಕಡ್ಜಿ ಅವ್ರಿಗೆ ಹೇಳಿದೆ. ನನ್ನ ಕಾರ್ಯಕ್ರಮಕ್ಕೆ ಬಂದರು, ಕಾರ್ಯಕ್ರಮ ಮುಗೀತು, ಎಲ್ಲ ಆಯಿತು. ಆ ಕಾರ್ಯಕ್ರಮದಲ್ಲಿ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರು, ಕಾರ್ಯಕಾರಿ ಅಧ್ಯಕ್ಷ ಇದ್ದದ್ದು ಅಧ್ಯಕ್ಷ ಸ್ಥಾನ ಕೊಟ್ಟರು. ನನ್ನ ಕೆಲಸ ನಾನು ಮಾಡ್ತಾ ಹೊಂಟುಬಿಟ್ಟೆ. ಕಿಡ್ನಿ ಪೇಷಂಟ್ ಆಪರೇಷನ್ ಮಾಡಿಸಿದೆ, ಕ್ಯಾನ್ಸರ್ ಪೇಷಂಟ್ ಆಪರೇಷನ್ ಮಾಡಿಸಿದ್ದೆ, ಆಮೇಲೆ ಮಕ್ಕಳು ಮದುವೆ ಮಾಡಿದೆ, ಎಷ್ಟೋ ಜನ ನನ್ನ ಕೈಲಿ ಏನಾಗುತ್ತೆ ಎಲ್ಲ ಮಾಡಿದೆ. ಇಷ್ಟೆಲ್ಲ ಮಾಡಿ ಈ ಭಾರತ ಕೃಷಿಕ ಸಮಾಜವನ್ನು ನಡೆಸ್ಕೊಂತ ಹೊಂಟಿದ್ದೆ. ಅವಾಗ ಉತ್ತರ ಕರ್ನಾಟಕದ ರೈತರು ಎಲ್ಲರೂ ಬಂದು ನಿಂತುಬಿಟ್ರು, ಅಮ್ಮರ ನೀವು ಅಧ್ಯಕ್ಷರಾಗ್ರಿ ನೀವು ಅಧ್ಯಕ್ಷರಾಗ್ರಿ ಅಂತೇಳಿ. ಈಗ ಉತ್ತರ ಕರ್ನಾಟಕದ ರಾಜ್ಯ ಅಧ್ಯಕ್ಷ ಆಗಿ ಅದರ ಜೊತೆಗೂ ಹೋರಾಡ್ತೀನಿ, ಇದ್ರ ಜೊತೆಗೂ ಹೋರಾಡ್ತೀನಿ, ಇಲ್ಲಿ ಹೀಗೆ ನನ್ನ ಪಯಣ ನಡೀತಾ ಇದೆ. ಅದೆಲ್ಲ ಆದಮೇಲೆ ಕಲೆಯನ್ನು ಬಿಟ್ಟಿಲ್ಲ, ಕಲಾವಿದೆಯಾಗಿ ಸಾಯೋದು ನಮ್ಮ ಬಣ್ಣದ ಬದುಕು, ಉಸಿರು ಹೋದ ಮೇಲೇ ಹೋಗಬೇಕು ವಿನಃ ನಮ್ಮ ಉಸಿರು ಹೋದರೂ ಈ ಹೆಸರು ಮಾತ್ರ ಹಂಗೆ ಉಳಿತೈತಿ. ಇವತ್ತು ನಾವು ಈ ರಂಗಭೂಮಿಯನ್ನು ಬಿಟ್ಟರೆ ಒಂದು ದಿವಸನೂ ನಿದ್ದೆ ಮಾಡಲ್ಲ.
1: ತಮಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿವೆ, ಈಗ ಅದರಲ್ಲಿ ಕೆಲವೊಂದನ್ನು ನೆನಪು ಹಾಕೋದಾದರೆ ಯಾವೆಲ್ಲ ಪ್ರಶಸ್ತಿಗಳು ತಮಗೆ ನೆನಪಾಗ್ತವೆ?
0: ನನಗೆ ನಿಜವಾದ ಪ್ರಶಸ್ತಿ ಅಂದ್ರೇನು, ಕಲಾ ಜೀವನಕ್ಕೆ ನಾವು ಕಲಾವಿದರಾಗಿದ್ದಕ್ಕಾಗಿ ಅಕಾಡೆಮಿ ಪ್ರಶಸ್ತಿ, ರಾಜಸ್ವ ಪ್ರಶಸ್ತಿ, ಅದಾದ ಮೇಲೆ ಇಂದಿರಾಗಾಂಧಿ ಗೌರವ ಪ್ರಶಸ್ತಿ ಕೊಟ್ಟರು ನನಗೆ ಈ ಹೋರಾಡಿದೆ. ಆಮೇಲೆ ರಂಗಭೂಷಣ, ಆಮೇಲೆ ನಾಟ್ಯರಾಣಿ, ತುಂಬ ಇದೆ ಪ್ರಶಸ್ತಿ ಹೆಸರುಗಳನ್ನೇ ನಾನು ಹೇಳ್ಕೊಂತ. ಪುನೀತನ ಪ್ರಶಸ್ತಿನೂ ಕೊಟ್ಟರು.

0: ಈಗ ನೆಕ್ಸ್ಟ್ ಈಗ ರಾಜ್ಕುಮಾರ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀನಿ.
1: ಅಭಿನಂದನೆಗಳು. ಮೇಡಮ್, ಈಗ ತಾವು ಮಂಗಳೂರಿಗೆ ಬಂದಿದ್ದೀರಾ, ಮಂಗಳೂರಿನ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಮಂಗಳೂರು, ಇದರ ಒಂದು ಒಡನಾಟ ಯಾವ ಥರ, ಇದರ ಬಗ್ಗೆ ಒಂದು ಸ್ವಲ್ಪ ನಮಗೆ ತಿಳಿಸಿ.
0: ನನಗೇನು ಖುಷಿ ಆಗ್ತಿದೆ ಅಂದರೆ ಅಣ್ಣನವರ ಬಗ್ಗೆ ನಾನು ಹೇಳಬೇಕಾಗುತ್ತೆ. ಮಂಗಳೂರು ಅಂದರೆ ನಾವು ಬಂದದ್ದು ಅಣ್ಣನವರಿಂದ. ಈಗ ಅಣ್ಣನವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಅವರ ಬಗ್ಗೆ ತಿಳ್ಕೊಂಡು ಅನ್ನುವಂಥ ಅವರ ಕೈಯಲ್ಲಿ ಅಕ್ಷರಗಳನ್ನು ಕಲಿತು ಕಲಿತು ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಆಗಿದಂಥ ನಮ್ಮ ವಿಶ್ವನಾಥ್ ಅವರು, ವಿಶ್ವನಾಥ್ ಅವರಿಂದ ನಾನು ಮಂಗಳೂರಿಗೆ ಬಂದದ್ದು.
1: ಮೇಡಮ್, ಈಗ ತಮ್ಮ ಮುಂದಿನ ಯೋಜನೆಗಳು ಏನೆಲ್ಲ ಇವೆ, ಅದ್ರ ಬಗ್ಗೆ ತಿಳಿಸಿ.
0: ನಾನು ಎಲ್ಲಿ ಕುಂತೀನಿ ಅದೇ ನನ್ನ ಊರು, ನಾನು ಎಲ್ಲಿರ್ತೀನಿ ಅದೇ ನನ್ನ ಸ್ಥಾನ, ನನ್ನ ಮನೆ ಅನ್ನೋದು ನನಗೆ ಗೊತ್ತಿಲ್ಲ, ನಾನು ಬಂದು ಅನ್ನೋದು ನನಗೆ ಗೊತ್ತಿಲ್ಲ. ಒಬ್ಬಳೇ ಮಗಳು, ಹಳೆಯ ಡಾಕ್ಟರ್ ಇದ್ದಾನೆ, ಮೂರು ಮೊಮ್ಮಕ್ಕಳು, 20 ವರ್ಷದ ಮೊಮ್ಮಗ ಇದ್ದಾನೆ. ನನ್ನ ಜೀವನ ಏನಂದರೆ ಈಗಲೂ ಕಲಾವಿದರಿಗೋಸ್ಕರ ಬದುಕ್ತೀನಿ, ಕಲಾವಿದರಿಗೋಸ್ಕರ ಈಗಲೂ ಈ ಸುಮತಿ ಶ್ರೀ ಸದಾ ಇರ್ತಾಳೆ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು.
2: ಇದುವರೆಗೆ ವಾರದ ಅತಿಥಿ, ಸರಣಿ ಕಾರ್ಯಕ್ರಮ, ಹಿರಿಯ ರಂಗಭೂಮಿ ಕಲಾವಿದೆ ಸುಮತಿ ಶ್ರೀ ನವಲಿ ಹಿರೇಮಠ್ರವರೊಂದಿಗೆ. ಆ ನೆನಪುಗಳನ್ನೇ ಮಾಲೆಯಾಗಿಸಿ ನಿಮ್ಮೆದುರು ಮಾತಿನ ಮಂಟಪ ಕಟ್ಟಿದವರು ಲತೀಶ್ ಪಾಲ್ದನೆ.
3: ವಾರದ ಅತಿಥಿ ಕಾರ್ಯಕ್ರಮ ಪ್ರಸಾರವಾಯಿತು. ಶ್ರೋತೃಗಳೇ, ನಾಳೆ ಸಾಯಂಕಾಲ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ರಂಗನಟ ಮತ್ತು ನಿರ್ದೇಶಕರಾದ ಕ್ರಿಸ್ಟೋಫರ್ ಡಿಸೋಜಾ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಾಯಂಕಾಲ 6:50 ಕಿಸಾನ್ ವಾಣಿಯಲ್ಲಿ ಸುಸ್ಥಿರ ಸಂಯೋಜಿತ ಮೀನು ಕೃಷಿ ರೈತರಿಗೆ ಒಂದು ವರದಾನ. ಈ ಕುರಿತು ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿನ ಜಲಕೃಷಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ನಾಳೆ ರಾತ್ರಿ 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ ಮೂಡಿಬರಲಿದೆ. 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಪ್ರಸಾರವಾಗಲಿದೆ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂಗಶ್ಶೇರಿ ಸಿಪಿ ಮಾಧವನ್ ನಂಬೂದಿರಿ ಅವರ ಹಾಡುಗಾರಿಕೆ ಮೂಡಿಬರಲಿದೆ.

0: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಎಂ ರಮೇಶ್ ಭಟ್ ಅವರಿಂದ ಭಾಷಣ, ಅನ್ಯಲೋಕ ಜೀವಿಗಳ ಅನ್ವೇಷಣೆ.
1: ನಮ್ಮ ಭೂಮಿಯ ಮೇಲೆ ವೈವಿಧ್ಯಮಯ ಜೀವಿಗಳಿವೆ. ಈ ರೀತಿಯ ಅಥವಾ ಬೇರೆ ರೀತಿಯ ಜೀವಿಗಳು ಭೂಮಿಯಿಂದ ಹೊರಗೆ ಬೇರೆ ಲೋಕಗಳಲ್ಲಿ ಇವೆಯೇ? ಈ ಪ್ರಶ್ನೆಗೆ ಉತ್ತರ ಹುಡುಕಲಿಕ್ಕಾಗಿ ಬಹಳಷ್ಟು ಅನ್ವೇಷಣೆಗಳು ನಡೆದಿವೆ, ಈಗಲೂ ನಡೆಯುತ್ತಿವೆ. ಜೀವಿಗಳು ಇರಬೇಕಾದರೆ ಕುಡಿಯಲು ನೀರು ಮತ್ತು ಉಸಿರಾಡಲು ಗಾಳಿ ಬೇಕಾಗ್ತದೆ. ನೀರು ದ್ರವರೂಪದಲ್ಲಿ ಇರಲಿಕ್ಕೆ ಸಾಧ್ಯವಾದ ಉಷ್ಣತೆ ಇರುವ ವಲಯವನ್ನು ಹೆಬಿಟೇಬಲ್ ಝೋನ್, ಎಂದರೆ ವಾಸಯೋಗ್ಯ ವಲಯ ಅಂತ ಹೇಳುತ್ತಾರೆ. ನಮ್ಮ ಸೌರವ್ಯೂಹದಲ್ಲಿ ಇರುವ 8 ಗ್ರಹಗಳ ಪೈಕಿ ವಾಸಯೋಗ್ಯ ವಲಯ ಇರುವುದು ಶುಕ್ರಗ್ರಹದಿಂದ ಮಂಗಳ ಗ್ರಹದವರೆಗೆ ಮಾತ್ರ. ಈ ವಲಯದ ಮಧ್ಯದಲ್ಲಿರುವ ಭೂಮಿಯ ಉಷ್ಣತೆ ಜೀವಿಗಳ ವಾಸಕ್ಕೆ ಬಹಳ ಯೋಗ್ಯವಾಗಿ ಇದೆ. ಶುಕ್ರಗ್ರಹದಲ್ಲಿ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿರುವ ದಪ್ಪ ವಾತಾವರಣ ಇರುವುದರಿಂದ ಅಲ್ಲಿ ಹಸಿರುಮನೆ ಪರಿಣಾಮ ಉಂಟಾಗಿ ಉಷ್ಣತೆ ಬಹಳ ಜಾಸ್ತಿ. ಅದು ಸುಮಾರು 480 ಡಿಗ್ರಿ ಸೆಲ್ಸಿಯಸ್. ಇಷ್ಟು ಜಾಸ್ತಿ ಉಷ್ಣತೆಯಲ್ಲಿ ಜೀವಿಗಳಿರಲು ಸಾಧ್ಯ ಇಲ್ಲ. ಭೂಮಿಗೆ ಅತೀ ಸಮೀಪದ ಆಕಾಶಕಾಯವಾದ ಚಂದ್ರನಲ್ಲಿ ಉಸಿರಾಡಲಿಕ್ಕೆ ಗಾಳಿಯಿಲ್ಲ. ಅಲ್ಲಿ ಹಗಲಿನ ಉಷ್ಣತೆ 181 ಡಿಗ್ರಿ ಸೆಲ್ಸಿಯಸ್ವರೆಗೆ ಏರಿದರೆ

ರಾತ್ರಿ -130°C ವರೆಗೆ ಇಳಿಯುತ್ತದೆ. ಇಂತಹ ವೈಪರೀತ್ಯದ ಮಧ್ಯೆ ಜೀವಿಗಳಿರಲಿಕ್ಕೆ ಸಾಧ್ಯ ಇಲ್ಲ. ಮಂಗಳ ಗ್ರಹ ವಾಸಯೋಗ್ಯ ವಲಯದಲ್ಲಿ ಇರುವುದರಿಂದ ಅಲ್ಲಿ ಜೀವಿಗಳು ಇರಲು ಸಾಧ್ಯ ಇರುವುದರಿಂದ ಅಮೆರಿಕದ ನಾಸಾದ ವಿಜ್ಞಾನಿಗಳು ಹಲವು ವ್ಯೋಮ ಸಂಶೋಧಕಗಳನ್ನು ಮಂಗಳ ಗ್ರಹಕ್ಕೆ ಕಳುಹಿಸಿದ್ದಾರೆ. ನಾಸಾದ 6 ಚಕ್ರದ ರೋವರ್ಗಳಾದ ಸೋಜರ್ನರ್, ಸ್ಪಿರಿಟ್, ಆಪರ್ಚುನಿಟಿ, ಕ್ಯೂರಿಯಾಸಿಟಿ ಮತ್ತು ಪ್ರಿಸರ್ವರೆನ್ಸ್ ಮಂಗಳನ ಅಂಗಳದಲ್ಲಿ ಜೀವಿಗಳಿಗಾಗಿ ಬಹಳಷ್ಟು ಹುಡುಕಾಟ ನಡೆಸಿವೆ. ಹಲವು ವರ್ಷಗಳಿಂದ ಈ ಹುಡುಕಾಟ ನಡೆಯುತ್ತಿದ್ದರೂ ಇದುವರೆಗೆ ಯಾವುದೇ ಜೀವಿಗಳು ಸಿಕ್ಕಿಲ್ಲ. ಮಂಗಳ ಗ್ರಹದಲ್ಲಿ ಬಹಳ ವರ್ಷಗಳ ಹಿಂದೆ ನದಿಗಳು ಮತ್ತು ಸಮುದ್ರಗಳು ಇದ್ದವು, ಆದರೆ ಈಗ ಅವೆಲ್ಲ ಒಣಗಿ ಹೋಗಿವೆ. ಈಗ ಮಂಗಳನ ನೆಲದ ಮೇಲೆ ನೀರಿನ ಪಸೆಯೇ ಇಲ್ಲ. ಆದರೆ ನೆಲದ ಅಡಿಯಲ್ಲಿ ನೀರು ಇದೆ ಅಂತ ಗೊತ್ತಾಗಿದೆ. ಹಾಗಾಗಿ ಅಲ್ಲಿ ಜೀವಿಗಳಿಗೆ ಬೇಕಾದ ಅನುಕೂಲತೆ ಬಹಳ ವರ್ಷಗಳ ಹಿಂದೆ ಇತ್ತು. ಅಲ್ಲಿ ಮುಂದುವರಿದ ಜೀವಿಗಳು ಇಲ್ಲದಿದ್ದರೂ ಸೂಕ್ಷ್ಮ ಜೀವಿಗಳು ಅಥವಾ ಜೀವಿಗಳ ಪಳೆಯುಳಿಕೆಗಳು ಸಿಗುತ್ತವೆ ಎಂದು ನಾಸಾದ ವ್ಯೋಮ ಸಂಶೋಧಕಗಳು ಬಹಳಷ್ಟು ಹುಡುಕಿವೆ. ಇದುವರೆಗೆ ಯಾವ ಜೀವಿಯೂ ಪತ್ತೆಯಾಗಿಲ್ಲ. ಸಂಶೋಧನೆ ಮುಂದುವರಿಯುತ್ತಿದೆ. ಅನಿಲ ದೈತ್ಯಗಳಾದ ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಈ 4 ಗ್ರಹಗಳಲ್ಲಿ ಜೀವಿಗಳಿರಲು ಅನುಕೂಲತೆ ಇಲ್ಲ. ಆದರೆ ಗುರುಗ್ರಹದ ಉಪಗ್ರಹವಾದ ಯುರೋಪಾದಲ್ಲಿ ಜೀವಿಗಳು ಇರುವ ಸಾಧ್ಯತೆ ಇದೆ. ಯಾಕಂದರೆ ಭೂಮಿಯ ಚಂದ್ರನಿಗಿಂತ ಸ್ವಲ್ಪ ಚಿಕ್ಕದಿರುವ ಯುರೋಪಾ ಸುಮಾರು 10 ಕಿಲೋಮೀಟರ್ ದಪ್ಪದ ಮಂಜುಗಡ್ಡೆಯಿಂದ ಆವರಿಸಲ್ಪಟ್ಟಿದೆ. ಅದರ ಕೆಳಗೆ ದ್ರವರೂಪದಲ್ಲಿ ನೀರು ಇದೆ. ಆ ನೀರಿನಲ್ಲಿ ಜೀವಿಗಳು ಇರಬಹುದೆಂದು ವಿಜ್ಞಾನಿಗಳ ಊಹೆ. ಅದರ ಸಂಶೋಧನೆಗಾಗಿ ನಾಸಾದ ವಿಜ್ಞಾನಿಗಳು ವ್ಯೋಮ ಸಂಶೋಧಕ ಕಳುಹಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ಶನಿಗ್ರಹದ ಸುತ್ತ ಹಲವು ಚಂದ್ರರು ಪ್ರದಕ್ಷಿಣೆ ಹಾಕುತ್ತಿವೆ. ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಚಂದ್ರ ಟೈಟಾನ್. ಇದು ನಮ್ಮ ಚಂದ್ರನಿಗಿಂತ ದೊಡ್ಡದು. ಇದರ ಸುತ್ತ ಆಮ್ಲಜನಕ ಇರುವ ವಾತಾವರಣ ಇರುವುದರಿಂದ ಅಲ್ಲಿ ಜೀವಿಗಳು ಇರಲು ಸಾಧ್ಯ. ಅದಕ್ಕಾಗಿ ಕ್ಯಾಸಿನಿ ಎಂಬ ಉಪಗ್ರಹವನ್ನು ಅಮೆರಿಕದ ವಿಜ್ಞಾನಿಗಳು ಶನಿಗ್ರಹದ ಪ್ರದಕ್ಷಿಣೆಗೆ ಕಳುಹಿಸಿ ಅದರಿಂದ ಹೈಜಿನ್ಸ್ ಎಂಬ ಸಂಶೋಧಕವನ್ನು ಟೈಟಾನ್ನ ಮೇಲೆ ಇಳಿಸಿದ್ದಾರೆ. ಅಲ್ಲಿ ಜೀವಿಗಳಿಗೆ ಬೇಕಾದ ಅನುಕೂಲತೆ ಇದೆ ಎಂಬುದನ್ನು ಅದು ತಿಳಿಸಿದೆ. ಆದರೆ ಇದುವರೆಗೆ ಅಲ್ಲಿ ಯಾವುದೇ ಜೀವಿ ಪತ್ತೆ ಆಗಿಲ್ಲ. ಅಮೆರಿಕದ ಕ್ಯಾಸಿನಿ ಉಪಗ್ರಹ ನೀಡಿದ ಮಾಹಿತಿಯನ್ನು ಆಧರಿಸಿ ಶನಿಗ್ರಹದ ಇನ್ನೊಂದು ಚಿಕ್ಕ ಚಂದ್ರ ಎನ್ಸೆಲಾಡಸ್ನಲ್ಲಿ ಜೀವಿಗಳು ಇರುವ ಸಾಧ್ಯತೆಯನ್ನು ವಿಜ್ಞಾನಿಗಳು ಪತ್ತೆಹಚ್ಚಿದ್ದಾರೆ. ಭೂಮಿಯ ಚಂದ್ರನಿಗಿಂತ ತುಂಬ ಚಿಕ್ಕದಿರುವ ಈ ಎನ್ಸೆಲಾಡಸ್ ಮಂಜುಗಡ್ಡೆಯಿಂದ ಆವರಿಸಲ್ಪಟ್ಟಿದೆ. ಈ ಆವರಣದ ಅಡಿಯಲ್ಲಿ ದ್ರವರೂಪದಲ್ಲಿ ನೀರು ಇದೆ. ಟೈಡಲ್ ವಾರ್ಮಿಂಗ್ ಎಂದರೆ ಬೇರೆ ದೊಡ್ಡ ಆಕಾಶಕಾಯದ ಗುರುತ್ವಾಕರ್ಷಣೆಯಿಂದ ಇದರ ಮೇಲ್ಮೈಯಲ್ಲಿ ಆಗುವ ಉಬ್ಬರ ಇಳಿತಗಳಿಂದಾಗಿ ಘರ್ಷಣೆಯಿಂದ ಇದರೊಳಗೆ ಉಷ್ಣ ಮತ್ತು ಚೈತನ್ಯ ಉತ್ಪತ್ತಿಯಾಗ್ತದೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ಮಿಥೇನ್, ಜಲಜನಕದ ಅಣುಗಳು, ಅಮೋನಿಯಾ, ಹೈಡ್ರೋಜನ್ ಸಯನೈಡ್ ಇತ್ಯಾದಿ ಪತ್ತೆಯಾಗಿರುವುದರಿಂದ ಜೀವಿಗಳಿರುವ ಸಾಧ್ಯತೆ ಇದೆ. ಜೀವಿಗಳ ಹುಡುಕಾಟಕ್ಕಾಗಿ ಈ ಚಂದ್ರನಲ್ಲಿಗೆ ಎನ್ಸೆಲಾಡಸ್ ಆರ್ಬಿಲ್ಯಾಂಡರ್ ಎಂಬ ವ್ಯೋಮ ಸಂಶೋಧಕ ಕಳುಹಿಸಲಿಕ್ಕೆ ನಾಸಾದ ವಿಜ್ಞಾನಿಗಳು ಸಿದ್ಧತೆ ನಡೆಸುತ್ತಿದ್ದಾರೆ. ನಾಸಾದ ವಾಯೇಜರ್ 2 ವ್ಯೋಮ ಸಂಶೋಧಕ ನೀಡಿದ ಮಾಹಿತಿಯನ್ನಾಧರಿಸಿ ವಿಜ್ಞಾನಿಗಳು ಯುರೇನಸ್ ಗ್ರಹದ ಚಂದ್ರರಲ್ಲಿ ಒಂದಾದ ಮಿರಾಂದಾ ಕೂಡ ಮಂಜುಗಡ್ಡೆಯಿಂದ ಆವರಿಸಲ್ಪಟ್ಟು ಅಡಿಯಲ್ಲಿ ಸಮುದ್ರ ಇದೆ ಎಂದು ಅಂದಾಜು ಮಾಡಿದ್ದಾರೆ. ಅಲ್ಲಿಯೂ ಜೀವಿಗಳ ಪತ್ತೆಗಾಗಿ ಸಂಶೋಧನೆ ಮುಂದುವರಿಯಲಿದೆ. ನೆಪ್ಚೂನ್ ಗ್ರಹದ ಚಂದ್ರರಲ್ಲಿ ದೊಡ್ಡದಾದ ಟ್ರೈಟಾನ್ ಮತ್ತು ಅದರ ಕೆಲವು ಚಿಕ್ಕ ಚಂದ್ರರು ಕೂಡ ಮಂಜುಗಡ್ಡೆಯಿಂದ ಆವರಿಸಲ್ಪಟ್ಟು ಅಡಿಯಲ್ಲಿ ಸಮುದ್ರ ಹೊಂದಿವೆ ಎಂದು ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಇವುಗಳಲ್ಲಿ ಕೂಡ ಜೀವಿಗಳಿವೆಯೇ ಎಂದು ಹುಡುಕಲು ವ್ಯೋಮ ನೌಕೆಗಳನ್ನು ಕಳುಹಿಸಲಿಕ್ಕಾಗಿ ನಾಸಾದ ವಿಜ್ಞಾನಿಗಳು ತಯಾರಿ ನಡೆಸುತ್ತಿದ್ದಾರೆ. ಧೂಮಕೇತುಗಳಲ್ಲಿ ಮತ್ತು ಕ್ಷುದ್ರ ಗ್ರಹಗಳಲ್ಲಿ ಸೂಕ್ಷ್ಮ ಜೀವಿಗಳು ಇರುವ ಸಾಧ್ಯತೆ ಇದ್ದರೂ ಇಷ್ಟರವರೆಗೆ ಪತ್ತೆ ಆಗಿಲ್ಲ. ಹಾಗಾಗಿ ನಮ್ಮ ಸೌರಮಂಡಲದಲ್ಲಿ ಭೂಮಿಯಿಂದ ಹೊರಗೆ ಎಲ್ಲಿಯೂ ಇದುವರೆಗೆ ಯಾವುದೇ ಜೀವಿ ಸಿಗಲಿಲ್ಲ. ಇನ್ನು ಮುಂದೆ ಸೂಕ್ಷ್ಮ ಜೀವಿಗಳು ಸಿಗಬಹುದೇ ಹೊರತು ದೊಡ್ಡ ಜೀವಿಗಳು

ಅಥವಾ ಬುದ್ಧಿವಂತ ಜೀವಿಗಳು ಸಿಗಲು ಸಾಧ್ಯವಿಲ್ಲ. ಹಾಗಾದರೆ ಸೌರವ್ಯೂಹದಿಂದ ಹೊರಗೆ ಬೇರೆ ನಕ್ಷತ್ರಲೋಕಗಳಲ್ಲಿ ಜೀವಿಗಳು ಇರಬಹುದೇ? ನಕ್ಷತ್ರಗಳೆಲ್ಲ ಉರಿಯುವ ಗೋಳಗಳಾಗಿದ್ದು ಹಲವು ಸಾವಿರ ಡಿಗ್ರಿ ಬಿಸಿಯಾಗಿರುವುದರಿಂದ ಯಾವುದೇ ನಕ್ಷತ್ರದಲ್ಲಿ ಜೀವಿಗಳಿರಲು ಸಾಧ್ಯವಿಲ್ಲ. ನಕ್ಷತ್ರಗಳ ಸುತ್ತ ಗ್ರಹಗಳಿದ್ದರೆ ಮಾತ್ರ ಅಲ್ಲಿ ಜೀವಿಗಳಿರಲು ಸಾಧ್ಯ. ಅದಕ್ಕಾಗಿ ವಿಜ್ಞಾನಿಗಳು ನಕ್ಷತ್ರಗಳನ್ನು ಸುತ್ತುವ ಗ್ರಹಗಳನ್ನು ಹುಡುಕುತ್ತಿದ್ದಾರೆ. ಇದುವರೆಗೆ 5,800 ಗ್ರಹಗಳನ್ನು ಕಂಡುಹಿಡಿದಿದ್ದಾರೆ. ಸೌರಮಂಡಲದ ಹೊರಗೆ ಮೊತ್ತ ಮೊದಲು ಗ್ರಹವೊಂದನ್ನು ಪತ್ತೆ ಮಾಡಲು ಸಾಧ್ಯವಾದದ್ದು 1992. ಆ ಗ್ರಹ ಒಂದು ಪಲ್ಸಾರ್ನ ಸುತ್ತ ಪ್ರದಕ್ಷಿಣೆ ಹಾಕುವ ಗ್ರಹ. ಸೂರ್ಯನಂತಹ ನಕ್ಷತ್ರವನ್ನು ಪ್ರದಕ್ಷಿಣೆ ಹಾಕುವ ಗ್ರಹ ಮೊತ್ತ ಮೊದಲು ಪತ್ತೆ ಆದದ್ದು 1995. ಅದು 51 ಪೆಗಾಸಿ ಬಿ ಎಂಬ ನಕ್ಷತ್ರದ ಸುತ್ತ ತಿರುಗುತ್ತಿರುವ ಗ್ರಹವಾಗಿತ್ತು. ಇದರ ನಂತರ ಹೊರಗಿನ ಗ್ರಹಗಳ ಅನ್ವೇಷಣೆ ಮುಂದುವರಿಯುತ್ತಾ ಹೋಯಿತು. ಕೆಪ್ಲರ್ ಎಂಬ ಅಮೆರಿಕದ ವ್ಯೋಮ ದೂರದರ್ಶಕದ ಮೂಲಕ ಕೆಲವು ಸಾವಿರ ಗ್ರಹಗಳನ್ನು ಪತ್ತೆ ಮಾಡಲಾಯಿತು. ಇದರಲ್ಲಿ ಭೂಮಿಯ ಗಾತ್ರದ ಗ್ರಹಗಳು, ಭೂಮಿಯನ್ನು ಹೋಲುವ ಗ್ರಹಗಳು, ವಾಸಯೋಗ್ಯ ವಲಯದಲ್ಲಿರುವ ಗ್ರಹಗಳು ಎಲ್ಲವೂ ಸೇರಿವೆ. ಬಾಹ್ಯಾಕಾಶದಲ್ಲಿರುವ ಹಬಲ್ ದೂರದರ್ಶಕದ ಮೂಲಕ ಮಹಾವ್ಯಾಧನ ನಿಹಾರಿಕೆಯಲ್ಲಿರುವ ಹುಟ್ಟುತ್ತಿರುವ ನಕ್ಷತ್ರಗಳ ಅಧ್ಯಯನ ನಡೆಸಿದಾಗ, ನಕ್ಷತ್ರಗಳು ಹುಟ್ಟುವಾಗ ಅದರ ಸುತ್ತ ಗ್ರಹಗಳು ಹುಟ್ಟಲು ಬೇಕಾದ ಡಿಸ್ಕ್ಗಳಂತಹ ರಚನೆ ರೂಪುಗೊಳ್ಳುವುದನ್ನು ಅಮೆರಿಕದ ವಿಜ್ಞಾನಿಗಳು ನೋಡಿದ್ದಾರೆ. ಈ ಸಂಶೋಧನೆಯಿಂದಾಗಿ ತಾರೆಗಳ ಸುತ್ತ ಗ್ರಹಗಳ ವ್ಯೂಹ ಇರುವುದು ಸಾಮಾನ್ಯವೆಂದು ತಿಳಿದಿದೆ. ಒಂದೇ ನಕ್ಷತ್ರದ ಸುತ್ತ ಹಲವು ಗ್ರಹಗಳಿರುವ ತಾರಾಮಂಡಲಗಳೂ ಸಿಕ್ಕಿವೆ. ಹಾಗಾಗಿ ವಿಶ್ವದಲ್ಲಿ ಅಸಂಖ್ಯಾತ ಗ್ರಹಗಳಿವೆ ಎಂದು ಸಾಬೀತಾಗಿದೆ. ಇದರಲ್ಲಿ ಬಹಳಷ್ಟು ಗ್ರಹಗಳು ವಾಸಯೋಗ್ಯ ವಲಯದಲ್ಲಿ ಇರಬಹುದಾದುದರಿಂದ ಅಲ್ಲಿ ಜೀವಿಗಳಿರುವ ಸಾಧ್ಯತೆ ದಟ್ಟವಾಗಿದೆ. ನಾಸಾದ ಜೇಮ್ಸ್ ವೆಬ್ ದೂರದರ್ಶಕ ಉಪಯೋಗಿಸಿ K2-18b ಎಂದು ಹೆಸರಿಸಿರುವ ಒಂದು ಗ್ರಹದ ಬಗ್ಗೆ ಅಭ್ಯಸಿಸಿದ ಒಂದು ವಿಜ್ಞಾನಿಗಳ ತಂಡ ಸಮುದ್ರದಲ್ಲಿರುವ ಸೂಕ್ಷ್ಮ ಜೀವಿಗಳು ಹೊರಸೂಸುವಂತಹ ರಾಸಾಯನಿಕಗಳು ಆ ಗ್ರಹದಿಂದ ಬರುತ್ತಿವೆ ಎಂದು ಕೆಲವೇ ದಿನಗಳ ಹಿಂದೆ ಕಂಡುಹಿಡಿದಿದ್ದಾರೆ. ಹಾಗಾಗಿ ಆ ಗ್ರಹದಲ್ಲಿ ಜೀವಿಗಳಿರುವ ಸಾಧ್ಯತೆ ಜಾಸ್ತಿ ಇದೆ. ಭೂಮಿಗಿಂತ 2 ಪಟ್ಟು ದೊಡ್ಡದಿರುವ ಈ ಗ್ರಹ ನಮ್ಮಿಂದ 124 ಜ್ಯೋತಿರ್ವರ್ಷ ದೂರದಲ್ಲಿದೆ. ಈ ರೀತಿ ಜೀವಿಗಳಿರುವ ಗ್ರಹಗಳು ಅಸಂಖ್ಯಾತ ಇರಬಹುದು. ನಮಗಿಂತ ಹೆಚ್ಚು ಬುದ್ಧಿವಂತ ಮತ್ತು ವಿಜ್ಞಾನದಲ್ಲಿ ಹೆಚ್ಚು ಮುಂದುವರಿದ ಜೀವಿಗಳು ಅಲ್ಲಿ ಇರಲು ಸಾಧ್ಯ. ಆದರೆ ನಿಜವಾಗಿಯೂ ಜೀವಿಗಳು ಅಲ್ಲಿ ಇವೆಯೇ ಎಂದು ತಿಳಿಯುವುದು ತುಂಬ ಕಷ್ಟ. ಇದಕ್ಕೆ ಮುಖ್ಯ ಕಾರಣ ಅವುಗಳ ದೂರ. ನಕ್ಷತ್ರಗಳು ಹಲವು ಜ್ಯೋತಿರ್ವರ್ಷ ದೂರದಲ್ಲಿರುತ್ತವೆ. ಜ್ಯೋತಿರ್ವರ್ಷ ಅಥವಾ ಬೆಳಕಿನ ವರ್ಷ ಎಂದರೆ ಬೆಳಕು 1 ವರ್ಷದಲ್ಲಿ ಚಲಿಸುವ ದೂರ. ಬೆಳಕು ಸೆಕೆಂಡಿಗೆ 300,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುವುದರಿಂದ ಒಂದು ಬೆಳಕಿನ ವರ್ಷ ಅಥವಾ ಲೈಟ್ ಇಯರ್ ಎಂದರೆ 9.4 ಟ್ರಿಲಿಯನ್ ಕಿಲೋಮೀಟರ್ ಆಗುತ್ತದೆ. ಇದು ಸಾಧಾರಣ ದೂರ ಅಲ್ಲ. ಸೆಕೆಂಡಿಗೆ 30 ಕಿಲೋಮೀಟರ್ ಎಂದರೆ ಗಂಟೆಗೆ 108,000 ಕಿಲೋಮೀಟರ್ನಷ್ಟು ಅಗಾಧ ವೇಗದಲ್ಲಿ ನಾವು ಒಂದು ವ್ಯೋಮನೌಕೆಯಲ್ಲಿ ಪ್ರಯಾಣಿಸಲು ಸಾಧ್ಯವಾದರೆ ಒಂದು ಜ್ಯೋತಿರ್ವರ್ಷ ದೂರ ಹೋಗಲು 10,000 ವರ್ಷ ಬೇಕಾಗುತ್ತದೆ. ನಮ್ಮ ಸೌರಮಂಡಲಕ್ಕೆ ಅತೀ ಸಮೀಪದ ನಕ್ಷತ್ರ ಪ್ರಾಕ್ಸಿಮಾ ಸೆಂಟೊರಿ 4.2 ಬೆಳಕಿನ ವರ್ಷಗಳಷ್ಟು ದೂರ ಇದೆ. ಈಗ ಹೇಳಿದ ವೇಗದಲ್ಲಿ ನಾವು ನಿರಂತರ ಪ್ರಯಾಣ ಮಾಡಿದರೆ ಅಲ್ಲಿ ತಲುಪಲು 42,000 ವರ್ಷ ಬೇಕು. ಹಾಗಾಗಿ ಯಾವುದೇ ನಕ್ಷತ್ರ ಲೋಕಕ್ಕೆ ನಮಗೆ ಹೋಗಲು ಸಾಧ್ಯ ಇಲ್ಲ. ಬೇರೆ ತಾರಾಲೋಕಗಳಲ್ಲಿರಬಹುದಾದ ಜೀವಿಗಳ ಸಂಶೋಧನೆಗಾಗಿ ನಾಸಾದ ವಿಜ್ಞಾನಿಗಳು ಕಳುಹಿಸಿದ ಮೊತ್ತ ಮೊದಲ ವ್ಯೋಮ ಸಂಶೋಧಕ ಪಯೋನಿಯರ್ 10, 1972. ಅದು ಸೌರಮಂಡಲ ದಾಟಿ ಈಗ ಬೇರೆ ಲೋಕಗಳತ್ತ ವೇಗವಾಗಿ ಚಲಿಸುತ್ತಿದೆ. ಹಲವು ಸಾವಿರ ವರ್ಷಗಳ ನಂತರ ಅದು ಬೇರೆ ನಕ್ಷತ್ರ ಮಂಡಲದ ಯಾವುದಾದರೂ ಗ್ರಹದ ಮೇಲೆ ಹೋಗಿ ಬೀಳಬಹುದು. ಆ ಗ್ರಹದಲ್ಲಿ ಆಗ ಬುದ್ಧಿವಂತ ಜೀವಿಗಳು ಯಾವುದಾದರೂ ಇದ್ದರೆ, ಆ ಜೀವಿಗಳು ಇದನ್ನು ಕುತೂಹಲದಿಂದ ವೀಕ್ಷಿಸಿದರೆ ಅವರಿಗೆ ತಿಳಿಯಲೆಂದು ಚಿತ್ರ ಮತ್ತು ಸಂಜ್ಞೆಗಳುಳ್ಳ ಫಲಕವೊಂದನ್ನು ಅದರಲ್ಲಿ ಇರಿಸಲಾಗಿದೆ. ಅದನ್ನು ನೋಡಿ ಅವರು ಅರ್ಥ ಮಾಡಿಕೊಂಡರೆ, ನಂತರ ಅವರು ನಮ್ಮನ್ನು ಯಾವುದಾದರೂ ರೀತಿಯಲ್ಲಿ ಸಂಪರ್ಕಿಸಿದರೆ ನಮಗೆ ಅಲ್ಲಿ ಜೀವಿಗಳಿರುವುದು ತಿಳಿಯಬಹುದು. ಆದರೆ ಇದಕ್ಕೆ 1,000 ವರ್ಷ

0: ಬೇಕಾಗುತ್ತದೆ. ಇದೇ ರೀತಿಯ ಎರಡನೇ ಸಂಶೋಧಕ ಪಯೋನಿಯರ್ 11 1973 ಹೊರಟು ಬೇರೆ ತಾರಾಲೋಕಗಳತ್ತ ಪಯಣಿಸುತ್ತಾ ಇದೆ. ಇದರಿಂದ ಸ್ವಲ್ಪ ಭಿನ್ನವಾದ ವಾಯೇಜರ್ 1 ಮತ್ತು ವಾಯೇಜರ್ 2 ಸಾವಿರಾರು ವರ್ಷಗಳ ದೀರ್ಘ ಪ್ರಯಾಣಕ್ಕಾಗಿ 1977 ಅಮೆರಿಕದಿಂದ ಹೊರಟಿವೆ. ಇವು ಈಗಲೂ ನಾಸಾದ ವಿಜ್ಞಾನಿಗಳ ಸಂಪರ್ಕದಲ್ಲಿ ಇವೆ. ಎಷ್ಟೋ ಸಾವಿರ ವರ್ಷಗಳ ನಂತರ ಬೇರೆ ನಕ್ಷತ್ರ ಲೋಕದ ಯಾವುದಾದರೂ ಗ್ರಹದ ಜೀವಿಗಳಿಗೆ ಇವು ಸಿಕ್ಕಿದರೆ ಅವರಿಂದ ಆಗ ಭೂಮಿಯ ಮೇಲೆ ಇರಬಹುದಾದ ವಿಜ್ಞಾನಿಗಳಿಗೆ ಉತ್ತರ ಬರುವುದೋ ಎಂದು ಕಾದು ನೋಡಬೇಕು. ರೇಡಿಯೋ ಟೆಲಿಸ್ಕೋಪ್ಗಳ ಮೂಲಕ ಅನ್ಯ ಜೀವಿಗಳನ್ನು ಸಂಪರ್ಕಿಸಲು ಸಾವಿರಾರು ವರ್ಷ ಬೇಕಾಗಿಲ್ಲ, ಕೆಲವೇ ವರ್ಷ ಸಾಕಾಗಬಹುದು. ಯಾಕೆಂದರೆ ರೇಡಿಯೋ ಅಲೆಗಳು ಬೆಳಕಿನ ವೇಗದಲ್ಲೇ ಸಂಚರಿಸುತ್ತವೆ. ರೇಡಿಯೋ ಟೆಲಿಸ್ಕೋಪ್ಗಳ ಮೂಲಕ ಅನ್ಯಲೋಕ ಜೀವಿಗಳನ್ನು ಸಂಪರ್ಕಿಸುವ ಪ್ರಯತ್ನ 1959 ಆರಂಭವಾಗಿದೆ. ಭಾರತವೂ ಸೇರಿ ಬೇರೆ ಬೇರೆ ದೇಶಗಳ ವಿಜ್ಞಾನಿಗಳ ತಂಡಗಳು ರೇಡಿಯೋ ಟೆಲಿಸ್ಕೋಪ್ ಮೂಲಕ ಅನ್ಯಲೋಕ ಜೀವಿಗಳನ್ನು ಅರಸುತ್ತಿವೆ. ಇದಕ್ಕಾಗಿ ಈಗ ರೇಡಿಯೋ ಟೆಲಿಸ್ಕೋಪ್ಗಳೊಂದಿಗೆ AI ಎಂದರೆ ಕೃತಕ ಬುದ್ಧಿಮತ್ತೆ ಕೂಡ ಬಳಸಲಾಗುತ್ತಿದೆ. ಆದರೆ ಇದುವರೆಗೆ ಯಾವುದೇ ಹೊರಗಿನ ಬುದ್ಧಿಜೀವಿಯಿಂದ ಸಂದೇಶ ಬಂದಿಲ್ಲ. ಸಂದೇಶ ಬರಬೇಕಾದರೆ ನಾವು ಇನ್ನೂ ಕೆಲವು ವರ್ಷ ಕಾಯಬೇಕಾಗಬಹುದು. ಬೇರೆ ಲೋಕಗಳಿಂದ ಜೀವಿಗಳು ಭೂಮಿಗೆ ಬಂದ ಬಗ್ಗೆ ಎಷ್ಟೋ ಕಥೆಗಳನ್ನು ನಾವು ಕೇಳಿದ್ದೇವೆ. ಆದರೆ ಇದುವರೆಗೆ ಯಾವುದೇ ಹೊರಗಿನ ಬುದ್ಧಿಜೀವಿ ಭೂಮಿಗೆ ಬಂದ ಬಗ್ಗೆ ವೈಜ್ಞಾನಿಕ ಆಧಾರ ಇಲ್ಲ. UFO ಎಂದರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅಥವಾ ಹಾರುವ ತಟ್ಟೆಗಳು ಕಂಡ ಬಗ್ಗೆ, ಅವುಗಳಲ್ಲಿ ಪರಲೋಕದ ಜೀವಿಗಳು ಬಂದ ಬಗ್ಗೆ ಕೂಡ ಎಷ್ಟೋ ಕಥೆಗಳಿವೆ. ಆದರೆ ವಿಜ್ಞಾನದ ಪ್ರಕಾರ ಇವು ಸಾಬೀತಾಗಿಲ್ಲ. ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಟ್ರಿಲಿಯಗಟ್ಟಲೆ ಗ್ರಹಗಳು ಈ ವಿಶ್ವದಲ್ಲಿ ಇವೆ. ಹಾಗಾಗಿ ಅವುಗಳಲ್ಲಿ ಕೆಲವು ಗ್ರಹಗಳಲ್ಲಾದರೂ ಜೀವಿಗಳು ಇರಲೇಬೇಕು. ಭೂಮ್ಯಾತೀತ ಜೀವಿಗಳು ಖಂಡಿತ ಇವೆ ಎಂದು ಖ್ಯಾತ ವಿಜ್ಞಾನಿ ಸ್ಟೀಫನ್ ಹಾಕಿನ್ಸ್ ಹೇಳಿದ್ದರು. ಆದಷ್ಟು ಬೇಗ ಅಂತಹ ಕುತೂಹಲಕಾರಿ ಬುದ್ಧಿಜೀವಿಗಳ ಸಂಪರ್ಕ ನಮ್ಮ ವಿಜ್ಞಾನಿಗಳಿಗೆ ಸಿಗುವಂತಾಗಲಿ ಎಂದು ಹಾರೈಸೋಣ.
1: ಅನ್ಯಲೋಕ ಜೀವಿಗಳ ಅನ್ವೇಷಣೆ ಈ ಕುರಿತು ಇದುವರೆಗೆ ಮಾತನಾಡಿದವರು ಎಂ ರಮೇಶ್ ಭಟ್. ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ಆ ಬಳಿಕ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಸ್ವಾಮಿ ಸ್ವಾಮಿ ದೇವಗುರುಗಳೇ, ಅಪರೂಪದ ಆಗಮನ.
1: ಹಾ,
0: ಅದು ಈ ಭೂಲೋಕಕ್ಕೆ. ಸ್ವಾಮಿ ಧನ್ಯನಾದೆ, ಇತ್ತ ಬರಬೇಕು. ಈ ಆಸನವನ್ನು ಅಲಂಕರಿಸಬೇಕು ಸ್ವಾಮಿ.
1: ಆಗಲಿ
0: ಪರಮಗುರುವೇ, ನಿಮ್ಮ ಆಗಮನದಿಂದ ನನ್ನ ಅರಮನೆ ಮಾತ್ರವಲ್ಲ, ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಈ ಸಮಸ್ತ ಇಂದ್ರಪ್ರಸ್ಥವೇ ಪಾವನವಾಯಿತು. ಇದೋ ಸ್ವಾಮಿ, ನಿಮ್ಮ ಚರಣದ್ವಯಗಳಿಗೆ ನನ್ನ ಸಾಷ್ಟಾಂಗ ವಂದನೆಗಳು. ಸುರಾಚಾರ್ಯ, ಕಾರಣವಿಲ್ಲದೆ ಈ ಕರ್ಮಭೂಮಿಗೆ ಕಾಲಿಡುವವರು ತಾವಲ್ಲ. ಯಾವ ಕಾರಣದಿಂದ ಇಲ್ಲಿಗೆ ಬಂದವರು? ನನ್ನಿಂದ ಏನಾಗಬೇಕು ಸ್ವಾಮಿ? ಅಪ್ಪಣೆ ಅದಲ್ಲಿ ಶಿರಸಾ ವಹಿಸಿ ನಡೆಸಿಕೊಡುತ್ತೇನೆ. ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ.
1: ಅಯ್ಯ ಮಹಾರಾಜ, ಒಂದು ಉಪಕಾರವನ್ನು ಬಯಸಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ.
0: ನನ್ನಿಂದ ಉಪಕಾರವೇ? ಅದೇನದು ಸ್ವಾಮಿ, ಹೇಳಬಹುದಲ್ಲ?
1: ಕೇಳು.
2: ನೋ

0: ಅಯ್ಯ ನಮಸ್ತೆ ಮಹಾರಾಜ.
1: ಸುರಗುರುಗಳೇ,
0: ಪುಣ್ಯ ಕುಲದಲ್ಲಿ ಹುಟ್ಟಿ ಪುಣ್ಯ ಕಾರ್ಯಗಳನ್ನೇ ಮಾಡಿ ಪುಣ್ಯಾತ್ಮರಾದ ನೀನು ಗಳಿಸಿದ ಪುಣ್ಯಕ್ಕೆ ಮತ್ತಷ್ಟು ಪುಣ್ಯವನ್ನು ಕೂಡಿಸಬೇಕೆಂಬ ಸತ್ಸಂಕಲ್ಪದಿಂದ ಒಂದಲ್ಲ ಎರಡಲ್ಲ 100 ಹಯಮೇಧಗಳನ್ನು ಮುಗಿಸಿ ಪುಣ್ಯ ನಿಧಿ ಎರಿಸಿಕೊಂಡಿರುವೆ ನೀನು.
1: ಹೌದೇ,
0: ನಿನ್ನ ಪ್ರಜೆಗಳನ್ನು ಪಾಲಿಸುವುದಷ್ಟೇ ನಿನ್ನ ಕರ್ತವ್ಯ ಎಂದು ಎಣಿಸದೆ ಹುಂಡನೆಂಬ ದಾನವನನ್ನು ಸಂಹರಿಸಿ ದೇವತೆಗಳ ಸಂತೋಷಗೊಳಿಸಿದ ಅಲ್ಲದೆ ಸಜ್ಜನ ವಿಧೇಯನಾದ ನಿನ್ನಲ್ಲಿ ದೇವತೆಗಳಿಗೊಂದು ಉಪಕಾರವಾಗಬೇಕಯ್ಯ. ದೇವರಾಜನಾದ ನೀನು ಮಹೇಂದ್ರನು ವೃತ್ತ ರಾಕ್ಷಸರ ಸಂಹಾರದಿಂದ ಒದಗಿ ಬಂದ ಪಾಪವನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ಸ್ವರ್ಗವನ್ನು ಬಿಟ್ಟು ಅಜ್ಞಾತವಾಸದಲ್ಲಿದ್ದಾನೆ.
1: ಆಹಾ,
0: ಸದ್ಯಕ್ಕಂತೂ ಸುರಲೋಕವು ಅರಾಜಕವಾಗಿದೆ.
1: ಹೌದೇ,
0: ಇಂದ್ರನಿಲ್ಲದ ಸ್ವರ್ಗವು ಈ ಈರೇಳು ಲೋಕಗಳಿಂದಲೂ ನಿಂದೆಗೆ ಆಸ್ಪದವಾಗಿದೆ.
1: ಆಹಾ,
0: ಸಮಸ್ಯೆಗೆ ಪರಿಹಾರ ದಾರಿ ಕಾಣದೆ ಬ್ರಹ್ಮದೇವರಲ್ಲಿ ನಾವು ಮೊರೆಯಿಟ್ಟಾಗ ಆ ವಿಧಾತನೇ ಸೂಚಿಸಿದ್ದು ಭೂಲೋಕದಲ್ಲಿ ಪರಮಧಾರ್ಮಿಕನು ಸತ್ಯವಂತನು ದಾನಶೂರನು ಪರೋಪಕಾರಿಯೂ ಆಗಿರುವ ನೌಶನನ್ನು ಪ್ರಾರ್ಥಿಸಿ ಕರೆತಂದು ಸುರಪೀಠದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿರಿ.
1: ಆಹಾ,
0: ವರ್ತಮಾನ ಕಾಲದಲ್ಲಿ ಇಂದ್ರ ಪದವಿಗೆ ಅವನೊಬ್ಬನೇ ಸಮರ್ಥನಲ್ಲದೆ ಬೇರಾರಿಂದಲೂ ಸಾಧ್ಯವಿಲ್ಲ.
1: ಆಹಾ,
0: ಹೇಳಿದ ಪ್ರಕಾರ ಅಯ್ಯ ರಾಜನ್, ಬ್ರಹ್ಮನ ಆದೇಶದಂತೆಯೂ ನಮ್ಮೆಲ್ಲರ ಅಪೇಕ್ಷೆಯಂತೆಯೂ ನೀನು ನಿನ್ನ ಸತೀಸುತರನ್ನು ಸಹಿತ ಸ್ವರ್ಗಕ್ಕೆ ಬಂದು ಆ ಇಂದ್ರ ಪದವಿಯನ್ನು ಸ್ವೀಕರಿಸಿ ಬೇಕೆಂದು ನನ್ನ ಭಿನ್ನ.
1: ಸ್ವಾಮಿ ಗುರುಗಳೇ, ಏನಿದು ಸ್ವಾಮಿ ವಿಪರೀತ ಇದು?
2: ಗುರುವೆ ಮೃಣ್ಮಯ ದೇಗಿನ
1: ಅಲ್ವೇ,
2: ಗುರುವೆ ಮೃಣ್ಮಯ ದೇಗಿನ ದಿವ್ಯರಿಗದೀಶನ ಪೀಠವೇರಲು
1: ನಾನು ಸಮರ್ಥನೆ.
2: ದಿವ್ಯ

0: ಓ ಗುರುದೇವ.
1: ನೌಶಭ ರಾಜ.
0: ಏನಿದು ವಿಚಿತ್ರ ಸ್ವಾಮಿ, ಲೋಕಕ್ಕೆಲ್ಲ ಶ್ರೇಷ್ಠ ಲೋಕಕ್ಕೆಲ್ಲ ಜ್ಯೇಷ್ಠ ಎಂಬಂತಿರುವ ಆ ತ್ರಿವಿಸ್ತಪವೆಲ್ಲಿ, ಅದನ್ನಾಳುವ ಆ ಪುರಂದರನೆಲ್ಲಿ ಸ್ವಾಮಿ, ಭೂಲೋಕವನ್ನಾಳುವ ಈ ಯಕಶ್ಚಿತ್ ಮಾನವನಲ್ಲಿ, ಇದು ನನ್ನಿಂದ ಸಾಧ್ಯ ಆದೀತೆ ಸ್ವಾಮಿ, ಹೇಳಬೇಕು ನೀವು.
1: ಅಯ್ಯ ನೃಪತಿ,
0: ಏನು
1: ಅನುಮಾನಿಸಬೇಡ, ನಾನೊಂದು ಸಲಹೆ ಕೊಡುತ್ತೇನೆ ನಿನಗೆ.
0: ಏನದು?

0: ಕುಶ ಮಹಾರಾಜ.
1: ಸುರಾಚಾರ್ಯ,
0: ನಿನ್ನ ಮಾತು ಸಹಜವಾದುದೇ
1: ಅಲ್ವೇ?
0: ಮಾನವನಾದ ನೀನು, ನಿನಗೆ ದೈವತ್ವ ಪ್ರಾಪ್ತಿಯಾದೀತೆ ಎಂಬ ಅನುಮಾನ ನಿಜವೇ? ಅದಕ್ಕೊಂದು ಪರಿಹಾರವನ್ನು ಹೇಳುತ್ತೇನೆ ಕೇಳು. ಸುರಪೀಠ ಅಲಂಕರಿಸಿದ ನಿನಗೆ ದೇವತೆಗಳೇ ಇರುವಂತೆ ನಿಗ್ರಹ ಹಾಗೂ ಅನುಗ್ರಹ ಶಕ್ತಿಯನ್ನು ಅನುಗ್ರಹಿಸುತ್ತೇನೆ.
1: ಹೌದೇ?
0: ಇದರಿಂದ ನಿನಗೆ ಅತಿಮಾನವ ಶಕ್ತಿ ತನ್ನಿಂದ ತಾನೇ ಪ್ರಾಪ್ತಿಯಾಗುತ್ತದೆ. ಚಿಂತಿಸುವ ಅಗತ್ಯ ಇಲ್ಲ, ಸಾಕಲ್ಲ?
1: ಧನ್ಯನಾದೆ ಗುರುದೇವ. ಆದರೂ ನನ್ನ ಒಂದು ಭಿನ್ನಪವನ್ನು ಸನ್ನಿಧಾನದ ಮುಂದೆ ಅರಿಕೆ ಮಾಡಿಕೊಳ್ಳಲೇ ಸ್ವಾಮಿ.
0: ಹೇಳು.
1: ಕೇಳಬೇಕು.
2: ವನದ ವಿಭು

0: ನಿಮ್ಮ ದಿವ್ಯಾನುಗ್ರಹದಿಂದ ಸುರಗದ್ದುಗೆಯನ್ನೇರುವ ಭಾಗ್ಯ ಲಭಿಸಿತು ಸ್ವಾಮಿ. ಮಾನವನಾದ ನಾನು ದೇವ ಸಮಾನನಾಗಮಲ್ಲೆ. ನನಗೆ ಒದಗಿದ ಈ ಯೋಗದಲ್ಲೂ ಭಾಗ್ಯದಲ್ಲೂ ನನ್ನ ಬದುಕಿನ ಭವ್ಯತೆಯ ಬಗ್ಗೆ ಸ್ವಲ್ಪ ಆಲೋಚಿಸಬೇಕು. ಅದಕ್ಕಾಗಿಯೇ ನನ್ನ ಒಂದು ಭಿನ್ನ
1: ಏನು,
0: ಮಾನವಪತಿಯಾದಂತ ನಾನು ದೇವಪತಿಯಾದರೂ ಕೂಡ ನನ್ನ ದಾಂಪತ್ಯಕ್ಕೆ ಚ್ಯುತಿ ಬರಬಾರದು ಸ್ವಾಮಿ. ನಾನು ಅಮರಾವತಿಯಲ್ಲಿದ್ದರೂ ಭೂಲೋಕದಲ್ಲಿ ನನ್ನ ಪತ್ನಿಯಾಗಿದ್ದ ವಿರಜೆಯೇ ಸ್ವರ್ಗದಲ್ಲಿ ನನ್ನ ಸಹಧರ್ಮಿಣಿಯಾಗಿರುವಂತೆ ಅನುಗ್ರಹಿಸಬೇಕು ದೇವ.
1: ಅಯ್ಯ ಚಕ್ರವರ್ತಿ, ನಿನ್ನ ಮಾತನ್ನು ಕೇಳಿ ಸಂತೋಷವಾಯಿತು. ಮೂರು ಲೋಕವನ್ನು ಆಳುವಂತ ಅವಕಾಶ ಸಿಕ್ಕಿದರೂ ನಿನ್ನ ಮೂಲ ಸಂಸ್ಕೃತಿಯ ಮೇಲೆ ಇರುವ ಅಭಿಮಾನ ಆಗಲಿ, ನಿನ್ನ ಇಷ್ಟದಂತೆಯೇ ಎಲ್ಲವೂ ನಡೆಯುತ್ತದೆ. ಸದ್ಯದಲ್ಲಿಯೇ ಸುರಸೂತನಾದ ಮಾತಲಿಯು ದಿವ್ಯ ರಥದೊಂದಿಗೆ ನಿನ್ನಲ್ಲಿಗೆ ಬಂದು ಆ ರಥವನ್ನೇರಿ ನೀನು ಸ್ವರ್ಗಕ್ಕೆ ಹೋಗಿ ಅಲ್ಲಿ ನಿನಗೆ ವಿಧಿ ಪ್ರಕಾರ ಪಟ್ಟಾಭಿಷೇಕ ಸಿದ್ಧತೆ ಮಾಡುತ್ತೇನೆ. ಶುಭವಾಗಲಿ.
0: ಧನ್ಯನಾದೆ ಧನ್ಯನಾದೆ. ಓಹೋಯ್
2: ಓಯ್,
0: ಏನು ಸೌಭಾಗ್ಯ, ಎಂತಹ ಶುಭಯೋಗ, ಬಯಸದೆ ಬಂದ ಭಾಗ್ಯವಿದಲ್ವೇ ಅಲ್ಲವಾದರೆ. ಮಾನವನಾದ ನಾನು ದೇವರಾಜನಾಗಿ ದೇವಪೀಠದಲ್ಲಿ ರಾರಾಜಿಸುವುದೆಂದರೆ ಸುಲಭ ಸಾಧ್ಯವೋ? ಎಲ್ಲವೂ ದೈವಾನುಗ್ರಹ. ಇಂತಹ ಒಂದು ಶುಭ ಸಮಾಚಾರವನ್ನು ನನ್ನ ಅರಸಿ ವಿರಜೆಗೆ ತಿಳಿಸಲೇಬೇಕಲ್ಲ. ಹಾಗಾಗಿ ಮಡದಿಯಂತಪುರಕ್ಕೆ ತೆರಳುತ್ತೇನೆ, ನೋಡೋಣ.

0: ಪ್ರಾಣಕಾಂತ ವಂದಿಸಿಕೊಂಡಿದ್ದೇನೆ.
1: ಪ್ರಾಣೇಶ್ವರಿ ವಿರಜ,
0: ಹೀಗೆ ಬನ್ನಿ, ಹೀಗೆ ಬನ್ನಿ.
1: ಆದೀತು,
0: ಈ ಆಸನವನ್ನ ಅಲಂಕರಿಸಿ.
1: ಒಳ್ಳೇದು
0: ಸ್ವಾಮಿ.
1: ಏನು,
0: ನಿಮ್ಮನ್ನ ನೋಡುವಾಗ ಎಂದಿನಂತಿಲ್ಲ ನೀವು.
1: ಹೌದೇ,
0: ಮುಖದಲ್ಲಿ ಮಂದಹಾಸ ಮಿನುಗುತ್ತಿದೆ.
1: ಹಾ ಹಾ,
0: ಇದನ್ನ ಎಣಿಸುವಾಗ ಮೊನ್ನೆ ರಾತ್ರಿ ಬೆಳಗಿನ ಜಾವ ನನಗೆ ಬಿದ್ದ ಕನಸಿನ ನೆನಪಾಗ್ತದೆ ನನಗೆ.
1: ಆಹಾ
0: ಆಹಾ, ಎಂತಹ ಕನಸದು? ನೀವು ದೇವಲೋಕದಲ್ಲಿ ಇಂದ್ರಾಸನದಲ್ಲಿ ಕುಳಿತದ್ದು, ಆ ನಿಮ್ಮ ಪಕ್ಕದಲ್ಲಿಯೇ ನಾನು ದೇವರಾಣಿಯಾಗಿ ಕುಳಿತುಕೊಂಡದ್ದು. ಆಹಾ, ಆ ಒಂದು ಕ್ಷಣದ ಸಂತೋಷ ಸಂಭ್ರಮವನ್ನ ವರ್ಣಿಸುವುದಕ್ಕೆ ಒಂದು ನಾಲಗೆ ಸಾಲದೆಂಬಂತಿತ್ತು.
1: ಹೌದೇ,
0: ಆದ್ರೆ ಏನು ಮಾಡುದು ಸ್ವಾಮಿ. ಮನುಷ್ಯರಿಗೆ ನಿದ್ದೆಯಲ್ಲಿ ಕಟ್ಟಿದ ಕನಸೆಲ್ಲವೂ ನನಸಾಗುವುದಾದ್ರೆ ಪ್ರಪಂಚ ಹೀಗೆ ಇರುತ್ತಿತ್ತೇ ಹೇಳಿ.
1: ಮತ್ತೆ
0: ಹಾಗಾಗಿ ಅಲ್ಲವೇ ತಿರುಕನ ಕನಸು ಎಂಬ ಮಾತೊಂದು ಹುಟ್ಟಿಕೊಂಡದ್ದು.
1: ಅದೌದು
0: ಸ್ವಾಮಿ, ನಾನು ನಿಮಗೆ ವಿಷಯ ತಿಳಿಸಿದ್ದಷ್ಟೇ ಬಿಟ್ರೆ ಆ ಕನಸಿನ ವಿಲಾಸಮಯ ಜೀವನಕ್ಕೆ ಮರುಳಾದವಳಲ್ಲ. ಯಾಕೆ ಮರುಳಾಗಬೇಕು ಹೇಳಿ? ನನಗೇನು ಕಡಿಮೆಯಾಗಿದೆ? ದೇವೇಂದ್ರನಿಗಿಂತಲೂ ಮಿಗಿಲಾದ ಕೀರ್ತಿ ಸಂಪನ್ನರಾದ ಈ ಧರಣೀಂದ್ರ ನನ್ನ ಪತಿಯಾಗಿರುವಾಗ ನಾನ್ಯಾಕೆ ಅದನ್ನೆಲ್ಲ ಆಶಿಸಲಿ? ನನ್ನ ಪಾಲಿಗೆ ನೀವೇ ದೇವೇಂದ್ರ, ನಾನೇ ನಿಮ್ಮ ಪಾಲಿಗೆ ದೇವರಾಣಿ. ಏನು ಹೇಳ್ತೀರಿ ಇದಕ್ಕೆ?
1: ರಮಣೇ
0: ಸ್ವಾಮಿ,
1: ನೀನಾಡಿದ ಮಾತನ್ನು ಕೇಳುವಾಗ ನಿನ್ನನ್ನು ನಾನು ಪತ್ನಿಯಾಗಿ ಪಡೆದುದಕ್ಕೆ ಸಾರ್ಥಕವಾಯಿತು. ವಿರಜ
0: ಸ್ವಾಮಿ,
1: ನೀನೆಂದಂತೆ ಕನಸೆಲ್ಲವೂ ನನಸಾಗುವುದಕ್ಕೆ ಸಾಧ್ಯವಿಲ್ಲ
0: ಅಲ್ವೇ?
1: ಆದರೂ ಕೆಲವು ಸಮಯದಲ್ಲಿ ಕಂಡ ಕನಸು ಮುಂದಾಗುವುದನ್ನು ಸೂಚಿಸುತ್ತದೆ ಎಂಬ ವದಂತಿ ಉಂಟು.
0: ಓಹೋ,
1: ಅದಕ್ಕಾಗಿ ಬಲ್ಲವರು ಒಂದು ಮಾತು ಹೇಳಿದ್ರು.
0: ಏನು?
1: ಗೋ ವಿಸರ್ಜನಾ ವೇಳಾಯಾಂ ಸತ್ ಸ್ವಪ್ನ ಬಲಂಬವೇತ್.
0: ಓಹೋ,
1: ಆದುದರಿಂದ ಮೊನ್ನೆಯ ನಿನ್ನ ಸ್ವಪ್ನ ಕೇವಲ ಕನಸೆಂದು ಭಾವಿಸಬೇಡ.
0: ಮತ್ತೆ
1: ಕನಸಲ್ಲ, ಕನಸಲ್ಲ,
0: ಕನಸಲ್ಲವೇ
1: ಅಲ್ಲವೇ ಅಲ್ಲ.

0: ವಿರಜ.
1: ಸ್ವಾಮಿ,
0: ನಿನ್ನ ಕನಸು ನನಸಾಗುವುದಕ್ಕೆ ಒಂದು ಅವಕಾಶ ಒದಗಿ ಬಂದಿಯದೆ.
1: ಅಂದ್ರೆ?
0: ದೇವಗುರುವಾಗಿರುವ ಆಚಾರ್ಯ ಬೃಹಸ್ಪತಿಗಳು ಬಂದು ಹೇಳಿದ ಮಾತು.
1: ಏನು?
0: ಅರಾಜಕವಾಗಿರುವ ಸುರಪೀಠವನ್ನು ಅಲಂಕರಿಸುವಂತೆ ಬ್ರಹ್ಮದೇವರ ಆದೇಶವಾಗಿರುವುದಂತೆ.
1: ಓಹೋ,
0: ಅದಕ್ಕಾಗಿ ನಾನು ಸ್ವರ್ಗವನ್ನು ಸೇರಿ ದೇವರಾಜನಾಗಬೇಕಾದಂತೆ.
1: ಸ್ವಾಮಿ, ತ್ರಿವಿಷ್ಟಪವೆಂದು ಖ್ಯಾತಿ ಹೊಂದಿದ ಆ ದೇವಲೋಕ ಇಂದೀಗ ಅರಾಜಕವಾಗಿರುವುದಕ್ಕೆ ಕಾರಣವಾದರೂ ಏನು?
0: ಕಾರಣವಿದೆ. ವೃತ್ರ ಸಂಹಾರದಿಂದುಂಟಾದ ಪಾಪ ನಿವಾರಣೆಗಾಗಿ ಸದ್ಯ ದೇವೇಂದ್ರನು ಅಜ್ಞಾತದಲ್ಲಿದ್ದಾನಂತೆ. ನಾಥನಿಲ್ಲದ ನಾಕ ಸುಲಭದಲ್ಲಿ ದೈತ್ಯರ ವಶವಾಗಬಹುದೆಂಬ ಭೀತಿಯಿಂದ ಸುರರೆಲ್ಲ ಒಟ್ಟಾಗಿ ಬ್ರಹ್ಮನಲ್ಲಿ ಮೊರೆ ಇಟ್ಟಾಗ ಆ ವಿಧಾತನೇ ಸೂಚಿಸಿದ್ದಂತೆ.
1: ಏನು?
0: ಇಂದ್ರನಿಲ್ಲದ ಸ್ವರ್ಗವನ್ನಾಳಲು ಭೂಲೋಕದ ಚಕ್ರವರ್ತಿನ ಹುಶನೇ ಹೊರತು ಬೇರಾರೂ ಅರ್ಹರಲ್ಲವಂತೆ.
1: ಓಹೋ,
0: ನೋಡಿದೆಯ ನನ್ನ ಕೀರ್ತಿ? ಬ್ರಹ್ಮಲೋಕಕ್ಕೂ ಮುಟ್ಟಿಯದೆ ನನ್ನ ಅರ್ಹತೆ. ಆ ವಾಣೀವರನ ಆದೇಶವನ್ನು ಉಲ್ಲಂಘಿಸುವುದು ಸರ್ವತಾ ಸರಿಯಲ್ಲ. ಆದುದರಿಂದ ಸದ್ಯದಲ್ಲಿಯೇ ನಾನು ಸ್ವರ್ಗಸ್ಥನಾಗುವುದು. ಯಾಕೆ?
1: ಎಂತ ಮಾತು ಅಂತ ಆಡ್ತಾ ಇದ್ದೀರಿ?
0: ಬೇಸರವಾಯಿತೆ. ಹಾಗಲ್ಲ, ಸ್ವರ್ಗಸ್ಥನೆಂಬುದಕ್ಕೆ ಭೂಲೋಕದಲ್ಲಿ ಪ್ರಚಲಿತವಿರುವಂತ ಅರ್ಥವಲ್ಲ. ಸಜೀವನಾಗಿ ಸ್ವರ್ಗ ಸೇರಿ ಅಮರ

0: ಪ್ರತಿಪನಾಗಿ ಮೂರು ಲೋಕಗಳ ಪಾಲನಾ ಕೈಂಕರ್ಯವನ್ನು ಹೊತ್ತುಕೊಳ್ಳುವಂತಹದ್ದು. ಎಷ್ಟು ದೊಡ್ಡ ಉದ್ಯೋಗ, ಸ್ಥಾನಮಾನ ಎಷ್ಟು ದೊಡ್ಡದು. ನಾನೊಬ್ಬೆ ಸಭೆ ಕೊಟ್ಟೆ ಅಂದ್ರೆ ಬಂದು ಸೇರುವವರು ಯಾರಲ್ಲ.
1: ಯಾರು?
0: 33 ಕೋಟಿ ದೇವತೆಗಳು, ಅಷ್ಟ ದಿಕ್ಪಾಲಕರು, ನವಗ್ರಹರು, ದ್ವಾದಶಾದಿತ್ಯರು,
1: ಓಹೋ,
0: ಗಂಧರ್ವರು, ಯಕ್ಷರು, ಕಿನ್ನರರು, ಛೇ ಛೇ ಛೇ ಛೇ ಛೇ, ನಾನೇರುವುದಕ್ಕೆ
1: ಐರಾವತ,
0: ಸವಾರಿಗೆ
1: ಉಚ್ಚೈಶ್ರವ,
0: ಪಾನಕ್ಕೆ
1: ಅಮೃತ,
0: ಕಾಮಿತಕ್ಕೆ
1: ಕಾಮಧೇನು,
0: ಕಲ್ಪಿತಕ್ಕೆ
1: ಕಲ್ಪತರು,
0: ಗಾನಕ್ಕೆ
1: ಯಕ್ಷರು ತುಂಬುರರು,
0: ನಾಟ್ಯಕ್ಕೆ
1: ನಾಟ್ಯಕ್ಕೆ ನಾಟ್ಯಕ್ಕೆ.
0: ಏನು ನಿನ್ನ ನಾಲಿಗೆ ತಡವರಿಸುತ್ತಾ ಉಂಟು? ಯಾಕೆ ನಿಲ್ಲಿಸಿಬಿಟ್ಟೆ ಗೊತ್ತಿಲ್ಲವೇ ನನಗೆ? ರಮ್ಮಾದಿ ಸುರಸ್ತ್ರೀಯರು.
1: ಗೊತ್ತಿಲ್ಲದೆ ಏನು ಸ್ವಾಮಿ? ಅದು ಗೊತ್ತುಂಟು ನನಗೆ.
0: ಬೇರೆ
1: ಅಷ್ಟೆಲ್ಲಾ ಸೌಲಭ್ಯ ಬಿದ್ದರೂ ತೊಂದರೆ ಇಲ್ಲ, ಇದೊಂದು ಸೌಲಭ್ಯದಿಂದ ಏನಾದ್ರೂ ಅಪಾಯ ಆದೀತೋ ಎಂಬ ಭೀತಿ ನನಗೆ.
0: ಹೌದೇ,
1: ಈ ವಿಷಯದಲ್ಲಿ ನಮ್ಮ ಭೂಲೋಕದಲ್ಲಿಯೇ ಏನೆಲ್ಲ ಅನಾಹುತ ನಡೆದು ಹೋಗಿದೆ, ಇನ್ನು ಭೋಗಭೂಮಿಯಾದ ಸ್ವರ್ಗದಲ್ಲಿ ನಿಮಗಿರುವ ಈ ಸೌಲಭ್ಯದಿಂದ ಎಲ್ಲಿ ನಾನು ಮೂಲೆ ಸೇರಬೇಕಾದೀತೋ ಎಂಬ ಭಯ ನನಗೆ.
0: ಛೇ ಛೇ ಛೇ, ಹಾಗೆಂದೂ ಭಾವಿಸಬೇಡ. ಅದಕ್ಕೆ ಮೊದಲೇ ಕಡಿವಾಣ ಹಾಕಿದ್ದೇನೆ ನಾನು. ಒಲ್ಲೆಯ,
1: ಹೇಗೆ
0: ಕೇಳು.

0: ವಲ್ಲದೇ
1: ಪ್ರಭು,
0: ನಿನ್ನ ಅನುಮಾನ ಸಹಜವಾದದ್ದೇ. ಅದಕ್ಕಾಗಿ ನಾನು ಈ ಮೊದಲೇ ಜಾಗ್ರತೆ ವಹಿಸಿದ್ದೇನೆ. ಸ್ವರ್ಗದ ಸಿಂಹಾಸನದಲ್ಲಿದ್ದರೂ ದೇವರಾಜನಾದಂತ ನನಗೆ ದೇವರಾಣಿಯಾಗಿ ನನ್ನ ಮಡದಿಯಾಗಿರುವ ವಿರಜೆಯೇ ಆಗಿರಬೇಕೆಂಬ ಶರ್ತವನ್ನು ಬೃಹಸ್ಪತಿಗಳ ಮುಂದೆ ಇಟ್ಟಿದ್ದೇನೆ.
1: ಓಹೋ,
0: ಅದಕ್ಕೆ ಸುರಗುರುಗಳೂ ಒಪ್ಪಿದ್ದಾರೆ. ನಾನು ಎಲ್ಲಿದ್ದರೂ ಹೇಗಿದ್ದರೂ ನಾನೇ ನಿನ್ನ ಪತಿ, ನೀನೇ ನನ್ನ ಪತ್ನಿ. ತಿಳಿಯಿತಲ್ಲ, ಬಿಡು ನಿನ್ನ ಸಂಶಯ.
1: ಆಗಲಿ ಸ್ವಾಮಿ, ಈಗ ನನಗೆ ಸಮಾಧಾನವಾಯಿತು.
0: ವಲ್ಲಭೆ,
1: ಧನ್ಯಳಾದೆ.
0: ದೇವಗುರುಗಳು ಹೇಳಿದಂತೆ ಇನ್ನೇನು ಈಗಲೋ ಇನ್ನೊಂದು ಗಳಿಗೆಯಲ್ಲೋ ದೇವಲೋಕದಿಂದ ದಿವ್ಯ ರಥದರೆಗಿಳಿದು ಬರಲಿಕ್ಕುಂಟು. ಆ ಸಮಯಕ್ಕೆ ನಾವು ಹೊರಡುವುದಕ್ಕೆ ಸಿದ್ಧರಿರಬೇಕು. ಈ ಭೂಲೋಕವನ್ನು ಬಿಟ್ಟು ಹೋಗುವ ಮುನ್ನ ನಾನು ನನ್ನ ಪ್ರಜಾದೇವರುಗಳಿಗೆ ಒಂದೆರಡು ಹಿತನುಡಿಗಳನ್ನು ಹೇಳದಿದ್ರೆ ಮಹಾ ಅಪರಾಧವಾದೀತು. ಎಲ್ಲ ಬಂಧುಗಳೇ, ಇತ್ತ ಕೇಳಿ. ನಿಮ್ಮ ಆಶೀರ್ವಾದದಿಂದಲೇ ಇದೀಗ ನಾನು ಸುರಲೋಕದ ಆಧಿಪತ್ಯವನ್ನು ವಹಿಸಿಕೊಳ್ಳುವಂತಾಗಿದೆ. ಬ್ರಹ್ಮದೇವರ ಆದೇಶ ಎಂದು ಮೀರುವುದಕ್ಕೆ ಸಾಧ್ಯ. ಇನ್ನು ಮೇಲೆ ಈ ಭೂಲೋಕದಲ್ಲಿ ನನ್ನ ಹೊಣೆಗಾರಿಕೆಯನ್ನು ಪ್ರಧಾನ ಅಮಾತ್ಯರಿಗೆ ವಹಿಸಿಕೊಟ್ಟಿದ್ದೇನೆ. ಅವರ ರಾಜ್ಯಭಾರ ನಿರ್ವಹಣೆಗೆ ನೀವೆಲ್ಲರೂ ಸಂಪೂರ್ಣ ಸಹಕಾರ ಸಹಾಯವನ್ನಿತ್ತು. ನನ್ನ ಕೀರ್ತಿಯನ್ನು ಕಾಪಾಡಬೇಕು. ನಿಮ್ಮ ಕಷ್ಟಕಾಲಕ್ಕೆ ನನ್ನನ್ನು ನೆನೆದಾಗ ಆ ಕ್ಷಣವೇ ಬಂದು ನಿಮ್ಮ ಬವಣೆಯನ್ನು ಪರಿಹರಿಸುತ್ತೇನೆ. ನಿಮಗೆಲ್ಲ ಸಂತೋಷದಿಂದ ಈ ಇಂದ್ರಪ್ರಸ್ಥವನ್ನು ಆಳುವಂತ ಅವಕಾಶವನ್ನು ಕೆಡಿಸಿಕೊಳ್ಳಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನಿನ್ನು ಸ್ವರ್ಗಲೋಕಕ್ಕೆ ಹೋಗಿ ಬರ್ತೇನೆ.

0: ಓಹೋಯ್
1: ಓಯ್,
0: ಏನು ಆಶ್ಚರ್ಯ ಇದು! ಹೀಗೂ ಉಂಟೆ ಅಂತ ಕೇಳ್ತೇನೆ.
1: ಏನು?
0: ಮಿತ್ರನಾದ ವೃತ್ರನನ್ನು ದೇವೇಂದ್ರ ಕೊಂದ, ಅಂಟಿತು ಅವನಿಗೆ ಬ್ರಹ್ಮ ಹತ್ಯಾ ದೋಷ. ಸುಲಭದಲ್ಲಿ

ನಿವಾರಿಸಿಕೊಳ್ಳಬಹುದಾದ ರೋಗವೇ ಅದು? ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಉಪಾಯ ಕಾಣದೆ ಆ ಸುರಪತಿ ಪೀಠವನ್ನು ಬಿಟ್ಟು ಎಲ್ಲೋ ಓಡಿ ಹೋಗಿದ್ದಾನೆ. ಹೋಗಲಿ, ಎಲ್ಲಾದರೂ ಹಾಳಾಗಿ ಹೋಗಲಿ, ಆದರೆ ಇಂದೀಗ ಸ್ವರ್ಗದಲ್ಲಿ ಆಗಿರುವ ಅನಾಹುತವೇನು ಬಲ್ಲಿರೋ?

ಮೋಸವೇ. ಇಂದ್ರನಿಲ್ಲದ ಆ ಸ್ವರ್ಗವನ್ನು ಆಳುವುದಕ್ಕೆ ಬೇರೆ ಯಾರೂ ಜನ ಸಿಗದೆ ಆ ದೇವಗುರು ಮಾಡಿದ ಅನ್ಯಾಯವೇ. ಎಲ್ಲ ಪಾಪಿ ಬೃಹಸ್ಪತಿಯೇ, ಶುದ್ಧಾತಿಶುದ್ಧ ಬ್ರಾಹ್ಮಣ ಸಂತಾನ, ಕಶ್ಯಪ ಬ್ರಹ್ಮನ ಪರಂಪರೆ, ಈ ಕನಕಪುರವನ್ನಾಳುವ ಕಾಣಕೆಯ ಸುಮಾಲೆ ಇರುವಾಗ ಭೂಲೋಕದ ಯಕ್ಕಶ್ಚಿತ್ ಮಾನವನಾದ ಆ ನಹುಷನನ್ನು ತಂದು ಸುರಪೀಠದಲ್ಲಿ ಕೂರಿಸಿದೆಯ? ಇದನ್ನು ಹೀಗೆ ಬಿಡಬಹುದೇ? ಎಲ್ಲ ದೈತ್ಯರೇ ಹೀಗೆ ಕೇಳಿ, ಇನ್ನು ತಡ ಮಾಡುವುದು ಸರಿಯಲ್ಲ. ಸಮಸ್ತ ಸೇನೆಯನ್ನು ಕೂಡಿಕೊಂಡು ದೇವಲೋಕಕ್ಕೆ ಮುತ್ತಿಗೆ ಹಾಕುವುದೇ ಹೇಳಿ.

0: ಜಾಗ್ರತೆ. ಆಹಾ, ನಿನ್ನ ದುರ್ನಡತೆಗೆ ತಕ್ಕುದಾದ ಸ್ಥಳವಿದಲ್ಲ. ಈ ಸ್ವರ್ಗಲೋಕ ಈಗ ನನ್ನ ಆಡಳಿತಕ್ಕೆ ಒಳಪಟ್ಟಿಯದೆ. ಸುಮ್ಮನೆ ಬಂದವನಲ್ಲ, ಶತಕ್ರತುವನ್ನು ಪೂರೈಸಿದ ನಾನು ವಿಧಾತನ ಅಪ್ಪಣೆಯಂತೆ, ದೇವತೆಗಳ ಪ್ರಾರ್ಥನೆಯಂತೆ ಬಂದು ಈ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ಪರಂತು ನಾನಾಗಿಯೇ ಆಶಿಸಿ ಬಂದವನಲ್ಲ. ನಿನಗೆ ಈ ಅಧಿಕಾರ ಬೇಕೆಂದಿದ್ದರೆ ಹೋಗು, ಆ ಬ್ರಹ್ಮನನ್ನು ಒಲಿಸಿಕೋ, ಶತಯಾಗವನ್ನು ಮಾಡಿ ಮುಗಿಸು, ದೇವತೆಗಳಿಗೆ ಒಪ್ಪಿಗೆಯಾದರೆ ಆಮೇಲೆ ಬಾ, ನನ್ನಲ್ಲಿ ಕೇಳು, ಒಪ್ಪಿಸುತ್ತೇನೆ. ಸುಮ್ಮನೆ ನಿನ್ನ ಪುಂಡಾಟಿಕೆಯಿಂದ ಮಾನಿನಿಯಾದ ಶಚಿದೇವಿಯನ್ನು ಬಲಾತ್ಕರಿಸಿದರೆ ನಿನ್ನನ್ನು ಕೊಂದು ಕಾಲದೇನು ಪ್ರಶ್ನೆ?
1: ಏನೋ ಶತಯಾಗವನ್ನು ಮಾಡಿದವನೇ.

0: ಎಲ್ಲ ಮಾನವ
1: ಏನ್ ಹೇಳು,
0: ನೀನು 100 ಯಾಗಗಳನ್ನು ಮಾಡಿ ಪುಣ್ಯ ಸಂಪಾದಿಸಿದವನು. ಬಿಡ, ನಿನ್ನ ಯಾಗಗಳ ಫಲ ಅಂತಿರಲಿ, ನಾನು ಹೊಟ್ಟಿನಿಂದಲೇ ಆ ಪುಣ್ಯ ಸಂಪಾದಿಸಿದ್ದೇನೆ. ನೆನಪಿನಲ್ಲಿಟ್ಟುಕು, ಬ್ರಹ್ಮ ಮಾನಸ ಪುತ್ರರಾದ ಕಶ್ಯಪರ ಕುಲ ಸಂಜಾತ ಆದ ಕಾರಣ ನನ್ನಲ್ಲಿ 1000 ಯಾಗದ ಪುಣ್ಯವನ್ನು ತುಂಬಿಕೊಂಡಿದ್ದೇನೆ. ದಾನವರಾದ ನಮ್ಮನ್ನು ಸುಪರ್ವಾಣರೆಂದೇ ಈ ಲೋಕ ತೀರ್ಮಾನಿಸಿದೆ. ಪಾಮರಾದ ನೀನೇನು ಬಲ್ಲಯ್ಯ? ನಮ್ಮ ಶುದ್ಧತೆಯನ್ನು ನೀನು ಬಲ್ಲವನೇ? ಖಂಡಿತ ಅಲ್ಲ, ಖಂಡಿತ ಅಲ್ಲ. ಒಳ್ಳೆಯ ಮಾತಿನಿಂದ ಹೇಳ್ತೇನೆ, ಸುರಲೋಕವನ್ನ ಬಿಟ್ಟು ನರಲೋಕಕ್ಕೆ ಹೋದರೆ ಆಗಾದೀತು, ಇಲ್ಲವಾದ್ರೆ ಇದು ನಿನ್ನ ಹೆಣ ಬಿದ್ದಿರುವ ಜಾಗ.
2: ಬಲಿ.

0: ನೀನೊಬ್ಬ ವಿಕ್ರಮಿ. ಹೌದೇ ಹೌದು,
1: ಸಾಕಲ್ಲ ಯುದ್ಧ,
0: ಇದರ ಮಟ್ಟಿಗೆ ಸಂಶಯವೇ ಇಲ್ಲ. ನಿನ್ನಲ್ಲಿ ನಾನು ನಿಜವಾಗಿ ಸೋತಿದ್ದೇನೆ ಎಂಬಲ್ಲಿಗೆ ವಿಜೃಂಭಿಸುವ ಅಗತ್ಯ ಇಲ್ಲವೇ ಇಲ್ಲ. ಎಲ್ಲವೂ ಕಾಲಾಧೀನ, ಪ್ರಕೃತ ಕಾಲವು ನಿನಗನುಕೂಲಕರವಾಗಿದೆ, ನನಗೆ ಪ್ರತಿಕೂಲವಾಗಿದೆ. ಮುಂದೆಂದು ಹೀಗೇ ಇರುತ್ತದೆ ಎಂದು ಭಾವಿಸಬೇಡ, ಅದನ್ನು ಯೋಚಿಸು. ಅರ್ಹತೆ ಇಲ್ಲದಿದ್ದರೂ ಅರಸಿ ಬಂದ ಅಧಿಕಾರವನ್ನು ಸಾರ್ಥಕಗೊಳಿಸುವ ಅನುಭವ ನಿನಗಿಲ್ಲ. ದೇವೇಂದ್ರನಾಗಿ ನಿನ್ನ ಸ್ಥಾನಮಾನ ಪರ್ಯಾಪ್ತವಾಗಬೇಕಾದರೆ ಅದರ ಪೂರ್ಣತ್ವವನ್ನು ಗಳಿಸಿಕೊಳ್ಳಬೇಕು. ಇಲ್ಲವಾದರೆ ನೀನು ಅತ್ತ ನರಪತಿಯೂ ಅಲ್ಲ, ಇತ್ತ ಸುರಪತಿಯೂ ಅಲ್ಲ. ನೆನಪಿರಲಿ, ಈಗ ನಿನಗೆ ಗೆಲುವಾಗಿರಬಹುದು, ನಾನು ಸೋತಿರಬಹುದು. ಸೋತಂತಹ ನಾನು ಸುಮ್ಮನಿರುವೆನೆಂದು ಭಾವಿಸಬೇಡ.
1: ಮತ್ತೇನು
0: ಮಾಡಿ ಸೇರುತ್ತೇನೆ, ಘನತರವಾದಂತಹ ತಪಸ್ಸನ್ನು ಆಚರಿಸುತ್ತೇನೆ, ಅತೀಂದ್ರಿಯ ಶಕ್ತಿಯನ್ನು ಸಂಪಾದಿಸಿಕೊಂಡು ಮತ್ತೆ ಬರುತ್ತೇನೆ ಈ ಸ್ವರ್ಗಕ್ಕೆ. ಸ್ವಾಧೀನ ಪಡಿಸಿಕೊಂಡು ಪರಿಪೂರ್ಣವಾದ ದೇವೇಂದ್ರನಾಗುತ್ತೇನೆ. ನಿನ್ನ ಹಾಗೆ ಅರ್ಧ ಸತ್ತ ದೇವೇಂದ್ರನಾಗುವುದಿಲ್ಲ. ನೆನಪಿರಲಿ, ನೆನಪಿರಲಿ, ಹೋಗ್ತೇನೆ, ಹೋಗ್ತೇನೆ.
1: ಏನಿದು ಈ ಕಾಲಕ್ಕೆ ಏನಾಡಿದಂತ ಮಾತಿನ ಗುಣಾರ್ಥ ಏನಾಗಿರಬಹುದು? ದೈತ್ಯನಾದಂತ ಈ ಸುಮಾಲಿಯಾದರೂ ನನ್ನಿಂದ ಸೋತು ತೆರಳುವಾಗ ಆಡಿದ ಮಾತು. ಇಂದ್ರ ಪದವಿಯನ್ನೇರಿದ ನೀನು ನಿನ್ನ ಸ್ಥಾನದ ಪೂರ್ಣತೆಯನ್ನು ಪಡೆಯುವಲ್ಲಿ ವಿಫಲನಾಗಿದ್ದೀಯ. ಏನಿದರ ಅರ್ಥ? ಎಷ್ಟು ಯೋಚಿಸಿದರೂ ಉತ್ತರ ಹೊಳೆಯುವುದಿಲ್ಲ. ಹಾಗಾಗಿಯೇ ದೇವ ಗುರುಗಳಲ್ಲಿ ವಿಜ್ಞಾಪಿಸಿಕೊಂಡೆ. ಗುರುಗಳ ಸೂಚನೆ ಅಮ್ಮ, ಇಂದ್ರತ್ವವು ಪರಿಪೂರ್ಣವಾಗಬೇಕಾದರೆ ಲೋಲಾಕ್ಷಿ ಸಚಿದೇವಿಯ ವಲ್ಲಭತ್ವವನ್ನು ಪಡೆಯಬೇಕು. ಅದಕ್ಕೊಂದು ವಿಧಿ ಉಂಟು. ಸಪ್ತ ಋಷಿಗಳು ಹೊರುವ ಪಲ್ಲಕ್ಕಿಯಲ್ಲಿ ಕುಳಿತ ನೀನು ನಿರ್ವಿಕಾರ ಚಿತ್ತದಿಂದ ಸಪ್ತ ವಾಸರದ ಪಯಣದ ಮೂಲಕ ಶಚಿಯ ಅಂತಃಪುರವನ್ನು ಪ್ರವೇಶಿಸಬೇಕು. ಏಳು ದಿನ ಪರ್ಯಂತ ಸಿಬಿಕೆಯನ್ನು ಹೊತ್ತ ಋಷಿಗಳಿಗೆ ಹೊರೆ ಭಾರವಾಗಿ ಮುನಿಸಿಕೊಂಡರೆ ಬಲು ದೊಡ್ಡ ಗಂಡಾಂತರವಾದೀತು. ಸಿಟ್ಟಿನಿಂದ ಮುನಿಗಳು ಕೊಟ್ಟ ಶಾಪಕ್ಕೆ ತುತ್ತಾಗಬೇಕಾದೀತು. ಬಹಳ ಎಚ್ಚರದಿಂದಿರಬೇಕೆಂದು ಹೇಳಿದ್ರಲ್ಲ, ಆದರೂ ಧೈರ್ಯ ತುಂಬಿದ್ದಾರೆ. ಏನೂ ತೊಂದರೆಯಾಗದಂತೆ ಮಂತ್ರೋಪದೇಶ ಮಾಡಿದ್ದಾರೆ. ಭಾರ್ಗವರಾದ ಚವನರ ಅನುಗ್ರಹ ಬಲ, ಬೃಹಸ್ಪತಿಗಳ ಮಂತ್ರೋಪದೇಶ, ಇವುಗಳಿಂದ ಏನೂ ತೊಂದರೆಯಾಗಲಿಕ್ಕಿಲ್ಲವೆಂಬ ಧೈರ್ಯ. ಹಿಂದೆ ಪ್ರಥಮ ದಿನದ ಸಿಬಿಕೋತ್ಸವವನ್ನು ಪ್ರಾರಂಭಿಸಬೇಕಂತೆ ಧೈರ್ಯ ಸರ್ವತ್ರ ಸಾಧನಂ. ನೋಡೋಣ ನೋಡೋಣ.

ಮೇಡಮ್. ಇಂದಿನ ದಿನವೆನ್ನು ಸುದಿನವೆಂದೇ ಭಾವಿಸಬೇಕು. 6 ದಿನಗಳ ಸಿಬಿಕೋತ್ಸವ ಮುಕ್ತಾಯವಾಗಿದೆ. ಇಂದು 7ನೆಯ ದಿನದ ಪ್ರಯಾಣ. ಈ ಪ್ರಯಾಣದ ಅಂತ್ಯದಲ್ಲಿ ಶಚಿದೇವಿಯ ಅಂತಃಪುರ ಪ್ರವೇಶ. ಶಚಿಯೊಂದಿಗಿನ ಸಮಾವೇಶದಿಂದ ನನ್ನ ಇಂದ್ರತ್ವದ ಪರ್ಯಾಪ್ತತೆ. ಅದಕ್ಕಾಗಿ ಅಗಸ್ತ್ಯರೇ ಮೊದಲಾದ 7 ಋಷಿಗಳು ಸಿಬಿಕೆಗೆ ಹೆಗಲೊಡ್ಡುವುದಕ್ಕೆ ಬದ್ಧರಾಗಿ ನಿಂತಿದ್ದಾರೆ. ಸಿಬಿಕೆಯನ್ನೇರಿದ ನಾನು ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ನಿರ್ವಿಕಲ್ಪ ಚಿತ್ತದಿಂದ ಸಮಾಧಿ ಸ್ಥಿತಿಯಲ್ಲಿ ಇದ್ದು ಬಿಡುತ್ತೇನೆ. ಹಾ, ಇದೇನು 7 ಋಷಿಗಳೇ, ಹೊರಡಲಿ ನಮ್ಮ ಪಲ್ಲಕ್ಕಿ. ಹೋಗಲಿ ಮುಂದೆ, ಹೋಗಲಿ ಮುಂದೆ.

0: ಏನಿದವ ಅಂತರ. ಪಲ್ಲಕ್ಕಿಯ ಸಂಚಾರದಿಂದ ನನ್ನ ಏಕಾಗ್ರತೆಯೇ ಭಂಗವಾಗಿ ಹೋಯಿತು. ಬ್ರಹ್ಮ ಮಾನಸ ಪುತ್ರರಾದ ಈ ಏಳು ಮಂದಿ ಮುನಿಗಳಲ್ಲಿ ಒಬ್ಬರಿಗೂ ಬುದ್ಧಿ ಬೇಡವೆ. ಸಿಬಿಕೆ ನಿಂತಲ್ಲಿಯೇ ನಿಂತಂತಿದೆ, ಆಚೀಚೆ ಅಲುಗಾಡುತ್ತಾ ಇದೆ. ಓ ಅಗಸ್ತ್ಯರೇ, ನಿಮಗಂತೂ ಕೊಂಚ ವಿವೇಚನೆ ಬೇಡವೆ. ದೇವರಾಜನಾದಂತ ನನ್ನ ವಿಷಯದಲ್ಲಿಯೂ ನಿಮಗೆ ಉದಾಸೀನವೇ ಅಲ್ಲ ತಾತ್ಸಾರವೇ. ಎಷ್ಟು ಮಾತ್ರಕ್ಕೂ ನಿಧಾನ ಸಲ್ಲದು, ನಿಧಾನ ಸಲ್ಲದು. ಸರಿಸ್ರಪ ಸರಿಸ್ರಪ ಸರಿಸ್ರಪ.
1: ಹಾ ಹಾ, ಏನಂದೇ ನೌಶೇಂದ್ರ,
2: ಏನಲ್ಲವ ನೌಶೇಂದ್ರ ಋಷಿಗ.

0: Merhaba.
1: Yala Nausha. ಕೊನೆಗೂ ನಿನ್ನ ಮಾನವ ಬುದ್ಧಿಯನ್ನು ಪ್ರದರ್ಶಿಸಿ ಬಿಟ್ಟೆ. ಸಪ್ತ ಋಷಿಗಳಾದ ನಾವು ಸ್ವರ್ಗದ ಶ್ರೇಯೋಭಿವೃದ್ಧಿಯನ್ನು ಬಯಸಿ ನಮ್ಮ ಯೋಗ್ಯತೆಗಳನ್ನು ಬದಿಗೊತ್ತಿ ಈ ಹೀನ ವೃತ್ತಿಗೆ ಮುಂದಾದರೂ ನಿನ್ನ ಆತುರ ಅತಿಯಾಯ್ತು ಅತಿಯಾಯ್ತು. ಆತುರನಿಗೆ ಲಜ್ಜೆಯೂ ಇಲ್ಲ, ಭಯವೂ ಇಲ್ಲ. ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಿರುವಾಗ ನಮ್ಮನ್ನೇ ಗದರಿಸಿದೆಯಾ? ಏನಂದೇ? ಸರಿಯೀಸ್ರಪ್ಪ, ನೀನು ಬೇಗ ಸರಿಯಿರಿ ಎಂಬರ್ಥದಲ್ಲಿ ಹೇಳಿದರು. ಅದರ ಇನ್ನೊಂದರ್ಥದಂತೆ ನೀನು ಈ ಕ್ಷಣವೇ ಸರ್ಪವಾಗು.
2: ಸ್ವಾಮಿ, ಹೀಗೂ ಮಾಡಬಹುದೇ? ನೀವು ನಿಗ್ರಹಾನುಗ್ರಹ ಸಮರ್ಥರು, ಕಿಂಚಿತ್ತೂ ಕರುಣದಾರದೇ ನನ್ನನ್ನು ಶಪಿಸಿದಿರಾ ಸ್ವಾಮಿ? ನಿಮ್ಮ ತಪೋ ಮಹಿಮೆಯಿಂದ ಸಮುದ್ರವನ್ನೇ ಶೋಷಿಸಿದವರು, ಬೆಟ್ಟದ ಬೆಳವಣಿಗೆಯನ್ನೇ ತಟಸ್ಥಗೊಳಿಸಿದವರಲ್ವೇ ಸ್ವಾಮಿ? ಇಲ್ವಲ ವಾತಾಭಿಗಳ ಸತ್ತನ್ನಡಗಿಸಿದವರು. ಹಾಗಿರುವಾಗ ನಿಮ್ಮ ಶಾಪ ಹುಸಿಯಾಗುವುದಕ್ಕೆ ಸಾಧ್ಯ ಉಂಟೆ ಸ್ವಾಮಿ? ಓ ಕರುಣಾಳುವೇ, ಒಂದು ಭಿನ್ನ ನಿಮ್ಮ ಶಾಪದಂತೆ ನಾನು ಜೀವನ ಪೂರ್ತಿ ಅಜಗರನಾಗಿ ಬದುಕಬೇಕೆ? ಅಲ್ಲ, ಇದಕ್ಕೊಂದು ಸೀಮಿತವಾದ ಅವಧಿ ಇರಬಹುದೇ ಸ್ವಾಮಿ? ನನ್ನ ಮೇಲೆ ಕೃಪೆ ತೋರಿ ಏನಾದರೊಂದು ಪರಿಹಾರ ಸೂಚಿಸಿ ಸ್ವಾಮಿ. ನಿಮ್ಮ ದಮ್ಮಯ್ಯ ದಮ್ಮ.
1: ಆದೀತು ಆದೀತು, ಪರಿಹಾರವನ್ನುಂಟಯ್ಯ, ಕೇಳು.

0: ಸ್ವಾಮಿ,
1: ನೀನು ಅಜಗರನಾಗಿರುವಾಗ ನಿನ್ನ ವಂಶಜನೋರ್ವ ನಿನ್ನ ಬಳಿಗೆ ಬಂದು ನೀನು ಕೇಳುವ ಪ್ರಶ್ನೆಗೆ ಸದುತ್ತರವನ್ನು ಕೊಟ್ಟಾಗ ಅಂದೇ ನಿನ್ನ ಅಜಗರತ್ವಕ್ಕೆ ಮುಕ್ತಿ ಕಾಣಯ್ಯ.
0: ಹೌದೇ,
1: ಆ ಕ್ಷಣವೇ ನೀನು ನಿನ್ನ ನಿಜರೂಪವನ್ನು ತಾಳಿ ಸ್ವರ್ಗವನ್ನೇರುವೆ. ಆದರೆ ದೇವೇಂದ್ರನಾಗುವುದಕ್ಕಲ್ಲ, ಮಾನವನಾದ ನಿನಗೆ ಭೂಲೋಕದಿಂದ ಮೋಕ್ಷಲೋಕದೆಡೆಗೆ ಪ್ರಯಾಣ ನೆನಪಿರಲಿ ನೆನಪಿರಲಿ.
0: ಆಗಲಿ ಸ್ವಾಮಿ, ಧನ್ಯನಾದೆ.

0: ಎಂತೋ ಅಚಾತುರ್ಯವಾಗಿ ಹೋಯ್ತು. ಅರ್ಜುನನಿಗೆ ಶಸ್ತ್ರಾಸ್ತ್ರ ಸಂಪಾದಿಸಿಕೊಂಡು ಬರುವಂತೆ ನಾನು ಕೊಟ್ಟ ಸಲಹೆಯೇ ನನ್ನ ಪಾಲಿಗೆ ಮುಳುವಾಯಿತೆ. ಹೋಗಿ ವರುಷ ಸಂದರೂ ಪಾರ್ಥ ಹಿಂದಿರುಗಲಿಲ್ಲ. ಏನಾದನೋ, ಎಲ್ಲಿ ಹೋದನೋ ಎಂದು ಚಿಂತಿಸುತ್ತಿರುವಾಗ ನನ್ನ ತಮ್ಮ ಭೀಮಸೇನ ಬಂದು ನನ್ನನ್ನು ಸಂತೈಸಿದ. ಅರ್ಜುನನನ್ನು ನಾನೇ ಹೋಗಿ ಕರೆತರುತ್ತೇನೆಂದು ಸಮಾಧಾನ ಹೇಳಿ ಆತ ಹೊರಟು ಹೋದ. ಆದರೆ ಆತನು ಹೋಗಿ ಕೆಲ ದಿನಗಳು ಕಳೆದು ಹೋಯಿತಲ್ಲ, ಇಬ್ಬರೂ ಬರಲಿಲ್ಲ. ಹಾಗಿದ್ದರೆ ಎಲ್ಲಿ ಹೋದರು, ಏನಾದರು? ಅದಾರು ಬರುತ್ತಿರುವುದು. ಅರ್ಜುನ, ಹಾಗಿದ್ರೆ ಭೀಮಸೇನಲ್ಲಿ ಹೋದ? ಇನ್ನೂ ತಡ ಮಾಡುವುದಲ್ಲ, ಅರ್ಜುನನನ್ನು ಒಡಗೂಡಿಕೊಂಡು ಭೀಮಸೇನನ್ನು ಹುಡುಕೊಂಡು ಹೊರಡ್ತೇನೆ.
1: ಹಣ್ಣು ಮಾಡಿತು ಗಜಗರವು ನೀ ಹೊರೆಯದಿರಲ್ಕೆ ಖಚಿತವು.

0: ಅಣ್ಣ
1: ತಮ್ಮ
0: ನೋಡಿದಿರಾ ಈ ನನ್ನ ಅವಸ್ಥೆಯನ್ನು?
1: ನೋಡ್ತಾ ಇದ್ದೇನೆ.
0: ಬಿಗಿದು ಸುತ್ತಿಕೊಂಡ ಈ ಅಜಗರವು ನನ್ನನ್ನು ಹಣ್ಣು ಹಣ್ಣು ಮಾಡಿದೆ
1: ಅಲ್ವೇ.
0: ಈ ಬಿಗಿತದಿಂದ ನನಗೆ ಉಸಿರಾಡಲು ಕಷ್ಟವಾಗಿದೆ ಅಣ್ಣ.
1: ಕಾಣ್ತಾ ಇದೆ.
0: ಇದು ಕೇಳುವ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ ಮಾತ್ರ ನನಗೆ ವಿಮೋಚನೆಯಂತೆ.
1: ಹೌದೇ.
0: ಇದು ಕೇಳುವ ಪ್ರಶ್ನೆಗೆ ಉತ್ತರಿಸುವಲ್ಲಿ ನಾನು ವಿಫಲನಾಗಿದ್ದೇನೆ. ಆಗದು ಅಣ್ಣ, ನನ್ನಿಂದ ಆಗದು. ನೀನೇ ಕಾಪಾಡಬೇಕಣ್ಣ, ನೀನೇ ಕಾಪಾಡಬೇಕು.
1: ಈಗೋ ಅಯ್ಯ ಅಜಗರನೇ
0: ಬೆಲ.

0: ಆ ನೀನಾದರೂ ಸಾಮಾನ್ಯ ಸರೀಸೃಪನಲ್ಲವೆಂಬುದು ಗೊತ್ತಾಯಿತು ನನಗೆ. ನಿನ್ನ ಆಶಯದಂತೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲು ನನ್ನಿಂದ ಆದ ಪ್ರಯತ್ನ ಮಾಡುತ್ತೇನೆ. ಏನು ನಿನ್ನ ಪ್ರಶ್ನೆ ಕೇಳುವಂತ
1: ಕೇಳು.

0: ಅಯ್ಯ ಪುಣಿರಾಯ.
1: ಏನು?
0: ಯಾರಲ್ಲಿ ದಯೆ ಸತ್ಯ ಶೀಲ ತಪಸ್ಸು ತಾಳ್ಮೆ ಇರುವುದು ಆತನೇ ಬ್ರಾಹ್ಮಣನೆಂದು ನನ್ನ ಅಭಿಪ್ರಾಯ.
1: ಅಯ್ಯ ಯಮಸೂನು, ನೀನು ಹೇಳಿದ ಈ ಐದು ಗುಣಗಳು ಶೂದ್ರನಲ್ಲಿ ಇದ್ದರೆ ಬ್ರಾಹ್ಮಣನೆಂಬ ಶಬ್ದವೇ ಅರ್ಥ ಶೂನ್ಯವಾಗುವುದಿಲ್ಲವೇ?
0: ಅಯ್ಯ ಉರಗೇಂದ್ರ, ಈಗ ತಾನೇ ನಾನು ಹೇಳಿದ ಐದು ಗುಣಗಳು ಶೂದ್ರನಲ್ಲಿದ್ದರೆ ಆತ ಶೂದ್ರನಲ್ಲ, ಹಾಗಂತ ಬ್ರಾಹ್ಮಣನಲ್ಲಿ ಇಲ್ಲದಿದ್ದರೆ ಆತ ಬ್ರಾಹ್ಮಣನೂ ಅಲ್ಲ. ಇಲ್ಲಿ ಜಾತಿ ಪ್ರಶ್ನೆ ಉದ್ಭವಿಸುವುದಿಲ್ಲ. ಇದು ಸರಿಯಾ ಬನ್ನಗ?
1: ಜಿತೇಂದ್ರಿಯನಾದವನನ್ನು ಏನೆಂದು ಬಯಸುತ್ತಾರೆ?
0: ದುಃಖವೂ ಅಲ್ಲದ ಸುಖವೂ ಅಲ್ಲದ ಸ್ಥಿತಿಯನ್ನು ಜಿತೇಂದ್ರಿಯನಾದವನು ಬಯಸುತ್ತಾನೆ ಮಹಾತ್ಮ.
1: ಸುಖವೂ ಇಲ್ಲದೆ ದುಃಖವೂ ಇಲ್ಲದೆ ಅವೆರಡರಿಂದಲೂ ವಿಹಿತವಾದ ಆತ್ಮವಸ್ತು ಈ ಪ್ರಪಂಚದಲ್ಲಿದೆಯೇ ಧರ್ಮ?
0: ಓ ಅಜಗರನೇ, ಉಷ್ಣವಿರುವಲ್ಲಿ ಶೀತ ಇರುವುದಿಲ್ಲ, ಶೀತವಿರುವಲ್ಲಿ ಉಷ್ಣವಿಲ್ಲವೆಂಬುದು ರೂಢಿಯ ಮಾತು. ಆದರೂ ಉಷ್ಣವೂ ಅಲ್ಲದ ಶೀತವೂ ಅಲ್ಲದ ಸಮಶೀತೋಷ್ಣ ಇದೆ ಎಂದು ನನ್ನ ಅಭಿಪ್ರಾಯ. ಅಂತೆಯೇ ದುಃಖವೂ ಅಲ್ಲದ ಸುಖವೂ ಅಲ್ಲದ ನಿರ್ವಿಕಾರ ಕಲ್ಪಸ್ಥಿತಿ ಇದೆ ಎಂದು ನಾನು ತಿಳಿಯುತ್ತೇನೆ.
1: ಬಲಿದೇ ಶಹಬಾಸ್ ನಚ್ಚಿದೆ ಧರ್ಮರಾಯ.
0: ಆಹಾ,

0: ರಾವ್.
1: ಪುಣಿರಾಯ,
0: ನಿನ್ನ ಉತ್ತರದಿಂದ ನಾನು ಸಂತುಷ್ಟನಾಗಿದ್ದೇನೆ.
1: ಹೌದೇ
0: ಮಗು ಧರ್ಮನಂದನ, ನಾನು ಯಾರು ಬಲ್ಲಯ್ಯ?
1: ಯಾರು ಸ್ವಾಮಿ?
0: ನನ್ನನ್ನು ಕೇವಲ ಒಂದು ಹೆಬ್ಬಾವು ಎಂದು ಭಾವಿಸಬೇಡ.
1: ಮತ್ತೆ
0: ನಿನ್ನ ವಂಶದ ಪೂರ್ವಿಕನಾದ ನಹುಷ ಚಕ್ರವರ್ತಿಯೇ ನಾನು.
1: ನೀವೇ
0: ಅಗಸ್ತ್ಯರ ಶಾಪದಿಂದಾಗಿ ಅಜಗರನಾಗಿ ಇಷ್ಟು ಸಮಯವನ್ನು ಕಳೆದೆ.
1: ಓಹೋ,
0: ಶಾಪ ಕೊಟ್ಟ ಅಗಸ್ತ್ಯರಲ್ಲಿ ಅಂಗಾಲಾಚಿ ಬೇಡಿಕೊಂಡಾಗ ಮುಂದೆ ನಿನ್ನ ಕುಲದಲ್ಲಿ ಹುಟ್ಟುವ ಪುರುಷನೊಬ್ಬನು ನೀನು ಕೇಳುವ ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟಾಗ ಆಗಲೇ ನಿನಗೆ ಶಾಪದಿಂದ ವಿಮೋಚನೆ.
1: ಪೂಜ್ಯರಾಡಿದ ಮಾತೆ,
0: ಅದರಂತೆ ಇಂದೀಗ ನೀನು ನನ್ನನ್ನು ಶಾಪದಿಂದ ವಿಮೋಚನೆಗೊಳಿಸಿದ್ದೀರಿ.
1: ಓಹೋ,
0: ಇದು ನಿನ್ನ ತಮ್ಮನಾದಂತ ಭೀಮಸೇನನನ್ನು ನನ್ನ ಬಿಗಿತದಿಂದ ಬಿಟ್ಟುಕೊಟ್ಟಿದ್ದೇನೆ. ನನಗೆ ಈ ತೆರನಾದ ಶಾಪ ಯಾಕೆ ಬಂತು, ಹೇಗೆ ಬಂತು ಎಂಬ ವಿಷಯ ನಿನಗೆ ಸದ್ಯೋ ಭವಿಷ್ಯದಲ್ಲಿ ಕರ್ಣಾನುಕರ್ಣಿಕೆಯಾಗಿ ತಿಳಿದು ಬರುತ್ತದೆ.
1: ಸರಿ,
0: ಅದೋ ನೋಡು. ಇದ್ದಕ್ಕಿದ್ದ ಹಾಗೆ ದಿವ್ಯ ರಥವೊಂದು ಅಂಬರದಿಂದ ಕುಂಬಿನಿಗೆ ಇಳಿದು ಬಂತು.
1: ಹೌದಲ್ಲೋ,
0: ಇದು ನನಗಾಗಿ ಬಂದ ವಿಮಾನ. ಇದನ್ನೇರಿ ನಾನು ಸ್ವರ್ಗಸ್ಥನಾಗುತ್ತೇನೆ.
1: ಸರಿ,
0: ಹೋಗಿ ಬನ್ನಿ, ನಿಮಗೆಲ್ಲ ಮಂಗಳವಾಗಲಿ.

ಇದುವರೆಗೆ ನಹುಷ ವಿಮೋಚನೆ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.

0: ಹಿಮ್ಮೇಳದಲ್ಲಿ ಭಾಗವತರು ಸತೀಶ್ ಕೆದ್ಲಾಯ ಹಾರ್ಯಾಡಿ, ಮದ್ದಳೆ ದೇವದಾಸ ಕೂಡ್ಲಿ, ಚೆಂಡೆ ಕೃಷ್ಣಸ್ವಾಮಿ ಜೋಶಿ ಬ್ರಹ್ಮಾವರ, ಪಾತ್ರ ಪರಿಚಯ ನಹುಷ ಮತ್ತು ಅಜಗರ, ಪದ್ಮನಾಭ ಗಾಣಿಗ, ಬೃಹಸ್ಪತಿ ಬಾಲಕೃಷ್ಣ ಬಿಡ್ತಿ, ವಿರಜೆ ಪ್ರತೀಶ ಕುಮಾರ್, ಸುಮಾಲಿ ಶಶಾಂಕ ಪಟೇಲ್, ಅಗಸ್ತ್ಯ ಕೃಷ್ಣಮೂರ್ತಿ ಬ್ರಹ್ಮಾವರ, ಧರ್ಮರಾಯ ಶ್ರೀಧರ ಶೆಟ್ಟಿಗಾರ್, ಭೀಮಾ ಉಮೇಶ್ ಕೋಟ್ಯಾನ್.
1: ಇದುವರೆಗೆ ಯಕ್ಷಸಿರಿ ಪ್ರಸಾರವಾಯಿತು. ಪ್ರಸಾರ ಸಂಯೋಜನೆ ಲತೀಶ್ ಪಾಲ್ದಾನೆ, ನೆರವು ಚೈತನ್ಯ ಪ್ರಶಾಂತ್.
2: ಕಾಣೆಯಾಗಿರುವ ಕುರಿತು ಇದೊಂದು ಪ್ರಕಟಣೆ. ಕಾರ್ಕಳ ತಾಲೂಕು ಮುಣ್ಕೂರು ಗ್ರಾಮದ ಜಾರಿಗೆಕಟ್ಟೆ ಅಂಜರಾಡಿ ನಿವಾಸಿ, ಕೂಲಿ ಕೆಲಸ ಮಾಡಿಕೊಂಡಿದ್ದ ಭಾಸ್ಕರ ಎನ್ನುವ ವ್ಯಕ್ತಿ ಇತ್ತೀಚೆಗೆ ಕಾಣೆಯಾಗಿರುವುದಾಗಿ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಾಣೆಯಾದ ಭಾಸ್ಕರ ಅವರ ಚಹರೆ ಹೀಗಿದೆ. ವಯಸ್ಸು 66 ವರ್ಷ, ಎತ್ತರ 155 ಸೆಂಟಿಮೀಟರ್, ಕಪ್ಪು ಕೂದಲು, ಗೋಧಿ ಮೈಬಣ್ಣ, ಕೋಲು ಮುಖ, ಸಾಧಾರಣ ಶರೀರ ಹೊಂದಿರುತ್ತಾರೆ. ಕನ್ನಡ ಮತ್ತು ತುಳು ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಕಾಣೆಯಾದ ಸಂದರ್ಭದಲ್ಲಿ ಪ್ಯಾಂಟ್ ಮತ್ತು ಶರ್ಟ್ ಧರಿಸಿರುತ್ತಾರೆ. ಕಾಣೆಯಾದ ಇವರ ಬಗ್ಗೆ ಯಾರಿಗಾದರೂ ಮಾಹಿತಿ ತಿಳಿದು ಬಂದಲ್ಲಿ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಕಾಣೆಯಾಗಿರುವ ಕುರಿತ ಪ್ರಕಟಣೆ ಕೇಳಿದಿರಿ.

ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 6:30 ಶಕುಂತಳ ಭಟ್ಟಹಳೆಯಂಗಡಿ ಅವರಿಂದ ಚಿಂತನ ಕೇಳಬಹುದು. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ. ನಾಳೆ ಬೆಳಿಗ್ಗೆ 9:00 ಕಥಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಾಯೋಜಕರು ರಾಜಾರಾಮ್ ಪಾಲಿಮಾಸ್ ಕೋಟೇಶ್ವರ. 9:05 ಝೇಂಕಾರ ಮಕ್ಕಳ ಸಮೂಹ ಗಾನ ಕಲಿಕೆ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡುವವರು ಜಿ ಪುಷ್ಪಲತಾ ಭಾಗವಹಿಸಲಿದ್ದಾರೆ. ಮೈಸೂರಿನ ಗಾನಭಾರತಿ ಸಂಗೀತ ವಿದ್ಯಾಲಯದ ಮಕ್ಕಳು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರ ಸಿತಾರ್ ವಾದನದಲ್ಲಿ ರಾಗ್ ದೇಶ್ ಕೇಳಬಹುದು. ನಾಳೆ ಪೂರ್ವಾಹ್ನ 10:30 ತುಳು ಕಾರ್ಯಕ್ರಮದಲ್ಲಿ ಜಾನಕಿ ಬ್ರಹ್ಮ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ. ಆ ಬಳಿಕ ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತಾ ಸಾಲ ಸಮ್ಮನ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಿ ಮತ್ತು ನಿರ್ಮಾಣ ಲತೀಶ್ ಪಾಲ್ದಾನೆ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನೀಲಾ ರಾಮಗೋಪಾಲ್ ಅವರ ಹಾಡುಗಾರಿಕೆ ಕೇಳಬಹುದು. 12:05 ವನಿತಾ ವಿಹಾರ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಮತ್ತು ಅಪನಂಬಿಕೆಗಳು, ಈ ಕುರಿತು ರಿಮ್ಸ್ನ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಕೃಷಿ ಉನ್ನತಿ ಯೋಜನೆ ಕುರಿತು ಡಾಕ್ಟರ್ ಎಸ್ ಎ ಗುಡ್ಡನಕೇರಿ ಅವರಿಂದ ಮಾಹಿತಿ ಕೇಳಬಹುದು. 1:20 ಸ್ವರ ಮಾಧುರ್ಯದಲ್ಲಿ ರವೀಂದ್ರ ಹನ್ನಿಗನೂರು ಅವರು ಹಾಡಿರುವ ವಚನಗಳು ಮೂಡಿಬರಲಿವೆ. 1:30 ಅಮರ ಮಧುರ, ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 2:40 ಕಾವ್ಯವಾಚನ, ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ಅವರಿಂದ ವೆಂಕಾಮಾತ್ಯ ಕವಿಯ ಶ್ರೀಮದ್ ರಾಮಾಯಣಂ ಸುಂದರಕಾಂಡದ ಆಯ್ದ

ಪದ್ಯಗಳ ವಾಚನ ಕೇಳಬಹುದು. ನಾಳೆ ಸಾಯಂಕಾಲ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ರಂಗನಟ ಮತ್ತು ನಿರ್ದೇಶಕರಾದ ಕ್ರಿಸ್ಟೋಫರ್ ಡಿಸೋಜಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 6:10 ಭಕ್ತಿಗೀತೆಗಳು, 6:50 ಕಿಸಾನ್ ವಾಣಿ. ಸುಸ್ಥಿರ ಸಂಯೋಜಿತ ಮೀನು ಕೃಷಿ ರೈತರಿಗೆ ಒಂದು ವರದಾನ. ಈ ಕುರಿತು ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿನ ಜಲಕೃಷಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ನಾಳೆ ರಾತ್ರಿ 7:45 ಸಮಾಚಾರ ದರ್ಶನ, 8:00 ಇಂಗ್ಲಿಷ್ ಯುವವಾಣಿ, 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಮೂಡಿಬರಲಿದೆ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಮೈಸೂರಿನ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಚಂಗಶ್ಶೇರಿ ಸಿಪಿ ಮಾಧವನ್ ನಂಬೂದಿರಿ ಅವರ ಹಾಡುಗಾರಿಕೆ ಮೂಡಿಬರಲಿದೆ.

ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ರಾಜ್ಕುಮಾರ್ ಚಿತ್ರಕ್ಕಾಗಿ ಇಕ್ಬಾಲ್, ಅಫ್ಜಾಲ್ ಸಬ್ರಿ, ಸುಖವಿಂದರ್ ಹಾಗೂ ಜಯಶ್ರೀ ಶಿವರಾಮ್ ಹಾಡಿರುವ ಗೀತೆ. ಆನಂದ್ ಬಕ್ಷಿ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

ಚೋರಿ ಚೋರಿ ಚಿತ್ರಕ್ಕಾಗಿ ಗಾಯಕ ಜೋಡಿ ಬಾಬುಲ್ ಸುಪ್ರಿಯೋ ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಗೀತೆ ಆನಂದ್ ಬಕ್ಷಿ ಅವರದೇ, ರಚನೆಯಿದು, ಸಂಗೀತ ಸಾಜಿದ್ ವಾಜೀದ್.

ಮೆಹಬೂಬಾ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಡಿರುವ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಇಸ್ಮಾಯಿಲ್ ದರ್ಬಾರ್.

ಲತಾ ಮಂಗೇಶ್ಕರ್ ಹಾಗೂ ಉದಿತ್ ನಾರಾಯಣ ಅವರ ಧ್ವನಿಯಲ್ಲಿ ದಿಲ್ ತೋ ಪಾಗಲ್ ಹ್ಯಾ ಚಿತ್ರದ ಗೀತ ಕೇಳಿದಿರಿ. ಆನಂದ್ ಬಕ್ಷಿ ಅವರ ರಚನೆಗೆ ಸಂಗೀತ ನೀಡಿರುವವರು ಉತ್ತಮ್ ಸಿಂಗ್. ಮುಂದೆ ಕೇಳಿ ಲಗೇ ರಹೋ ಮುನ್ನಾಬಾಯಿ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಸ್ವಾನಂದ್ ಕಿರ್ಕಿರೆ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಸಂತನು ಮೊಯ್ತ್ರಾ.

ಕಾರ್ಯಕ್ರಮದ ಕೊನೆಯಲ್ಲಿ ದೇವ್ ಕೊಹ್ಲಿ ಅವರ ಸಾಹಿತ್ಯ, ಆನಂದ್ ರಾಜ್ ಆನಂದ್ ಅವರ ಸಂಗೀತ ಸಂಯೋಜನೆಯಲ್ಲಿ ಲೋ ಮೇ ಆಗಯಾ ಚಿತ್ರದ ಗೀತೆ, ಗಾಯಕರು ಅಭಿಜಿತ್ ಹಾಗೂ ಕವಿತಾ ಕೃಷ್ಣಮೂರ್ತಿ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಮುಂಜಾನೆ 5:55 ನಿಲಯದ ಪ್ರಸಾರ ಆರಂಭ. 6:10 ವಂದನ, 6:30 ಚಿಂತನ ಶಕುಂತಳಾ ಭಟ್ ಅಳೆಯಂಗಡಿ ಅವರಿಂದ. ತತ್ವಪದ 6:40, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ. 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಕಥಾಮೃತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ, 9:05 ಝೇಂಕಾರ ಮಕ್ಕಳ ಸಮೂಹ ಗಾನ ಕಲಿಕೆ ಕಾರ್ಯಕ್ರಮ, ಚೆನ್ನವೀರ ಕಣವಿ ಅವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡುವವರು ಜಿ ಪುಷ್ಪಲತಾ, ಭಾಗವಹಿಸುವವರು ಮೈಸೂರಿನ ಗಾನ ಭಾರತಿ ಸಂಗೀತ ವಿದ್ಯಾಲಯದ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ನಿಖಿಲ್ ಬ್ಯಾನರ್ಜಿ ಅವರ ಸಿತಾರ್ ವಾದನದಲ್ಲಿ ರಾಗ್ ದೇಶ್ ಮೂಡಿಬರಲಿದೆ. 10:30 ತುಳು ಕಾರ್ಯಕ್ರಮ, ಜಾನಕಿ ಬ್ರಹ್ಮವರ ಅವರ ರುಕ್ಕು ಕಾದಂಬರಿಯ ಓದು, ಆ ಬಳಿಕ ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ ಸಾಲ್ ಸಮ್ಮನ. 11:00 ಚಿತ್ರಗೀತೆಗಳು, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ನೀಲಾ ರಾಮಗೋಪಾಲ್ ಅವರ ಹಾಡುಗಾರಿಕೆ, 12:05 ವನಿತಾ ವಿಹಾರ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, 12:35 ಆರೋಗ್ಯ ಸಂಚಿಕೆ, ಆರಂಭಿಕ ಕ್ಯಾನ್ಸರ್ ಎಚ್ಚರಿಕೆಗಳು ಮತ್ತು ಅಪನಂಬಿಕೆಗಳು, ಈ ಕುರಿತು ರಿಮ್ಸ್ನ ಡಾಕ್ಟರ್ ರಮೇಶ್ ಸಿ ಸಾಗರ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ

0: ಮುಖ್ಯಮಂತ್ರಿ ಕೃಷಿ ಉನ್ನತಿ ಯೋಜನೆ ಕುರಿತು ಡಾಕ್ಟರ್ ಎಸ್ ಎ ಗುಡ್ಡನಕೇರಿ ಅವರಿಂದ ಮಾಹಿತಿ. 1:20 ಸ್ವರ ಮಾಧುರ್ಯ, 1:30 ಅಮರ ಮಧುರ, 1:15 ಹಿಂದಿ ಚಿತ್ರಗೀತೆಗಳು, 2:40 ಕಾವ್ಯವಾಚನ. ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ಅವರಿಂದ ವೆಂಕಮಾತ್ಯ ಕವಿಯ ಶ್ರೀಮದ್ ರಾಮಾಯಣಂ ಸಂದರಕಾಂಡದ ಆಯ್ದ ಪದ್ಯಗಳ ವಾಚನ. ನಾಳೆ ಸಾಯಂಕಾಲ 5:00 ಕೊಂಕಣಿ ಕಾರ್ಯಕ್ರಮ. ರಂಗನಟ ಮತ್ತು ನಿರ್ದೇಶಕರಾದ ಕ್ರಿಸ್ಟೋಫರ್ ಡಿಸೋಜಾ ಅವರೊಂದಿಗೆ ಸಂದರ್ಶನ. 5:30 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಭಾವಗೀತೆ, 6:50 ಕಿಸಾನ್ ವಾಣಿ. ಸುಸ್ಥಿರ ಸಂಯೋಜಿತ ಮೀನು ಕೃಷಿ ರೈತರಿಗೆ ಒಂದು ವರದಾನ. ಈ ಕುರಿತು ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿನ ಜಲಕೃಷಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ನಾಳೆ ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಕೇಳಬಹುದು. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ನವನೀತ ಅಧಿಕಾರಿ. Prime Minister Narendra Modi and Cyprus President Nikos Christodoulidas today called for strengthening multilateral efforts to combat terrorism and the expeditious finalization and adoption of the Comprehensive Convention on International Terrorism within the UN framework. The joint statement on the state visit of the Cyprus president said both leaders urged for strong and concerted action against all UN and EU designated terrorist and terrorist entities, including those under 1267 UNSC sanctioned committees. They underline the need for cooperation to counter violent extremism and radicalization, financing of terrorism and money laundering, as well as to prevent exploitation of new and emerging technologies for terrorist purposes and to tackle terrorist recruitment. Both sides also call for eliminating terrorist safe havens and infrastructure, as well as disrupting terrorist networks and combating the financing of terrorism at the United Nations and the Financial Action Task Force. Addressing a joint press conference, Prime Minister Modi said India and Cyprus would work together on connectivity initiatives such as Indo-Pacific Oceans Initiative and the India-Middle East-Europe Economic Corridor. On defence and security cooperation, Mr. Modi said both countries agreed to further strengthen collaboration in cyber security, maritime security and counter-terrorism.
2: Aaj humne cyber security, मैरिटाइम सिक्योरिटी और काउंटर टेररिज्म सहयोग को भी और मजबूत करने का निर्णय लिया है. इतना ही नहीं, हम इंडो पैसिफिक ओशन इनिशिएटिव और इंडिया मिडल ईस्ट यूरोप इकोनॉमिक कॉरिडोर जैसे महत्वपूर्ण पहलों से कनेक्टिविटी सुनिश्चित करने के लिए भी साथ मिलकर काम करेंगे.
1: Later, President Draupadi Murmu received Cyprus President Nikos Christodoulidas at Rashtrapati Bhavan today. She also hosted a banquet in his honour. Welcoming President Nikos Christodoulidas and his delegation to India, President Murmu said India and Cyprus share close relations based on trust and goodwill. She said bilateral relations have been elevated to the level of a strategic partnership, which reflects the growing maturity, depth and mutual trust in the India-Cyprus relationship. The government will launch a smart border project and make the entire border with Bangladesh and Pakistan impenetrable. Mr. Shah was addressing the Border Security Force Investiture Ceremony and Rustamji Memorial Lecture in New Delhi today. He said that work is in progress towards creating an impregnable border security grid within the next year by integrating all kinds of technologies under the smart border concept. He said the ministry will soon introduce a smart border project equipped with drones, radars, modern cameras and other advanced technologies. The Home Minister said once this initiative begins, the work of the Border Security Force will become significantly easier and stronger.